ಶುಭ ಮುಂಜಾನೆ. ಇದುವರೆಗೂ ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ವಿವಿಧ ಕಾರ್ಯಕ್ರಮಗಳನ್ನ ಕೇಳಿದಿರಿ. ಈಗ ಆಪ್ನ ಜೊತೆಗೆ ರೇಡಿಯೋದಲ್ಲೂ ಕೂಡ ಇಂದಿನ ಕಾರ್ಯಕ್ರಮಗಳ ಪ್ರಸಾರ ಆರಂಭವಾಗಲಿದೆ. ಧನ್ಯವಾದಗಳು.

0: ಶುಭೋದಯ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಶ್ರೀ ಪರಾಭವ ಸಂವತ್ಸರ, ಗ್ರೀಷ್ಮ ಋತು, ಜ್ಯೇಷ್ಠ ಮಾಸ, ಶುಕ್ಲಯೋಗ, ಭವಕರ್ಣ, June 4, 2026, ಗುರುವಾರ. ಈ ದಿನದ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಇಂತಿವೆ. ಬೆಳಗ್ಗೆ 6:10 ದಿನದ ವಿಶೇಷತೆ, ಹೊಸ ದಿನ ಹೊಸ ಕ್ಷಣ, ಹೊಸ ಹುರುಪನ್ನು ನೀಡಲು ಭಕ್ತಿಗೀತೆಗಳೊಂದಿಗೆ ಆರಂಭಗೊಳ್ಳಲಿದೆ ಅರುಣೋದಯ. ಈ ಕಾರ್ಯಕ್ರಮವನ್ನು ಆರ್ಜೆ ಶ್ವೇತಾರವರು ನಡೆಸಲಿದ್ದಾರೆ. ಬೆಳಗ್ಗೆ 6:45 ಗಾಂಧಿ ಓದು ಸರಣಿ ಪ್ರಸಾರವಾಗಲಿದೆ. ಇದನ್ನು ಮಿಂಚು ಐಡಿಯಾಸ್ ಬೆಂಗಳೂರು ಇದರ ಸದಸ್ಯರು ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 7:00 12ನೇ ಶತಮಾನದ ಶಿವಶರಣರ ನಡೆನುಡಿಗಳ ಮೂಲಕ ಜಗತ್ತಿಗೆ ಬೆಳಕಾದ ವಚನಗಳ ಬಗ್ಗೆ ಬೆಳಕು ಚೆಲ್ಲಲು ಅವುಗಳನ್ನು ಅರ್ಥೈಸುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರಲ್ಲಿ ಡಾಕ್ಟರ್ ಎಸ್ ನಾಯಕ್ ಇವರಿಂದ ಬಸವಣ್ಣನವರ ಕಾಯಕ ವಿಚಾರದ ಬಗ್ಗೆ ಆರ್ಜೆ ಪವಿತ್ರ ದಿನೇಶ್ರವರು ತಿಳಿಸಲಿದ್ದಾರೆ. ಬೆಳಗ್ಗೆ 7:30 ಬೆರಗು ಕಾರ್ಯಕ್ರಮ ಪ್ರಸಾರವಾಗಲಿದೆ. ಸಮುದಾಯದ ಸಹಭಾಗಿತ್ವದಲ್ಲಿ ಈ ಕಾರ್ಯಕ್ರಮ ಮೂಡಿಬರಲಿದ್ದು, ಶಿವಮೊಗ್ಗದ ವಿಜಯ ಗಣೇಶ್ರವರು ಮಂಕುತಿಮ್ಮನ ಕಗ್ಗದ ವಾಚನ ಮತ್ತು ನಿರೂಪಣೆಯನ್ನು ಮಾಡಲಿದ್ದಾರೆ. ಶಿವಮೊಗ್ಗದ ಉಷಾ ನಟೇಶ್ ಕಾಸರವಳ್ಳಿ ಇವರು ನಡೆಸಿಕೊಡುವ ಪೊನ್ನಜ್ಜಿಯ ಕಥೆಗಳು ಮತ್ತು ಗಾದೆಯ ಮಹತ್ವವನ್ನು ಚೇತನ್ ರಾಯನಳ್ಳಿರವರು ತಿಳಿಸಲಿದ್ದಾರೆ. ಬೆಳಗ್ಗೆ 8:00 ದಿನದ ವಿಶೇಷ ಸುದ್ದಿ ಸಮಾಚಾರ ಪ್ರಸಾರವಾಗಲಿದೆ. ಬೆಳಗ್ಗೆ 8:30 ನಮ್ಮ ಸುತ್ತಮುತ್ತಲಿನ ಪರಿಸರ ಎಷ್ಟೊಂದು ಚೆಂದ, ಪರಿಸರಕ್ಕಾಗಿ ನಾವಲ್ಲ ನಮಗಾಗಿ ಪರಿಸರ, ಆ ಪರಿಸರದ ಹಲವು ವಿಷಯಗಳ ಬಗ್ಗೆ ಬೆಳಕು ಚೆಲ್ಲುವ ಪರಿಸರ ಪರಿಚಯ ಕಾರ್ಯಕ್ರಮದಲ್ಲಿ ಇರುವುದೊಂದೇ ಭೂಮಿ, ಈ ವಿಷಯದ ಬಗ್ಗೆ ಆರ್ಜೆ ಅರ್ಪಿತರವರು ತಿಳಿಸಲಿದ್ದಾರೆ. ಬೆಳಗ್ಗೆ 9:00 ಜಿಲ್ಲೆ, ರಾಜ್ಯ, ದೇಶ, ಪ್ರಪಂಚದ ಚೆಂದದ ಪ್ರವಾಸಿ ತಾಣಗಳ ಬಗ್ಗೆ, ಅಲ್ಲಿನ ವಿಶೇಷತೆ, ನಾವು ಆ ಸ್ಥಳಕ್ಕೆ ತಲುಪುವುದು ಹೇಗೆ ಎನ್ನುವ ವಿಷಯ ಹಂಚಿಕೊಳ್ಳುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ಆರ್ಜೆ ರಕ್ಷಿತಾ ಹೊಳ್ಳರವರು ನಡೆಸಲಿದ್ದಾರೆ. ಇದರಲ್ಲಿ ಮೇಘಾಲಯ ಮತ್ತು ಚಿರಾಪುಂಜಿಯ ಪರಿಚಯ ಮಾಡಲಿದ್ದಾರೆ. ಬೆಳಗ್ಗೆ 9:30 ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನು ಆರ್ಜೆ ಮಹಾಲಕ್ಷ್ಮೀರವರು ನಡೆಸಲಿದ್ದಾರೆ. ಇದರಲ್ಲಿ ಅಂಬಿಕಾ ಸಂತೋಷ್ರವರು ಕಥೆಯನ್ನು ತಿಳಿಸಲಿದ್ದಾರೆ. ಬೆಳಗ್ಗೆ 10:00 ಬಿಂದಾಸ್ ಮಾರ್ನಿಂಗ್ ಲೈವ್ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬೆಳಗ್ಗೆ 11:00 ಸೋಷಿಯಲ್ ಮೀಡಿಯಾ ಎಷ್ಟು ಪರಿಣಾಮಕಾರಿಯಾಗಿದೆ ಅಂದರೆ, ಪ್ರತಿನಿತ್ಯವೂ ಅದರಲ್ಲಿ ಸಾವಿರಾರು ಮಾಹಿತಿ ಬರ್ತಾನೇ ಇರುತ್ತೆ. ಅದರಲ್ಲಿ ನಮಗೆ ಸ್ಫೂರ್ತಿ ನೀಡುವ, ಮನೋರಂಜನೆಯ ಜೊತೆಗೆ ಸಂದೇಶ ನೀಡುವ ಒಂದಿಷ್ಟು ಕಥೆಗಳನ್ನು ತಿಳಿಸುವ ಕಾರ್ಯಕ್ರಮ ಸೋಷಿಯಲ್ ಮೀಡಿಯಾ ಕಥೆಗಳು. ಈ ಕಾರ್ಯಕ್ರಮದಲ್ಲಿ ರಾಮಣ್ಣನ ಕಥೆಯ ಬಗ್ಗೆ ತಿಳಿಸಲಿದ್ದಾರೆ ಆರ್ಜೆ ರಕ್ಷಿತಾ ಹೊಳ್ಳರವರು. ಬೆಳಗ್ಗೆ 11:30 ಚಲನಚಿತ್ರ ಗೀತೆಗಳು ಪ್ರಸಾರವಾಗಲಿವೆ. ಮಧ್ಯಾಹ್ನ 12:30 ಎಂದಿಗೂ ಮರೆಯದ ಭಾರತರತ್ನ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರ ಅಂಬೇಡ್ಕರ್ ವಿಚಾರ ಸರಣಿ ಅಂಬೇಡ್ಕರ್ ಓದು ಪ್ರಸಾರವಾಗಲಿದೆ. ಮಧ್ಯಾಹ್ನ 1:00 ಊಟದ ಸಮಯ, ಅನ್ನದೇವರ ಮುಂದೆ ಅನ್ಯದೇವರು ಉಂಟೆ ಎನ್ನುವಂತೆ ಊಟದ ಮಹತ್ವವನ್ನು ತಿಳಿಸುವ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಯೋಗಗುರು ಶ್ರೀ ಚನ್ನಬಸವಣ್ಣರವರು ಜೀರಿಗೆಯ ಮಹತ್ವದ ಬಗ್ಗೆ ತಿಳಿಸಲಿದ್ದಾರೆ, ಜೊತೆಗೆ ಆರೋಗ್ಯದ ಸಲಹೆಗಳನ್ನು ನೀಡಲಿದ್ದಾರೆ. ಈ ಕಾರ್ಯಕ್ರಮವನ್ನು ಆರ್ಜೆ ಮಹಾಲಕ್ಷ್ಮೀರವರು ನಡೆಸಲಿದ್ದಾರೆ. ಮಧ್ಯಾಹ್ನ 1:30 ಸ್ಥಳೀಯ ಸುದ್ದಿಗಳನ್ನು ತಿಳಿಸುವ ಸುತ್ತಮುತ್ತ ಸುದ್ದಿ ಸಮಾಚಾರ ಮೂಡಿಬರಲಿದೆ. ಮಧ್ಯಾಹ್ನ 2:00 ವಿಭಿನ್ನ ಶೈಕ್ಷಣಿಕ ಚಟುವಟಿಕೆಗಳ ವಿಶೇಷ ಕಾರ್ಯಕ್ರಮ ಕಲಿಕಾ ಸಮಯ ಮೂಡಿಬರಲಿದೆ. ಇದರಲ್ಲಿ ಕೊಳ್ಳೆಗಾಲದ ಶರ್ಮಾ ಅವರ ಜಾಣ ಸುದ್ದಿ ಪ್ರಸಾರವಾಗಲಿದೆ. ಪರಿಸರದ ಕಾಳಜಿಯ ಮಾತುಗಳನ್ನು ಪ್ರೊಫೆಸರ್ ಡಿಆರ್ ಕುಮಾರಸ್ವಾಮಿ ಅವರು ನಡೆಸಿಕೊಡಲಿದ್ದಾರೆ. ಪೆರಾಜೆರವರ ಪಂಪನ ಓದು ಮತ್ತು ಲರ್ನಿಂಗ್ ಇಂಗ್ಲಿಷ್ ಕಾರ್ಯಕ್ರಮವನ್ನು ಶಿವಮೊಗ್ಗದ ವಿಜಯ ಎಸ್ಎಚ್ ರವರು ತಿಳಿಸಲಿದ್ದಾರೆ. ಮಧ್ಯಾಹ್ನ 3:00 ಕನ್ನಡ ಚಲನಚಿತ್ರ ಗೀತೆಗಳು ಪ್ರಸಾರವಾಗಲಿವೆ. ಸಂಜೆ 4:00 ಸರಿಯಾಗಿ ಕಾಫಿ ವಿತ್ ಆರ್ಜೆಸ್ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಸಂಜೆ 5:00 ಪೇಟೆ ಸಂಚಾರ ಸುದ್ದಿ ಸಮಾಚಾರ ಪ್ರಸಾರವಾಗಲಿದೆ. ಸಂಜೆ 5:30 ಸಮಾಜದಲ್ಲಿ ಸಾರ್ವಜನಿಕವಾಗಿ ಇರುವ ಸಮಸ್ಯೆಗಳು, ಕುಂದುಕೊರತೆಗಳನ್ನು ಅನಾವರಣ ಮಾಡಿ ಅದಕ್ಕೆ ಪರಿಹಾರ ನೀಡುವ ಪ್ರಯತ್ನದಲ್ಲಿ ನಮ್ಮ ನಡೆ ಪರಿಹಾರದ ಕಡೆ ಅನ್ನುವ ಕಾರ್ಯಕ್ರಮವನ್ನು ಆರ್ಜೆ ಶ್ವೇತಾರವರು ನಡೆಸಲಿದ್ದಾರೆ. ಸಂಜೆ 6:00 ದಿನನಿತ್ಯವೂ ನಾವು ನೋಡುವ ಪ್ರಪಂಚದ ಆಶ್ಚರ್ಯ, ಬೆರಗನ್ನುಂಟು ಮಾಡುವ ಅನೇಕ ಕುತೂಹಲ ಸಂಗತಿಗಳ ವಿಷಯದ ಬಗ್ಗೆ ಬೆಳಕು ಚೆಲ್ಲುವ ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ಗಣಪ ಹಾಲು ಕುಡಿದ ಅನ್ನುವಂತಹ ವಿಷಯವನ್ನು ಆರ್ಜೆ ಶ್ರೀಧರವರು ತಿಳಿಸಲಿದ್ದಾರೆ. ಸಂಜೆ 6:30 ಜೀರೋ ಟು ಹೀರೋ. ಬೀದಿ ಬದೆಯ ಸಣ್ಣ ಪುಟ್ಟ ವ್ಯಾಪಾರದಿಂದ ಹಿಡಿದು ದೊಡ್ಡ ಮಟ್ಟದ ವ್ಯಾಪಾರದ ತನಕವೂ ಶಿವಮೊಗ್ಗದ ಉದ್ಯಮಗಳ ಬೆಳವಣಿಗೆಯ ಬಗ್ಗೆ ಉದ್ಯಮಿಗಳಿಂದಲೇ ಮಾಹಿತಿಯನ್ನು ತಿಳಿಸುವ ಬಿಸ್ನೆಸ್ ಬಸ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರಲ್ಲಿ ರಾಮದೇವ್ ಫ್ಯಾನ್ಸಿ ಸ್ಟೋರ್ನ ಮಾಲೀಕರಾದ ಪ್ರಕಾಶ್ ಪಾಟೀಲ್ ರವರ ಪರಿಚಯ ಮಾಡಲಿದ್ದಾರೆ. ಸಂಜೆ 7:00 ರೈತರೇ ನಮ್ಮ ದೇಶದ ಬೆನ್ನೆಲುಬು. ರೈತರು ಬೆಳೆ ಬೆಳೆಯುವ ವಿಧಾನ, ಕೃಷಿಯಲ್ಲಿ ಅನುಸರಿಸುವ ಪದ್ಧತಿ ಇವೆಲ್ಲವನ್ನೂ ರೈತರಿಂದಲೇ ಮಾಹಿತಿಯನ್ನು ತಿಳಿಸುವ ನಿಮ್ಮ ಕೃಷಿ ನಮ್ಮ ಖುಷಿ ಕಾರ್ಯಕ್ರಮವನ್ನು ಆರ್ಜೆ ಶ್ರೀಧರ್ ಅವರು ನಡೆಸಲಿದ್ದಾರೆ. ರಾತ್ರಿ 7:45 ಆವಿಷ್ಕಾರದ ಅಸ್ಮಿತೆ, ವಿಜ್ಞಾನದ ಕುತೂಹಲ ಸಂಗತಿಗಳು, ಸಂಶೋಧನೆಗಳ ಬಗ್ಗೆ ತಿಳಿಸಲಿದ್ದಾರೆ ಶೇಖರ್ ಗೌಳೆರವರು. ರಾತ್ರಿ 7:57 ರೈತರ ನಿಸ್ವಾರ್ಥ ಸೇವೆಯನ್ನು ಕೊಂಡಾಡುವ ರೈತಗೀತೆ ಪ್ರಸಾರವಾಗಲಿದೆ. ರಾತ್ರಿ 8:00 ಬೆಳಗ್ಗೆ 6:00 ರೇಡಿಯೋ ಶಿವಮೊಗ್ಗ ಆ್ಯಪ್ನಲ್ಲಿ ಕಾರ್ಯಕ್ರಮಗಳು ಪ್ರಸಾರವಾಗಲಿವೆ. ಇದರಲ್ಲಿ ಕನ್ನಡ ಸಿನಿಮಾ ಗೀತೆಗಳು, ಹರಿಕತೆ, ನಾಟಕ, ಯಕ್ಷಗಾನ, ಭಕ್ತಿಗೀತೆ, ಭಾವಗೀತೆ, ಜನಪದ ಗೀತೆ, ಹೀಗೆ ವೈವಿಧ್ಯಮಯ ಕಾರ್ಯಕ್ರಮಗಳು ನಿಮಗಾಗಿ ಮೂಡಿಬರಲಿವೆ. ಈ ಎಲ್ಲ ಕಾರ್ಯಕ್ರಮಗಳು ನಿಮಗಾಗಿ. ಶುಭ ದಿನ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಶುಭೋದಯ ಕರ್ನಾಟಕ, ಶುಭೋದಯ ಶಿವಮೊಗ್ಗ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಕಣ್ಣಿಗೆ ಕಾಣುವ ದೇವರುಗಳಿಗೆ ನನ್ನ ನಮನಗಳು. ನಮ್ಮ ಅಪ್ಪ ಅಮ್ಮ, ಗುರುಗಳು, ನಮ್ಮನ್ನು ಪೋಷಿಸುವ ರೈತರು, ಸೈನಿಕರು, ಹಾಗೆ ನಮ್ಮ ನಗರವನ್ನು ಸ್ವಚ್ಛವಾಗಿ ಹಾಗೂ ಸುಂದರವಾಗಿ ಇರಲು ಕಾರಣರಾದ ಪೌರ ಕಾರ್ಮಿಕರಿಗೆ, ಹಾಗೆ ಸಮಾಜದಲ್ಲಿ ನಮಗೆ ಒಳಿತನ್ನು ಬಯಸೋರೆಲ್ಲರಿಗೂ ನನ್ನ ನಮನಗಳು ತಿಳಿಸುತ್ತಾ ಇವತ್ತಿನ ನಮ್ಮ ಅರುಣೋದಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಕಾಫಿ ಆಯ್ತಾ? ಕೆಲವರಿಗಂತೂ ಕಾಫಿ ಅಂದ್ರೆ ಫೇವ್ರೆಟ್ಟು. ಯಾವ ಸೀಸನ್ ಆದ್ರೆ ಏನು ಕಾಫಿ ಬಿಟ್ಟಿರೋಕೆ ಆಗೋದಿಲ್ಲ ಅಂತನೂ ಹೇಳ್ತೀರಾ. ಎಸ್, ಜಸ್ಟ್ ಈಗ ಆಯ್ತು ಶ್ವೇತಾ ಅಂತ ಹೇಳ್ತಾರೆ. ಇನ್ನೂ ಕೆಲವರು ರೆಡಿ ಮಾಡ್ಬೇಕು ಶ್ವೇತಾ ಅಂತನೂ ಹೇಳ್ತೀರಾ. ಹಾಗೆ ಇನ್ ಕೆಲವರು ಆಚೆ ಕಡೆ ಹೋಗಿ ಒಂದ್ ಎಳ್ನೀರ್ ಕುಡಿಬೇಕು ಅಂತಿದ್ದೀನಿ ಅಂತ ಅನ್ಕೊಳ್ತಾ ಇರ್ತೀರಾ ಅಂತ ನಾನ್ ಅನ್ಕೊಳ್ತೀನಿ. ಎಸ್, ಏನೇ ಕುಡಿದ್ರು ಕೂಡ ನಿಮ್ಮ ಒಂದು ಆರೋಗ್ಯ ನಿಮ್ಮ ಕೈಯಲ್ಲಿದೆ, ಅದನ್ನ ಮರಿಬೇಡಿ ಅಂತ ಹೇಳ್ತಾ. ಸೊ ಸ್ನೇಹಿತರೆ, ನನಗೆ ಈ ದಿನದ ನುಡಿಮುತ್ತೊಂದು ನೆನಪಾಗ್ತಾ ಇದೆ. ಅದು ಏನಪ್ಪ ಅಂತಂದ್ರೆ ಗೌತಮ ಬುದ್ಧನ ಅದ್ಭುತವಾದ ಮಾತುಗಳು. ಬುದ್ಧ ಹೇಳ್ತಾನೆ, ಸಾವಿರಾರು ಯುದ್ಧಗಳನ್ನು ಗೆಲ್ಲೋದ್ಕಿಂತ ನಿನ್ನನ್ನು ನೀನು ಗೆದ್ದುಕೊಳ್ಳುವುದು ಲೇಸು. ಆಗ ವಿಜಯ ಎಂಬುವುದು ಎಂದಿಗೂ ನಿನ್ನದಾಗಿರುತ್ತೆ, ಅದನ್ನು ಯಾರೂ ನಿನ್ನಿಂದ ಕಿತ್ತಿಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಅಂತ. ಸೊ ಸ್ನೇಹಿತರೆ, ಈ ಮಾತು ಎಷ್ಟು ಆಳವಾಗಿದೆ ಅಲ್ವಾ? ಇವತ್ತಿನ ದಿನಗಳಲ್ಲಿ ನಾವು ಪಕ್ಕದ ಮನೆಯವರ ಜೊತೆಗೆ, ಆಫೀಸ್ ಕೊಲೀಗ್ಸ್ ಜೊತೆಗೆ, ಅಥವಾ ರಸ್ತೆಯಲ್ಲಿ ಹೋಗುವ ಅಪರಿಚಿತರ ಜೊತೆಗೆ ಸ್ಪರ್ಧೆಗಿಳಿತೀವಿ. ಅವರನ್ನ ಗೆಲ್ಲಬೇಕು, ಅವರ ಮುಂದೆ ದೊಡ್ಡವರಾಗಬೇಕು ಅನ್ನೋ ಹಪಾಹಪಿಯಲ್ಲಿ ನಮ್ಮ ಒಳಗಿನ ಪ್ರಶಾಂತತೆಯನ್ನ ಕಳೆದುಕೊಳ್ತೇವೆ. ಹಾಗಾಗಿ ಬುದ್ಧ ಹೇಳೋ ಪ್ರಕಾರ ನಿನ್ನನ್ನು ನೀನು ಗೆಲ್ಲುವುದು ಅಂತಂದ್ರೆ ಏನು ಗೊತ್ತಾ ಸ್ನೇಹಿತರೆ? ಅದು ನಮ್ಮ ಸಿಟ್ಟು, ನಮ್ಮ ಅಸೂಯೆ, ನಮ್ಮ ಸೋಮಾರಿತನ ಮತ್ತು ನಮ್ಮ ನೆಗೆಟಿವ್ ಯೋಚನೆಗಳನ್ನ ಕಂಟ್ರೋಲ್ ಮಾಡುವುದು. ಇವತ್ತು ನೀವು ಬೇರೆಯವರ ತಪ್ಪು ಹುಡುಕುವ ಬದಲು ನಿಮ್ಮೊಳಗಿನ ಒಂದು ಸಣ್ಣ ಕೆಟ್ಟ ಅಭ್ಯಾಸವನ್ನ ಗೆಲ್ಲೋದಕ್ಕೆ ಪ್ರಯತ್ನಿಸಿ. ಆಗ ನೋಡಿ, ಆ ಗೆಲುವು ಕೊಡುವ ಖುಷಿ ಇದೆಯಲ್ಲ, ಅದು ಜಗತ್ತಿನ ಯಾವುದೇ ಆಸ್ತಿಗಿಂತಲೂ ದೊಡ್ಡದು ಅಂತಾನೆ ಹೇಳಬಹುದು. ಸೊ ನೆನ್ಪಿಡಿ ಸ್ನೇಹಿತರೆ, ಮನಸ್ಸು ಶಾಂತವಾಗಿದ್ರೆ ಮಾತ್ರ ಜೀವನದ ದಾರಿ ಸುಗಮವಾಗಿರುತ್ತೆ. ಹರಿಯುವ ನೀರು ಕಲ್ಲನ್ನು ಹೇಗೆ ಮೃದುವಾಗಿ ಸವೆಸುತ್ತದೆಯೋ, ಹಾಗೆಯೇ ನಿಮ್ಮ ಶಾಂತ ಸ್ವಭಾವವು ಕೂಡ ಎಂತಹ ಕಠಿಣ ಪರಿಸ್ಥಿತಿಯನ್ನಾದರೂ ನಿಭಾಯಿಸುತ್ತೆ. ಹಾಗಿದ್ರೆ ಇವತ್ತಿನ ದಿನವನ್ನು ಪ್ರೀತಿ ಮತ್ತು ತಾಳ್ಮೆಯಿಂದ ಕಳೆಯೋಣ ಅಲ್ವಾ? ನಿಮ್ಮ ದಿನ ಪೂರ್ತಿ ಆ ಬುದ್ಧನ ಹಸನ್ಮುಖದಂತೆಯೇ ಇರಲಿ ಅಂತ ಹಾರೈಸುತ್ತ ಅರುಣೋದಯ ಕಾರ್ಯಕ್ರಮದಲ್ಲಿ ಒಂದು ಭಕ್ತಿ ಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಲೇಖಕರಾದ ರಾಮ ಸುಬ್ಬರಾಯ ಶೇಟ್ ಅವರು ನೀತಿ ಷತ್ಪತಿ 108 ಎಂಬ ಪುಸ್ತಕದಲ್ಲಿ ಅಮರವಾಯಿತು ಜಟಾಯು ಅನ್ನೋ ಷತ್ಪತಿಯನ್ನ ವಿವರಿಸಿದ್ದಾರೆ. ಅದು ಹೀಗಿದೆ: ಮೀರಿ ಲಕ್ಷ್ಮಣ ರೇಖೆ ಜಾನಕಿ ಸಾರಿ ಭಿಕ್ಷೆಯ ನೀಡೆ ತೆರಳಲ್ ಘೋರ ರೂಪದಿ ಕಳನ್ನು ತುಡುಕಿದನ ಬಲೆ ಸೀತೆಯನು ಚೀರಿ ನಾರಿಯು ಕಳನನೆದುರಿಸಿ ಹಾರಿ ಬರುತಿಹ ಪಕ್ಷಿ ರಾಜನು ಸಾರಿತೆದುರಿಸಿ ಕಳನ ತುಡುಕುತ್ತ ಮರ ತಾನಾಯಿತು. ಈ ಷತ್ಪದಿಯ ಅರ್ಥ ಏನಪ್ಪಾ ಅಂತಂದ್ರೆ, ಕೆಲವು ಸರಿ ಪ್ರಜ್ಞರು ತಪ್ಪು ನಿರ್ಧಾರಗಳನ್ನ ಕೈಗೊಳ್ಳೋದು ಇದೆ, ವಿವೇಕಿಗಳು ಸಂದರ್ಭಕ್ಕೆ ಸಿಲುಕಿ ಅವಿವೇಕಿಗಳಂತೆ ವರ್ತಿಸೋದು ಕೂಡ ನಾವು ನೋಡ್ತಿರ್ತೀವಿ. ಅದಕ್ಕೆ ಗಾದೆನೇ ಇದೆ: ಕೆಡುವ ಕಾಲಕ್ಕೆ ಬುದ್ಧಿ ಸರಿಯಾಗಿ ಇರದು, ಕಡೆಯ ಕಾಲಕ್ಕೆ ಮದ್ದು ಸರಿಯಾಗಿ ಇರದು ಅಂತ. ಅಂತೆಯೇ ವನವಾಸದಲ್ಲಿದ್ದ ಸೀತೆ ತಾನು ಕಂಡಿದ್ದು ಬಂಗಾರದ ವರ್ಣದ ಜಿಂಕೆಯಂತ ಭ್ರಮಿಸುತ್ತಾಳೆ. ಅದರ ಮೇಲಿನ ವ್ಯಾಮೋಹ ಹೆಚ್ಚುತ್ತಿದ್ದಂತೆ ಪತಿ ಶ್ರೀರಾಮಚಂದ್ರನಿಗೆ ಜಿಂಕೆಯನ್ನ ತಂದುಕೊಡಲು ದುಂಬಾಳು ಬೀಳ್ತಾಳೆ. ಪರಿಪರಿಯಾಗಿ ತಿಳಿ ಹೇಳಿದರೂ ಸೀತೆ ಕೇಳಿದಾಗ ಲಕ್ಷ್ಮಣನಿಗೆ ಎಚ್ಚರಿಕೆ ಈಚಿದ ಕಾವಲು ಇರಲು ಹೇಳಿ ಜಿಂಕೆಯನ್ನು ಬೆನ್ನಟ್ಟಿ ಹೊರಡುತ್ತಾನೆ. ತುಸು ಸಮಯದಲ್ಲಿ ಹೇ ಲಕ್ಷ್ಮಣ, ಹೇ ಸೀತಾ ಎಂಬ ಧ್ವನಿ ಕೇಳಿ ಸೀತೆ ಭೀತಳಾಗುತ್ತಾಳೆ. ರಕ್ಕಸರ ಕಪಟತನವೆಂದು ಲಕ್ಷ್ಮಣ ಹೇಳಿದರೂ ಕೇಳದೆ ಅವನನ್ನೇ ಒತ್ತಾಯದಿಂದ ಕಳುಹಿಸುತ್ತಾಳೆ. ಲಕ್ಷ್ಮಣ ರೇಖೆಯನ್ನು ಮೀರಿ ಹೋಗಬಾರದೆಂದು ಎಚ್ಚರಿಸಿ ಹೊರಡುತ್ತಾನೆ. ಆ ಸಂದರ್ಭಕ್ಕಾಗಿ ಕಾಯುತ್ತಿದ್ದ ರಾವಣನು ಸನ್ಯಾಸಿಯ ವೇಷದಲ್ಲಿ ಬಂದು ಭಿಕ್ಷೆ ಕೇಳುತ್ತಾನೆ. ಒತ್ತಡಕ್ಕೆ ಸಿಲುಕಿದ ಸೀತೆ ಭಿಕ್ಷೆ ನೀಡಲು ಹೊರಬಂದಾಗ ಅವಳನ್ನು ಬಲಾತ್ಕಾರವಾಗಿ ತನ್ನ ಪುಷ್ಪಕ ವಿಮಾನದ ಮೇಲೇರಿಸುತ್ತಾನೆ. ಆಗ ಸೀತೆ ಕೂಗಿಕೊಳ್ತಾ ರಕ್ಕಸನನ್ನು ತಡೆಯಲು ಪ್ರಯತ್ನಿಸುತ್ತಾಳೆ. ದೂರದಿಂದ ಈ ದೃಶ್ಯವನ್ನ ಕಂಡ ಜಟಾಯು ಪಕ್ಷಿಗೆ ಎಲ್ಲ ಅರ್ಥವಾಗುತ್ತೆ. ತನ್ನ ಸ್ನೇಹಿತ ದಶರಥ ಚಕ್ರವರ್ತಿಯ ಸೊಸೆಗೆ ಬಂದ ಸಂಕಟವನ್ನು ಕಂಡು ಮರುಗುತ್ತಾನೆ. ತನ್ನೆಲ್ಲಾ ಸಾಮರ್ಥ್ಯವನ್ನು ಒಗ್ಗೂಡಿಸಿಕೊಂಡು ರಾಕ್ಷಸನನ್ನು ವಿರೋಧಿಸುತ್ತೆ. ತನ್ನ ಹರಿತವಾದ ಉಗುರಿನಿಂದ ಹಾಗೆ ಕೊಕ್ಕಿನಿಂದ ರಾವಣನ ಮೈಯನ್ನು ಗಾಯಗೊಳಿಸುತ್ತೆ. ದೈತ್ಯ ರಾವಣನನ್ನು ಜಟಾಯು ಎದುರಿಸಲು ಸಾಧ್ಯವಾಗುವುದಿಲ್ಲ. ರಾವಣ ಸೀತೆಯನ್ನು ಕದ್ದೊಯ್ಯುತ್ತಾನೆ. ಸೀತೆಯನ್ನು ಹುಡುಕಿಕೊಂಡ ಬಂದ ಶ್ರೀರಾಮನಿಗೆ ವಿಷಯ ತಿಳಿಸಿ ಅದು ದೇಹತ್ಯಾಗ ಮಾಡುತ್ತೆ. ಶ್ರೀರಾಮಚಂದ್ರನೇ ಅದರ ಅಂತ್ಯಕ್ರಿಯೆಯನ್ನು ನೆರವೇರಿಸುತ್ತಾನೆ. ಸ್ನೇಹಿತರೆ, ಮೇಲ್ನೋಟಕ್ಕೆ ಇದೊಂದು ಸಾಮಾನ್ಯ ಘಟನೆ ಅಂತ ಅನ್ಸಬಹುದು. ಆದರೆ ನಾವು ಈ ಕಾಲಘಟ್ಟದಲ್ಲಿ ನಿಂತು ಯೋಚನೆ ಮಾಡಿದಾಗ ನಮಗೆ ಕಂಡುಬರುವ ಸತ್ಯ ಏನು ಅಂತಂದ್ರೆ, ಪ್ರಪಂಚದಲ್ಲಿ ಕೋಟಿ ಕೋಟಿ ಜೀವಿಗಳು ಜೀವಿಸ್ತಾವೆ, ಬದುಕ್ತಾವೆ, ಸಾಯ್ತಾವೆ. ಆದರೆ ಎಲ್ಲಿಯೋ ಕೆಲವು ಜೀವಿಗಳು ಮಾತ್ರ ತಮ್ಮ ಮಹತ್ತರ ಸಾಧನೆ, ಪರೋಪಕಾರ ಇವುಗಳಿಂದ ಅಜರಾಮರವಾಗುತ್ತೆ. ಒಬ್ಬ ದದೀಚಿ, ಒಬ್ಬ ಶಿಬಿ, ಒಬ್ಬ ಶ್ರೀರಾಮ, ಒಬ್ಬ ಆಂಜನೇಯ, ರಾವಣನಂತಹ ಮಹಾಬಲಿಶಾಲಿಯ ಎದುರು ತಾನು ತೃಣಸಮಾನನೆಂದು ತಿಳಿದರೂ ಅನ್ಯಾಯದ ವಿರುದ್ಧ ಹೋರಾಡಿ ಹುತಾತ್ಮವಾಯಿತು. ಅದಕ್ಕೆ ಫಲಿತಾಂಶದ ಕಡೆ ಗಮನವಿರಲಿಲ್ಲ. ಇದು ರಾಮಾಯಣದ ಸಾರಾಂಶ. ಅದಕ್ಕೆ 100 ಕೋಟಿಗೂ ಹೆಚ್ಚು ವೆಚ್ಚದಲ್ಲಿ 65 ಎಕರೆ ಸ್ಥಳದಲ್ಲಿ ಜಟಾಯು ಎಂಬ ನೇಚರ್ ಪಾರ್ಕ್ ತಲೆ ಎತ್ತಿದೆ. ಸ್ನೇಹಿತರೆ, ಏಷ್ಯಾದಲ್ಲಿಯೇ ಇದು ಅದ್ಭುತವಾದದ್ದು ಅಂತ ಅನ್ಸ್ಕೊಂಡಿದೆ. ಜಗತ್ತಿಗೆ ಪರೋಪಕಾರದ, ತ್ಯಾಗದ ಮಹತ್ವವನ್ನ ಸಾರಿ ಹೇಳುತ್ತೆ. ಇದು ಮಾನವರಿಗೆ ಮಾರ್ಗದರ್ಶಕವಾಗಿದೆ ಅಂತಾನೆ ಹೇಳಬಹುದು. ಸೊ ಸ್ನೇಹಿತರೆ, ಲೇಖಕರಾದ ರಾಮ ಸುಬ್ಬರಾಯ ಶೇಟ್ ಅವರು ನೀತಿ ಷಟ್ಪತಿ 108 ಎಂಬ ಪುಸ್ತಕದಲ್ಲಿ ಅಮರವಾಯಿತು ಜಟಾಯು ಎಂಬ ಷಟ್ಪತಿಯ ಬಗ್ಗೆ ಉಲ್ಲೇಖಿಸಿದ್ರು. ಈ ಒಂದು ಷಟ್ಪತಿ ನಿಮ್ಮೆಲ್ಲರಿಗೂ ಇಷ್ಟ ಆಯ್ತು ಅಂತ ಅನ್ಕೊಳ್ತಾ ಅರುಣೋದಯ ಕಾರ್ಯಕ್ರಮದಲ್ಲಿ ಒಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಈಗ ನನಗೊಬ್ರು ನೆನಪಾಗ್ತಾ ಇದ್ದಾರೆ. ಅವ್ರು ಯಾರು ಗೊತ್ತಾ? ಆ ಕಾಲದ ಸೂಪರ್ ಸ್ಟಾರ್, ಕಿಂಗ್ ಮೇಕರ್, ಕ್ರಿಯೇಟಿವಿಟಿ ಕಿಂಗ್. ಇವರ ಹೆಸರು ಕೇಳಿದ್ರೆ ಸಾಕು, ನಮ್ಮ ವಿಜಯನಗರದ ಸಿಂಹಾಸನಕ್ಕೆ ಒಂದು ಎಕ್ಸ್ಟ್ರಾ ಝಲಕ್ ಬರುತ್ತೆ. ರಾಜ ಕೃಷ್ಣದೇವರಾಯರ ಆಸ್ಥಾನದ ಆ ಚತುರ ವಿದೂಷಕ ತಮ್ಮ ಬುದ್ಧಿ, ಹಾಸ್ಯ, ಜಾಣ್ಮೆಯಿಂದ ದೊಡ್ಡ ದೊಡ್ಡ ಸಮಸ್ಯೆಗಳನ್ನ ಚಿಟಿಕೆ ಹೊಡೆಯುವಷ್ಟರಲ್ಲಿ ಬಗೆಹರಿಸ್ತಿದ್ದ ಮನುಷ್ಯ ಅಂತಾನೆ ಹೇಳ್ಬೋದು. ಎಸ್, ಇವರೇ ನಮ್ಮ ತೆನಾಲಿ ರಾಮಕೃಷ್ಣ. ಸ್ನೇಹಿತರೆ, ಒಂದು ಮಾತು ನೆನಪಿರ್ಲಿ, ಇವರ ಬುದ್ಧಿ ಮುಂದೆ ಬರೀ ರಾಜರು ಮಾತ್ರ ಅಲ್ಲ, ಇಡೀ ಪ್ರಪಂಚವೇ ಶರಣಾಗ್ತಾ ಇತ್ತು. ಅಂತಹ ತೆನಾಲಿ ರಾಮನ ಒಂದು ಸೂಪರ್ ಹಿಟ್ ಸ್ಟೋರಿಯನ್ನ ನಾನು ನಿಮಗೆ ತಿಳಿಸ್ತೀನಿ. ಕಥೆಯ ಹೆಸರು ದುರಾಸೆಯ ಫಲ. ವಿಜಯನಗರದಲ್ಲೊಬ್ಬ ಲೇವಾದೇವಿಗಾರ ಇದ್ದ. ಅವನ ಹೆಸರು ಕೋಟೇಶ್ವರ ರಾವ್. ಅವನು ಬಡ ಹಳ್ಳಿಗರಿಗೆ ಹಣ ಕೊಟ್ಟು ದುಬಾರಿ ಬಡ್ಡಿ ವಸೂಲು ಮಾಡ್ತಾ ಇದ್ದ. ವಿಷಯ ತೆನಾಲಿ ರಾಮನಿಗೆ ಗೊತ್ತಾಯಿತು. ಅವನಿಗೆ ಪಾಠ ಕಲಿಸೋದಕ್ಕೆ ಸಂಚು ಹಾಕಿದ. ಮರುದಿನ ಕೋಟೇಶ್ವರ ರಾವ್ ಮನೆಗೆ ಹೋದ ರಾಮ ಹೇಳಿದ, ಮನೆಯಲ್ಲಿ ಸಮಾರಂಭವಿದೆ, ಅಡುಗೆಗೆ ಎರಡು ದೊಡ್ಡ ಪಾತ್ರೆ ಅಗತ್ಯವಿದೆ, ಕೊಟ್ಟರೆ ಉಪಕಾರ ಆಗುತ್ತೆ ಅಂತ ಹೇಳ್ತಾನೆ. ಓಹೋ, ಆಗ್ಬಹುದು ಆಗ್ಬಹುದು, ಆದ್ರೆ 5 ವರಹ ಬಾಡಿಗೆ ಕೊಟ್ಟು ತಗೊಂಡು ಹೋಗ್ಬಹುದು ಎಂದ ಕೋಟೇಶ್ವರ ರಾವ್. ಸರಿ ಅಂತ ಹೇಳಿ ಪಾತ್ರೆ ಏನೋ ಒಯ್ದ ರಾಮ. ಮರುದಿನ ಬೆಳಗ್ಗೆ 2 ದೊಡ್ಡ ಹಾಗೂ 2 ಸಣ್ಣ ಪಾತ್ರೆಗಳ ಜೊತೆಗೆ ಕೋಟೇಶ್ವರ ರಾವ್ ಮನೆಗೆ ಹೋದ. ನಾನು ನಿಮ್ಮಿಂದ ಕೊಂಡೊಯ್ದ ದೊಡ್ಡ ಪಾತ್ರೆಗಳು ಗರ್ಭ ಧರಿಸಿದ್ವು, ಬೆಳಗ್ಗೆ 2 ಮರಿ ಪಾತ್ರೆಗಳಿಗೆ ಜನ್ಮ ನೀಡಿದೆ, ಒಟ್ಟು 4 ಪಾತ್ರೆಗಳು ನಿಮಗೆ ಸೇರಿಸ್ತಾ ಇದ್ದೀನಿ ಅಂತ ಹೇಳಿದ ರಾಮ. ಶ್ರಮ ಪಡದೆ 2 ಪಾತ್ರೆ ಬಂದಿದ್ದಕ್ಕೆ ಖುಷಿಯಾದ ಕೋಟೇಶ್ವರ ರಾವ್ ಪಾತ್ರೆಯನ್ನ ತೆಗೆದುಕೊಂಡ. ಕೆಲ ದಿನಗಳಾದ್ಮೇಲೆ ಮತ್ತೊಮ್ಮೆ ಕೋಟೇಶ್ವರ ರಾವ್ ಮನೆಗೆ ಹೋದ ರಾಮ, ಸಮಾರಂಭವಿದೆ, 5 ಪಾತ್ರೆಗಳು ಬೇಕು ಅಂತ ಕೇಳ್ತಾನೆ. ಹೀಗೆ ಅವರ ವ್ಯವಹಾರವೂ ಕೂಡ ನಡೀತಾ ಇರುತ್ತೆ. ಆಗ ಒಂದು ದಿನ, ನಾನು 1 ಗಾಡಿ ಪಾತ್ರೆ ಕೊಟ್ಟಿದ್ದೇನೆ, ಎಲ್ಲವೂ ಗರ್ಭ ಧರಿಸಿವೆ, ಮರಿ ಪಾತ್ರೆಗಳೊಡನೆ ದೊಡ್ಡದಾದ ಪಾತ್ರೆಗಳನ್ನು ಕೂಡ ವಾಪಸ್ ಮಾಡು ಅಂತ ಕೋಟೇಶ್ವರ ರಾವ್ ಹೇಳ್ತಾನೆ. ಹಾಗೆಯೇ ಮಾಡ್ತೀನಿ ಅಂತ ರಾಮ ಹೇಳಿ ಅಲ್ಲಿಂದ ತೆರಳಿದ. 5 ವಾರ ಕಳೆದರೂ ರಾಮ ಪಾತ್ರೆ ವಾಪಸ್ ಮಾಡಲಿಲ್ಲ. ಆಗ ರಾಮನ ಮನೆಗೆ ತೆರಳಿದ ಕೋಟೇಶ್ವರ ರಾವ್, 2 ದಿನದಲ್ಲಿ ಪಾತ್ರೆ ವಾಪಸ್ ಮಾಡ್ತೀನಿ ಅಂತ ಹೇಳಿ ಇದುವರೆಗೂ ನನ್ನ ಮನೆಗೆ ಪಾತ್ರೆ ವಾಪಸ್ ಬಂದಿಲ್ಲ, ನನ್ನ ಪಾತ್ರೆಗಳನ್ನ ಕೊಟ್ಟು ಬಿಡು ಅಂತ ದಬಾಯಿಸಿ ಕೇಳ್ತಾನೆ. ಆಗ ರಾಮ ಹೇಳಿದ, ನಿಮ್ಮ ಪಾತ್ರೆಗಳು ಹೆರಿಗೆಯ ಸಮಯದಲ್ಲಿ ಸತ್ತು ಹೋದವು ಅಂತ ರಾಮ ಹೇಳ್ತಾನೆ. ಆಗ ಕೆರಳಿದ ಕೋಟೇಶ್ವರ ರಾವ್, ಮೋಸಗಾರ, ವಂಚಕ, ಪಾತ್ರೆಗಳು ಸಾಯುವುದು ಸಾಧ್ಯವೇ ಅಂತ ಜೋರಾಗಿ ದಬಾಯಿಸ್ತಾನೆ. ಆಗ ರಾಮ ವಿವರಿಸಿದ, ಗರ್ಭಿಣಿಯರು ಹೆರಿಗೆ ವೇಳೆ ಮೃತಪಡುವುದಿದೆ, ಅಂತೆಯೇ ನಿಮ್ಮ ಪಾತ್ರೆಗಳು ಮೃತಪಟ್ಟಿವೆ ಅಂತ ರಾಮ ಹೇಳ್ತಾನೆ. ಪಾತ್ರೆಗಳು ಸಾಯುವುದು ಅಂದ್ರೆ ಏನು? ಮೋಸಗಾರ, ನಾನು ರಾಜನಿಗೆ ದೂರು ಕೊಡುತ್ತೇನೆ ಎಂದವನೇ ಆಸ್ಥಾನಕ್ಕೆ ಹೋಗಿ ದೂರು ಕೊಟ್ಟ. ವಾದ ಪ್ರತಿವಾದ ಕೇಳಿದ ರಾಯ ಹೇಳಿದ, ತೆನಾಲಿರಾಮ, ಮರಿ ಪಾತ್ರೆಗಳನ್ನು ಕೊಟ್ಟಾಗ ಯಾಕೆ ತೆಗೆದುಕೊಂಡೆ? ಪಾತ್ರೆಗಳು ಮರಿ ಹಾಕುವುದು ಸಾಧ್ಯವಿಲ್ಲ ಎನ್ನುವುದು ಗೊತ್ತಿರಲಿಲ್ಲವೇ? ಮರಿ ಹಾಕುವ ಪಾತ್ರೆಗಳು ಸಾಯುವುದು ಸಹಜವಲ್ಲವೇ ಅಂತ ರಾಯ ಹೇಳಿದಾಗ ಕೋಟೇಶ್ವರ ರಾವ್ ತಲೆ ತಗ್ಗಿಸಿದ. ದುರಾಸೆ ಕೋರನಿಗೆ ತೆನಾಲಿರಾಮ ಪಾಠ ಕಲಿಸಿದ. ಸ್ನೇಹಿತರೆ, ಇದರ ಜೀವನ ಪಾಠ ಏನಪ್ಪ ಅಂತಂದ್ರೆ, ಆ ಪ್ರಾಮಾಣಿಕತೆಗೆ ದುರಾಸೆ ಕಾರಣ, ಆ ಪ್ರಾಮಾಣಿಕತೆಗೆ ತಿರುಗುವ ಬಾಣ ಆಗಬಲ್ಲದು. ಎಲ್ಲವೂ ಸರಿ ಇದೆ ಅಂತ ಹೇಳುವಾಗ ಆಘಾತ ಉಂಟು ಮಾಡುತ್ತೆ ಅಲ್ವಾ? ಸೊ ಈ ಒಂದು ತೆನಾಲಿರಾಮನ ಕತೆ ನಿಮ್ಮೆಲ್ಲರಿಗೂ ಇಷ್ಟ ಆಯ್ತು ಅಂತ ಅನ್ಕೊಳ್ತಾ ಅರುಣೋದಯ ಕಾರ್ಯಕ್ರಮದಲ್ಲಿ ಒಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನು.

0: ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಮನಸ್ಸಿನೊಳಗೆ ಯಾವಾಗ್ಲೂ ಒಂದು ಪಾಸಿಟಿವ್ ಫೈರ್ ಇರಬೇಕು. ನಾನು ಸಾಧಿಸ್ತೀನಿ, ಖಂಡಿತ ಮಾಡ್ತೀನಿ ಅನ್ನೋ ಮಾತುಗಳು ನಮ್ಮನ್ನ ಮೇಲೆತ್ತವೆ. ಆದ್ರೆ ಒಂದು ಸಣ್ಣ ಎಚ್ಚರಿಕೆ ಇರಲಿ ಸ್ನೇಹಿತರೆ, ನಿಮ್ಮ ಮನಸ್ಸಿನ ಈ ಸಕಾರಾತ್ಮಕ ಶಕ್ತಿ ಇದೆಯಲ್ಲ, ಅದನ್ನ ಎಲ್ಲರ ಮುಂದೆ ಹೇಳ್ಬೇಡಿ. ಇದನ್ನ ನಾವು ಸಿಹಿ ಮಾತಿನ ರಹಸ್ಯ ಅಂತ ಕರಿಬಹುದು. ನನ್ನ ಪ್ರೀತಿಯ ಕೇಳುಗರೆ, ನೆನಪಿರ್ಲಿ, ನಿಮ್ಮ ದೊಡ್ಡ ಕನಸುಗಳನ್ನ, ನಿಮ್ಮ ಅದ್ಭುತ ಪಾಸಿಟಿವ್ ಯೋಜನೆಗಳನ್ನ ಇನ್ನೊಬ್ಬರ ಮುಂದೆ ಹೇಳುವಾಗ ಸ್ವಲ್ಪ ಜಾಗೃತೆ ಇರ್ಲಿ. ಕೆಲವರು ನಿಮ್ಮ ಸಕ್ಸಸ್ ಕೇಳಿದ್ರೆ ಖುಷಿ ಪಡಬಹುದು, ಆದ್ರೆ ಎಲ್ಲರೂ ಅದೇ ರೀತಿ ಇರೋದಿಲ್ಲ. ಅವರು ನಿಮ್ಮ ಪಾಸಿಟಿವ್ ಎನರ್ಜಿಯನ್ನ ಕಮ್ಮಿ ಮಾಡುವಂತಹ ಮಾತುಗಳನ್ನ ಹೇಳಬಹುದು. ಅದನ್ನ ಕೇಳಿ ನಿಮ್ಮ ಮನಸ್ಸಿಗೆ ಯಾಕ್ ನೋವು ಮಾಡ್ಕೊಳ್ತೀರಾ ಅಲ್ವಾ? ನೀವು ದೊಡ್ಡದಾಗಿ ಮಾತನಾಡೋದ್ಕಿಂತ ನಿಮ್ಮ ಕೆಲಸದ ಮೂಲಕ ಉತ್ತರ ಕೊಡಿ. ನಾನು ಈ ಕೆಲಸ ಮಾಡ್ತೀನಿ ಅನ್ನೋದ್ಕಿಂತ ಕೆಲಸ ಮಾಡಿ ಯಶಸ್ಸು ಸಿಕ್ಕ ಮೇಲೆ ಅವರೇ ನಿಮ್ಮ ಹತ್ರ ಬಂದು ಕೇಳ್ಬೇಕು, ಆ ತರ ಮಾಡಿ. ಹಾಗೆ ಸ್ನೇಹಿತರೆ, ನಿಮ್ಮ ಕನಸಿನ ಬಗ್ಗೆ ಇನ್ನೊಬ್ಬರ ಹತ್ರ ಮಾತನಾಡಿ ಮಾತನಾಡಿ ನಿಮ್ಮ ಪಾಸಿಟಿವ್ ಎನರ್ಜಿಯನ್ನ ಖಾಲಿ ಮಾಡ್ಕೊಳ್ಬೇಡಿ. ಆ ಶಕ್ತಿಯನ್ನ ನಿಮ್ಮ ಕೆಲಸದ ಕಡೆಗೆ ಬಳಸ್ಕೊಳ್ಳಿ. ನಿಮ್ಮ ಗುರಿ ಮುಟ್ಟೋ ತನಕ ಆ ಪಾಸಿಟಿವ್ ಥಾಟ್ ಇರುತ್ತಲ್ಲ, ಅದು ನಿಮ್ಮೊಳಗೆ ಇರಲಿ. ಸೊ ಕೇಳುಗರೆ, ನಿಮ್ಮ ಕನಸುಗಳು ನಿಮ್ಮ ಖಾಸಗಿ ಬ್ಯಾಂಕ್ ಅಕೌಂಟ್ ಇದ್ದ ಹಾಗೆ. ಅದರಲ್ಲಿ ಎಷ್ಟು ಹಣ ಇದೆ ಅಂತ ಎಲ್ಲರಿಗೂ ಹೇಳೋ ಅವಶ್ಯಕತೆ ಇಲ್ಲ. ಸಣ್ಣ ಸಣ್ಣದಾಗಿ ನಿಮ್ಮ ಕೆಲಸಗಳನ್ನ ಮಾಡಿ. ಒಂದು ದಿನ ನಿಮ್ಮ ಸಕ್ಸಸ್ಸಿನ ಸೌಂಡ್ ದೊಡ್ಡದಾಗಿ ಕೇಳುತ್ತೆ, ಆಗ ನೀವು ಮಾತಾಡೋ ಅಗತ್ಯವೇ ಇರೋದಿಲ್ಲ. ಸೊ ಇದಕ್ಕೆ ಹೇಳೋದು, ಕನಸು ಚಿಕ್ಕದಾಗಿರ್ಲಿ, ಆದರೆ ಅದರ ಗುರಿ ದೊಡ್ಡದಾಗಿರ್ಲಿ. ಆ ಗುರಿಯ ಬಗ್ಗೆ ಮಾತನಾಡಬೇಡಿ, ಅದನ್ನ ಸಾಧಿಸಿ ತೋರಿಸಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಪಾಸಿಟಿವ್ ನೋಟ್ನೊಂದಿಗೆ ಅರುಣೋದಯ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
2: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
1: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ. ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
2: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
1: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
3: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಕೇಳಲಿರುವುದು ವಿಶೇಷ ಸರಣಿ ಕಾರ್ಯಕ್ರಮ ಗಾಂಧಿ ಓದು. ಮಹಾತ್ಮ ಗಾಂಧೀಜಿಯವರ ಚಿಂತನೆಗಳು ಮತ್ತು ಬರಹಗಳನ್ನು ಮರು ಓದುವ ಒಂದು ಪ್ರಯತ್ನ ಇದಾಗಿದೆ. ಈ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗ, ಮಿಂಚು ಐಡಿಯಾಸ್ ಬೆಂಗಳೂರು ಮತ್ತು ಸಿರಿ ಕ್ರಿಯೇಷನ್ಸ್ ಬೆಂಗಳೂರು ಇವರ ಸಹಯೋಗದಲ್ಲಿ ನಿರ್ಮಿಸಲಾಗಿದೆ. ಈಗ ಕೇಳಿ ಸರಣಿ ಕಾರ್ಯಕ್ರಮ ಗಾಂಧಿ ಓದು.

0: ನಮಸ್ಕಾರ. ಮಹಾತ್ಮ ಗಾಂಧೀಜಿ ಓದು ಸರಣಿ. ಮೋಹನ್ದಾಸ್ ಕರಮ್ಚಂದ್ ಗಾಂಧಿ ಅವರ ಬಗ್ಗೆ ಒಂದು ಓದು ಸರಣಿಯನ್ನು ಮಾಡಬೇಕೆಂದು ಈ ಕಾರ್ಯವನ್ನು ಕೈಗೆತ್ತಿಕೊಳ್ಳಲಾಗಿದೆ. ಗಾಂಧೀಜಿಯವರು ಬರೆದ ಪುಸ್ತಕಗಳು ಮತ್ತು ಅವರ ಬಗ್ಗೆ ಬಲ್ಲವರು ಬರೆದ ವಿಚಾರಧಾರೆಗಳನ್ನು ಈ ಸರಣಿಯಲ್ಲಿ ಕೇಳಬಹುದು.
1: ಈ ಓದು ಸರಣಿಯನ್ನು ಗಾಂಧೀಜಿಯವರು 1908 ಬರೆದ ಹಿಂದ್ ಸ್ವರಾಜ್ಯ ಎಂಬ ಕೃತಿಯ ಮೂಲಕ ಪ್ರಾರಂಭ ಮಾಡುತ್ತಿದ್ದೇವೆ. ಇದು ಮೂಲ ಗುಜರಾತಿ ಭಾಷೆಯಲ್ಲಿದೆ. ಹಿರಿಯ ಗಾಂಧಿವಾದಿ ಸಿದ್ದವನಹಳ್ಳಿ ಕೃಷ್ಣ ಶರ್ಮ ಅವರು ಇದನ್ನು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ. ಈ ಕೃತಿಯನ್ನು ಬೆಂಗಳೂರಿನ ಕರ್ನಾಟಕ ಗಾಂಧಿ ಸ್ಮಾರಕ ನಿಧಿಯವರು ಪ್ರಕಟಿಸಿದ್ದಾರೆ. ಈಗ ಹಿಂದ್ ಸ್ವರಾಜ್ಯ ಪುಸ್ತಕವನ್ನು ಓದುವವರು ಪ್ರಕಾಶ್ ಹೆಚ್ಆರ್ ಮತ್ತು ಎಂ ವಿಜಯಕುಮಾರ್.
2: ಹಿಂದ್ ಸ್ವರಾಜ್ಯ ಪ್ರಶ್ನೆಗಳನ್ನು ಕೇಳುವವರು ಎಂ ವಿಜಯಕುಮಾರ್, ಗಾಂಧೀಜಿಯವರ ಉತ್ತರವನ್ನು ಹೇಳುವವರು ಹೆಚ್ಆರ್ ಪ್ರಕಾಶ್. ಅಧ್ಯಾಯ 10, ಹಿಂದೂ ಮುಸಲ್ಮಾನ.
3: ನಿಮ್ಮ ಕಡೆಯ ಪ್ರಶ್ನೆ ಬಹಳ ಗಂಭೀರವಾದುದು, ಆದರೂ ವಿಚಾರ ಮಾಡಿದರೆ ಉತ್ತರ ಸುಲಭ. ರೈಲುಗಳು, ವಕೀಲರು, ವೈದ್ಯರು ಇರುವುದರಿಂದ ಈ ಪ್ರಶ್ನೆ ಹುಟ್ಟುತ್ತದೆ. ರೈಲಿನ ವಿಷಯ ಹೇಳಿದೆ, ಉಳಿದೆರಡನ್ನು ಆಮೇಲೆ ಚರ್ಚಿಸೋಣ. ತನ್ನ ಕೈಕಾಲು ಎಷ್ಟು ದೂರ ಒಯ್ಯಬಲ್ಲವೋ

0: ಮನುಷ್ಯ ಸೃಷ್ಟಿಕರ್ತನನ್ನು ಮರೆಯಲು ಆ ಬುದ್ಧಿಯನ್ನು ಉಪಯೋಗಿಸಿದ. ನನ್ನ ನೆರೆಹೊರೆಯವರ ಸೇವೆ ಮಾಡಬಲ್ಲ ಹಾಗೆ ದೇವರು ನನ್ನನ್ನು ಸೃಜಿಸಿದ್ದಾನೆ. ಆದರೆ ನನ್ನ ಗರ್ವದಿಂದ ನಾನು ಇಡೀ ವಿಶ್ವದ ಸೇವಾಭಾರವನ್ನೇ ಹೊತ್ತವನಂತೆ ಆಡುತ್ತೇನೆ. ಅಸಾಧ್ಯವನ್ನು ಸಾಧಿಸುವ ಈ ಪ್ರಯತ್ನದಲ್ಲಿ ಭಿನ್ನ ಸ್ವಭಾವ, ಭಿನ್ನ ಧರ್ಮಗಳ ಸಂಪರ್ಕವಾಗಿ ಮನುಷ್ಯ ದಿಗ್ಭ್ರಮೆಗೊಳ್ಳುತ್ತಾನೆ. ಈ ವಿಚಾರ ಸರಣಿಯಿಂದ ರೈಲು ನಿಜವಾಗಿ ಹಾನಿಕರವೆಂಬುದು ಅರ್ಥವಾಗಿರಬೇಕು. ಅದರಿಂದಾಗಿ ಮನುಷ್ಯ ತನ್ನನ್ನು ಸೃಷ್ಟಿಸಿದ ಭಗವಂತನನ್ನೇ ಮರೆತಿದ್ದಾನೆ.
1: ಇದೆಲ್ಲ ಸರಿ, ನನ್ನ ಪ್ರಶ್ನೆಗೆ ಉತ್ತರ ಕೇಳಲು ನನಗೆ ಆತುರವಾಗಿದೆ. ಮುಸಲ್ಮಾನರು ಇಲ್ಲಿಗೆ ಬಂದುದರಿಂದ ನಮ್ಮ ರಾಷ್ಟ್ರೀಯತೆಯ ಭಂಗವಾಗಲಿಲ್ಲವೇ?
0: ಬೇರೆ ಬೇರೆ ಧರ್ಮದ ಜನರು ಇದ್ದರೆ ಹಿಂದೂಸ್ತಾನ ಒಂದು ರಾಷ್ಟ್ರವಾಗದೆ ಹೋದೀತೆ? ಬೇರೆ ದೇಶಗಳಿಂದ ಹೊಸಬರು ಬಂದರೆ ರಾಷ್ಟ್ರೀಯತೆ ನಷ್ಟವಾಗದು, ಬಂದವರು ಇವರಲ್ಲಿ ಬೆರೆತು ಹೋಗುತ್ತಾರೆ. ಆ ಸ್ಥಿತಿ ಬಂದಾಗಲೇ ಒಂದು ದೇಶ ರಾಷ್ಟ್ರವಾಗುತ್ತದೆ. ಆ ದೇಶಕ್ಕೆ ಹೊರಗಿನದನ್ನು ಜೀರ್ಣಿಸಿಕೊಳ್ಳುವ ಶಕ್ತಿ ಬೇಕು. ಹಿಂದೂಸ್ತಾನ ಯಾವಾಗಲೂ ಹೀಗೆಯೇ ಇದೆ. ನಿಜವಾಗಿ ಎಷ್ಟು ಜನ ಮನುಷ್ಯರೋ ಅಷ್ಟು ಧರ್ಮ, ಆದರೆ ರಾಷ್ಟ್ರೀಯತೆಯ ಭಾವನೆಯುಳ್ಳವರು ಪರಸ್ಪರ ಧರ್ಮದಲ್ಲಿ ಕೈಹಾಕರು. ಹಾಗಲ್ಲದಿದ್ದರೆ ಅವರು ಒಂದು ರಾಷ್ಟ್ರವಾಗಲು ಅರ್ಹರಲ್ಲ. ಹಿಂದೂಸ್ತಾನದಲ್ಲಿ ಬರೇ ಹಿಂದೂಗಳೇ ಇರಬೇಕು ಎಂದು ಯೋಚಿಸುವ ಹಿಂದೂಗಳು ಕನಸು ಕಾಣುತ್ತಿದ್ದಾರೆ. ಈ ದೇಶವನ್ನು ತಮ್ಮದಾಗಿ ಮಾಡಿಕೊಂಡ ಹಿಂದೂ, ಮುಸಲ್ಮಾನ, ಈಸಾಯಿ ಎಲ್ಲರೂ ದೇಶಭ್ರಾತೃಗಳು. ತಮ್ಮ ಹಿತಕ್ಕಾಗಿಯಾದರೂ ಅವರು ಐಕಮತ್ಯದಿಂದ ಬಾಳಬೇಕು. ಒಂದೇ ಧರ್ಮವಿದ್ದರೇನೇ ಒಂದು ರಾಷ್ಟ್ರ ಎಂಬುದು ಲೋಕದಲ್ಲಿ ಎಲ್ಲಿಯೂ ಇಲ್ಲ. ಹಿಂದೂಸ್ತಾನದಲ್ಲಿಯಂತೂ ಎಂದೂ ಹಾಗೆ ತಿಳಿದಿಲ್ಲ.
1: ಆದರೆ ಹಿಂದೂ ಮುಸಲ್ಮಾನರಲ್ಲಿರುವ ಜನ್ಮ ವೈರಕ್ಕೆ ಏನು ಹೇಳುತ್ತೀರಿ?
0: ಜನ್ಮ ವೈರ ಎಂಬ ಶಬ್ದವನ್ನು ಹುಟ್ಟಿಸಿದವರು ನಮ್ಮಿಬ್ಬರ ಶತ್ರುಗಳು. ಹಿಂದೂಗಳು ಮುಸಲ್ಮಾನರು ಹೊಡೆದಾಡಿದಾಗ ಹಾಗೆ ಮಾತಾಡಿಕೊಂಡರು. ಅವರು ಹೊಡೆದಾಡುವುದನ್ನು ಬಿಟ್ಟು ಎಷ್ಟೋ ದಿನವಾಯಿತು. ಈಗಿನ್ನೇನು ಜನ್ಮ ವೈರ? ಬ್ರಿಟಿಷರು ಬಂದು ನೆಲೆಸಿದ ಮೇಲೆಯೇ ನಮ್ಮ ಹೊಡೆದಾಟ ನಿಲ್ಲಲಿಲ್ಲ. ಇದು ನೆನಪಿರಲಿ. ಮುಸ್ಲಿಂ ಸಾಮ್ರಾಟರ ಕೆಳಗೆ ಹಿಂದೂಗಳು, ಹಿಂದೂ ಚಕ್ರವರ್ತಿಗಳ ಕೆಳಗೆ ಮುಸಲ್ಮಾನರು ಏಳಿಗೆಯಾದರು. ಪರಸ್ಪರ ಕಲಹ ಆತ್ಮಘಾತಕವೆಂಬುದನ್ನು ಎರಡೂ ಪಕ್ಷದವರು ಅರಿತುಕೊಂಡರು. ಇದ್ದಕ್ಕೆ ಅಂಜಿ ಯಾರೂ ತಮ್ಮ ಧರ್ಮವನ್ನು ಬಿಡರು ಎಂಬುದನ್ನು ತಿಳಿದುಕೊಂಡರು. ಆದುದರಿಂದ ಇಬ್ಬರೂ ಕಲೆತು ಮಲೆತು ಶಾಂತಿಯಿಂದಿರಲು ನಿರ್ಧರಿಸಿದರು. ಇಂಗ್ಲಿಷರು ಬಂದರೋ ಇಲ್ಲವೋ ಈ ಜಗಳಗಳು ಮತ್ತೆ ಚಿಗುರಿದವು. ನೀವು ಹೇಳುವ ಗಾದೆಗಳೆಲ್ಲ ಆ ಯುದ್ಧಗಳಲ್ಲಿ ಹುಟ್ಟಿದಂಥವು. ಅವನ್ನು ಈಗ ಹೇಳುವುದು ನಿಸ್ಸಂದೇಹವಾಗಿ ಹಾನಿಕಾರಕ. ಹಿಂದೂ ಮುಸಲ್ಮಾನರಲ್ಲಿ ಅನೇಕರಿಗೆ ಒಬ್ಬನೇ ಮೂಲ ಪುರುಷ, ಇಬ್ಬರೂ ಒಂದೇ ವಂಶದವರು, ಇಬ್ಬರೊಳಗೂ ಒಂದೇ ರಕ್ತ ಹರಿಯುತ್ತಿದೆ ಎಂಬುದನ್ನು ನಾವು ನೆನೆಯಬೇಡವೇ? ತಮ್ಮ ಧರ್ಮವನ್ನು ಬದಲಿಸಿದ ಮಾತ್ರಕ್ಕೆ ಜನರು ವೈರಿಗಳಾಗುತ್ತಾರೆಯೇ? ಹಿಂದೂಗಳ ದೇವರು ಬೇರೆ, ಮುಸಲ್ಮಾನರ ದೇವರು ಬೇರೆಯೇ? ಬೇರೆ ಬೇರೆ ಧರ್ಮಗಳು, ಬೇರೆ ಬೇರೆ ದಾರಿ, ಹೋಗುವುದು ಒಂದೇ ಕಡೆಗೆ. ಹೋಗುವುದು ಒಂದೇ ಕಡೆಗೆ ಎಂದ ಮೇಲೆ ಯಾವ ದಾರಿ ನಡೆದರೇನು? ಏಕೆ ಈ ಜಗಳ? ಶೈವ ವೈಷ್ಣವರಲ್ಲಿ ಎಂಥ ಘೋರವಾದ ಗಾದೆಗಳಿವೆ ಗೊತ್ತೇ? ಆದರೂ ಇವರಿಬ್ಬರು ಬೇರೆ ಬೇರೆ ರಾಷ್ಟ್ರ ಎಂದು ಯಾರೂ ಹೇಳರು. ವೈದಿಕ ಧರ್ಮಕ್ಕೂ ಜೈನ ಮತಕ್ಕೂ ಬಹಳ ಅಂತರವಂತೆ. ಅದರಿಂದ ಜೈನರು ಸನಾತನಿಗಳು ಬೇರೆ ಬೇರೆ ರಾಷ್ಟ್ರಗಳಾದಾರೆ? ನಿಜವಾದ ಅಂಶ ಇಷ್ಟು. ನಾವೆಲ್ಲರೂ ಗುಲಾಮರಾಗಿದ್ದೇವೆ, ಅದರಿಂದ ನಮ್ಮನ್ನೊಳಗೆ ಕಾದಾಡುತ್ತೇವೆ. ಮೂರನೆಯವರ ಬಳಿಗೆ ತೀರ್ಪಿಗಾಗಿ ಹೋಗುತ್ತೇವೆ. ಮುಸ್ಲಿಂ ವಿಗ್ರಹ ಭೇದಕರಿದ್ದಂತೆ ಹಿಂದೂಗಳು ಇದ್ದಾರೆ. ನಮ್ಮೊಳಗೆ ಜ್ಞಾನ ಹೆಚ್ಚಾದಂತೆಲ್ಲ ಬೇರೆ ಧರ್ಮಗಳನ್ನು ಅನುಸರಿಸುವವರೊಡನೆ ನಾವು ಕಾದಾಡಬೇಕಿಲ್ಲವೆಂಬುದು ನಮಗೆ ತಿಳಿಯುತ್ತದೆ.
1: ಗೋರಕ್ಷಣೆಯ ಬಗ್ಗೆ ನಿಮ್ಮ ಅಭಿಪ್ರಾಯ?

0: ಹೇಳಿ ಕೇಳೋಣ.
1: ನಾನು ಸ್ವಯಂ ಗೋಪೂಜಕ, ಎಂದರೆ ಹಸುವನ್ನು ಆಧರಿಸುತ್ತೇನೆ. ಹಿಂದೂಸ್ತಾನ ಕೃಷಿ ಪ್ರಧಾನ ದೇಶ. ಹಿಂದೂಸ್ತಾನದ ರಕ್ಷಣೆಗೆ ಗೋವೇ ಆಧಾರ. ಗೋವು ನಮಗೆ ನೂರಾರು ಬಗೆಯಲ್ಲಿ ಉಪಕಾರಿ. ಮುಸಲ್ಮಾನ ಸೋದರರು ಇದನ್ನು ಒಪ್ಪಬೇಕು. ಆದರೆ ಗೋಪೂಜೆ ಮಾಡುವಂತೆಯೇ ನಾನು ಮನುಷ್ಯರನ್ನೂ ಗೌರವಿಸುತ್ತೇನೆ. ಹಿಂದೂವೋ ಮುಸಲ್ಮಾನರೋ, ಮನುಷ್ಯನೂ ಗೋವಿನಂತೆ ಉಪಕಾರಿ. ಹೀಗಿರುವಾಗ ಒಂದು ಹಸುವನ್ನು ಕಾಪಾಡಲು ಒಬ್ಬ ಮುಸಲ್ಮಾನನನ್ನು ನಾನು ಕೊಲ್ಲಲೇ? ಹಾಗೆ ಮಾಡಿದರೆ ನಾನು ಮುಸಲ್ಮಾನರಿಗೂ ವೈರಿಯಾದೆ, ಗೋವಿಗೂ ಘಾತಕನಾದೆ. ಆದುದರಿಂದ ನನಗೆ ತಿಳಿದ ಮಟ್ಟಿಗೆ ಗೋ ರಕ್ಷಣೆಗೆ ಒಂದೇ ದಾರಿ. ದೇಶದ ಹಿತಕ್ಕಾಗಿ ಗೋವನ್ನು ರಕ್ಷಿಸುವ ಕೆಲಸದಲ್ಲಿ ನೀನೂ ನನಗೆ ಜೊತೆಯಾಗು ಎಂದು ಮುಸಲ್ಮಾನ ಸೋದರನಿಗೆ ತಿಳಿಸಿ ಹೇಳುವುದು. ಅವನು ನನ್ನ ಮಾತನ್ನು ಕೇಳದಿದ್ದರೆ ಈ ಕೆಲಸ ನನಗೆ ಶಕ್ತಿ ಮೀರುದುದು ಎಂದು ಆ ಹಸುವನ್ನು ಕೈಬಿಡಬೇಕು. ಗೋವಿನ ಬಗ್ಗೆ ನನ್ನ ಅಂತಃಕರಣ ಅತ್ಯಂತ ದಯಾಪೂರ್ಣವಾಗಿದ್ದರೆ ಅದನ್ನು ರಕ್ಷಿಸಲು ನನ್ನ ಪ್ರಾಣವನ್ನೇ ತೆರಬೇಕೇ ವಿನ ಮುಸಲ್ಮಾನ ಸೋದರರ ಪ್ರಾಣವನ್ನು ತೆಗೆಯಲಾಗದು. ಇದೇ ನಮ್ಮ ಧರ್ಮ ಎಂದು ನಾನು ತಿಳಿದಿದ್ದೇನೆ. ಅಹುದು ಅಲ್ಲಗಳಿಗೆ ಯಾವಾಗಲೂ ಹಾಗೆ. ಮನುಷ್ಯ ಹಠವಾದಿಯಾದರೆ ಕಷ್ಟ. ನಾನೊಂದು ಹಠ ಹಿಡಿದರೆ ಮುಸಲ್ಮಾನ ಸೋದರ ಇನ್ನೊಂದಕ್ಕೆ ಹಠ ಹಿಡಿಯುತ್ತಾನೆ. ನಾನು ವಕ್ರವಾಗಿ ನಡೆದರೆ ಅವನೂ ವಕ್ರವಾಗಿಯೇ. ನಾನು ಸ್ವಲ್ಪ ತಲೆಬಾಗಿದರೆ ಅವನೂ ಪೂರಾ ತಲೆಬಾಗಿಯಾನು. ಒಂದು ವೇಳೆ ಅವನು ತಲೆಬಾಗದಿದ್ದರೂ ನಾನು ತಲೆಬಾಗಿದ್ದುದೇನೂ ತಪ್ಪಾಗುವುದಿಲ್ಲ. ಹಿಂದೂಗಳು ಹಠ ಹಿಡಿದ ಮೇಲೆ ಗೋಹತ್ಯೆ ಹೆಚ್ಚಿತು. ಈ ಗೋರಕ್ಷಣಾ ಸಂಘಗಳನ್ನು ಗೋಹತ್ಯಾ ಸಂಘಗಳೆಂದೇ ಹೇಳಬಹುದು. ಇಂಥ ಸಂಘಗಳಿರುವುದೇ ನಮಗೆ ಅವಮಾನ. ನಾವು ಗೋರಕ್ಷಣೆ ಮಾಡುವುದನ್ನು ಮರೆತಾಗಲೇ ಇಂಥ ಸಂಘಗಳು ಅಗತ್ಯವಾದುವೇನೋ? ನನ್ನ ಸಹೋದರನೊಬ್ಬ ಗೋಹತ್ಯೆ ಮಾಡಲು ಸಿದ್ಧನಾದರೆ ನಾನೇನು ಮಾಡಬೇಕು? ಅವನನ್ನು ಕೊಂದು ಹಾಕಲೋ, ಅವನ ಕಾಲಿಗೆ ಬಿದ್ದು ಗೋವನ್ನು ಕೊಲ್ಲಬೇಡ ಎಂದು ಬೇಡಿಕೊಳ್ಳಲೋ? ಬೇಡಿಕೊಳ್ಳುವುದೇ ಸರಿ ಎಂದರೆ ಮುಸಲ್ಮಾನ ಸೋದರನನ್ನು ಬೇಡಿಕೊಳ್ಳಬೇಕಲ್ಲವೇ? ಹಿಂದೂಗಳೇ ಗೋವನ್ನು ನಿಷ್ಕರಣೆಯಿಂದ ಪೀಡಿಸುತ್ತಾರಲ್ಲ, ಆಗ ಅದನ್ನು ರಕ್ಷಿಸುವವರು ಯಾರು? ಗೋ ಸಂತಾನವನ್ನು ನಿರ್ದಯೆಯಿಂದ ದೊಣ್ಣೆಯಿಂದ ಹೊಡೆಯುತ್ತಾರಲ್ಲ, ಆವಾಗ ಅವರಿಗೆ ಹಾಗೆ ಮಾಡಬೇಡಿ ಎಂದು ತಿಳಿಸಿ ಹೇಳುವವರು ಯಾರು? ಆದರೂ ನಾವು ಒಂದು ರಾಷ್ಟ್ರವಾಗಿರಲು ಇದು ಅಡ್ಡಿ ಬಂದಿಲ್ಲ. ಕಡೆಗೆ ಹಿಂದೂಗಳು ಅಹಿಂಸಕರು, ಮುಸಲ್ಮಾನರು ಅಹಿಂಸಕರಲ್ಲ ಎಂದರೆ ಅಹಿಂಸಕರ ಧರ್ಮವೇನು? ಅಹಿಂಸಾವಾದಿಯಾದವನು ಯಾರನ್ನಾದರೂ ಕೊಲ್ಲಬಹುದು ಎಂದೇನೂ ಬರೆದಿಲ್ಲ. ಅವರ ದಾರಿ ನೇರಾಗಿದೆ. ಒಂದು ಜೀವವನ್ನು ಉಳಿಸಲು ಇನ್ನೊಂದು ಜೀವವನ್ನು ಅಳಿಸಲಾರ. ನಮ್ರವಾಗಿ ಪ್ರಾರ್ಥಿಸಬಲ್ಲ ಅದೇ ಅವನ ಕರ್ತವ್ಯ, ಪುರುಷಾರ್ಥ. ಆದರೆ ಪ್ರತಿಯೊಬ್ಬ ಹಿಂದೂವೂ ಅಹಿಂಸಕನೇ? ನಿಜವಾಗಿ ನೋಡಿದರೆ ಅಹಿಂಸಕರು ಯಾರೂ ಇಲ್ಲ. ನಾವು ಜೀವಹಿಂಸೆ ಮಾಡುತ್ತಲೇ ಇದ್ದೇವೆ. ಯಾವ ಬಗೆಯ ಜೀವಹಿಂಸೆಯನ್ನು ಮಾಡದಂತೆ ವಿಮೋಚನೆ ಪಡೆಯಲು ನಾವು ಬಯಸುತ್ತೇವೆ ಎಂದು ನಾವು ಅಹಿಂಸಾವಾದಿಗಳು. ಸಾಧಾರಣವಾಗಿ ಹಿಂದೂಗಳಲ್ಲಿ ಬಹಳ ಜನ ಮಾಂಸಾಹಾರಿಗಳು, ಆದುದರಿಂದ ಅವರು ಒಟ್ಟಿಗೆ ಇರಲಾರರು ಎನ್ನುವುದು ಶುದ್ಧ ಅಸಂಗತ. ಸ್ವಾರ್ಥಿಗಳು, ಮೋಸಗಾರರೂ ಆದ ಮತೋಪದೇಶಕರು ಈ ವಿಚಾರಗಳನ್ನೆಲ್ಲ ನಮ್ಮ ಮನಸ್ಸಿನಲ್ಲಿ ತುರುಕಿದ್ದಾರೆ. ಇಂಗ್ಲಿಷರು ಅದನ್ನು ಪೂರ್ಣಗೊಳಿಸಿದರು. ಅವರಿಗೆ ಇತಿಹಾಸ ಬರೆಯುವ ರೂಢಿ ಇದೆ. ಎಲ್ಲ ಜಾತಿಗಳ ರೂಢಿ ಸಂಪ್ರದಾಯಗಳನ್ನು ಅಧ್ಯಯನ ಮಾಡುವ ಸೋಗು ಹಾಕುತ್ತಾರೆ ಅವರು. ದೇವರು ನಮಗೆ ಮಿತವಾದ ಬುದ್ಧಿಶಕ್ತಿಯನ್ನು ಕೊಟ್ಟಿದ್ದಾನೆ. ಅವರು ತಾವೇ ದೇವರು ಎಂದು ಮನಬಂದಂತೆ ಹೊಸ ಪ್ರಯೋಗಗಳನ್ನು ಮಾಡುತ್ತಿದ್ದಾರೆ. ತಮ್ಮ ಸಂಶೋಧನೆಗಳ ಬಗ್ಗೆ ಬಡಾಯಿ ಕೊಚ್ಚಿ ಅದರ ಮೋಹಜಾಲದಲ್ಲಿ ನಮ್ಮನ್ನೂ ನೂಕುತ್ತಾರೆ. ಅಜ್ಞಾನವಶದಿಂದ ನಾವು ಅವರ ಕಾಲಿಗೆ ಬಿದ್ದು ಅದನ್ನೆಲ್ಲ ನಂಬುತ್ತೇವೆ. ತಪ್ಪು ತಿಳುವಳಿಕೆ ಬೇಡ ಎನ್ನುವವರು ಕುರಾನನ್ನೇ ಓದಲಿ. ಅದರಲ್ಲಿ ಹಿಂದೂಗಳಿಗೆ ಸಮ್ಮತವಾಗುವಂತ ನೂರಾರು ಮಾತು ಸಿಗುತ್ತವೆ. ಭಗವದ್ಗೀತೆಯಲ್ಲಿರುವ ವಾಕ್ಯಗಳಿಗೆ ಮುಸಲ್ಮಾನನೂ ವಿರೋಧ ಮಾಡಲಾರ. ಕುರಾನಿನಲ್ಲಿ ನನಗೆ ಅರ್ಥವಾಗದಂಥ ಇಷ್ಟವಿಲ್ಲದಂತಹ ಕೆಲವು ವಾಕ್ಯಗಳಿವೆ. ಅದಕ್ಕಾಗಿ ಮುಸಲ್ಮಾನರನ್ನು ನಾನು ತಿರಸ್ಕರಿಸಲೇ? ಎರಡು ಕೈ ಸೇರಿ ಚಪ್ಪಾಳೆ, ಇಬ್ಬರು ಕಲಿತು ಜಗಳ. ನನಗೆ ಜಗಳ ಬೇಡ ಎಂದರೆ ಮುಸಲ್ಮಾನ ಏನು ಮಾಡಬಲ್ಲ? ಹಾಗೆಯೇ ಮುಸಲ್ಮಾನ ನನ್ನೊಡನೆ ಜಗಳವಾಡಲು ಸಿದ್ಧನಾಗಿಲ್ಲದಿದ್ದರೆ ನಾನೇನು ಮಾಡಬಲ್ಲೆ? ಗಾಳಿಯನ್ನು ಗುದ್ದಿದರೆ ಮೈನೋವು ಅಲ್ಲವೇ? ಪ್ರತಿಯೊಬ್ಬನೂ ತನ್ನ ತನ್ನ ಧರ್ಮದ ತಿರುಳನ್ನು ಅರಿತು ಅದರಂತೆ ನಡೆದರೆ, ಕಪಟಿ ಮತೋಪದೇಶಕರು ಹೇಳಿದಂತೆ ಕೇಳದಿದ್ದರೆ ಜಗಳಕ್ಕೆ ಅವಕಾಶವೇ ಇರದು.
0: ಆದರೆ ಇಂಗ್ಲಿಷರು ಈ ಎರಡೂ ಜಾತಿಗಳನ್ನು ಒಟ್ಟಾಗಲು ಬಿಟ್ಟಾರೆಯೇ?
1: ಈ ಪ್ರಶ್ನೆ ಅಂಜಿಕೆಯ ಲಕ್ಷಣ. ನಮ್ಮ ಸಂಕುಚಿತತನ, ಹೀನತೆ ಇದರಿಂದ ತಿಳಿಯುತ್ತದೆ. ಇಬ್ಬರು ಅಣ್ಣ ತಮ್ಮಂದಿರು ಅನ್ಯೋನ್ಯವಾಗಿರಲು ಬಯಸಿದರೆ ಮೂರನೆಯವರು ಯಾರು ಅವರನ್ನು ಬೇರೆ ಬೇರೆ ಮಾಡಬಲ್ಲರು? ಇತರರ ದುಷ್ಟ ಸಲಹೆಗಳಿಗೆ ಅವರು ಕಿವಿಗೊಟ್ಟರೆ ಅವರನ್ನು ಮೂರ್ಖರೆನ್ನಬೇಕು. ಅದೇ ರೀತಿ ಇಂಗ್ಲಿಷರ ಮಾತು ಕೇಳಿ ನಾವು ಹೋಳಾದರೆ ನಾವು ಹಿಂದೂಗಳು ಮುಸ್ಲಿಮರು ನಮ್ಮನ್ನೇ ನಿಂದಿಸಿಕೊಳ್ಳಬೇಕು, ಅವರನ್ನೇಕೆ ಬೈಯಬೇಕು? ಹಸಿಗಡಿಗೆ ಒಂದಕ್ಕಲ್ಲ ಮತ್ತೊಂದಕ್ಕೆ ತಗಲಿ ಒಡೆದು ಹೋಗುತ್ತದೆ. ಯಾವುದಕ್ಕೂ ತಗಲದಂತೆ ಗಡಿಗೆಯನ್ನು ದೂರ ಇಡುವುದಲ್ಲ ಉಪಾಯ, ಒಡೆಯದಂತೆ ಗಡಿಗೆಯನ್ನು ಸುಡುವುದು. ಆದುದರಿಂದ ನಮ್ಮ ಹೃದಯಗಳನ್ನು ಹಾಗೆ ಪಕ್ವಗೊಳಿಸಬೇಕು, ಆಗ ನಮಗೆ ಯಾವ ಭಯವೂ ಇಲ್ಲ. ಹಿಂದೂಗಳು ಇದನ್ನು ಸುಲಭವಾಗಿ ಮಾಡಬಲ್ಲರು. ಅವರ ಸಂಖ್ಯೆ ಹೆಚ್ಚು, ತಾವು ಹೆಚ್ಚು ಸುಶಿಕ್ಷಿತರೆಂಬ ಹೆಮ್ಮೆಯೂ ಅವರಿಗಿದೆ. ಮುಸಲ್ಮಾನರೊಡನೆ ತಾವು ಸ್ನೇಹವಾಗಿದ್ದರೆ ಅದಕ್ಕೆ ಯಾವ ಆಘಾತ ಬಂದರೂ ತಡೆದುಕೊಳ್ಳಬಲ್ಲ ಶಕ್ತಿ ಅವರಿಗಿದೆ. ಈಗ ಎರಡೂ ಜಾತಿಗಳಲ್ಲಿ ಪರಸ್ಪರ ಅವಿಶ್ವಾಸವಿದೆ. ಅದರಿಂದ ಮುಸಲ್ಮಾನರು ತಮಗೆ ಕೆಲವು ವಿಶೇಷ ರಿಯಾಯಿತಿ ಬೇಕೆಂದು ಲಾರ್ಡ್ ಮಾರ್ಲೆಯನ್ನು ಕೇಳುತ್ತಿದ್ದಾರೆ. ಇದನ್ನು ಹಿಂದೂಗಳೇಕೆ ವಿರೋಧಿಸಬೇಕು? ಹಿಂದೂಗಳು ವಿರೋಧಿಸದಿದ್ದರೆ ಅದನ್ನು ಇಂಗ್ಲಿಷರು ಗಮನಿಸಿಯಾರು. ಮುಸಲ್ಮಾನರು ಕ್ರಮೇಣ ಹಿಂದೂಗಳಲ್ಲಿ ವಿಶ್ವಾಸವಿಟ್ಟರು, ಕಡೆಗೆ ಸೋದರ ಭಾವ ಹುಟ್ಟಿಯಿತು. ನಮ್ಮ ಜಗಳಗಳನ್ನು ಇಂಗ್ಲಿಷರ ಬಳಿಗೊಯ್ಯಲು ನಮಗೆ ನಾಚಿಕೆಯಾಗಬೇಕು. ವಿರೋಧ ಮಾಡದಿದ್ದರೆ ಹಿಂದೂಗಳಿಗೇನು ನಷ್ಟವಿಲ್ಲ ಎಂಬುದು ಎಲ್ಲರಿಗೂ ತಿಳಿಯುವಂತಿದೆ. ಇನ್ನೊಬ್ಬನಿಗೆ ತನ್ನಲ್ಲಿ ವಿಶ್ವಾಸ ಹುಟ್ಟುವಂತ ಮಾಡಿದವರಿಗೆ ಯಾರಿಗೂ ಎಂದಿಗೂ ಎಳ್ಳಷ್ಟು ನಷ್ಟವಿಲ್ಲ. ಹಿಂದೂಗಳು ಮುಸಲ್ಮಾನರು ಎಂದಿಗೂ ಜಗಳವಾಡರು ಎನ್ನುತ್ತಿಲ್ಲ ನಾನು. ಒಟ್ಟಿಗಿರುವ ಅಣ್ಣನ್ ತಮ್ಮಂದಿರೂ ಸಹ ಜಗಳವಾಡುತ್ತಾರೆ, ಒಮ್ಮೊಮ್ಮೆ ತೊಲೆಯೊಡೆದು ಹೋಗುವುದೂ ಉಂಟು. ಹೀಗೆ ಆಗಬೇಕಾದುದಿಲ್ಲ. ಆದರೆ ಎಲ್ಲರಿಗೂ ಒಂದೇ ರೀತಿ ಮತಿಯಿಲ್ಲ. ಸಿಟ್ಟು ಬಂದಾಗ ಮನುಷ್ಯ ಎಷ್ಟೋ ಮೂರ್ಖತನ ಮಾಡುತ್ತಾನೆ, ಅದನ್ನು ನಾವು ಸೈರಿಸಬೇಕು. ಒಂದು ವೇಳೆ ಜಗಳವಾಡಿದರೂ ಅದಕ್ಕಾಗಿ ವಕೀಲರನ್ನಿಟ್ಟು ಇಂಗ್ಲಿಷರ ಕೋರ್ಟುಗಳಿಗೆ ಹೋಗಬಾರದು. ಇಬ್ಬರು ಜಗಳವಾಡಿದರು, ಇಬ್ಬರ ತಲೆಯೂ ಒಡೆಯಿತು ಅಥವಾ ಒಬ್ಬನದೆ ಅಂತ ಇಟ್ಕೊಳ್ಳಿ, ಅವರ ನಡುವೆ ಮೂರನೆಯವನೇನು ನ್ಯಾಯದಾನ ಮಾಡುವುದು? ಹೊಡೆದಾಡಿದವರು ಗಾಯಗೊಂಡರು, ಇದರಲ್ಲಿ ನ್ಯಾಯದ್ದೇನು ಮಾತು ಬಂತು?
0: ಇಲ್ಲಿಗೆ ಅಧ್ಯಾಯ 10 ಸಮಾಪ್ತಿಯಾಯಿತು.
2: ಗಾಂಧೀಜಿಯವರು ಬರೆದ ಪುಸ್ತಕಗಳು ಮತ್ತು ಅವರ ಬಗ್ಗೆ ಬಲ್ಲವರು ಬರೆದ ವಿಚಾರಧಾರೆಗಳನ್ನು ಇದುವರೆಗೆ ಕೇಳಿದಿರಿ. ಪರಿಕಲ್ಪನೆ ಜಿಎಲ್ ಜನಾರ್ದನ್, ನಿರ್ದೇಶಕರು ರೇಡಿಯೋ ಶಿವಮೊಗ್ಗ ಹಾಗೂ ಸಾನಾ ಶ್ರೀಲಕ್ಷ್ಮಿ ಮಿಂಚು ಐಡಿಯಾಸ್ ಬೆಂಗಳೂರು. ಸಂಕಲನ ಹಾಗೂ ಸಹಕಾರ ವಿ ಯಶಸ್ ತುಮಕೂರು ಹಾಗೂ ಮೂಡಬಾಗಿಲು ವಿಜಯಕುಮಾರ್. ವೈಷ್ಣವ ಜನತೋ ಗಾಯನ ಹಿರಿಯ ಗಾಯಕಿ ಪಿ ಆರ್ ಯಶೋಧ. ನಿರ್ಮಾಣ ಸಿರಿ ಕ್ರಿಯೇಷನ್ಸ್. ಈ ಕಾರ್ಯಕ್ರಮ ಬೆಂಗಳೂರಿನ ಮಿಂಚು ಐಡಿಯಾಸ್ ಹಾಗೂ ಸಿರಿ ಕ್ರಿಯೇಷನ್ಸ್ ಅವರ ಕೊಡುಗೆ.

0: ಬಯಲು ಶೌಚ ಮುಕ್ತ, ಪ್ಲಾಸ್ಟಿಕ್ ಮುಕ್ತ, ಕಸ ಮುಕ್ತ ವಾತಾವರಣವನ್ನ ನಿರ್ಮಿಸೋಣ.
1: ಸ್ವಲ್ಪ ತಾಳಿ, ನೀವು ಬಳಸಿರುವ ಈ ಡಬ್ಬಿ ಹಾಲಿನಲ್ಲಿ ಕಲುಷಿತ ನೀರು, ಮೈದಾ ಹಿಟ್ಟು, ಯೂರಿಯಾ ಬೆರೆತಿರಬಹುದಲ್ವೇ?
2: ನಿಲ್ಲಿ, ಈ ನಿಮ್ಮ ಪ್ಯಾಕೆಟ್ ಹಾಲಿನಲ್ಲಿ ಮೋಸದ ಗುಣಮಟ್ಟಕ್ಕಾಗಿ ಸಕ್ಕರೆ, ಗೆಣಸಿನ ಪೌಡರ್, ರಾಸಾಯನಿಕ ಆಮ್ಲ ಬಳಸಿರಬಹುದಲ್ವೇ?
3: ಹಾಗಾದ್ರೆ ನನ್ನ ಯಾವ ಹಾಲನ್ನು ಬಳಸಲಿ?
2: ಕೆಎಂಎಸ್ ನ ನಂದಿನಿ ಹಾಲು ನೀವು ಬಳಸಲು ಯೋಗ್ಯವಾದ ಹಾಲು.
4: ಬಳಸಿ ಪರಿಶುದ್ಧ ನಂದಿನಿ.
0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
5: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
6: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ಬಾಪೂಜಿ ನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಸಹ ಪ್ರಾಧ್ಯಾಪಕರಾಗಿರುವಂತ ಹಾಗೆ ಸಮಾಜಶಾಸ್ತ್ರದ ಮುಖ್ಯಸ್ಥರಾದಂತ ಡಾಕ್ಟರ್ GS ಸಕ್ರಿಯ ನಾಯಕ್ ಸರ್ ಅವರು ನಮ್ಮ ಜೊತೆಗಿದ್ದಾರೆ. ಇವರು ನಮ್ಮ ಶಿವಶರಣರ ಕಾಯಕ ನಿಷ್ಠೆಯ ಕುರಿತಾಗಿ ಹಾಗೂ ಕಾಯಕ ದೃಷ್ಟಿಕೋನವನ್ನ ಸಮಾಜಶಾಸ್ತ್ರೀಯ ದೃಷ್ಟಿಕೋನದಲ್ಲಿ ಅವರ ಈ ಕಾಯಕ ಪರಿಕಲ್ಪನೆಯ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನ ಹೇಳ್ತಾರೆ, ಕೇಳೋಣ. ಬನ್ನಿ ಸರ್, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ನೀವು ಸಮಾಜಶಾಸ್ತ್ರದ ಸಹ ಪ್ರಾಧ್ಯಾಪಕರಾಗಿ ನಮ್ಮ ಶಿವಶರಣರ ಕಾಯಕ ತತ್ವದ ಕುರಿತಾಗಿ ಸಮಾಜಶಾಸ್ತ್ರೀಯ ದೃಷ್ಟಿಕೋನದಲ್ಲಿ ಅಥವಾ ಸಮಾಜಶಾಸ್ತ್ರೀಯ ಪರಿಕಲ್ಪನೆ ಹೇಗೆಲ್ಲ ಇದೆ ಎಂಬುದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಹೇಳ್ಬೋದಾ ಸರ್?
7: ನಮಸ್ತೆ ಸ್ನೇಹಿತರೆ, ನಾನು ಇಂದು ಬಸವಣ್ಣನವರ ಹಲವಾರು ಚಿಂತನೆಗಳಲ್ಲಿ ಕಾಯಕವು ಬಹಳ ಮುಖ್ಯವಾದಂತಹ ಒಂದು ಪರಿಕಲ್ಪನೆ. ಈ ಕಾಯಕವನ್ನ ಶರಣರ ದೃಷ್ಟಿಯಲ್ಲಿ ನೋಡುವುದು ಜೊತೆಗೆ ಸಮಾಜಶಾಸ್ತ್ರೀಯ ದೃಷ್ಟಿಯಲ್ಲಿ ಈ ಕಾಯಕದ ಪರಿಕಲ್ಪನೆಯನ್ನ ಪರಿಚಯಿಸುವಂಥದ್ದು. ಕಾಯಕವೆಂದರೆ ಅನಾದಿಕಾಲದಿಂದಲೂ ಮನುಷ್ಯ ತನ್ನ ಜೀವನೋಪಾಯಕ್ಕಾಗಿ ಒಂದಲ್ಲ ಒಂದು ಬಗೆಯ ಕೆಲಸ ಕಾರ್ಯದಲ್ಲಿ ತೊಡಗಿದ್ದು, ಅದಕ್ಕೆ ಪರ್ಯಾಯವಾಗಿ ಧನ, ಧಾನ್ಯ, ವಸ್ತು, ಸೇವೆ ಇತ್ಯಾದಿಗಳನ್ನು ಪಡೆಯುತ್ತಾ ಬಂದಿದ್ದಾನೆ. ಸಮಾಜಶಾಸ್ತ್ರೀಯ ಶಬ್ದಕೋಶದ ನೆಲೆಯಲ್ಲಿ ನೋಡುವುದಾದರೆ ವ್ಯಕ್ತಿಯ ದೈಹಿಕ, ಮಾನಸಿಕ ಮತ್ತು ಭಾವನಾತ್ಮಕ ಪ್ರಯತ್ನಗಳಿಂದ ಉತ್ಪಾದಿಸಲ್ಪಡುವ ಸರಕು ಸೇವೆಗಳನ್ನು ತನಗಾಗಿ ಅಥವಾ ಇತರರ ಬಳಕೆಗಾಗಿ ಬಳಸುವುದೇ ಕಾರ್ಯವಾಗಿದೆ. ಈ ಕಾರ್ಯದಲ್ಲಿ ಹಣಕ್ಕಾಗಿ ದುಡಿಯುವುದನ್ನು ಮಾತ್ರ ದುಡಿಮೆ ಎನ್ನುವರು ಹವ್ಯಾಸ, ಮನೋರಂಜನೆ, ಸೇವಾ ಮನೋಭಾವನೆಯಿಂದ ಮಾಡುವ ಯಾವುದೇ ಕೆಲಸಗಳನ್ನು ದುಡಿಮೆ ಎನ್ನಲಾಗದು. ಇನ್ನು ವಿಸ್ತೃತ ಅರ್ಥದಲ್ಲಿ ಹೇಳುವುದಾದರೆ ಕಾರ್ಯ ಕಾಯಕವೆಂದರೆ ಚಲನೆ, ಶರೀರ ವಿಜ್ಞಾನದ ಪ್ರಕಾರ ಅಂಗಸತ್ವ ಜೀವಕೋಶದ ಪ್ರಮುಖ ಕ್ರಿಯೆಯಾಗಿದೆ. ಜೀವಿಯ ಜೈವಿಕ ರಚನೆ ಮತ್ತು ಅದರ ಜೀವನ ಪ್ರಕ್ರಿಯೆಗಳಿಗೆ ಇರುವ ಸಂಬಂಧವನ್ನು ಸೂಚಿಸುವುದು. ಜೀವಿಯ ಜೀವನ ಮತ್ತು ಸಾಮಾಜಿಕ ಜೀವನ ಇವುಗಳ ನಡುವಿನ ಹೋಲಿಕೆಯಿಂದಾಗಿ ಸಮಾಜ ಅಧ್ಯಯನದಲ್ಲಿ ಹೆಚ್ಚು ವ್ಯಾಪಕವಾಗಿ ಬೆಳೆದಿದೆ. ಶರಣರ ಪ್ರಕಾರ ಕಾಯಕವೆಂದರೆ ದುಡಿತ, ಉದ್ಯೋಗ, ವೃತ್ತಿ, ಕೂಲಿ, ಶ್ರಮ, ಕೆಲಸ, ಕಾರ್ಯ, ದಂಧೆ, ಕಾಮಗಾರಿ, ದಗದ ಎಂದು ಕರೆಯುವರು. ವೈದಿಕರು ನಿಷ್ಕಾಮ ಕರ್ಮ ಎಂದರೆ, ಜೈನರು ಅಪರಿಗ್ರಹ ಎನ್ನುವರು, ಕ್ರೈಸ್ತರು ಕಾಲಿಂಗ್ ಎಂದರೆ ವಿಮೋಚನಾ ಕಾರ್ಯ ಎನ್ನುವರು. ಕಾಯಕವೆಂದರೆ ನಿಷ್ಕಪಟ, ನಿಸ್ವಾರ್ಥದಿಂದ ಕೂಡಿದ್ದು ಶುಚಿತ್ವದಿಂದ ಮೈಗೂಡಿಸಿಕೊಂಡ ಕಾರ್ಯವಾಗಿದೆ. ಈ ಕೆಲಸದಲ್ಲಿ ಲಂಚ, ಆದಾಯ, ಕ್ರೌರ್ಯ, ದೌರ್ಜನ್ಯ, ದಬ್ಬಾಳಿಕೆಯ ಬದಲು ನಿಷ್ಠೆ, ಪ್ರಾಮಾಣಿಕತೆ ಅತಿ ಮುಖ್ಯವಾಗಿರುತ್ತದೆ. ಈ ಕಾಯಕಕ್ಕೆ ಸಂಬಂಧಪಟ್ಟಂತೆ ಶರಣ ಶರಣೆಯರ ಪ್ರಕಾರ ಅಭಿಪ್ರಾಯಗಳನ್ನು ನೋಡುವುದಾದರೆ ಬಸವಣ್ಣನವರ ದೃಷ್ಟಿಯಲ್ಲಿ ಕಾಯಕವೇ ಕೈಲಾಸವಾದರೆ, ಗಂಗಮ್ಮ ಕಾಯಕ ಮಾಡಿದೊಡೆ ಒಂದೇ ಕಾಯಕ ಎಂಬ ಸಮಾನ ಭಾವವನ್ನು ಬಿಂಬಿಸುವುದು ಎಂದಿದ್ದಾರೆ. ಇನ್ನು ಶರಣೆ ಕಾಳವೇ, ಕಾಯಕವಿಲ್ಲದವನು ಭಕ್ತನಲ್ಲ ಎಂದಿದ್ದಾರೆ. ಒಟ್ಟಾರೆಯಾಗಿ ವಚನಕಾರರ ಪ್ರಕಾರ ಕಾಯಕವೆಂಬುದು ಕೇವಲ ವೃತ್ತಿ ಮಾತ್ರ ಅಲ್ಲ, ಅದು ತಾನೊಬ್ಬ ಸಾಧಕ, ಸಮಾಜ ಸೇವಕ, ಸುಧಾರಕ ಎಂದಿದ್ದಾರೆ. ವೃತ್ತಿ ಮನುಷ್ಯನನ್ನಾಗಿ ಮಾಡಿದರೆ ಕಾಯಕ ಶಿವಶರಣರ ಉದಯಕ್ಕೆ ಕಾರಣವಾಗುತ್ತದೆ ಎನ್ನುತ್ತಾರೆ. ಆದ್ದರಿಂದ ಕಾಯಕವನ್ನು ಮಾಡುವಾಗ ಶುಚಿತ್ವವನ್ನು ಕಾಪಾಡಿಕೊಳ್ಳಬೇಕು. ಶುಚಿತ್ವವಿಲ್ಲದ ಕಾರ್ಯ ತನ್ನ ಮೌಲ್ಯಗಳನ್ನು ಕಳೆದುಕೊಳ್ಳುತ್ತದೆ ಎನ್ನಿದ್ದಾರೆ. ಇನ್ನು ಗುರುಲಿಂಗ ಜಂಗಮದ ಹೆಸರಿನಿಂದ ಕಾಯಕ ಮಾಡಿ ಗುರು ಜನಕ್ಕೆ ವಂಚಿಸಿದೊಡೆ ಭಕ್ತ ದ್ರೋಹಿ ನೋಡ ಕೂಡಲ ಸಂಗಮ ದೇವ ಎಂದಿದ್ದಾರೆ. ಕಾಳವೇ ಸತ್ಯ ಶುದ್ಧವಿಲ್ಲದದು ಕಾಯಕವಲ್ಲ ಎಂದಿದ್ದರೆ ಡಕ್ಕೆಯ ಬೊಮ್ಮಣ್ಣ ಆವ ಸ್ವಕಾಯಕ ಎಂದಾದರೂ ಆಗಲಿ ಭಾವಶುದ್ಧಿಯಾಗಿ ಮಾಡುವುದು ಒಳ್ಳೆಯದು ಎಂದಿದ್ದಾರೆ.
6: ನಮ್ಮ ಶಿವಶರಣರ ದೃಷ್ಟಿಯಲ್ಲಿ, ಒಬ್ಬೊಬ್ಬರ ದೃಷ್ಟಿಯಲ್ಲಿ ಒಂದೊಂದು ರೀತಿಯ ಕಾಯಕದ ಕುರಿತಾಗಿ ಹೇಳಿರುವಂತಹ ವಿಚಾರಧಾರೆಯನ್ನ ಡಾಕ್ಟರ್ ಸಕ್ರಿಯ ನಾಯಕ್ ಸರ್ ಅವರು ತುಂಬಾ ಚೆನ್ನಾಗಿ ವಿವರಿಸಿದ್ರು. ಅಂದ್ರೆ ನಮ್ಮ ಶಿವಶರಣರು ವಚನಕಾರರ ಪ್ರಕಾರ ಕಾಯಕ ಎಂದರೆ ಕೇವಲ ಕೆಲಸ ಮಾತ್ರ ಅಲ್ಲ, ನಿಷ್ಕಲ್ಮಶವಾಗಿ ಮನಶುದ್ಧಿಯಿಂದ ಮಾಡುವುದೇ ಕಾಯಕ ಎಂಬುದನ್ನ ಪ್ರತಿಯೊಬ್ಬ ಶಿವಶರಣರು ಅವರದೇ ಆದ ದೃಷ್ಟಿಕೋನದಲ್ಲಿ ಹೇಳಿರುವ ವಿಚಾರಧಾರೆಯನ್ನ ತಿಳ್ಕೊಂಡ್ವಿ. ನಂತರದಲ್ಲಿ ಕೂಡ ಇನ್ನಷ್ಟು ವಿಚಾರಗಳನ್ನ ಡಾಕ್ಟರ್ ಸಕ್ರಿಯ ನಾಯಕ್ ಸರ್ ಅವರು ಹೇಳ್ತಾರೆ ಕೇಳೋಣ. ಅದಕ್ಕೂ ಮೊದಲು ಒಂದು ಹಾಡು ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ, ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ವಚನ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಇದುವರೆಗೆ ನಮ್ಮ ಶಿವಶರಣರ ದೃಷ್ಟಿಯಲ್ಲಿ ಕಾಯಕ ತತ್ವದ ಕುರಿತಾಗಿ ಹೇಗೆಲ್ಲ ಅವರು ಯೋಚಿಸಿದ್ರು, ಹಾಗೆ ಸಮಾಜಶಾಸ್ತ್ರೀಯ ದೃಷ್ಟಿಕೋನದಲ್ಲಿ ಕೂಡ ಈ ಕಾಯಕ ನಿಷ್ಠೆಯ ಕುರಿತಾಗಿ ಹೇಗೆಲ್ಲ ನೋಡಬಹುದು ಎಂಬುದರ ಕುರಿತಾಗಿ ಶಿವಮೊಗ್ಗದ ಬಾಪೂಜಿ ನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಸಮಾಜಶಾಸ್ತ್ರ ವಿಭಾಗದ ಸಹ ಪ್ರಾಧ್ಯಾಪಕರಾದಂತಹ ಡಾಕ್ಟರ್ ಜಿಎಸ್ ಸಕ್ರಿಯ ನಾಯಕ್ ಅವರು ಮಾಹಿತಿಯನ್ನು ಹೇಳ್ತಾ ಇದ್ರು. ಈಗ ಸಹ ಇನ್ನಷ್ಟು ವಿಚಾರಗಳನ್ನು ಹೇಳ್ತಾರೆ, ಕೇಳೋಣ ಬನ್ನಿ.
3: ಇನ್ನು ಕಾಯಕದಲ್ಲಿ ನಿರತನಾದರೆ ಗುರು ದರ್ಶನವಾದರೂ ಮರೆಯಬೇಕು, ಲಿಂಗ ಪೂಜೆಯಾದರೂ ಮರೆಯಬೇಕು, ಜಂಗಮ ಮುಂದಿದ್ದರೂ ಹಂಗು ಹರಿಯಬೇಕು. ಕಾಯಕವೇ ಕೈಲಾಸವಾದ ಕಾರಣ ಅಮರೇಶ್ವರ ಲಿಂಗವಾಯಿತಾದರೂ ಕಾಯಕದೊಳಗೆ ಎನ್ನುತ್ತಾರೆ. ಈ ವಚನ ಬಹಳ ಕಾಯಕದಲ್ಲಿ ಪರಾಕಾಷ್ಠತೆಯ ಒಂದು ಉಜ್ವಲದ ಒಂದು ಉದಾಹರಣೆಯನ್ನು ನಿಲ್ಲುತ್ತದೆ. ಸಮಸ್ತ ಶಿವಶರಣರ ಆಶಯಗಳನ್ನು ಪ್ರತಿಬಿಂಬಿಸುವ ರೀತಿಯಲ್ಲಿ ಮಾರಯ್ಯನವರ ವಚನ ಮೂಡಿ ಬಂದಿದೆ. ಇದರ ಅರ್ಥ, ನಾವು ಕಾಯಕದಲ್ಲಿ ತೊಡಗಿದಾಗ ಇಷ್ಟಲಿಂಗ ಪೂಜೆಯನ್ನು ಮರೆಯಬೇಕು, ಹಾಗೆ ಮರೆತರೆ ಅದರಲ್ಲಿ ಯಾವ ತಪ್ಪು ಇಲ್ಲವೆನ್ನುತ್ತಾರೆ. ಯಾರನ್ನು ಸಮಾಜದ ಗುರು ಮಾರ್ಗದರ್ಶಕರು ಪರಮ ಪೂಜ್ಯರೆಂದು ಭಾವಿಸುತ್ತೇವೋ ಅವರ ದರ್ಶನಕ್ಕಾಗಿ ಹಂಬಲಿಸುತ್ತಾರೋ ಅಂತಹ ಗುರುಗಳ ದರ್ಶನ ಮರೆಯಬಹುದು. ಆದರೆ ಕಾಯಕಕ್ಕೆ ಚ್ಯುತಿಯನ್ನು ಉಂಟು ಮಾಡಬಾರದು. ಹಾಗೆಯೇ ಜಂಗಮರು ತಾವಾಗಿಯೇ ತಮ್ಮ ಮನೆಯವರಿಗೆ ನಾವಿದ್ದಲ್ಲಿಯೇ ದಯಮಾಡಿಸಿದರೂ ಕಾಯಕದಲ್ಲಿ ನಿರತರಾದರೆ ಅವರ ಹಂಗು ಹರಿದುಕೊಳ್ಳಬೇಕು. ಅವರ ದಾಕ್ಷಿಣ್ಯಕ್ಕೆ ಒಳಗಾಗಿ ಕೈಗೊಂಡ ಕಾಯಕವನ್ನು ನಿಲ್ಲಿಸಬಾರದು. ಯಾಕೆಂದರೆ ಕಾಯಕವೇ ಕೈಲಾಸವಾದ ಕಾರಣ ಕಾಯಕದಲ್ಲಿ ಗುರು ಲಿಂಗ ಜಂಗಮರನ್ನ ಕಾಣಬೇಕೆಂದು ಹೇಳುತ್ತಾರೆ ಮಾರಯ್ಯನವರ ಒಂದು ಪ್ರಗತಿಪರವಾದಂತಹ ಧೋರಣೆ. ಹೀಗೆ ನಾವು ಈ ಒಂದು ಕಾಯಕವನ್ನ ವಚನ ಸಾಹಿತ್ಯದ ಮೂಲಕ ಅವಲೋಕನ ಮಾಡಿದಾಗ ಕಂಡು ಬಂದಂತಹ ಒಂದಷ್ಟು ಅಂಶಗಳನ್ನ ನಾನು ಹೇಳಲು ಇಚ್ಛಿಸುತ್ತೇನೆ. ವಚನಕಾರರ ಪ್ರಕಾರ ಬಾಳಪಯಣದಲ್ಲಿ ಕಂಡುಕೊಂಡಂತ ಅನುಭವ ಅನುಭೂತಿಗಳನ್ನ ನಾವು ತಿಳಿಯಬಹುದು. ಕಾಯಕವೆಂಬುದು ಕೇವಲ ವೃತ್ತಿಯಲ್ಲ, ಇದು ಒಂದು ಸಾಧನೆ.

0: ಸುಧಾರಣೆ ಎಂಬ ಅರ್ಥವನ್ನ ಸೂಚಿಸುತ್ತದೆ. ಕಾಯಕವೆಂಬುದು ಸಮಾನತೆಯನ್ನು ಸೂಚಿಸುವಂತಹದ್ದು, ತಾರತಮ್ಯತೆಯನ್ನ ಅಳಿಸುವಂತಹ ಒಂದು ಒಂದು ಹೋರಾಟ. ಸೋಮಾರಿಗಳಾಗಿ ಆಲಸ್ಯದಿಂದ ಅಲಿಯುತ್ತಿರುವಂತಹ ಯುವ ಪೀಳಿಗೆ ವಯಸ್ಕರಿಗೆ ಚೈತನ್ಯವನ್ನು ಮೂಡಿಸುವಂತಹ ಒಂದು ಟಾನಿಕ್. ಶ್ರಮದ ಮಹತ್ವವನ್ನು ಎತ್ತಿ ಹಿಡಿಯುತ್ತಾ ಪೂಜೆ ಪುನಸ್ಕಾರಗಳಿಗಿಂತ ಶ್ರಮವೇ ಮುಖ್ಯ, ಕಾಯಕವೇ ಮುಖ್ಯ ಎಂಬ ಮಾರಿನವರ ಒಂದು ಪ್ರತಿಪಾದನೆ. ಸಮಯ ಪ್ರಜ್ಞೆ ದುಡಿಮೆಗೆ ತಕ್ಕ ಪ್ರತಿಫಲ ನೀಡದೇ ಇದ್ದರೆ ಆ ಒಂದು ಉತ್ಪಾದನೆ ಹೇಗೆ ಇಳಿಮುಖವಾಗುತ್ತದೆ, ಆರ್ಥಿಕವಾಗಿ ಹೇಗೆ ಅಸಮಾನತೆ ಉಂಟಾಗುತ್ತದೆ ಎಂಬ ಮಾತು ರೈತರ ಏಳಿಗೆಗೆ, ಕೃಷಿಯ ಪ್ರಗತಿಗೆ ಕಾರಣವಾಗಿದೆ.
1: ನಮ್ಮ ವಚನಕಾರರ ಪ್ರಕಾರ ಕಾಯಕ ನಿಷ್ಠೆ ಹೇಗಿರಬೇಕು, ಹಾಗೆ ಕಾಯಕದ ಪರಾಕಾಷ್ಠೆಯ ಕುರಿತಾಗಿ ಸಹ ತಮ್ಮ ವಚನಗಳಲ್ಲಿ ಮೊಳಗೆ ಮಾರಯ್ಯ ಅವರು ಹೇಳಿರುವ ವಿಚಾರಧಾರೆಯನ್ನ ನಾವು ತಿಳ್ಕೊಂಡ್ವಿ. ಅಂದ್ರೆ ಕಾಯಕದಲ್ಲಿ ನಿರತರಾದರೆ ಗುರು, ಲಿಂಗ, ಜಂಗಮ ಬಂದರೂ ಕೂಡ ನಮ್ಮ ಕಾಯಕವನ್ನ ಬಿಡಬಾರದು, ನಾವು ಕಾಯಕವನ್ನ ನಿಷ್ಠೆಯಿಂದ ಮಾಡಬೇಕು ಎಂಬುದರ ಕುರಿತಾಗಿ ಹೇಳಿರುವಂತಹ ವಿಚಾರವನ್ನ ಡಾಕ್ಟರ್ ಸಕ್ರಿಯ ನಾಯಕ್ ಸರ್ ಅವರು ತುಂಬಾ ಚೆನ್ನಾಗಿ ವಿವರಿಸಿದ್ರು. ನಂತರದಲ್ಲಿ ಕೂಡ ಇನ್ನಷ್ಟು ವಿಚಾರಗಳನ್ನ ಹೇಳ್ತಾರೆ, ಕೇಳೋಣ. ಅದಕ್ಕೂ ಮೊದಲು ಒಂದ್ ಹಾಡು ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ, ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ವಚನ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಸಕ್ರಿಯ ನಾಯಕ್ ಸರ್ ಅವರು ಕಾಯಕ ನಿಷ್ಠೆಯ ಕುರಿತಾಗಿ ನಮ್ಮ ಶಿವಶರಣರು ಹೇಳಿರುವಂತಹ ವಿಚಾರಧಾರೆಯನ್ನ ಹೇಳ್ತಾ ಇದ್ರು. ಅದರಲ್ಲಿಯೂ ಕಾಯಕದಲ್ಲಿ ನಿರತರಾದರೆ ಗುರು ಲಿಂಗ ಜಂಗಮ ಬಂದರೂ ಕಾಯಕದಿಂದ ಮುಕ್ತರಾಗಬಾರದು, ಕಾಯಕವನ್ನ ಮುಂದುವರಿಸಬೇಕು ಎಂಬುದಾಗಿ ಮಾರಯ್ಯನವರು ಹೇಳಿರುವಂತಹ ಒಂದು ವಿಚಾರಧಾರೆಯನ್ನ ಹೇಳಿದ್ರು. ಈಗ ಸಹ ಇನ್ನಷ್ಟು ವಿಚಾರವನ್ನು ಹೇಳ್ತಾರೆ, ಕೇಳೋಣ ಬನ್ನಿ.
3: ಇನ್ನು ನಾ ಮೇಲು, ನೀ ಮೇಲು, ಕೀಳು, ಬಡವ, ಬಲ್ಲಿದ, ಶ್ರೇಷ್ಠ, ಕನಿಷ್ಠ, ಇಂತಹ ಒಂದು ತಾರತಮ್ಯತೆಗಳಿಂದ ಕೂಡಿರುವಂತಹ ಈ ಅಸಮಾನ ಸಮಾಜದಲ್ಲಿ ಸಮಾಜವನ್ನು ಕಟ್ಟುವ ಸಮತವಾದದ ಧೋರಣೆಯನ್ನು ಹೊಂದಿರುವಂತಹ ಈ ಕಾಯಕದ ಪರಿಕಲ್ಪನೆ ಅತಿ ಸೂಕ್ತವಾಗಿದೆ. ಹಾಗೆ ಯಾವುದೇ ಒಂದು ಕಾಯಕವನ್ನು ಮಾಡುವಲ್ಲಿ ಲಿಂಗ, ಜಾತಿ ಇವುಗಳ ಆಧಾರದ ಮೇಲೆ ತಾರತಮ್ಯವನ್ನು ನಿಷೇಧ ಮಾಡಿ ಎಲ್ಲ ವೃತ್ತಿಗಳು ಸಮಾನವಾದುದು, ಶ್ರೇಷ್ಠವಾದುದು ಎಂಬ ಒಂದು ಮಾತು ಪ್ರಸ್ತುತ ವ್ಯವಸ್ಥೆಗೆ ಅತಿ ಮುಖ್ಯವಾಗಿದೆ. ಇಂದು ವ್ಯಕ್ತಿ ದುಡಿಮೆ ಮಾಡಬೇಕು, ದುಡಿಮೆಯ ಒಂದು ವಿಧಾನ ಸೂಕ್ತವಾಗಿರಬೇಕು. ಆ ಕೆಲಸ ಯಾವುದೇ ಪ್ರಕಾರದ ಕೆಲಸವಾಗಿರಬಹುದು. ಕಸಗುಡಿಸುವ ಕೆಲಸವನ್ನು ನಾವು ಸ್ವಚ್ಛವಾಗಿ ಪ್ರಾಮಾಣಿಕವಾಗಿ ಮಾಡಿದ್ದೇ ಆದರೆ ನಾವು ಅಲ್ಲಿ ಶಿವನನ್ನು ಕಾಣಬಹುದು ಎನ್ನುವುದಕ್ಕೆ ಜಲಗಾರ ಎಂಬ ನಾಟಕದಲ್ಲಿ ಕುವೆಂಪುರವರ ಒಂದು ವರ್ಣನೆಯನ್ನು ನಾವು ಕಾಣಬಹುದು. ಹಾಗೆಯೇ ಪ್ರತಿನಿತ್ಯವೂ ನಾವು ಮಾಡುವಂತಹ ಯಾವುದೇ ಕೆಲಸವಾದರೂ ನಿಷ್ಠೆ ಪ್ರಾಮಾಣಿಕತೆಯಿಂದ ಮಾಡಿದ್ದೇ ಆದರೆ ನಾವು ಅಲ್ಲಿ ಶಿವನನ್ನು ಕಾಣುತ್ತೇವೆ. ಅದು ಬಿಟ್ಟು ನಾವು ಗುಡಿಯಲ್ಲಿ ಅಥವಾ ಮಂದಿರದಲ್ಲಿ ಪೂಜೆ ಪುನಸ್ಕಾರಗಳನ್ನು, ಹೋಮ ಹವನಗಳನ್ನು ಮಾಡುತ್ತಾ ನಮ್ಮ ಸಮಯವನ್ನು ಕಳೆದರೆ ಅಥವಾ ಅಲ್ಲಿ ನಾವು ದೇವರನ್ನು ಕಾಣುವ ಪ್ರಯತ್ನ ಮಾಡಿದರೆ ಅದರಿಂದ ಯಾವುದೇ ರೀತಿಯಾದಂತಹ ಪ್ರಯೋಜನ ಲಭ್ಯವಾಗುವುದಿಲ್ಲ ಎಂಬ ಮಾತನ್ನು ಶಿವಶರಣರ ಈ ಸಂದೇಶಗಳಿಂದ ತಿಳಿಯಬಹುದು. ವಂದನೆಗಳು.
2: ನಿಮಗೂ ಸಹ ಧನ್ಯವಾದಗಳು ಸರ್. ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶಿವಶರಣರ ಕಾಯಕ ನಿಷ್ಠೆಯ ಕುರಿತಾಗಿ ನಮ್ಮ ಶಿವಶರಣರು ಏನೆಲ್ಲ ಹೇಳಿದ್ದಾರೆ, ಹಾಗೆ ಅವರ ವಿಚಾರಧಾರೆಗಳ ಕುರಿತಾಗಿ ತುಂಬಾ ಚೆನ್ನಾಗಿ ವಿವರಿಸಿದ್ರಿ. ಹಾಗೆ ಕಾಯಕದ ಕುರಿತಾಗಿ ಕುವೆಂಪು ಅವರ ಜಲಗಾರ ನಾಟಕದ ಒಂದು ಪ್ರಸ್ತಾಪವನ್ನು ಕೂಡ ಹೇಳಿದ್ರಿ. ನಮ್ಮ ಶಿವಶರಣರೆಲ್ಲರೂ ಕೂಡ ಕಾಯಕಕ್ಕೆ ತುಂಬಾ ಮಹತ್ವವನ್ನ ಕೊಟ್ಟವರು. ದೇವರನ್ನ ಎಲ್ಲೋ ಹುಡ್ಕೊಂಡು ಹೋಗೋದ್ಕಿಂತ ನಾವು ಮಾಡುವಂತ ಕೆಲಸವನ್ನ ನಿಷ್ಠೆಯಿಂದ, ಶ್ರದ್ಧೆಯಿಂದ ಮಾಡಿದ್ರೆ ದೇವರನ್ನ ಅಲ್ಲೇ ಕಾಣೋದಕ್ಕೆ ಸಾಧ್ಯ. ಕೈಲಾಸ ಅನ್ನೋದು ಎಲ್ಲೋ ಹುಡ್ಕೊಂಡು ಹೋಗೋದಲ್ಲ, ನಾವಿದ್ದಲ್ಲಿಯೇ ಕೈಲಾಸವನ್ನ ಕಾಣಬಹುದು. ಕಾಯಕವೇ ಕೈಲಾಸ ಅಂತ ಹೇಳಿ ಬಸವಣ್ಣನವರು ಹೇಳಿದಂತಹ ವಿಚಾರವನ್ನ ಎಲ್ಲ ಶಿವಶರಣರು ಚಾಚು ತಪ್ಪದೆ ಪಾಲಿಸಿದವರು. ಹಾಗೆ ತಮ್ಮ ಜೀವನದಲ್ಲಿ ಅದನ್ನ ಪಾಲಿಸಿಕೊಂಡು ತಮ್ಮ ವಚನಗಳಲ್ಲಿ ಅದನ್ನ ಹೇಳ್ತಾ ಬಂದವರು ನಮ್ಮ ಶಿವಶರಣರು. ಇದೇ ವಿಚಾರವಾಗಿ ಶಿವಮೊಗ್ಗದ ಬಾಪೂಜಿ ನಗರದಲ್ಲಿರುವಂತಹ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಸಮಾಜಶಾಸ್ತ್ರ ವಿಭಾಗದ ಸಹ ಪ್ರಾಧ್ಯಾಪಕರಾಗಿರುವಂತಹ ಡಾಕ್ಟರ್ ಜಿಎಸ್ ಸಕ್ರಿಯ ನಾಯಕ್ ಸರ್ ಅವರು ನಮ್ಮ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶಿವಶರಣರ ದೃಷ್ಟಿಯಲ್ಲಿ ಕಾಯಕ ನಿಷ್ಠೆ, ಹಾಗೆ ಸಮಾಜಶಾಸ್ತ್ರೀಯ ದೃಷ್ಟಿಯಲ್ಲಿ ಕೂಡ ಕಾಯಕ ಪರಿಕಲ್ಪನೆ ಕುರಿತಾಗಿ ಸಾಕಷ್ಟು ವಿಚಾರಗಳನ್ನ ತಿಳಿಸಿಕೊಟ್ರು. ಅವರಿಗೆ ನಮ್ಮ ರೇಡಿಯೋ ಶಿವಮೊಗ್ಗದ ಪರವಾಗಿ ಧನ್ಯವಾದಗಳನ್ನ ಹೇಳ್ತಾ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮವನ್ನ ಮುಗಿಸುವಂತಹ ಸಮಯ ಆಯಿತು. ನಂತರದಲ್ಲಿ ಬೆರಗು ಕಾರ್ಯಕ್ರಮ ಪ್ರಸಾರವಾಗುತ್ತದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
1: ನೀವೇ ಹೇಳ್ತೀರಾ ಪವರ್ ಮಿಲ್ ಜಾಸ್ತಿ ಬರುತ್ತೆ ಅಂತ.
0: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದ್ದೀನಿ.
1: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೆ ರೀ?
0: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
1: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
0: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ
1: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449846798.
0: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ. ಬೆರಗು, ಈಗ ಈ ವಿಶೇಷ ಕಾರ್ಯಕ್ರಮವನ್ನು ಕೇಳಲಿದ್ದೀರಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಕನ್ನಡದ ಭಗವದ್ಗೀತೆ ಎಂದೇ ಪ್ರಸಿದ್ಧಿ ಪಡೆದಿರುವ DV ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಶ್ರೀಮತಿ ವಿಜಯ ಗಣೇಶ್ ಶಿವಮೊಗ್ಗ ಇವರು ಅರ್ಥ ವಿವರಣೆಯೊಂದಿಗೆ ವಾಚನ ಮಾಡಲಿದ್ದಾರೆ. ಬನ್ನಿ ಕೇಳೋಣ.
3: ನಮಸ್ಕಾರ. ಶ್ರೀಯುತ DV ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗದ ಭಾವಾರ್ಥದೊಂದಿಗೆ ನಾನು ವಿಜಯ ನಿಮ್ಮ ಮುಂದೆ. ಕಗ್ಗ ಅನುಭವ, ಆತ್ಮಾನುಭವ. ದೃಶ್ಯವೆಲ್ಲವೂ ನಶ್ಯವಾದೊಡೇಂ, ದೃಷ್ಟಿಗದು ವಶ್ಯವಿರುವನ ಕದನು ದೃಷ್ಟಿಪುದೇ ಕಾರ್ಯಂ. ವಿಶ್ವಾನುಭವವೇ ವಿಶ್ವಾತ್ಮಾನುಭವಕ್ಕೆ ಪಥ, ನಶ್ಯದಿಂದ ವಿನಶ್ಯ ಮಂಕುತಿಮ್ಮ. ದೃಶ್ಯವೆಲ್ಲವೂ ನಶ್ಯವಾದೊಡೇಂ, ಕಣ್ಣಿಗೆ ಕಾಣುವಂಥದ್ದೆಲ್ಲ ನಾಶವಾದ ತಕ್ಷಣ ಏನಾಯ್ತು? ದೃಷ್ಟಿಗದು ಅವಶ್ಯ ವಿರುವನ ಕದನು ದೃಷ್ಟಿಪುದೇ ಕಾರ್ಯಂ. ದೃಷ್ಟಿಗೆ ಅವಶ್ಯಕತೆ ಇರುವ ತನಕ ಅದನ್ನು ನೋಡ್ತಾ ಇರೋದೇ ಕೆಲಸ. ವಿಶ್ವಾನುಭಾವವೇ ವಿಶ್ವಾತ್ಮಾನುಭಾವಕ್ಕೆ ಪಥ. ವಿಶ್ವಾನುಭಾವದಿಂದಲೇ ವಿಶ್ವಾತ್ಮಾನುಭಾವಕ್ಕೆ ಹೆದ್ದಾರಿಯಾಗತ್ತೆ. ನಶ್ಯದಿಂದ ವಿನಶ್ಯ, ನಾಶವಾಗದೇ ಇರುವ ತನಕ ದಾರಿಯಾಗತ್ತೆ ಅಂತ. ಈ ಕಗ್ಗನ ಇನ್ನೊಮ್ಮೆ ಹೇಳ್ತೀನಿ ನೋಡಿ. ದೃಶ್ಯವೆಲ್ಲವೂ ನಶ್ಯವಾದೊಡೇಂ, ದೃಷ್ಟಿಗದು ಅವಶ್ಯವಿರುವನ ಕದನು ದೃಷ್ಟಿಪುದೇ ಕಾರ್ಯಂ. ವಿಶ್ವಾನುಭವವೇ ವಿಶ್ವಾತ್ಮಾನುಭವಕ್ಕೆ ಪಥ, ನಶ್ಯದಿಂದ ವಿನಶ್ಯ ಮಂಕುತಿಮ್ಮ. ಹಾಗಂದ್ರೇನಂತ ನೋಡೋಣ ಬನ್ನಿ. ದೃಶ್ಯವೆಲ್ಲವೂ ನಾಶ ಆದ್ರೆ ಏನಾಯ್ತು? ದೃಷ್ಟಿಗೆ ಅದನ್ನ ನೋಡೋದಕ್ಕೆ ಸಿಗುವವರೆಗೂ ನೋಡೋದೇ ಕೆಲಸ. ವಿಶ್ವಾನುಭವ ವಿಶ್ವಾತ್ಮಾನುಭವಕ್ಕೆ ಹೆದ್ದಾರಿಯಾಗಿದೆ. ನಾಶದಿಂದಲೇ ಚಿರಂಜೀವತ್ವ ಅಂತಿದ್ದಾರೆ ಇಲ್ಲಿ ಗುಂಡಪ್ಪನವರು. ನೋಡಿ, ನಮ್ಮ ಆಧ್ಯಾತ್ಮ ನಮಗೆ ತಿಳಿಸುತ್ತೆ, ಈ ಪ್ರಪಂಚ ನಶ್ವರವಾದದ್ದು. ನೆನ್ನೆ ಇದ್ದದ್ದು ಇವತ್ತಿಲ್ಲ, ಇವತ್ತಿರೋದು ನಾಳೆ ಇರೋದಿಲ್ಲ. ಇದು ಸತ್ಯ ಕೂಡ ಅಲ್ವಾ? ಆದರೆ ಈ ಸತತವಾಗಿ ಕಂಡು ಮರೆಯಾಗೋ ವಿಶ್ವದಲ್ಲಿ ನಮ್ಮ ಜವಾಬ್ದಾರಿ ಏನು? ನಾವು ನಾಳೆ ಮರೆಯಾಗಿ ಕರಗಿ ಹೋಗೋರೇನೆ. ಆದರೆ ಇರುವವರೆಗೂ ನಮ್ಮ ಕಣ್ಣಿಗೆ ಕಾಣೋ ಪ್ರಪಂಚನ ನೋಡ್ತಾ ಇರೋದೇ ನಮ್ಮ ಕೆಲಸ. ನಾವು ಹಿಂದೆ ಆಗಿ ಹೋಗಿ ಈಗ ಕಾಣದೇ ಇರೋದ್ರ ಬಗ್ಗೆ ಚಿಂತಿಸಬೇಕೋ? ಮುಂದೆ ಏನಾಗತ್ತೆ ಅಂತ ತಿಳಿದೇ ಹೋದರೂ ಅನಾಗತದ ಬಗ್ಗೆ ಯೋಚನೆ ಮಾಡಬೇಕೋ? ಕಗ್ಗ ಇಲ್ಲಿ ಸಮಾಧಾನದ ಮಾತನ್ನ ಹೇಳ್ತಾ ಇದೆ. ನೀನು ಇರೋವರೆಗೂ ಇರೋ ಪ್ರಪಂಚನ ಪ್ರೀತಿಯಿಂದ ಕಾಣು, ಅದರ ಸಂಭ್ರಮದಲ್ಲಿ ಪಾಲ್ಗೊಳ್ಳು. ಅದರ ಬೆಳವಣಿಗೆಗೆ ನಿನ್ನ ಭುಜದ ಶಕ್ತಿ ಕುಂದುವರೆಗೆ ದುಡಿದು ಕಾಣಿಕೆ ಕೊಡು. ಯಾಕಂದ್ರೆ ವಿಶ್ವಾತ್ಮದ ಅನುಭವ ಆಗೋದಕ್ಕೆ ನಮಗೆ ಈ ವಿಶ್ವದ ಅನುಭವ ಆಗಬೇಕು. ಈ ಪ್ರಪಂಚದ ಅನುಭವ ಹೆಚ್ಚಾದ ಹಾಗೆ, ಅದರ ಬದಲಾವಣೆ ಗತಿಯನ್ನು ತಿಳಿದ ಹಾಗೆ, ಇಂಥ ಬದಲಾವಣೆಯ ಹಿಂದಿನ ಶಕ್ತಿಯ ಹುಡುಕಾಟ ಪ್ರಾರಂಭ ಆಗತ್ತೆ. ಅದು ಕಣ್ಣಿಗೆ ಕಾಣಲಾಗದ ಪ್ರಪಂಚಕ್ಕೆ ಕಾರಣವಾದ ಶಕ್ತಿ. ಅದು ಅನುಭವಕ್ಕೆ ಬರೋದು ಅದರದೇ ಸೃಷ್ಟಿಯಾದ ಪ್ರಪಂಚದ ಮೂಲಕ. ಬೆಂಕಿನ ಕಂಡವನಿಗೆ ಅದರ ಶಾಖದ ಅರಿವು ಗೊತ್ತಾಗತ್ತೆ. ಮನೇಲಿ ಕುತ್ಕೊಂಡು ಕಿಟಕಿನೆಲ್ಲ ಮುಚ್ಚಿ ಅವುಗಳಿಗೆಲ್ಲ ಕರಿ ಬಟ್ಟೆನ ಹಾಕಿ ಕತ್ಲಲ್ಲಿದ್ದವನಿಗೆ ಸೂರ್ಯನ ಅರಿವು ಹೇಗೆ ಗೊತ್ತಾಗತ್ತೆ? ಕಣ್ಣಿಗೆ ಕಾಣೋ ಸೂರ್ಯನಿಂದ ಅದರ ಹಿಂದಿರೋ ಶಕ್ತಿಯ ತಿಳಿವು ನಮಗೆ ಸಿಗತ್ತೆ. ಈ ಜಗತ್ತು ಜಡ ಮತ್ತೆ ಚೇತನದಿಂದ ಆಗಿದೆ. ಜಡಕ್ಕೆ ರೂಪ ಇದೆ, ಚೇತನಕ್ಕೆ ರೂಪ ಇಲ್ಲ. ಆದರೆ ಆ ಜಡದ ರೂಪ ಬದಲಾಗ್ತಾ ಇರುತ್ತೆ. ಯಾವ ರೂಪ ಕೂಡ ಶಾಶ್ವತವಾಗಿರೋದಿಲ್ಲ. ಚೇತನಕ್ಕೆ ಮಾತ್ರ ನಾಶ ಇಲ್ಲ, ಅದು ಅನಶ್ಯ. ಜಡದ ಈಗಿನ ರೂಪ ನಾಶವಾಗಿ ಮತ್ತೊಂದು ರೂಪನ ಪಡೆದುಕೊಂಡ್ರೂ ನಾವು ನೋಡುವಾಗಿನ ರೂಪ ನಮಗೆ ಸತ್ಯನೇ ಅಲ್ವಾ? ಅದನ್ನು ನೋಡೋದಷ್ಟೇ ನಮ್ಮ ಕರ್ತವ್ಯ. ಉದಾಹರಣೆಗೆ, ಒಂದು ಪುಟ್ಟ ಮಗುವಾಗೆ ಇರದೆ ಬಾಲಕನೋ ಬಾಲಕಿಯೋ ಆಗಿ, ಯುವಕನೋ ಯುವತಿಯೋ ಆಗಿ, ವಯಸ್ಕನಾಗಿ ಮುದುಕ ಮುದುಕಿನೋ ಆಗಿ, ಒಂದು ದಿವಸ ಆ ರೂಪನೂ ಇಲ್ಲದೆ ಮಣ್ಣಲ್ಲಿ ಮಣ್ಣಾಗಿ ಹೋಗ್ತಾನೆ. ಹೀಗೆ ಬದಲಾಗ್ತಾ ಹೋಗೋ ರೂಪ ಶಾಶ್ವತ ಅಲ್ದಿದ್ರೂ ಆಯಾಯ ಅವಸ್ಥೆಗಳಲ್ಲಿ ನಾವು ನೋಡೋದು ಸತ್ಯನೇ ಅಲ್ವಾ? ಇನ್ನು ಚೇತನಕ್ಕೆ ರೂಪ ಇಲ್ಲ, ಅದನ್ನು ರೂಪಗಳ ಮೂಲಕ ಕೇವಲ ಅನುಭವದಿಂದ ನಾವು ತಿಳ್ಕೊಳ್ಬೋದು. ಆದರೆ ಅದು ಶಾಶ್ವತ ಮತ್ತು ನಿರಂತರ. ನಾವು ಕಾಣುವಂಥ ಮತ್ತು ಬದಲಾಗ್ತಾ ಹೋಗೋ ರೂಪ ಮತ್ತು ಕಾಣಲಾಗದ ಚೇತನಗಳ ಸಮ್ಮಿಲನನೇ ಈ ಜಗತ್ತು. ಕಾಣುವಂಥ ರೂಪ ಅಂದರೆ ಈ ದೇಹ. ಈ ಜಗತ್ತಿನ ಅನುಭವ ಪಡೆಯೋದೇ ಈ ಕಾಣಲಾಗದ ಚೇತನದ ಮೂಲಕ. ಮತ್ತು ಈ ಕಾಣಲಾಗದ ಚೇತನ ತನ್ನ ಜಗತ್ತಿನ ಪಯಣನ ನಡೆಸೋದು ಬದಲಾಗ್ತಾ ಹೋಗೋ ರೂಪ ಹೊಂದಿದ ಈ ದೇಹದ ಮೂಲಕ. ಪರಮಚೇತನವನ್ನು ಅರಿಯೋದು ಆಧ್ಯಾತ್ಮದ ಗುರಿ. ಆದರೆ ಅವಿನಾಶಿಯಾದ ಆ ಪರಮಚೇತನನ ಅರಿಯೋದಕ್ಕೆ ನಾಶಿಯಾದ ಈ ದೇಹದ ಅಥವಾ ರೂಪದ ಮೂಲಕನೇ ಸಾಧ್ಯ ಅಂತ ಜಡ ಮತ್ತು ಜೀವಗಳ ಒಂದು ಅವಿನಾಭಾವ ಸಂಬಂಧವೇ ಈ ಕಗ್ಗದ ಹೂರಣ. ಇನ್ನೊಂದು ಕಗ್ಗದೊಟ್ಟಿಗೆ ಮತ್ತೆ ಸಿಗ್ತೀನಿ. ಧನ್ಯವಾದಗಳು.
0: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾರಿ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹಲೋ ಶಿವಮೊಗ್ಗ, ನಿಮ್ಮ ನೆಚ್ಚಿನ ಆರ್ ಜೆ ಸ್ಮೈಲಿಂಗ್ ಶ್ವೇತಾ ಮಾತನಾಡ್ತಾ ಇದ್ದೀನಿ. ಇದೇ ಭಾನುವಾರ 7/6/26 ಬೆಳಗ್ಗೆ 11:00 ಬೆಳಗಿನ ಸಮಯವನ್ನು ಮತ್ತಷ್ಟು ಮಧುರವಾಗಿಸಲು ಬರ್ತಾ ಇದ್ದಾರೆ ಸುಪ್ರಸಿದ್ಧ ಗಾಯಕ ಪ್ರಹ್ಲಾದ್ ದೀಕ್ಷಿತ್ ಮತ್ತು ಜನಾರ್ದನ್ ಪೈ ಅವರು. ರೇಡಿಯೋ ಶಿವಮೊಗ್ಗ 90.8 FM ನ ಸಂಡೇ ಸ್ಪಾಟ್ಲೈಟ್ ಕಾರ್ಯಕ್ರಮದಲ್ಲಿ ನೇರ ಸಂದರ್ಶನ ಹಾಗೂ ಲೈವ್ ಹಾಡುಗಳ ಸುರಿಮಳೆ ಇರಲಿದೆ. ನೀವು ಕರೆ ಮಾಡಿ ಮಾತನಾಡಬಹುದು. ಮರಿಬೇಡಿ, ಜೂನ್ 7 ಭಾನುವಾರ ಬೆಳಗ್ಗೆ 11:00 ಕರೆ ಮಾಡಿ 9686096279.
1: ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ಗಾದೆಗಳು ನಮ್ಮ ಹಿರಿಯರ ಅನುಭವದ ಮಾತಿನ ಸಾರವಾಗಿದೆ. ಇಂತಹ ಗಾದೆಗಳ ಕುರಿತಾಗಿ ಶಿವಮೊಗ್ಗದವರೇ ಆದಂತಹ ರಂಗಕರ್ಮಿಗಳಾದ ಚೇತನ್ ಸಿ ರಾಯನಹಳ್ಳಿ ಅವರು ಮಾಹಿತಿ ಹೇಳ್ತಾರೆ, ಕೇಳೋಣ ಬನ್ನಿ.
2: ಎಲ್ರಿಗೂ ನಮಸ್ಕಾರ, ನಾನು ಚೇತನ್ ಸಿ ರಾಯನಹಳ್ಳಿ. ಕನ್ನಡ ಭಾಷೆಯಲ್ಲಿ ವಿಶೇಷವಾಗಿರ್ತಕ್ಕಂತಹ ಗಾದೆ ಮಾತುಗಳು, ಈ ಗಾದೆ ಮಾತುಗಳು ಹೊರನೋಟಕ್ಕೆ ಒಂದು ಅರ್ಥವನ್ನು ಕೊಟ್ಟರೆ ಒಳನೋಟ ಬಹಳ ವಿಸ್ತಾರವಾಗಿರ್ತಕ್ಕಂಥದ್ದು. ಈ ಎಲ್ಲ ಗಾದೆಗಳು ನಮ್ಮ ಹಿರಿಯರ ಅನುಭವದ ಮಾತುಗಳು. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಅನ್ನೋದು ಗಾದೆಗಿರುವಂತಹ ಶಕ್ತಿಯನ್ನು ತಿಳಿಸುತ್ತೆ. ಗಾದೆಗಳು ಮೇಲ್ನೋಟಕ್ಕೆ ನೋಡಲಿಕ್ಕೆ ಬಹಳ ಸಣ್ಣದಾಗಿದ್ದರೂ ಅರ್ಥ ಬಹಳ ವಿಸ್ತಾರವಾಗಿರುತ್ತೆ. ಅದಕ್ಕೆ ಹೇಳ್ತಾ ಹೋಗ್ತಾರೆ, ಆಕಾರದಲ್ಲಿ ವಾಮನಂತೆ ಇದ್ದರೂ ಅರ್ಥದಲ್ಲಿ ತ್ರಿವಿಕ್ರಮನಂತೆ ಇರತಕ್ಕಂಥದ್ದು. ಈ ಗಾದೆಗಳೆಲ್ಲವೂ ಕೂಡ ಹಿರಿಯರ ಅನುಭವದ ಮಾತುಗಳಾಗಿರೋದ್ರಿಂದ ಎಷ್ಟೋ ಸಮಯ ನಮ್ಮ ಮಾತುಗಳ ನಡುವೆ ಈ ಗಾದೆ ಮಾತುಗಳನ್ನು ಬಳಸ್ತೇವೆ. ಆ ಕ್ಷಣಕ್ಕೆ ಅದು ಮೇಲ್ನೋಟಕ್ಕೆ ಅರ್ಥವೇ ಬೇರೆ, ಒಳ ವಿಸ್ತಾರವೇ ಬೇರೆ ಆಗಿರ್ತಕ್ಕಂಥದ್ದು. ಇಂತಹ ಗಾದೆ ಮಾತುಗಳಿಂದಾಗಿ ನಮ್ಮ ಜನಪದರ ಜ್ಞಾನ ಸಂಪತ್ತು ಹೆಚ್ಚಾಗಿತ್ತು ಅಂತಂದ್ರೆ, ಶಾಲೆಗೆ ಹೋಗಿ ಕಲಿತವರಲ್ಲ, ಬರೆದವರಲ್ಲ, ಆದರೂ ಕೂಡ ಅದ್ಭುತವಾದಂತಹ ಅಕ್ಷರ ಪಾಂಡಿತ್ಯ ಅವರಲ್ಲಿತ್ತು. ಕುರಿತೋದದೆಯೇ ಕಾವ್ಯ ಪ್ರಯೋಗ ಪರಿಣಿತ ಮತಿಗಳಂತೇಳಿ ನಮ್ಮ ಜನಪದರನ್ನು ಈ ಕಾರಣಕ್ಕೋಸ್ಕರ ಕರಿತಾ ಇದ್ರು. ಅಂತಹ ವಿಶೇಷವಾಗಿರ್ತಕ್ಕಂಥದ್ರಲ್ಲಿ ಗಾದೆ ಮಾತುಗಳು ಪ್ರಮುಖವಾದದ್ದು. ಈ ಗಾದೆ ಮಾತುಗಳು ಹಿರಿಯರು ನಮಗೆ ಕೊಟ್ಟಂತಹ ಉಡುಗೊರೆಗಳು, ಒಂದು ಅಮೂಲ್ಯವಾದ ರತ್ನಗಳು. ಇದರ ಮೂಲಕ ನಾವು ಕೂಡ ನಮ್ಮ ಜ್ಞಾನವನ್ನ ವಿಸ್ತಾರಗೊಳಿಸ್ಕೊಳ್ಬಹುದಾಗಿದೆ. ಇವತ್ತು ನಿಮಗೆ ಒಂದು ವಿಶೇಷವಾಗಿರ್ತಕ್ಕಂತಹ ಗಾದೆ ಮಾತಿನ ಬಗ್ಗೆ ತಿಳಿಸ್ತಾ ಇದ್ದೇನೆ.
3: ಯುದ್ಧ ಕಾಲೇ ಶಸ್ತ್ರಾಭ್ಯಾಸ, ಅಥವಾ ಯುದ್ಧ ಸಂದರ್ಭದಲ್ಲಿ ಶಸ್ತ್ರಾಭ್ಯಾಸ ಮಾಡಿದಾಗೆ, ಅಥವಾ ಯುದ್ಧ ಬಂದಾಗ ಶಸ್ತ್ರಾಭ್ಯಾಸ, ಬಹಳಷ್ಟು ರೀತಿಯಲ್ಲಿ ನಾವು ಕರಿತಾ ಹೋಗ್ತೀವಿ. ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಅನ್ನೋದು ಬಳಸ್ತೇವೆ. ಇದನ್ನ ಹೆಚ್ಚಾಗಿ ಮನೇಲಿರ್ತಕ್ಕಂಥ ತಾಯಂದ್ರು ಹಾಗೆ ಪೋಷಕರು ಬಳಸ್ತಾರೆ. ಯಾವಾಗ ಅಂದ್ರೆ ಅಪರೂಪಕ್ಕೆ ಮಕ್ಕಳು ಪುಸ್ತಕವನ್ನ ಹಿಡಿದು ತುಂಬಾ ಚೆನ್ನಾಗಿ ಓದ್ಕೊಳ್ಳೋ ಪ್ರಯತ್ನ ಮಾಡ್ಬೇಕಾದಾಗ ಈ ಮಾತನ್ನ ಹೇಳ್ತಾ ಹೋಗ್ತಾರೆ. ಏನು ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸನ ಅಂತಂದೇಳಿ, ಎಷ್ಟು ಚೆನ್ನಾಗಿದೆ ಈ ಗಾದೆ ಮಾತು. ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಅಂದ್ರೆ ಯುದ್ಧ ಆರಂಭವಾಗುವಂತ ಸಮಯದಲ್ಲಿ ನಾವು ಶಸ್ತ್ರಗಳನ್ನ ಅಸ್ತ್ರಗಳನ್ನ ಇಟ್ಕೊಂಡು ಆಗ ಅಭ್ಯಾಸ ಮಾಡಿ ಇನ್ನೇನು ಯುದ್ಧನೇ ನಡೀತಾ ಇರುತ್ತೆ, ಅದರಲ್ಲಿ ಅದನ್ನ ಪ್ರಯೋಗ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ ಅನ್ನೋದು ಒಂದು ಪ್ರಶ್ನೆಯಾಗಿ ಕಾಡುತ್ತೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಸಣ್ಣ ಕಥೆಯನ್ನ ಹೇಳಲಿಕ್ಕೆ ಇಷ್ಟಪಡ್ತಾರೆ. ರಾಜೇಶ ಮತ್ತು ರಮ್ಯ ಇಬ್ರು ಒಂದೇ ಕುಟುಂಬದ ಸದಸ್ಯರಾಗಿದ್ರು. ರಾಜೇಶ ಆಟೋಟಗಳಲ್ಲಿ ಇರ್ತಿದ್ದ, ಆದ್ರೆ ಓದು ಅನ್ಬೇಕಾದಾಗ ಆತನಿಗೆ ಸ್ವಲ್ಪ ಕಡಿಮೆ. ಆದ್ರೆ ಇವನ ಸಹೋದರಿ ಆಗಲ್ಲ, ಆಟೋಟಗಳಲ್ಲಿ ಕಡಿಮೆ, ಓದು ಅನ್ಬೇಕಾದಾಗ ಹೆಚ್ಚಾಗಿ ತೊಡಗಿಸ್ಕೊಳ್ತಾ ಇದ್ಲು. ಅವಳು ಹೇಗೆಂದ್ರೆ ಶಾಲೆಯಲ್ಲಿ ತರಗತಿಯಲ್ಲಿ ಶಿಕ್ಷಕರು ಪಾಠವನ್ನು ಮಾಡಬೇಕಾದಾಗ ಬಹಳ ಗಮನ ಇಟ್ಟು ಕೇಳ್ತಾ ಇದ್ಲು. ಆ ಸಮಯದಲ್ಲಿ ಏನಾದರೂ ಅವರು ಇಂಪಾರ್ಟೆಂಟ್ ಅಂದಾಗ ಅದನ್ನ ಹಂಗೆ ಪಾಯಿಂಟ್ ಮಾಡ್ಕೊಳ್ತಾ ಇದ್ಲು ಅಥವಾ ಅಂಡರ್ಲೈನ್ ಮಾಡ್ಕೊಳ್ತಾ ಇದ್ಲು. ಒಟ್ಟು ಆ ತರಗತಿಯನ್ನ ಬಹಳ ನೆನಪಲ್ಲಿ ಇಟ್ಕೊಳ್ತಾ ಇದ್ಲು. ಮನೆಗೆ ಬಂದ ಮೇಲೆ ಕೂಡ ಸುಮ್ಮನೆ ಇರ್ತಿರ್ಲಿಲ್ಲ, ಇವತ್ತು ಏನೇನೆಲ್ಲ ತರಗತಿಯಲ್ಲಿ ಯಾವ್ಯಾವ ಶಿಕ್ಷಕರು ಯಾವ್ಯಾವ ಪಾಠ ಮಾಡಿದ್ರು ಏನೇನು ಮಾಡಿದ್ರು ಅಂತಂದೇಳಿ ಮತ್ತೊಮ್ಮೆ ಮೆಲುಕು ಹಾಕ್ತಾ ಇದ್ಲು. ಅದರಲ್ಲಿ ಯಾರು ಇದು ಬಹಳ ಮುಖ್ಯವಾದದ್ದು ಅಂತ ಹೇಳ್ತಿದ್ರು ಅದನ್ನೆಲ್ಲ ಬೇರೊಂದು ಹಾಳೆಯಲ್ಲಿ ಬರಿತಾ ಇದ್ಲು. ಹಾಗಾಗಿ ಪರೀಕ್ಷೆ ಸಮಯದಲ್ಲಿ ಆಕೆ ಅದನ್ನು ಒಂದ್ಸಲ ನೋಡಿದ್ರೆ ಸಾಕಾಗಿತ್ತು, ತಲೆ ತುಂಬ ಅರ್ಥ ಆಗೋ ತರದಲ್ಲಿ ಇರ್ತಿತ್ತು. ಆದ್ರೆ ನಮ್ ಹುಡುಗ ಆಗಿರ್ಲಿಲ್ಲ, ಆತ ಶಾಲೆಯಲ್ಲಿ ಪಾಠವನ್ನ ಅಷ್ಟೊಂದು ಶ್ರದ್ಧೆಯಿಂದ ಏನು ಕೇಳ್ತಿರ್ಲಿಲ್ಲ. ಇದಾ ಗೊತ್ತಿದೆ ಬಿಡು ಅಂತೇಳಿ ಅವ್ರು ಹೇಳೋ ಸಮಯದಲ್ಲಿ ಹೌದು ಹೌದು ಇದು ಗೊತ್ತಿದೆ ಅಂತ ಅನ್ಸೋದು. ಹಾಗೆ ಅವನೇನು ಬರ್ಕೊಳ್ತಿರ್ಲಿಲ್ಲ, ತರಗತಿಯಿಂದ ಹೊರಗೆ ಬಂದಾಗ ಹೌದು ಇವತ್ತೊಂದು ಸ್ವಲ್ಪ ನೆನಪಿದೆ ಅಂತ ಹೇಳಿ ಸೀದಾ ಮನೆಗೆ ಬಂದ ತಕ್ಷಣ ಮರ್ತೇ ಹೋಗ್ತಾ ಇತ್ತು. ಅದಾದ್ಮೇಲೆ ಯಾವ್ದಾದ್ರು ಹೋಮ್ವರ್ಕ್ ಕೊಟ್ಟಿರ, ಅದು ಕೊಟ್ಟಿರ, ಇದು ಕೊಟ್ಟಿರ ಅನ್ಬೇಕಾದಾಗ ಅದನ್ನು ನಿಧಾನವಾಗಿ ಬರಿತಾ ಇದ್ದ. ಆಗ ಹೌದಲ್ಲ ಇದು ತರಗತಿಯಲ್ಲಿ ಹೇಳಿದ್ರು ಅನ್ನೋದು ನೆನಪಾಗ್ತಾ ಇತ್ತು. ಹಂಗಾಗಿ ಎಲ್ಲೋ ಒಂದು ಮೂಲೆಯಲ್ಲಿ ನೆನಪಿದೆ ಅನ್ಕೊಂಡು ಏನ್ ಮಾಡ್ತೇ, ಆತ ಓದಿನ ಕಡೆಗೆ ಹೆಚ್ಚು ಗಮನ ಕೊಡ್ತಿರ್ಲಿಲ್ಲ. ಪರೀಕ್ಷೆ ಇನ್ನೇನ್ ಕೆಲವೇ ದಿನಗಳು ಬರುತ್ತೆ, ಓದ್ಕೊಳ್ಳಿ ಅಂತೇಳಿ ಶಿಕ್ಷಕರು ಹೇಳ್ತಾ ಇದ್ರು. ಬರುತ್ತೆ ಅಂತ ಹೇಳಿಯಾರೆ, ಇನ್ನು ಬಂದಿಲ್ವಲ್ಲ, ಬಂದಾಗ ನೋಡ್ಕೊಳ್ಳೋಣ ಅಂತೇಳಿ ಸುಮ್ಮನಾದ. ಸರಿ ಪರೀಕ್ಷೆ ಅಂತೇಳಿ ಒಂದು ವೇಳಾಪಟ್ಟಿ ಕೊಟ್ರು, ಇನ್ನು 2 ಪರೀಕ್ಷೆಗಳು ಶುರುವಾಗುತ್ತೆ, ಎಲ್ಲರೂ ಕೂಡ ಚೆನ್ನಾಗಿ ಅಭ್ಯಾಸ ಮಾಡ್ಕೊಳ್ಳಿ ಅಂದ್ರು. ಈಕೆ ಅಂತೂ ಪ್ರತಿನಿತ್ಯ ಕೂಡ ಅಭ್ಯಾಸ ಮಾಡ್ತಾ ಇದ್ಲು, ಅದ್ರ ಜೊತೆಗೆ ಇನ್ನೂ ಹೆಚ್ಚಿನ ಶ್ರಮವನ್ನು ವಹಿಸಿ ಹೆಚ್ಚಾಗಿ ಕಲಿಯಕ್ಕೆ ಶುರು ಮಾಡಿದ್ಲು. ಆದರೆ ಈತ ಮಾತ್ರ ಇನ್ನೂ 2 ವಾರ ಸಮಯ ಇದೆ, ಬಿಡು ಆರಾಮ ಕಳಿಯೋಣ ಅಲ್ಲಿ ತನಕ ಅಂತ ಹೇಳಿ ಒಂದು ವಾರ ಬರೀ ಅಲ್ಲಿ ಇಲ್ಲಿ ಅದು ಇದು ಅಂತೇಳಿ ಆಟ ಅದು ಇದಂತೆ ಕಳೆದ. ಪಾಠಕ್ಕೆ ಓದಿಗೆ ಒಂದಿಷ್ಟು ಸಮಯ

0: ಸಮಯದಲ್ಲಿ ಅಮ್ಮ ಅಡಿಗೆ ಮನೆಯಲ್ಲಿ ಮಾಡಿದ್ರು, ತಗೊಂಬಂದು ಅವಳಿಗೆ ಕೊಟ್ರು, ಅವಳು ತಿಂತಾ ತಿಂತಾ ಓದ್ತಾ ಇದ್ಲು. ಆದ್ರೆ ಇವನ್ ಎಲ್ಲಿದಾನೆ ಅಂತ ನೋಡ್ರೆ, ಯಾವುದೋ ಮೂಲೆ ಕುತ್ಕೊಂಡು ಪುಸ್ತಕ ಇಟ್ಕೊಂಡು ಓದ್ತಿಯಾನೆ. ಇದು ಅವನ ಪೋಷಕರಿಗೆ ಯಾವತ್ತೂ ಇಲ್ಲದ ಪುಸ್ತಕ ಇಟ್ಕೊಂಡಿರೋದು ನೋಡಿದ ತಕ್ಷಣ ಆಶ್ಚರ್ಯ ಪಡ್ತು. ಏನಪ್ಪ ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸನ ಅಂತಂದೇಳಿ ಅವನಿಗೆ ಅರ್ಥ ಆಗ್ಲಿಲ್ಲ. ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸನ ಅಂದ್ರೆ ಅಂತ ಕೇಳ್ತಾರೆ. ಕೇಳಿದಾಗ ನಗ್ತಾ ಹೇಳ್ತಾ ಹೋಗ್ತಾರೆ, ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಅಂದ್ರೆ ಏನು ಅಂದ್ರೆ, ಎರಡು ರಾಜಮನೆತನಗಳು ಯುದ್ಧ ನಡೀತಾ ಅನ್ಬೇಕಾರೆ ಏಕಾಏಕಿ ಯುದ್ಧ ನಡೆಯಲ್ಲ. ಅದಕ್ಕೊಂದಿಷ್ಟು ದಿನಗಳ ಹಿಂದೆನೆ ಎರಡೂ ರಾಜ್ಯದವರು, ಎರಡೂ ರಾಜ್ಯಕ್ಕೂ ಮಾತುಕತೆಗಳಾಗಿರುತ್ತೆ, ಯಾವುದೊಂದು ಸ್ಥಳ ನಿಗದಿ ಆಗಿರುತ್ತೆ, ಅಲ್ಲಿಗೆ ಬರ್ತಾರೆ, ಅಲ್ಲಿ ದಾಳಿ ನಡೆಯುತ್ತೆ, ಅಲ್ಲಿ ಯುದ್ಧ ನಡೆಯುತ್ತೆ ಅಂತಂದೇಳಿ ಗೊತ್ತಿರುತ್ತೆ ಅಂತಂದೇಳಿ. ಇದಕ್ಕೆಲ್ಲವೂ ಕೂಡ ಎರಡೂ ರಾಜಮನೆತನಗಳು ಒಂದು ರೀತಿಯ ಸಕಲ ಸಿದ್ಧತೆಗಳು ನಡೀತಾ ಇರುತ್ತೆ. ಪ್ರತಿನಿತ್ಯವೂ ಕೂಡ ಅಭ್ಯಾಸ, ಈ ಪ್ರತಿನಿತ್ಯವು ಕತ್ತಿ ವರ್ಷ ನಡೆಯುತ್ತೆ, ಇನ್ನೇನು ನಡೆಯುತ್ತೆ, ಇದು ನಡೆಯುತ್ತೆ ಅನ್ಬೇಕಾದಾಗ ಇವತ್ತು ಯುದ್ಧ ಮಾಡ್ತೀವಿ ಅಂತಂದಲ್ಲ, ಯಾವತ್ತು ಬೇಕಾದ್ರೂ ಬರ್ಬೋದು, ಅದಕ್ಕೋಸ್ಕರ ತಯಾರಿ ಇರಬೇಕು ಅಂತಂದೇಳಿ ಅಭ್ಯಾಸವನ್ನು ಮಾಡ್ತಾ ಇರ್ತಾರೆ. ಯುದ್ಧ ಶುರುವಾದ ಮೇಲೆ ಆ ಅಭ್ಯಾಸದ ಬಲದಿಂದಾಗಿ ತುಂಬಾ ಚೆನ್ನಾಗಿ ಧೈರ್ಯವಾಗಿ ಹೋರಾಡಬಹುದು ಅಂತೇಳಿ. ಆದರೆ ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಅಂದರೆ ಇನ್ನೇನು ಯುದ್ಧನೇ ಶುರುವಾಗಿದೆ, ಈಗ ನಾನು ಕೈಯಲ್ಲಿ ಕತ್ತಿ ಹಿಡಿತೀನಿ, ಈಟಿ ಹಿಡಿತೀನಿ, ಬಿಲ್ಲು ಬಾಣ ಹಿಡಿತೀನಿ, ಗದೆ ಹಿಡ್ಕೊಂಡು ಹೋರಾಟ ಮಾಡ್ತೀನಿ ಅಂದರೆ ಅದು ಸಾಧ್ಯವ? ನಾವು ಬಿಲ್ಲು ಹಿಡ್ಕೊಂಡು ತಗೊಂಡು ಹೋಗೋದ್ರೊಳಗೆ ಇನ್ಯಾರೋ ಬಂದು ನಮಗೆ ಚುಚ್ಚಿರ್ತಾರೆ, ಇನ್ನೇನೋ ಆಗಿರುತ್ತೆ ಅಂತಂದೇಳಿ ಹೇಳ್ತಾ ಹೋಗ್ತಾರೆ. ಹಂಗಾಗಿ ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಅನ್ಬೇಕಾದಾಗ ಈ ಮಾತನ್ನು ಹೇಳ್ತಾ ಹೋಗ್ತಾರೆ, ಯಾವತ್ತು ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಮಾಡಬೇಡಿ, ದಿನನಿತ್ಯವೂ ಕೂಡ ಒಂದಿಷ್ಟು ಅಭ್ಯಾಸಗಳಿರಲಿ, ಅದು ಯುದ್ಧದ ಸಮಯದಲ್ಲಿ ಉಪಯೋಗ ಆಗೋ ಥರದಲ್ಲಿ ಇವತ್ತಿನ ಕಾಲಘಟ್ಟಕ್ಕೆ ಓದುವ ವಿದ್ಯಾರ್ಥಿಗಳು ಪರೀಕ್ಷೆ ಬರಲಿ, ಟೈಮ್ ಟೇಬಲ್ ಕೊಡಲಿ, ಆ ಸಬ್ಜೆಕ್ಟ್ ಇನ್ನೂ ಟೈಮ್ ಇದೆ ಅಂತೇಳಿ ಯಾವತ್ತು ಕೂಡ ಕಾಲವನ್ನು ವ್ಯರ್ಥ ಕಾಲಹರಣ ಮಾಡೋಕ್ಕೆ ಹೋಗಬೇಡಿ. ಪ್ರತಿನಿತ್ಯವೂ ಕೂಡ ಅಭ್ಯಾಸವನ್ನು ಮಾಡ್ತಾ ಹೋದರೆ ಪರೀಕ್ಷೆ ಸಮಯದಲ್ಲಿ ಬಹಳ ಸುಲಭವಾಗುತ್ತೆ ಅನ್ನೋ ಮಾತನ್ನು ಹೇಳ್ತಾ ಈ ಗಾದೆಯ ಬಗ್ಗೆ ಇಲ್ಲಿ ತನಕ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿರಕ್ಕೆ ಧನ್ಯವಾದಗಳು. ಮತ್ತೆ ಸಿಗೋಣ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.
1: ಯುದ್ಧ ಕಾಲ ಶಸ್ತ್ರಾಭ್ಯಾಸ ಎನ್ನುವಂತಹ ಗಾದೆ ಮಾತಿಗೆ ಪೂರಕವಾದಂತಹ ವಿಚಾರವನ್ನ ತಿಳಿಸಿಕೊಟ್ಟಂತಹ ಚೇತನ್ ಸಿ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ನಂತರದಲ್ಲಿ ಎಂದಿನಂತೆ ರೇಡಿಯೋ ಕಾರ್ಯಕ್ರಮಗಳು ಮುಂದುವರಿಯುತ್ತದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಶಸ್ತ್ರಾಭ್ಯಾಸ.
2: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
4: ಧಗೆಯದರೆ ಹೆಚ್ಚುತ್ತಿದೆ ಭೂಮಿಯ ತಾಪ, ಪ್ರಕೃತಿಯ ನೋವಿಗೆ ಅಕ್ಷರ ರೂಪ ನೀಡುವ ಸಮಯ ಬಂದಿದೆ. ವಿಶ್ವ ಪರಿಸರ ದಿನದ ಅಂಗವಾಗಿ ವಿಶೇಷ ಕವನ ಸ್ಪರ್ಧೆ, ಧಗೆಯದರೆ ಕಾವ್ಯಧಾರೆ, ಭೂಮಿಯ ತಾಪ ಅಕ್ಷರ ರೂಪ, ಪರಿಸರ ಕಾಳಜಿ, ಹಸಿರಿನ ಸಂದೇಶ ಮತ್ತು ಭೂಮಿಯ ಭವಿಷ್ಯದ ಕುರಿತ ಮನಮುಟ್ಟುವ ಕವನಗಳ ಸಂಭ್ರಮ. ಈ ವಿಶೇಷ ಕಾರ್ಯಕ್ರಮವನ್ನು ತಪ್ಪದೆ ಆಲಿಸಿ ಜೂನ್ 5 ಶುಕ್ರವಾರ ಬೆಳಗ್ಗೆ 11 ವಿಶ್ವ ಪರಿಸರ ದಿನದ ವಿಶೇಷ ಕಾವ್ಯ ವಾಚನ ಕಾರ್ಯಕ್ರಮ ಬೆಳಗ್ಗೆ 11 ನಿಮ್ಮ ನೆಚ್ಚಿನ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
5: ಈಗ ನೀವು ಕೇಳಲಿದ್ದೀರಿ ಮಕ್ಕಳಿಗಾಗಿ ಪೊನ್ನಜ್ಜಿಯ ಕಥೆಗಳು. ಪೊನ್ನಜ್ಜಿಯಾಗಿ ಉಷಾ ನಟೇಶ್ ಕಾಸರವಳ್ಳಿ ನಿರೂಪಣೆ ಮಾಡಲಿದ್ದಾರೆ. ಇದರಲ್ಲಿ ಸಾಯಿ ಕೀರ್ತನ, ಸೃಜನ, ವರ್ಷಿಣಿ ಐಸಿರಿ, ಯುಕ್ತ, ಐಶಿತಾ ಪಾಲ್ಗೊಳ್ಳಲಿದ್ದಾರೆ. ಮಕ್ಕಳೇ, ನಿಮಗಾಗಿ ಈ ಕಥಾ ಮಾಲಿಕೆ.
6: ಅದೆಷ್ಟು ಚಂದವಾಗಿ ಹಕ್ಕಿಗಳು ಚಿಲಿಪಿಲಿ ಚಿಲಿಪಿಲಿ ಅಂತಿವೆ.
7: ಅವು ಹಾಗೆ ತಮ್ಮ ತಮ್ಮಲ್ಲಿ ಮಾತಾಡಿಕೊಳ್ತವ?
6: ಹೌದಂತೆ, ಅವಕ್ಕೆ ಅವುದೇ ಭಾಷೆ ಇದೆಂತೆ.
8: ಹೂ ಮಕ್ಕಳೇ, ಅದ್ ನಿಜಾನೇ. ಅವು ತಮ್ಮ ಚಿಲಿಪಿಲಿ ಕೂಗಿಂದ ಮಾತಾಡ್ತವೆ. ಕೆಲವರಿಗೆ ಹಕ್ಕಿಗಳ ಭಾಷೆ ಕೂಡ ಅರ್ಥ ಆಗುತ್ತಂತೆ. ನನ್ನ ಹತ್ರ ಒಂದು ತಮಾಷೆ ಕತೆ ಇದೆ, ಗುಮ್ಮೆ ಹಕ್ಕಿಗಳ ಮಾತು ಅಂತ.
6: ತಮಾಷೆ ಕತೆನಾ? ಬೇಗ ಬೇಗ ಹೇಳು ಮತ್ತೆ.
8: ಅರೇಬಿಯಾ ದೇಶವನ್ನ ಸುಲ್ತಾನ ಒಬ್ಬ ಆಳ್ತಾ ಇದ್ದ. ಆತ ಭೋಗ ಪುರುಷನಾಗಿದ್ದ. ಸದಾ ಕಾಲ ಮದಿರೆ ಮಾನಿನಿಯರ ಗುಂಗಿನಲ್ಲೇ ಇರ್ತಿದ್ದ. ರಾಜ್ಯದ ಕಾರ್ಬಾರಿನ ಬಗ್ಗೆ ಅವನಿಗೆ ಕೊಂಚನೂ ಆಸಕ್ತಿ ಇರಲಿಲ್ಲ. ರಾಜ್ಯದ ಎಲ್ಲೆಡೆ ದುರ್ವ್ಯವಸ್ಥೆ ಹರಡಿಬಿಟ್ಟಿತ್ತು. ರಾಜನೇ ಹೀಗಿರ್ಬೇಕಾದ್ರೆ ಉಳಿದ ಅಧಿಕಾರಿಗಳು ಸೋಮಾರಿಗಳು ಆಲಸ್ಯಗಳು ಆಗ್ಬಿಟ್ಟಿದ್ರು. ರಾಜನ ಸಮೀಪವರ್ತಿಗಳಾದ ಕೆಲ ಮಂತ್ರಿಗಳಿದ್ರು. ಅವರು ರಾಜನ ಈ ಗುಣವನ್ನೇ ತಮ್ಮ ಆಯುಧವಾಗಿಸಿಕೊಂಡು ತಮಗೆ ಬೇಕನ್ನೋ ಹಾಗೆ ಸುಖ ಭೋಗಗಳಲ್ಲಿ ಮುಳುಗ್ಬಿಟ್ಟಿದ್ರು. ಅವರಲ್ಲಿ ಕೆಲವು ನಿಷ್ಠಾವಂತ ಮಂತ್ರಿಗಳೂ ಇದ್ರು. ಅವರು ಈ ಬೇಕಾಬಿಟ್ಟಿ ಆಡಳಿತದಲ್ಲಿ ಪ್ರಜೆಗಳು ಪಡುವ ಸಂಕಷ್ಟ ಕಂಡು ಅವರು ಬಹಳ ಬೇಸರಗೊಳ್ತಾ ಇದ್ರು. ಆದರೆ ಸುಲ್ತಾನಿಗೆ ಬುದ್ಧಿ ಹೇಳಕ್ಕೆ

0: ಅಂದ್ರೆ ತಮ್ ತಲೆನೇ ಓದಿತು ಅಂತ ಅವರು ಸುಮ್ಮನಾಗಿದ್ರು. ಕೊನೆಗೆ ಆದಿಲ್ ಶಾ ಅನ್ನೋ ವಜೀರ ಅಂದ್ರೆ ಮಂತ್ರಿ ಸುಲ್ತಾನನನ್ನ ಹೇಗಾದರೂ ಮಾಡಿ ಎಚ್ಚರಿಸಿ ರಾಜ್ಯದಲ್ಲಿ ಸುಸ್ಥಿತಿ ತರಬೇಕು ಅಂತ ಇಚ್ಛಿಸ್ತಾನೆ. ಒಂದಿನ ಸುಲ್ತಾನ ಮತ್ತು ಆದಿಲ್ ಶಾ ಅರಮನೆಯ ತೋಟದ ಹತ್ರ ವಾಯುವಿಹಾರಕ್ಕೆ ಅಂತ ಹೊರಡುತ್ತಾರೆ. ಆ ಸುತ್ತಾಟದಲ್ಲಿ ಕತ್ತಲು ಆವರಿಸಿಬಿಡುತ್ತೆ. ಆಗ ಮರದ ಮೇಲಿಂದ ಎರಡು ಗುಮ್ಮೆ ಹಕ್ಕಿಗಳ ಗುಂಗಡಿಕೆ ಕೇಳಿ ಬರುತ್ತೆ. ಆಗ ವಜೀರ ಆ ಗುಂಗಡಿಕೆಯನ್ನು ಕಿವಿಗೊಟ್ಟು ಆಲಿಸೋಕೆ ಶುರು ಮಾಡ್ದ. ಸುಲ್ತಾನ ಆಶ್ಚರ್ಯದಿಂದ ಏನು ಕೇಳ್ತಾ ಇದೆಯಾ ಅಂತಂದ. ಅದಕ್ಕೆ ಮಂತ್ರಿ, ಎರಡು ಗುಮ್ಮೆ ಹಕ್ಕಿಗಳು ಮಾತಾಡ್ತಾ ಇವೆ ಹುಜೂರ್, ಅದನ್ನು ಕೇಳ್ತಾ ಇದ್ದೀನಿ ಅಂತ ಹೇಳ್ದ. ಸುಲ್ತಾನ, ಏನು ನಿನಗೆ ಹಕ್ಕಿಗಳ ಭಾಷೆ ಗೊತ್ತಿದೆಯಾ ಅಂತ ಕುತೂಹಲದಿಂದ ಕೇಳ್ದ. ಅದಕ್ಕೆ ವಜೀರ, ತಮ್ಮ ಚಿತ್ತಪ್ರಭು ಹಕ್ಕಿಗಳ ಭಾಷೆಗಳನ್ನು ಕಲ್ತಿದ್ದೀನಿ ಅಂತ ಉತ್ತರ ಕೊಟ್ಟ. ಸ್ವಲ್ಪ ಹೊತ್ತು ಹಕ್ಕಿಗಳ ಮಾತುಗಳನ್ನು ಕೇಳಿಸ್ಕೊಳ್ತಾ ಇರೋ ಹಾಗೆ ತಲೆ ಆಡಿಸ್ತಾ ಇದ್ದು, ಕೊನೆಗೆ ಹುಜೂರ್ ಹೊರಡಿ ಹೊರಡಿ, ಇವುಗಳ ಮಾತಿನಲ್ಲಿ ಸ್ವಾರಸ್ಯ ಇಲ್ಲ ಹುರುಳಿಲ್ಲ ಅಂತ ಹೊರಡೋಕೆ ಉದ್ಯುಕ್ತನಾಗ್ತಾನೆ. ಆಗ ಸುಲ್ತಾನನ ಕುತೂಹಲ ಕೆರಳಿ, ಗುಮ್ಮೆ ಹಕ್ಕಿಗಳು ಏನು ಮಾತಾಡ್ತಾ ಇವೆ, ಹೊರಡೋಕೆ ಯಾಕೆ ಇಷ್ಟು ಅವಸರ ಮಾಡ್ತಾ ಇದ್ದೀರಾ ಅಂತ ಕೇಳ್ದ. ಹುಜೂರ್, ತಾವದನ್ನು ಕೇಳಬಾರ್ದು, ಮತಿಗೇಡಿ ಗುಮ್ಮೆ ಹಕ್ಕಿಗಳು, ಅವುಗಳ ಮಾತು ನನ್ನ ಕಿವಿಗೆ ಸೀಸ ಕರಗಿಸಿ ಹೋಯ್ದ ಹಾಗೆ ಕೇಳಿಸ್ತಾ ಇದೆ, ಸಾಕು ಸಾಕು ನಡೀರಿ ಹುಜೂರ್, ಈ ವಿಷಯ ಬೇಡವೇ ಬೇಡ ಅಂತ ಮುಂದೆ ಹೊರಟ.
1: ಗುಮ್ಮೆ ಹಕ್ಕಿ ಅಂತ ಏನು ಹೇಳ್ತು?
0: ವಜೀರ ಹೇಳ್ತಾನೆ, ಕೇಳೋಣ ಬನ್ನಿ. ಆಗ ಸುಲ್ತಾನ, ಅಂಥದ್ದು ಏನು ಹೇಳ್ತಾ ಇವೆ ಆ ಗುಮ್ಮೆ ಹಕ್ಕಿಗಳು, ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇವೆ ಅಂತ ಆತುರ ಆತುರವಾಗಿ ಕೇಳ್ದ. ಆಗ ವಜೀರ, ಬೇಡ ಹುಜೂರ್, ಇಂಥ ಮಾತುಗಳನ್ನು ತಾವು ಲೆಕ್ಕಿಸಬೇಕಾಗಿಲ್ಲ, ದುರಹಂಕಾರಿ ಗುಮ್ಮೆ ಹಕ್ಕಿಗಳು, ಇಷ್ಟೊಂದು ಹಗುರವಾಗಿ ತಮ್ಮ ಬಗ್ಗೆ ಮಾತಾಡಬಾರ್ದು ಆ ಹಕ್ಕಿಗಳು ಅಂತ ಹೇಳ್ದ. ಆಗ ಸುಲ್ತಾನ ಕೆರಳಿ, ಅದೇನಂತ ಹೇಳಯ್ಯ, ನನ್ನ ಬಗ್ಗೆ ಏನು ಮಾತಾಡ್ಕೊಳ್ತಾ ಇವೆ ಅವು, ಹೇಳ್ದಿದ್ರೆ ನಿನಗೆ ದಂಡನೆ ನೀಡಬೇಕಾಗತ್ತೆ ಅಂತ ಗದರಿಸಿದ. ವಜೀರ ಮೃದುವಾಗಿ, ನನಗೆ ಹೇಳೋಕ್ಕೆ ಅಸಾಧ್ಯ ಅಂತ ಅನಿಸ್ತಾ ಇದೆ ಹುಜೂರ್, ಅವುಗಳು ತಮ್ಮ ಅಂತ ಮಾತನ್ನು ನಿಲ್ಲಿಸ್ತಾನೆ. ಏನಾದರಾಗಲಿ ನೀನು ಅವುಗಳ ಮಾತನ್ನು ಹೇಳಬೇಕು, ಅವುಗಳು ರಾಜನ ವಿರುದ್ಧವಾದ ಮಾತುಗಳನ್ನು ಆಡಿದರೆ ಆ ಹಕ್ಕಿಗಳನ್ನು ದಂಡಿಸಿದ್ರಾಯ್ತು ಅಂತ ಹೇಳ್ದ. ಅದಕ್ಕೆ ವಜೀರ ಹಿಂಜರಿಯುವನ ಹಾಗೆ ನಟನೆ ಮಾಡ್ತಾ, ಹುಜೂರ್, ಈ ಗುಮ್ಮೆ ಹಕ್ಕಿಗಳು ತಮ್ಮ ತಮ್ಮಲ್ಲೇ ಸಂಬಂಧ ಮಾಡ್ಕೊಳ್ಳೋಕ್ಕೆ ಹೊರಟಿವೆ, ಗಂಡು ಗುಮ್ಮೆ ಹಕ್ಕಿಯ ತಂದೆ ಹೆಣ್ಣು ಗುಮ್ಮೆ ಹಕ್ಕಿಯ ತಂದೆಯ ಹತ್ರ ವರದಕ್ಷಿಣೆ ಕೇಳ್ತಾ ಇದೆ, ತನ್ನ ಮಗನಿಗೆ ಹಾಳುಬಿದ್ದ 50 ಗ್ರಾಮಗಳನ್ನು ಕೊಡಬೇಕು ಅಂತ ಅದು ಷರತ್ತು ಹಾಕ್ತಾ ಇದೆ. ಅದಕ್ಕೆ 500 ಪಾಳ್ ಗ್ರಾಮಗಳನ್ನು ಕೊಡ್ತೀನಿ, ನೀವೇನು ಯೋಚನೆ ಮಾಡಬೇಡಿ ಅಂತ ಹೆಣ್ಣಿನ ತಂದೆ ಹೇಳ್ತಾ ಇದೆ. ಅದಕ್ಕೆ ಗಂಡಿನ ತಂದೆ, ಸುಳ್ಳ್ಯಾಕೆ ಹೇಳ್ತೀರಾ, ಅಷ್ಟೊಂದು ಪಾಳುಬಿದ್ದ ಗ್ರಾಮಗಳು ಎಲ್ಲಿ ಸಿಗ್ತವೆ ಅಂತ ಮರು ಸವಾಲು ಹಾಕ್ತು. ಅದಕ್ಕೆ ಹೆಣ್ಣಿನ ತಂದೆ, ಅಯ್ಯೋ, ನಮ್ಮ ಸುಲ್ತಾನ್ ದೊರೆಗಳು ಇರುವಷ್ಟು ಕಾಲ ಪಾಳು ಬೀಳೋ ಗ್ರಾಮಗಳಿಗೆ ಕೊರತೆ ಇರೋಲ್ಲ, ನಮ್ಮ ಎಷ್ಟು ಹೆಣ್ಣು ಮಕ್ಕಳಿಗಾದರೂ ಕೇಳ್ದಷ್ಟು ವರದಕ್ಷಿಣೆ ನೀಡಿ ಮದುವೆ ಮಾಡ್ಬೋದು ಅಂತ ಹೇಳ್ತಾ ಇದೆ ಹುಜೂರ್. ನೀವು ಹಠ ಮಾಡಿದ್ರಿ, ನಾನು ಹೇಳಬೇಕಾಗಿ ಬಂತು, ತಾವು ಇಂಥ ಮಾತನ್ನು ಕೇಳಬೇಕಾಗಿತ್ತೆ ಅಂತಂದ. ಅದನ್ನು ಕೇಳಿ ಸುಲ್ತಾನನ ಬಾಯಿ ಬಿಮ್ ಅಂತ ಬಿಗಿದುಕೊಳ್ಳುತ್ತೆ. ಇದು ಗುಮ್ಮೆ ಹಕ್ಕಿಯ ಮಾತುಗಳಲ್ಲ, ತನ್ನ ರಾಜ್ಯ ಪಾಳುಬಿದ್ದ ರಾಜ್ಯವಾಗಿದೆ ಅಂತ ಮಂತ್ರಿ ಸೂಚ್ಯವಾಗಿ ಹೇಳ್ತಾ ಇದ್ದಾನೆ ಅಂತ ಅವನಿಗೆ ತಿಳಿದುಬಿಡುತ್ತೆ. ಆತ ಮಾತಾಡದೆ ಸ್ವಲ್ಪ ದೂರ ನಡೀತಾನೆ. ವಜೀರ ಧೈರ್ಯ ತಕ್ಕೊಂಡು ಸುಲ್ತಾನಿಗೆ, ಹುಜೂರ್, ಇಂತಹ ಅಪರಾಧ ಮಾಡಿದ ಗುಮ್ಮೆ ಹಕ್ಕಿಗಳನ್ನು ಸಾಯಿಸಿ ಬಿಡೋಣವೇ ಅಂತಂದ. ಆಗ ಸುಲ್ತಾನ ಶಾಂತವಾಗಿ, ಅವು ಇದ್ದ ಮಾತನ್ನೇ ಹೇಳಿದಾವೆ, ಮತ್ತ್ಯಾಕೆ ಅವಕ್ಕೆ ಶಿಕ್ಷೆ ಕೊಡಬೇಕು, ಇವತ್ತಿನಿಂದ ನೀವೇ ಪ್ರಧಾನ ವಜೀರ ಆಗಿ ಕೆಲಸ ಮಾಡ್ತೀರಿ, ಆ ಗುಮ್ಮೆ ಹಕ್ಕಿಗಳಿಗೆ ತಮ್ಮ ಹೆಣ್ಣು ಮಕ್ಕಳಿಗೆ ವರದಕ್ಷಿಣೆ ಕೊಡೋಕ್ಕೆ ಆಗದೇ ಇರೋ ಥರ ಮಾಡ್ತೀರ, ಅದಕ್ಕೇನು ಬೇಕೋ ಅದನ್ನು ನಾನು ವ್ಯವಸ್ಥೆ ಮಾಡ್ತೀನಿ, ಮತ್ತೆ ಏನ್ ಹೇಳ್ತವೆ ನಿಮ್ಮ ಗುಮ್ಮೆ ಹಕ್ಕಿಗಳು ಅಂತ ನಕ್ಬಿಟ್ಟ. ವಜೀರಯ್ಯ ನಿಶ್ಚಿಂತನಾಗಿ ಹಾ ಹಾ ಅಂತ ತಾನು ನಕ್ಬಿಟ್ಟ. ಸುಲ್ತಾನ ನಿಧಾನವಾಗಿ, ನಿಮ್ಮ ಧೈರ್ಯವೇ ನನ್ನನ್ನು ಮೆಚ್ಚಿಸಿ ಕಣ್ ತೆರೆಯಿಸ್ತು ಅಂತ ಹೇಳ್ದ.
1: ವಜೀರನ್ ಪ್ಲಾನು ಸೂಪರ್ ಆಗಿತ್ತು. ಅಂದ್ರೆ ಅವನಿಗೆ ಹಕ್ಕಿಗಳ ಭಾಷೆ ಬರ್ತಾ ಇರ್ಲಿಲ್ಲ ಅಲ್ವಾ?
0: ಹೌದು, ಅವನಿಗೆ ಬರ್ತಾ ಇರ್ಲಿಲ್ಲ. ಸುಲ್ತಾನಿಗೆ ಬುದ್ಧಿ ಕಲ್ಸೋಕೆ ನಾಟಕ ಮಾಡ್ದ. ಆದ್ರೆ ಹಕ್ಕಿಗಳ ಭಾಷೆ ತಿಳಿದವರು ತುಂಬಾ ಜನ ಇದ್ದಾರೆ. ಅವುಗಳ ಜೊತೆ ಒಡನಾಡಿ ಭಾಷೆಯನ್ನ ಕಲಿತಾರೆ. ಅದೆಲ್ಲ ಇರ್ಲಿ, ಈ ಕತೆ ನೀತಿ ಏನು ಅಂತ ಹೇಳಿ ನೋಡೋಣ.
2: ಆಲಸ್ಯ ಸೋಮಾರಿತನಗಳು ನಮ್ ಶತ್ರು ಇದ್ದ ಹಾಗೆ.
3: ಅವು ಮನುಷ್ಯನನ್ನ ಅಧಃಪತನದತ್ತ ಕರೆದುಕೊಂಡು ಹೋಗುತ್ತೆ.
0: ಖಂಡಿತ ಮಕ್ಕಳೇ,
4: ಇದುವರೆಗೂ ಪೊನ್ನಜ್ಜಿಯ ಕಥೆಯನ್ನು ಕೇಳಿದಿರಿ. ಪೊನ್ನಜ್ಜಿಯ ಕಥೆಗಳನ್ನು ನಡೆಸಿಕೊಟ್ಟಂತಹ ಉಷಾ ನಟೇಶ್ ಕಾಸರವಳ್ಳಿ, ಸಾಯಿ ಕೀರ್ತನ, ಸೃಜನ, ವರ್ಷಿಣಿ ಐಸಿರಿ, ಐಶಿತಾ, ಯುಕ್ತ ಇವರಿಗೆ ಧನ್ಯವಾದಗಳು.
5: ಇದರೊಂದಿಗೆ ಬೆರಗು ಕಾರ್ಯಕ್ರಮ ಮುಕ್ತಾಯವಾಗುತ್ತಿದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಧಗೆ ಎದರೆ ಹೆಚ್ಚುತ್ತಿದೆ ಭೂಮಿಯ ತಾಪ. ಪ್ರಕೃತಿಯ ನೋವಿಗೆ ಅಕ್ಷರ ರೂಪ ನೀಡುವ ಸಮಯ ಬಂದಿದೆ. ವಿಶ್ವ ಪರಿಸರ ದಿನದ ಅಂಗವಾಗಿ ವಿಶೇಷ ಕವನ ಸ್ಪರ್ಧೆ. ಧಗೆಯದರೆ ಕಾವ್ಯಧಾರೆ, ಭೂಮಿಯ ತಾಪ, ಅಕ್ಷರ ರೂಪ, ಪರಿಸರ ಕಾಳಜಿ, ಹಸಿರಿನ ಸಂದೇಶ ಮತ್ತು ಭೂಮಿಯ ಭವಿಷ್ಯದ ಕುರಿತ ಮನಮುಟ್ಟುವ ಕವನಗಳ ಸಂಭ್ರಮ. ಈ ವಿಶೇಷ ಕಾರ್ಯಕ್ರಮವನ್ನು ತಪ್ಪದೇ ಆಲಿಸಿ ಜೂನ್ 5 ಶುಕ್ರವಾರ ಬೆಳಗ್ಗೆ 11 ವಿಶ್ವ ಪರಿಸರ ದಿನದ ವಿಶೇಷ ಕಾವ್ಯ ವಾಚನ ಕಾರ್ಯಕ್ರಮ ಬೆಳಗ್ಗೆ 11 ನಿಮ್ಮ ನೆಚ್ಚಿನ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
6: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ? ಹೂಕಣಕ್ಕ ಒಸಿ ತರಕಾರಿ ದಿನಸಿ ತರ್ಬೇಕಿತ್ತು.
7: ಅಯ್ಯ
6: ಕೈ ಬೀಸ್ಕೊಂಡು ಹೋದ್ರೆ ಹಂಗೆ ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗೋ.
7: ಏ
6: ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ನ ಹಾಕೊಡ್ತಾರ ಬಿಡು.
7: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
6: ಏನವಿ ಅದು, ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ. ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣಮಿ.
7: ಹಂಗ ಅದ್ಯಾಕಂತೆ?
6: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲ ನಿಂಗೆ?
7: ಉಕ್ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸಾನೆ ಮಾಡೈತೆ.
6: ತಡಿ, ಮನೆಗ್ ಹೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
1: ಹಂಗೆ ನಿಮ್ ಅಟ್ಟಿಗೆಲ್ಲ ಈ ವಿಷಯನು ಹೇಳು, ಮರಿಬೇಡ.
8: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ

0: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
1: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
0: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
2: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
0: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
2: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
1: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
3: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
4: ತಾಯಿ ಹಾಲು ನಿಲ್ಲಿಸಿದಾಗಿಂದ ಮಗು ಆರೋಗ್ಯದಲ್ಲಿ ತುಂಬಾ ವ್ಯತ್ಯಾಸ ಆಗ್ತಾ ಇದೆ.
5: ತಾಯಿ ಹಾಲು ನಿಲ್ಲಿಸಿದಾಗ ಸಾಮಾನ್ಯವಾಗಿ ಮಕ್ಕಳಲ್ಲಿ ಕಾಣೋ ಸಮಸ್ಯೆ ಇದು. ಇದಕ್ಕಿರೋದೊಂದೇ ಪರಿಹಾರ, ಪರಿಶುದ್ಧವಾದ ಹಾಲು.
6: ಪರಿಶುದ್ಧವಾದ ಹಾಲು?
7: ಯಾವ ಹಾಲು ಪ್ರತಿ ಹಂತದಲ್ಲೂ ಪರೀಕ್ಷೆಗೆ ಒಳಪಟ್ಟು ಅತ್ಯಾಧುನಿಕ ತಂತ್ರಜ್ಞಾನದ ವಿಧಾನದಲ್ಲಿ ಸಂಸ್ಕರಣೆಗೊಳ್ಳುತ್ತೋ ಅದು ಪರಿಶುದ್ಧ ಹಾಲು. ನಂದಿನಿ ಹಾಲು ಪರಿಶುದ್ಧತೆಯ ಪ್ರತೀಕ.
8: ಕುಟುಂಬದ ಆರೋಗ್ಯಕ್ಕೆ ಬಳಸಿ ನಂದಿನಿ.
9: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
10: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
9: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
0: ಏ ದೀಪಾ, ಏನಿದು? ನನ್ಗೊಂದು ಮಾವಿನ ಹಣ್ಣು ಕೊಡದೆ ಒಬ್ಳೆ ತಿಂತಿದೀಯಾ? ಅದು ಇಷ್ಟೊಂದು ಚೆನ್ನಾಗಿರೋ ಮಿಯಾಜಾಕಿ, ಬಾದಾಮಿ, ರಸ್ಪುರಿ ಹಣ್ಣುಗಳನ್ನ ಎಲ್ಲಿಂದ ತಂದೆ?
11: ಅಬ್ಬಬ್ಬಾ ದಿವ್ಯಾ, ಬರೀ ಮಾವಿನ ಹಣ್ಣು ಅಷ್ಟೇ ಅಲ್ಲ, ಸಕ್ಕರೆ ಪಟ್ನ ಮತ್ತೆ ಚಂದ್ರ ಹಲಸಿನ ಹಣ್ಣುಗಳು ಕೂಡ ತಂದಿದ್ದೀನಿ. ಇದೆಲ್ಲ ಸಿಕ್ಕಿದ್ದು ನಮ್ ಶಿವಮೊಗ್ಗದಲ್ಲೇ.
2: ಹೌದು, ಜಿಲ್ಲಾ ಹಾಪ್ಕಾಮ್ ಶಿವಮೊಗ್ಗ, ತೋಟಗಾರಿಕೆ ಇಲಾಖೆ ಶಿವಮೊಗ್ಗ, ರಾಮನಗರ ಜಿಲ್ಲಾ ಮಾವು ಬೆಳೆಗಾರರ ಸಂಘ ಇವರ ಸಹಯೋಗದಲ್ಲಿ ಆಯೋಜಿಸಿರುವ ಭರ್ಜರಿ ಮಾವು ಮತ್ತು ಹಲಸಿನ ಮೇಳ 2026 June 5, 6, and 7 ಶಿವಮೊಗ್ಗದ ವಿನೋಬನಗರದ 100 feet ರಸ್ತೆಯಲ್ಲಿರೋ ಹಾಪ್ಕಾಮ್ಸ್ ಕಚೇರಿ ಆವರಣದಲ್ಲಿ ಈ ಮೇಳ ನಡೆಯಲಿದೆ. ಅಂತಾರಾಷ್ಟ್ರೀಯ ಪ್ರಸಿದ್ಧಿಯ ಮಿಯಾಜಾಕಿ, ಐವರಿ ಮಾವು ಸೇರಿದಂತೆ ಕೇಸರ್, ಮಲ್ಲಿಕಾ ತಳಿಗಳು ಹಾಗೂ ಅಪರೂಪದ ರುದ್ರಾಕ್ಷಿ ಹಲಸಿನ ಹಣ್ಣುಗಳು ನೇರ ಪ್ರದರ್ಶನ ಹಾಗೆ ಮಾರಾಟ ಇಲ್ಲಿದೆ.
11: ಮಧ್ಯಾಕ್ತಡ ನಾವು ಹೋಗೋಣ, ನಮ್ಮ ರೈತರನ್ನು ಪ್ರೋತ್ಸಾಹಿಸೋಣ. ಬನ್ನಿ, ಭಾಗವಹಿಸಿ, ಖರೀದಿಸಿ. ಎಲ್ಲರಿಗೂ ಆದರದ ಸುಸ್ವಾಗತ.
12: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ದಿನದ ವಿಶೇಷ ಕಾರ್ಯಕ್ರಮ. ನನ್ನ ಪವಿತ್ರ ದಿನೇಶ್. ಪರಿಸರ ಅಧ್ಯಯನ ಕೇಂದ್ರ ಶಿವಮೊಗ್ಗ, ರೇಡಿಯೋ ಶಿವಮೊಗ್ಗ, ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಹಾಗೂ ನೇಸರ ಸಂಸ್ಥೆ ಹಾಗೂ ಶರಣ್ಯ ಆರೈಕೆ ಕೇಂದ್ರ ಇವುಗಳ ಸಂಯುಕ್ತ ಆಶ್ರಯದಲ್ಲಿ June 5 ಗಾಜಿನೂರಿನಲ್ಲಿರುವ ಶರಣ್ಯ ಜೀವ ವೈವಿಧ್ಯತಾ ಪಾರ್ಕ್ನಲ್ಲಿ ವಿಶ್ವ ಪರಿಸರ ದಿನಾಚರಣೆಯನ್ನು ಹಮ್ಮಿಕೊಳ್ಳಲಾಗಿದ್ದು, ಈ ಕಾರ್ಯಕ್ರಮದಲ್ಲಿ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಶೇಷಾದ್ರಿಪುರಂ ಶಿವಮೊಗ್ಗ ಈ ಶಾಲೆಯಿಂದ 300 ವಿದ್ಯಾರ್ಥಿಗಳು ಭಾಗವಹಿಸಲಿದ್ದು, ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಜ್ಞಾನಸಾಗರ ನಾವೇ ಟ್ರಸ್ಟ್ನ ಅಧ್ಯಕ್ಷರಾದ ಪ್ರೊಫೆಸರ್ ಹುವಯ್ಯಗೌಡ ಹಾಗೂ ಪರಿಸರ ಅಧ್ಯಯನ ಕೇಂದ್ರದ ಅಧ್ಯಕ್ಷರಾದ ಪ್ರೊಫೆಸರ್ AS ಚಂದ್ರಶೇಖರ್ ಹಾಗೂ ಪರಿಸರ ಅಧ್ಯಯನ ಕೇಂದ್ರದ ನಿರ್ದೇಶಕರು ಹಾಗೆ ರೇಡಿಯೋ ಶಿವಮೊಗ್ಗದ ನಿಲಯದ ನಿರ್ದೇಶಕರಾದ ಶ್ರೀಯುತ GL ಜನಾರ್ದನ್, ಪರಿಸರ ಅಧ್ಯಯನ ಕೇಂದ್ರದ ಖಜಾಂಚಿಗಳಾದ ಎಸ್ ಚಂದ್ರಶೇಖರ್ ಮತ್ತಿತರರು ಭಾಗವಹಿಸುವರು. ಹಾಗೆ ಶರಣ್ಯ ಸಂಸ್ಥೆಯ ನಿರ್ದೇಶಕರಾದ ಶ್ರೀಯುತ ಮಂಜುನಾಥ್, ನೇಸರ ಸಂಸ್ಥೆಯ ಕಾರ್ಯದರ್ಶಿಗಳಾದ ನೇಸರ ಮಂಜುನಾಥ್ ಹಾಗೂ ಗಾಜನೂರು ವಿಭಾಗದ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಜಗದೀಶ್ ಇವರು ಭಾಗವಹಿಸುವರು. ಈ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಿಗೆ ಪರಿಸರದ ಕುರಿತಾದಂತಹ ಪೋಸ್ಟರ್ ರಚನಾ ಸ್ಪರ್ಧೆಯನ್ನ ಏರ್ಪಡಿಸಲಾಗಿದೆ. ಬೆಳಗ್ಗೆ 10 ಸಂಜೆ 4:30 ಈ ಕಾರ್ಯಕ್ರಮ ನಡೆಯಲಿದೆ ಎಂದು ಪರಿಸರ ಅಧ್ಯಯನ ಕೇಂದ್ರದ ಸಂಯೋಜಕರಾದ ದಿನೇಶ್ ಹೊಸನಗರ್ ತಿಳಿಸಿದ್ದಾರೆ. ಮುಂದಿನ ವಿವರ. ಜಿಲ್ಲೆಯ ಹಲವೆಡೆ ಚಿಟಿ ಚಿಟಿ ಮಳೆ ಸುರಿದಿದ್ದು, ತೀರ್ಥಹಳ್ಳಿ ಸಾಗರದಲ್ಲಿ ಬೆಳಗ್ಗೆಯಿಂದಲೇ ಮಳೆ ಶುರುವಾಗಿದೆ. ಶಿವಮೊಗ್ಗ ನಗರದಲ್ಲಿ ಸಂಜೆಯ ಬಳಿಕ ಜಿಟಿ ಜಿಟಿ ಮಳೆ ಪ್ರಾರಂಭವಾಯಿತು. ಬಿಸಿಲಿನ ಪ್ರಖರತೆಯ ನಡುವೆ ವರುಣನ ಅಭಿಷೇಕ ಮಲೆನಾಡಿಗೆ ಜೀವ ಕಳೆಯನ್ನ ತಂದಿದೆ. ಬಿರುಸು ಮಳೆ ಸುರಿಯದಿದ್ದರೂ ಜಿಟಿ ಜಿಟಿ ಮಳೆಯಿಂದಾಗಿಯೇ ಭೂಮಿ ತಂಪಾಗಿದ್ದು ಸೆಕೆಯಿಂದ ಮುಕ್ತಿ ದೊರೆತಿದೆ. ಸಾಗರದಲ್ಲಿ ಬೆಳಗ್ಗೆಯಿಂದಲೇ ಮೋಡ ಕವಿದ ವಾತಾವರಣ ಕಂಡುಬಂದಿದ್ದು, ಮಧ್ಯಾಹ್ನದಿಂದ ಆರಂಭವಾದ ತುಂತುರು ಮಳೆ ಸಂಜೆಯವರೆಗೂ ಮುಂದುವರೆಯಿತು. ಮಳೆಯ ಪರಿಣಾಮ ವಾತಾವರಣ ತಂಪಾಗಿದ್ದು, ಬಿಸಿಲಿನ ತಾಪದಿಂದ ಜನರಿಗೆ ಸ್ವಲ್ಪ ನಿರಾಳತೆ ದೊರೆಯಿತು. ತೀರ್ಥಹಳ್ಳಿಯಲ್ಲಿ ಕಗ್ಗತ್ತಲ ಮೋಡ ಕವಿದ ವಾತಾವರಣದ ನಡುವೆ ತಾಲೂಕಿನಲ್ಲಿ ಸಾಮಾನ್ಯ ಮಳೆ ಸುರಿದಿದೆ. ಮುಂದಿನ ವಿವರ. ಸುಪ್ರೀಂ ಕೋರ್ಟ್ ಅಧೀನದ ಕೇಂದ್ರದ ಸಮಿತಿಯು ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆ ಉದ್ದೇಶಿಸಿ ಸ್ಥಳಕ್ಕೆ ಭೇಟಿ ನೀಡಲಿದ್ದು, ಸಿಇಸಿ ಸದಸ್ಯರಾದ ಸುನಿಲ್ ಲಿಮಾಯೆ ಅವರು ಯೋಜನಾ ಸ್ಥಳಕ್ಕೆ ಭೇಟಿ ನೀಡಿ ಸ್ಥಳೀಯ ನಿವಾಸಿಗಳು, ಸಾರ್ವಜನಿಕರು, ಪರಿಸರವಾದಿಗಳು, ಕೆಪಿಸಿ ಅರಣ್ಯ ಇಲಾಖೆಯಿಂದ ಮಾಹಿತಿ ಪಡೆಯಲಾಗುವುದು ಎಂದು ತಿಳಿಸಿದರು. ಶರಾವತಿ ಪಂಪ್ ಸ್ಟೋರೇಜ್ ಯೋಜನಾ ಸ್ಥಳಕ್ಕೆ ಭೇಟಿ ನೀಡುವ ಪೂರ್ವದಲ್ಲಿ ಅರಣ್ಯ ಇಲಾಖೆಯ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳ ಕಚೇರಿಗೆ ಭೇಟಿ ನೀಡಿದ ಅವರು, ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪ ಅವರ ನೇತೃತ್ವದ ರಾಷ್ಟ್ರಭಕ್ತರ ಬಳಗ ಮತ್ತು ಪರಿಸರಕ್ಕಾಗಿ ನಾವು ಸಂಘಟನೆಯ ಸದಸ್ಯರಿಂದ ಆಕ್ಷೇಪಣೆಗಳನ್ನು ಸ್ವೀಕರಿಸಿದರು. ಇದೇ ಸಂದರ್ಭದಲ್ಲಿ ಈಶ್ವರಪ್ಪನವರು ಶರಾವತಿ ಪಂಪ್ ಸ್ಟೋರೇಜ್ಗೆ ಸಂಬಂಧಿಸಿದ ಸ್ಥಳೀಯರು, ಪರಿಸರವಾದಿಗಳು, ವಿವಿಧ ಸಂಘಟನೆಗಳ ಪ್ರಮುಖರು ಆನ್ಲೈನ್ ಮತ್ತು ಆಫ್ಲೈನ್ ಮೂಲಕ 75,000 ಹೆಚ್ಚು ಆಕ್ಷೇಪಣೆಗಳನ್ನು ಸಲ್ಲಿಸಿದ್ದಾರೆ ಎಂದು ಅವರ ಗಮನ ಸೆಳೆದರು. ಆದರೆ ಸುನಿಲ್ ಲಿಮಾಯಿ ಅವರು ಆಕ್ಷೇಪಣೆಗಳ ಬಗ್ಗೆ ತಮಗೆ ಮಾಹಿತಿ ಇಲ್ಲವೆಂದು ತಿಳಿಸಿದರು. ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆ ಬಗ್ಗೆ ಸುಪ್ರೀಂ ಕೋರ್ಟ್ನಿಂದ ತಮಗೆ ಯಾವುದೇ ನಿರ್ದೇಶನ ಬಂದಿಲ್ಲ. ಆದರೆ ಅರಣ್ಯ ಮತ್ತು ಪರಿಸರಕ್ಕೆ ಸಂಬಂಧಿಸಿದಂತೆ ದೇಶದ ಯಾವುದೇ ಮೂಲೆಯಲ್ಲಿ ವಿವಾದ ಗೊಂದಲಗಳು ಎದುರಾದಲ್ಲಿ ಸಮಿತಿಯು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸುತ್ತದೆ. ಅಲ್ಲದೆ ಯೋಜನೆಗಳಿಗೆ ಸಂಬಂಧಿಸಿದವರು, ಸ್ಥಳೀಯರು ಮತ್ತು ಸಾರ್ವಜನಿಕರ ಅಭಿಪ್ರಾಯ ಪಡೆಯಲಾಗುತ್ತದೆ. ಬಂಡೀಪುರ, ದಾಂಡೇಲಿ ಮತ್ತು ಭದ್ರಾ ಹುಲಿ ಯೋಜನೆ ವ್ಯಾಪ್ತಿಯಲ್ಲಿನ ವಿವಿಧ ಸಂಗತಿಗಳ ಪರಿಶೀಲನೆ ಬಳಿಕ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆ ಬಗ್ಗೆ ಮಾಹಿತಿ ಪಡೆಯುವ ಸಲುವಾಗಿ ಬಂದಿದ್ದೇವೆ ಎಂದರು. ಯೋಜನಾ ಪ್ರದೇಶಕ್ಕೆ ಭೇಟಿ ನೀಡಿ ಕೆಪಿಸಿ ಅರಣ್ಯ ಇಲಾಖೆ, ಪರಿಸರ ಇಲಾಖೆ, ಸ್ಥಳೀಯ ನಿವಾಸಿಗಳು, ಸಂಘ ಸಂಸ್ಥೆಗಳ ಪರಿಸರವಾದಿಗಳ ಅಭಿಪ್ರಾಯಗಳನ್ನು ಪಡೆಯಲಾಗುವುದು. ಸಮಗ್ರ ಮಾಹಿತಿ ಕಲೆ ಹಾಕಿದ ಬಳಿಕ ಸಮಿತಿಗೆ ವರದಿ ಸಲ್ಲಿಸಲಾಗುವುದು. ನಿಯಮಾನುಸಾರ ಯಾವುದೇ ಯೋಜನೆಯ ಡಿಪಿಆರ್ ಸಿದ್ಧವಾದ ಬಳಿಕ ಸಾರ್ವಜನಿಕರಿಗೆ ಒದಗಿಸಬೇಕು. ಡಿಪಿಆರ್ ಮುಚ್ಚಿರುವುದಲ್ಲದೆ ಯೋಜನೆಗೆ ಅನುಮತಿ ಸಿಗುವ ಮುನ್ನವೇ ಟೆಂಡರ್ ಕರೆದಿರುವುದು ಸಹ ಕಾನೂನು ಬಾಹಿರ. ಈ ಸಂಗತಿಯನ್ನ ಸಿಇಸಿ ಮುಂದಿಡಲಾಗುವುದು ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳಾದ ಹನುಮಂತಪ್ಪ, ರಾಷ್ಟ್ರಭಕ್ತರ ಬಳಗದ ಪ್ರಮುಖರಾದ ಕೆಇ ಕಾಂತೇಶ್, ಶ್ರೀಕಾಂತ್, ಪರಿಸರಕ್ಕಾಗಿ ನಾವು ಸಂಘಟನೆಯ ಪ್ರೊಫೆಸರ್ ಕೆಎಲ್ ಶ್ರೀಪತಿ, ಶೇಖರ್ ಗೌಳೇರ್, ಜನಾರ್ದನ್ ಪೈ, ಸುಬ್ಬಣ್ಣ, ಮಹಾದೇವಸ್ವಾಮಿ ಮುಂತಾದವರು ಉಪಸ್ಥಿತರಿದ್ದರು. ಇದೇ ರೀತಿ ಇನ್ನಷ್ಟು ಸ್ಥಳೀಯ ಅಪ್ಡೇಟ್ಸ್ಗಳನ್ನ ಹೇಳ್ತೀನಿ. ಅದಕ್ಕೂ ಮೊದಲು ಒಂದ್ ಹಾಡ್ ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ದಿನದ ವಿಶೇಷ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ದಿನದ ವಿಶೇಷ ಕಾರ್ಯಕ್ರಮ. ನಾನ್ ಪವಿತ್ರ ದಿನೇಶ್. ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಶಿವಮೊಗ್ಗ ಹಾಗೂ ಪರಿಸರ ಅಧ್ಯಯನ ಕೇಂದ್ರ ಶಿವಮೊಗ್ಗ ಮತ್ತು ರೇಡಿಯೋ ಶಿವಮೊಗ್ಗ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ಹಿರಿಯ ಪ್ರಾಥಮಿಕ ಶಾಲೆ ಮತ್ತು ಪ್ರೌಢಶಾಲಾ ವಿದ್ಯಾರ್ಥಿಗಳಿಗಾಗಿ ಚಿತ್ರಕಲಾ ಸ್ಪರ್ಧೆ, ಪ್ರಬಂಧ ಸ್ಪರ್ಧೆ ಹಾಗೂ ಸಮೂಹ ಗೀತ ಗಾಯನ ಸ್ಪರ್ಧೆಯನ್ನ ದಿನಾಂಕ 11/6/2026 ಹಮ್ಮಿಕೊಳ್ಳಲಾಗಿದೆ. ಚಿತ್ರಕಲಾ ಸ್ಪರ್ಧೆಯು ಹಿರಿಯ ಪ್ರಾಥಮಿಕ ವಿಭಾಗ ಮತ್ತು ಪ್ರೌಢಶಾಲಾ ವಿಭಾಗಕ್ಕೆ ಪ್ರತ್ಯೇಕವಾಗಿದ್ದು, ಇದರಲ್ಲಿ ಪ್ರಾಥಮಿಕ ಶಾಲಾ ವಿಭಾಗದಿಂದ ಒಂದು ಶಾಲೆಯಿಂದ 6 ವಿದ್ಯಾರ್ಥಿಗಳಿಗೆ ಹಾಗೂ ಪ್ರೌಢಶಾಲಾ ವಿಭಾಗದಿಂದ ಒಂದು ಶಾಲೆಯಿಂದ 6 ವಿದ್ಯಾರ್ಥಿಗಳಿಗೆ ಭಾಗವಹಿಸಲು ಅವಕಾಶವಿರುತ್ತದೆ. ಜೊತೆಗೆ ದಿನಾಂಕ 12/6/2026 ನಡೆಯುವ ಪ್ರಬಂಧ ಸ್ಪರ್ಧೆಯಲ್ಲಿ 6ರಿಂದ 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಒಂದು ಶಾಲೆಯಿಂದ 4 ವಿದ್ಯಾರ್ಥಿಗಳಿಗೆ ಮಾತ್ರ ಭಾಗವಹಿಸಲು ಅವಕಾಶವಿರುತ್ತದೆ. ಹಾಗೆ ಸಮೂಹ ಗೀತ ಗಾಯನ ಸ್ಪರ್ಧೆಯಲ್ಲಿ ಒಂದು ಶಾಲೆಯಿಂದ 4 ವಿದ್ಯಾರ್ಥಿಗಳಂತೆ 2 ಗುಂಪುಗಳು ಭಾಗವಹಿಸಲು ಅವಕಾಶವಿರುತ್ತದೆ. ಈ ಎಲ್ಲ ಸ್ಪರ್ಧೆಗಳನ್ನ ಶಿವಮೊಗ್ಗದ ಆಟೋ ಕಾಂಪ್ಲೆಕ್ಸ್ನಲ್ಲಿರುವ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಪ್ರಾದೇಶಿಕ ಕಚೇರಿ ಶಿವಮೊಗ್ಗ ಇಲ್ಲಿ ನಡೆಸಲಾಗುತ್ತದೆ. ಸ್ಪರ್ಧೆಗೆ ಬೇಕಾದ ಡ್ರಾಯಿಂಗ್ ಶೀಟ್ಗಳನ್ನ ಹಾಗೂ ಪ್ರಬಂಧ ಸ್ಪರ್ಧೆಗೆ ಬೇಕಾದ ಹಾಳೆಗಳನ್ನ ಮಂಡಳಿಯಿಂದಲೇ ನೀಡಲಾಗುತ್ತದೆ. ಸಮೂಹ ಗಾಯನ ಸ್ಪರ್ಧೆಯಲ್ಲಿ ಲಘು ವಾದ್ಯ ಪರಿಕರಗಳನ್ನ ಬಳಸಲು ಅವಕಾಶವಿರುತ್ತದೆ. ಮುಂದಿನ ವಿವರ. ಶಿವಮೊಗ್ಗದ ಆಲ್ಕೊಳದಲ್ಲಿನ ಶರಾವತಿ ದಂತ ವೈದ್ಯಕೀಯ ಮಹಾವಿದ್ಯಾಲಯದಿಂದ ವಿಶ್ವ ತಂಬಾಕು ರಹಿತ ದಿನದ ಅಂಗವಾಗಿ ಕೇಂದ್ರದಿಂದ ತಂಬಾಕು ಜಾಗೃತಿ ಕಾರ್ಯಕ್ರಮದ ಸಪ್ತಾಹ ಹಮ್ಮಿಕೊಳ್ಳಲಾಗಿತ್ತು. ಸಪ್ತಾಹದ ಮೊದಲ ದಿನ ಮಹಾನಗರ ಪಾಲಿಕೆ ಪೌರ ಕಾರ್ಮಿಕರಿಗೆ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಕಾಲೇಜಿನ ಉಪನ್ಯಾಸಕಿ ಸಿ ಉಷಾ ಅವರು ತಂಬಾಕು ಸೇವನೆಯಿಂದ ಆಗುವ ದುಷ್ಪರಿಣಾಮಗಳು ಮತ್ತು ತಂಬಾಕು ತ್ಯಜಿಸುವ ಕುರಿತು ಮಾಹಿತಿ ನೀಡಿದರು. ಕಾಲೇಜಿನ ಉಪನ್ಯಾಸಕರಾದ ಡಾಕ್ಟರ್ ಆಲ್ವಿನ್ ಮತ್ತು ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಪಾಲಿಕೆಯ ಆರೋಗ್ಯ ನಿರೀಕ್ಷಕರಾದ ಶಿವಮೂರ್ತಿ, ಕೃಷ್ಣಮೂರ್ತಿ ಮತ್ತು ಪೌರ ಕಾರ್ಮಿಕರು ಉಪಸ್ಥಿತರಿದ್ದರು. ಮುಂದಿನ ವಿವರ. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಮೆಟ್ರಿಕ್ ನಂತರದ ಬಾಲಕ ಬಾಲಕಿಯರ ವಿದ್ಯಾರ್ಥಿ ನಿಲಯಗಳಲ್ಲಿ ಹೊಸದಾಗಿ ಪ್ರವೇಶ ಬಯಸುವ ಪ್ರವರ್ಗ 1, 2A, 2B, 3A, 3B ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಕ್ಕೆ ಸೇರಿದ ಪಿಯುಸಿ ಸಮಾನಾಂತರ ಡಿಪ್ಲೊಮೋ ಐಟಿಐ ಕೋರ್ಸ್ಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನಿಸಲಾಗಿದೆ. ಆಸಕ್ತರು ವೆಬ್ಸೈಟ್ ಮೂಲಕ ಅಥವಾ ಜೂನ್ 15ರ ಒಳಗಾಗಿ ಅರ್ಜಿಯನ್ನ ಸಲ್ಲಿಸಬೇಕು. ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ಸಂಖ್ಯೆ 8050077004 ಈ ನಂಬರ್ ಅನ್ನ ಸಂಪರ್ಕಿಸಬಹುದು. ಇದೇ ರೀತಿ ಇನ್ನಷ್ಟು ಸ್ಥಳೀಯ ಅಪ್ಡೇಟ್ಸ್ ಗಳನ್ನ ಹೇಳ್ತೀನಿ. ಅದಕ್ಕೂ ಮೊದಲು ಒಂದ್ ಹಾಡು ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ದಿನದ ವಿಶೇಷ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೇ ರೀತಿ ಇನ್ನಷ್ಟು ಸ್ಥಳೀಯ ಅಪ್ಡೇಟ್ಸ್ ಗಳನ್ನ ಹೇಳ್ತೀನಿ. ಅದಕ್ಕೂ ಮೊದಲು ಒಂದ್ ಹಾಡು ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ದಿನದ ವಿಶೇಷ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ದಿನದ ವಿಶೇಷ ಕಾರ್ಯಕ್ರಮ. ನಾನ್ ಪವಿತ್ರ ದಿನೇಶ್. ಜಿಲ್ಲೆಯ ಲಿಂಗನಮಕ್ಕಿ ಜಲಾಶಯದ ಶರಾವತಿ ಹಿನ್ನೀರು ಕನಿಷ್ಠ ಮಟ್ಟಕ್ಕೆ ಇಳಿದ ಹಿನ್ನೆಲೆಯಲ್ಲಿ ಮುಪ್ಪಾನೆ ಮಾರ್ಗದ ಲಾಂಚ್ ಸೇವೆ ಇಂದಿನಿಂದ ಸ್ಥಗಿತಗೊಳಿಸಲಾಗಿದೆ. ಸಾಗರ ತಾಲೂಕಿನ ಕರೂರು ಮತ್ತು ಬಾರಂಗಿ ಹೋಬಳಿಯ ಸಂಪರ್ಕದ ಅತಿ ಮುಖ್ಯ ಮಾರ್ಗ ಇದಾಗಿದ್ದು, ಸಾರ್ವಜನಿಕರ ಸುರಕ್ಷತಾ ದೃಷ್ಟಿಯಿಂದ ಸ್ಥಗಿತಗೊಳಿಸುವುದಾಗಿ ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆ ತಿಳಿಸಿದೆ. ಲಿಂಗನಮಕ್ಕಿ ಡ್ಯಾಂನಲ್ಲಿ ಶರಾವತಿ ಹಿನ್ನೀರಿನ ಮಟ್ಟ ದಿನೇ ದಿನೇ ಕಡಿಮೆಯಾಗುತ್ತಿದ್ದು, ನೀರಿನ ಆಳದಲ್ಲಿರುವ ಮರದ ಕಾಂಡಗಳು ಲಾಂಚ್ಗೆ ತಾಗುವ ಅಪಾಯವಿದೆ. ಜೊತೆಗೆ ವಾಹನ ಇಳಿಸುವಾಗ ಫ್ಲಾಟ್ ಫಾರಂ ಜಾಗದಲ್ಲಿ ಲಾಂಚ್ ಅಡಿಭಾಗ ನೆಲಕ್ಕೆ ತಾಗಿರುವುದರಿಂದ ಲಾಂಚ್ ಸೇವೆಯನ್ನು ಸ್ಥಗಿತಗೊಳಿಸಲಾಗಿದೆ. ಸಿಗಂದೂರು ಸೇತುವೆ ಆದ ಮೇಲೆ ಕರೂರು ಹೋಬಳಿಯ ಈ ಮುಪ್ಪಾನೆ ಮಾರ್ಗ ಕೆಲವು ಕಾರಣಗಳಿಂದ ಅತ್ಯಂತ ಮಹತ್ವದ್ದಾಗಿತ್ತು. ಕರೂರು ಹೋಬಳಿಯ ಪೊಲೀಸ್ ಠಾಣೆ ಮತ್ತು ಮೆಸ್ಕಾಂ ಕಚೇರಿಗಳು ಕಾರ್ಗಿಲ್ ಜೋಗದಲ್ಲಿದ್ದು, ಗ್ಯಾಸ್ ಸಿಲಿಂಡರ್ ಪಡೆಯಲು ಮತ್ತಿತರ ಕಾರಣಕ್ಕೆ ತುಮರಿ, ಸಿಗಂದೂರು ಮತ್ತು ಬಾರಂಗಿ ಹೋಬಳಿಯ ಜನ ಈ ಮಾರ್ಗದಲ್ಲೇ ಸಂಚರಿಸುತ್ತಾರೆ. ಜೊತೆಗೆ ಸಿರಸಿ, ಸಿದ್ದಾಪುರ ಭಾಗದ ಜನರು ಸಿಗಂದೂರಿಗೆ ಬರಲು ಇದೇ ಮಾರ್ಗ ಅತಿ ಮುಖ್ಯವಾಗಿತ್ತು. ಇದೀಗ

ಲಾಂಚ್ ಸಂಚಾರ ತಾತ್ಕಾಲಿಕವಾಗಿ ಕೊನೆಗೊಂಡರೂ ಮಳೆ ಹೆಚ್ಚಾಗಿ ನೀರಿನ ಮಟ್ಟ ಏರಿದರೆ ಲಾಂಚ್ ಸಂಚಾರ ಪುನರಾರಂಭವಾಗಲಿದೆ ಎಂದು ಬಂದರು ಮತ್ತು ಒಳನಾಡು ಜಲ ಸಾರಿಗೆ ಇಲಾಖೆಯ ಅಧಿಕಾರಿಗಳು ತಿಳಿಸಿದ್ದಾರೆ. ಮುಂದಿನ ವಿವರ. ಮೆಸ್ಕಾಂ ವ್ಯಾಪ್ತಿಯ ಶಿವಮೊಗ್ಗದ ಎಂಆರ್ಎಸ್ ವಿದ್ಯುತ್ ವಿತರಣಾ ಕೇಂದ್ರದಲ್ಲಿ ಮೊದಲನೇ ತ್ರೈಮಾಸಿಕ ನಿರ್ವಹಣಾ ಕಾಮಗಾರಿಯನ್ನ ಹಮ್ಮಿಕೊಂಡಿರುವ ಹಿನ್ನೆಲೆಯಲ್ಲಿ ಜೂನ್ 6 ಬೆಳಗ್ಗೆ 9 ಸಂಜೆ 6 F7 ಪಿಳ್ಳಂಗಿರಿ, NJY ಮತ್ತು FB ಜಾವಳ್ಳಿ IP ಮಾರ್ಗಗಳಲ್ಲಿ ಬರುವ ಕೆಳಕಂಡ ಗ್ರಾಮಗಳಲ್ಲಿ ವಿದ್ಯುತ್ ಸರಬರಾಜಿನಲ್ಲಿ ವ್ಯತ್ಯಯವಾಗಲಿದೆ. ಹೊಳೆಬೆನವಳ್ಳಿ, ದೊಡ್ಡ ತಾಂಡ, ಹೊಸಮನೆ ತಾಂಡ, ಪಿಳ್ಳಂಗಿರಿ, ಜಾವಳ್ಳಿ, ತಿರುವಳ್ಳಿ, ಅಬ್ಬಲಘಟ್ಟ, ಹಾರೋಬೆನವಳ್ಳಿ, ಹಾರೋಬೆನವಳ್ಳಿ ತಾಂಡ, ಗೌಡನಾಯಕನಹಳ್ಳಿ, ಬೀರನಹಳ್ಳಿ, ಯಲವಟ್ಟಿ, ಹಸೋಡಿ, ಹಸೋಡಿ ಫಾರಂ, ವೀರಭದ್ರ ಕಾಲೋನಿ, ಹಕ್ಕಿಪಿಕ್ಕಿ ಕ್ಯಾಂಪ್, ಬಂಗಾರಪ್ಪ ಕಾಲೋನಿ, ಜಿಜಿ ಕ್ಯಾಂಪ್, ಚಿಕ್ಕಮರಡಿ ಮತ್ತು ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ವಿದ್ಯುತ್ ವ್ಯತ್ಯಯಗೊಳ್ಳಲಿದ್ದು ಗ್ರಾಹಕರು ಸಹಕರಿಸುವಂತೆ ಮೆಸ್ಕಾಂ ಕೋರಿದೆ. ಮುಂದಿನ ವಿವರ. ಜಿಲ್ಲಾ ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆಯ ಸಹಯೋಗದಲ್ಲಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ವತಿಯಿಂದ ವೀರ್ ಪರಿವಾರ್ ಸಹಾಯತ್ ಯೋಜನೆಯಡಿ ಉಚಿತ ಕಾನೂನು ಸೇವೆಯನ್ನ ಒದಗಿಸಲಾಗುತ್ತಿದ್ದು ಜೂನ್ 7 ಬೆಳಗ್ಗೆ 10:30 ಶಿವಮೊಗ್ಗ ರಾಜ್ಯ ಸರ್ಕಾರಿ ನೌಕರರ ಭವನದ ಸಭಾಂಗಣದಲ್ಲಿ ಕಾನೂನು ಸೇವೆಗಳ ಕುರಿತ ವಿಸ್ತೃತ ಮಾಹಿತಿ ನೀಡುವ ಸಲುವಾಗಿ ಕಾನೂನು ಅರಿವು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮಕ್ಕೆ ಶಿವಮೊಗ್ಗ, ದಾವಣಗೆರೆ ಮತ್ತು ಚಿತ್ರದುರ್ಗ ಜಿಲ್ಲೆಗಳ ಸೈನಿಕರು ಮತ್ತು ಕುಟುಂಬದವರು, ಮಾಜಿ ಸೈನಿಕರು, ವೀರ ನಾರಿಯರು ಹಾಗೂ ಮಾಜಿ ಸೈನಿಕರ ಅವಲಂಬಿತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಲಭ್ಯ ಕಾನೂನು ಸೇವೆಗಳ ಮಾಹಿತಿ ಪಡೆದುಕೊಳ್ಳುವಂತೆ ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆಯ ಉಪನಿರ್ದೇಶಕರು ತಿಳಿಸಿದ್ದಾರೆ. ಮುಂದಿನ ವಿವರ. ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ ಶಿವಮೊಗ್ಗ ವತಿಯಿಂದ ಜೂನ್ 5 ಬೆಳಗ್ಗೆ 10:00 ಉದ್ಯೋಗಗಳ ಕುರಿತ ನೇರ ಸಂದರ್ಶನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಸಂದರ್ಶನದಲ್ಲಿ ಖಾಸಗಿ ಪ್ರತಿಷ್ಠಿತ ಕಂಪನಿಯಾದ NIDEC ಇಂಡಸ್ಟ್ರಿಯಲ್ ಆಟೋಮೇಷನ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಮತ್ತು NTTF ಪ್ರೈವೇಟ್ ಲಿಮಿಟೆಡ್ ಕಂಪನಿಗಳು ಭಾಗವಹಿಸಲಿದ್ದು ಖಾಲಿ ಇರುವ ಹುದ್ದೆಗಳಿಗೆ ಅಭ್ಯರ್ಥಿಗಳನ್ನ ನೇರ ಸಂದರ್ಶನದ ಮೂಲಕ ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ. SSLC, PUC, ITI, ಎಲೆಕ್ಟ್ರಿಕಲ್, ಎಲೆಕ್ಟ್ರಿಷಿಯನ್, ಮೆಕ್ಯಾನಿಕಲ್, ಫಿಟ್ಟರ್, ಟರ್ನರ್, ಡಿಪ್ಲೊಮೋ ಇನ್ ಎಲೆಕ್ಟ್ರಿಕಲ್, ಎಲೆಕ್ಟ್ರಾನಿಕ್ಸ್, ಎಲೆಕ್ಟ್ರಿಕಲ್ ಕಮ್ಯುನಿಕೇಶನ್ ಪದವಿ ಪೂರೈಸಿದ 18-24 ಅಭ್ಯರ್ಥಿಗಳು ಭಾಗವಹಿಸಬಹುದು. ಸಂದರ್ಶನಕ್ಕೆ ಬರುವವರು ತಮ್ಮ ಬಯೋಡೇಟಾ ಮತ್ತು ಆಧಾರ್ ಕಾರ್ಡ್ ಪ್ರತಿಯೊಂದಿಗೆ ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ, ಗುತ್ಯಪ್ಪ ಕಾಲೋನಿ, ಪಂಪನಗರ, 2nd ಸಾಗರ ರಸ್ತೆ, ಶಿವಮೊಗ್ಗ ಇಲ್ಲಿ ಹಾಜರಾಗುವಂತೆ ಉದ್ಯೋಗಾಧಿಕಾರಿಗಳು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಇಲ್ಲಿಗೆ ಇವತ್ತಿನ ದಿನದ ವಿಶೇಷ ಕಾರ್ಯಕ್ರಮ ಮುಕ್ತಾಯವಾಯಿತು. ನಂತರದಲ್ಲಿ ಎಂದಿನಂತೆ ರೇಡಿಯೋ ಕಾರ್ಯಕ್ರಮಗಳು ಪ್ರಸಾರವಾಗುತ್ತದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹಲೋ ಶಿವಮೊಗ್ಗ, ನಿಮ್ಮ ನೆಚ್ಚಿನ ಆರ್ ಜೆ ಸ್ಮೈಲಿಂಗ್ ಶ್ವೇತಾ ಮಾತನಾಡ್ತಾ ಇದ್ದೀನಿ. ಇದೇ ಭಾನುವಾರ 7/6/26 ಬೆಳಗ್ಗೆ 11ಕ್ಕೆ ಬೆಳಗಿನ ಸಮಯವನ್ನು ಮತ್ತಷ್ಟು ಮಧುರವಾಗಿಸಲು ಬರ್ತಾ ಇದ್ದಾರೆ ಸುಪ್ರಸಿದ್ಧ ಗಾಯಕ ಪ್ರಹ್ಲಾದ್ ದೀಕ್ಷಿತ್ ಮತ್ತು ಜನಾರ್ದನ್ ಪೈ ಅವರು. ರೇಡಿಯೋ ಶಿವಮೊಗ್ಗ 90.8 FM ನ ಸಂಡೇ ಸ್ಪಾಟ್ಲೈಟ್ ಕಾರ್ಯಕ್ರಮದಲ್ಲಿ ನೇರ ಸಂದರ್ಶನ ಹಾಗೂ ಲೈವ್ ಹಾಡುಗಳ ಸುರಿಮಳೆ ಇರಲಿದೆ. ನೀವು ಕರೆ ಮಾಡಿ ಮಾತನಾಡಬಹುದು. ಮರಿಬೇಡಿ, ಜೂನ್ 7 ಭಾನುವಾರ ಬೆಳಗ್ಗೆ 11 ಗಂಟೆಗೆ. ಕರೆ ಮಾಡಿ 9686609627.
1: ಸರ್, ಮಾರ್ಕೆಟ್ ಅಲ್ಲಿ ಸಿಗುವ ಎಲ್ಲಾ ಎನರ್ಜಿ ಪೌಡರ್ಸ್ ನ ಟ್ರೈ ಮಾಡಿದಾಯ್ತು, ಆದ್ರೂ ಈ ನಿಶಕ್ತಿ ಕಮ್ಮಿ ಆಗ್ತಾನೆ ಇಲ್ಲ.
2: ಎನರ್ಜಿ ಪೌಡರ್ಸ್ ಯಾವ್ದೇ ಆದ್ರೂ ಅದನ್ನ ಬಳಸೋದು ಹಾಲಿನ ಜೊತೆ. ನಾನ್ ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಲೀಟರ್ ಹಾಲು ಕುಡಿತೀನಿ. ಆ ಹಾಲು ನಂದಿನಿ ಹಾಲು.
3: ಎನರ್ಜಿ ಪೌಡರ್ ಯಾವ್ದೇ ಆಗಿರ್ಲಿ, ಜೊತೆ ಬಳಸೋ ಹಾಲು ನಂದಿನಿ ಆಗಿರ್ಲಿ.
4: ನಂದಿನಿ ಪರಿಶುದ್ಧತೆಯ ಪ್ರತೀಕ.
5: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಏನಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
6: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
0: ಹೂನೆ, ರೆಡಿ ಆಗ್ತಾ ಇದೆ.
6: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
7: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
8: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
0: ಹಲೋ ಕೇಳುಗರೇ, ನಮಸ್ತೆ, ಗುಡ್ ಮಾರ್ನಿಂಗ್, ಶುಭೋದಯ. ನೀವ್ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು, ನಿಮ್ಮ ಆರ್ ಜೆ ಅರ್ಪಿತಾ. ನಮ್ಮ ಪ್ರೀತಿಯ ಆತ್ಮೀಯ ನಲ್ಮೆಯ ಕೇಳುಗರೆಲ್ಲರಿಗೂ ಕೂಡ ಪರಿಸರ ಪರಿಚಯ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ, ಕೇಳುಗರೇ, ಹೆಸರು ಹೇಳ್ತಾ ಇದೆ, ಪರಿಸರ ಪರಿಚಯ. ಅಂದಮೇಲೆ ಪರಿಸರಕ್ಕೆ ಸಂಬಂಧಪಟ್ಟಂತಹ ಒಂದಿಷ್ಟು ವಿಚಾರಗಳನ್ನ ನಿಮ್ಮೊಟ್ಟಿಗೆ ಹಂಚಿಕೊಳ್ಳುವಂತಹ ಕಾರ್ಯಕ್ರಮ. ಹೌದು, ಪರಿಸರ ಅಂದ್ರೆ ನಿಮಗೆ ನೆನಪಾಗ್ತಾ ಇದೆ, ಒಂದ್ಸರಿ ಕಾಡು, ಒಂದ್ಸರಿ ಜಲಪಾತಗಳು, ಒಂದ್ಸರಿ ನದಿ ನೆನಪಾಗ್ತಿದ್ಯಾ? ಖಂಡಿತವಾಗ್ಲೂ ನನಗೂ ಅಷ್ಟೇ. ಪರಿಸರ ಅನ್ನುವಾಗ ನದಿ, ಬೆಟ್ಟ, ಕಾಡು, ಜಲಪಾತಗಳು, ಜಲಚರಗಳು, ಪ್ರಾಣಿ ಪಕ್ಷಿ, ಹಣ್ಣು ತರಕಾರಿ, ಹೂವು ಇವೆಲ್ಲವೂ ನೆನಪಾಗತ್ತೆ, ಕಣ್ಮುಂದೆ ಕಾಡುತ್ತೆ. ಹೀಗೆ ಇದರೊಟ್ಟಿಗೆ ಪರಿಸರ ಕಾಳಜಿ ನಮ್ಮೆಲ್ಲರ ಜವಾಬ್ದಾರಿ ಕೂಡ. ಹೌದು, ಇನ್ನು ಕೇಳುಗರೆ, ಇರೋದು ಒಂದೇ ಭೂಮಿ. ನಮ್ಮ ಭೂಮಿ ಅನ್ನೋ ಒಂದು ಗ್ರಹ ನಾವೆಲ್ಲರೂ ಜೀವಿಸೋಕೆ ಯೋಗ್ಯವಾಗಿರುವಂತ ಗ್ರಹ. ಆದ್ರೆ ಇರೋದೊಂದು ಭೂಮಿಯಲ್ಲಿ ಮನುಷ್ಯ ಮಾತ್ರ ಜೀವಿಸಬೇಕು ಅನ್ನೋದು ಎಷ್ಟರ ಮಟ್ಟಿಗೆ ಸರಿ? ಮನುಷ್ಯನಿಗೆ ಮಾತ್ರ ಅಲ್ಲ ಅದು, ಇರೋದೊಂದೇ ಭೂಮಿ ಮನುಷ್ಯನಿಗಷ್ಟೇ ಅಲ್ಲ, ಅದು ಎಲ್ಲಾ ಜೀವಿಗಳಿಗೂ ಇರುವಂತದ್ದು ಅಲ್ವಾ ಕೇಳುಗರೆ? ಈ ಜಗತ್ತು ಮನುಷ್ಯರೆಂಬ ನಮಗಷ್ಟೇ ಸೇರಿದ್ದಲ್ಲ, ವಾಸ್ತವವಾಗಿ ಇಲ್ಲಿ ನಾವು ಬದುಕಬೇಕಾದ ಬಹುಪಾಲು ಅಂಶಗಳೇ ಮನುಷ್ಯರಲ್ಲದ ಜೀವಿಗಳ ಕೊಡುಗೆ ಗೊತ್ತಾ? ನಾವು ದರ್ಪದಿಂದ ಹೊಸ್ಕ ಹಾಕುವ ಕೀಟಗಳಿರ್ಬೋದು, ಅಥವಾ ಬೇಟೆಯಾಡಿ ತಿನ್ನುವಂತಹ ಪ್ರಾಣಿ ಪಕ್ಷಿಗಳಿರ್ಬೋದು, ಇನ್ನು ನಾಶ ಮಾಡ್ತಿರುವಂತಹ ಅರಣ್ಯವಿರ್ಬೋದು, ಇವೆಲ್ಲವೂ ನಮ್ಮ ಜೀವನಕ್ಕೆ ಒಂದಿಲ್ಲೊಂದು ಕಾರಣದಿಂದ ಉಪಕಾರಿಗಳೇ ಆಗಿದೆ. ಇದರಿಂದ ನಮಗೆ ಯಾವುದೇ ರೀತಿ ತೊಂದರೆ ಆಗ್ತಿಲ್ಲ, ಆದ್ರೆ ನಾವು ಮಾತ್ರ ಎಲ್ರಿಗೂ ತೊಂದರೆ ಮಾಡ್ತಿದೀವಿ. ಆದ್ರೆ ಅದನ್ನ ಅರ್ಥ ಮಾಡ್ಕೊಳ್ಳೋಕೆ ನಾವೇ ಪ್ರಯತ್ನ ಪಡ್ತಿಲ್ಲ. ಶ್ರೇಷ್ಠತೆಯ ವ್ಯಸನ ನಮ್ಮನ್ನ ಬಿಡ್ತಾ ಇಲ್ಲ ಅಷ್ಟೇ. ಈ ಕಟುವಾದ ವಾಸ್ತವವನ್ನ ಅರ್ಥ ಮಾಡಿಕೊಂಡ್ರೆ ಜೀವ ವೈವಿಧ್ಯದ ಕುರಿತಾಗಿ ಕಾಳಜಿ ಇದೆ. ಅದರಿಂದಲೇ ಎಷ್ಟೋ ಜೀವಿಗಳು ಜೀವಿಸೋಕೆ ಅವಕಾಶ ಇದೆ. ನಮ್ಮ ಕಣ್ಣಿಗೆ
7: ಕಂಡೇ ಇರಲ್ಲ, ಅಂದ್ರೆ ಕಣ್ಣಿಗೆ ಬಿದ್ದೇ ಇರಲ್ಲ ಅಂತ ಎಷ್ಟೋ ಜೀವಿಗಳು ಸಾಕಷ್ಟು ವರ್ಷಗಳಿಂದ ಈ ಭೂಮಿ ಮೇಲೆ ಜೀವಿಸಿದೆ. ವಾಸ್ತವವಾಗಿ ನಾವು ನೀವೆಲ್ಲ ಕಾಣುವಂತ ತರಾವರಿ ಜೀವ ಸಂಕುಲಗಳು 4.5 ಲಕ್ಷ ವರ್ಷಗಳ ಜೀವ ವಿಕಾಸನದ ಫಲ. ಆದ್ರಿಂದ ಇವತ್ತಿಗೂ ನಮ್ಮ ಗಮನಕ್ಕೆ ಬಾರದೇ ಇರುವಂತಹ ಅದೆಷ್ಟೋ ಜೀವಿಗಳು ಈ ಭೂಮಿಯಲ್ಲಿ ವಾಸ ಮಾಡ್ತಾ ಇದೆ. ಅಷ್ಟೇ ಅಲ್ಲ, ಅವೆಲ್ಲಕ್ಕೂ ಈ ಭೂಮಿಯ ಮೇಲೆ ಬದುಕುವಂತಹ ಅಧಿಕಾರ ಕೂಡ ಇದೆ. ಇನ್ನು ಒಂದೇ ಪ್ರಭೇದದ ಜೀವಿಗಳ ನಡುವೆ ಇರುವಂತಹ ವಂಶವಾಹಿ ಇರಬಹುದು ಅಥವಾ ಡಿಎನ್ಎ ವ್ಯತ್ಯಾಸಗಳನ್ನ ಇದು ಸೂಚಿಸುತ್ತೆ. ಉದಾಹರಣೆಗೆ ಭತ್ತದಲ್ಲೇ ಸಾವಿರಾರು ತಳಿಗಳಿವೆ, ಇನ್ನು ಮನುಷ್ಯರಲ್ಲೇ ಬಣ್ಣ ಹಾಗೆ ರೂಪದಲ್ಲಿ ಬಹಳಷ್ಟು ವ್ಯತ್ಯಾಸ ಇದೆ. ಒಬ್ಬರಂತೆ ಮತ್ತೊಬ್ಬರು ಇರೋದಿಲ್ಲ. ಈ ವೈವಿಧ್ಯತೆ ಏಕೆ? ಒಂದೇ ರೀತಿ ಇದ್ರಾಗಲ್ವಾ ಅಂತ ಅನ್ನಿಸ್ಬೋದು, ಆದ್ರೆ ಆ ರೀತಿ ಇರೋಕ್ಕಾಗಲ್ಲ. ಯಾಕಂದ್ರೆ ಒಂದೇ ತರನಾದ ಬೆಳೆಗಳ ತಳಿಗಳ ಬಳಕೆ ಕೃಷಿ ದುರಂತಗಳಿಗೆ ಕಾರಣವಾಗಿದೆ. ಇನ್ನು 1846 ಐರಿಷ್ ಪೊಟ್ಯಾಟೋ ಬ್ಲೈಟ್ಸ್ ಹೆಸರಿನಂತಹ ಆಲೂಗಡೆ ರೋಗ ಸುಮಾರು 1 ಲಕ್ಷ ಜನರ ಸಾವಿಗೆ ಕಾರಣ ಆಯಿತು. ಅಷ್ಟೇ ಸಂಖ್ಯೆಯ ಜನರು ವಲಸೆ ಹೋಗಬೇಕಾಯಿತು. ಈ ದುರಂತಕ್ಕೆ ಆಲೂಗಡ್ಡೆ ಕೇವಲ 2 ವಿಧದ ಬೆಳೆಗಳಿಗೆ ಆದ್ಯತೆ ನೀಡಿತ್ತು. ಇನ್ನು ಇವೆರಡೂ ತಳಿಗಳು ಸುಲಭವಾಗಿ ರೋಗಕ್ಕೆ ತುತ್ತಾಗಬಲ್ಲವಾಗಿದ್ದವು. ಅದೇ ರೀತಿ 120 ವರ್ಷಗಳ ನಂತರ ಅಂದ್ರೆ 1970 ಸುಮಾರಿಗೆ ಇಂಡೋನೇಷ್ಯಾದಿಂದ ಭಾರತದವರೆಗೆ ಭತ್ತದ ಗದ್ದೆಗಳಿಗೆ ರೈಸ್ ಗ್ಯಾಸ್ಟ್ರಿಸೈಂಟ್ ಅನ್ನೋ ವೈರಸ್ ಸೋಂಕು ತಗಲಿತು. ಇದರ ಪ್ರತಿರೋಧ ಶಕ್ತಿಗಾಗಿ 6273 ವಿವಿಧ ತಳಿಗಳನ್ನ ಪರೀಕ್ಷೆಗೆ ಒಳಪಡಿಸಲಾಯಿತು. ಆದ್ರೆ ಫಲಿತವೆಂದ್ರೆ 4 ವರ್ಷಗಳ ಮುಂಚೆ ಅಂದ್ರೆ 1966 ಭಾರತೀಯರು ಕಂಡುಹಿಡಿದ ಒಂದು ಭತ್ತದ ತಳಿ ಆ ಐರಿಷ್ ತಳಿಗೆ ತದ್ವಿರುದ್ಧವಾದ ಪ್ರತಿರೋಧಕ ಶಕ್ತಿಯನ್ನ ಹೊಂದಿತ್ತು. ಹೀಗೆ ಭೂಮಿಯಲ್ಲಿ ಎಲ್ಲವೂ ಕೂಡ ಇರಬೇಕಾದಂತದ್ದು. ಭೂಮಿಯಲ್ಲಿ ಮನುಷ್ಯ ಮಾತ್ರ ಜೀವಿಸಬೇಕು ಅನ್ನೋ ಸ್ವಾರ್ಥವನ್ನ ನಾವೆಲ್ಲರೂ ಕೂಡ ನಮ್ಮ ತಲೆಯಿಂದ ತೆಗೆದು ಹಾಕಬೇಕಾಗಿದೆ. ಇರೋದೊಂದು ಭೂಮಿ ಮನುಷ್ಯನಿಗಷ್ಟೇ ಅಲ್ಲ ಕೇಳುಗರೆ. ಹಾಗಿದ್ರೆ ಈ ವಿಷಯ ಕುರಿತು ಮತ್ತಷ್ಟು ವಿಚಾರವನ್ನ ನಿಮ್ಮೊಟ್ಟಿಗೆ ಹಂಚಿಕೊಳ್ತೀನಿ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ವಿರಾಮ ಹಾಗೆ ಒಂದು ಗೀತೆಯನ್ನು ಕೂಡ ಕೇಳಿಕೊಂಡು ವಾಪಸ್ ಬನ್ನಿ. ನೀವ್ ಕೇಳ್ತಾ ಇದ್ದೀರಾ ಪರಿಸರ ಪರಿಚಯ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವು ಕೇಳ್ತಾ ಇದ್ರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳುವರೆ, ನಾನಿವತ್ತು ನಿಮ್ಗೆ ಒಂದು ಒಳ್ಳೆ ವಿಷಯವನ್ನ ಹೇಳ್ತಾ ಇದ್ದೆ. ಇರೋದೊಂದೇ ಭೂಮಿ, ಅದು ಮನುಷ್ಯರಿಗೆ ಅಷ್ಟೇ ಅಲ್ಲ ಅಂತ ಖಂಡಿತವಾಗ್ಲೂ. ಯಾಕಪ್ಪ ಅಂದ್ರೆ ಈ ಭೂಮಿಯಲ್ಲಿ ಜೀವ ವೈವಿಧ್ಯತೆ ಇರಬೇಕು. ಜೀವ ವೈವಿಧ್ಯತೆ ಇದ್ರೆ ಎಲ್ಲವೂ ಕೂಡ ಸಮತೋಲನದಿಂದ ನಡ್ಕೊಂಡು ಹೋಗ್ತಾ ಇರುತ್ತೆ. ಹಾಗಿದ್ರೆ ಜೀವ ವೈವಿಧ್ಯತೆ ಅಂದ್ರೆ ಏನು ಅರ್ಪಿತಾ ಅಂತ ಕೇಳ್ತಾ ಇದ್ದೀರಾ. ಸರಳವಾಗಿ ಹೇಳೋದಾದ್ರೆ ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಅಥವಾ ಇಡೀ ಭೂಮಿಯ ಮೇಲೆ ಇರುವಂತಹ ಸಸ್ಯ, ಪ್ರಾಣಿಗಳು, ಸೂಕ್ಷ್ಮ ಜೀವಿಗಳು ಮತ್ತೆ ಅವುಗಳ ನಡುವಿನ ಸಂಕೀರ್ಣ ಸಂಬಂಧ, ಬ್ಯಾಕ್ಟೀರಿಯಾದಿಂದ ಬೃಹತ್ ಪ್ರಾಣಿಗಳವರೆಗೆ, ಅಂದ್ರೆ ಬ್ಯಾಕ್ಟೀರಿಯಿಂದ ಹಿಡಿದು ದೊಡ್ಡ ದೊಡ್ಡ ಪ್ರಾಣಿಗಳವರೆಗೆ, ಮೊಳಕೆಯಿಂದ ಗಗನ ಚುಂಬಿ ಮರದವರೆಗೆ ಅದರ ವಿಸ್ತಾರ, ಭೂಮಿ, ಸಮುದ್ರ, ಜಲವಾಸಿ ಪರಿಸರ ವ್ಯವಸ್ಥೆಗಳು ಇದರ ಭಾಗ ಕೂಡ ಹೌದು. ಇನ್ನು ನೈಸರ್ಗಿಕ ಸಮತೋಲನ, ಶುದ್ಧ ನೀರು, ಶುದ್ಧ ಗಾಳಿ, ಹಾಗೆ ಆಹಾರ ಭದ್ರತೆ, ಜೀವ ವೈವಿಧ್ಯ. ಆಹಾರ ಭದ್ರತೆಗೆ ಜೀವ ವೈವಿಧ್ಯತೆ ಬೇಕು. ಮುಖ್ಯವಾಗಿ ಮನುಷ್ಯನ ಬದುಕಿನೊಂದಿಗೆ ನೇರ ಸಂಬಂಧ ಹೊಂದಿರುವಂತಹ ತಳಿ, ಪ್ರಭೇದ, ಹಾಗೆ ಪರಿಸರ ವ್ಯವಸ್ಥೆ ಎಂಬ ಮೂರು ಹಂತಗಳಲ್ಲಿ ಜೀವ ವೈವಿಧ್ಯತೆಯ ಪಾತ್ರ ಇದೆ. ಕೇಳುಗರೆ, ನಾವು ಮನುಷ್ಯರು ನಮ್ಮ ದುರಾಸೆಗೆ ಜೀವ ವೈವಿಧ್ಯತೆ ಹಾನಿಗೊಳಗಾಗ್ತಾ ಇದೆ. ದಟ್ಟ ಕಾನನವನ್ನ ಅಭಿವೃದ್ಧಿಯ ಹೆಸರಿನಲ್ಲಿ ಜಲ ವಿದ್ಯುತ್, ಗಣಿಗಾರಿಕೆ, ನದಿ ಜೋಡಣೆ ಇನ್ನು ಸಾಕಷ್ಟು ನೆಪದಲ್ಲಿ ನಾಶ ಮಾಡ್ತಾ ಇದೀವಿ. ಇದರ ಪರಿಣಾಮಕಾರಿಯಾಗಿ ಕಳೆದ ಶತಮಾನಗಳಲ್ಲಿ ಜೀವ ವೈವಿಧ್ಯತೆ ಕಣ್ಮರೆಯಾಗುವ ಪ್ರಮಾಣ ಜಾಸ್ತಿ ಆಗ್ತಾ ಇದೆ. ಕೆಲವು ಅಧ್ಯಯನಗಳ ಪ್ರಕಾರ ಪರಿಚಿತ ಸಸ್ಯಗಳ ಜಾತಿಗಳಲ್ಲಿ ಎಂಟನೆಯ ಒಂದು ಭಾಗದಷ್ಟು ಅಳಿವಿನ ಭೀತಿಯಲ್ಲಿದೆ. ವರ್ಷಕ್ಕೆ ಸುಮಾರು 1.40 ಲಕ್ಷ ಜೀವಿಗಳು ಇಲ್ಲವಾಗ್ತಾ ಇದೆ. ಇದು ಒಂದ್ ರೀತಿ ಗಂಭೀರವಾದ ವಿಷಯ ಅಂತಾನೆ ಹೇಳ್ಬೋದು. ಯಾಕಪ್ಪ ಅಂತ ಹೇಳಿದ್ರೆ 1970 ಈಚೆಗೆ ಸಸ್ತನಿಗಳು, ಮೀನುಗಳು, ಹಾಗೆ ಪಕ್ಷಿಗಳು, ಇನ್ನು ಸರೀಸೃಪಗಳು ಹಾಗೆ ಉಭಯಚರಗಳು ಜಾಗತಿಕ ಸಂಖ್ಯೆಯಲ್ಲಿ ಸರಾಸರಿ 73% ಇಳಿಕೆಯಾಗಿದೆ. ಇನ್ನು 2024 ಲೀವಿಂಗ್ ಪ್ಲಾನೆಟ್ ವರದಿ ಕೂಡ ಇದು. ಹಾಗೆ ಪ್ರಸ್ತುತ 10 ಲಕ್ಷ ಪ್ರಾಣಿ ಹಾಗೆ ಸಸ್ಯ ಪ್ರಭೇದಗಳು ಅಳಿವಿನಂಚಿನಲ್ಲಿದೆ. ನೋಡಿ, 1-2 10 ಲಕ್ಷ ಪ್ರಾಣಿ ಹಾಗೆ ಸಸ್ಯ ಪ್ರಭೇದಗಳು ಅಳಿವಿನಂಚಿನಲ್ಲಿದೆ. ಇದು ಮಾನವ ಇತಿಹಾಸದಲ್ಲೇ ಅತಿ ಹೆಚ್ಚು. 2019 ಜಾಗತಿಕ ಮೌಲ್ಯಮಾಪನದ ವರದಿ ಕೂಡ ಹೌದು. ಹಾಗೆ ಆಗ್ನೇಯ ಏಷ್ಯಾದಲ್ಲಿ ಬೃಹತ್ ದ್ವೀಪ ಬೋರ್ನಿಯ, ಅದು 1400 ಹೆಚ್ಚು ಪ್ರಾಣಿ ಪ್ರಭೇದಗಳನ್ನ, ಇನ್ನು ಕನಿಷ್ಠ 15,000 ಸಸ್ಯ ಪ್ರಭೇದಗಳಿಗೆ ನೆಲೆಯಾಗಿದೆ. ಕೇಳ್ತಾ ಇದಿರಲ್ಲ, ಮನುಷ್ಯನ ಸ್ವಾರ್ಥದಿಂದ ಎಷ್ಟು ಜೀವಿಗಳು ಅಳಿವಿನಂಚಿನಲ್ಲಿದೆ, ಅಪಾಯದ ಸುಳಿಯಲ್ಲಿ ಸಿಲುಕಾಕೊಂಡಿದೆ ಅಂತ. ಮತ್ತೊಂದೇನಪ್ಪಾ ಅಂದ್ರೆ, ಈಗ ಒಂದು ಪ್ರದೇಶದಲ್ಲಿ ವಾಸ ಮಾಡುವಂತಹ ವಿವಿಧ ರೀತಿಯ ಜೀವಿಗಳ ಸಂಖ್ಯೆ ಹಾಗೆ ವೈವಿಧ್ಯತೆಯ ಪ್ರಭೇದ, ಅದರಲ್ಲೂ ಹುಲಿ, ಜಿಂಕೆ, ಇನ್ನು ಸಾಕಷ್ಟು ಹಕ್ಕಿಗಳು ಹಾಗೆ ಕೀಟಗಳಂತಹ ವನ್ಯಜೀವಿಗಳು ಈ ಗುಂಪಿಗೆ ಸೇರುವಂತದ್ದು, ಪ್ರಾಣಿಗಳ ಆಹಾರ ಸರಪಳಿ ಹೇಗಿರುತ್ತೆ ಅಂದ್ರೆ ಇದೊಂಥರ ಪ್ರಮುಖ ಕೊಂಡಿ ಇದ್ದಂತೆ. ಹುಲಿ, ಸಿಂಹದಂತಹ ಪ್ರಾಣಿಗಳು ಸಸ್ಯಹಾರಿ ಪ್ರಾಣಿಗಳ ಸಂಖ್ಯೆಯನ್ನು ನಿಯಂತ್ರಣ ಮಾಡುತ್ತೆ. ಒಂದ್ ವೇಳೆ ಮಾಂಸಾಹಾರಿ ಪ್ರಾಣಿಗಳ ಪ್ರಭೇದನೇ ಇಲ್ಲ, ಈ ಪ್ರಭೇದಗಳು ಕ್ಷೀಣಿಸಿದ್ರೆ ಸಸ್ಯಹಾರಿಗಳ ಸಂಖ್ಯೆ ಹೆಚ್ಚಾಗತ್ತೆ, ಕಾಡುಗಳ ನಾಶನೇ ಆದ್ರೂ ಆಗ್ಬಹುದು. ಇನ್ನು ಆನೆ, ಮಂಗಗಳಂತಹ ಪ್ರಾಣಿಗಳು ಹಕ್ಕಿಗಳು ಹಣ್ಣುಗಳನ್ನ ತಿಂದು ದೂರದ ಪ್ರದೇಶದಲ್ಲಿ ಬೀಜಗಳನ್ನ ವಿಸರ್ಜಿಸುತ್ತೆ. ಇದು ಕಾಡು ಬೆಳೆಯೋಕೆ ಹಾಗೆ ಹೊಸ ಪ್ರದೇಶಗಳಲ್ಲಿ ಸಸ್ಯ ಪ್ರಭೇದ ಹರಡೋಕೆ ಸಹಾಯ ಕೂಡ ಮಾಡುತ್ತೆ. ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು ಅನ್ನೋದಕ್ಕೆ ಸೂಕ್ತ ಉದಾಹರಣೆ ಅಂದ್ರೆ ಕೀಟಗಳು. ಖಂಡಿತವಾಗ್ಲೂ ಕೇಳುಗರೆ, ಯಾಕಪ್ಪ ಅಂದ್ರೆ ಇವುಗಳು ಗಾತ್ರದಲ್ಲಿ ಚಿಕ್ಕದೇ ಇರಬಹುದು, ಆದ್ರೆ ಇವು ಮಾಡುವ ಕೆಲಸ ದೊಡ್ಡದು. ನಾವು ತಿನ್ನುವಂತಹ 70% ಬೆಳೆಗಳು ಕೀಟಗಳ ಪರಾಗಸ್ಪರ್ಶದ ಮೇಲೆ ಅವಲಂಬಿತವಾಗಿರುತ್ತೆ ಅನ್ನೋದೇ ಅವುಗಳ ಕೊಡುಗೆಗೆ ಸಾಕ್ಷಿ. ಇನ್ನು ಇರುವೆ ಹಾಗೆ ಗೆದ್ದಲೆಗಳು ಮಣ್ಣನ್ನ ಕೊರೆದು ನೆಲದಲ್ಲಿ ಗಾಳಿ ಆಡುವಂತೆ ಮಾಡುತ್ತೆ. ಹಾಗೆ ಸಾವಯವ ವಸ್ತುಗಳನ್ನ ವಿಘಟಿಸಿ ಮಣ್ಣಿನ ಫಲವತ್ತತೆಯನ್ನ ಕೂಡ ಹೆಚ್ಚು ಮಾಡುತ್ತೆ. ಕೇಳ್ತಾ ಇದೀರ, ಇವೆಲ್ಲವೂ ಕೂಡ ಜೀವ ವೈವಿಧ್ಯತೆಯ ವಿಶೇಷ. ಮನುಷ್ಯ ಒಬ್ಬನೇ ಇರಬೇಕು ಅಂದ್ರೆ ಆಗಲ್ಲ. ಭೂಮಿ ಮೇಲೆ ಎಲ್ಲಾ ರೀತಿಯ ಜೀವಿಗಳು ಇದ್ದಾಗ ಜೀವ ವೈವಿಧ್ಯತೆ ಚೆನ್ನಾಗಾಗುವಂತದ್ದು. ಹಾಗಿದ್ರೆ ಈ ವಿಷಯ ಕುರಿತು ಮತ್ತಷ್ಟು ವಿಚಾರವನ್ನ ನಿಮ್ಮೊಟ್ಟಿಗೆ ಹಂಚಿಕೊಳ್ತೀನಿ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಮತ್ತೊಂದು ವಿರಾಮ, ಇನ್ನೊಂದು ಗೀತೆಯನ್ನ ಕೇಳಿಕೊಂಡು ವಾಪಸ್ ಬನ್ನಿ. ನೀವು ಕೇಳ್ತಾ ಇರೋದು ಪರಿಸರ ಪರಿಚಯ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಇನ್ನೊಮ್ಮೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು, ನಿಮ್ಮ ಆರ್ ಜೆ ಅರ್ಪಿತಾ. ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಜೀವ ವೈವಿಧ್ಯತೆ ಅನ್ನೋದು ಎಷ್ಟು ಮುಖ್ಯ ಆಗುತ್ತೆ, ಹಾಗೆಯೇ ಮನುಷ್ಯನಿಗೆ ಮಾತ್ರ ಭೂಮಿ ಅಲ್ಲ, ಇರೋದು ಒಂದೇ ಭೂಮಿ, ಅದು ಎಲ್ಲ ಜೀವಿಗಳಿಗೂ ಕೂಡ ಸೇರಿರುವಂತದ್ದು. ಎಲ್ಲ ಜೀವಿಗಳಿಗೂ ಈ ಭೂಮಿ ಮೇಲೆ ಬದುಕುವಂತ ಹಕ್ಕಿದೆ. ಇನ್ನು ನಾವೆಲ್ಲರೂ ಮನುಷ್ಯರು ಕೆಲವೊಂದು ಸ್ವಾರ್ಥತನದಿಂದ ಪರಿಸರವನ್ನೇ ನಾಶ ಮಾಡ್ತಿದ್ದೀವಿ. ಅದರಲ್ಲೂ ನಮಗೆ ಈ ವರ್ತಮಾನದಲ್ಲಿ ಇರಬೇಕಾದಂತಹ ಪ್ರಮಾಣದಲ್ಲಿ ಅರಣ್ಯ ಉಳಿದಿಲ್ಲ. ನಾಡಿಗೆ ಮಳೆ ತರುವಂತಹ ನದಿಗಳ ಹುಟ್ಟಿಗೆ ಕಾರಣವಾಗಿರುವಂತಹ ಪಶ್ಚಿಮ ಘಟ್ಟ ಅಪಾಯದಲ್ಲಿದೆ. ಅಲ್ಲಿ ಗುಡ್ಡ ಕುಸಿದಂತಹ ದುರಂತ ಸಂಭವಿಸುತ್ತಿದ್ರೂ ಸುರಂಗ ಮಾರ್ಗದಂತಹ ಯೋಜನೆಗಳಿಗೆ ಸರ್ಕಾರ ಮುಂದಾಗ್ತಾ ಇದೆ. ಇನ್ನು ನದಿಗಳ ಜೋಡಣೆ ಇವೆಲ್ಲವೂ ಕೂಡ ಒಂದ್ ರೀತಿ ಮೂರ್ಖ ಯೋಜನೆ ಅಂತಾನೆ ಹೇಳಬಹುದು. ಇದು ಮತ್ತಷ್ಟು ಅರಣ್ಯ ನಾಶಕ್ಕೆ, ಜೀವ ವೈವಿಧ್ಯದ ನೆಲೆಯನ್ನೇ ದುರ್ಬಲಗೊಳಿಸುವಂತಹ ಅವೈಜ್ಞಾನಿಕ ಹೆಜ್ಜೆಯನ್ನ ಇಡ್ತಾ ಇದೆ. ಇನ್ನು ಖನಿಜ ನಿಕ್ಷೇಪ ಅಣುಸ್ತಾವರ ಅಂತೆಲ್ಲ ಹೇಳ್ತಾ ಪಶ್ಚಿಮ ಘಟ್ಟದ ಉಡಲಿಗೆ ಕೈ ಹಾಕ್ತಾ ಇದ್ದಾರೆ. ಪರಿಸರ ಸಮತೋಲನ ಕಾಪಾಡ

ಪಡೋಕೆ ಕ್ರಮ ಕೈಗೊಳ್ಬೇಕಾಗಿದೆ. ಅದಕ್ಕೆ ನಾವೆಲ್ಲರೂ ಕೂಡ ಮುಂದಾಗಬೇಕಾಗಿದೆ. ಕೇಳುಕರೆ, ಈ ಒಂದು ಜೀವ ವೈವಿಧ್ಯತೆಯಲ್ಲಿ ಪರಿಸರ ವ್ಯವಸ್ಥೆ ತುಂಬಾ ಮುಖ್ಯ ಆಗತ್ತೆ. ಭೂಮಿಯ ಮೇಲಿರುವಂತಹ ವಿಭಿನ್ನ ಪರಿಸರ ತಾಣಗಳನ್ನ ಇದು ಸೂಚಿಸುತ್ತೆ. ಉದಾಹರಣೆಗೆ ಮಳೆಕಾಡು, ಮರುಭೂಮಿ, ಇನ್ನು ಹವಳದ ದಿಬ್ಬಗಳು, ನದಿ ಹಾಗೆ ಹುಲ್ಲುಗಾವಲು, ಪ್ರತಿಯೊಂದು ಕೂಡ ಪರಿಸರ ವ್ಯವಸ್ಥೆಯು ತನ್ನದೇ ಆದ ವಿಶಿಷ್ಟ ಜೀವಿ ಸಮೂಹವನ್ನ ಹೊಂದಿರುತ್ತೆ. ನಾವು ಸೇವಿಸುವಂತ ಆಹಾರ, ಕುಡಿಯುವ ನೀರು ಹಾಗೆ ಉಸಿರಾಡುವಂತ ಶುದ್ಧ ಗಾಳಿಗೆ ಈ ಜೀವ ವೈವಿಧ್ಯತೆಯೇ ಮೂಲ. ಹೆಚ್ಚಿನ ಔಷಧಿಗಳನ್ನ ಸಸ್ಯ ಹಾಗೆ ಪ್ರಾಣಿ ಮೂಲಗಳಿಂದಲೇ ತಯಾರಿಸಲಾಗುತ್ತೆ. ಕಾಡು ಹಾಗೆ ಸಾಗರದ ಇಂಗಾಲದ ಡೈಆಕ್ಸೈಡ್ ಅನ್ನ ಹೀರಿಕೊಂಡು ಜಾಗತಿಕ ತಾಪಮಾನವನ್ನ ಕೂಡ ನಿಯಂತ್ರಣ ಮಾಡೋಕೆ ನೆರವಾಗುತ್ತೆ. ನೋಡಿ, ಪರಿಸರದಿಂದ ಎಷ್ಟೆಲ್ಲ ಅನುಕೂಲತೆ ಇದೆ ಅಲ್ವಾ? ಖಂಡಿತವಾಗ್ಲೂ ಅನುಕೂಲತೆ ಇದೆ. ಇಷ್ಟೆಲ್ಲ ಅನುಕೂಲತೆ ಇದೆ ಅಂತ ಗೊತ್ತಾದ್ರೂ ಕೂಡ ನಾವು ಪರಿಸರವನ್ನ ನಾಶ ಮಾಡೋದನ್ನ ಬಿಡ್ತಾ ಇಲ್ಲ. ಆದ್ರೆ ಪರಿಸರವನ್ನ ನಾಶ ಮಾಡಬಾರ್ದು, ಪರಿಸರವನ್ನ ಪರಿಸರದತ್ತ ಬಿಡಬೇಕು. ಪರಿಸರಕ್ಕೆ ಸಂಬಂಧಪಟ್ಟಂತಹ ಎಷ್ಟೋ ಜೀವಿಗಳು ನಮಗೆ ಪ್ರಯೋಜನಕಾರಿಯಾಗಿದೆ, ನಮಗೆ ಉಪಯೋಗ ಮಾಡ್ತಿದೆ. ಆದ್ರೆ ಅದರ ಉಪಯೋಗ ನಮಗೆ ಗೊತ್ತಾಗ್ತಾ ಇಲ್ಲ ಅಷ್ಟೇ. ಆದ್ರೆ ಖಂಡಿತವಾಗ್ಲೂ ಕೇಳುಗರೆ, ಈ ಭೂಮಿ ಮೇಲಿರುವಂತಹ ಒಂದು ಚಿಕ್ಕ ಜೀವಿಯಿಂದ ಹಿಡಿದು ದೊಡ್ಡ ಜೀವಿಯವರೆಗೂ ನಮಗೆ ನಮ್ಮ ಪರಿಸರಕ್ಕೆ ಅನುಕೂಲಕಾರಿಯಾಗಿದೆ. ಅದನ್ನ ನಾವೆಲ್ಲರೂ ಅರ್ಥ ಮಾಡ್ಕೋಬೇಕಾಗಿದೆ. ನಾವು ಅಭಿವೃದ್ಧಿ ಆಗ್ಬೇಕು, ಈ ಭೂಮಿ ನಮ್ಮದೇ ಅಂತ ಹೇಳಿ ನಾವು ಭೂಮಿಯ ಮೇಲೆ ದರ್ಪವನ್ನ ತೋರೋಕೆ ಹೋದ್ರೆ, ಒಂದು ಸಾರಿ ಭೂಮಿ ಏನಾದ್ರು ಮುನಿಸ್ಕೊಂಡು ಭೂಕಂಪನ ಮಾಡಿದಾಗ ಅಲ್ಲಿ ನಾನು ಅನ್ನೋದು ಮಣ್ಣಾಗಿ ಹೋಗುತ್ತೆ ಅಲ್ವಾ? ಅದಕ್ಕಾಗಿ ಈ ಭೂಮಿ ನನ್ನದಲ್ಲ, ಈ ಭೂಮಿ ನಮ್ಮದು, ಎಲ್ಲಾ ಜೀವಿಗಳಿಗೂ ಸೇರಿರುವಂತದ್ದು ಭೂಮಿ. ಆ ಭೂಮಿ ತಾಯಿ ಒಡಲು ಎಲ್ಲರ ಪ್ರೀತಿಗಾಗಿ ಕಾಯ್ತಾ ಇದೆ. ಅಂದ್ರೆ ಈ ಭೂಮಿ ಮೇಲಿರುವಂತಹ ಎಷ್ಟೋ ಜೀವಿಗಳು ಭೂಮಿ ತಾಯಿಯ ಮಕ್ಕಳೇನೆ. ಆ ತಾಯಿಗೆ ಮನುಷ್ಯರೊಬ್ಬರೇ ಮಕ್ಕಳಲ್ಲ, ಸಾಕಷ್ಟು ಜೀವಿಗಳು ಮಕ್ಕಳಾಗಿದ್ದಾರೆ. ಒಂದು ಮನೆಯಲ್ಲಿ ಮಕ್ಕಳೆಲ್ಲ ಒಟ್ಟಿಗೆ ಇದ್ದು ಖುಷಿಯಾಗಿದ್ದು ಒಗ್ಗಟ್ಟಿನಿಂದ ಇದ್ದಾಗ ಮನೆಯ ಸಂಸಾರ ಎಷ್ಟು ಚೆನ್ನಾಗಿ ನಡ್ಸ್ಕೊಂಡು ಹೋಗ್ಬೋದು. ಹಾಗೆ ಈ ಭೂಮಿ ಅನ್ನೋ ಒಂದು ಸಂಸಾರದಲ್ಲಿ ಎಲ್ಲ ಜೀವಿಗಳು ಕೂಡ ಒಂದೇ. ಎಲ್ಲ ಜೀವಿಗಳಿಗೂ ಈ ಭೂಮಿ ಮೇಲೆ ಬದುಕಲಿಕ್ಕೆ ಹಕ್ಕಿದೆ, ಅರ್ಹತೆ ಇದೆ. ಆದ್ರೆ ಮನುಷ್ಯ ತನ್ನ ಸ್ವಾರ್ಥದಿಂದ ಎಲ್ಲವನ್ನು ಕೂಡ ನಾಶ ಪಡಿಸ್ತಾ ಇದ್ದಾರೆ. ಆದ್ರೆ ಇದು ಸರಿ ಅಲ್ಲ ಕೇಳುಗರೆ. ಇನ್ಮೇಲಾದ್ರೂ ನಮ್ಮ ಸ್ವಾರ್ಥತನವನ್ನ ಒಂದಿಷ್ಟು ಬದಿಗಿಟ್ಟು ಭೂಮಿಗಾಗಿ, ನಮಗಾಗಿ, ಪರಿಸರಕ್ಕಾಗಿ, ಪರಿಸರದಲ್ಲಿರುವಂತಹ ಜೀವಿಗಳಿಗಾಗಿ ಬದುಕೋಣ, ಏನಂತೀರಾ? ಇದರೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಗಿಸೋ ಸಮಯ ಕೂಡ ಬಂತು. ನೀವು ಇದುವರೆಗೂ ಕೇಳಿದ್ದು ಪರಿಸರ ಪರಿಚಯ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕಾರ್ಯಕ್ರಮ ಕುರಿತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ 9686096279 ಈ ಸಂಖ್ಯೆಗೆ ಕಳಿಸಿ ಅಂತ ತಿಳಿಸ್ತಾ ನಾ ಹೋಗ್ಬರ್ತೀನಿ. ಯಾವಾಗ್ಲೂ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಧಗೆ ಎದರೆ. ಹೆಚ್ಚುತ್ತಿದೆ ಭೂಮಿಯ ತಾಪ, ಪ್ರಕೃತಿಯ ನೋವಿಗೆ ಅಕ್ಷರ ರೂಪ ನೀಡುವ ಸಮಯ ಬಂದಿದೆ. ವಿಶ್ವ ಪರಿಸರ ದಿನದ ಅಂಗವಾಗಿ ವಿಶೇಷ ಕವನ ಸ್ಪರ್ಧೆ, ಧಗೆ ಎದರೆ ಕಾವ್ಯಧಾರೆ. ಭೂಮಿಯ ತಾಪ, ಅಕ್ಷರ ರೂಪ, ಪರಿಸರ ಕಾಳಜಿ, ಹಸಿರಿನ ಸಂದೇಶ ಮತ್ತು ಭೂಮಿಯ ಭವಿಷ್ಯದ ಕುರಿತ ಮನಮುಟ್ಟುವ ಕವನಗಳ ಸಂಭ್ರಮ. ಈ ವಿಶೇಷ ಕಾರ್ಯಕ್ರಮವನ್ನು ತಪ್ಪದೆ ಆಲಿಸಿ ಜೂನ್ 5 ಶುಕ್ರವಾರ ಬೆಳಗ್ಗೆ 11 ಗಂಟೆಗೆ. ವಿಶ್ವ ಪರಿಸರ ದಿನದ ವಿಶೇಷ ಕಾವ್ಯ ವಾಚನ ಕಾರ್ಯಕ್ರಮ ಬೆಳಗ್ಗೆ 11 ಗಂಟೆಗೆ ನಿಮ್ಮ ನೆಚ್ಚಿನ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಈ ಪ್ಲೇಸ್ ಎಷ್ಟು ಚೆನ್ನಾಗಿದೆ.
2: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ಗೆ ಕರ್ಕೊಂಡು ಬಂದಿದ್ದಕ್ಕೆ.
3: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ. ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನೂ 2-3 ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
1: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗೆ ಹೇಗ್ ಗೊತ್ತಾಯ್ತು?
3: ನಿನಗೆ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ದಲೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
0: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
4: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.
0: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
1: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ.
0: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
1: ಹಾಗಾದ್ರೆ ನಮ್ಮ ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
0: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
1: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
0: ಪ್ರಮುಖ ಬ್ಯಾಂಕ್ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್.

0: ಎಸ್ಎಸ್ ಏಜೆನ್ಸೀಸ್ ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್ ಗಾಂಧಿನಗರ ಮುಖ್ಯ ರಸ್ತೆ ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449984678. ಸಂಖ್ಯೆ ಮತ್ತೊಮ್ಮೆ 9449846798.
1: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ ಎಸ್ಎಸ್ ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
2: ಬೆಳ್ಳಂಬೆಳಗ್ಗೆ 6 ಗಂಟೆಗೆ ಸ್ನಾನಕ್ ಹೋಗಿದ್ರು, ಏನ್ ಯೋಚನೆ ಮಾಡ್ಕೊಂಡ್ ಹೋದ್ರು ಏನು, ಅಲ್ ಹೋಗ್ ಬಿದ್ದಿದ್ದಾರೆ. ಸಹಾಯ ಮಾಡೋಕೆ ಯಾರೂ ಇರ್ಲಿಲ್ಲ. ಬೆಳಗಿನ ಜಾವ ಆಗಿದ್ರಿಂದ ಏನ್ ಮಾಡ್ಬೇಕು, ಎಲ್ಲಿ ಕರ್ಕೊಂಡ್ ಹೋಗ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ.
1: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538978 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800309039. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
3: ಹಾಯ್, ಹಲೋ, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ. ನೀವು ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟ್ರಾವೆಲಿಂಗ್ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ? ಎಲ್ರಿಗೂ ಕೂಡ ಟ್ರಾವೆಲಿಂಗ್ ಇಷ್ಟ ಆಗೇ ಆಗುತ್ತೆ ಅಲ್ವಾ? ಹಾಗೆ ಒಬ್ಬೊಬ್ಬರು ಒಂದೊಂದು ರೀತಿಯ ಪ್ಲೇಸ್ಗಳಿಗೆ ಟ್ರಾವೆಲ್ ಮಾಡೋದಕ್ಕೆ ಇಷ್ಟಪಡ್ತಾರೆ ಅಂತಲೇ ಹೇಳ್ಬೋದು. ಕೆಲವರು ಬೆಟ್ಟ, ಗುಡ್ಡ, ನದಿ, ಬೀಚಸ್ ಅಂತ ಹೋದರೆ, ಇನ್ನು ಕೆಲವರು ಐತಿಹಾಸಿಕ, ಪಾರಂಪರಿಕ ಕ್ಷೇತ್ರಗಳು, ಧಾರ್ಮಿಕ ಕ್ಷೇತ್ರಗಳಿಗೆ ವಿಸಿಟ್ ಮಾಡಲಿಕ್ಕೆ ಹೋಗ್ತಾರೆ. ಒಟ್ಟಿನಲ್ಲಿ ಎಲ್ರಿಗೂ ಕೂಡ ಇಷ್ಟ ಆಗೋದು ಅಂತ ಹೇಳಿದ್ರೆ ಈ ಟ್ರಾವೆಲಿಂಗ್. ಟ್ರಾವೆಲಿಂಗ್ನ ಮಾಡ್ತಾ ಇರಬೇಕು, ಯಾಕೆಂದರೆ ನಮ್ಮ ಒಂದು ಲೈಫ್ ರಿಫ್ರೆಶ್ಮೆಂಟ್ಗೋಸ್ಕರ. ಹಾಗೆ ಹೊಸದೇನೋ ಒಂದು ಮಾಡಬೇಕು ಅಂತ ಅಂದ್ಕೊಳ್ಳೋರು ಟ್ರಾವೆಲಿಂಗ್ ಮಾಡಿದ್ರೆ ಒಂದು ಹೊಸ ಎನರ್ಜಿ ಬರುತ್ತೆ, ಲೈಫಲ್ಲಿ ಏನಾದರೂ ಮಾಡಬೇಕು ಅಂತ ಅನ್ಸೋದಕ್ಕೆ ಶುರುವಾಗುತ್ತೆ. ಸೊ ಹಾಗಾಗಿ ನಮ್ಮ ಮನಸ್ಸಲ್ಲಿರೋ ನೋವನ್ನೆಲ್ಲ ಮರೆತು ಖುಷಿ ಖುಷಿಯಾಗಿರಬೇಕು ಅಂದರೆ ಆಗಾಗ ಟ್ರಾವೆಲಿಂಗ್ ಮಾಡ್ತಾ ಇರಬೇಕು ಅಂತಲೇ ಹೇಳ್ಬೋದು. ಹಾಗೆ ಈ ಥರ ನೈಸರ್ಗಿಕ ಪ್ಲೇಸ್ ಇರ್ಬೋದು ಅಥವಾ ಧಾರ್ಮಿಕ ಕ್ಷೇತ್ರಗಳಿಗೆಲ್ಲ ಹೋದಾಗ ನಮ್ಮ ಒಂದು ಪಾಸಿಟಿವ್ ಎನರ್ಜಿ ಕೂಡ ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಆದ್ದರಿಂದ ದೂರ ದೂರ ಹೋಗಬೇಕು ಅಂತಿಲ್ಲ, ಯಾವುದೋ ವಿದೇಶದಲ್ಲಿರೋ ಪ್ಲೇಸ್ಗಳಿಗೋ ಅಥವಾ ಬೇರೆ ದೂರದಲ್ಲಿರೋ ಪ್ಲೇಸ್ಗಳಿಗೋ ಹೋಗ್ಬೇಕು ಅಂತಿಲ್ಲ. ಮನೆಯ ಸುತ್ತಮುತ್ತಲೇ ಅನೇಕ ಪ್ರವಾಸಿ ತಾಣಗಳಿರುತ್ತೆ. ಸೊ ಅಂತಹ ತಾಣಗಳಿಗೆ ಹೋದ್ರೂ ಕೂಡ ನಮಗೆ ಒಂದು ರಿಲ್ಯಾಕ್ಸೇಷನ್ ಸಿಗುತ್ತೆ, ಹಾಗೆ ಒಂದು ಖುಷಿ ಸಿಗುತ್ತೆ, ಹಾಗೆ ಹೊಸ ಹೊಸ ಜಾಗಗಳ ಬಗ್ಗೆ ಇನ್ಫಾರ್ಮೇಶನ್ ಕೂಡ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನ ಒಂದು ಅದ್ಭುತವಾಗಿರುವಂತಹ ಸ್ಥಳಕ್ಕೆ ಕರ್ಕೊಂಡು ಹೋಗೋಣ ಅಂತ ಇದ್ದೀನಿ. ಹಾಗೆ ನಾನಿವತ್ತು ನಿಮಗೆ ಪರಿಚಯಿಸ್ತಾ ಇರುವಂತಹ ಸ್ಥಳ ಮೇಘಾಲಯದ ಪೂರ್ವ ಖಾಸಿ ಹಿಲ್ಸ್ ಜಿಲ್ಲೆಯಲ್ಲಿರುವ ಚಿರಾಪುಂಜಿಯ ಬಗ್ಗೆ. ವಿಶ್ವದ ಅತಿ ಹೆಚ್ಚು ಮಳೆ ಬೀಳುವಂತಹ ಅದ್ಭುತ ಜಲಪಾತಗಳಿಗೆ ಹೆಸರುವಾಸಿಯಾಗಿರುವಂತಹ ಪ್ರವಾಸಿ ತಾಣ ಇದಾಗಿದೆ. ಸಮುದ್ರ ಮಟ್ಟದಿಂದ 1484 ಮೀಟರ್ ಎತ್ತರದಲ್ಲಿರುವ ಈ ಗಿರಿಧಾಮವು ಹಚ್ಚ ಹಸಿರಿನ ಬೆಟ್ಟಗಳು, ಮೋಡಗಳ ನರ್ತನ ಮತ್ತು ಪ್ರಕೃತಿ ಸೌಂದರ್ಯಕ್ಕೆ ಪ್ರಸಿದ್ಧಿಯನ್ನು ಪಡೆದಿದೆ. ಹಾಗೆಯೇ ದಕ್ಷಿಣ ಚಿರಾಪುಂಜಿ ಅಂತ ಹೇಳಿ ನಾವು ಆಗುಂಬೆಯನ್ನು ಕರಿತೀವಿ ಅಲ್ವಾ? ಹೆಚ್ಚು ಮಳೆ ಬೀಳುವ ಪ್ರದೇಶ ಆಗುಂಬೆ ಆಗಿದೆ. ಅದೇ ರೀತಿ ಇನ್ನು ಅದಕ್ಕೂ ಜಾಸ್ತಿ ಮಳೆ ಬೀಳುವಂತಹ ಸ್ಥಳ ಅಂತ ಹೇಳಿದ್ರೆ ಮೇಘಾಲಯದಲ್ಲಿರುವಂತಹ ಚಿರಾಪುಂಜಿಯಾಗಿದೆ. ಭಾರತ ದೇಶದಲ್ಲೇ ಅತಿ ಹೆಚ್ಚು ಮಳೆ ಇಲ್ಲಿ ಆಗುವುದನ್ನು ನೋಡಬಹುದು. ಹಾಗೆ ಈ ಭೂಮಿಯ ಮೇಲಿನ ಸ್ವರ್ಗ ಅಂತಲೇ ಹೇಳಬಹುದು ಚಿರಾಪುಂಜಿಯನ್ನ. ಹಾಗಿದ್ರೆ ಚಿರಾಪುಂಜಿಯಲ್ಲಿ ಏನಿದೆ, ಯಾಕೆ ಚಿರಾಪುಂಜಿಗೆ ಹೋಗಬೇಕು ಅನ್ನೋದ್ರ ಬಗ್ಗೆ ಎಲ್ಲ ನೋಡೋದಾದ್ರೆ, ಚಿರಾಪುಂಜಿಯಲ್ಲಿ ವಾರ್ಷಿಕ 11,777 mm ಮಳೆಯಾಗುತ್ತೆ. ಆದ್ರಿಂದ ಇದನ್ನ ಭಾರತದ ಎರಡನೇ ಅತ್ಯಂತ ತೇವವಾದ ಸ್ಥಳ ಅಂತ ಹೇಳಿ ಕರೆಯಲಾಗುತ್ತೆ. ಮಾನ್ಸೂನ್ ಮತ್ತೆ ಚಾಯ್ ಪ್ರಿಯರಿಗೆ ಮಾತ್ರ ಈ ಪಟ್ಟಣ ಪ್ರತಿದಿನವೂ ಸುಂದರವಾಗಿ ಕಾಣುತ್ತೆ. ಮೇಘಾಲಯದ ಪೂರ್ವ ಖಾಸಿ ಬೆಟ್ಟಗಳಲ್ಲಿ ಬೃಹದಾಕಾರದ ಕಡಿದಾದ ಬಂಡೆಗಳಿದೆ. ಇಲ್ಲಿ ನಿಂತರೆ ನಿಮಗೆ ಬಾಂಗ್ಲಾದೇಶದ ಬಯಲು ಪ್ರದೇಶಗಳ ದೃಶ್ಯಗಳು ಗೋಚರವಾಗುತ್ತೆ. ಹಾಗಿದ್ರೆ ಇಷ್ಟು ಅದ್ಭುತವಾಗಿರೋ ಮೇಘಾಲಯದಲ್ಲಿರುವಂತಹ ಚಿರಾಪುಂಜಿಯ ಬಗ್ಗೆ, ಇಲ್ಲಿರುವ ಬೆಟ್ಟಗಳ ಬಗ್ಗೆ, ಇಲ್ಲಿನ ವಿಶೇಷತೆಯ ಬಗ್ಗೆ ಎಲ್ಲ ಇನ್ನೊಂದಿಷ್ಟು ಮಾಹಿತಿಯನ್ನು ನಿಮಗೆ ತಿಳಿಸ್ತೀನಿ. ಆದರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊ ಬರೋಣ. ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹೋಗ ಸೋಮಾರಿ ಸಿದ್ಧ.
1: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
2: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
1: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
3: ಇಸ್ ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಾನು ಮೇಘಾಲಯದ ಚಿರಾಪುಂಜಿಯ ಬಗ್ಗೆ ಹೇಳ್ತಾ ಇದ್ದೆ, ಇಲ್ಲಿನ ವಿಶೇಷತೆಯ ಬಗ್ಗೆ ಹೇಳ್ತಾ ಇದ್ದೆ. ಸೊ ಹಾಗಿದ್ರೆ ಇಲ್ಲಿನ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ, ಮೇಘಾಲಯದ ಪೂರ್ವ ಖಾಸಿ ಬೆಟ್ಟಗಳಲ್ಲಿ ಬೃಹದಾಕಾರದ ಕಡಿದಾದ ಬಂಡೆಗಳಿವೆ. ಇಲ್ಲಿ ನಿಂತ್ರೆ ಬಾಂಗ್ಲಾದೇಶದ ಬಯಲು ಪ್ರದೇಶದ ದೃಶ್ಯಗಳು ಗೋಚರವಾಗುತ್ತೆ. ಥಾಂಗ್ಖರಂಗ್ ಉದ್ಯಾನವನದಲ್ಲಿ ಕಂಡುಬರುವ ಬುಟ್ಟಿ ಆಕಾರದ ಬಂಡೆಯ ಮೇಲ್ಭಾಗದಿಂದ ಮತ್ತೆ ಮುಖ್ಯ ಪಟ್ಟಣಕ್ಕೆ ಹೋಗುವ ಮಾರ್ಗದ ಮೂಲೆಗಳಿಂದಲೂ ನೀವು ಬಾಂಗ್ಲಾದೇಶದ ಬಯಲು ಪ್ರದೇಶವನ್ನು ವೀಕ್ಷಿಸಬಹುದು. ಇನ್ನು ಡಬಲ್ ಡೆಕರ್ ಲಿವಿಂಗ್ ರೋಡ್ ಸೇತುವೆಗಳು ಚಿರಾಪುಂಜಿಯ ಚಾರಣಕ್ಕೆ ತೆರಳುವವರಿಗೆ ಮತ್ತೆ ಪ್ರಕೃತಿಯ ಸೌಂದರ್ಯವನ್ನ ಆಸ್ವಾದಿಸುವವರಿಗೆ ಸೂಕ್ತವಾದ ಸ್ಥಳ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಆದರೆ ಈ ಸಾಹಸಮಯ ಅನುಭವ ಪಡೆಯುವುದಕ್ಕೆ ಹೆಚ್ಚು ರೋಮಾಂಚನಕಾರಿ ಸ್ಥಳವೆಂದರೆ ಟೈರ್ನ ಹಳ್ಳಿಯಲ್ಲಿರುವ ಲಿವಿಂಗ್ ರೋಡ್ ಸೇತುವೆಗಳು. ಎರಡು ಹಂತದ ಈ ಸೇತುವೆಗಳು 100 ಅಡಿ ಉದ್ದವಿದ್ದು 150 ವರ್ಷಗಳಷ್ಟು ಹಳೆಯದಾಗಿದ್ದು ವಿಶ್ವ ನೈಸರ್ಗಿಕ ಅದ್ಭುತ ಅಂತ ಹೇಳಿ ಪ್ರಸಿದ್ಧವಾಗಿದೆ. ಚಿರಾಪುಂಜಿಗೆ ಹೋದಾಗ ಈ ಮಾನವ ನಿರ್ಮಿತ ಸೇತುವೆ ಅದ್ಭುತವನ್ನು ನೋಡುವುದನ್ನ ಮರಿಬೇಡಿ. ಹಾಗೆ ಮಾಕ್ಡಾಕ್ ಡಿಂಪೆಪ್ ವ್ಯಾಲಿ ಚಿರಾಪುಂಜಿಯಿಂದ 24 ಕಿಲೋಮೀಟರ್ ಮತ್ತೆ ಶಿಲ್ಲಾಂಗ್ನಿಂದ 30 ಕಿಲೋಮೀಟರ್ ದೂರದಲ್ಲಿರುವ ಮಾಕ್ಡಾಕ್ ಡಿಂಪೆಪ್ ವ್ಯಾಲಿ ವ್ಯೂ ಪಾಯಿಂಟ್ ಅರಣ್ಯ ಇಲಾಖೆಯಿಂದ ನಿರ್ಮಿಸಲ್ಪಟ್ಟಿದೆ. ಈ ಪ್ರಾಚೀನ ಕಣಿವೆ ವಾಣಿಜ್ಯೀಕರಣದಿಂದ ಸಂಪೂರ್ಣ ದೂರವಿದ್ದು ಹಚ್ಚ ಹಸಿರಿರುವ ಪ್ರಕೃತಿ ಪ್ರವಾಸಿಗರಿಗೆ ಅದ್ಭುತ ಅನುಭವ ನೀಡುತ್ತೆ. ಸಾಂಪ್ರದಾಯಿಕ ಖಾಸಿ ಉಡುಪುಗಳನ್ನು ಧರಿಸಿ ಇಲ್ಲಿ ಛಾಯಾ ಚಿತ್ರವನ್ನು ತೆಗೆದುಕೊಳ್ಳಬಹುದು. ವ್ಯೂ ಪಾಯಿಂಟ್ನಲ್ಲಿ ಜಿಪ್ ಲೈನಿಂಗ್ ಚಟುವಟಿಕೆಯೂ ಇದೆ. ಸ್ವೆಟರ್ಗಳು, ಶಾಲ್ಗಳು, ಕ್ಯಾಪ್ಗಳು ಮುಂತಾದ ವಸ್ತುಗಳನ್ನು ಖರೀದಿಸಲು ಇಲ್ಲಿ ತುಂಬ ಅಂಗಡಿಗಳಿದ್ದು ಜನರು ಇಲ್ಲಿ ಖರೀದಿಯನ್ನು ಮಾಡ್ತಾರೆ ಅಂತಲೇ ಹೇಳಬಹುದು. ಹಾಗೆ ಆಗಲೇ ಹೇಳ್ತಾ ಇದ್ದೆ, ಇಲ್ಲಿ ಸಾಕಷ್ಟು ಜಲಪಾತ ಇದೆ ಅಂತ ಹೇಳಿ. ಹಾಗೆ ಇಲ್ಲಿನ ಒನ್ ಆಫ್ ದಿ ಫೇಮಸ್ ಜಲಪಾತ ಅಂತ ಹೇಳಿದ್ರೆ ದಿ 7 Sisters ಜಲಪಾತ. ಇದನ್ನು ನೀವು ಕೇಳಿರಬಹುದು, 7 Sisters ಜಲಪಾತ. ಇಲ್ಲಿ ನೀವು ನೋಡಲೇಬೇಕಾದ ಸ್ಥಳ ಆಗಿದೆ. ಅಗಲವಾದ ಒರಟಾದ ಬಂಡೆಗಳ ಮೇಲೆ 7 ಭಾಗದಲ್ಲಿ ನೀರು ಹರಿಯುವ ದೃಶ್ಯ. ಇದರ ಸುತ್ತಲೂ ಹಚ್ಚ ಹಸಿರಿನಿಂದ ಮುಚ್ಚಿದ ಸಸ್ಯವರ್ಗದ ಜಲಪಾತ ಸೌಂದರ್ಯವನ್ನು ಇಮ್ಮಡಿಗೊಳಿಸುತ್ತೆ. 7 Sisters ಜಲಪಾತವನ್ನು ನೋಡಲು ಕ್ಯಾಮ್ರಾ ತೆಗೆದುಕೊಂಡು ಮೇ ಜುಲೈ ತಿಂಗಳಲ್ಲಿ ಹೋಗಿ ನಿಮಗೆ ಜಲಪಾತದ 7 ಭಾಗಗಳು ಪೂರ್ಣ ಪ್ರಮಾಣದಲ್ಲಿ ಗೋಚರವಾಗುತ್ತೆ. ಲೈಟ್ ಆಗಿ ಹಿಮ ಬೀಳ್ತಿದ್ದಾಗ ನೋಡಿದ್ರಂತೂ ತುಂಬಾನೇ ಸುಂದರವಾಗಿ ಕಾಣಿಸುತ್ತೆ ಈ ಜಲಪಾತ. ಹಾಗಿದ್ರೆ ಚಿರಾಪುಂಜಿಯ ಬಗ್ಗೆ, ಇಲ್ಲಿನ ವಿಶೇಷತೆಯ ಬಗ್ಗೆ, ಇನ್ನೂ ಯಾವೆಲ್ಲ ಸ್ಥಳಗಳು ಚಿರಾಪುಂಜಿಯಲ್ಲಿ ಇದೆ ಅನ್ನೋದ್ರ ಬಗ್ಗೆ ಎಲ್ಲ ಇನ್ನೊಂದಿಷ್ಟು ಮಾಹಿತಿಯನ್ನ ತಿಳಿಸ್ತೀನಿ. ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊಬರೋಣ. ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಾನಿವತ್ತು ನಿಮಗೆ ತಿಳಿಸ್ತಾ ಇದ್ದದ್ದು ಚಿರಾಪುಂಜಿಯ ಬಗ್ಗೆ. ಹೌದು, ಸೊ ಹಾಗಿದ್ರೆ ಚಿರಾಪುಂಜಿಯ ಬಗ್ಗೆ, ಇಲ್ಲಿನ ವಿಶೇಷತೆಯ ಬಗ್ಗೆ, ಇಲ್ಲಿ ಇನ್ನೂ ಯಾವೆಲ್ಲ ಸ್ಥಳಗಳು ಇದೆ ಅನ್ನೋದ್ರ ಬಗ್ಗೆ ಇನ್ನೊಂದಿಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋಣ. ಚಿರಾಪುಂಜಿಯಲ್ಲಿ ನೋಡಲೇಬೇಕಾದಂತಹ ಇನ್ನೊಂದು ಸ್ಥಳ ಅಂತ ಹೇಳಿದ್ರೆ ಡೈನ್ಕ್ಲೈನ್ ಫಾಲ್ಸ್. ಚಿರಾಪುಂಜಿಗೆ ತಲುಪುವ ಮೊದಲೇ ಬಲಭಾಗಕ್ಕೆ ಒಂದು ರಸ್ತೆ ಹೋಗುತ್ತೆ. ಇಲ್ಲಿಂದ 5 ಕಿಲೋಮೀಟರ್ ದೂರದಲ್ಲಿ ಈ ಒಂದು ಡೈನ್ಕ್ಲೈನ್ ಫಾಲ್ಸ್ ಇದೆ. ಚಿರಾಪುಂಜಿಯ ಪ್ರಸಿದ್ಧ ಜಲಪಾತಗಳಲ್ಲಿ ಇದು ಕೂಡ ಒಂದಾಗಿದೆ. ಅನೇಕ ಪ್ರವಾಸಿಗರು ಇಲ್ಲಿಗೆ ಹೋಗ್ತಾರೆ. ಜಲಪಾತದ ಬಗ್ಗೆ ಆಸಕ್ತಿದಾಯಕವಾದ ಒಂದು ದಂತಕಥೆ ಕೂಡ ಇದೆ. ದಂತಕಥೆಯ ಪ್ರಕಾರ ಜನರು ದುಷ್ಟತನದಿಂದ ಮುಕ್ತವಾಗಲು ನಿರ್ಧರಿಸಿ ಥೇಲನ್ ದೈತ್ಯ ಸರ್ಪ ವಶಪಡಿಸಿಕೊಂಡು ವಿಶಾಲವಾದ ಸಮತಟ್ಟಾದ ಬಂಡೆಯಲ್ಲಿ ಅದನ್ನು ಸಾಯಿಸ್ತಾರೆ. ಥೇಲನ್ ಹತ್ಯೆ ಮಾಡಿದ ಸ್ಥಳದ ಪಕ್ಕದಲ್ಲೇ ಥೇಲನ್ ಜಲಪಾತ ಇದೆ. ದುಷ್ಟತೆಯ ಸಂಕೇತವಾದ ಥೇಲನ್ ಚಿತ್ರ ನೋಡಲು ನೈಸರ್ಗಿಕವಾಗಿ ಶಿಲೆ ಕೆತ್ತಲಾಗಿದ್ದು ಪ್ರವಾಸಿಗರನ್ನು ಸೆಳೆಯುತ್ತೆ. ಹಾಗೆ ನೋಕ್ರೇಕ್ ರಾಷ್ಟ್ರೀಯ ಉದ್ಯಾನವನ, ಚಿರಾಪುಂಜಿ ಪಟ್ಟಣದಿಂದ ಸುಮಾರು 130 ಕಿಲೋಮೀಟರ್ ದೂರದಲ್ಲಿರುವ ನೋಕ್ರೇಕ್ ರಾಷ್ಟ್ರೀಯ ಉದ್ಯಾನವನವು ಭಾರತದ ಏಕೈಕ ಕೆಂಪು ಪಾಂಡಾಗಳಿಗೆ ನೆಲೆಯಾಗಿದೆ. ಅಷ್ಟೇ ಅಲ್ಲದೆ ಇಲ್ಲಿ ಏಷ್ಯಾದ ಆನೆಗಳು, 8 ಜಾತಿಯ ಬೆಕ್ಕುಗಳು ಮತ್ತು ಸಮೃದ್ಧವಾದ ಸಸ್ಯವರ್ಗವನ್ನು ನೋಡಬಹುದು. ವನ್ಯಜೀವಿ ಪ್ರಿಯರಿಗೆ ಮತ್ತು ಪ್ರಕೃತಿ ಪ್ರಿಯರಿಗೆ ಇದು ತುಂಬಾ ಇಷ್ಟವಾಗುವಂತಹ ಸ್ಥಳವಾಗಿದೆ. ಥಂಕರಂಗ್ ಉದ್ಯಾನವನ, ಮುಖ್ಯ ಪಟ್ಟಣದಿಂದ ಸುಮಾರು 12 ಕಿಲೋಮೀಟರ್ ದೂರದಲ್ಲಿರುವ ಥಂಕರಂಗ್ ಉದ್ಯಾನವನವು ಚಿರಾಪುಂಜಿಗೆ ಭೇಟಿ ಕೊಟ್ಟಾಗ ನೋಡಲೇಬೇಕಾದ ಸ್ಥಳ ಆಗಿದೆ. ಉದ್ಯಾನವನವು ಹಚ್ಚ ಹಸಿರಿನ ಮರಗಳು, ಬುಟ್ಟಿ ಆಕಾರದ ಬಂಡೆಯ ಮಧ್ಯೆ ನಿರ್ಮಿಸಲಾದ ಒನ್ವೇ ರಸ್ತೆಯನ್ನು ಹೊಂದಿದೆ. 3 ಮೆಟ್ಟಿಲುಗಳು ಕೆಳಗೆ ಇಳಿಯುವ ಅದ್ಭುತ ಕ್ರೈನಮ್ ಜಲಪಾತ ಉದ್ಯಾನವನದ ಸೌಂದರ್ಯ ಹೆಚ್ಚಿಸುತ್ತೆ. ಇನ್ನು ಕ್ರೈಮ್ ಫ್ಲೂಟ್, ಚಿರಾಪುಂಜಿಯಿಂದ ದಕ್ಷಿಣಕ್ಕೆ ಇರುವ ಕ್ರೈಮ್ ಫ್ಲೂಟ್ ಸಾಮಾನ್ಯವಾಗಿ ಪ್ರವಾಸಿಗರಿಂದ ತುಂಬಿರುತ್ತೆ. ನಿಸ್ಸಂದೇಹವಾಗಿ ನಿಮ್ಮ ಜೀವನದಲ್ಲಿ ಒಮ್ಮೆಯಾದರೂ ನೋಡಲೇಬೇಕಾದಂತಹ ಸ್ಥಳ ಆಗಿದೆ. ಇಲ್ಲಿರುವ ಗುಹೆಗಳ ಭವ್ಯತೆಗೆ ಸರಿಸಾಟಿ ಇಲ್ಲ ಅಂತಲೇ ಹೇಳಬಹುದು. ಭಾರತೀಯ ಉಪಖಂಡದ 4ನೇ ಅತಿ ಉದ್ದದ ಗುಹೆ ಅಂತ ಹೇಳಿ ಇದನ್ನು ಕರೆಯಲ್ಪಡುತ್ತೆ. ಕ್ರೇಮ್ ಫುಲೆಟ್ ಗುಹೆ ಸಾಹಸಿ ಪ್ರಿಯರಿಗೆ ಇಷ್ಟವಾದ ಗುಹೆ. ಚಿರಾಪುಂಜಿಯಿಂದ ಪಶ್ಚಿಮಕ್ಕೆ 1/2 ಕಿಲೋಮೀಟರ್ ದೂರದಲ್ಲಿದೆ. ಮುಖ್ಯ ದ್ವಾರವು ನೀರಿನಿಂದ ಮುಳುಗುತ್ತೆ. ಇಲ್ಲಿ ನೀರು ಹರಿಯುತ್ತಿದ್ದು ಜಾರುವಿಕೆ ಇರೋದ್ರಿಂದ ನೀವು ಜಾಗರೂಕತೆಯಾಗಿ ಇಲ್ಲಿಗೆ ಹೋಗಬೇಕಾಗುತ್ತೆ. ಗುಹೆಯನ್ನು ಪ್ರವೇಶಿಸಲು ನೀರಿನ ಮೂಲಕವೇ ಹೋಗಬೇಕು. ಆದರೆ ಬೇಸಿಗೆಯಲ್ಲಿ ನೀರು ಇರೋದಿಲ್ಲ. ಈ ಗುಹೆ 4,500 ಮೀಟರ್ ಎತ್ತರವನ್ನು ಹೊಂದಿದ್ದು ಸಮುದ್ರ ಮಟ್ಟದಿಂದ 10 ಅಡಿ ಎತ್ತರದಲ್ಲಿದೆ. ಸ್ನೇಹಿತರೆ, ಇದಿಷ್ಟು ಕೂಡ ಮೇಘಾಲಯದ ಚಿರಾಪುಂಜಿಯಲ್ಲಿರುವಂತಹ ಕೆಲವೊಂದಿಷ್ಟು ಸ್ಥಳಗಳು. ಚಿರಾಪುಂಜಿಗೆ ನೀವು ಹೋಗ್ತೀರಾ ಅಂತ ಹೇಳಿದ್ರೆ ನೋಡಲೇಬೇಕಾದ ಸ್ಥಳವಾಗಿದೆ. ಹಾಗೆ ನೀವು ಕೂಡ ಎಲ್ಲಾದರೂ ಹೋಗಬೇಕು, ಒಂದು ಡಿಫ್ರೆಂಟ್ ಆಗಿರೋ ಪ್ಲೇಸ್ಗಳನ್ನ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ರೆ ಖಂಡಿತವಾಗ್ಲೂ ಮಿಸ್ ಮಾಡದೆ ಈ ಒಂದು ಚಿರಾಪುಂಜಿಗೆ ಭೇಟಿಯನ್ನು ನೀಡಿ ಇಲ್ಲಿನ ಅದ್ಭುತ ಸೌಂದರ್ಯವನ್ನು ಸವಿಯಿರಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಹಾಗೆ ನೀವು ಕೂಡ ಟ್ರಾವೆಲಿಂಗ್ ಮಾಡ್ತಾ ಇದ್ದು, ನಿಮಗೆ ಕೂಡ ಯಾವುದಾದ್ರೂ ಟ್ರಾವೆಲಿಂಗ್ ಪ್ಲೇಸ್ ಇಷ್ಟ ಆಗಿದ್ರೆ ಅಥವಾ ಯಾವುದಾದ್ರೂ ಟ್ರಾವೆಲಿಂಗ್ ಪ್ಲೇಸ್ಗೆ ಹೋಗಬೇಕು ಅಂತ ನೀವು ಪ್ಲ್ಯಾನ್ ಮಾಡ್ತಾ ಇದ್ರೆ ಖಂಡಿತವಾಗ್ಲೂ ಮಿಸ್ ಮಾಡ್ತೀನಿ. ನಮಸ್ ಸಂಖ್ಯೆ 9686962779 ಈ ಸಂಖ್ಯೆಗೆ ಮೆಸೇಜ್ ಮಾಡಿ ನೀವು ಯಾವ ಪ್ಲೇಸ್ಗೆ ಟ್ರಾವೆಲ್ ಮಾಡಿ ಬಂದಿದ್ದೀರೋ ಆ ಒಂದು ಟ್ರಾವೆಲಿಂಗ್ ಪ್ಲೇಸ್ನ ಬಗ್ಗೆ ನಮಗೆ ಮಾಹಿತಿಯನ್ನು ತಿಳಿಸಬಹುದು. ಹಾಗೆ ನಿಮ್ಮ ಮನೆಯ ಸುತ್ತಮುತ್ತಲೂ ಯಾವುದಾದ್ರೂ ಪ್ಲೇಸ್ ಇದ್ದರೆ, ಯಾವುದಾದ್ರೂ ಹಿಡನ್ ಪ್ಲೇಸ್ ಇದ್ದರೆ ಅದರ ಬಗ್ಗೆ ಕೂಡ ನಮ್ಮ ಸಂಖ್ಯೆ 9686962779 ಈ ಸಂಖ್ಯೆಗೆ ಮೆಸೇಜ್ ಮಾಡಿದ್ರೆ ನಾನು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತೀನಿ. ನೀವು ಕೂಡ ನಮ್ಮ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ತಿಳಿಸಬಹುದಾಗಿದೆ ಅಂತ ಹೇಳ್ತಾ ನಾನೀಗ ಹೊರಡ್ತಾ ಇದ್ದೀನಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರ ಆಗುತ್ತೆ. ಹಾಗೆ ನಾನು ಯಾವಾಗಲೂ ಹೇಳ್ತಿರೋ ಹಾಗೆ ಆದಷ್ಟು ಟ್ರಾವೆಲಿಂಗ್ ಮಾಡ್ತಾ ಲೈಫ್ನ ಎಂಜಾಯ್ ಮಾಡಿ ಅಂತ ಹೇಳ್ತಾ ಮುಂದಿನ ಕಾರ್ಯಕ್ರಮಗಳಲ್ಲಿ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ ಅಂತ ಹೇಳ್ತಾ ಯಾವಾಗಲೂ ಕೂಡ ಹೇಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಏ ದೀಪಾ, ಏನಿದು ನನಗೊಂದು ಮಾವಿನ ಹಣ್ಣು ಕೊಡದೆ ಒಬ್ಳೆ ತಿಂತಿದ್ಯಾ? ಅದು ಇಷ್ಟೊಂದು ಚೆನ್ನಾಗಿರೋ ಮಿಯಾಜಾಕಿ, ಬಾದಾಮಿ, ರಸ್ಪುರಿ ಹಣ್ಣುಗಳನ್ನ ಎಲ್ಲಿಂದ ತಂದೆ?
1: ಅಬ್ಬಬ್ಬಾ ದಿವ್ಯಾ, ಬರೀ ಮಾವಿನ ಹಣ್ಣು ಅಷ್ಟೇ ಅಲ್ಲ, ಸಕ್ಕರೆ ಪಟ್ನ ಮತ್ತೆ ಚಂದ್ರ ಹಲಸಿನ ಹಣ್ಣುಗಳು ಕೂಡ ತಂದಿದ್ದೀನಿ. ಇದೆಲ್ಲ ಸಿಕ್ಕಿದ್ದು ನಮ್ ಶಿವಮೊಗ್ಗದಲ್ಲೇ.
2: ಹೌದು, ಜಿಲ್ಲಾ ಹಾಪ್ಕಾಮ್ ಶಿವಮೊಗ್ಗ, ತೋಟಗಾರಿಕೆ ಇಲಾಖೆ ಶಿವಮೊಗ್ಗ, ರಾಮನಗರ ಜಿಲ್ಲಾ ಮಾವು ಬೆಳೆಗಾರರ ಸಂಘ ಇವರ ಸಹಯೋಗದಲ್ಲಿ ಆಯೋಜಿಸಿರುವ ಭರ್ಜರಿ ಮಾವು ಮತ್ತು ಹಲಸಿನ ಮೇಳ 2026 June 5, 6 and 7 ಶಿವಮೊಗ್ಗದ ವಿನೋಬನಗರದ 100 feet ರಸ್ತೆಯಲ್ಲಿರೋ ಹಾಪ್ಕಾಮ್ಸ್ ಕಚೇರಿ ಆವರಣದಲ್ಲಿ ಈ ಮೇಳ ನಡೆಯಲಿದೆ. ಅಂತಾರಾಷ್ಟ್ರೀಯ ಪ್ರಸಿದ್ಧಿಯ ಮಿಯಾಜಾಕಿ, ಐವರಿ ಮಾವು ಸೇರಿದಂತೆ ಕೇಸರ್, ಮಲ್ಲಿಕಾ ತಳಿಗಳು ಹಾಗೂ ಅಪರೂಪದ ರುದ್ರಾಕ್ಷಿ ಹಲಸಿನ ಹಣ್ಣುಗಳು ನೇರ ಪ್ರದರ್ಶನ ಹಾಗೆ ಮಾರಾಟ ಇಲ್ಲಿದೆ.
1: ಮತ್ತೆ ನಾವು ಹೋಗೋಣ, ನಮ್ಮ ರೈತರನ್ನು ಪ್ರೋತ್ಸಾಹಿಸೋಣ. ಬನ್ನಿ, ಭಾಗವಹಿಸಿ, ಖರೀದಿಸಿ. ಎಲ್ಲರಿಗೂ ಆದರದ ಸುಸ್ವಾಗತ.
3: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವೆಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವೆಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವೆಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈಚುವೆಲ್. ಭೇಟಿ ಕೊಡಿ ಮೈತ್ರಿ ಮೈಚುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈಚುವೆಲ್.
4: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ಕೆ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
5: ಹೂನೆ, ರೆಡಿ ಆಗ್ತಾ ಇದೆ.
4: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
6: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
7: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಸಾಹಿತ್ಯ ಲೋಕ ಕಾರ್ಯಕ್ರಮ. ಸ್ನೇಹಿತರೆ, ಜಗತ್ತಿನಲ್ಲಿ ಯಾವ ಶಾಲಾ ಕಾಲೇಜುಗಳು ಕಲಿಸದ ಪಾಠವನ್ನು ಬಡತನ, ಹಸಿವು, ಸೋಲು ಮತ್ತು ಅವಮಾನಗಳು ಕಲಿಸುತ್ತವೆ ಅನ್ನುವಂತಹ ಮಾತಿದೆ. ಖಂಡಿತವಾಗ್ಲೂ ಅಲ್ವಾ? ಈ ಬಡತನ, ಹಸಿವು, ಸೋಲು ಮತ್ತು ಅವಮಾನಗಳ ಬಗ್ಗೆ ಯಾವ ಶಾಲಾ ಕಾಲೇಜುಗಳಿಂದ ನಾವು ಕಲಿಯೋದಿಲ್ಲ. ಇವೆಲ್ಲವುಗಳನ್ನು ನಾವು ಕಲಿಯೋದು ಅನುಭವಗಳಿಂದ. ಇವೆಲ್ಲವೂ ಕೂಡ ನಮ್ಮ ಜೀವನಕ್ಕೆ ಒಂದು ಹೊಸ ಪಾಠವನ್ನು ಕಲಿಸ್ತವೆ. ಮುಂದೆ ಏನು ಮಾಡಬೇಕು, ಯಾವ ರೀತಿ ಇರಬೇಕು, ಹೇಗೆ ನಮ್ಮ ಜೀವನವನ್ನು ನಾವು ನಿರ್ಧಾರ ಮಾಡಬೇಕು ಅನ್ನುವಂತಹ ಪಾಠವನ್ನು ಕಲಿಸ್ತವೆ ಈ ವಿಷಯಗಳು. ಈ ಮಾತಿನೊಂದಿಗೆ ಈ ದಿನದ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನು ಶುರು ಮಾಡೋಣ ಸ್ನೇಹಿತರೆ. ಈ ದಿನದ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಶಿವಮೊಗ್ಗ ಜಿಲ್ಲೆಯ ಹೊಸನಗರದ ಗೌಡಕೊಪ್ಪದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸುತ್ತಿರುವಂತಹ ಅಂಬಿಕಾ ಸಂತೋಷ್ ಮೇಡಮ್ ಅವರು, BA ಸಂಶುದ್ದೀನ್ ರವರು ಬರೆದಿರುವಂತಹ ಬದುಕು ನನ್ನದು ಅನ್ನುವಂತಹ ಕಥಾ ಮಾಲಿಕೆಯಿಂದ ಆಯ್ದ ಒಂದು ಕಥೆಯನ್ನು ಪ್ರಸ್ತುತ ಪಡಿಸ್ತಾ ಇದ್ದಾರೆ. ತಡ ಮಾಡೋದು ಬೇಡ, ಬದುಕು ನನ್ನದು ಅನ್ನುವಂತಹ ಕಥೆಯನ್ನು ಅಂಬಿಕಾ ಸಂತೋಷ್ ಮೇಡಮ್ ಅವರಿಂದ ಕೇಳೋಣ.
8: ಪ್ರಿಯ ಕೇಳುಗರಿಗೆ ನಮಸ್ಕಾರಗಳು. ನಾನು ಅಂಬಿಕಾ ಸಂತೋಷ್. BA ಶಂಶುದ್ದೀನ್ ರವರು ಬರೆದಿರುವ ಬದುಕು ನನ್ನದು ಎಂಬ ಕಥಾ ಮಾಲಿಕೆಯಿಂದ ಆಯ್ದ ಕಥೆಯನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇನೆ. ಅಮ್ಮ, ಹೊಟ್ಟೆ ಹಸಿತಾ ಇದೆ, ಊಟ ಕೊಡು. ಮಗು ಒಂದೇ ಸಮನೆ ತಾಯಿಯನ್ನು ಪೀಡಿಸ್ತಾ ಇತ್ತು. ಸುಮತಿಗೆ ಮಗುವನ್ನು ಸಮಾಧಾನ ಮಾಡಲು ಸಾಧ್ಯವಾಗಲಿಲ್ಲ. ಮಗುವಿಗೆ ತಿನ್ನಲು ಕೊಡಲು ಏನೂ ಇರಲಿಲ್ಲ. ಸಮಾಧಾನ ಮಾಡೋದಾದರೂ ಹೇಗೆ? ದುಡಿಯದ ಗಂಡ ಸುಮ್ಮನೆ ಇದ್ದರೂ ಸಾಕಾಗಿತ್ತು. ತಾನೇ ದುಡಿದು ಹಾಕ್ತಾ ಇದ್ದೆ, ಆದರೆ ಕುಡಿತದ ಚಟ ಅವನಿಗೆ ಅಂಟಿತ್ತು. ದುಡಿಯಲೂ ಹೋಗದೆ ಮನೆಯ ನೆಮ್ಮದಿ ಕೆಡಿಸಿದ್ದ. ಸುಮತಿ ದುಡಿದು ತಂದದ್ದನ್ನು ಕರುಣೆ ತೋರದೆ ಕಿತ್ಕೊಳ್ತಾ ಇದ್ದ. ಸುಮತಿಗೆ ಉಪವಾಸ ಅಭ್ಯಾಸವಾಗಿತ್ತು, ಆದರೆ ಇನ್ನು 3 ವರ್ಷ ತುಂಬದ ಮಗು, ಅದಕ್ಕೆ ಹಸಿವು ತಡೆಯಲು ಸಾಧ್ಯವೇ? ಸುಮತಿ ಮಗುವನ್ನು ಎತ್ತಿಕೊಂಡ್ಲು, ಸ್ವಲ್ಪ ದೂರದಲ್ಲಿದ್ದ ಮಾಲತಿಯ ಮನೆಗೆ ಹೆಜ್ಜೆ ಹಾಕಿದ್ಲು. ಮಾಲತಿ ಮಗುವಿಗೆ ಹಾಲು ಕೊಟ್ಲು, ರೊಟ್ಟಿ ಕೊಟ್ಲು. ಹಸಿವು ಕಳೆದ ಮಗು ಹಾಗೆ ನಿದ್ದೆ ಹೋಯಿತು. ಮಾಲತಿಗೆ ಸುಮತಿಯ ನೋವು ತಿಳಿದಿತ್ತು. ಮಾಲತಿಯ ಗಂಡ ಕುಡುಕ ಅಲ್ಲ, ಅವನೂ ದುಡಿತಾ ಇದ್ದ. ಇಬ್ಬರ ಸಂಪಾದನೆ ಮನೆ ಖರ್ಚಿಗೆ ಸಾಕಾಗ್ತಾ ಇತ್ತು. ಅಲ್ಪ ಸ್ವಲ್ಪ ಉಳಿತಾಯ ಮಾಡಲು ಸಾಧ್ಯವಾಗ್ತಾ ಇತ್ತು. ಮಾಲತಿ ಸುತ್ತಮುತ್ತಲ ಹೆಂಗಸರನ್ನು ಸೇರಿಸಿ ಒಂದು ಸಂಘವನ್ನು ಕಟ್ಟಿದ್ಲು. ಸುಮತಿಯನ್ನೂ ಕರೆದಿದ್ಲು. ಆದರೆ ಸುಮತಿಗೆ ಗಂಡನ ಹೆದರಿಕೆ, ರಂಗಣ್ಣ ಒಪ್ಪುವುದಿಲ್ಲ ಎಂದು ಅವಳಿಗೆ ಚೆನ್ನಾಗಿ ಗೊತ್ತಿತ್ತು. ಮಾಲತಿ ಮತ್ತೆ ಸುಮತಿಗೆ ವಿವರಿಸಿದ್ಲು. ಹೊಣೆ ಅರಿಯದ ಗಂಡನನ್ನು ನಂಬಿಕೊಂಡು ಬದುಕೋದಾದರೂ ಹೇಗೆ ಎಂದು ಪ್ರಶ್ನಿಸಿದ್ಲು. ಹೆಣ್ಣು ತನ್ನ ಕಾಲ ಮೇಲೆ ತಾನು ನಿಲ್ಲಬೇಕು ಅಂತ ವಾದಿಸಿದ್ಲು. ಅವಳ ಮಾತಿಗೆ ಸುಮತಿ ಸರಿ ಕಂಡಿದ್ಲು. ಆದರೂ ಗಂಡನ ಹೆದರಿಕೆ ಇದ್ದೇ ಇತ್ತು. ಕೊನೆಗೆ ಏನಾದರೂ ಆಗಲಿ ಅಂತ ಗಟ್ಟಿ ಮನಸ್ಸು ಮಾಡಿ ಸ್ವಸಹಾಯ ಸಂಘ ಸೇರಲು ಒಪ್ಕೊಂಡಿದ್ಲು. ಇದಾಗಿ ಸುಮಾರು ಒಂದು ವರ್ಷ ಕಳೆದಿದೆ. ಈ ನಡುವೆ ಸುಮತಿಯ ಗಂಡನಿಗೆ ವಿಷಯ ತಿಳಿತು. ಹೆಂಡತಿಯ ಸಂಘಕ್ಕೆ ಸೇರಿದ್ದು ಅವನಿಗೆ ಸಿಟ್ಟು ತರಿಸ್ತು. ಸಂಘವನ್ನು ಬಿಡುವಂತೆ ಒತ್ತಾಯ ಮಾಡಿದ ಸುಮತಿ ಕೇಳಲಿಲ್ಲ, ಚೆನ್ನಾಗಿ ಬಡಿದ. ಆದರೂ ಸುಮತಿ ಒಪ್ಪಲಿಲ್ಲ. ಕೊನೆಗೆ ಹಾಳಾಗು ಎಂದು ಸುಮ್ಮನಾದ.
7: ಸಾಮಾನ್ಯವಾಗಿ ನಾವು ಈ ರೀತಿಯ ಘಟನೆಗಳನ್ನು ನ್ಯೂಸ್ಗಳಲ್ಲಿ ನೋಡ್ತಾ ಇರ್ತೀವಿ, ಹಾಗೆ ನ್ಯೂಸ್ ಪೇಪರ್ಗಳಲ್ಲಿ ಕೂಡ ಓದ್ತಾ ಇರ್ತೀವಿ. ಸ್ನೇಹಿತರೆ, ಧೂಮಪಾನ ಮದ್ಯಪಾನ ಕೆಟ್ಟದ್ದಂತ ಗೊತ್ತಿದ್ರು ಅದಕ್ಕೆ ದಾಸರಾಗಿ ಸಾಕಷ್ಟು ಕುಟುಂಬಗಳು ಇದರಿಂದ ಕಷ್ಟಗಳನ್ನು ಅನುಭವಿಸ್ತಾ ಇರೋದನ್ನು ಇಂದಿಗೂ ಕೂಡ ನಾವು ಕಣ್ಣಾರೆಯಾಗಿ ನೋಡ್ತಾ ಇದ್ದೀವಿ, ಹಾಗೆ ಕಾಣ್ತಾ ಇದ್ದೀವಿ ಕೂಡ. ಇಲ್ಲಿ ಕೂಡ ಸುಮತಿಯ ಕತೆ ತುಂಬ ವ್ಯಥೆಯಾಗಿದೆ. ಅವಳ ಗಂಡ ರಂಗಣ್ಣ ಕುಡಿತದ ಚಟಕ್ಕೆ ಒಳಗಾಗಿರ್ತಾರೆ. ಅಂತಹ ಸಮಯದಲ್ಲಿ ಕುಟುಂಬವನ್ನು ನಿಭಾಯಿಸೋದು ಕೂಡ ತುಂಬಾ ಕಷ್ಟ ಆಗತ್ತೆ. ಅದಕ್ಕೆ ಸಾಲದು ಎಂಬಂತೆ ಸಣ್ಣ ಮಗು ಬೇರೆ. ಇಂತಹ ಸಮಯದಲ್ಲಿ ಮಾಲತಿ ಅನ್ನುವವರ ಪರಿಚಯ ಆಗತ್ತೆ. ಅವರ ಸಂಘಕ್ಕೆ ಕೂಡ ಇವರು ಸೇರ್ಕೊಳ್ತಾರೆ. ಇದು ಸ್ವಲ್ಪವೂ ರಂಗಣ್ಣ ಅವರಿಗೆ ಇಷ್ಟ ಆಗಿರೋದಿಲ್ಲ. ಮುಂದೆ ಕತೆ ಏನಾಗತ್ತೆ, ಯಾವ ರೀತಿ ಬದಲಾವಣೆ ಆಗತ್ತೆ ಅನ್ನೋದನ್ನು ಅಂಬಿಕಾ ಸಂತೋಷ್ ಮೇಡಮ್ ಅವರಿಂದ ತಿಳಿಯೋದಕ್ಕಿಂತ ಮುಂಚೆ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ಕೇಳ್ತೀರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ದೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಸಾಹಿತ್ಯ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಅಂಬಿಕಾ ಸಂತೋಷ್ ಮೇಡಮ್ ಅವರು ಬಿ ಎ ಸಂಶುದ್ದೀನ್ ರವರು ಬರೆದಿರುವ ಬದುಕು ನನ್ನದು ಅನ್ನುವಂತಹ ಕಥಾ ಸಂಕಲನದಿಂದ ಆಯ್ದ ಒಂದು ಕಥೆಯನ್ನು ಪ್ರಸ್ತುತಪಡಿಸ್ತಾ ಇದ್ದಾರೆ. ಸುಮತಿ ಬಡ ಕುಟುಂಬದ ಹೆಣ್ಮಗಳು. ಮದುವೆ ಆದ ನಂತರವೂ ಅವಳಿಗೆ ಯಾವುದೇ ಖುಷಿ ಸಿಕ್ಕಿರೋದಿಲ್ಲ. ಯಾಕಪ್ಪ ಅಂದರೆ ರಂಗಣ್ಣ ಕುಡಿತದ ಚಟಕ್ಕೆ ಒಳಗಾಗಿರ್ತಾರೆ. ಅಂತಹ ಸಮಯದಲ್ಲಿ ಕುಟುಂಬವನ್ನು ನಿಭಾಯಿಸೋದು ಕೂಡ ಸುಮತಿಗೆ ತುಂಬ ಕಷ್ಟ ಆಗತ್ತೆ. ಆಗ ಪರಿಚಯ ಆಗೋದೇ ಮಾಲತಿಯವರು. ಮಾಲತಿಯವರು ಅವರ ಸಂಘಕ್ಕೆ ಸೇರಿಸ್ಕೊಳ್ತಾರೆ ಸುಮತಿಯವರನ್ನು. ಮೊದಲಿಗೆ ಒಂದು ಸ್ವಲ್ಪ ಭಯ ಇರುತ್ತೆ, ರಂಗಣ್ಣ ಏನು ಹೇಳ್ತಾರೋ ಏನೋ, ಇದು ಕೊಪ್ಕೊಳ್ತಾರೋ ಇಲ್ವೋ ಅಂತ. ರಂಗಣ್ಣ ಅವ್ರಿಗೆ ಇಷ್ಟ ಇರೋದಿಲ್ಲ, ಅವರು ಕೂಡ ಬೈತಾರೆ. ಆದರೆ ಸುಮತಿ ಒಂದು ನಿರ್ಧಾರವನ್ನು ಮಾಡಿರ್ತಾಳೆ, ಏನೋ ಇದರಿಂದ ಒಳ್ಳೇದಾಗತ್ತೆ ಅಂತ. ಮುಂದೆ ಕತೆ ಯಾವ ರೀತಿ ಬದಲಾವಣೆ ಆಗತ್ತೆ, ಏನಾಗತ್ತೆ ಅನ್ನೋದನ್ನು ಅಂಬಿಕಾ ಸಂತೋಷ್ ಮೇಡಮ್ ಅವರಿಂದ ಕೇಳೋಣ.
3: ಉಪವಾಸ, ಹೊಡೆತ ಸುಮತಿಗೆ ಮಾಮೂಲಿ ಆಗಿತ್ತು. ಹಾಗಾಗಿ ಅವಳು ಉಳಿತಾಯ ಮಾಡಲು ಹಿಂದೆ ಬೀಳಲಿಲ್ಲ. ಎಷ್ಟೇ ಕಷ್ಟ ಇದ್ರೂ ವಾರ ವಾರ ಹಣ ಕಟ್ತಾ ಇದ್ಲು. ಸಂಘದ ಸಭೆಗೆ ಆ ವಾರ ಬ್ಯಾಂಕ್ನವರು ಬಂದಿದ್ರು. ಹಸು ಸಾಕಲು ಸಾಲ ಕೊಡುವ ಭರವಸೆ ನೀಡಿದ್ರು. ಸಂಘದವರು ಒಟ್ಟಾಗಿ ಸೇರಿ 5 ಹಸುಗಳನ್ನು ಕೊಂಡ್ರು. ಸಾಕಲು ಜಾಗಕ್ಕೆ ತೊಂದರೆ ಇರಲಿಲ್ಲ. ಮಾಲತಿಯ ಮನೆಯ ಹಿತ್ತಲಲ್ಲೇ ಕೊಟ್ಟಿಗೆ ಕಟ್ಟಿದ್ರು. ಇಲಾಖೆಯ ಅಧಿಕಾರಿಗಳು ಮಾರ್ಗದರ್ಶನ ಮಾಡಿದರು. ಹಾಲು ಮಾರಾಟ ಅವರಿಗೆ ಸಮಸ್ಯೆಯೇ ಆಗಿರಲಿಲ್ಲ. ಪಕ್ಕದ ಪಟ್ಟಣದಲ್ಲಿ ಹಾಲಿಗೆ ತುಂಬ ಬೇಡಿಕೆ ಇತ್ತು. ದಿನವೂ ಬೆಳಗ್ಗೆ ಬಸ್ನಲ್ಲಿ ಪಟ್ಟಣಕ್ಕೆ ಹೋಗುವುದು, ಹೋಟೆಲ್ಗೆ ಹಾಲು ಕೊಟ್ಟು ಹಣ ತರುವುದು, ವಾರಕ್ಕೆ ಒಬ್ಬರಂತೆ ಈ ಹೊಣೆ ಹೊತ್ತರು. ಹಾಲಿನ ಬೇಡಿಕೆ ಇನ್ನೂ ಹೆಚ್ಚಾಯಿತು. ಮತ್ತೆ 2 ಹಸು ಖರೀದಿಸಿದರು. ಬ್ಯಾಂಕಿನ ಸಾಲವನ್ನು ಸರಿಯಾಗಿ ಕಟ್ತಾ ಇದ್ರು. ವ್ಯಾಪಾರ ಚೆನ್ನಾಗಿ ಸಾಗತೊಡಗಿತ್ತು. ಸುಮತಿಯ ಗಂಡನ ಕಾಟ ಈಗ ಹೆಚ್ಚಾಯಿತು. ಹೆಂಡತಿ ಬಳಿ ಹಣ ಇದೆ ಎಂದು ಅವನಿಗೆ ಗೊತ್ತಾಯಿತು. ದಿನವೂ ಪೀಡಿಸ್ತಾ ಇದ್ದ. ಒಂದಿನ ಸುಮತಿ ತಿರುಗಿ ನಿಂತಳು. ಇನ್ನು ಮುಂದೆ 1 ರೂಪಾಯಿಯೂ ಸಿಗುವುದಿಲ್ಲ ಎಂದು ಗಂಡನಿಗೆ ಹೇಳಿದ್ಲು. ಗಂಡ ಹೊಡೆಯಲು ಕೈ ಎತ್ತಿದ. ಅವನ ಕೈಯನ್ನು ತಡೆದು, ಇನ್ನೊಮ್ಮೆ ನನ್ನ ಮುಟ್ಟಿದರೆ ಪೊಲೀಸರ ಬಳಿ ಹೋಗುತ್ತೇನೆ ಎಂದು ಗುಡುಗಿದಳು. ಸುಮತಿ ಎಂದೂ ಗಂಡನಿಗೆ ಎದುರು ನಿಂತವಳಲ್ಲ. ಎಷ್ಟೇ ಹೊಡೆದರು ಅಳುತ್ತಾ ನೋವು ನುಂಗುತ್ತಿದ್ಲು. ಈಗ ತನಗೆ ಹೊಡೆಯುವ ಹಾಗೆ ನಿಂತಿದ್ದಾಳೆ. ರಂಗಣ್ಣ ಸುಮ್ಮನೆ ಹೊರಗೆ ಹೋದ. ಕುಡಿಯಲು ಅವನ ಬಳಿ ಹಣ ಇರಲಿಲ್ಲ. ಎಲ್ಲೆಲ್ಲೋ ಸುತ್ತಿ ಮನೆಗೆ ಮತ್ತೆ ಬಂದ. ಗಂಡ ಮತ್ತೆ ಬಂದು ಹಣ ಕೇಳುತ್ತಾನೆ ಎಂದು ಸುಮತಿಗೆ ತಿಳಿದಿತ್ತು. ಏನೇ ಆದರೂ ಹಣ ಕೊಡೋದಿಲ್ಲ ಎಂದು ಅವಳು ನಿರ್ಧಾರ ಮಾಡಿದ್ಲು. ಅವಳ ನಿರೀಕ್ಷೆಯಂತೆ ಗಂಡ ಒಳಗೆ ಬಂದ. ಆದರೆ ಈಗ ಅವನ ಮುಖದಲ್ಲಿ ರೋಷ ಇರಲಿಲ್ಲ. ದೈನ್ಯದಿಂದ ಹೆಂಡತಿಯ ಬಳಿ ಬಂದ. 10 ರೂಪಾಯಿ ಕೊಡು, ನಾಳೆಯಿಂದ ಕೇಳೋದಿಲ್ಲ. ಇಲ್ಲ ಅನ್ಬೇಡ ಎಂದ. ಕೊಟ್ಟರೆ ನೀನು ಕುಡಿದು ಹಾಳು ಮಾಡ್ತೀಯ, ನಾನು ಕೊಡೋದಿಲ್ಲ. ಸುಮತಿ ಧೈರ್ಯದಿಂದ ಹೇಳಿದ್ಲು. ಇಲ್ಲ ಇಲ್ಲ, ಇನ್ನು ನಾನು ಕುಡಿಯೋದಿಲ್ಲ, ಇವತ್ತೇ ಕೊನೆ, ನಿನ್ನಾಣೆ. ಗಂಡನ ಮಾತಿಗೆ ಮನಸ್ಸು ಕರಗ್ತು, ಆದರೆ ಅದನ್ನು ಹೊರಗಡೆ ತೋರಿಸಲಿಲ್ಲ. ಕುಡಿಯುವುದಾದರೆ ನಾನು ದುಡ್ಡು ಕೊಡೋದಿಲ್ಲ ನಿಮಗೆ. ನಾನು ಮಗು ಬೇಕಾದರೆ ಕುಡಿತಾ ಬಿಡಿ, ಏನನ್ನಾದರೂ ಕೆಲಸ ಮಾಡಿ, ನಾವು ಚಂದದಿಂದ ಇರೋಣ. ಇಲ್ಲದಿದ್ದರೆ ಇನ್ನು ಮೇಲೆ ನಿಮ್ಮ ದಾರಿ ನಿಮಗೆ, ನನ್ನ ದಾರಿ ನನಗೆ. ಮಾತುಗಳು ಹೊರಬಂದ ಮೇಲೆ ಸುಮತಿಗೆ ಆಶ್ಚರ್ಯ. ತಾನು ಇಷ್ಟೆಲ್ಲ ಮಾತನಾಡಿದೆನಾ? ಗಂಡ ಏನು ಮಾಡುತ್ತಾನೋ ಎಂದು ಸ್ವಲ್ಪ ಹೆದರಿಕೆಯೂ ಆಯಿತು. ಗಂಡನ ಮುಖ ನೋಡಿದ್ಲು.
2: ಈ ರೀತಿಯಲ್ಲಿ ಸುಮತಿ ಧೈರ್ಯವಾಗಿ ಒಂದು ಗಟ್ಟಿ ನಿರ್ಧಾರವನ್ನು ತೆಗೆದುಕೊಳ್ತಾಳೆ ಅವಳ ಜೀವನದಲ್ಲಿ. ಯಾಕಪ್ಪ ಅಂದರೆ ಅವಳಿಗೆ ಬದುಕನ್ನು ನಡೆಸುವುದು ಅನಿವಾರ್ಯವಾಗಿರುತ್ತೆ. ಮಕ್ಕಳ ಜವಾಬ್ದಾರಿ ಕೂಡ ಇರುತ್ತೆ, ಆ ಜವಾಬ್ದಾರಿಯನ್ನು ಕೂಡ ನಿಭಾಯಿಸಬೇಕಾಗಿರುತ್ತೆ. ಹಾಗೆ ಗಂಡನನ್ನು ಕೂಡ ಈ ಕುಡಿತದ ಚಟದಿಂದ ದೂರ ಮಾಡಬೇಕು ಅನ್ನೋ ಒಂದು ಆಸೆ ಕೂಡ ಇರುತ್ತೆ. ಸೊ ಆ ಆಸೆಯಂತೆ ಗಂಡನ ಬಳಿ ನಿಷ್ಠುರವಾಗಿ ಕೂಡ ಮಾತಾಡ್ತಾಳೆ. ಕೆಲವೊಂದು ನಿರ್ಧಾರಗಳನ್ನು ನಾವು ಸರಿಯಾದ ಸಮಯಕ್ಕೆ ತೆಗೆದುಕೊಂಡಾಗ ಮಾತ್ರ ನಮ್ಮ ಬದುಕು ಕೂಡ ಚೆನ್ನಾಗಿರುತ್ತೆ. ಇಲ್ಲ ಅಂದರೆ ಆ ಸಮಸ್ಯೆಗಳು ಕಟ್ಟಿಟ್ಟ ಬುತ್ತಿ ಆಗಿಬಿಡ್ತವೆ. ಇಲ್ಲಿ ಕೂಡ ಜಾಣತನದಿಂದ ಸುಮತಿ ಸಂಘಕ್ಕೆ ಸೇರಿಕೊಂಡು ಹನಿ ಹನಿ ಗೂಡಿದ್ರೆ ಹಳ್ಳ, ತೆನೆ ತೆನೆ ಸೇರಿದ್ರೆ ಬಳ್ಳ ಅನ್ನುವ ಹಾಗೆ ಒಂದೊಂದು ರೂಪಾಯಿಯನ್ನು ಕೂಡಿಟ್ಕೊಳ್ತಾಳೆ. ಈಗ ಅವಳಿಗೆ ಧೈರ್ಯ ಬಂದಿದೆ,

0: ರೋಗರಕ್ಷಣೆಗಳನ್ನು ಸಿಹಿಯಾಗಿಸಿ.
1: ಮತ್ತೊಮ್ಮೆ ಸಾಹಿತ್ಯ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಗೌಡಕೊಪ್ಪದಲ್ಲಿ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸುತ್ತಿರುವಂತಹ ಅಂಬಿಕಾ ಸಂತೋಷ್ ಮೇಡಮ್ ಅವರು, ಬಿಎ ಸಂಶುದ್ದೀನ್ ರವರು ಬರೆದಿರುವಂತಹ ಬದುಕು ನನ್ನದು ಅನ್ನುವಂತಹ ಕಥಾ ಸಂಕಲನದಿಂದ ಆಯ್ದಂತಹ ಕಥೆಯನ್ನು ತಿಳಿಸ್ತಾ ಇದ್ರು. ಕತೆ ತುಂಬ ಚೆನ್ನಾಗಿದೆ. ಸುಮತಿಗೆ ಅಂತಲ್ಲ, ಎಲ್ರಿಗೂ ಕೂಡ ಒಂದು ಕನಸಿದ್ದೇ ಇರುತ್ತೆ, ನಮ್ಮ ಬದುಕು ಚೆನ್ನಾಗಿರಬೇಕು, ನಮ್ಮ ಕುಟುಂಬದವರು ಚೆನ್ನಾಗಿರಬೇಕು, ಕುಟುಂಬದಲ್ಲಿ ಯಾವಾಗಲೂ ಸುಖ ಶಾಂತಿ ನೆಮ್ಮದಿ ಇರಬೇಕು, ನಾವು ಕೂಡ ಬದುಕನ್ನು ತುಂಬ ಸುಂದರವಾಗಿ ಕಟ್ಕೊಳ್ಬೇಕು ಅನ್ನುವಂತಹ ಕನಸನ್ನು ಕಂಡುಕೊಂಡಿರ್ತೀವಿ. ನಮ್ಮ ಬದುಕು ಕೂಡ ಸುಂದರವಾಗಿರಬೇಕು ಅನ್ನುವಂತಹ ಕನಸನ್ನು ಕಟ್ಕೊಂಡಿರ್ತೀವಿ. ಅಂತಹ ಕನಸು ನನಸಾದಾಗ ಖುಷಿಯಾಗತ್ತೆ. ಅದೇ ಕನಸು ನನಸಾಗದೇ ಇದ್ದಾಗ ಕೆಲವೊಂದು ಬದಲಾವಣೆಗಳನ್ನು, ಕೆಲವೊಂದು ದಿಟ್ಟ ನಿರ್ಧಾರಗಳನ್ನು ನಾವು ತೆಗೆದುಕೊಳ್ಬೇಕಾಗತ್ತೆ. ಅಂತಹ ನಿರ್ಧಾರಗಳನ್ನು ಸುಮತಿ ಇಲ್ಲಿ ತೆಗೆದುಕೊಳ್ತಾಳೆ. ಸ್ವಾವಲಂಬಿ ಜೀವನವನ್ನು ನಡೆಸಲಿಕ್ಕೆ ನಿರ್ಧಾರವನ್ನು ಮಾಡ್ತಾಳೆ. ಆ ವಿಷಯವನ್ನು ಗಂಡನ ಹತ್ತಿರ ಕೂಡ ಪ್ರಸ್ತುತಪಡಿಸ್ತಾರೆ. ಮಕ್ಕಳ ಜವಾಬ್ದಾರಿ ಇರುತ್ತೆ, ಕುಟುಂಬದ ನಿರ್ವಹಣೆ ಮಾಡಬೇಕಾಗಿರುತ್ತೆ. ಇಲ್ಲಿ ಗಂಡ ಕುಡಿತದ ಚಟಕ್ಕೆ ಒಳಗಾದಾಗ ಯಾವುದೇ ಹೆಣ್ಮಕ್ಕಳಾದರೂ ಈ ರೀತಿಯ ನಿರ್ಧಾರವನ್ನು ತೆಗೆದುಕೊಳ್ಳೋದು ಸಹಜ ಕೂಡ. ಇಂತಹ ನಿರ್ಧಾರದಿಂದ ರಂಗಣ್ಣ ಅವರು ಬದಲಾಗ್ತಾರ, ಕುಡಿತದಿಂದ ಹೊರಬರ್ತಾರ, ಒಂದು ಉತ್ತಮ ಬದುಕನ್ನು ಕಟ್ಕೊಳ್ತಾರ ಇಲ್ವಾ ಅನ್ನುವಂತಹ ವಿಷಯವನ್ನು ಅಂಬಿಕಾ ಸಂತೋಷ್ ಮೇಡಮ್ ಅವರಿಂದ ಕೇಳೋಣ.
2: ಅವನು ಏನೋ ಯೋಚನೆ ಮಾಡ್ತಾ ಇದ್ದ. ನಂತರ ಹೆಂಡತಿಯ ಮುಖ ನೋಡ್ದ. ಏನೂ ಹೇಳದೆ ಸೀದ ಹೊರಗೆ ಹೋದ. ಅವನ ಹಿಂದೆಯೇ ಸುಮತಿ ಹೊರಬಂದ್ಲು. ಮನೆಯಿಂದ ದೂರ ದೂರ ಹೋಗ್ತಾ ಇದ್ದ ಗಂಡನನ್ನೇ ನೋಡ್ತಾ ನಿಂತ್ಲು. ರಾತ್ರಿ ಇಡೀ ಕಾದ್ರೂ ರಂಗಣ್ಣ ಬರಲೇ ಇಲ್ಲ. ಮಾರನೇ ದಿನ ಕೆಲಸಕ್ಕೆ ಹೋಗಲು ಆಗಲಿಲ್ಲ, ಮನೆಯಲ್ಲೇ ಉಳಿದ್ಲು. ಗಂಡ ಇನ್ನು ಬರುವುದಿಲ್ಲ ಅಂದ್ಕೊಂಡು ಸುಮ್ಮನಾದ್ಲು. ಆದರೂ ಏನೋ ಹೆದರಿಕೆ ಆತಂಕ ಅವಳ ಮನಸ್ಸಿನಲ್ಲಿ. ಸಂಜೆ ರಂಗಣ್ಣ ಮನೆಗೆ ಬಂದ. ಅವನು ಕುಡಿದಿರಲಿಲ್ಲ, ಕೈಯಲ್ಲಿ ಹೂವಿನ ಕಟ್ಟಿತ್ತು, ತಿಂಡಿಯ ಪೊಟ್ಟಣವೂ ಇತ್ತು. ಸುಮತಿಗೆ ತನ್ನ ಕಣ್ಣುಗಳನ್ನೇ ನಂಬಲು ಆಗಲಿಲ್ಲ. ರಂಗಣ್ಣ ಹೆಂಡತಿಯ ಬಳಿ ಬಂದ, ಮಗುವನ್ನು ಹತ್ತಿರ ಕರೆದ. ತಿಂಡಿಯ ಪೊಟ್ಟಣ ಮಗುವಿನ ಕೈಗಿತ್ತ, ಹೆಂಡತಿಯ ಕೈಲಿ ಹೂವನ್ನು ಇಟ್ಟ. ಏನೂ ಹೇಳದೆ ಸುಮ್ಮನೆ ಕುಳಿತ. ಸುಮತಿ ಕೇಳಿದ್ಲು, ಇದೆಲ್ಲ ಎಲ್ಲಿಂದ, ದುಡ್ಡೆಲ್ಲಿತ್ತು? ನಾನಿವತ್ತು ಕೂಲಿಗೆ ಹೋದೆ, ರಂಗಣ್ಣ ನಿಧಾನವಾಗಿ ಹೇಳ್ದ. ಕೆಲಸ ಮಾಡದೆ ಮೈಯೆಲ್ಲ ಜಡ್ಡುಗಟ್ಟಿತ್ತು, ಈಗ ಮೈ ತುಂಬ ಹಗುರ ಆಗಿದೆ. ಸ್ವಲ್ಪ ಹೊತ್ತು ಇಬ್ಬರು ಸುಮ್ಮನೆ ಕುಳಿತರು. ನಂತರ ರಂಗಣ್ಣನೇ ಮುಂದುವರೆಸಿದ, ನಿನ್ನ ಮಾತಿನ ಬಗ್ಗೆ ತುಂಬ ಯೋಚನೆ ಮಾಡಿದೆ, ನೀನು ಹೇಳಿದ್ದು ಸರಿ ಅನ್ನಿಸ್ತು. ಕುಡಿದರೆ ಸ್ವಲ್ಪ ಹೊತ್ತು ಏನೋ ಖುಷಿ ಸಿಗುತ್ತೆ, ಆದರೆ ನಿನ್ನ ಜೊತೆ ಇದ್ರೆ ಹೆಚ್ಚು ಖುಷಿ ಸಿಗುತ್ತೆ. ಮಗುಗೂ ಖುಷಿಯಾಗುತ್ತೆ, ನಿನಗೂ ಖುಷಿಯಾಗುತ್ತೆ, ಮೂರು ಜನ ಖುಷಿಯಾಗಿ ಇರಲು ಸಾಧ್ಯ ಎಂದ ರಂಗಣ್ಣ. ಕೇಳುತ್ತಾ ಸುಮತಿಗೆ ಸಂತೋಷವಾಯಿತು. ಗಂಡನ ಹತ್ತಿರ ಬಂದಳು, ಅವನ ಕೈ ಮೇಲೆ ಕೈ ಇಟ್ಟಳು. ಆದರೆ ಕುಡಿಯೋದೇ ಇದ್ರೆ ನಿಮಗೆ ಆಗೋದಿಲ್ಲ ಅಂತಿದ್ರಿ, ಕೇಳಿದ್ಲು. ಹೌದು, ಕೈಯೆಲ್ಲ ನಡುಗುತ್ತೆ, ಆದರೂ ಕುಡಿಯೋದಿಲ್ಲ. ಒಂದೆರಡು ದಿನ ತೊಂದರೆ ಆಗಬಹುದು, ಆಮೇಲೆ ಸರಿಯಾಗುತ್ತೆ. ಇನ್ನು ಮೇಲೆ ನಿನಗೆ ಕಷ್ಟ ಕೊಡೋದಿಲ್ಲ, ನಾನು ಕೂಲಿಗೆ ಹೋಗ್ತೀನಿ, ರಂಗಣ್ಣ ಹೇಳ್ದ. ನೀವು ಕೂಲಿಗೆ ಹೋಗಬೇಕಾಗಿಲ್ಲ, ನಮ್ಮ ಸಂಘದಲ್ಲೇ ಕೆಲಸ ಇದೆ, ನೀವು ಮಾಡೋದಾದರೆ ಸಂಘದವರಿಗೆ ಹೇಳ್ತೀನಿ, ಸುಮತಿ ಹೇಳಿದ್ಲು. ಸುಮತಿಯ ಸಲಹೆಗೆ ರಂಗಣ್ಣ ಒಪ್ಪಿದ. ರಂಗಣ್ಣನಿಗೆ ಕೆಲಸ ಕೊಡಲು ಸಂಘದವರೂ ಒಪ್ಪಿದ್ರು. ಗಂಡನ ಬದಲಾವಣೆ ಸುಮತಿಯ ಆತ್ಮವಿಶ್ವಾಸ ಹೆಚ್ಚಿಸಿತು. ಗಂಡ ಮತ್ತೆ ಹಳೆ ಚಾಳಿ ತೋರಿಸುವ ಹೆದರಿಕೆಯೂ ಇತ್ತು. ಕೆಲಕಾಲ ಗಂಡನನ್ನು ಎಚ್ಚರದಿಂದ ಗಮನಿಸಿದ್ಲು. ರಂಗಣ್ಣ ಪೂರ್ತಿ ಬದಲಾಗಿದ್ದ. ಹೆಂಡತಿಗೆ ಗೌರವ ಕೊಡ್ತಾ ಇದ್ದ, ಮಗುವನ್ನು ಪ್ರೀತಿಸ್ತಾ ಇದ್ದ, ಶ್ರದ್ಧೆಯಿಂದ ಕೆಲಸ ಮಾಡ್ತಾ ಇದ್ದ. ಮಾಲತಿಗೆ ರಂಗಣ್ಣನ ಪರಿವರ್ತನೆ ಪವಾಡ ಅನ್ನಿಸ್ತು. ಸುಮತಿಯ ಬಳಿ ಇದು ಹೇಗೆ ಸಾಧ್ಯವಾಯಿತು ಎಂದು ಕೇಳಿದ್ಲು. ಸುಮತಿ ನಡೆದ ವಿಷಯ ತಿಳಿಸಿದ್ಲು. ಮಾಲತಿಗೆ ಸಂತೋಷವಾಯಿತು. ನಿನ್ನ ಗಂಡ ನಿನ್ನನ್ನು ಬಿಟ್ಟಿದ್ದರೆ ಏನು ಮಾಡ್ತಿದ್ದೆ? ಮಾಲತಿ ಕೇಳಿದ್ಲು. ನನ್ನ ಮಗುವಿನ ಜೊತೆ ಬದುಕ್ತಾ ಇದ್ದೆ, ಗಂಡ ಇಲ್ಲದಿದ್ದರೂ ಬದುಕಬಹುದು ಅಂತ ತೋರಿಸ್ತಿದ್ದೆ. ಸುಮತಿ ದೃಢವಾಗಿ ನುಡಿದಳು. ಮಾಲತಿ ಅದನ್ನು ನಂಬಿದ್ಲು. ಗಂಡ ಇಲ್ಲದಿದ್ದರೆ ಹೆಣ್ಣಿಗೆ ಬಾಳೇ ಇಲ್ಲ ಅಂತ ಈ ಗಂಡಸರು ನಂಬಿದ್ದಾರೆ. ಅದಕ್ಕೆ ಹೆಂಗಸಿನ ಮೇಲೆ ದಬ್ಬಾಳಿಕೆ ಮಾಡೋದು, ನಿನ್ನ ಹಾಗೆ ಎಲ್ಲ ಹೆಂಗಸರು ನಿರ್ಧಾರ ತಗೋಬೇಕು, ಆಗ ಗಂಡಸರಿಗೂ ಹೆಣ್ಣಿನ ಬೆಲೆ ಗೊತ್ತಾಗುತ್ತೆ. ಗಂಡು ಇಲ್ಲದೆ ಹೆಣ್ಣು ಬದುಕುತ್ತಾಳೆ, ಆದರೆ ಹೆಣ್ಣು ಇಲ್ಲದೆ ಗಂಡಿಗೆ ಬದುಕಲು ಆಗದು. ಈ ಸತ್ಯ ನಿನ್ನ ಗಂಡನಿಗೆ ಗೊತ್ತಾಗಿದೆ. ಅಂತೂ ನಿನ್ನ ಕುಟುಂಬ ಒಂದು ನೆಲೆಗೆ ಬಂತು, ಅದೇ ಸಂತೋಷ, ಮಾಲತಿ ಹೇಳಿದ್ಲು. ನನಗೆ ಈ ಧೈರ್ಯ ಕೊಟ್ಟದ್ದು ನಮ್ಮ ಸಂಘ. ಒಬ್ಬಳೇ ಹೇಗೆ ಬದುಕಲಿ ಅಂತ ಹೆದರಿಕೆ ನನಗೂ ಇತ್ತು. ನಿಮ್ಮ

0: ತಹ ಜನರ ಮಾತು ನನಗೆ ಧೈರ್ಯ ತಂತು. ಅದೇ ಧೈರ್ಯದಿಂದ ಗಂಡನನ್ನು ಎದುರಿಸಿದೆ, ಸುಮತಿ ವಿವರಿಸಿದ್ಲು. ಸುಮತಿ ಈಗ ಅತ್ಯಂತ ಸುಖಿ. ಚಿಕ್ಕ ಮನೆಯಲ್ಲಿ ಚೊಕ್ಕ ಸಂಸಾರ, ಸುಖ ಶಾಂತಿ ನೆಮ್ಮದಿ ತುಂಬಿದೆ. ಅವಳ ಆತ್ಮವಿಶ್ವಾಸ ಅವಳ ಬದುಕಿಗೆ ಬೆಳಕು ತೋರಿದೆ. ಧನ್ಯವಾದಗಳು.
1: ಒಂದು ಒಳ್ಳೆಯ ಮಾತು, ಒಂದು ಒಳ್ಳೆಯ ನಿರ್ಧಾರ ನಮ್ಮ ಜೀವನದ ದಿಕ್ಕನ್ನೇ ಬದಲಾವಣೆ ಮಾಡುತ್ತೆ ಅನ್ನೋದಕ್ಕೆ ಸುಮತಿನೇ ಪ್ರತಿಯೊಬ್ಬರಿಗೂ ಮಾದರಿ ಹೆಣ್ಮಗಳಾಗ್ತಾರೆ. ಅವಳು ಸರಿಯಾದ ಸಮಯದಲ್ಲಿ ತೆಗೆದುಕೊಂಡಂತಹ ನಿರ್ಧಾರ ಅವಳ ಜೀವನದ ದಿಕ್ಕನ್ನೇ ಬದಲಾವಣೆ ಮಾಡಿದೆ. ಜೊತೆಗೆ ಅವಳ ಒಂದು ಆತ್ಮವಿಶ್ವಾಸ, ಕಠಿಣ ಪರಿಶ್ರಮದಿಂದ ಜೀವನ ಸುಗಮವಾಗಿದೆ. ಬದಲಾವಣೆ ಜಗದ ನಿಯಮ. ಇದಕ್ಕೆ ತಕ್ಕ ಹಾಗೆ ವಿಲಿಯಂ ಶೇಕ್ಸ್ಪಿಯರ್ ಅವರು ಒಂದು ಮಾತು ಹೇಳಿದ್ದಾರೆ, ನಮ್ಮ ಹಣೆಬರಹವನ್ನು ನಿರ್ಧರಿಸುವ ಜವಾಬ್ದಾರಿ ನಕ್ಷತ್ರಗಳ ಮೇಲಿಲ್ಲ, ಅದು ನಮ್ಮ ಮೇಲೇನೇ ಇದೆ. ಖಂಡಿತವಾಗ್ಲೂ ಅಲ್ವಾ, ನಮ್ಮ ಹಣೆಬರಹವನ್ನು, ನಮ್ಮ ಭವಿಷ್ಯವನ್ನು ನಿರ್ಧರಿಸುವ ಜವಾಬ್ದಾರಿ ನಮ್ಮ ಮೇಲೆಯೇ ಇದೆ. ನಾವು ಯಾವ ರೀತಿ ನಿರ್ಧಾರಗಳನ್ನು ತೆಗೆದುಕೊಳ್ತೀವೋ ಅದ್ರ ಮೇಲೆ ನಮ್ಮ ಬದುಕು ಸಾಗ್ತಾ ಹೋಗುತ್ತೆ. ಒಳ್ಳೆಯದನ್ನೇ ಯೋಚನೆ ಮಾಡೋಣ, ಒಳ್ಳೆಯ ಕೆಲಸ ಮಾಡೋಣ, ಒಳ್ಳೆಯ ಮಾತುಗಳು ನಮ್ಮ ಬದುಕಿಗೆ ಸ್ಫೂರ್ತಿದಾಯಕವಾಗತ್ತೆ ಅಂತ ಹೇಳ್ತಾ, ಈ ದಿನ ಬದುಕು ನನ್ನದು ಅನ್ನುವಂತಹ ಕಥೆಯನ್ನು ತಿಳಿಸಿದಂತಹ ಅಂಬಿಕಾ ಸಂತೋಷ್ ಮೇಡಮ್ ಅವರಿಗೆ ಸ್ಪೆಷಲ್ ಆಗಿ ಧನ್ಯವಾದಗಳನ್ನ ತಿಳಿಸ್ತಾ, ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ನಿಮ್ಮೊಟ್ಟಿಗೆ ಸಿಗ್ತೀನಿ. ಅಲ್ಲಿವರೆಗೂ ನೀವು ಕೇಳ್ತೀರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
1: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
0: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
2: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ,
0: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
2: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
1: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
3: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
4: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಏನಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ, ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
5: ಭಾರತದ ಪ್ರತಿ 2ನೇ ಮನೆಯಲ್ಲಿ ಕ್ಯಾನ್ಸರ್ ಪತ್ತೆಯಾಗುತ್ತಿದ್ದರೂ ನಾವು ಅದನ್ನು ಏಕೆ ಹಗುರವಾಗಿ ಪರಿಗಣಿಸುತ್ತಿದ್ದೇವೆ? ಕುಟುಂಬದವರು ಕ್ಯಾನ್ಸರ್ನಿಂದ ಬಳಲಿದರು, ಯಾರೂ ತಪಾಸಣೆ ಮಾಡಿಸಿಕೊಳ್ಳುವ ಬಗ್ಗೆ ಏಕೆ ಯೋಚಿಸುತ್ತಿಲ್ಲ?
1: ಕ್ಯಾನ್ಸರ್ ನಮಗೆ ಬರುವುದಿಲ್ಲವೆಂದು ನಾವ್ಯಾಕೆ ಭಾವಿಸುತ್ತೇವೆ? ಕ್ಯಾನ್ಸರ್ಗೆ ವಯಸ್ಸಿನ ಮಿತಿ ಇಲ್ಲ, ಅದಕ್ಕೆ ಅವರಿವರೆಂಬ ಭೇದ ಭಾವವಿಲ್ಲ, ಮತ್ತು ಕ್ಯಾನ್ಸರ್ ತನ್ನಿಂದ ತಾನೇ ಗುಣವಾಗುವುದಿಲ್ಲ.
5: ಈಗ ಎಲ್ಲರೂ ಒಗ್ಗಟ್ಟಿನಿಂದ ಕ್ಯಾನ್ಸರ್ ಅನ್ನು ಸೋಲಿಸುವ ಸಮಯ. ತಪಾಸಣೆ ಮಾಡಿಸಿಕೊಳ್ಳಿ, ಏಕೆಂದರೆ ರೋಗ ನಿರ್ಣಯವೇ ಗೆಲುವು, ಮತ್ತು ರೋಗ ನಿರ್ಣಯದಿಂದ ಚಿಕಿತ್ಸೆಯವರೆಗೆ ಪ್ರತಿಯೊಂದು ಹಂತದಲ್ಲೂ ನಾರಾಯಣ ಹೆಲ್ತ್ನ ತಜ್ಞರು ನಿಮ್ಮೊಂದಿಗೆ ಇರಲಿದ್ದಾರೆ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸಹ್ಯಾದ್ರಿ ನಾರಾಯಣ ಆಸ್ಪತ್ರೆ, ಎನ್ಟಿ ರಸ್ತೆ, ಹರಕೆರೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9986759661. ಸಂಖ್ಯೆ ಮತ್ತೊಮ್ಮೆ 9986759661.
6: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
7: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
6: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
8: ಹಾಯ್, ಹಲೋ, ನಮಸ್ಕಾರ, ಗುಡ್ ಮಾರ್ನಿಂಗ್, ಶುಭೋದಯ, ಎಲ್ರು ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ. ನೀವೆಲ್ಲರೂ ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮೈ ಬೈಂದಾಸ್ ಮಾರ್ನಿಂಗ್ ಕಾರ್ಯಕ್ರಮನ ಬೈಂದಾಸ್ ಆಗಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ. ಸೊ ಹಾಗೆ ಇವತ್ತಿನ ಬೆಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ ಏನೋ ಸ್ಟಾರ್ಟ್ ಆಯಿತು. ಸೊ ಹಾಗೆ ಯಾವ ಟಾಪಿಕ್ ತಂದಿದ್ದಾಳೆ ರಕ್ಷಿತಾ ಹೊಳ್ಳ ಅಂತ ನೀವೆಲ್ಲ ಯೋಚನೆ ಮಾಡ್ತಾ ಇರಬಹುದು. ಇವತ್ತು ಒಂದು ವಿಶೇಷ ದಿನ ಇದೆ. ಹೌದು, ಇವತ್ತು ಗಾನ ಗಂಧರ್ವ SP ಬಾಲಸುಬ್ರಹ್ಮಣ್ಯಂ ಅವರ ಜನ್ಮದಿನ ಇದೆ. ಇವರ ಪೂರ್ಣ ಹೆಸರು ಶ್ರೀಪತಿ ಪಂಡಿತಾರಾಧ್ಯುಲ ಬಾಲಸುಬ್ರಹ್ಮಣ್ಯಂ ಅಂತ ಹೇಳಿ. ಇವರು ಜನಿಸಿದ್ದು 1946, ಹಾಗೆ ಇವರು 2020 ಮರಣವನ್ನು ಹೊಂದಿದ್ದಾರೆ. ಭಾರತೀಯ ಚಿತ್ರರಂಗದ ಸರ್ವಶ್ರೇಷ್ಠ ಹಿನ್ನೆಲೆ ಗಾಯಕರಲ್ಲಿ ಇವರು ಕೂಡ ಒಬ್ಬರು. ಎಷ್ಟೋ ಗಾಯಕರ ದೇವರು ಅಂತಲೇ ಹೇಳಬಹುದು SPB ಅವರನ್ನು. ಅದೆಷ್ಟೋ ಕೋಟ್ಯಾಂತರ ಅಭಿಮಾನಿಗಳನ್ನು SP ಬಾಲಸುಬ್ರಹ್ಮಣ್ಯಂ ಅವರು ಹೊಂದಿದ್ರು. ಇವರು ಕೇವಲ ಕನ್ನಡ ಭಾಷೆಯಲ್ಲಿ ಅಷ್ಟೇ ಅಲ್ಲದೆ ತೆಲುಗು, ಮಲಯಾಳಂ, ಹಿಂದಿ ಸೇರಿದಂತೆ ಒಟ್ಟು 16 ಭಾರತೀಯ ಭಾಷೆಗಳಲ್ಲಿ ಹಾಡಿದ್ದಾರೆ. ಹಾಗೆ ಇವರ ಮೂಲ ಭಾಷೆ ಕನ್ನಡ ಆಗಿರಲಿಲ್ಲ, ತೆಲುಗಾಗಿತ್ತು. ಹಾಗೆ ಇವರು ತೆಲುಗು ಭಾಷೆಯ ಮೂಲಕವೇ ಗಾಯನ ಲೋಕಕ್ಕೆ ಪಾದಾರ್ಪಣೆಯನ್ನು ಮಾಡ್ತಾರೆ. 1966 ತೆಲುಗಿನ ಶ್ರೀ ಶ್ರೀ ಶ್ರೀ ಮರ್ಯಾದ ರಾಮಣ್ಣ ಚಿತ್ರದ ಮೂಲಕ ಇವರು ಮೊದಲಿಗೆ ಗಾಯಕರಾಗಿ ಕಾಣಿಸಿಕೊಳ್ತಾರೆ. ನಂತರ ಇವರ ಒಂದು ಜರ್ನಿ ಎಲ್ರಿಗೂ ಕೂಡ ಗೊತ್ತೇ ಇದೆ ಅಲ್ವಾ? ಅವರ ಕಂಠ, ಆ ಒಂದು ಧ್ವನಿ, ಬಹುಶಃ ಇವರ ಧ್ವನಿಗೆ ಮರುಳಾಗದವರೇ ಇಲ್ಲ ಅಂತ ಹೇಳಬಹುದು. ಇವರ ಧ್ವನಿಗೆ ಅಭಿಮಾನಿ ನಾನಲ್ಲ, ಇವರ ಧ್ವನಿ ಇಷ್ಟ ಇಲ್ಲ ಅಂತ ಹೇಳದೇ ಇರೋರು ಒಬ್ಬರು ಕೂಡ ಇಲ್ಲ. ಅಷ್ಟು ಒಂದು ಅದ್ಭುತವಾಗಿರುವಂತಹ ಕಂಠವನ್ನು ಹೊಂದಿದಂತಹ ಗಾನ ಕೋಗಿಲೆ SP ಬಾಲಸುಬ್ರಹ್ಮಣ್ಯಂ ಅಲ್ವಾ? ಅವರನ್ನು ಗಾನ ಗಂಧರ್ವ ಅಂತಲೇ ಕರೀತಾರೆ. ಸೊ ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಎಸ್ ಪಿ ಬಿ ಅವರು ಹಾಡಿರುವ ಸಿನಿಮಾದ ಹಾಡುಗಳನ್ನ ನೀವು ಹಾಡಬಹುದು. ಹಾಗೆ ಕರೆ ಮಾಡಬೇಕಾಗಿರೋ ಸಂಖ್ಯೆ 9686096279. ಹಾಗೆ ಮಧ್ಯದಲ್ಲಿ ಸಾಧ್ಯವಾದಷ್ಟು ಎಸ್ ಪಿ ಬಿ ಅವರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನಾನು ಕೂಡ ತಿಳಿಸ್ತೀನಿ, ಜೊತೆಗೆ ನೀವು ಕೂಡ ಎಸ್ ಪಿ ಬಿ ಅವರ ಬಗ್ಗೆ ಮಾತಾಡಬಹುದು, ಅವರ ಒಂದು ವಿಷಯಗಳನ್ನು ನೀವು ಇವತ್ತು ತಿಳಿಸಬಹುದಾಗಿದೆ. ಹಾಗೆ ಇವತ್ತಿನ ಮೊದಲ ಕರೆ ಸಿದ್ಧವಾಗಿದೆ. ಯಾರು ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ, ಹಾಗೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಯಾವ ಹಾಡನ್ನು ಹಾಡ್ತಾರೆ ಅಂತ ಕೂಡ ಕೇಳೋಣ. ಹಲೋ ಹಲೋ,
9: ನಮಸ್ತೆ ಮೇಡಮ್.
8: ನಮಸ್ತೆ ಸುಬ್ರಹ್ಮಣ್ಯ ಸರ್, ಹೇಗಿದ್ದೀರಾ?
9: ಚೆನ್ನಾಗಿದೆ ಮೇಡಮ್, ನೀವ್ ಹೇಗಿದ್ದೀರ ಮೇಡಮ್?
8: ನಾನ್ ಕೂಡ ಚೆನ್ನಾಗಿದ್ದೀನಿ ಸರ್. ತಿಂಡಿ ಆಯ್ತಾ
9: ಮೇಡಮ್? ಏನ್ ಮೇಡಮ್,
8: ತಿಂಡಿ ಆಯ್ತಾ ಸರ್?
9: ತಿಂಡಿ ಆಯ್ತು ಮೇಡಮ್, ಇದು ಚಪಾತಿ ಬೆಂಡೆಕಾಯಿ.
8: ಚಪಾತಿ ಬೆಂಡೆಕಾಯಿ ಪಲ್ಯನಾ?
9: ಹೌದು ಮೇಡಮ್.
8: ಓ ವೆರಿ ನೈಸ್. ಸೊ ಹಾಗೆ ಇವತ್ತಿನ ಒಂದು ಟಾಪಿಕ್ ಗೊತ್ತಾಗಿದೆ ಅಲ್ವಾ,
9: ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮಾಡಿರೋ ಗೀತೆ ಹಾಡ್ಬೇಕಲ್ವಾ ಮೇಡಮ್?
8: ಹೌದು ಸರ್, ಅವ್ರ ಬಗ್ಗೆ ಮಾಡೋಣ ಮೇಡಮ್. ಹಾಡನ್ನ ಕೂಡ ಹಾಡಬಹುದು.
9: ಏನ್ ಮೇಡಮ್?
8: ಎಸ್ ಪಿ ಬಿ ಅವರ ಬಗ್ಗೆ ಮಾತಾಡಬಹುದು, ಹಾಡನ್ನ ಕೂಡ ಹಾಡಬಹುದು.
9: ಅವ್ರ ಮಾತು ಹೇಳಕ್ಕೆ ಎರಡು ಇದು ಸಾಲದು, ಮಾತು ಸಾಲದು ಮೇಡಮ್. ಯಾಕೆಂತ ಹೇಳಿದ್ರೆ ಅದ್ಭುತವಾದ ಒಂದು ಗಾನ ಗಂಧರ್ವ ಅಂತಾನೆ ಹೇಳ್ಬೋದು ಮೇಡಮ್. ಸಾವಿರಾರು ಗೀತಗಳಿಗೆ ಹೃದಯ ತುಂಬಿ ಹಾಡಿದಂತಹ ಒಂದು ಗಾಯಕ ಅಂತ
8: ಹೇಳಕ್ಕೂ ಹೆಚ್ಚು ಹಾಡುಗಳನ್ನ ಹಾಡಿದ್ದಾರೆ.
9: ಹೌದು ಮೇಡಮ್, ಅದು ಜಾಸ್ತಿ ಇದು ಎಸ್ ಪಿ ಎಸ್ ಜಾನಕಮ್ಮ ಅವ್ರ ಜೊತೆ ಕೂಡ ಬಹಳಷ್ಟು ಗೀತಗಳನ್ನ ಹಾಡಿದ್ದಾರೆ. ನಂತರ ಎಲ್ಲಾ ಗಾಯಕರ ಜೊತೆ ಕೂಡ ಅವ್ರು ಹಾಡಿದ್ದಾರೆ ಮೇಡಮ್.
8: ನಿಜ.
9: ಹಲೋ,
8: ಓಕೆ ಕೇಳಿಸ್ತಾ ಇದೆ, ಹೇಳಿ ಸರ್.
9: ಎಲ್ಲಾ ಗಾಯಕಿಯರ ಜೊತೆ ಕೂಡ ಆಡಿದ್ದಾರೆ. ಅನುರಾಧ ಪಡ್ವಾಲ್ ಇರ್ಬೋದು, ಅನುರಾಧ ಶ್ರೀರಾಮ್ ಇರ್ಬೋದು, ಎಸ್ ಜಾನಕಿ, ವಾಣಿ ಜಯರಾಮ್, ಪಿ ಸುಶೀಲಾ, ಮಂಜುಳಾ ಗುರುರಾಜ್, ಬಹಳಷ್ಟು ಜನ ಜೊತೆ ಆಡಿದ್ದಾರೆ ಮೇಡಮ್.
8: ಹೌದ್ ಸರ್.
9: ಹಾಗೆ ನಮ್ಮ ಪುನೀತ್ ರಾಜ್ಕುಮಾರ್ ಅವ್ರ ಜೊತೆ ಕೂಡ ಆಡಿದ್ದಾರೆ ಮೇಡಮ್.
8: ಓಕೆ, ಈಗ ನೀವು ಯಾವ ಹಾಡನ್ನ ಹಾಡ್ತಾ ಇದ್ದೀರಾ ಸರ್?
9: ಮೇಡಮ್ ನಾನು ಇದೇ ತಗೊಂಡಿದ್ದೀನಿ ಮೇಡಮ್, ಪ್ರೇಮಲೋಕ ಚಿತ್ರದ ಒಂದು ಗೀತೆ ತಗೊಂಡಿದ್ದೀನಿ ಮೇಡಮ್.
8: ಓಕೆ ಹಾಡಿ ಸರ್.
9: ಬನ್ನಿ ನನ್ನ ಗೆಳೆಯರೇ, ಬನ್ನಿ ನನ್ನ ಗೆಳತಿಯರೇ, ಗೆಳೆಯರೇ ನನ್ನ ಗೆಳತಿಯರೇ, ಗೆಳೆಯರೇ ನನ್ನ ಗೆಳತಿಯರೇ. ಕಳೆಯಿತು ಆ ಬೇಸಿಗೆ, ಅರಳಿತು ಮೆಲ್ಲಗೆ, ಹೋಗೋಣ ಕಾಲೇಜಿಗೆ, ಥ್ಯಾಂಕ್ಸ್ ಹೇಳಿ ವಯಸ್ಸಿಗೆ. ಗೆಳೆಯರೇ ನನ್ನ ಗೆಳತಿಯರೇ, ಗೆಳೆಯರೇ ನನ್ನ ಗೆಳತಿಯರೇ. ಕಳೆಯಿತು ಆ ಬೇಸಿಗೆ, ಅರಳಿತು ಮೆಲ್ಲಗೆ, ಹೋಗೋಣ ಕಾಲೇಜಿಗೆ, ಥ್ಯಾಂಕ್ಸ್ ಹೇಳಿ ವಯಸ್ಸಿಗೆ. ಭಯವಿಲ್ಲದಂತ ವಯಸ್ಸಿದು ಬಯಾಲಜಿ ಬರೆಯಬಹುದು, ಕೆಮ್ಮು ಬಾರದಂತ ವಯಸ್ಸಿದು ಕೆಮಿಸ್ಟ್ರಿ ಕಲಿಯಬಹುದು, ಮೀಸೆ ಚಿಗುರುವಂತ ವಯಸ್ಸಿದು ಹಿಸ್ಟರಿ ಓದಬಹುದು, ಪ್ರೇಮ ಚಿಮ್ಮುವಂತ ವಯಸ್ಸಿದು

0: ನೋಡಬಹುದು ನಾನು ನೀನು ಎಂಬುದಿಲ್ಲ, ಗಂಡು ಹೆಣ್ಣು ಭೇದವಿಲ್ಲ, ಚಿಂತೆಗಿಲ್ಲಿ ಜಾಗವಿಲ್ಲ, ಜಾಲಿ ಮಾಡಿ ಬನ್ನಿ ಎಲ್ಲ. ವಯಸ್ಸು ಕಳೆದ ಹೋದ ಮೇಲೆ ದೊರಕದು ಕೈಲಿ ಇರುವ ಪ್ರೇಮ ಲೋಕದು ನಮ್ಮದು. ಬ್ಯಾಂಗ್ ಬ್ಯಾಂಗ್ ಬ್ಯಾಂಗ್ ಬ್ಯಾಂಗ್, ಏ ಕಳೆಯಿತು ಬೇಸಿಗೆ ಅರಳಿತು ಮೆಲ್ಲಗೆ, ಹೋಗೋಣ ಕಾಲೇಜಿಗೆ ಥ್ಯಾಂಕ್ಸ್ ಹೇಳಿ ವಯಸ್ಸಿಗೆ.
1: ಓಕೆ ಸೂಪರ್ ಸರ್, ತುಂಬಾ ಚೆನ್ನಾಗಿ ಹಾಡನ್ನ ಹಾಡಿದ್ರಿ, ಧನ್ಯವಾದಗಳು ಕರೆ ಮಾಡಿದಕ್ಕೆ.
0: ಥ್ಯಾಂಕ್ ಯು ಸೋ ಮಚ್ ಮೇಡಮ್.
1: ಥ್ಯಾಂಕ್ ಯು. ಎಸ್, ಜಯಂತ್ ಸುಬ್ರಹ್ಮಣ್ಯ ಜಯಂತ್ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಹಾಡನ್ನ ಹಾಡ್ತಾ ಇದ್ರು. ಹಾಗೀಗ ಇನ್ನೊಂದು ಕರೆ ಕೂಡ ಸಿದ್ಧವಾಗಿದೆ, ಅವರನ್ನ ಮಾತಾಡ್ಸೋಣ. ಹಲೋ.
2: ಹಲೋ,
1: ನಮಸ್ತೆ.
2: ನಮಸ್ತೆ ಮೇಡಮ್. ಶುಭೋದಯ.
1: ಶುಭೋದಯ. ಉಮಾ ಮ್ಯಾಮ್ ಹೇಗಿದ್ದೀರಾ?
2: ತಿಂಡಿ ಆಯ್ತಾ ಮೇಡಮ್?
1: ತಿಂಡಿ ಆಯ್ತು. ನಿಮ್ದು ಆಯ್ತಾ?
2: ಆಯ್ತಮ್ಮ.
1: ಓಕೆ, ಏನ್ ತಿಂಡಿ ತಿಂದ್ರಿ
2: ಇವತ್ತು? ಪಡ್ಡು.
1: ಓ ಸೂಪರ್. ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ ಮ್ಯಾಮ್?
2: ಗೊತ್ತಾಯ್ತಮ್ಮ, ಗೊತ್ತಾಯ್ತು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವ್ರದ್ದು ಹುಟ್ಟುಹಬ್ಬದ ಶುಭಾಶಯಗಳು ನಮ್ ಕಡೆಯಿಂದ. ಸಾವಿರಾರು ಹಾಡುಗಳ ಒಡೆಯ.
1: ನಿಜ ನಿಜ,
2: ಹೇಳೋದ ಅಷ್ಟಂತೂ ಇಲ್ಲೇ ಇಲ್ಲ. ಅವ್ರು ಯಾವ್ದಿಲ್ಲ ಅಂತಂದೇಳಿ ಇಲ್ಲೇ ಇಲ್ಲ, ಎಲ್ಲಾ ತರನು ಹೇಳಿದಾರ ಅವ್ರು.
1: ಹೌದು,
2: ಸೀತಾ ಪಿಕ್ಚರಿನಿಂದ ತಗೊಂಡಿದ್ದೀನಮ್ಮ, ಇದೇ ಫಸ್ಟ್ ಅನ್ಸತ್ ಅವ್ರು ಹಾಡಿದ್ದು. ಮದುವೆಯಾಯಿ ಬಂದ ಅನುರಾಗದಾನು ಬಂದ, ಏನೇಳು ಜನು ಮೊದಲು ತೀರದ ಸಂಬಂಧ. ಮದುವೆಯಾಯಿ ಬಂದ ಸವಿಯಾದ ಮಾತು ಸಿಹಿಯಾದ ಊಟ ಸೊಗಸಾದ ನೋಟವಿರಲಿ, ಸವಿಯಾದ ಮಾತು ಸಿಹಿಯಾದ ಊಟ ಸೊಗಸಾದ ನೋಟವಿರಲಿ. ಮನೆ ತುಂಬುವಂತ ನಗೆ ಚೆಲ್ಲುವಂತ ಮುದ್ದಾದ ಮಗುವು ಬರಲಿ. ಮದುವೆಯಾಗಿ ಬಂದ ಅನುರಾಗದಾನು ಬಂದ, ಏಳೇಳು ಜನು ಮೊದಲು ತೀರದ ಸಂಬಂಧ. ಧನ್ಯವಾದ ಮೇಡಮ್.
1: ಧನ್ಯವಾದಗಳು.
2: ಥ್ಯಾಂಕ್ ಯು.
1: ಥ್ಯಾಂಕ್ ಯು. ಉಮಾ ಅವರು ಕರೆ ಮಾಡಿದ್ರು, ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ರು. ಸೊ ಅದೇ ರೀತಿಯಾಗಿ ಈಗ ಇನ್ನೊಂದು ಕರೆ ಕೂಡ ಸಿದ್ಧವಾಗಿದೆ. ಹಾಗೆ ಅವರು ತುಂಬಾ ಚೆನ್ನಾಗಿ ಹಾಡನ್ನ ಕೂಡ ಹಾಡ್ತಾ ಇದ್ರು, ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತಾಡ್ಸೋಣ. ಹಲೋ.
3: ಹಲೋ,
1: ನಮಸ್ತೆ.
3: ನಮಸ್ತೆ ರಕ್ಷಿತಾ ಅವರಿಗೆ, ಬಿಂದಾಸ್ ಮಾರ್ನಿಂಗ್ ನಮ್ಮ ಕೇಳುವ ಮಿತ್ರರಿಗೆ, ಎಫ್ಎಂ ಬಾನುಲಿ ಕೇಂದ್ರ ಎಲ್ಲರಿಗೂ ಬಿಂದಾಸ್ ಮಾರ್ನಿಂಗ್ ರಕ್ಷಿತಾ. ಥ್ಯಾಂಕ್ ಯು.
1: ಹೇಗಿದ್ದೀರಾ?
3: ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ಚಪಾತಿ ತಿಂತಾ ಮುಂದೆ.
1: ಓಕೆ, ಸೊ ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಯ್ತಲ್ವಾ ಮ್ಯಾಮ್?
3: ಗೊತ್ತಾಯ್ತು ರಕ್ಷಿತಾ.
1: ಓಕೆ, ಯಾವ ಎಸ್ ಪಿ ಬಿ ಅವ್ರ ಬಗ್ಗೆ ಮಾತಾಡ್ಬೋದು?
3: ಎಸ್ ಪಿ ಬಿ ಅವರು ಅಂದ್ರೆ ಬಿಡಿ, ಹಾಡು ಅಂದ್ರೆ ಎಸ್ ಪಿ ಬಿ ಅಂದ್ರೆ ಹಾಡು ಅಂತ. ಅವ್ರು ಹಾಡ್ ಕೇಳ್ತಾ ಇದ್ರೆ ಹಂಗೆ ತೇಲಾಡ್ಕೊಂತ ಹೋಗ್ತಾ ತೇಲಾಡ್ತಿರ್ತೀವಿ. ಅವ್ರ ಹಾಡ್ ಕೇಳ್ತಾ ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿ ಹಾಡಿದ್ದಾರೆ ರಕ್ಷಿತಾ. 40,000 ಹಾಡು ಅಂದ್ರೆ
1: ನಿಜ ನಿಜ,
3: ಹಾಡುಗಳ ಸರ್ದಾರ. ಹಲೋ.
1: ಹಲೋ, ಮಾತಾಡಿ ಮ್ಯಾಮ್.
3: ಬೆಸಿಗೆ ಒಂದು ಹಾಡಾಡ್ತಾ ಇದ್ದೀನಿ.

ಶಯಸೆಯಿತು ಚಂದು ಪಾಠ ಕಲಿಸಿತು ಇಂಥ ಪಾಠ ಕಲಿಸು.

0: ಥ್ಯಾಂಕ್ ಯು ಶಾಂತಾ ಮ್ಯಾಮ್, ತುಂಬಾ ಚೆನ್ನಾಗಿ ಹಾಡನ್ನ ಹಾಡಿದ್ರಿ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
1: ಥ್ಯಾಂಕ್ ಯು.
0: ಎಸ್, ಈಗ ಇನ್ನೊಂದು ಕರೆ ಕೂಡ ಸಿದ್ಧವಾಗಿದೆ. ಈ ಶಾಂತಾ ಶ್ರೀರಾಮ್ಪುರ ಅವರು ತುಂಬಾ ಚೆನ್ನಾಗಿ ಹಾಡನ್ನ ಹಾಡ್ತಾ ಇದ್ರು, ಸೊ ಹಾಗೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಮಾತಾಡ್ಸೋಣ. ಹಲೋ ಹಲೋ
2: ಹಲೋ, ನಮಸ್ತೆ ರೀ ಮೇಡಮ್.
0: ನಮಸ್ತೆ ರೀ ನವಾಜ್ ಸರ್, ಹೆಂಗಿದ್ದೀರಿ?
2: ಆರಾಮ ಇದೀರಿ ಮೇಡಮ್? ಸಣ್ಣ ಕೆಲಸ ಆಗತ್ತೀರಿ ಸರ್? ಸ್ಲೋ, ಏಕದಮ್ ಸ್ಲೋ ರೀ.
0: ಹೌದೇನ್ರಿ, ಇವಾಗ ಕೇಳಿಸಕತ್ತೇನ್ರಿ?
2: ಹಾ, ಇವಾಗ ಕೇಳಿಸಕತ್ತ ನೋಡ್ರಿ ಮೇಡಮ್, ಫುಲ್ ರೀ ಈಗ.
0: ಓಕೆ ಸೂಪರ್ ರೀ. ತಿಂಡಿ ಆಯ್ತ?
2: ಆರಾಮ ಇದೀರಿ ಮೇಡಮ್?
0: ಹೇಳ್ರಿ, ಆರಾಮ ಇದೀವ್ರಿ, ನೀವ್ ಆರಾಮ ಇದೀರೇನ್ರಿ?
2: ನಾವ್ ಎಲ್ಲ ಆರಾಮ ನೋಡ್ರಿ, ಯಾಕಂದ್ರೆ ಸೂಪರ್ ಆಗಿ ಮೂಡ್ ಬರ್ತಾ. ನಾನು ಎಸ್ ಪಿ ಜಿ ಅವ್ರ ಬಗ್ಗೆ ತಂದಿರಿ ಇವತ್ತ.
0: ಹೌದ್ರಿ ಹೌದ್ರಿ.
2: ಹ್ಞೂ ರೀ ಮೇಡಮ್.
0: ಓಕೆ,
2: ನಾಷ್ಟಾ ಏನ್ ಮಾಡಿ ಬಂದಿರಿ ಮೇಡಮ್?
0: ಏನ್ ಸರ್
2: ನಾಷ್ಟಾ ಏನ್ ಮಾಡಿ ಬಂದಿರಿ ಇವತ್ತ?
0: ನಾಷ್ಟಾ ಇವತ್ತು ಪಲಾವ್ ಆಯ್ತ್ರಿ.
2: ಪಲಾವ್ ಆಯ್ತ್ರಿ?
0: ಹೌದ್ರಿ.
2: ನಮ್ದಿನ ನಾಷ್ಟಾ ಇಲ್ರಿ ಮೇಡಮ್, ಏನ ಕಾರ್ಯಕ್ರಮ ಕೇಳಕತ್ತಿದ್ದೇವ್ರಿ, ಹಂಗೆ ಕಾರ್ಯಕ್ರಮ ಕೇಳ್ಕೊ ಕೆಲಸ ಮಾಡಕತ್ತಿದ್ದೇವ್ರಿ.
0: ಓಕೆ,
2: ಹಾ, ಎಸ್ ಪಿ ಜಿ ಅವ್ರದ್ದು ಒಂದು ಹಾಡ್ತಿ ನೋಡ್ರಿ ಮೇಡಮ್. ಅನ್ನ
0: ಹಾಡ್ರಿ ಹಾಡ್ರಿ.

0: ಒಬ್ಬರನ್ನೊಬ್ಬರು ದೋಚಿದರೇನು, ಸುಲಿಗೆಯ ಮಾಡಿ ಬದುಕಿದರೇನು, ಹಾಯಾಗಿ ಬಾಳೋಕೆ ದಾರಿ ಉಂಟು. ಆಯ್ತು ರೀ ಮೇಡಮ್, ಇಟ್ಟೆ ಬರ್ತಾರೆ ಮುಂದಿನ ಪರಾಲ್ ನೋಡಿ ನನ್ನ ಪಾತ್ರ.
1: ಸೂಪರ್ ರೀ, ತುಂಬಾ ಚೆನ್ನಾಗಿ ಹಾಡನ್ನ ಹಾಡಿದ್ರಿ ಸರ್, ಧನ್ಯವಾದಗಳು.
0: ಧನ್ಯವಾದ, ನಮಸ್ತೆ ರೀ ಮೇಡಮ್.
1: ನಮಸ್ತೆ. ಎಸ್, ನವಾಜ್ ಅವರು ಕರೆ ಮಾಡಿದ್ರು, ತುಂಬಾ ಚೆನ್ನಾಗಿ ಹಾಡನ್ನ ಹಾಡ್ತಾ ಇದ್ರು. ಹಾಗೇನೆ ಈಗ ಇನ್ನೊಂದು ಕರೆ ಕೂಡ ಸಿದ್ಧವಾಗಿದೆ, ಅವರನ್ನ ಕೂಡ ಮಾತಾಡ್ಸೋಣ. ಹಲೋ
2: ಹಲೋ,
1: ನಮಸ್ತೆ.
2: ನಮಸ್ತೆ, ಗುಡ್ ಮಾರ್ನಿಂಗ್.
1: ಗುಡ್ ಮಾರ್ನಿಂಗ್ ಮೀನಾ ಮ್ಯಾಮ್, ಹೇಗಿದ್ದೀರಾ?
2: ಚೆನ್ನಾಗಿದ್ದೇವೆ.
1: ತಿಂಡಿ ಆಯ್ತಾ ಮೀನಾ ಮ್ಯಾಮ್?
2: ಉಪ್ಪಿಟ್ಟು.
1: ಓಕೆ, ಸೂಪರ್. ಸೊ ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ?
2: ಗೊತ್ತಾಗಿದೆ.
1: ಯಾವ ಹಾಡನ್ನ ಹಾಡ್ತಿದ್ದೀರಾ?
2: ಮೂರ್ ಸಾರಿ ನೋಡೋ ಭಾಗ್ಯ ಸಿಕ್ಕಿತ್ತು ನಂಗೆ, ಲೈವ್ ಪ್ರೋಗ್ರಾಮ್ ನೋಡಿದ್ದೆ.
1: ಓ ಸೂಪರ್ ಸೂಪರ್.
2: ಹಾಡು ಹೇಳ್ತೀನಿ.
1: ಓಕೆ,
2: ಕನ್ನಡ ನಾಡು.

0: ಹುಟ್ಟುವ ಕಡೆಯೊಂದು ಫಲ ಕೊಡು ಕಡೆಯೊಂದು ಸಾಗರದಲ್ಲಿ ನದಿಯೊಂದು ಸಂಗಮವು ತವರಿನ ಮನೆಯೊಂದು ಗಂಡನ ಮನೆಯೊಂದು ಹೆಣ್ಣಿಗೆ ಇದೆ ಎಂದು ಜೀವನವು ತಂದೆಯು ತಾಯಿಯು ಅಣ್ಣನ ತಂಗಿಯು ಎಲ್ಲ ದೂರವು ಹೊಸ ಮನೆ ಹೊಸ ಜನ ಹೊಸ ಹೊಸ ಬಂಧವು ಅಲ್ಲೇ ಸಂತೋಷವು ಕನ್ನಡ ನಾಡಿನ ಜೀವನ ಕವಿ.
1: ಓಕೆ, ಸೂಪರ್ ಆಗಿ ಹಾಡನ್ನ ಹಾಡಿದ್ರಿ. ಧನ್ಯವಾದಗಳು ಮೀನಾ ಮ್ಯಾಮ್.
2: ಥ್ಯಾಂಕ್ ಯು.
1: ಥ್ಯಾಂಕ್ ಯು ಎಸ್ ಅಮೀನ್ ಅವರು ಬೆಂಗಳೂರಿನಿಂದ ಕರೆ ಮಾಡಿದ್ರು. ಚೆನ್ನಾಗಿ ಹಾಡನ್ನು ಹಾಡ್ತಾ ಇದ್ರು, ಹಾಗೆ ಕನ್ನಡ ನಾಡಿನ ಜೀವ ನದಿ ಅನ್ನೋ ಹಾಡನ್ನು ಹಾಡ್ತಾ ಇದ್ರು. ಆಕ್ಚುಲಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಮೂಲತಃ ಆಂಧ್ರ ಪ್ರದೇಶದ ಚಿತ್ತೂರ್ ಜಿಲ್ಲೆಯ ಕೋನೇಟಮ್ಮನಪೇಟ ಅನ್ನುವಂತಹ ಒಂದು ಊರಿನಲ್ಲಿ ಜನಿಸ್ತಾರೆ. ಇವರು ಮೂಲತಃ ಆಂಧ್ರ ಪ್ರದೇಶದವರು, ಆದರೆ ಇವರಿಗೆ ಕನ್ನಡಿಗರು ಇವರಿಗೆ ತೋರಿಸಿದಂತಹ ಅಭಿಮಾನ ಇರಬಹುದು, ಹಾಗೆ ಕನ್ನಡದ ಮೇಲೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರಿಗೆ ಇದ್ದಂತಹ ಅಭಿಮಾನ ಇರ್ಬೋದು. ಆದ ಕಾರಣ ಅವರು ಒಂದು ಮಾತನ್ನು ಹೇಳ್ತಾರೆ, ನಾನು ಮತ್ತೆ ಗಾಯಕನಾಗಿ ಹುಟ್ಟಬೇಕು, ಅದು ಕೂಡ ಕನ್ನಡದ ಮಣ್ಣಿನಲ್ಲೇ ಹುಟ್ಟಬೇಕು ಅನ್ನೋದಾಗಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹೇಳ್ತಾರೆ. ಬಹುಶಃ ಇದು ಅವರಿಗೆ ಕನ್ನಡ ಮೇಲಿರುವ, ಕನ್ನಡದ ಜನತೆಯ ಮೇಲಿರುವ ಪ್ರೀತಿ ಅಭಿಮಾನವನ್ನು ತೋರಿಸುತ್ತೆ ಅಂತಾನೆ ಹೇಳ್ಬಹುದು. ಹಾಗೆ ಅವರು ಒಂದು ಕಡೆ ಹೇಳ್ತಾರೆ, ನಾನು ಎಲ್ಲರೂ ಕೂಡ ನನ್ನನ್ನು ಎಲ್ಲ ಭಾಷೆಯಲ್ಲಿ ಕೂಡ ನನ್ನನ್ನು ಬಾಲು ಅಂತ ಪ್ರೀತಿಸ್ತಾರೆ, ಆದರೆ ಕನ್ನಡಿಗರು ಮಾತ್ರ ನನ್ನನ್ನು ಹುಚ್ಚು ಹುಚ್ಚಾಗಿ ಅಭಿಮಾನಿಸ್ತಾರೆ ಅಂತ ಹೇಳಿ, ಬಹುಶಃ ಅವರ ಧ್ವನಿಗೆ, ಅವರು ನೀಡಿರುವಂತಹ ಕನ್ನಡ ಚಲನಚಿತ್ರ ಗೀತೆಗಳಿಗೆ ಅವರು ನೀಡಿರುವ ಕೊಡುಗೆಗೆ ಪ್ರತಿಯೊಬ್ಬ ಕನ್ನಡಿಗರು ಕೂಡ ಅಷ್ಟು ಅಭಿಮಾನಿಯಾಗಿದ್ರು ಅಂತಾನೆ ಹೇಳಬಹುದು ಅಲ್ವಾ. ಸೊ ಹಾಗೆ ಈಗ ಇನ್ನೊಂದು ಕರೆ ಕೂಡ ಸಿದ್ಧವಾಗಿದೆ, ಅವರನ್ನ ಕೂಡ ಮಾತಾಡ್ಸೋಣ. ಹಲೋ
3: ಮೇಡಮ್, ನಮಸ್ತೆ.
1: ನಮಸ್ತೆ ಸೋಮಶೇಖರ್ ಸರ್, ಹೇಗಿದ್ದೀರಾ? ತಿಂಡಿ ಆಯ್ತಾ ಸರ್? ಊಟ ಮಾಡ್ಬೇಕು. ಓಕೆ, ಸೊ ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಯ್ತಲ್ವಾ?
3: ಗೊತ್ತಾಯ್ತು ಮೇಡಮ್. ನಮ್ಮ ಎಸ್ ಪಿ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಅವರ ಹಾಡುಗಳನ್ನ ಹಾಡ್ಬೇಕಾಗಿದೆ.
1: ಹೌದು
3: ಮೇಡಮ್. ಅವ್ರ ಬಗ್ಗೆ ಒಂದೇ ಒಂದು ವಿಷಯ ಏನು ಅಂದ್ರೆ, ಅವರು ಎಂಬತ್ತರ ದಶಕದಲ್ಲಿ ತುಂಬಾ ಬ್ಯುಸಿ ಆಗಿದ್ರು ಅಂತ, ಆಮೇಲೆ ಒಂದು ದಿವಸ ಅವರು 21 ಹಾಡುಗಳನ್ನ ಧ್ವನಿ ಮುದ್ರಣ ಮಾಡಿದ್ರು ಅಂತ.
1: ಸೂಪರ್. ಓಕೆ,
3: ಅದು ಇವತ್ತಿಗೂ ಗಿನ್ನಿಸ್ ದಾಖಲೆ ಆಗಿದೆ ಅಂತೆ.
1: ಹೌದು ಹೌದು.
3: ಅವರ ಒಂದು ಅನಿರೀಕ್ಷಿತ ಅನ್ನೋ ಒಂದು ಚಿತ್ರ 67-70 ಬಂದಂತ ಚಿತ್ರ, ಅದ್ರ ಒಂದು ಹಾಡ್ತೀನಿ.
1: ಓಕೆ ಸೂಪರ್, ಹಾಡಿ ಸರ್.
3: ಸೊಬಗಿನ

0: ಓಕೆ ಸೂಪರ್ ಸರ್, ತುಂಬಾ ಚೆನ್ನಾಗಿ ಹಾಡನ್ನ ಹಾಡಿದ್ರಿ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
1: ಧನ್ಯವಾದಗಳು.
0: ಥ್ಯಾಂಕ್ ಯು. ಎಸ್, ಸೋಮಶೇಖರ್ ಅವರು ಕರೆ ಮಾಡಿದ್ರು, ಹಾಗೆ ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ರು, ಹಾಗೆ ಎಸ್ ಪಿ ಬಿ ಅವರ ಬಗ್ಗೆ ಕೂಡ ಹೇಳ್ತಾ ಇದ್ರು. ಅದೇ ರೀತಿಯಾಗಿ ಈಗ ಇನ್ನೊಂದು ಕರೆ ಕೂಡ ಸಿದ್ಧವಾಗಿದೆ, ಅವರನ್ನ ಮಾತಾಡ್ಸೋಣ. ಹಲೋ,
2: ನಮಸ್ತೆ ಮೇಡಮ್. ನವೀನ್ ಕುಮಾರ್, ವಿನೋದ್ ನಗರ, ಶಿವಮೊಗ್ಗದಿಂದ.
0: ನಮಸ್ತೆ ನವೀನ್ ಸರ್, ಹೇಗಿದ್ದೀರಾ?
2: ಫೈನ್ ಫೈನ್ ಮೇಡಮ್. ಆಯ್ತಾ ಬ್ರೇಕ್ಫಾಸ್ಟ್?
0: ಬ್ರೇಕ್ಫಾಸ್ಟ್ ಆಯ್ತು ಸರ್. ನಿಮ್ದಾಯ್ತಾ?
2: ನಮ್ದಾಯ್ತು ಮೇಡಮ್.
0: ಏನ್ ತಿಂಡಿ ತಿಂದ್ರಿ ಸರ್?
2: ಮೇಡಮ್ ಇವತ್ತು ಉಪ್ಪಿಟ್ಟು ಮೇಡಮ್.
0: ಉಪ್ಪಿಟ್ಟು, ಸೂಪರ್. ಓಕೆ,
2: ನಿಮ್ದೇನ್ ಮೇಡಮ್?
0: ನಮ್ದು ಪಲಾವ್ ಸರ್.
2: ಓಕೆ ಓಕೆ ಓಕೆ
0: ಓಕೆ. ಹಾಗೆ
2: ಮೇಡಮ್, ಇದು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವ್ರಿಗೆ, ಅವರು ಮುದ್ದಿನ ಮಾವ ಕನ್ನಡ ಸಿನಿಮಾದಲ್ಲಿ ಆಕ್ಟಿಂಗ್ ಮಾಡಿದ್ರು ಮೇಡಮ್. ಆ ಫಿಲಮ್ ನ ನಾವು ನೋಡಿದ್ದೆ. ಒಳ್ಳೆ ಒಂದು ಕಾಮಿಡಿ ಮತ್ತೆ ಸೆನ್ಸೇಷನ್, ಮತ್ತೆ ಒಂದು ಹೃದಯಕ್ಕೆ ಬಡಿಯುವಂತ ಒಂದು ಆಕ್ಟಿಂಗ್ ಅದ್ರಲ್ಲಿ ಇತ್ತು ಅವ್ರದ್ದು. ಹಲೋ.
0: ಹೌದು ಸರ್, ಹೌದು ಹೇಳಿ ಸರ್.
2: ಹೌದು, ಅವ್ರದ್ದು ಒಂದು ಶುಭಮಂಗಳ ಚಿತ್ರದ ಗೀತೆ ಸ್ನೇಹದ ಕಡಲಲ್ಲಿ, ಅದನ್ನ ಒಂದು ಹೇಳ್ತೇನೆ.
0: ಓಕೆ ಓಕೆ ಹೇಳಿ ಸರ್.
2: ಸ್ನೇಹದ ಕಡಲಲ್ಲಿ ನೆನಪಿನ ದೋಣಿಯಲ್ಲಿ ಪಯಣಿಗ ನಾನಮ್ಮ, ಪ್ರೀತಿಯ ತೀರವ ಸೇರುವುದೊಂದೇ, ಪ್ರೀತಿಯ ತೀರವ ಸೇರುವುದೊಂದೇ ಬಾಳಿನ ಗುರಿಯಮ್ಮ. ಸ್ನೇಹದ ಕಡಲಲ್ಲಿ ನೆನಪಿನ ದೋಣಿಯಲ್ಲಿ ಬಾಲ್ಯದ ಆಟ ಆ ಹುಡುಗಾಟ ಇನ್ನು ಮಾತಿಲ್ಲ, ಆಟದೆ ಸೋತು ರೋಷದೆ ಕಚ್ಚಿದ ಗಾಯವ ಮರೆತಿಲ್ಲ, ಗಾಯವ ಮರೆತಿಲ್ಲ.
1: ಸಾಕು ಮೇಡಮ್, ಎಲ್ರಿಗೂ ಅವಕಾಶ ಸಿಗ್ಲಿ.
0: ಓಕೆ ಸರ್, ತುಂಬಾ ಚೆನ್ನಾಗಿ ಹಾಡಿದ್ರಿ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
1: ಧನ್ಯವಾದಗಳು ಮೇಡಮ್.
0: ಥ್ಯಾಂಕ್ ಯು. ಎಸ್, ನವೀನ್ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಹಾಡನ್ನ ಹಾಡ್ತಾ ಇದ್ರು. ಈಗ ಇನ್ನೊಂದು ಕರೆ ಕೂಡ ಸಿದ್ಧವಾಗಿದೆ. ಓಕೆ, ಕರೆ ಕಟ್ ಆಗಿದೆ. ಸೊ ಹಾಗೆ ಒಂದು ಚಿಕ್ಕ ಬ್ರೇಕ್ನ ತಗೊಳ್ಳುವಂತಹ ಸಮಯ ಆಗ್ತಾ ಇದೆ. ಸೊ ಹಾಗಾಗಿ ಒಂದು ಚಿಕ್ಕ ಬ್ರೇಕ್ನ ತಗೊಂಡು ಮತ್ತೆ ಕಾರ್ಯಕ್ರಮವನ್ನು ಮುಂದುವರಿಸೋಣ. ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: ಸೋಲಾರ್ ಪ್ಯಾನಲ್ ಅಳವಡಿಸು, ಸೋಲಾರ್ ಪ್ಯಾನಲ್ ಅಳವಡಿಸು ಅಂತ ಎಲ್ಲಾ ಗೆಳತಿಯರು ಹೇಳ್ತಿದ್ರು. ಆದ್ರೆ ನಾನು ಪ್ರಧಾನ ಮಂತ್ರಿ ಅವರು ಹೇಳಿದ ನಂತರವೇ ಅಳವಡಿಸಿಕೊಂಡೆ.
4: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೆ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭಿ ಹೈ.
3: ಪ್ರಧಾನ ಮಂತ್ರಿ ಹೇಳಿದರಿಂದ ನಾನು ಸೋಲಾರ್ ಪ್ಯಾನಲ್ ಅಳವಡಿಸಿದೆ, ಆದ್ರಿಂದ ನನ್ನ ವಿದ್ಯುತ್ ಬಿಲ್ ಜೀರೋ ಬಂತು. ನೀವು ಅಳವಡಿಸಿಕೊಳ್ಳಿ
5: ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ಹಿಂದೆ ನೋಂದಾಯಿಸಿಕೊಳ್ಳಿ PM Suryaghar.gov.in ನಲ್ಲಿ.
6: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
7: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
6: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
8: ರಾಜು, ನಿನ್ ಕ್ಯಾನ್ಸರ್ ಚಿಕಿತ್ಸೆ ಆಯ್ತೇನೋ? ಈಗ ಹೇಗಿದ್ಯಾ?
9: ರಾಮು, ಈಗ ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಗೆದ್ದು ಬಂದೆ ಕಣೋ.
8: ಹೌದಾ? ಅಲ್ವೋ ರಾಜು, ಕ್ಯಾನ್ಸರ್ ಕಾಯಿಲೆ ಚಿಕಿತ್ಸೆಗೆ ತುಂಬಾ ಖರ್ಚಾಗತ್ತೆ ಅಂತಾರಲ್ಲ, ನಿಜಾನಾ?
9: ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ, ಯಾಕೆಂದ್ರೆ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕಳೆದ 20 ವರ್ಷಗಳಿಂದ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಎಲ್ಲಾ ರೀತಿಯ ಕ್ಯಾನ್ಸರ್ ಕಾಯಿಲೆಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗ್ತಿದೆ ಕಣೋ.
8: ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಬಳಸಬಹುದಾ?
9: ಖಂಡಿತ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ BPL ಹಾಗೂ APL ಕಾರ್ಡುದಾರರಿಗೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸ್ಕೀಮ್, ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಸ್ಕೀಮ್, ಪೊಲೀಸ್ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಭಾಗ್ಯ ಸ್ಕೀಮ್, ಯಶಸ್ವಿನಿ ಯೋಜನೆ ಹೊಂದಿರೋರಿಗೂ ಚಿಕಿತ್ಸೆ ಸಿಗ್ತಿದೆ. ಇದಲ್ಲದೆ ಸ್ಟಾರ್ ಹೆಲ್ತ್, ವಿಡಾಲ್ TTK, ಮೆಡಿ ಅಸಿಸ್ಟ್, ಈ ರೀತಿಯ ಇನ್ನೂ ಮುಂತಾದ ಆರೋಗ್ಯ ವಿಮಾ ಸೌಲಭ್ಯದ ಅಡಿಯಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸಾ ಸೌಲಭ್ಯಗಳು ಕೂಡ ದೊರೀತಾ ಇದೆ. ಇದರ ಜೊತೆಗೆ ವಿಶೇಷ ಪ್ಯಾಕೇಜ್, ಕೈಗೆಟಕುವ ರಿಯಾಯಿತಿ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿದೆ.
10: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686689999 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
0: ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಇವತ್ತು SP ಬಾಲಸುಬ್ರಹ್ಮಣ್ಯಂ ಅವರ ಜನ್ಮದಿನ ಇರೋದ್ರಿಂದ ಅವರು ಹಾಡಿರುವಂತಹ ಹಾಡುಗಳನ್ನು ಹಾಡಬಹುದು ಅಂತ ವಿಷಯ ತಂದಿದೆ. ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಹಾಡುಗಳನ್ನು ಹಾಡ್ತಾ ಇದ್ರು. ಹಾಗಿದ್ರೆ ಕಾರ್ಯಕ್ರಮವನ್ನು ಮುಂದುವರಿಸೋಣ, ಹಾಗೆ ಹಾಡುಗಳನ್ನ ಕೂಡ ಕೇಳೋಣ. ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಮಾತಾಡ್ಸೋಣ. ಹಲೋ, ಹಲೋ,
11: ನಮಸ್ತೆ ಮೇಡಮ್.
0: ನಮಸ್ತೆ ಪ್ರೇಮ ಮ್ಯಾಮ್, ಹೇಗಿದ್ದೀರಾ?
11: ಚೆನ್ನಾಗಿದ್ದೀನಿ ಮೇಡಮ್.
0: ಏ, ತಿಂಡಿ ಆಯ್ತಾ ಮ್ಯಾಮ್?
11: ಹಾ, ತಿಂಡಿ ಆಯ್ತು ಮೇಡಮ್, ಇವತ್ತು ಪಲಾವ್ ಮೇಡಮ್.
0: ಓ ಸೂಪರ್. ಸೊ ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಯ್ತಲ್ವಾ?
11: ಹಾ, ಗೊತ್ತಾಯ್ತು ಮೇಡಮ್. ಬಾಲಸುಬ್ರಹ್ಮಣ್ಯ ಅವ್ರದ್ದು ಜನ್ಮದಿನ.
0: ಹ್ಮ್,
11: ಅವ್ರಿಗೆ ಜನ್ಮದಿನದ ಶುಭಾಶಯಗಳು ಮೇಡಮ್. ನಾನು ಅವ್ರದ್ದೊಂದು ಹಾಡ್ತೀನಿ.
0: ಓಕೆ.

0: ಓಕೆ, ತುಂಬಾ ಚೆನ್ನಾಗಿ ಹಾಡನ್ನ ಹಾಡಿದ್ರಿ ಮ್ಯಾಮ್, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
1: ಧನ್ಯವಾದ ಮೇಡಮ್.
0: ಥ್ಯಾಂಕ್ ಯು. ಎಸ್ ಆಲೂರಿನಿಂದ ಪ್ರೇಮ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಹಾಡನ್ನ ಹಾಡ್ತಾ ಇದ್ರು. ಹಾಗೆ ಇನ್ನೊಂದು ಕರೆ ಸಿದ್ಧವಾಗಿದೆ, ಇವರನ್ನ ಮಾತಾಡ್ಸೋಣ. ಹಲೋ
2: ಹಲೋ
0: ನಮಸ್ತೆ.
2: ಹಲೋ ನಮಸ್ತೆ ರಕ್ಷಿತಾ.
0: ಯಾರಿದು? ಗಿರಿಜಾ ಮ್ಯಾಮ್, ಹೇಗಿದ್ದೀರಾ?
2: ಹಾ ಚೆನ್ನಾಗಿದ್ದೀವಿ ಮೇಡಮ್. ಒಂದ್ ಸೆಕೆಂಡ್ ರೆಡಿ, ವಾಲ್ಯೂಮ್ ರೆಡಿ ಮಾಡ್ಬಿಡ್ತೀನಿ.
0: ಓಕೆ ಓಕೆ, ಕಮ್ಮಿ ಮಾಡಿದ್ರ?
2: ಹಾ ಕಡಿಮೆ ಆಯ್ತು ಮೇಡಮ್. ಎಸ್ ಪಿ ಬಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಅವ್ರ ಸಾಂಗ್ ಅಂದ ತಕ್ಷಣ ನನಗೆ ಫಸ್ಟ್ ಈಗ ನೆನ್ಪ್ ಬಂದಿದ್ದು ಅದು ಹಿಂದಿ ಸಾಂಗ್. ಹೇಳ್ಬೋದಲ್ಲ?
0: ಹೇಳ್ಬೋದು.
2: ಓಕೆ ಓಕೆ.

0: సునాం. ಈ ಸಾಂಗ್ ಮೇಡಮ್.
1: ಓಕೆ, ಧನ್ಯವಾದ, ಚೆನ್ನಾಗಿ ಹಾಡನ್ನ ಹಾಡಿದ್ರಿ.
0: ಥ್ಯಾಂಕ್ ಯು ಅವಕಾಶಕ್ಕೆ.
1: ಥ್ಯಾಂಕ್ ಯು. ಎಸ್, ಗಿರಿಜಾ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಹಾಡನ್ನ ಹಾಡ್ತಾ ಇದ್ರು. ಹಾಗೆ ಈಗ ಇನ್ನೊಂದು ಕರೆ ಕೂಡ ಸಿದ್ಧವಾಗಿದೆ, ಅವರನ್ನ ಮಾತಾಡ್ಸೋಣ. ಹಲೋ.
2: ಹಲೋ,
1: ನಮಸ್ತೆ.
2: ಹಲೋ.
1: ಹಲೋ, ಕೇಳಿಸ್ತಾ ಇದೆಯಾ ಸರ್?
2: ಕೇಳುತ್ತೆ. ಮತ್ತೆ ಆರಾಮಿದ್ದೀರಾ?
1: ಆರಾಮಿದ್ದೀವಿ. ನಾರಾಯಣಪ್ಪ ಸರ್, ನೀವ್ ಹೇಗಿದ್ದೀರಾ?
2: ನಾವು ಚೆನ್ನಾಗಿದ್ದೀವಿ ಅಮ್ಮ, ಚೆನ್ನಾಗಿದ್ದೀವಿ.
1: ಓಕೆ.
2: ಈಗ ಎಸ್ ಪಿ ವಿ ಬಗ್ಗೆ ಈಗ ಇವತ್ತೇನು ಒಳ್ಳೆ ಹಾಡು ಬರ್ತಾ ಇದೆ, ಕೇಳಿ ಬರ್ತಾ ಇದೆ. ತುಂಬಾ ಒಳ್ಳೆ ಕಾರ್ಯಕ್ರಮ ತಂದ್ಬಿಟ್ಟಿವಿ ಇವತ್ತು.
1: ಓಕೆ, ಅವರ ಜನ್ಮದಿನ ಇರೋದ್ರಿಂದ ಅದೇ ಟಾಪಿಕ್ ತಂದಿದೀವಿ. ಸೊ ಹಾಗೆ ನೀವು ಕೂಡ ಹಾಡ್ ಹಾಡಬಹುದು ಅಥವಾ ಎಸ್ ಪಿ ಬಿ ಅವರ ಬಗ್ಗೆ ಮಾತನಾಡಬಹುದು.
2: ಖಂಡಿತ ಅಮ್ಮ, ಎಸ್ ಪಿ ಬಿ ಒಬ್ಬ ಮಹಾನ್ ವ್ಯಕ್ತಿ, ಮಾನವೀಯ ಮೌಲ್ಯಗಳನ್ನ ಎತ್ತಿಡಿದಂತವರು ಮತ್ತು ದೊಡ್ಡ ಗಾಯಕ, ದೊಡ್ಡ ಸಮುದ್ರ ಅದು. ಹಂಗಾಗಿ ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನೆ. ಒಂದು ಹಾಡು ಹಾಡ್ತೇನಮ್ಮ, ಅದು ಅವರ ಅಭಿನಯಿಸಿ ಹಾಡಿದ್ದು ಒಂದು ಹಾಡು ಹಾಡ್ತೀನಮ್ಮ. ಇದೇ ನಾಡು, ಇದೇ ಭಾಷೆ.

ಕರುನಾಡು ಸ್ವರ್ಗದ ಸೀಮೆ ಕಾವೇರಿ ಜನಿಸಿದ ನಾಡು ಕಲ್ಲಲ್ಲಿ ಕಲೆಯನ್ನು ಕಂಡ ಬೇಲೂರು ಶಿಲ್ಪದ ಬೀಡು ಬಸವೇಶ್ವರ ರನ ಪಂಪರು.

0: ಓಕೆ, ಥ್ಯಾಂಕ್ ಯು ನಾರಾಯಣ ಅಪ್ಪ ಸರ್, ಚೆನ್ನಾಗಿ ಹಾಡನ್ನ ಹಾಡಿದ್ರಿ, ಧನ್ಯವಾದಗಳು.
1: ಓಕೆ ಅಮ್ಮ, ಧನ್ಯವಾದಗಳು.
0: ಥ್ಯಾಂಕ್ ಯು ಎಸ್ ನಾರಾಯಣಪ್ಪ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಹಾಡನ್ನ ಹಾಡ್ತಾ ಇದ್ರು. ಅದೇ ರೀತಿಯಾಗಿ ಈಗ ಇನ್ನೊಂದು ಕರೆ ಕೂಡ ಸಿದ್ಧವಾಗಿದೆ, ಅವರನ್ನ ಮಾತಾಡ್ಸೋಣ. ಹಲೋ,
2: ಗುಡ್ ಮಾರ್ನಿಂಗ್ ರಕ್ಷಿತಾ.
0: ಗುಡ್ ಮಾರ್ನಿಂಗ್ ಕುಸುಮ ಮ್ಯಾಮ್, ಹೇಗಿದ್ದೀರಾ?
2: ಚೆನ್ನಾಗಿದ್ದೀನಿ ರಕ್ಷಿತಾ, ನೀವು ಚೆನ್ನಾಗಿದ್ದೀರಾ?
0: ನಾನ್ ಕೂಡ ಚೆನ್ನಾಗಿದ್ದೀನಿ ಮ್ಯಾಮ್.
2: ರಕ್ಷಿತಾ,
0: ಓಕೆ ತಿಂಡಿ ಆಯ್ತಾ?
2: ಹಾ ರಕ್ಷಿತಾ, ತಿಂಡಿ ಆಯ್ತು. ನಿಮ್ದು ಆಯ್ತಲ್ಲ?
0: ನಮ್ದು ಕೂಡ ಆಯ್ತು.
2: ಇವತ್ತು ಎಸ್ ಬಿ ಬಿ ಅವರದ ಹಾಡಲ್ವಾ?
0: ಹೌದು,
2: ನಾನು ನನ್ನ ಚಿತ್ರದ ಗೀತೆ ಇದು.

0: ಥ್ಯಾಂಕ್ ಯು ರಕ್ಷಿತಾ.
1: ಥ್ಯಾಂಕ್ ಯು ಕುಸುಮ ಮ್ಯಾಮ್, ತುಂಬಾ ಚೆನ್ನಾಗಿ ಹಾಡನ್ನ ಹಾಡಿದ್ರಿ. ಧನ್ಯವಾದಗಳು ಕರೆ ಮಾಡಿದ.
0: ಥ್ಯಾಂಕ್ ಯು ಥ್ಯಾಂಕ್ ಯು
1: ಥ್ಯಾಂಕ್ ಯು ಕುಸುಮ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಹಾಡನ್ನ ಹಾಡ್ತಾ ಇದ್ರು. ಹಾಗೀಗ ಇನ್ನೊಂದು ಕರೆ ಕೂಡ ಸಿದ್ಧವಾಗಿದೆ, ಅವರನ್ನು ಕೂಡ ಮಾತಾಡೋಣ. ಹಲೋ,
2: ಹಲೋ,
1: ನಮಸ್ತೆ.
2: ನಮಸ್ತೆ ಮೇಡಮ್, ರಕ್ಷಿತಾ ಅಲ್ಲ ಮೇಡಮ್.
1: ನಮಸ್ತೆ ಉಲ್ಲಾಸ್ ಸರ್, ಹೇಗಿದ್ದೀರಾ?
2: ಹಾ ಮೇಡಮ್, ಚೆನ್ನಾಗಿದ್ದೀನಿ ಮೇಡಮ್. ತಿಂಡಿ ಆಯ್ತಾ ಮೇಡಮ್?
1: ತಿಂಡಿ ಆಯ್ತು ಸರ್. ನಿಮ್ದು ಆಯ್ತಾ?
2: ಇಲ್ಲ ಮೇಡಮ್, ಈಗ ಎಫ್ಎಂ ಆಡಲು ತಿಂಡಿ ತಿನ್ಬೇಕು ಮೇಡಮ್.
1: ಸೊ ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ?
2: ಎಸ್ ಸಿ ಬಾಲಸುಬ್ರಹ್ಮಣ್ಯ ಹುಟ್ಟುಹಬ್ಬದ ಶುಭಾಶಯಗಳು ಮೇಡಮ್. ಆಡಿತು ಮೇಡಮ್.
1: ಓಕೆ.
2: ಗೀತಾಂಜಲಿ ಹಾಲು ಗೆಲ್ಲಿಗೆ ಬಾರೆ ಗೆಲ್ಲಿಗೆ ನಮ್ಮೂರ ಹೆಣ್ಣಿಗೆ, ಪುಷ್ಪಾಂಜಲಿ ತೊಂದೆ ಹಣ್ಣಿಗೆ ಬಾಳೆ ದಿಂಡಿಗೆ ದಾಳಿಂಬೆ ಹೆಣ್ಣಿಗೆ, ಓ ಕನಕಾಂಬರಿ ನೀನು ಬಾರದೆ ಪೂಜೆಗೆ ಹೂವಿಲ್ಲ, ಓ ಶ್ವೇತಾಂಬರಿ ನೀನು ಬಾರದೆ ಪುಷ್ಪವ ಸಾಗಲ್ಲ. ಗೀತಾಂಜಲಿ ಹಾಲು ಗೆಲ್ಲಿಗೆ ಬಾರೆ ಗೆಲ್ಲಿಗೆ ನಮ್ಮೂರ ಹೆಣ್ಣಿಗೆ, ನೀರಾಗಲೇ ದಿನ ಮೈಯ ಮೇಲೆ ಜಾರಿ ಹೋಗದು, ರಾಜಾಗಲೇ ದಿನ ನಿನ್ನ ಅಂದ ಚಂದ ಕಾಣದು, ಮಂಜಾಗಲೇ ದಿನ ನಿನ್ನ ಕೊಪ್ಪ ತಂಪು ಕಾಣದು, ಪ್ರಯಾಗಲೇ ಈ ದಿನ ನಿನ್ನ ಹೊತ್ತುಕೊಂಡು ಹೋಗದು, ಕೇಳದೆ ನೀ ವರವ ಕೊಡದು.
1: ಓಕೆ, ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕೆ, ಚೆನ್ನಾಗಿ ಹಾಡನ್ನ ಹಾಡಿದ್ರಿ.
2: ಧನ್ಯವಾದಗಳು ಮೇಡಮ್.
1: ಥ್ಯಾಂಕ್ ಯು. ಎಸ್ ಉಲ್ಲಾಸ್ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಹಾಡನ್ನ ಹಾಡ್ತಾ ಇದ್ರು. ಹಾಗೆ ಈಗ ಇನ್ನೊಂದು ಕರೆ ಕೂಡ ಸಿದ್ಧವಾಗಿದೆ, ಅವರನ್ನ ಮಾತಾಡ್ಸೋಣ. ಹಲೋ,
3: ಹಲೋ, ಹಲೋ,
1: ನಮಸ್ತೆ.
3: ನಮಸ್ತೆ ಮೇಡಮ್.
1: ಯಾರಿದು ಮಾತಾಡ್ತಿರೋದು?
3: ಧನ್ರಾಜ್ ಅಂತ.
1: ಧನ್ರಾಜ್ ಸರ್, ಹೇಗಿದ್ದೀರಾ?
3: ಚೆನ್ನಾಗಿದೆ ಮೇಡಮ್.
1: ಫಸ್ಟ್ ಟೈಮ್ ಕರೆ ಮಾಡ್ತಿರೋದಾ?
3: ಇಲ್ಲ ಮೇಡಮ್, ಕರೆ ಮಾಡ್ತಾ ಇರ್ತೀವಿ.
1: ಕರೆ ಮಾಡ್ತಾ ಇರ್ತೀರಾ. ಓಕೆ, ತಿಂಡಿ ಆಯ್ತಾ ಧನ್ರಾಜ್ ಸರ್?
3: ಆಯ್ತು ಮೇಡಮ್.
1: ಓಕೆ, ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಯ್ತಲ್ವಾ?
3: ಹಾ ಮೇಡಮ್, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಆಡಿರೋ ಹಾಡು ಆಡ್ಬೇಕು.
1: ಪ್ರೇಮ ಕೈದಿ ಚಿತ್ರದ.
3: ಪ್ರೇಮ ಕೈದಿ ಚಿತ್ರದ ಮೇಡಮ್.
1: ಓಕೆ.
3: ನೀನಂದ್ರೆ ನನಗಿಷ್ಟ, ನಿನ್ನ ನಗು ಅಂದ್ರೆ ನನಗಿಷ್ಟ, ನೀನಂದ್ರೆ ನನಗಿಷ್ಟ, ನಿನ್ನ ನಗು ಅಂದ್ರೆ ನನಗಿಷ್ಟ, ನಿನ್ನ ಆಲಾಪನೆ ನಿಲ್ಲದು ನಿಲ್ಲುಸಿರರು, ಹೃದಯದ ಬಡಿತ ಕೇಳೆಯ ಪ್ರಿಯ, ನೀನಂದ್ರೆ ನನಗಿಷ್ಟ, ನಿನ್ನ ನಗು ಅಂದ್ರೆ ನನಗಿಷ್ಟ. ಥ್ಯಾಂಕ್ ಯು ಮೇಡಮ್.
1: ಓಕೆ, ಥ್ಯಾಂಕ್ ಯು ಧನ್ರಾಜ್ ಸರ್, ಚೆನ್ನಾಗಿ ಹಾಡನ್ನ ಹಾಡಿದ್ರಿ.
3: ಥ್ಯಾಂಕ್ ಯು ಮೇಡಮ್.
1: ಥ್ಯಾಂಕ್ ಯು. ಎಸ್ ಧನ್ರಾಜ್ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಹಾಡನ್ನ ಹಾಡ್ತಾ ಇದ್ರು. ಅದೇ ರೀತಿಯಾಗಿ ಈಗ ಇನ್ನೊಂದು ಕರೆ ಕೂಡ ಸಿದ್ಧವಾಗಿದೆ, ಅವರನ್ನ ಮಾತಾಡ್ಸೋಣ. ಹಲೋ,
4: ಹಲೋ, ಗುಡ್ ಮಾರ್ನಿಂಗ್ ಮೇಡಮ್. ನಾನು ಬ್ರಹ್ಮಾನಂದ ಅನಡೆ ವಿದ್ಯಾನಗರ ಶಿವಮೊಗ್ಗ.
1: ಗುಡ್ ಮಾರ್ನಿಂಗ್ ಸರ್, ತಿಂಡಿ ಆಯ್ತಾ?
4: ಆಯ್ತು ಮೇಡಮ್. ನಿಮ್ದು?
1: ನಮ್ದು ಕೂಡ ಆಯ್ತು.
4: ಮೇಡಮ್, ನಮ್ದು ಇವತ್ತು ಕುಚಲಕ್ಕಿ ಗಂಜಿ, ತುಪ್ಪ, ಉಪ್ಪು, ಉಪ್ಪಿನಕಾಯಿ.
1: ವಾವ್, ಸೂಪರ್ ಅಲ್ವಾ?
4: ಹೌದು ಮೇಡಮ್, ಚೆನ್ನಾಗಿತ್ತು. ಇವತ್ತು ಬೋರ್ ಅನಿಸ್ತು, ಹಂಗಾಗಿ ಅದನ್ನೇ ತಿಂದ್ವಿ, ಚೆನ್ನಾಗಿ ಅನಿಸ್ತು.
1: ಓಕೆ, ಸೊ ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಯ್ತಲ್ವಾ ಸರ್?
4: ಹ್ಞೂ ಮೇಡಮ್, ನಮ್ಮ ನೆಚ್ಚಿನ ಗಾಯಕ ಇವರು ಬಾಲಸುಬ್ರಹ್ಮಣ್ಯಂ ಅವರ ಜನ್ಮದಿನ.
1: ಹೌದು,
4: ಅವರು 14,000-15,000 ಹಾಡಿದ್ದಾರೆ, ತಮಿಳು, ತೆಲುಗು, ಮಲಯಾಳಿ, ಹಿಂದಿಲಿ, ಕನ್ನಡದಲ್ಲೂ 100+ ಹಾಡಿದ್ದಾರೆ. ಅವರು ಹೇಗಿದ್ರು ಅಂದ್ರೆ, ಅಂಬರೀಷಿಗೆ ಅಂಬರೀಷ್, ಅನಂತನಾಗು, ವಿಷ್ಣುವರ್ಧನ್, ಶಂಕರ್ನಾಗ್, ಯಾರಿಗೆ ರವಿಚಂದ್ರನ್, ಯಾರಿಗೆ ಹೆಂಗ್ ಬೇಕು ಆತರ ರಾಗ ಚೇಂಜ್ ಮಾಡಿ ಹಾಡ್ತಾ ಇದ್ರು. ನಾನು ಇವತ್ತು ವಿಶೇಷವಾಗಿ ಇದನ್ನ ತಗೊಂಡ್, ಗೀತಾ ಚಿತ್ರದಿಂದ ತಗೊಂಡಿದ್ದೀನಿ ಹಾಡು ಸಂತೋಷಕ್ಕೆ. ಅದನ್ನೊಂದ್ ಎರಡು ಲೈನ್ ಹೇಳ್ಬಿಡ್ತೀನಿ ಮೇಡಮ್.
1: ಓಕೆ, ಹಾಡಿ ಸರ್.
4: ಒಂದ್ ನಿಮಿಷ. ಹಾಡು ಸಂತೋಷಕ್ಕೆ ಕುಣಿದು ತಾಳಕ್ಕೆ ಕುಣಿದು ನಲಿದು ತಾಳಕ್ಕೆ ನಲಿ ನನ್ನಂತೆ ಸಂತೋಷಕ್ಕೆ, ಹಾಡು ಸಂತೋಷಕ್ಕೆ ಕುಣಿದು ತಾಳಕ್ಕೆ ಕುಣಿದು ನಲಿದು ತಾಳಕ್ಕೆ ನಲಿದು ನನ್ನಂತೆ ಸಂತೋಷಕ್ಕೆ, ಲತೆಯ ಮೊಗ್ಗು ಅರಳುವಂತೆ ತುಂಬಿಯನ್ನು ಕರೆಯುವಂತೆ ಬಾನುಬಾಗಿ ಕೇಳುವಂತೆ ನಾದ ಗಂಗೆ ಹರಿಯುವಂತೆ ಕಲ್ಲು ಕೂಡ ಕರಗುವಂತೆ ಸಂತೋಷಕ್ಕೆ, ಹಾಡು ಸಂತೋಷಕ್ಕೆ ರಪ್ಪ. ಆಯ್ತು ಮೇಡಮ್.
1: ಓಕೆ, ಚೆನ್ನಾಗಿ ಹಾಡನ್ನ ಹಾಡಿದ್ರಿ ಸರ್, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
4: ಥ್ಯಾಂಕ್ ಯು ಮೇಡಮ್.
1: ಥ್ಯಾಂಕ್ ಯು. ಎಸ್ ರಾನಡೆ ಬ್ರಹ್ಮಾನಂದ ರಾನಡೆ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಹಾಡನ್ನ ಹಾಡ್ತಾ ಇದ್ರು. ಅದೇ ರೀತಿಯಾಗಿ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತಾಡ್ಸೋಣ. ಹಲೋ ಹಲೋ, ಓಕೆ ಕರೆ ಕಟ್ ಆಗಿದೆ. ಸೊ ಅದೇ ರೀತಿಯಾಗಿ ನೀವು ಕೂಡ ಕರೆ ಮಾಡಿ ಮಾತಾಡಬಹುದು, ಎಸ್ ಪಿ ಬಿ ಅವರ ಬಗ್ಗೆ ಮಾತಾಡಬಹುದು, ಹಾಗೆ ಅವರ ಹಾಡುಗಳನ್ನು ಹಾಡಬಹುದಾಗಿದೆ. ಎಂತೆಂತಹ ಅದ್ಭುತವಾಗಿರೋ ಹಾಡುಗಳನ್ನು ಕೊಟ್ಟಿದ್ದಾರೆ ಅವರ ಧ್ವನಿಯಲ್ಲಿ ಅಂತ ಅಂದರೆ, ನಿಜವಾಗ್ಲೂ ಆ ಹಾಡುಗಳನ್ನು ಕೇಳ್ತಾ ಇದ್ರೆ ಒಂದು ರೀತಿಯ ರೋಮಾಂಚನ ಆಗುತ್ತೆ ಅಂತಲೇ ಹೇಳಬಹುದು. ಅಷ್ಟು ಅದ್ಭುತವಾಗಿರುವ ಒಂದು ಹಾಡುಗಳನ್ನು ನಮ್ಮ ಕನ್ನಡಕ್ಕೆ ಕೊಟ್ಟಂತಹದ್ದು ನಮ್ಮ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಅಲ್ವಾ. ಸೊ ಅದೇ ರೀತಿಯಾಗಿ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನು ಮಾತಾಡ್ಸೋಣ. ಹಲೋ
5: ಹಲೋ,
1: ನಮಸ್ತೆ.
5: ನಮಸ್ಕಾರಗಳು
1: ಸತೀಶ್ ಸರ್,
5: ಹೇಗಿದ್ದೀರಿ? ಒಳ್ಳರು.
1: ನಾನ್ ಚೆನ್ನಾಗಿದ್ದೀನಿ ಸರ್, ನೀವ್ ಹೇಗಿದ್ದೀರಾ?
5: ನಾವು ಕೂಡ ಸೂಪರ್ ಆಗಿದ್ದೇವ್ರಿ.
1: ಓಕೆ, ಇವತ್ತಿನ ಒಂದು ಟಾಪಿಕ್ ಗೊತ್ತಾಗಿದೆ.
5: ಟಾಪಿಕ್ ಬಹಳ ಸೂಪರ್ ಟಾಪಿಕ್ ತಂದಿದ್ದೀರಿ ಸಮಯೋಚಿತವಾಗಿ ಅಲ್ವಾ? ಅದಕ್ಕೊಂದು ಥ್ಯಾಂಕ್ಸ್ ಐತ್ರಿ.
1: ಓಕೆ,
5: ಯಾಕಂದ್ರೆ ನಮ್ಮ ಎಸ್ ಪಿ ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನೆ. ನೀವೆಲ್ಲ ಗುಣಗಾನ ಮಾಡಿದ್ದೀರಿ. ಆದ್ರೂ ಒಂದು ವಿಷಯ ಹೇಳುವ ಅಂದ್ರೆ, ನೋಡಿ, ಅವರು ತಮ್ಮ ವೃತ್ತಿ ಜೀವನ 1969 ಮಾಡಿದ್ರು, ತಡವಾಗಿ ಹಿಂದಿಗೆ ಪ್ರವೇಶ ಮಾಡಿದ್ರು 1981. ಆ ಪ್ರಥಮ ಚಿತ್ರವೇ ನ್ಯಾಷನಲ್ ಫಿಲ್ಮ್ ಫೇರ್ ಅವಾರ್ಡ್ ತಗೊಂಡಿದ್ದಾರೆ. ಅಲ್ಲಿಗೆ ಅವರ ಚಮತ್ಕಾರ ಎಷ್ಟಿದೆ ನೋಡಿ ಗಾಯನ ಅಲ್ವಾ?
1: ಹೌದು ಸರ್.
5: ಆದ್ರಿಂದ ಹಿಂದಿಯಲ್ಲೂ 60 ಚಿತ್ರಗಳಿಗೆ ಹಾಡಿ ಎಲ್ಲಾ ಚಿತ್ರವನ್ನು ಜೂಬ್ಲಿ ಫಿಲ್ಮ್ ಆಗಿ ಪರಿವರ್ತನೆ ಮಾಡಿದ್ದಾರೆ.
1: ಹೌದು ಹೌದು.
5: ಅದರಲ್ಲಿ ಹಿಂದಿ ಒಂದು ಹಾಡ್ಬೋದಲ್ವಾ?
1: ಹಾಡಿ ಹಾಡಿ ಸರ್.
5: ಹಿಂದಿ ಒಂದು ಹಾಡುವಂತ ಕೇಳ್ತಾ ಉಂಟಲ್ಲ? ಸರಿಯಾಗಿ
1: ಕೇಳ್ತಾ ಇದೆ. ಹಾಡಿ ಸರ್.
5: ಹೌದಾ? ಅಲ್ಲ, ನಿಮ್ಮ ವಾಯ್ಸ್ ಬಹಳ ಸ್ಲೋ ಇದೆ.
1: ಹೌದಾ? ನನಗೆ ನಿಮ್ಮ ವಾಯ್ಸ್ ಜೋರಾಗಿ ಕೇಳ್ತಾ ಇದೆ.
5: ಆಯ್ತು, ಹಿಂದಿ ಪ್ರಯತ್ನ ಮಾಡುವ.
1: ಓಕೆ ಓಕೆ.
5: ಸಜಿನಿ ಸಜಿನಿ ಸಜಿನ ಸಜಿನ ತೇರಿ ಬಾಹು ಮೇ ಚಂದತ್ ಮೇರಿ ಕರಿ ನೇನ ಕೀ ತೋ ಗಲಿಯ ತೇರಿ ಜೀನಾ.

0: तेरी जीना तेरी गली में, जीना तेरी गली में. Thank you
1: ಸರ್, ಚೆನ್ನಾಗಿ ಹಾಡನ್ನ ಹಾಡಿದ್ರಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
0: ಧನ್ಯವಾದ.
1: ಥ್ಯಾಂಕ್ ಯು. ಎಸ್, ಸತೀಶ್ ಅವರು ಉಡುಪಿಯಿಂದ ಕರೆ ಮಾಡಿದ್ರು. ತುಂಬಾ ಚೆನ್ನಾಗಿ ಹಾಡನ್ನ ಹಾಡ್ತಾ ಇದ್ರು. ಅದೇ ರೀತಿಯಾಗಿ ಈ ಕಾರ್ಯಕ್ರಮವನ್ನು ಕೂಡ ಮುಂದುವರಿಸೋಣ. ಆದ್ರೆ ಅದಕ್ಕೂ ಮೊದಲು ಒಂದು ಚಿಕ್ಕ ಬ್ರೇಕ್ ನ ತಗೊಳ್ಳುವಂತಹ ಸಮಯ ಆಗ್ತಾ ಇರೋದ್ರಿಂದ ಟೇಕ್ ಅ ಶಾರ್ಟ್ ಬ್ರೇಕ್. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ಇದು ಬೆಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
2: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
1: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
3: ಯಾಕೋ ವಿನಯ್, ಏನೋ ತುಂಬಾ ಯೋಚನೆ ಮಾಡ್ತಾ ಇದೀಯಾ?
4: ಏನಿಲ್ವೋ ರಾಜು, ನಮ್ ತಂದೆಗೆ ಮೊನ್ನೆ ಕ್ಯಾನ್ಸರ್ ಸರ್ಜರಿ ಆಯ್ತು. ಡಾಕ್ಟರ್ ಹೇಳಿದ್ರು ಮುಂದೆ ರೇಡಿಯೇಷನ್ ಚಿಕಿತ್ಸೆ ಕೊಡ್ಬೇಕಾಗತ್ತೆ ಅಂತ. ಅದಕ್ಕಿನ್ನೇನು ಬೆಂಗಳೂರಿಗೆ ಹೋಗ್ಬೇಕಾಗತ್ತೋ ಏನೋ.
3: ಅಯ್ಯೋ ದಡ್ಡ, ಅದಕ್ಕೆ ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈಗ ತುಂಬಾ ಸುರಕ್ಷಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಉತ್ತಮ ಗುಣಮಟ್ಟದ ಉನ್ನತ ದರ್ಜೆಯ ರೇಡಿಯೇಷನ್ ಥೆರಪಿ ಚಿಕಿತ್ಸಾ ಸೌಲಭ್ಯ ಕಾರ್ಯಾರಂಭವಾಗಿದೆ ಕಣು. ಅದು ಅಲ್ಲದೆ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಗ್ತಾ ಇದೆ. ನೀನ್ ಕೂಡ್ಲೇ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರನ್ನು ಒಮ್ಮೆ ಸಂಪರ್ಕಿಸೋದು ಉತ್ತಮ.
1: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದ ಸುರಕ್ಷಿತ ಹಾಗೂ ಉತ್ತಮ ಗುಣಮಟ್ಟದ ವರ್ಸಾ HD ರೇಡಿಯೋಥೆರಪಿ ಚಿಕಿತ್ಸಾ ಘಟಕ ಕಾರ್ಯಾರಂಭವಾಗಿದೆ. ಈ ನೂತನ ಹಾಗೂ ಉನ್ನತ ದರ್ಜೆಯ ರೇಡಿಯೋಥೆರಪಿ ಘಟಕದಲ್ಲಿ IMRT, IGRT, SRS, SBRT ಹಾಗೂ VMAT ನಂತಹ ಸುಧಾರಿತ, ಸುರಕ್ಷಿತ ಮತ್ತು ಅತಿ ಸೂಕ್ಷ್ಮ ರೇಡಿಯೋಥೆರಪಿ ಚಿಕಿತ್ಸಾ ವಿಧಾನಗಳನ್ನು ಹೊಂದಿದೆ.
5: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
6: ಏ ದೀಪಾ, ಏನಿದು? ನನ್ಗೊಂದು ಮಾವಿನ ಹಣ್ಣು ಕೊಡದೆ ಒಬ್ಳೆ ತಿಂತಿದೀಯಾ? ಅದು ಇಷ್ಟೊಂದು ಚೆನ್ನಾಗಿರೋ ಮಿಯಾಜಾಕಿ, ಬಾದಾಮಿ, ರಸ್ಪುರಿ ಹಣ್ಣುಗಳನ್ನ ಎಲ್ಲಿಂದ ತಂದೆ?
1: ಅಬ್ಬಬ್ಬಾ ದಿವ್ಯಾ, ಬರೀ ಮಾವಿನ ಹಣ್ಣು ಅಷ್ಟೇ ಅಲ್ಲ, ಸಕ್ಕರೆ ಪಟ್ಟಣ ಮತ್ತೆ ಚಂದ್ರ ಹಲಸಿನ ಹಣ್ಣುಗಳು ಕೂಡ ತಂದಿದ್ದೀನಿ. ಇದೆಲ್ಲಾ ಸಿಕ್ಕಿದ್ದು ನಮ್ ಶಿವಮೊಗ್ಗದಲ್ಲೇ.
5: ಹೌದು, ಜಿಲ್ಲಾ ಹಾಪ್ಕಾಮ್ ಶಿವಮೊಗ್ಗ, ತೋಟಗಾರಿಕೆ ಇಲಾಖೆ ಶಿವಮೊಗ್ಗ, ರಾಮನಗರ ಜಿಲ್ಲಾ ಮಾವು ಬೆಳೆಗಾರರ ಸಂಘ ಇವರ ಸಹಯೋಗದಲ್ಲಿ ಆಯೋಜಿಸಿರುವ ಭರ್ಜರಿ ಮಾವು ಮತ್ತು ಹಲಸಿನ ಮೇಳ 2026 June 5, 6 and 7 ಶಿವಮೊಗ್ಗದ ವಿನೋಬನಗರದ 100 feet ರಸ್ತೆಯಲ್ಲಿರೋ ಹಾಪ್ಕಾಮ್ಸ್ ಕಚೇರಿ ಆವರಣದಲ್ಲಿ ಈ ಮೇಳ ನಡೆಯಲಿದೆ. ಅಂತಾರಾಷ್ಟ್ರೀಯ ಪ್ರಸಿದ್ಧಿಯ ಮಿಯಾಜಾಕಿ, ಐವರಿ ಮಾವು ಸೇರಿದಂತೆ ಕೇಸರ್, ಮಲ್ಲಿಕಾ ತಳಿಗಳು ಹಾಗೂ ಅಪರೂಪದ ರುದ್ರಾಕ್ಷಿ ಹಲಸಿನ ಹಣ್ಣುಗಳು ನೇರ ಪ್ರದರ್ಶನ ಹಾಗೆ ಮಾರಾಟ ಇಲ್ಲಿದೆ.
1: ಮತ್ತೆ ನಾವು ಹೋಗೋಣ, ನಮ್ಮ ರೈತರನ್ನು ಪ್ರೋತ್ಸಾಹಿಸೋಣ. ಬನ್ನಿ, ಭಾಗವಹಿಸಿ, ಖರೀದಿಸಿ. ಎಲ್ಲರಿಗೂ ಆದರದ ಸುಸ್ವಾಗತ.

0: Yes, welcome back to Radio Shivamogga 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ಇದು ಬೆಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಬೆಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಇವತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಜನ್ಮದಿನ ಇರುವುದರಿಂದ ಅವರ ಹಾಡುಗಳನ್ನು ಹಾಡಬಹುದು ಅನ್ನೋದಾಗಿ ಹೇಳ್ತಾ ಇದ್ದ ಹಾಗೆ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ಹಾಡುಗಳನ್ನು ಹಾಡ್ತಾ ಇದ್ರು. ಅದೇ ರೀತಿಯಾಗಿ ಈ ಕಾರ್ಯಕ್ರಮವನ್ನು ಕೂಡ ಮುಂದುವರಿಸೋಣ. ಹಾಗೆಯೇ ನಾನಾಗಲೇ ಹೇಳ್ತಾ ಇದ್ದೆ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು 40,000 ಹೆಚ್ಚು ಹಾಡುಗಳನ್ನು ಹಾಡಿದ್ದಾರೆ ಅಂತ ಹೇಳಿ, ಹಾಗೆ ಇದೇ ವಿಷಯಕ್ಕೆ ಅವರು ವಿಶ್ವ ದಾಖಲೆಯನ್ನು, ಗಿನ್ನಿಸ್ ದಾಖಲೆಯನ್ನು ಕೂಡ ಮಾಡಿದ್ದಾರೆ. ಅತಿ ಹೆಚ್ಚು ಹಾಡುಗಳನ್ನು ಹಾಡಿರುವಂತಹ ಸಿಂಗರ್ ಅನ್ನುವಂತಹ ಒಂದು ಗರಿಮೆಗೆ ಇವರಿಗೆ ಸಿಗುತ್ತೆ. 40,000 ಹೆಚ್ಚು ಹಾಡುಗಳನ್ನು ಹಾಡಿ ಗಿನ್ನಿಸ್ ದಾಖಲೆಯನ್ನು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಬರೆದಿದ್ದಾರೆ. ಸೊ ಹಾಗಿದ್ರೆ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಹಾಗೆ ಈಗ ಇನ್ನೊಂದು ಕರೆ ಕೂಡ ಸಿದ್ಧವಾಗಿದೆ, ಅವರನ್ನು ಮಾತಾಡಿಸೋಣ. ಹಲೋ
1: ಮೇಡಮ್, ನಮಸ್ತೆ ಮೇಡಮ್. ಸತೀಶ್ ವಿದ್ಯಾನಗರ.
0: ನಮಸ್ತೆ ಸತೀಶ್ ಸರ್, ಹೇಗಿದ್ದೀರಾ? ತಿಂಡಿ ಆಯ್ತು ಸರ್, ನಿಮ್ದು ಆಯ್ತಾ?
1: ನಮ್ದಿಲ್ಲ.
0: ಸೊ ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ.

0: Selva.
1: Ah, kota selamram, tardo, iyo. Awas mbak, beja raga pair malah tu.
0: Beja.
1: Ada, awas mbak. Hari mana mandor, raya re bandar mau mana mana gaya film dengar.
0: Okay, hari sir.
1: Mudina hulugi chenda, mauna da rupave anda, chenda ke chenda vante ninna andau. Mudina hulugi chenda, mauna da rupave anda. ಚಂದಕ್ಕೆ ಚಂದವಂತೆ ನಿನ್ನ ಅಂದವು ಈ ಹೃದಯ ನಿನಗಾಗಿಯೇ ಮೀಸಲು ಓ ಪ್ರಿಯ ಎಂದಿಗೂ ಈ ಬೆಸುಗೆ ಬಿರುಗಾಳಿಯೇ ಬಂದರೂ ಒಡೆಯದು ಎಂದಿಗೂ ಮುದ್ದಿನ ಹುಡುಗಿ ಚಂದ ಮೌನದ ರೂಪವೇ ಅಂದ ಚಂದಕ್ಕೆ ಚಂದವಂತೆ ನಿನ್ನ ಅಂದವು ಓ ಚಿನ್ನ ಅಂದು ನೋಡಿದೆ ನಿನ್ನನು ಓರನ್ನ ತೆರೆ ಮಾಡಿದೆ ನನ್ನನು ಅರಿಯನು ಹೇಗೋ ನಾ ಬೆರತೆ ನಿನ್ನಲಿ ತನು ಮನವೆಲ್ಲ ತುಂಬಿ ನಿಂತೆ ನನ್ನಲಿ ನಿನ್ನನ್ನೇ ಕಂಡೆ ಎಲ್ಲೆಲ್ಲೂ ನನ್ನನ್ನೇ ಕಂಡೆ ನಿನ್ನಲ್ಲೂ ನಿನ್ನನ್ನೇ ಕಂಡೆ ಎಲ್ಲೆಲ್ಲೂ ನನ್ನನ್ನೇ ಕಂಡೆ ನಿನ್ನಲ್ಲೂ ಈ ಹೃದಯ ನಿನಗಾಗಿಯೇ ಮೀಸಲು ಓ ಪ್ರಿಯೇ ಎಂದಿಗೂ ಮುದ್ದಿನ ಹುಡುಗಿ ಚಂದ ಮೌನದ ರೂಪವೇ ಅಂದ ಚಂದಕ್ಕೆ ಚಂದವಂತ ನಿನ್ನ ಅಂದವು ಮೇಡಮ್.
0: ಓಕೆ, ತುಂಬಾ ಚೆನ್ನಾಗಿ ಹಾಡನ್ನ ಹಾಡಿದ್ರಿ, ಧನ್ಯವಾದಗಳು ಸರ್. ಓಕೆ, ಧನ್ಯವಾದಗಳು. ಸತೀಶ್ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಹಾಡನ್ನ ಹಾಡ್ತಾ ಇದ್ರು. ಹಾಗೀಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತಾಡ್ಸೋಣ.
2: ಹಲೋ,
0: ನಮಸ್ತೆ.
2: ಹಲೋ,
0: ನಮಸ್ತೆ. ಹಲೋ,
2: ನಮಸ್ತೆ
0: ಆಶಾ ಮ್ಯಾಮ್, ಹೇಗಿದ್ದೀರಾ? ಹೇಗಿದ್ದೀರಾ ಮ್ಯಾಮ್?
2: ಚೆನ್ನಾಗಿದ್ದೀನಮ್ಮ.
0: ಓಕೆ, ತಿಂಡಿ ಆಯ್ತಾ?
2: ತಿಂಡಿ ಇಲ್ಲ ಇವತ್ತು, ಅದೇ ತುಂಬಾ ಬೇಜಾರು ಮಾಡ್ಕೊಂಡು ಎಲ್ಲ ಅರ್ಜಿಗಳಿಗೂ ಮನವಿ ಮಾಡೋಣ ಅಂತ ಹೇಳ್ತಾ ಇದ್ದೆ.
0: ಯಾವ ಹಾಡನ್ನ ಹಾಡ್ತಾ ಇದ್ದೀರಾ?
2: ಯಾವ್ದು? ಎಸ್ಪಿ ಬಗ್ಗೆ?
0: ಹೌದು.
2: ನಕ್ಕರೆ ಅದೇ ಸ್ವರ್ಗ.
0: ಓಕೆ, ಹಾಡಿ.
2: ಬಾಳಂದು ಬಾವಗೀತೆ ಆನಂದ ತುಂಬಿದ ಕವಿತೆ ಬಡವ ಬಂದ ಪೇದವಿಲ್ಲದ ಭೂಲೋಕ ಸ್ವರ್ಗವಿದಂತೆ ಬಾಳಂದು

0: ಕರೆನು ನಿಜವೇ ನೆರಳು ಜೀವನ ಸೊಬಗಿನ ಹೂವು ಬಾಳೊಂದು ಬಾವಗಿದೆ ಆನಂದ ತುಂಬಿದ ಕವಿತೆ. ತುಂಬಾ ಸಂತೋಷ ಅಮ್ಮ ಲೈನ್ ಕೊಟ್ಟಿದ್ದಕ್ಕೆ.
1: ಓಕೆ, ಧನ್ಯವಾದಗಳು ಮೇಡಮ್ ಕರೆ ಮಾಡಿದ್ದಕ್ಕೆ. ಸಾಶಾ ಪ್ರಕಾಶ್ ಅವರು ಕರೆ ಮಾಡಿದ್ರು, ಹಾಗೆ ಈಗ ಇನ್ನೊಂದು ಕರೆ ಕೂಡ ಸಿದ್ಧವಾಗಿದೆ, ಅವರನ್ನ ಮಾತಾಡ್ಸೋಣ. ಹಲೋ
2: ಹಲೋ,
1: ನಮಸ್ತೆ.
2: ನಮಸ್ಕಾರ ಮೇಡಮ್.
1: ಮಹೇಶ್ ಸರ್ ಹೇಗಿದ್ದೀರಾ?
2: ಆರಾಮಿದ್ದೀನಿ ಮೇಡಮ್.
1: ಓಕೆ, ಸೊ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ?
2: ಗೊತ್ತಾಯ್ತು ಮೇಡಮ್. ಇವತ್ತು ಎಸ್ ಪಿ ವಾಲಾ ಸುಬ್ರಹ್ಮಣ್ಯಮ್ಮರ ಜನ್ಮದಿನ ಇದೆ. ಅವರಿಗೆ ನಮ್ಮ ಶುಭ ನಮನಗಳು ಮೇಡಮ್.
1: ಓಕೆ, ಹಾಗೆ ಯಾವ ಹಾಡನ್ನ ಹಾಡ್ತಾ ಇದ್ದೀರಾ ಸರ್?
2: ಒಂದ್ ಸಾಂಗ್ ಹೇಳ್ಬಿಡ್ತೀವಿ ಮೇಡಮ್, ವಿಜಯೋತ್ಸವ ಫಿಲಂ ಇಂದ. ಕೊಕ್ಕು ಕೋಕೋ ಎಂದು ಕೋಳಿ ಕೂಗಿದೆ ಗಗನದಲ್ಲಿ ಬೆಳಕಿನ ಕಿರಣಗಳ ಚೆಲ್ಲುತ್ತ ಬೆಳ್ಳಿಯ ತೇರನ್ನು ಏರಿ ರವಿಯು ಬಂದನು ನೋಡಿ ಸುಮಗಳು ಅರಳಿವೆ ಕಂಪನು ಚೆಲ್ಲಾಡಿವೆ. ಕೊಕ್ಕು ಕೋಕೋ ಎಂದು ಕೋಳಿ ಕೂಗಿದೆ ದೂರದಿಂದ ತಣ್ಣನೆ ಗಾಳಿ ಬೆಲ್ಲಗೆ ಬೀಸುತ್ತ ಬಂತು ಹಾಗೆ ಹೀಗೆ ನಾಟ್ಯವನಾಡಿತು.

0: நீ சொகசு கண்டே ஹர்ஷா கண்டே சரசா கண்டே ಗೆಲ್ಲುವಾ ಕಂಡೇ ಸುಖದ ಕನಸನ್ನು ಕಣ್ಣು ನೋಡಿತು ಹಿಗ್ಗಿ ನಲಿತ ಮನಸ್ಸು ಹಾಡಿತು ಸರಿ ಗರಿ ಗಮ ಮಮಪ್ಪ ಸರಿ ಗಮಪ್ಪ ಕೊಕ್ಕೋ ಕೋಕೋ ಎಂದು ಕೋಳಿ ಕೂಗಿದೆ. ಈ ಸಾಂಗ್
1: ಓಕೆ, ಚೆನ್ನಾಗಿ ಹಾಡನ್ನ ಹಾಡಿದ್ರಿ ಸರ್, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಥ್ಯಾಂಕ್ ಯು ಎಸ್ ಮಹೇಶ್ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಹಾಡನ್ನ ಹಾಡ್ತಾ ಇದ್ರು. ಹಾಗೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತಾಡ್ಸೋಣ. ಹಲೋ,
2: ಶುಭೋದಯ ರಕ್ಷಿತಾ ಮೇಡಮ್ ಅವರಿಗೆ.
1: ಶುಭೋದಯ ಪಂಕಜಾ ಮೇಡಮ್, ಹೇಗಿದ್ದೀರಾ?
2: ನಾನ್ ಚೆನ್ನಾಗಿದ್ದೆ ಮೇಡಮ್, ನೀವು ಚೆನ್ನಾಗಿದ್ದೀರಾ?
1: ನಾನ್ ಕೂಡ ಚೆನ್ನಾಗಿದ್ದೀನಿ ಮ್ಯಾಮ್. ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ?
2: ಹಾ ಮೇಡಮ್, ಇವತ್ತು ಎಸ್ ಪಿ ಬಿ ಸರ್ ಅವ್ರದ ಜನ್ಮದಿನದ ಶುಭಾಶಯಗಳು ಅವರಿಗೆ.
1: ಓಕೆ,
2: ನಾನು ಅವ್ರದೊಂದ ಅವರೇ ಆಕ್ಟಿಂಗು ಮಾಡಿದ ರವಿಚಂದ್ರನ್ ಅವ್ರ ಜೊತೆ ಮೇಡಮ್.

0: ಇಷ್ಟೇ ಮೇಡಮ್.
1: ಧನ್ಯವಾದಗಳು ಪಂಕಜ ಮ್ಯಾಮ್, ಚೆನ್ನಾಗಿ ಹಾಡನ್ನ ಹಾಡಿದ್ರಿ.
0: ಥ್ಯಾಂಕ್ ಯು ಮೇಡಮ್.
1: ಥ್ಯಾಂಕ್ ಯು ಎಸ್ ಪಂಕಜ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಹಾಡನ್ನ ಹಾಡ್ತಾ ಇದ್ರು. ಹಾಗೇನೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತಾಡ್ಸೋಣ. ಹಲೋ, ನಮಸ್ತೆ. ಕೊನೆಗೂ ಸಿಕ್ತಾ ಕಾಲ್?
2: ಬಾಲಸುಬ್ರಹ್ಮಣ್ಯಂ ಅಂದ್ರೆ ನನ್ ಫಸ್ಟ್ ಕನ್ನಡದಲ್ಲಿ ಬಾಲಸುಬ್ರಹ್ಮಣ್ಯಂ ಎಸ್ ಜಾನಕಿ ಫೇವರೇಟ್. ಇದ ಒಂದೇ ರಕ್ತದಿಂದ ನಿಮ್ಗೆ ಹೇಗಾಗುತ್ತ ನಂಗೆ ಗೊತ್ತಿಲ್ಲ, ನನ್ ಮಟ್ಟಿಗೆ ಹೇಳ್ತೀನಿ. ರವಿ ಕಾಣದಲ್ಲ ಕವಿ ಕಾಣುವ, ಕವಿ ಕಾಣದಲ್ಲ ಪುಟ್ಟ ಕಾಣುವ, ರವಿ ಕಾಣದಲ್ಲ ಕವಿ ಕಾಣುವ, ಕವಿ ಕಾಣದೆಲ್ಲ ಹುಡುಗ ಕಾಣುವ ಎಂದೊಬ್ಬ ಕವಿ ಹೇಳಿದ. ಆದರೆ ನನಗೆ ಕಾಣಿಸದಲ್ಲ, ಸುತ್ತಲೂ ಕತ್ತಲೆ ಕವಿದಿದೆಯಲ್ಲ, ಸುತ್ತಲೂ ಕತ್ತಲೆ ಕವಿದಿದೆಯಲ್ಲ. ಈಗ ಮಳೆ ಮೋಡ ಅಲ್ಲ, ರಾತ್ರಿ ಆದಂಗಿತ್ತು ಬೆಳಗ್ಗೆನೆ.
1: ಓಕೆ, ಧನ್ಯವಾದಗಳು ಮೇಡಮ್ ಕರೆ ಮಾಡಿದ್ದಕ್ಕೆ.
2: ಧನ್ಯವಾದಗಳು.
1: ಓಕೆ, ಎಸ್ ವೇದ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಹಾಡನ್ನ ಹಾಡ್ತಾ ಇದ್ರು. ಹಾಗೆ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸುವಂತಹ ಸಮಯ ಆಗ್ತಾ ಇದೆ. ಯಾರೆಲ್ಲ ಕರೆ ಮಾಡಿದ್ರು ಎಲ್ರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನ ತಿಳಿಸ್ತಾ, ಹಾಗೆ ಯಾರಿಗೆಲ್ಲ ಕರೆ ಸಿಕ್ಕಿರುವ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ಈ ಕಾರ್ಯಕ್ರಮದ ಬಗ್ಗೆ ನಿಮಗಿರುವ ಅನಿಸಿಕೆ ಅಭಿಪ್ರಾಯವನ್ನ ನಮ್ಮ ಸಂಖ್ಯೆ 9686096779 ಈ ಸಂಖ್ಯೆಗೆ ಮೆಸೇಜ್ ಮಾಡುವುದರ ಮೂಲಕ, ಎಲ್ಲ ವಾಯ್ಸ್ ನೋಟ್ನ ಕಳಿಸೋದ್ರ ಮೂಲಕ ಕೂಡ ತಿಳಿಸಬಹುದಾಗಿದೆ. ಹಾಗೆ ನಾನೀಗ ಹೊರಡ್ತಾ ಇದ್ದೀನಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರ ಆಗುತ್ತೆ. ನೀವು ಇಷ್ಟೊತ್ತು ಕೇಳಿದ್ದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೈ ರಕ್ಷಿತಾ ಹೊಳ್ಳ. ಯಾವಾಗಲೂ ಕೂಡ ಹೀಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.85 ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: ನಾನು ಸಾಮಾನ್ಯವಾಗಿ ತುಂಬಾ ಸಮಾಧಾನದಿಂದ ಇರೋ ವ್ಯಕ್ತಿ, ಆದ್ರೆ ಪ್ರೆಸೆಂಟೇಶನ್ ಕೊಡುವಾಗ ಜಾನ್ವಿ ಕುಸಿದ್ ಬಿದ್ದುದನ್ನ ನೋಡಿದೆ, ನನಗೆ ಶಾಕ್ ಆಯ್ತು. ನನ್ ಕೈ ಕಾಲೇ ಆಡ್ಲಿಲ್ಲ.
4: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538879698 ಅಥವಾ ಟೋಲ್ ಫ್ರೀ ಸಂಖ್ಯೆ 1800309039 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್ ಶಿವಮೊಗ್ಗ.
5: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
6: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
5: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
1: ಹಾಯ್, ಹಲೋ, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.85 ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಎಲ್ರು ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ. ನೀವು ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕಥೆಗಳು ಅಂದ್ರೆ ಯಾರಿಗ್ ತಾನೇ ಇಷ್ಟ ಇಲ್ಲ ಹೇಳಿ? ಕತೆ ಹೇಳೋದು, ಕತೆ ಓದೋದು, ಕತೆ ಕೇಳೋದು ಎಲ್ರಿಗೂ ಕೂಡ ಇಷ್ಟ ಆಗೇ ಆಗುತ್ತೆ ಅಲ್ವಾ? ಸೊ ಹಾಗೆ ಕೆಲವ್ರು ಏನಾದ್ರೂ ಜಾಸ್ತಿ ಮಾತಾಡ್ತಿದ್ರೆ, ಹಾಗೆ ಏನಾದ್ರೂ ಕಥೆಗಳನ್ನ ಕಟ್ಟಿ ಹೇಳ್ತಿದ್ರೆ, ಅಯ್ಯೋ ನೀನೊಬ್ಬ ಮರಯ್ಯ ಕಥೆ ಹೊಡಿಬೇಡ ಅಂತ ಹೇಳಿ ಹೇಳ್ತಿರ್ತೀವಲ್ವಾ? ಸೊ ಈ ರೀತಿಯಾಗಿ ಕಥೆ ಅನ್ನೋದು ನಮ್ಮ ಒಂದು ಬಾಲ್ಯದಿಂದಲೇ ಬಂದಿದೆ, ಅಥವಾ ನಮ್ಮ ಒಂದು ಹುಟ್ಟಿನಿಂದಲೇ ಬಂದಿದೆ ಅಂತಾನೆ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ, ನಾವು ಚಿಕ್ಕವ್ರು ಇರ್ತಾ ಇಲ್ಲ, ನಮ್ಮ ಅಪ್ಪ ಅಮ್ಮ ಇರ್ಬೋದು, ಅಜ್ಜಿ ಇರ್ಬೋದು, ಒಂದಿಷ್ಟು ಕಥೆಗಳನ್ನ ಹೇಳ್ತಾ ಇದ್ರು. ನಾವು ನಿದ್ರೆ ಮಾಡೋ ಟೈಮಲ್ಲಿ, ರಾತ್ರಿ ಟೈಮಲ್ಲಿ ಕಥೆ ಹೇಳಿ ನಮ್ಮನ್ನ ಮಲಗಿಸ್ತಾ ಇದ್ರು ಅಲ್ವಾ? ಸೊ ಹಾಗಾಗಿ ಈ ರೀತಿ ನಾವೆಲ್ಲರೂ ಕೂಡ ಕಥೆಯನ್ನ ಕೇಳ್ಕೊಂಡೇ ಬೆಳೆದಿದ್ದೀವಿ ಅಂತಾನೆ ಹೇಳ್ಬೋದು. ಹಾಗೆ ನಮಗೆ ಚಿಕ್ಕಕ್ಕಿದ್ದಾಗೆಲ್ಲ ಒಂದಷ್ಟು ಭಯ ಆಗುವಂತ ಕತೆ, ಹಾಗೆ ದೇವರ ಕಥೆಗಳಿರ್ಬೋದು, ಸ್ಫೂರ್ತಿದಾಯಕ ಕಥೆ, ನೀತಿ ಕಥೆಗಳನ್ನೆಲ್ಲ ಹೇಳ್ತಾ ಇದ್ರು. ಹಾಗೆ ಹೋಗ್ತಾ ಹೋಗ್ತಾ ನಮ್ಮ ಟೇಸ್ಟ್ಗಳು ಚೇಂಜ್ ಆದಂತೆ, ನಮ್ಮ ಟೇಸ್ಟ್ಗೆ ತಕ್ಕ ಹಾಗೆ ನಾವು ಕಥೆಗಳನ್ನ ಓದ್ತಾ ಇರ್ತೀವಿ. ಸೊ ಇದಂತೂ ಇತ್ತೀಚೆಗಂತೂ ಸೋಷಿಯಲ್ ಮೀಡಿಯಾ ಜಮಾನ ಆಗಿರೋದ್ರಿಂದ ಸೋಷಿಯಲ್ ಮೀಡಿಯಾದಲ್ಲಂತೂ ಸಾಕಷ್ಟು ಕಥೆಗಳು ಬರ್ತಾನೆ ಇರ್ತವೆ ಅಲ್ವಾ? ಆ ಕಥೆಗಳನ್ನ ಓದಿ ಖುಷಿ ಪಡ್ತಾ ಇರ್ತೀವಿ. ಅದೇ ರೀತಿಯಾಗಿ ನಾನು ಕೂಡ ಫೋನ್ನ ಸ್ಕ್ರೋಲ್ ಮಾಡ್ತಾ ನೋಡ್ತಾ ಇದ್ದೆ, ಆ ಟೈಮಲ್ಲಿ ನನಗೆ ಒಂದು ಒಳ್ಳೆ ಕಥೆ ಸಿಕ್ತು. ಆ ಕಥೆನ ಓದ್ತಿದ್ದಾಗ ಅಯ್ಯೋ ಈ ಕಥೆ ನಿಮಗೆ ಹೇಳಲೇಬೇಕಪ್ಪ ಅಂತ ಹೇಳಿ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ. ಸೊ ಹಾಗೆ ಈ ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡೋಣ ಅಲ್ವಾ. ಕಥೆ ಹೇಳೋದಕ್ಕೆ ನಾನು ರೆಡಿ ಇದ್ದೀನಿ, ಕಥೆ ಕೇಳೋದಕ್ಕೆ ನೀವೆಲ್ಲರೂ ಕೂಡ ರೆಡಿ ಇದ್ದೀರಾ ಅಂತ ಅನ್ಕೊಳ್ತಾ ಇದ್ದೀನಿ. ಕಥೆಯನ್ನ ಪ್ರಾರಂಭಿಸೋಣ. ಅದಕ್ಕೆ ಯಾವ ಕಥೆ ಏನು ಅಂತೆಲ್ಲ ಹೇಳ್ತೀನಿ, ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊಬರೋಣ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್ ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ ನಾನು ನಿಮಗಾಗಿ ಕಥೆಯನ್ನು ಹೇಳೋದಕ್ಕೆ ಬಂದಿದ್ದೀನಿ. ಹಾಗೆ ನಾನು ನಿಮಗೆ ಹೇಳ್ತಾ ಇರುವಂತಹ ಕಥೆ ರಾಮಣ್ಣನ ಕಥೆ ಅಂತ ಹೇಳಿ ಕಥೆಯನ್ನು ಕೇಳೋದಕ್ಕೆ ರೆಡಿ ಇದ್ದೀರಾ ಅಲ್ವಾ?
3: ರಾಮಣ್ಣ ಒಬ್ಬ ಮಧ್ಯಮ ವರ್ಗದ ರೈತ. ಅವನ ಹೆಂಡತಿ ರಮ, ಮಗ ರಮೇಶ್ ಹಾಗೂ ಮಗಳು ರಮ್ಯಾ ಜೊತೆಗಿನ ಸುಂದರ ಸಂಸಾರ. ರಾಮಣ್ಣ ಹಾಗೂ ರಮಾಗೆ ಬಹಳ ಚಿಕ್ಕ ವಯಸ್ಸಿಗೆ ಮದುವೆ ಮಾಡಿ ಸಂಸಾರದ ಜವಾಬ್ದಾರಿಯನ್ನ ವಹಿಸಿದ್ರು. ಇಬ್ಬರು ಹೆಚ್ಚಿಗೆ ಓದದೇ ಇದ್ರು ತಮ್ಮ ಮಕ್ಕಳು ಚೆನ್ನಾಗಿ ಓದಿ ಒಳ್ಳೆಯ ಕೆಲಸಕ್ಕೆ ಸೇರಬೇಕೆಂದು ಕೊಂಡಿದ್ರು. ಅಷ್ಟೇ ಅಲ್ಲದೆ ಸರಕಾರದ ಕಾನೂನಿನಂತೆ ನಾವಿಬ್ಬರು ನಮಗಿಬ್ಬರು ಎಂಬಂತೆ ನಡೆದುಕೊಂಡವರು. ಹೊಟ್ಟೆ ಬಟ್ಟೆ ಕಟ್ಟಿ ಹೆಣ್ಣು ಗಂಡು ಎಂಬ ವ್ಯತ್ಯಾಸ ಮಾಡದೆ ಮಕ್ಕಳಿಬ್ಬರಿಗೆ ಒಳ್ಳೆಯ ವಿದ್ಯಾಭ್ಯಾಸ ನೀಡಿ ಅವರ ಕಾಲ ಮೇಲೆ ಅವರು ನಿಲ್ಲುವಂತೆ ಮಾಡಿದ್ರು. ಮಗಳು ರಮ್ಯಾ ಒಂದು ಶಾಲೆಯಲ್ಲಿ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸ್ತಾ ಇದ್ಲು. ಮಗ ರಮೇಶ್ ಇಂಜಿನಿಯರ್ ಆಗಿ ಒಂದು ಕಂಪನಿಯಲ್ಲಿ ಕೆಲಸ ನಿರ್ವಹಿಸುತ್ತಿದ್ದ. ಒಳ್ಳೆಯ ಕಡೆ ಸಂಬಂಧ ಹುಡುಕಿ ಇಬ್ಬರಿಗೂ ಒಂದೇ ಮುಹೂರ್ತದಲ್ಲಿ ಮದುವೆ ಮಾಡಿದ್ದ ರಾಮಣ್ಣ. ಮಕ್ಕಳು ಅವರವರ ಸಂಸಾರದ ಜೊತೆ ಬೆಂಗಳೂರು ಸೇರಿದ ಮೇಲೆ ರಾಮಣ್ಣ ಹಾಗೆ ರಮ್ಯಾ ಇಬ್ಬರೇ ಮನೆಯಲ್ಲಿ ಇದ್ರು. ತಮ್ಮ ದಿನಚರಿಯನ್ನ ಬೆಳಗ್ಗೆ ಹಸು ಕರುಗಳನ್ನ ನೋಡ್ಕೊಂಡು ಹಾಲು ಕರೆದು ಮೇವು ಹಾಕಿ ಶುರು ಮಾಡ್ತಾ ಇದ್ರು. ನಂತರ ಗದ್ದೆಯ ಕೆಲಸ, ಗಂಡ ಹೆಂಡತಿ ಜೊತೆ ಜೊತೆಯಲ್ಲೇ ಎಲ್ಲಾ ಕೆಲಸವನ್ನು ಮಾಡಿಕೊಂಡು ಹೋಗ್ತಾ ಇದ್ರು. ಮಕ್ಕಳು ಆಗಾಗ ಬಂದು ಮಾತನಾಡಿಸ್ಕೊಂಡು ಹೋಗ್ತಿದ್ರು. ವರುಷ ಕಳೆದಂತೆ ಮಗಳು ಬಾಣಂತನಕ್ಕೆ ಬಂದ್ಲು. ಅವಳಿ ಜವಳಿ ಹೆಣ್ಣು ಮಕ್ಕಳಾದವು. ಮಕ್ಕಳ ಆರೈಕೆಯಲ್ಲಿ ದಿನ ಕಳೆದಿದ್ದು ಗೊತ್ತೇ ಆಗ್ಲಿಲ್ಲ. ಮಗನಿಗೂ ಮುದ್ದಾದ ಒಂದು ಗಂಡು ಮಗು ಹುಟ್ಟಿತು. ರಮೇಶನ ಕಂಪನಿಯಿಂದ ಅವರನ್ನ ಅಮೆರಿಕಕ್ಕೆ 2 ವರ್ಷಕ್ಕೆ ಅಂತ ಕಳಿಸಿದ್ರು. ಅವನು ತನ್ನ ಕುಟುಂಬವನ್ನ ಕರೆದುಕೊಂಡು ಅಲ್ಲಿಗೆ ಹೋಗಿದ್ದ. ರಾಮಣ್ಣನಿಗೆ ಒಂದೆಡೆ ಮಗ ವಿದೇಶಕ್ಕೆ ಹೋದ ಎಂಬ ಸಂತೋಷ, ಇನ್ನೊಂದೆಡೆ ಅವನು ಹಿಂದಿರುಗದಿದ್ದರೆ ಎಂಬ ಆಲೋಚನೆಗೆ ಬಿದ್ದನು. ಮಗ ದಿನ ಕರೆ ಮಾಡಿ ಪೋಷಕರ ಆರೋಗ್ಯವನ್ನ ವಿಚಾರಿಸ್ತಾ ಇದ್ದ. ಬರಬರುತ್ತಾ ದಿನದ ಬದಲು ವಾರಕ್ಕೆ ಒಂದು ಕರೆ ಬರುತ್ತಿತ್ತು. ಹಳ್ಳಿಯಲ್ಲಿ ಅಜ್ಜ ಅಜ್ಜಿ, ಮಗ ಸೊಸೆ ಹಾಗೆ ಮೊಮ್ಮಗ ಯಾವಾಗ ಕರೆ ಮಾಡ್ತಾರೆ ಅಂತ ಕಾಯ್ತಾ ಇದ್ರು. ಇತ್ತ ರಮೇಶನಿಗೆ ಮೊದಲ ಬಾರಿ ತನ್ನೂರನ್ನ ಬಿಟ್ಟು ವಿದೇಶಕ್ಕೆ ಒಬ್ಬನೇ ಬಂದಿದ್ದ. 2 ತಿಂಗಳ ಮೇಲೆ ಹೆಂಡತಿ ಮಗನನ್ನು ಕರೆಸಿಕೊಂಡಿದ್ದ. ಅವನಿಗೆ ಒಂದೆಡೆ ಆತಂಕ, ಭಯ, ಇನ್ನೊಂದು ಕಡೆ ಹೆಮ್ಮೆ. ತನ್ನ ಹಳ್ಳಿಯಲ್ಲೇ ತಾನು ಮೊದಲು ವಿದೇಶಕ್ಕೆ ಹೋದವನು ಎಂದು. ಮೊದಮೊದಲು ತನ್ನವರು ಯಾರೂ ಇಲ್ಲ ಎಂದು ಅನ್ನಿಸ್ತಿತ್ತು. ಒಂಟಿತನ ಕಾಡ್ತಿತ್ತು. ಅವನ ಹೆಂಡತಿ ಮಗ ಬಂದ ನಂತರ ಒಂಟಿತನ ಕಮ್ಮಿಯಾಗಿತ್ತು. ನಿಧಾನವಾಗಿ ಅಲ್ಲಿನ ಸಂಸ್ಕೃತಿಗೆ ಹೊಂದಿಕೊಳ್ಳಲು ಪ್ರಯತ್ನಿಸ್ತಾ ಇದ್ದ. ತಂದೆ ತಾಯಿಯ ಹಾಗೂ ಹುಟ್ಟಿ ಬೆಳೆದ ಮನೆಯ ನೆನಪು ತುಂಬಾನೇ ಕಾಡ್ತಾ ಇತ್ತು. ಬರುತ್ತಾ ಎಲ್ಲವೂ ಅಭ್ಯಾಸವಾಗಿ ಹೋಗಿತ್ತು. 2 ವರ್ಷಕ್ಕೆ ಅಂತ ಹೋದವನು ವೀಸಾ ಇದೆ ಅಂತ 6 ವರ್ಷವಾದ್ರೂ ಕಂಪನಿಯವರು ವಾಪಸ್ ಕಳಿಸ್ಲಿಲ್ಲ. ಇವನಿಗೂ ಅಲ್ಲಿನ ವಾತಾವರಣ ಒಗ್ಗಿ ಹೋಗಿತ್ತು. ಕಂಪನಿಯಿಂದ ವೀಸಾವನ್ನ ನವೀಕರಿಸಿದ್ರು. ಇತ್ತ ರಾಮಣ್ಣ ಹಾಗೆ ರಮ ಮಗ ಸೊಸೆ ಕರೆಸ್ಕೊಂಡ್ರು ಅಂತ 3 ತಿಂಗಳ ಮಟ್ಟಿಗೆ 2-2 ಬಾರಿ ಅಮೆರಿಕಕ್ಕೆ ಹೋಗ್ಬಂದಿದ್ರು. ಅಜ್ಜ ಮೊಮ್ಮಗನ ಒಡನಾಟ ತುಂಬಾನೇ ಚೆನ್ನಾಗಿತ್ತು. 2 ವರ್ಷಕ್ಕೆ ಒಮ್ಮೆ ರಮೇಶ ಸಂಸಾರ ಸಮೇತ ಹಳ್ಳಿಗೆ ಬಂದು ಇರ್ತಿದ್ದ. ರಮೇಶನ ಮಗನಿಗೆ ಅಜ್ಜನ ಒಡನಾಟ, ಹಳ್ಳಿಯ ಜೀವನ, ಹಸು ಕರು ಎಲ್ಲವೂ ತುಂಬಾನೇ ಖುಷಿಯಾಗಿತ್ತು. ರಮೇಶನ ಹೆಂಡತಿಗೆ ಹಳ್ಳಿ ಮನೆ ಅಷ್ಟೊಂದು ಹಿಡಿಸ್ತಿರ್ಲಿಲ್ಲ. ರಾಮಣ್ಣನಿಗೆ ಈಗ 22 ವರ್ಷವಾಗಿತ್ತು. 2 ವರ್ಷಕ್ಕೆ ಅಂತ ವಿದೇಶಕ್ಕೆ ಹೋದ ಮಗ 20 ವರ್ಷವಾದ್ರೂ ವಾಪಸ್ ಬಂದಿರಲಿಲ್ಲ. ಈಗ ಮೊದಲಿನಷ್ಟು ಶಕ್ತಿ ಮೈನಲ್ಲಿ ಇರಲಿಲ್ಲ. ಕೆಲಸ ಮಾಡಲು ಕಷ್ಟವಾಗ್ತಿತ್ತು. ಮಗಳು ಆಗಾಗ ಬಂದು ವೃದ್ಧರನ್ನ ವಿಚಾರಿಸ್ಕೊಂಡು ಹೋಗ್ತಿದ್ಲು. ಮಗ ರಮೇಶ ಮಾತ್ರ ತಾಯಿನಾಡಿನ ವ್ಯಾಮೋಹವನ್ನು ಮರೆತು ವಿದೇಶವನ್ನೇ ತನ್ನ ತಾಯಿನಾಡು ಅಂದುಕೊಂಡಿದ್ದ. ರಮೇಶ ಚಿಕ್ಕವನಿದ್ದಾಗ ತಾನು ದೊಡ್ಡವನಾದ ಮೇಲೆ ದೇಶ ಸೇವೆ ಮಾಡ್ತೀನಿ ಅಂತಿದ್ದೋನು ಈಗ ಈ ದೇಶಕ್ಕೆ ಬರಲು ತಯಾರಿಲ್ಲ. ತಾನು ಮಗನಿಗೆ ಹಾಕಿಕೊಟ್ಟ ಅಡಿಪಾಯ ತಪ್ಪಿತ್ತೆ ಎಂದು ಎಷ್ಟೋ ಬಾರಿ ಅಂದುಕೊಂಡಿದ್ದ. ಇದ್ದುದ್ರಲ್ಲಿ ಮೊಮ್ಮಗ ರಾಘವನಿಗೆ ವಿದೇಶದಲ್ಲಿ ಇದ್ರೂ ಭಾರತದ ಮೇಲೆ ವ್ಯಾಮೋಹ ಜಾಸ್ತಿ. ಅದರಲ್ಲೂ ಅಜ್ಜ ಅಜ್ಜಿ ಹಾಗೆ ಹಳ್ಳಿ ಮನೆ ಅಂದ್ರೆ ತುಂಬಾ ಇಷ್ಟ.
4: ಅಜ್ಜ ಅಜ್ಜಿ, ನಾನು ಓದ್ ಮುಗಿದ್ಮೇಲೆ ನಿಮ್ಮನೆಲ್ಲೇ ಬಂದಿರ್ತೀನಿ. ಇಲ್ಲಿ ಆಧುನಿಕ ಬೇಸಾಯ ಮಾಡ್ತೀನಿ, ಹಳ್ಳಿಯಲ್ಲಿ ಕ್ರಾಂತಿ ಮಾಡ್ತೀನಿ. ಅಂತ ಹೇಳ್ತಾ ಇದ್ದ. ಮಗ ಹಿಂತಿರುಗಿದ್ಮೇಲೆ ಮೊಮ್ಮಗ ಹಿಂತಿರುಗಿ ಬರುತ್ತಾನಾ ಅಂತ ಅನುಮಾನ ಬಿದ್ದಿತ್ತು ರಂಗಣ್ಣನಿಗೆ. ಹಾಗಾಗಿ ಅವರ ಬರುವಿಕೆಗಾಗಿ ಕಾಯೋದು ವ್ಯರ್ಥ ಅಂದ್ಕೊಂಡಿದ್ರು. ಬದುಕಿರುವಷ್ಟು ದಿನ ಹೀಗೆ ಜೀವನ ನಡೆಸೋದು. ದೇವರಲ್ಲಿ ದಿನ ಅನಾಯಾಸ ಮರಣವನ್ನ ಬೀಳ್ತಾ ಇದ್ರು. ಅಂದು ಬೆಳಗ್ಗೆ 4 ಗಂಟೆಗೆ ಬಾಗಿಲ ಕರೆ ಗಂಟೆ ಬಾರಿಸಿದಾಗ ರಮಾ ಇಷ್ಟೊತ್ತಿಗೆ ಯಾರು ಬರ್ಬೋದು ಅಂತ ನಿದ್ದೆ ಗಣ್ಣಿನಲ್ಲಿ ಬಾಗಿಲು ತೆರೆದ್ರೆ ಮೊಮ್ಮಗ ರಾಘವ ಬಾಗಿಲಿನಲ್ಲಿ ನಿಂತಿದ್ದ. ಅಜ್ಜಿ ಎಂದು ಓಡಿ ಬಂದು ತಪ್ಪಿಕೊಂಡ.
2: ಹಾಗಿದ್ರೆ ಈ ಕಥೆ ಮುಂದೆ ಏನಾಗುತ್ತೆ, ಯಾವ ರೀತಿ ತಿರುವನ್ನ ಪಡೆದುಕೊಳ್ಳುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊ ಬರೋಣ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಸ್ನೇಹಿತರೆ, ನಿಮಗಾಗಿ ಆಗಲೇ ಒಂದು ಕಥೆಯನ್ನು ಹೇಳ್ತಾ ಇದ್ದೆ. ಕಥೆಯನ್ನು ಮುಂದುವರಿಸ್ತೀನಿ. ಈ ಕಥೆ ಮುಂದೆ ಏನಾಗುತ್ತೆ ನೋಡೋಣ. ರಮಾಗೆ ಆಶ್ಚರ್ಯ ಸಂತೋಷ ಮೊಮ್ಮಗನ ತಲೆ ಸವರುತ್ತಾ, ಒಳಗೆ ಬಾ ಮಗು, ಒಂದು ಕರೆ ಮಾಡ್ಬೋದಿತ್ತಲ್ವಾ? ಮೊದಲೇ ನೀನು ಹೇಳಿದ್ರೆ ಗೇಟ್ ಬೀಗನಾದರೂ ತೆಗೆದಿರ್ತಿದ್ವಿ. ಗೇಟ್ ಹಾರ್ ಬರೋ ಹಾಗಾಯ್ತು ನೋಡು ಎಂದು ಪೇಚಾಡ ತೊಡಗಿದ್ಲು. ರಾಘವ ಅವಳಿಗೆ ಸಮಾಧಾನ ಮಾಡಿ ಮಲಗಲು ಹೇಳಿ ಮತ್ತೆ ಎಲ್ಲ ಮಾತನಾಡುವ ಎಂದು ಹೇಳ್ದ. ನಂತರ ಅಜ್ಜ ಅಜ್ಜಿಯ ಆರೈಕೆಯಲ್ಲೇ ಕಳೆದು ಹೋಗಿತ್ತು. ರಾಘವ ತನ್ನ ಅಪ್ಪ ಅಮ್ಮನ ಆಸೆಯ ವಿರುದ್ಧವಾಗಿ ಓದು ಮುಗಿಸಿದ ಮೇಲೆ ತನ್ನ ಹಳ್ಳಿಗಾಗಿ ಏನಾದರೂ ಮಾಡೋದು ಅಂತ ಹೇಳಿ ಹಳ್ಳಿಗೆ ಬಂದಿದ್ದ. ತನ್ನ ಅಜ್ಜ ಅಜ್ಜಿ ಜೊತೆ ಇರೋದಕ್ಕೆ ತಂದೆ ತಾಯಿ ಇಚ್ಛೆಗೆ ವಿರುದ್ಧವಾಗಿ ಇಲ್ಲಿರ್ಬೇಡ ಅಂತ ಅಜ್ಜ ಅಜ್ಜಿ ಎಷ್ಟೇ ಹೇಳಿದ್ರೂ ಕೇಳದೆ ನಿಮ್ಮನ್ ಬಿಟ್ಟು ನಮ್ಮ ಅಪ್ಪ ಅಮ್ಮ ಹೋಗಿಲ್ವಾ? ಹಾಗೆ ಅವರಿಗೂ ಮಗ ದೂರ ಹೋದ್ರೆ ಆಗೋ ಕಷ್ಟ ಗೊತ್ತಾಗುತ್ತೆ. ಮುಂದಿನ ದಿನಗಳಲ್ಲಿ ಮೊದಲಿಗೆ ತನ್ನ ಅಜ್ಜನ ಜಾಗದಲ್ಲೇ ಇನ್ನೊಂದಿಷ್ಟು ಎಕರೆ ಜಾಗವನ್ನ ಬ್ಯಾಂಕ್ನಿಂದ ಸಾಲ ಮಾಡಿ ಖರೀದಿಸಿದ್ದ. ಅಲ್ಲಿ ಆಧುನಿಕ ರೀತಿಯಲ್ಲಿ ವ್ಯವಸಾಯವನ್ನ ಶುರು ಮಾಡಿದ. ಹಳ್ಳಿಯ ಯುವಕರನ್ನ ಒಗ್ಗೂಡಿಸಿ ಅವರಿಗೆ ತಾನು ವಿದೇಶದಲ್ಲಿ ನೋಡಿದ ವ್ಯವಸಾಯ ಪದ್ಧತಿ, ಹೈನುಗಾರಿಕೆ ಮುಂತಾದವುಗಳ ಬಗ್ಗೆ ತಿಳುವಳಿಕೆ ನೀಡಿದ. ಹೈನುಗಾರಿಕೆಯನ್ನ ದೊಡ್ಡ ಮಟ್ಟದಲ್ಲಿ ಶುರು ಮಾಡಿದ್ದಲ್ಲದೆ ಗೋಬರ್ ಗ್ಯಾಸ್ ಅಳವಡಿಸಲು ಸರ್ಕಾರದ ಸವಲತ್ತುಗಳನ್ನು ಬಳಸಿ ದೊಡ್ಡ ಮಟ್ಟದಲ್ಲಿ ಅದರ ಉತ್ಪಾದನೆಯನ್ನ ಶುರು ಮಾಡಿದ್ದ. ಸರ್ಕಾರ ಹೊಸ ಹೊಸ ಕೃಷಿ ಕಾನೂನು ಸೌಲಭ್ಯಗಳು ಸಬ್ಸಿಡಿಗಳ ಬಗ್ಗೆ ತಿಳಿದುಕೊಂಡು ಅಲ್ಲಿನ ರೈತರಿಗೆ ಅದರ ಅರಿವು ಮೂಡಿಸಿ ಅವರು ಅದನ್ನ ಅಳವಡಿಸಿಕೊಳ್ಳುವಂತೆ ಮಾಡಿದ್ದ. ಕೆಲವೇ ವರ್ಷದಲ್ಲಿ ಇಡೀ ದೇಶದಲ್ಲೇ ಅವನ ಹಳ್ಳಿ ಮಾದರಿ ಹಳ್ಳಿಯಾಯಿತು. ಎಲ್ಲೆಡೆ ಪ್ರಸಿದ್ಧಿಯನ್ನ ಪಡೆಯಿತು. ದೇಶ ವಿದೇಶಗಳಿಂದ ಜನರು ರಾಘವನ ವ್ಯವಸಾಯ ಪದ್ಧತಿಯನ್ನ ನೋಡಿ ಕಲಿಯಲು ಅವನ ಹಳ್ಳಿಗೆ ಬರ್ತಾ ಇದ್ರು. ಸರ್ಕಾರ ಅವನಿಗೆ ಉತ್ತಮ ಕೃಷಿಕ ಎಂಬ ಬಿರುದನ್ನ ಕೊಟ್ಟು ಗೌರವಿಸಿತು. ಅವನನ್ನ ನೋಡಿ ಇನ್ನೂ ಅನೇಕ ಯುವಜನ ಅವನ ದಾರಿಯನ್ನ ಹಿಡಿದ್ರು. ಹಳ್ಳಿ ಹಳ್ಳಿಯಲ್ಲೂ ಕ್ರಾಂತಿಯಾಗಿತ್ತು. ರಾಘವ ತಾನು ಚಿಕ್ಕಂದಿನಿಂದ ಕಂಡ ಕನಸನ್ನ ನನಸಾಗಿಸಿಕೊಂಡಿದ್ದ. ದೇಶಕ್ಕಾಗಿ ತನ್ನ ಪುಟ್ಟ ಕೊಡುಗೆಯನ್ನ ನೀಡಿದ್ದ. ಇನ್ನೂ ಹಲವಾರು ಕನಸನ್ನ ಈಡೇರಿಸಲು ಪ್ರಯತ್ನ ಮುಂದುವರಿಸಿದ್ದ. ಅಜ್ಜ ಅಜ್ಜಿ ಇಷ್ಟಪಟ್ಟ ಹಳ್ಳಿ ಹುಡುಗಿಯನ್ನ ಮದುವೆಯಾಗಿ ತನ್ನ ಸಂಸಾರವನ್ನು ಕಟ್ಟಿಕೊಂಡಿದ್ದ. ಅವನ ಏಳಿಗೆಯನ್ನ ನೋಡಿ ಅವನ ಅಮ್ಮ ಅಪ್ಪ ಹೆಮ್ಮೆ ಪಡ್ತಿದ್ರು. ಆದ್ರೆ ಭಾರತಕ್ಕೆ ಹಿಂದಿರುಗಲು ಅವರ ಅಹಂ ಅಡ್ಡ ಬಂದಿತ್ತು. ರಾಘವ ತನ್ನ ತಂದೆ ತಾಯಿ ಒಂದಲ್ಲ ಒಂದು ದಿನ ಮರಳಿಗೂಡಿಗೆ ಸೇರಿದರು ಎಂದು ಮರಳಿಗೂಡಿಗೆ ಸೇರುವರು ಅಂತ ಕಾಯ್ತಾ ಇರ್ತಿದ್ದ. ಎಂತಹ ಒಂದು ಅದ್ಭುತವಾದ ಕಥೆ ಇದಾಗಿದೆ ಅಲ್ವಾ ಸ್ನೇಹಿತರೆ? ನಿಜವಾಗ್ಲೂ ಎಷ್ಟೋ ರೈತರಿಗೆ ಅಥವಾ ಕೃಷಿ ಮಾಡಬೇಕು ಅಂತ ಹೊರಟಂತಹ ಯುವಕರಿಗೆ ಪ್ರೇರಣೆ ಆಗುವಂತಹ ಕಥೆ ಅಂದ್ರೆ ಖಂಡಿತವಾಗ್ಲೂ ತಪ್ಪಾಗ್ಲಿಕ್ಕಿಲ್ಲ ಅಲ್ವಾ? ರೈತರೇ ನಮ್ಮ ದೇಶದ ಬೆನ್ನೆಲುಬು ಅನ್ನೋ ಒಂದು ಮಾತಿಗೆ ಪೂರಕವಾದಂತಹ ಕಥೆ ಇದಾಗಿತ್ತು ಅಂತಾನೆ ಹೇಳಬಹುದು. ಹಾಗೆ ಈ ಕಥೆ ನಿಮ್ಗೆ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮವನ್ನು ಅಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ಈ ಒಂದು ಕಾರ್ಯಕ್ರಮ

ಅದ ಕುರಿತಾದ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ನಮ್ಮ ರೇಡಿಯೋ ಶಿವಮೊಗ್ಗದ ಮೊಬೈಲ್ ಸಂಖ್ಯೆ 9866096 9 ಈ ಸಂಖ್ಯೆಗೆ ಮೆಸೇಜ್ ಮಾಡುವುದರ ಮೂಲಕ ಇಲ್ಲ ವಾಯ್ಸ್ ನೋಟ್ನ ಕಳಿಸುವುದರ ಮೂಲಕ ಕೂಡ ತಿಳಿಸಬಹುದಾಗಿದೆ. ಹಾಗೆ ನಾನೀಗ ಹೊರಡ್ತಾ ಇದ್ದೀನಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರ ಆಗುತ್ತೆ. ನೀವಿಷ್ಟೊತ್ತು ಕೇಳಿದ್ದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹುಳ್ಳ. ಯಾವಾಗ್ಲೂ ಕೂಡ ಹೀಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇವತ್ತಿನ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಆಗಿದೆ. ಹಾಗೆ ಈ ಕಥೆ ನಿಮಗೆ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ಈ ಕಾರ್ಯಕ್ರಮದ ಬಗ್ಗೆ ನಿಮಗಿರುವ ಅನಿಸಿಕೆ ಅಭಿಪ್ರಾಯವನ್ನು ನಮ್ಮ ಸಂಖ್ಯೆ 9 6 8 6 0 9 6 2 7 9 ಈ ಸಂಖ್ಯೆಗೆ ಮೆಸೇಜ್ ಮಾಡುವುದರ ಮೂಲಕ ಇಲ್ಲ ವಾಯ್ಸ್ ನೋಟ್ನ ಕಳಿಸುವುದರ ಮೂಲಕ ಕೂಡ ತಿಳಿಸಬಹುದಾಗಿದೆ. ಹಾಗೆ ನಾನೀಗ ಹೊರಡ್ತಾ ಇದ್ದೀನಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರ ಆಗುತ್ತೆ. ನೀವಿಷ್ಟೊತ್ತು ಕೇಳಿದ್ದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಯಾವಾಗಲೂ ಕೂಡ ಹೀಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
1: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
0: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
2: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
0: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
2: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
1: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
3: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
2: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
4: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818128083. ಸಂಖ್ಯೆ ಮತ್ತೊಮ್ಮೆ 0818235-8083. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.

ಧಗೆ ಎದರೆ. ಹೆಚ್ಚುತ್ತಿದೆ ಭೂಮಿಯ ತಾಪ. ಪ್ರಕೃತಿಯ ನೋವಿಗೆ ಅಕ್ಷರ ರೂಪ ನೀಡುವ ಸಮಯ ಬಂದಿದೆ. ವಿಶ್ವ ಪರಿಸರ ದಿನದ ಅಂಗವಾಗಿ ವಿಶೇಷ ಕವನ ಸ್ಪರ್ಧೆ. ಧಗೆ ಎದರೆ ಕಾವ್ಯಧಾರೆ. ಭೂಮಿಯ ತಾಪ, ಅಕ್ಷರ ರೂಪ, ಪರಿಸರ ಕಾಳಜಿ, ಹಸಿರಿನ ಸಂದೇಶ ಮತ್ತು ಭೂಮಿಯ ಭವಿಷ್ಯದ ಕುರಿತ ಮನಮುಟ್ಟುವ ಕವನಗಳ ಸಂಭ್ರಮ. ಈ ವಿಶೇಷ ಕಾರ್ಯಕ್ರಮವನ್ನು ತಪ್ಪದೇ ಆಲಿಸಿ ಜೂನ್ 5 ಶುಕ್ರವಾರ ಬೆಳಗ್ಗೆ 11 ಗಂಟೆಗೆ. ವಿಶ್ವ ಪರಿಸರ ದಿನದ ವಿಶೇಷ ಕಾವ್ಯ ವಾಚನ ಕಾರ್ಯಕ್ರಮ ಬೆಳಗ್ಗೆ 11 ಗಂಟೆಗೆ ನಿಮ್ಮ ನೆಚ್ಚಿನ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.

0: ಹಲೋ ಗೆಳೆಯರೇ.
1: ಹಾಯ್
2: ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅರೆ ರತ್ನಮ್ಮ, ಏನ್ ಇಷ್ಟ ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ, ತಪ್ಪದೇ ಕೇಳಿ.
4: ಅಮಾವಾಸ್ಯೆ ಎಂದು ಚಂದ್ರ ಕಂಡಿದ್ದಾನೆ, ಶುಭವೋ ಅಶುಭವೋ ತಿಳಿಯದು. ಹುಣ್ಣಿಮೆಯೆಂದು ಈತ ಜೊತೆಗಿದ್ದಾನೆ, ಪ್ರೀತಿಯ ಉಪಶಮನದ ಮಜಲಿದು.

ಹಲೋ ಶಿವಮೊಗ್ಗ, ನಿಮ್ಮ ನೆಚ್ಚಿನ ಆರ್ಜೆ ಸ್ಮೈಲಿಂಗ್ ಶ್ವೇತಾ ಮಾತನಾಡ್ತಾ ಇದ್ದೀನಿ. ಇದೇ ಭಾನುವಾರ 7/6/26 ಬೆಳಗ್ಗೆ 11:00 ಬೆಳಗಿನ ಸಮಯವನ್ನು ಮತ್ತಷ್ಟು ಮಧುರವಾಗಿಸಲು ಬರ್ತಾ ಇದ್ದಾರೆ ಸುಪ್ರಸಿದ್ಧ ಗಾಯಕ ಪ್ರಹ್ಲಾದ್ ದೀಕ್ಷಿತ್ ಮತ್ತು ಜನಾರ್ದನ್ ಪೈ ಅವರು. ರೇಡಿಯೋ ಶಿವಮೊಗ್ಗ 90.8 FM ನ ಸಂಡೇ ಸ್ಪಾಟ್ಲೈಟ್ ಕಾರ್ಯಕ್ರಮದಲ್ಲಿ ನೇರ ಸಂದರ್ಶನ ಹಾಗೂ ಲೈವ್ ಹಾಡುಗಳ ಸುರಿಮಳೆ ಇರಲಿದೆ. ನೀವು ಕರೆ ಮಾಡಿ ಮಾತನಾಡಬಹುದು. ಮರಿಬೇಡಿ, ಜೂನ್ 7 ಭಾನುವಾರ ಬೆಳಗ್ಗೆ 11:00 ಕರೆ ಮಾಡಿ 9686090627.

ಕಾಲೇಜ್ ಗೇಟಲ್ಲಿ ಫೇಲ್ ಆಗಿ ಬಂದವರ ಕಾಪಾಡೋ ಚೊಂಬೇಶ್ವರ. ಮಾರ್ಕ್ಸ್ ಕಾರ್ಡಿನಲ್ಲಿ ಸೊನ್ನೆ ರೌಂಡ್ ಆಗಿ ಕಾಣುವುದು, ಏನ್ ಮಾಡ್ಲಿ ಮಾಡ್ಲಿ.

0: ಜನ ಶಾಶ್ವತ.
1: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
2: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-83. ಸಂಖ್ಯೆ ಮತ್ತೊಮ್ಮೆ 0818-2-3-5-8-0-8-3. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
1: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
1: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
4: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಅಂಬೇಡ್ಕರ್ ಓದು ಪ್ರಸಾರವಾಗಲಿದೆ. ಅಂಬೇಡ್ಕರ್ ಓದು ಸರಣಿಯ ಮುಖ್ಯ ಪ್ರವರ್ತಕರಾದ ಅರುಣ್ ಜೋಳದ ಕೂಡ್ಲಿಗೆ ಅವರು ಹೀಗೆ ಬರೆದುಕೊಳ್ಳುತ್ತಾರೆ. ಅಂತರ್ಜಾಲದಲ್ಲಿ ಅಂಬೇಡ್ಕರ್ ಹುಡುಕಾಟ ಮಾಡುವವರಿಗೆ ಕನ್ನಡದಲ್ಲಿ ಅವರ ಆಯ್ದ ಬರಹ, ಭಾಷಣ, ಆಡಿಯೋ ವಿಡಿಯೋ ರೂಪ ಸಿಗಬೇಕಾಗಿದೆ. ಹೀಗಾಗಿ ಅಂಬೇಡ್ಕರ್ ಚಿಂತನೆಯಲ್ಲಿ ನಂಬಿಕೆ ಇಟ್ಟವರಿಂದ ಅಂಬೇಡ್ಕರ್ ಬರಹ, ಭಾಷಣಗಳ ಆಯ್ದ ಭಾಗಗಳನ್ನು ಓದಿಸಿ ಇಲ್ಲಿ ಹಾಕಲಾಗುತ್ತಿದೆ. ಅಂಬೇಡ್ಕರ್ ಚಿಂತನೆಯನ್ನು ಸಾಮಾನ್ಯ ಜನರಿಗೆ ವಿಸ್ತರಿಸುವ ಕನಸು ಈ ಸರಣಿಯ ಹಿಂದಿದೆ. ಬಾಬಾ ಸಾಹೇಬರ ಚಿಂತನೆಯಲ್ಲಿ ನಂಬಿಕೆ ಇಟ್ಟವರ ಸಹಭಾಗಿತ್ವದಿಂದ ಈ ಕನಸು ನನಸಾಗಲು ಸಾಧ್ಯವಿದೆ. ಅಂತೆಯೇ ಬಾಬಾ ಸಾಹೇಬರ ಚಿಂತನೆಯ ಆಡಿಯೋ ರೂಪಿಸುವ ಉದ್ದೇಶವೂ ಇದೆ. ಅರುಣ್ ಜೋಳದ ಕುಳ್ಳಿಗಿ ಅವರ ಕನಸಿನ ಈ ಓದು ಸರಣಿಯ ಆಯ್ದ ಭಾಗ ಇಲ್ಲಿದೆ. ಇದನ್ನು ನಾಡಿನ ಪ್ರಖ್ಯಾತ ಚಿಂತಕರು ಓದಿದ್ದಾರೆ.
5: Our difficulty, as I said, is not about the ultimate future. Our difficulty is how to make the heterogeneous mess that we have today take a decision in common and march in a cooperative way on that road which is bound.

ಜೈ ಬಿ, ನಾನು ಅರುಣ್. ಅಂಬೇಡ್ಕರ್ ಓದಿಗೆ ಸ್ವಾಗತ. 1942 ಅಕ್ಟೋಬರ್ 1ರಂದು ಲೆಜಿಸ್ಲೇಟಿವ್ ಮತ್ತು ಅಸೆಂಬ್ಲಿ ಡಿಬೇಟ್ಸ್ ನಲ್ಲಿ ನಡೆದ ಒಂದು ಚರ್ಚೆಯ ಭಾಗವನ್ನು ಓದಲಿದ್ದೇನೆ. ಭಾರತದ ಭೂಗರ್ಭ ಸರ್ವೇಕ್ಷಣಾ ಇಲಾಖೆಯ ಬಳಕೆ ವಿಭಾಗದ ಚಟುವಟಿಕೆಗಳ ಕಾರ್ಯಕ್ರಮ. ಶ್ರೀ ಕೆಸಿ ನಿಯೋಗಿ ಅವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಈ ರೀತಿ ಪ್ರಶ್ನೆಗಳನ್ನ ಕೇಳ್ತಾರೆ. ಭಾರತದ ಭೂಗರ್ಭ ಸರ್ವೇಕ್ಷಣಾ ಕಾನೂನಿಗೆ ನೂತನವಾಗಿ ಸೇರ್ಪಡೆಯಾದ ಬಳಕೆ ಚಟುವಟಿಕೆ ಯೋಜನೆಯ ಬಗೆಗೆ ಮಾನ್ಯ ಸದಸ್ಯರು ಮುಂದಿನ ಪ್ರಶ್ನೆಗಳಿಗೆ ವಿವರಣೆ ನೀಡಬಲ್ಲಿರಾ? 1. ಈ ನೂತನ ಯೋಜನೆಯ ಅಡಿಯಲ್ಲಿ ಸೇರಿಸಬಹುದಾದ ಲೋಹಗಳು ಯಾವುವು? 2. ಆರಂಭದ ದೆಸೆಯಲ್ಲಿ ಈ ವಿಭಾಗದಡಿಯಲ್ಲಿ ಪರಿಣಿತರ ಸಲಹೆಯಂತೆ ಕೇವಲ ಕೆಲವೇ ಲೋಹಗಳನ್ನು ಪರಿಶೋಧಿಸಲು ವಾಣಿಜ್ಯೋದ್ಯಮಿಗಳಿಗೆ ವಹಿಸಿಕೊಡಲಾಗಬಹುದೇ? 3. ಈ ವಿಭಾಗದಡಿಯಲ್ಲಿ ಪೆಟ್ರೋಲಿಯಂ ಸೇರಿಸಲಾಗಿದೆಯೇ? 4. ಈ ವಿಭಾಗಕ್ಕೆ ಅನ್ವಯಿಸಿದಂತೆ ಯಾವ ಪ್ರೋತ್ಸಾಹಕಾರಿ ಕಾರ್ಯಕ್ರಮಗಳನ್ನು ಕೈಗೆತ್ತಿಕೊಳ್ಳಲಾಗಿದೆ? ಯಾವ ಲೋಹಗಳಿಗೆ ಪರಿಣಿತರು ತಮ್ಮ ಸಲಹೆಗಳನ್ನು ಸೂಚಿಸಿದ್ದಾರೆ? ಈ ಎಲ್ಲ ಸಂಗತಿಗಳ ಬಗೆಗೆ ತೆಗೆದುಕೊಂಡಿರಬಹುದಾದ ಕ್ರಮಗಳೇನು? 5. ಈ ವಿಭಾಗದ ಸಮಗ್ರ ಉಪಯೋಗದ ಕಾರ್ಯಕ್ರಮಗಳು ವೈಜ್ಞಾನಿಕ ಔದ್ಯೋಗಿಕ ಸಂಶೋಧನಾ ಸಂಘಟನೆಗಳೊಂದಿಗೆ ಸಮನ್ವಯತೆಯನ್ನು ಹೊಂದಿದೆಯೇ? ಈ ಪ್ರಶ್ನೆಗಳಿಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹೀಗೆ ಉತ್ತರಿಸುತ್ತಾರೆ. 1. ಕಾರ್ಯಕ್ರಮವನ್ನು ಯೋಜಿಸಿದೆ, ಆದರೆ ಅದು ಕೆಲವು ತುರ್ತು ಲೋಹಗಳಿಗೆ ಸಂಬಂಧಿಸಿದಂತೆ ಅವು ಬದಲಾಗಲೂಬಹುದು. 1. ಯುದ್ಧಕ್ಕೆ ಬೇಕಾದ ಲೋಹಗಳು ಹಾಗೂ ಭಾರತದಲ್ಲಿ ಕಾರ್ಯಾಚರಣೆಗೆ ಬೇಕಾದ ಲೋಹಗಳೆಂದರೆ ಸಲ್ಫರ್, ಮೈಕಾ, ಟಂಗ್ಸ್ಟನ್ ಅಥವಾ ವುಲ್ಫ್ರಮ್ ಹಾಗೂ ಕಬ್ಬಿಣೇತರ ಖನಿಜಗಳಾದ ಸೀಸ, ಸತು, ತಾಮ್ರ ಹಾಗೂ ತವರವನ್ನು ಒಳಗೊಂಡಿದೆ. 2. ಈ ಬಗ್ಗೆ ಸಂಬಂಧಿಸಿದ ಶಾಖೆಯು ಪರಿಣಿತರ ಸಲಹೆಯ ಆಧಾರದ ಮೇಲೆ ಖನಿಜ ಸಂಗ್ರಹವನ್ನು ಪತ್ತೆ ಮಾಡಿ ಚಿಕ್ಕ ಪ್ರಮಾಣದ ಅದಿರು ತೆಗೆಯುವ ಹಾಗೂ ಅವನ್ನು ಕರಗಿಸುವ ಪ್ರಾಯೋಗಿಕ ಯೋಜನೆಗಳನ್ನು ಕೈಗೆತ್ತಿಕೊಳ್ಳುವುದು. ಈ ಒಂದು ಹಂತದಲ್ಲಿ ವಾಣಿಜ್ಯೋದ್ಯಮದ ದೃಷ್ಟಿಯಿಂದ ಫಲಪ್ರದವೆನಿಸಿದಲ್ಲಿ ವಾಣಿಜ್ಯೋದ್ಯಮಕ್ಕೆ ಪ್ರೋತ್ಸಾಹಿಸಲಾಗುವುದು. 3. ಸದ್ಯದ ಕಾರ್ಯಕ್ರಮದಂತೆ ಇಲ್ಲ. 4. ಬಳಕೆ ಇಲಾಖೆಯು ಈಗಾಗಲೇ ಸೀಸ ಮತ್ತು ಸತುಗಳ ಉತ್ಪಾದನೆ ದಿಶೆಯಲ್ಲಿ ಕಾರ್ಯಕ್ರಮಗಳನ್ನು ಕೈಗೆತ್ತಿಕೊಂಡಿದೆ. ಉದಯಪುರ ರಾಜ್ಯದಲ್ಲಿಯ ಜುವಾರಾದಲ್ಲಿಯ ಗಣಿಗಳು ಸೀಸ ಸತುವಿನ ಉದ್ದಿಮೆಗೆ ಭಾರತದಲ್ಲಿಯೇ ಹೆಚ್ಚು ಪ್ರೋತ್ಸಾಹದಾಯಕವಾಗಿವೆ. ಭಾರತ ಸರ್ಕಾರವು ಡಬ್ಲ್ಯೂ ವಿ ಕೌವೆನ್ ಅವರ ಮುಖಾಂತರ ಮಾವುಚಿ ಗಣಿಯ ಸಂಚಾಲಕರೊಂದಿಗೆ ಸಂಪರ್ಕ ಹೊಂದುವ ದಿಸೆಯಲ್ಲಿ ಮೇವಾರ ಸರ್ಕಾರದೊಂದಿಗೆ ಸಂಪರ್ಕ ನಡೆಸಿದೆ. ಈ ಗಣಿಯ ಗುತ್ತಿಗೆಯನ್ನು ಈ ಹಿಂದೆ ನೀಡಲಾಗಿದ್ದ ಪರಿಹಾರ ಹಣಕ್ಕೆ ರಿಯಾಯಿತಿ ನೀಡಿ ಮೇವಾರ್ ಸರ್ಕಾರಕ್ಕೆ ಪರವಾನಗಿಯನ್ನು ನೀಡಲಾಗಿದೆ. ಅಲ್ಲದೆ ಮೇ 1942 ಅಂತ್ಯದಲ್ಲಿಯೇ ಶ್ರೀ ಕೌವೆನ್ ಅವರಿಗೆ ಆದೇಶ ನೀಡಿದ್ದು ಕಾರ್ಯಾಚರಣೆ ಆರಂಭವಾಗಿದೆ. ಕಾರ್ಯಾಚರಣೆ 2 ಹಂತಗಳಿಂದ ಕೂಡಿದ್ದು, 1. ದೀರ್ಘ ಹಾಗೂ ಆಳವಾಗಿ ಕೊರೆಯುವ ಕಾರ್ಯದ ಸರ್ವೇಕ್ಷಣೆ, 2. ಖನಿಜ ಶುದ್ಧೀಕರಿಸುವ ಪೈಲಟ್ ಕಾರ್ಯಾಚರಣೆಯ ನಂತರ ಶುದ್ಧೀಕರಿಸಿದ ಖನಿಜವನ್ನು ಕಾಯಿಸುವ ಸರ್ವೇಕ್ಷಣದ ಕಾರ್ಯ ಮುಗಿದ ನಂತರ ಎಷ್ಟು ಅದಿರು ದೊರಕಬಹುದು ಮುಂತಾದ ವಿಚಾರಗಳ ಬಗೆಗೆ ತಿಳಿಸಬಹುದು.
ಈ ದಿಸೆಯಲ್ಲಿ ಬೇಕಾದ ಯಂತ್ರೋಪಕರಣಗಳು ಈಗಾಗಲೇ ಶ್ರೀ ಕೊವೆನ್ರನ್ನು ಕೈ ಸೇರಿದ್ದು, ಅವರು ಬೇರೆ ಇಬ್ಬರು ಇಂಜಿನಿಯರ್ಗಳೊಂದಿಗೆ ಕಾರ್ಯಕ್ಷೇತ್ರಕ್ಕೆ ಬಂದಿದ್ದಾರೆ. ಗಂಧಕದ ನಿಕ್ಷೇಪಗಳು ಕೋಹಿ ಇ ಸುಲ್ತಾನ ಎಂಬ ಮೃತ ಜ್ವಾಲಾಮುಖಿಯ ಪ್ರದೇಶದಲ್ಲಿ ದೊರೆತಿದ್ದು, ಬಳಕೆ ಇಲಾಖೆಯನ್ನು ಭಾರತ ಗಣಿ ಶಾಖೆಯ ಪ್ರಮುಖರ ಕೈಗೆ ಕಾರ್ಯಾಚರಣೆಗಾಗಿ ನೀಡಲಾಗಿದೆ. ಈ ಇಲಾಖೆಯು ಮೈಕಾ ಉತ್ಪಾದನೆಗಳನ್ನು ಪ್ರೋತ್ಸಾಹಿಸುವಲ್ಲಿ ಸಹಕಾರಿಯಾಗಿದೆ. ಭೂಗರ್ಭಶಾಸ್ತ್ರದ ಹಿರಿಯ ಅಧಿಕಾರಿಯೊಬ್ಬರು ಇದರ ಮೇಲ್ವಿಚಾರಕರಾಗಿದ್ದಾರೆ. ಅವರು ಭಾರತದ ಭೂಗರ್ಭ ಸರ್ವೇಕ್ಷಣೆ ಇಲಾಖೆಗೆ ಸೇರಿದವರಾಗಿದ್ದಾರೆ. ಅವರಿಗೆ ಈ ನೂತನ ಅಭ್ರಕದ ಉತ್ಪಾದನೆಯ ಕಾರ್ಯವನ್ನು ವಹಿಸಲಾಗಿದೆ. ಅಭ್ರಕದ ಉತ್ಪಾದನೆಗೆ ಅವಶ್ಯವಾದ ಎಲ್ಲ ಸಹಾಯವನ್ನು ನೀಡುವಂತೆ ಈ ಶಾಖೆಯು ಆದೇಶಿಸಲಾಗಿದೆ. ಈ ಶಾಖೆಯಿಂದ ತಾಮ್ರ, ವುಲ್ಫ್ರಮ್ ಮುಂತಾದ ಲೋಹಗಳ ಪರಿಶೋಧನೆಯ ಕಾರ್ಯ ತೀವ್ರವಾಗಿ ಕೈಗೆತ್ತಿಕೊಂಡಿದೆ. ಈ ಕಾರ್ಯಾಚರಣೆಯ ಏಕೈಕ ಉದ್ದೇಶವೆಂದರೆ ಯುದ್ಧದ ಅಗತ್ಯಗಳ ವಿಷಯದಲ್ಲಿ ಭಾರತವನ್ನು ಲೋಹಗಳ ಉತ್ಪಾದನೆಯಲ್ಲಿ ಸ್ವಾವಲಂಬನೆಯಾಗಿ ಮಾಡುವುದಾಗಿದೆ. ಇನ್ನು ಹೌದು, ಇದು ವಿಜ್ಞಾನ ಔದ್ಯೋಗಿಕ ಪರಿಶೋಧನೆಯ ವಾಣಿಜ್ಯೋದ್ಯಮದ ಹಿರಿಯ ಅಧಿಕಾರಿಗಳು ಸಲಹಾ ಸಮಿತಿಯ ಸದಸ್ಯರಾಗಿದ್ದಾರೆ. ಪಂಡಿತ್ ಲಕ್ಷ್ಮೀಕಾಂತ್ ಮೈತ್ರ ಅವರು ಹೀಗೆ ಪ್ರಶ್ನಿಸುತ್ತಾರೆ. ಬರ್ಮಾ ಪ್ರಾಂತದಿಂದ ಹಲವು ನಿರಾಶ್ರಿತ ಬ್ರಿಟಿಷ್ ತಂತ್ರಜ್ಞಾನಿಗಳನ್ನು ಸ್ಥಳಾಂತರಿಸಲಾಯಿತೆಂದು ಮಾನ್ಯ ಸದಸ್ಯರು ಹೇಳಿದ್ದು, ಅವರನ್ನು ಯಾವಾಗ ಸ್ಥಳಾಂತರಿಸಿದರು ಎಂಬುದನ್ನು ತಿಳಿಯಬಹುದೇ? ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹೇಳ್ತಾರೆ, ನಾನು ನನ್ನ ಉತ್ತರದಲ್ಲಿ ಇಬ್ಬರು ಇಂಜಿನಿಯರುಗಳ ಬಗ್ಗೆ ಪ್ರಸ್ತಾಪಿಸಿರುವೆ. ಅವರು ಗಣಿ ಇಂಜಿನಿಯರುಗಳಾದ ಸರ್ವಶ್ರೀ ಸ್ಮಿತ್ ಮತ್ತು ರಾಬರ್ಟ್ ಟಾಮ್ ರವರು. ಅವರುಗಳು ಗಣಿ ಇಲಾಖೆಯಲ್ಲಿ ಕಾರ್ಯ ಮಾಡುತ್ತಿದ್ದಾರೆ. ಪಂಡಿತ್ ಲಕ್ಷ್ಮಕಾಂತ್ ಮೈತ್ರ ಅವರು ಕೇಳ್ತಾರೆ, ಅವರೆಲ್ಲರೂ ಬರ್ಮಾದಿಂದ ಬಂದವರೇ? ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹೇಳ್ತಾರೆ, ಹೌದು, ಅವರೆಲ್ಲ ಬರ್ಮಾದಿಂದ ಹೊರಹಾಕಲ್ಪಟ್ಟವರು. ಅವರಲ್ಲಿ ಈ ಇರುವರು ಇನ್ನೂ ತರಬೇತಿ ಹೊಂದುತ್ತಿರುವ ಇಂಡಿಯನ್ನರು. ಆಗ ತಾಂತ್ರಿಕ ಇಂಜಿನಿಯರ್ ಆಗಿದ್ದ ಶ್ರೀ ಸಯಂಸರು ನಿರಾಶ್ರಿತರಾಗಿದ್ದರು. ಇಬ್ಬರು ಲೋಹದ ಇಂಜಿನಿಯರ್ಗಳಲ್ಲಿ ಒಬ್ಬರು ಭಾರತೀಯರು, ಅವರ ಹೆಸರು ನಾರಾಯಣ, ಮತ್ತೊಬ್ಬರ ಹೆಸರು ಫ್ಲೆಮಿಂಗ್. ಗಂಧಕಕ್ಕೆ ಸೇರಿದಂತೆ ಮೂರು ಜನ ಸರ್ವೇಯರ್ಗಳಿದ್ದು ಅವರೆಲ್ಲರೂ ಭಾರತೀಯರಾಗಿದ್ದಾರೆ. ಈ ದಸೆಯಲ್ಲಿ ನಾನು ಹೇಳಬಹುದಾದರೆ, ಈ ಬರ್ಮಾದ ನಿರಾಶ್ರಿತರಿಗೆ ಸೀಸಾ ಹಾಗೂ ಸತು ಲೋಹಗಳ ಮಾಹಿತಿ ವಿಶೇಷವಾಗಿದ್ದುದರಿಂದ ಅವರನ್ನು ನೇಮಿಸಿಕೊಳ್ಳಲಾಗಿದೆ. ಇವರೆಲ್ಲರೂ ಬರ್ಮಾದಲ್ಲಿದ್ದ ಮಾವುಚಿ ಗಣಿಗಳಿಗೆ ಸೇರಿದವರಾಗಿದ್ದಾರೆ. ಈ ಗಣಿಯು ಕೇವಲ ಸೀಸಾ ಹಾಗೂ ಸತು ಲೋಹದ ಗಣಿಗಳಾಗಿವೆ ಎಂಬುದನ್ನು ಸ್ಮರಿಸಬೇಕಾದ ಸಂಗತಿ. ಬೇರೆಯಡಿಯಲ್ಲಿ ಪರಿಣಿತರು ದೊರೆಯದೇ ಹೋದ ಕಾರಣದಿಂದ ಇವರನ್ನೇ ಆಯ್ಕೆ ಮಾಡಲಾಗಿದೆ. ಈ ದಿಸೆಯಲ್ಲಿ ಇಲಾಖೆಯ ಧೋರಣೆ ಏನೆಂದರೆ, ಮೊದಲನೆಯದಾಗಿ ಅನುಭವಿ ಯುರೋಪಿಯನ್ನರನ್ನು ನೇಮಿಸಿಕೊಳ್ಳುವುದು ಅನಿವಾರ್ಯವಾಗಿದೆ. ಏಕೆಂದರೆ ಅವರಿಗೆ ಜಿಂಕ್ ಹಾಗೂ ಸೀಸಾ ಲೋಹಗಳ ಗಣಿಗಳ ಕ್ಷೇತ್ರದ ಜ್ಞಾನವಿದೆ. ಆದರೆ ಇಲಾಖೆಯು ಪ್ರತಿಯೋರ್ವ ಯುರೋಪಿಯನ್ನ ಅಡಿಯಲ್ಲಿ ಭಾರತೀಯರೊಬ್ಬರನ್ನು ನೇಮಿಸಿದ್ದು, ಅವರು ಯುರೋಪಿಯನ್ನರಿಂದ ತಂತ್ರಜ್ಞಾನ ತಿಳಿದುಕೊಳ್ಳುವಂತೆ ಅನುಕೂಲ ಮಾಡಿದೆ. ಯುರೋಪಿಯನ್ನರ ಸ್ಥಾನ ತೆರವು ಮಾಡಿದಾಗ ಭಾರತೀಯರಿಂದ ಆ ಸ್ಥಾನವನ್ನು ತುಂಬಲಾಗುವುದು. ಪಂಡಿತ್ ಲಕ್ಷ್ಮೀಕಾಂತ್ ಮೈತ್ರ ಅವರು ಕೇಳ್ತಾರೆ, ಮಾನ್ಯ ಸದಸ್ಯರು ಹೇಳದಂತೆ ಶ್ರೀ ಕೌವೆನ್ ಅವರನ್ನು May 1942 ಅಂತ್ಯದಲ್ಲಿಯೇ ನೇಮಿಸಿಕೊಳ್ಳಲಾಗಿದೆ. ಆದರೆ ಈ ಬ್ರಿಟಿಷ್ ಅಧಿಕಾರಿಗಳನ್ನೇ ನೇಮಿಸಿಕೊಳ್ಳಬೇಕೆಂದು ಸರ್ಕಾರ ಅರಿವಾದುದು ಯಾವಾಗ? ಅದು ಅವರು ಯುದ್ಧಭೂಮಿಯಿಂದ ಮರಳಿ ಬಂದ ಮೇಲೆಯೇ, ಅಥವಾ ಅವರು ನಿರುದ್ಯೋಗಿಗಳು ಎಂದು ಅವಕಾಶ ಕೊಡಲಾಯಿತೆ? ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹೇಳ್ತಾರೆ, ಈ ಪ್ರಶ್ನೆಗೆ ನಾನು ಉತ್ತರಿಸಲಾರೆ. ಪಂಡಿತ್ ಲಕ್ಷ್ಮೀಕಾಂತ್ ಮೈತ್ರ ಅವರು ಹೇಳ್ತಾರೆ, ಸರ್ಕಾರದ ದೃಷ್ಟಿಯಲ್ಲಿ ಈ ವಿಚಾರ ಎಂದು ಹೊಳೆಯಿತು.
ಈ ಮುಂಚೆ ಅವರೆಲ್ಲ ಏನು ಮಾಡುತ್ತಿದ್ದರು? ಡಾಕ್ಟರ್ ಬಿ ಆರ್ ಅಂಬೇಡ್ಕರ್, ಬಹುಶಃ ಯಾವ ಬಾಹ್ಯ ಸಂಪರ್ಕವಿಲ್ಲದೆ ಆರಾಮಾಗಿದ್ದರೆಂದು ತೋರುತ್ತದೆ. ಸರ್ದಾರ್ ಸಂತ್ ಸಿಂಗ್ ಹೇಳ್ತಾರೆ, ಈ ವ್ಯಕ್ತಿಗಳನ್ನು ಗಣಿ ಕಾರ್ಯಗಳಲ್ಲಿ ಕೇವಲ ನಿರಾಶ್ರಿತರೆಂದು ತೆಗೆದುಕೊಳ್ಳಲಾಯಿತೇ ಅಥವಾ ಯುದ್ಧದ ಕಾರ್ಯಗಳಿಗೆ ಸಹಕರಿಸಲೆಂದು ತೆಗೆದುಕೊಳ್ಳಲಾಯಿತೇ? ಡಾಕ್ಟರ್ ಬಿ ಆರ್ ಅಂಬೇಡ್ಕರ್, ಖಂಡಿತ ಇಲ್ಲ. ಅವರಿಗೆ ಗಣಿಗಳ ಜ್ಞಾನವಿದ್ದು ಭಾರತ ಸರ್ಕಾರಕ್ಕೆ ಅದರ ಅವಶ್ಯಕತೆ ಇದ್ದುದರಿಂದಲೇ ತೆಗೆದುಕೊಳ್ಳಲಾಯಿತು. ಶ್ರೀ ಕೆ ಸಿ ನಿಯೋಗಿಯವರು ಹೀಗೆ ಕೇಳ್ತಾರೆ, ಮಾನ್ಯ ಸದಸ್ಯರು ಹೇಳಿದಂತೆ ಪೆಟ್ರೋಲಿಯಂ ಖನಿಜವನ್ನು ಕೈಬಿಡಲಾಗಿದೆ, ಆದರೆ ಈ ಕಾರ್ಯವನ್ನು ಇಲಾಖೆಯಿಂದ ಬೇರ್ಪಡಿಸಿ ಬೇರೆ ಯಾವುದಾದರೂ ಕಂಪನಿಗೆ ಈ ಪೆಟ್ರೋಲಿಯಂ ಅಭಿವೃದ್ಧಿ ಕಾರ್ಯವನ್ನು ನೀಡಲಾಗಿದೆಯೇ? ಡಾಕ್ಟರ್ ಬಿ ಆರ್ ಅಂಬೇಡ್ಕರ್, ಖಂಡಿತವಾಗಿಯೂ ಇಲ್ಲ. ಸದ್ಯಕ್ಕೆ ಅದರ ಬಗೆಗೆ ನನ್ನ ಉತ್ತರವೆಂದರೆ ಪೆಟ್ರೋಲಿಯಂ ಸೇರ್ಪಡೆ ಆಗಿಲ್ಲ, ಅಂದ ಮಾತ್ರಕ್ಕೆ ಅದನ್ನು ಕಾರ್ಯಕ್ರಮದಿಂದ ಕೈಬಿಡಲಾಗಿದೆ ಎಂಬುದು ಸರಿಯಲ್ಲ. ಕೆಸಿ ನಿಯೋಗಿ ಅವರು ಹೇಳ್ತಾರೆ, ಡಾಕ್ಟರ್ ಫಾಕ್ಸ್ ಅವರು ಜುಲೈ 6ರಂದೇ ಈ ಬಗ್ಗೆ ಹೇಳಿಕೆ ನೀಡಿರುವುದು ಮಾನ್ಯ ಸದಸ್ಯರ ಗಮನಕ್ಕೆ ಬಂದಿದೆಯೇ? ಡಾಕ್ಟರ್ ಬಿ ಆರ್ ಅಂಬೇಡ್ಕರ್, ನನ್ನ ಮಾನ್ಯ ಮಿತ್ರರಿಗೆ ಹೇಳ ಬಯಸುವುದೇನೆಂದರೆ, ಡಾಕ್ಟರ್ ಫಾಕ್ಸ್ ಅವರು ಭಾರತ ಸರ್ಕಾರದ ಧೋರಣೆಗಳನ್ನು ತೀರ್ಮಾನಿಸುವುದಿಲ್ಲ. ಕೆಸಿ ನಿಯೋಗಿ ಅವರು ಹೇಳ್ತಾರೆ, ಆದರೆ ಡಾಕ್ಟರ್ ಫಾಕ್ಸ್ ಅವರು ಸತ್ಯವನ್ನೇ ನುಡಿದಿರಬಹುದಲ್ಲವೇ? ಏನೇ ಇರಲಿ, ನಾನು ಇನ್ನೊಂದು ಚಿಕ್ಕ ಪ್ರಶ್ನೆಯನ್ನು ಕೇಳಬಹುದೇ? ನಾನು ಮಾನ್ಯ ಮಿತ್ರರು ಹೇಳಿದಂತೆ ಉದಯಪುರ ದರ್ಬಾರವನ್ನು ತನ್ನ ರಾಜ್ಯದಲ್ಲಿಯ ಸತ್ತು ಹಾಗೂ ಸೀಸಾ ಗಣಿಗಳ ಬಗೆಗೆ ಇದ್ದ ಒಪ್ಪಂದವನ್ನು ರದ್ದುಗೊಳಿಸುವಂತೆ ಒತ್ತಾಯಿಸಲಾಯಿತು. ಈ ಕ್ರಮವು ಅಂದರೆ ಖಾಸಗಿಯವರಿಗೆ ನೀಡಲಾಗಿದ್ದ ಗುತ್ತಿಗೆಯನ್ನು ರದ್ದುಪಡಿಸಿ ಇಲಾಖೆಯ ಕಾರ್ಯಚಟುವಟಿಕೆಗಳಿಗೆ ಆಸ್ಪದ ನೀಡಿದ್ದು ಸೂಕ್ತವೇ? ರದ್ದುಪಡಿಸುವ ಮುನ್ನ ವಿವರಗಳನ್ನು ಪರಿಶೀಲಿಸಲಾಯಿತೇ? ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹೇಳ್ತಾರೆ, ನನಗೆ ಈ ಪ್ರಶ್ನೆಗೆ ಉತ್ತರ ನೀಡಲು ಸಮಯ ಬೇಕು. ಈ ಚರ್ಚೆ ಇಷ್ಟಕ್ಕೆ ಮುಗಿಯುತ್ತೆ. ಧನ್ಯವಾದಗಳು.

ಜೈಬಿ, ನಾನು ಅರುಣ್. ಅಂಬೇಡ್ಕರ್ ಓದಿಗೆ ಸ್ವಾಗತ. 1924 ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕೊಲಂಬಿಯಾ ಯೂನಿವರ್ಸಿಟಿಗೆ ಬ್ರಿಟಿಷ್ ಇಂಡಿಯಾದಲ್ಲಿ ಪ್ರಾಂತೀಯ ಹಣಕಾಸು ವ್ಯವಸ್ಥೆ ವಿಕಾಸ ಎನ್ನುವ ಒಂದು ಸಂಶೋಧನಾ ಪ್ರೌಢ ಪ್ರಬಂಧವನ್ನ ಮಂಡಿಸ್ತಾರೆ. ಈ ಪ್ರೌಢ ಪ್ರಬಂಧವನ್ನ ಬರೋಡಾದ ಮಹಾರಾಜರಾದಂತಹ ಸಯ್ಯಾಜಿರಾವ್ ಗಾಯಕ್ವಾಡ್ ಅವರಿಗೆ ಅರ್ಪಣೆ ಮಾಡ್ತಾರೆ. ಕೊಲಂಬಿಯಾ ಯೂನಿವರ್ಸಿಟಿಯ ಅರ್ಥಶಾಸ್ತ್ರದ ಪ್ರೊಫೆಸರ್ ಆಗಿದ್ದಂತಹ ಎಡ್ವಿನ್ ಆರ್ ಎ ಸೆಲಿಗ್ಮನ್ ಅವರು ಈ ಪ್ರೌಢ ಪ್ರಬಂಧಕ್ಕೆ ಒಂದು ಮುನ್ನುಡಿಯನ್ನ ಬರೆಯುತ್ತಾರೆ. ಈ ಮುನ್ನುಡಿಯನ್ನ ಈ ದಿನ ನಾನು ಓದಲಿದ್ದೇನೆ. ಮಿಸ್ಟರ್ ಅಂಬೇಡ್ಕರ್ ತಮ್ಮ ಉತ್ಕೃಷ್ಟ ಪ್ರಬಂಧದಲ್ಲಿ ಚರ್ಚಿಸಿರುವ ಸಮಸ್ಯೆಯು ಜಗತ್ತಿನ ಎಲ್ಲೆಡೆ ಆಸಕ್ತಿ ಕೆರಳಿಸುವ ಒಂದು ಸಮಸ್ಯೆಯಾಗಿದೆ. ಮೊದಲಿನಿಂದಲೂ ಕೇಂದ್ರೀಯ ಮತ್ತು ಸ್ಥಾನೀಯ ಸರ್ಕಾರಗಳು ಕರಭಾರ ಒರೆಸುತ್ತಿರುವುದನ್ನು ನಾವು ನೋಡುತ್ತಿದ್ದೇವಷ್ಟೇ. ಒಂದು ರಾಜಕೀಯ ವ್ಯವಸ್ಥೆ ಹುಟ್ಟಿಕೊಂಡ ತಕ್ಷಣ ಯುದ್ಧ ಕಾರ್ಯಗಳಿಗಾಗಿಯೂ ಸ್ಥಾನೀಯ ಸಂರಕ್ಷಣೆ ಮತ್ತು ಅನುಕೂಲಕ್ಕಾಗಿಯೂ ಕೇಂದ್ರೀಯ ಮತ್ತು ಸ್ಥಾನೀಯ ಸರ್ಕಾರಗಳು ವೆಚ್ಚ ಮಾಡುತ್ತವೆ.

ದಕ್ಷಿಣ ಆಫ್ರಿಕಾದಲ್ಲಿ ಸ್ಥಾನೀಯ, ಪ್ರಾಂತೀಯ ಮತ್ತು ಫೆಡರಲ್ ವೆಚ್ಚವೆಂದು ಇದಕ್ಕೆ ಹೆಸರು. ಫ್ರಾನ್ಸಿನಲ್ಲಿ ಸ್ಥಾನೀಯ, ಇಲಾಖಾ ಮತ್ತು ಸಾಮಾನ್ಯ ವೆಚ್ಚ ಎನ್ನುತ್ತಾರೆ. ಬ್ರಿಟಿಷ್ ಸಾಮ್ರಾಜ್ಯದ ಉದಾಹರಣೆ ಕೊಡುವುದಾದರೆ ಅಲ್ಲಿ ಇನ್ನೂ ಒಂದು ಬಗೆಯ ವೆಚ್ಚದ ವಿಭಾಗ ತೋರಿಬರುತ್ತದೆ. ಅದನ್ನು ಸಾಮ್ರಾಜ್ಯ ವೆಚ್ಚವೆಂದು ಕರೆಯಬಹುದು. ಸರ್ಕಾರ ನಿರ್ವಹಿಸುವ ಕೆಲಸ ಕಾರ್ಯಗಳು ಬದಲಾದಂತೆ ಈ ವಿವಿಧ ವರ್ಗದ ವೆಚ್ಚಗಳು, ಸ್ವರೂಪಗಳು, ಮಹತ್ವವು ಬದಲಾಗುತ್ತದೆ. ಸಾಮಾನ್ಯ ಆರ್ಥಿಕ ಪರಿಸ್ಥಿತಿಯ ದೆಸೆಯಿಂದಾಗಿ ಕಾಲಕ್ರಮೇಣ ರಾಜಕೀಯ ಸಂರಚನೆಗಳು ಮತ್ತು ಆಡಳಿತಾತ್ಮಕ ಕ್ರಿಯಾವಿಧಿಗಳು ಬದಲಾವಣೆ ಪಡೆಯುವಾಗ ಈಗಾಗುವುದು ಸ್ವಾಭಾವಿಕ. ಕೆನಡಾ, ಅರ್ಜೆಂಟೈನಾ, ಬ್ರೆಜಿಲ್ ಅಂತ ದೇಶಗಳಲ್ಲಿ ಕೇಂದ್ರ ಸರ್ಕಾರವೇ ಪ್ರಾಂತೀಯ ಘಟಕಗಳನ್ನು ಸೃಷ್ಟಿ ಮಾಡುತ್ತದೆ. ಅಮೆರಿಕ, ಜರ್ಮನಿ, ಸ್ವಿಟ್ಜರ್ಲ್ಯಾಂಡ್ಗಳಲ್ಲಿ ಪರಮಾಧಿಕಾರವುಳ್ಳ ರಾಜ್ಯಗಳು ಫೆಡರಲ್ ಸರ್ಕಾರವನ್ನು ನಿರ್ಮಿಸಿಕೊಳ್ಳುತ್ತವೆ. ಕೆಲವು ದೇಶಗಳಲ್ಲಿ ಈ ಎರಡರ ನಡುವಿನ ಘಟಕದ ಮಹತ್ವ ಕೇಂದ್ರೀಯ ಸ್ಥಾನೀಯ ಘಟಕಗಳಿಗಿಂತ ಕ್ಷೀಣವಾಗಿರುತ್ತದೆ. ಕೆಲವು ದೇಶಗಳಲ್ಲಿ ಅದು ಬಲಗೊಳ್ಳುತ್ತಾ ಹೋಗುವುದೂ ಉಂಟು. ಆಧುನಿಕ ಪ್ರಜಾಪ್ರಭುತ್ವಗಳಲ್ಲಿ ತೆರಿಗೆಯ ಭಾರ ಹೆಚ್ಚಿದಂತೆ ಹಾಗೂ ಸರ್ಕಾರದ ಅಭಿವೃದ್ಧಿ ಪರ ಚಟುವಟಿಕೆಗಳು ಹೆಚ್ಚಾದಂತೆ ಇಂಥ ವಿವಿಧ ಸರ್ಕಾರಗಳ ಕಾರಭಾರವನ್ನು ಹಂಚಿಕೊಡುವ ಅಗತ್ಯ ತೀವ್ರತರವಾಗಿರುತ್ತದೆ. ನಿಗದಿತ ಆದಾಯವೆಂದು ಅಂಬೇಡ್ಕರ್ ಹೆಸರಿಸಿರುವ ವಿಷಯ ಕಾರಭಾರ ವಿತರಣೆಯಲ್ಲಿ ಯಾವುದನ್ನು ಆಯ್ದುಕೊಳ್ಳಬೇಕೆಂಬ ಸಮಸ್ಯೆಯ ಕಡೆಗೆ ಗಮನಹರಿಸುತ್ತದೆ. ಇದಕ್ಕಾಗಿ ಮೂರು ಮೂಲಭೂತ ಮಾರ್ಗಗಳನ್ನು ಅನುಸರಿಸಬಹುದೆಂದು ಕಾಣುತ್ತದೆ. ಮೊದಲನೆಯದಾಗಿ, ಕೇಂದ್ರ ಇಲ್ಲವೇ ಪ್ರಾಂತೀಯ ಸರ್ಕಾರಗಳಲ್ಲಿ ಒಂದು ಇನ್ನೊಂದನ್ನು ನಡೆಸಿಕೊಡಬಹುದು. ಹಿಂದಿನ ಕಾಲದಲ್ಲಿ ಅಮೆರಿಕ ಸಂಯುಕ್ತ ಸಂಸ್ಥಾನ ಮತ್ತು ಜರ್ಮನಿಯಲ್ಲಿ ಕೇಂದ್ರಗಳನ್ನು ರಾಜ್ಯಗಳು ನಡೆಸಿಕೊಡುವ ದೃಶ್ಯ ಕಂಡರೆ ಇತ್ತೀಚೆಗೆ ಕೆನಡಾ, ಆಸ್ಟ್ರೇಲಿಯಾಗಳಲ್ಲಿ ತದ್ವಿರುದ್ಧವಾದ ದೃಶ್ಯ ಕಾಣಿಸಿಕೊಂಡಿದೆ. ಎರಡನೆಯದಾಗಿ, ಪ್ರತ್ಯೇಕ ಆದಾಯದ ಬಾಬುಗಳನ್ನು ಈ ಎರಡರ ನಡುವೆ ಹಂಚಿಕೊಡಬಹುದು. ಉದಾಹರಣೆಗೆ, ಜರ್ಮನಿ ಮತ್ತು ಸ್ವಿಟ್ಜರ್ಲ್ಯಾಂಡಿನಲ್ಲಿ ಈಚೆಗಿನ ತನಕವೂ ಫೆಡರಲ್ ಸರ್ಕಾರ ಅಪ್ರತ್ಯಕ್ಷ ತೆರಿಗೆಗಳನ್ನು ಆಕರಣೆ ಮಾಡುತ್ತಿತ್ತು. ರಾಜ್ಯಗಳು ಪ್ರತ್ಯೇಕ ತೆರಿಗೆಯನ್ನು ಅವಲಂಬಿಸಿದ್ದವು. ಮೂರನೆಯದಾಗಿ, ಆದಾಯವನ್ನು ಒಂದು ಸರ್ಕಾರ ಸಂಗ್ರಹ ಮಾಡಿ ಅದರಲ್ಲಿನ ಒಂದು ನಿಶ್ಚಿತ ಭಾಗವನ್ನು ಇನ್ನೊಂದಕ್ಕೆ ವರ್ಗಾಯಿಸಿಕೊಡಬಹುದು. ರಾಜ್ಯ ಮತ್ತು ಸ್ಥಾನೀಯ ತೆರಿಗೆಗಳು ತಾವು ಸಂಗ್ರಹಿಸಿದ ತೆರಿಗೆಯನ್ನು ಕೇಂದ್ರದೊಡನೆ ಹಂಚಿಕೊಳ್ಳುವ ಅನೇಕ ಉದಾಹರಣೆಗಳು ಹೇಗೆ ಧಾರಾಳವಾಗಿ ಸಿಗುತ್ತವೋ, ಹಾಗೆಯೇ ಕೇಂದ್ರವು ಸಂಗ್ರಹಿಸಿ ಸ್ಥಾನೀಯ ಸರ್ಕಾರಗಳಿಗೆ ಕೊಡುವ ಪರಿಪಾಠವು ರೂಢಿಯಲ್ಲಿದೆ. ಇದೀಗ ವಾರಸು ತೆರಿಗೆಯನ್ನು ಫೆಡರಲ್ ಮತ್ತು ರಾಜ್ಯ ಸರ್ಕಾರಗಳಲ್ಲಿ ಹಂಚಿಕೊಳ್ಳುವ ಸಮಸ್ಯೆ ಅಮೆರಿಕದಲ್ಲಿ ಒಂದು ಗಂಭೀರ ಪ್ರಶ್ನೆಯಾಗಿದೆಯಂತೆ. ಹಾಗೆಯೇ ಜರ್ಮನಿಯಲ್ಲಿ ರಾಜ್ಯ ಸರ್ಕಾರಗಳಿಗೂ ಫೆಡರಲ್ ಸರ್ಕಾರಕ್ಕೂ ನಡುವಿನ ಹಣಕಾಸು ವ್ಯವಸ್ಥೆಯ ಸಂಬಂಧಗಳು ವಿವಾದಾಸ್ಪದ ಪ್ರಶ್ನೆಯಾಗಿ ಬಿಟ್ಟಿದೆಯಂತೆ. ತಮ್ಮ ಸ್ವದೇಶದಲ್ಲಿ ಈ ಕ್ಷೇತ್ರದಲ್ಲಿ ನಡೆಯುತ್ತಿರುವ ವಿದ್ಯಮಾನಗಳನ್ನು ವಸ್ತುನಿಷ್ಠವಾಗಿ ಪ್ರಸ್ತುತಗೊಳಿಸುವುದಲ್ಲದೆ ಪಕ್ಷಪಾತರಹಿತವಾಗಿ ವಿಶ್ಲೇಷಿಸುವುದರ ಮೂಲಕ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಒಳ್ಳೆಯ ಕೊಡುಗೆ ನೀಡಿದ್ದಾರೆ. ಬೇರೆ ದೇಶಗಳಿಗೂ ಅನ್ವಯವಾಗತಕ್ಕ ಈ ಸೂತ್ರಗಳು ಇಷ್ಟು ವಿವರವಾಗಿ ಇದುವರೆಗೂ ಎಲ್ಲೂ ಚರ್ಚಿತವಾದಂತೆ ನನಗೆ ಕಾಣುವುದಿಲ್ಲ. ಇಷ್ಟಾಗಿಯೂ ಚಿತ್ರದ ಅರ್ಧಾಂಶ ಮಾತ್ರ ಅನಾವರಣಗೊಂಡಿದೆ. ನಡುವೆ ಸ್ಥಾನೀಯ ಲೋಕಲ್ ಸರ್ಕಾರಗಳು ಹಾಯ್ದಿರುವುದರಿಂದ, ಅಂದರೆ ಪ್ರಾಂತೀಯ ಹಾಗೂ ಕೇಂದ್ರ ಸರ್ಕಾರಗಳಂತೆ ನಮಗೂ ಹಣಕಾಸು ವ್ಯವಸ್ಥೆಯಲ್ಲಿ ಪಾಲು ಕೊಡಬೇಕೆಂದು ಅವು ಆಗ್ರಹಿಸಲು ಹೊರಟಿರುವುದರಿಂದ ಸಮಸ್ಯೆ ಇನ್ನಷ್ಟು ಜಟಿಲವಾಗಿದೆ. ಅಮೆರಿಕದಲ್ಲಿ ಇದೀಗ ಶಾಲೆಗಳಿಗೆ ಹಣಕಾಸು ಸರಬರಾಜು ಮಾಡುವ ಬಗ್ಗೆ ಎದ್ದಿರುವ ವಿವಾದಕ್ಕೆ ಪರಿಹಾರ ಸಿಗಬೇಕಾದರೆ ಹಣಕಾಸು ವ್ಯವಸ್ಥೆಯ ಅನೋನ್ಯ ಸಂಬಂಧವನ್ನು ನಿರ್ದಿಷ್ಟಗೊಳಿಸಿಕೊಳ್ಳಬೇಕಾಗುತ್ತದೆ. ಅಂಬೇಡ್ಕರ್ ಅವರೇ ತಮ್ಮ ಇನ್ನೊಂದು ಬರಹದಲ್ಲಿ ಈ ವಿಷಯ ಪ್ರಸ್ತಾಪಿಸುವ ಆಲೋಚನೆ ಮಾಡಿದ್ದಾರಂತೆ. ಅದೇನೇ ಇರಲಿ, ಮೂಲ ಪ್ರಶ್ನೆಯನ್ನು ಚರ್ಚಿಸುವ ಈ ಪ್ರಸ್ತುತ ಬರವಣಿಗೆಯಲ್ಲಿ ಅವರು

ಆದರಿಸಿರುವಷ್ಟು ಯಶಸ್ಸನ್ನು ಅಲ್ಲಿಯೂ ಅವರು ಗಳಿಸಿದರೆ ಎಲ್ಲರೂ ಅವರಿಂದ ಉಪಕೃತರಾಗಿರುತ್ತಾರೆಂದು ನಾನಂದುಕೊಳ್ಳುತ್ತೇನೆ. ಎಡ್ವಿನ್ ಆರ್ ಎ ಸೆಲಿಗ್ಮನ್, ಕೊಲಂಬಿಯಾ ಯೂನಿವರ್ಸಿಟಿ, ನ್ಯೂಯಾರ್ಕ್, ಅಕ್ಟೋಬರ್ 1924. ಧನ್ಯವಾದಗಳು.

ಇದುವರೆಗೂ ಅಂಬೇಡ್ಕರ್ ಓದು ಕೇಳಿದಿರಿ. ಅರುಣ್ ಜೋಳದ ಕೂಡ್ಲಿಗಿ ಅವರ ನೇತೃತ್ವದಲ್ಲಿ ಮೂಡಿಬರುತ್ತಿರುವ ಅಂಬೇಡ್ಕರ್ ಸರಣಿ ಓದಿನ ಆಯ್ದ ಭಾಗ ಇದಾಗಿತ್ತು. ಕೇಳ್ತಾರಿ ರೇಡಿಯೋ ಶಿವಮೊಗ್ಗ 90.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
1: ನೀವೇ ಹೇಳ್ತೀರಾ ಪವರ್ ಮಿಲ್ ಜಾಸ್ತಿ ಬರುತ್ತೆ ಅಂತ.
0: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
1: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
0: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
1: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
0: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ
1: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449846798.
2: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
3: ಏನ್ ಕೃಷ್ಣಪ್ಪ, ಬಹಳ ಖುಷಿಯಾಗಿದ್ಯಾ?
0: ಹೌದು, ನಾನು ಕ್ಯಾನ್ಸರ್ ನ ಸೋಲ್ಸ್ಬಿಟ್ಟೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಡಾಕ್ಟರ್ಗಳು ನನ್ನ ಉಳಿಸಿದ್ರು.
3: ಹೌದಾ, ಗ್ರೇಟ್ ಕಣೋ. ಕ್ಯಾನ್ಸರ್ ಅಂದ್ರೆ ಕ್ಯಾನ್ಸಲ್ ಅನ್ನೋ ಕಾಲ ಇದಲ್ಲ ಅಲ್ವಾ?
0: ಖಂಡಿತ, ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ತಜ್ಞ ವೈದ್ಯರಿದ್ದಾರೆ. ಎಲ್ಲಾ ರೀತಿಯ ಕ್ಯಾನ್ಸರ್ ಗಳಿಗೆ ಕೈಗೆಟುಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗುತ್ತೆ. ಇಲ್ಲಿನ ವೈದ್ಯರ, ಸಿಬ್ಬಂದಿಗಳ ನಗುಮುಗದ ಸೇವೆ ಮರೆಯಲಾಗದು. ನಂದು ಆಯುಷ್ಮಾನ್ ಕಾರ್ಡ್ ಇತ್ತು, ಇದರಿಂದಾಗಿ ಚಿಕಿತ್ಸಾ ವೆಚ್ಚ ತಲೆಬಿಸಿ ಆಗಲಿಲ್ಲ.
4: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು.
5: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ. ಸ್ನೇಹಿತರೆ, ಈ ಅಡುಗೆಗೆ ಬಳಸುವಂತಹ ಪ್ರತಿಯೊಂದು ಆಹಾರ ಪದಾರ್ಥಗಳು ಕೂಡ ಚಿಕ್ಕದಾಗಿರಲಿ ಅಥವಾ ದೊಡ್ಡದಾಗಿರಲಿ, ಒಂದೊಂದು ರೀತಿಯಲ್ಲಿ ಅದ್ಭುತವಾದಂತಹ ಆರೋಗ್ಯಕ್ಕೆ ಲಾಭವನ್ನು ಉಂಟು ಮಾಡುವಂಥದ್ದೇ. ಆರೋಗ್ಯಕ್ಕೆ ಒಂದು ರೀತಿಯಲ್ಲಿ ಸಂಜೀವಿನಿ ಆಗಿ ಕೆಲಸ ಮಾಡ್ತವೆ. ಸಾಸಿವೆ ಆಗಿರ್ಬೋದು, ಇಂಗು ಆಗಿರ್ಬೋದು, ಕರ್ಬೇವ ಆಗಿರ್ಬೋದು, ಜೀರಿಗೆ ಆಗಿರ್ಬೋದು, ಅರಿಶಿಣ ಪುಡಿ ಆಗಿರ್ಬೋದು, ಇವೆಲ್ಲವುಗಳನ್ನು ನಾವು ಯಥೇಚ್ಛವಾಗಿ ಬಳಸೋದಿಲ್ಲ. ಒಂದು ಚಿಟಿಕೆಯ ಪ್ರಮಾಣದಲ್ಲಿ ಬಳಸ್ತೀವಿ ಅಡುಗೆಗೆ. ಆದರೆ ಈ ಆಹಾರ ಪದಾರ್ಥಗಳಲ್ಲಿ ಅದ್ಭುತ ಆರೋಗ್ಯಕರ ಶಕ್ತಿ ಅಡಗಿದೆ ಅಂದರೆ ತಪ್ಪಾಗಲಾರದು. ಇಂತಹ ಆಹಾರ ಪದಾರ್ಥಗಳಲ್ಲಿ ಜೀರಿಗೆ ಕೂಡ ಒಂದಾಗಿದೆ ಸ್ನೇಹಿತರೆ. ಜೀರಿಗೆಯಿಂದ ಒಂದಲ್ಲ ಎರಡಲ್ಲ ಸಾಕಷ್ಟು ರೀತಿಯಲ್ಲಿ ಆರೋಗ್ಯಕ್ಕೆ ಲಾಭ ಆಗುತ್ತೆ. ಜೀರಿಗೆಯಲ್ಲಿ ಒಂದು ಅದ್ಭುತವಾದಂತಹ ಶಕ್ತಿ ಅಡಗಿದೆ ಕೂಡ. ಇದು ದೇಹದ ತೂಕವನ್ನು ನಿಯಂತ್ರಣ ಮಾಡಲಿಕ್ಕೆ ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲಿಕ್ಕೆ ಅತ್ಯಂತ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ. ಅಷ್ಟೇ ಅಲ್ಲದೆ ಹೊಟ್ಟೆಯ ಸಮಸ್ಯೆಗಳನ್ನು ನಿವಾರಣೆ ಮಾಡುತ್ತೆ. ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಣ ಮಾಡಲಿಕ್ಕೆ ಸಹಾಯ ಮಾಡುತ್ತೆ ಜೀರಿಗೆ. ಜೀರಿಗೆ ಹೊಟ್ಟೆಯುಬ್ಬರ, ಗ್ಯಾಸ್ಟ್ರಿಕ್ ಮತ್ತು ಅಜೀರ್ಣದಂತಹ ಸಮಸ್ಯೆಯನ್ನು ನಿವಾರಣೆ ಮಾಡುತ್ತೆ. ಇತ್ತೀಚೆಗೆ ಬೇಕರಿಗಳಲ್ಲಿ ಜೀರಾ ಅನ್ನುವಂತಹ ಜ್ಯೂಸ್ ಕೂಡ ಸಿಗತ್ತೆ. ಅಷ್ಟೇ ಅಲ್ಲದೆ ಈ ಜೀರಿಗೆಯಲ್ಲಿ ವಿಟಮಿನ್ ಸಿ ಮತ್ತು ಆಂಟಿ ಆಕ್ಸಿಡೆಂಟ್ಗಳು ಸಮೃದ್ಧವಾಗಿರೋದ್ರಿಂದ ಈ ಶೀತ ಮತ್ತು ಕೆಮ್ಮಿಗೆ ದಿವ್ಯಾಔಷಧ ಅಂತ ಹೇಳ್ತಾರೆ. ಅಂದರೆ ಇದನ್ನು ಉಪಯೋಗ ಮಾಡೋದ್ರಿಂದ ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚುತ್ತೆ. ಅಷ್ಟೇ ಅಲ್ಲದೆ ಜೀರಿಗೆಯನ್ನು ಮಜ್ಜಿಗೆಯೊಂದಿಗೆ ಬೆರೆಸಿ ಕುಡಿಯೋದ್ರಿಂದ ದೇಹವು ಕೂಡ ತಂಪಾಗತ್ತೆ. ಕೆಲವೊಂದು ಅಡುಗೆಗಳಿಗೆ ಜೀರಿಗೆ ಇದ್ರೇ ತುಂಬ ಟೇಸ್ಟ್ ಆಗುತ್ತೆ ಸ್ನೇಹಿತರೆ. ಕೆಲವೊಂದು ತಂಬುಳಿಗಳಿಗೆ, ಸಾಂಬಾರ್ಗಳಿಗೆ ಜೀರಿಗೆ ಬೇಕೇ ಬೇಕು. ಅದರಲ್ಲೂ ಫೇಮಸ್ ಆಗಿರುವಂತಹ ರೆಸ್ಟೋರೆಂಟು ಅಥವಾ ಹೋಟೆಲ್ ತಿಂಡಿಗಳಲ್ಲಿ, ಮನೆಯಲ್ಲಿ ಮಾಡುವಂತಹ ತಿಂಡಿಗಳಲ್ಲಿ ಜೀರಾ ರೈಸ್ ತುಂಬಾ ಫೇಮಸ್ ಆಗಿರುವಂತಹ ರೈಸ್ ಆಗಿದೆ. ಹಾಗೆ ರುಚಿಗೂ ಕೂಡ. ಒಂದು ಚಮಚ ಜೀರಿಗೆಯಲ್ಲಿ ಅಡಗಿದೆ ಅದ್ಭುತ ಶಕ್ತಿ ಸ್ನೇಹಿತರೆ. ಸಾಕಷ್ಟು ಸಮಸ್ಯೆಗಳಿಗೆ ರಾಮಬಾಣದಂತೆ ಕೆಲಸ ಮಾಡುತ್ತೆ ಈ ಜೀರಿಗೆ. ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಜೀರಿಗೆಯಿಂದ ಆಗುವಂತಹ ಅದ್ಭುತ ಲಾಭಗಳ ಬಗ್ಗೆ, ಇದರಲ್ಲಿರುವಂತಹ ಅದ್ಭುತ ಆರೋಗ್ಯಕರ ಶಕ್ತಿಯ ಬಗ್ಗೆ ಒಂದಿಷ್ಟು ವಿಷಯಗಳನ್ನು ತಿಳಿಯೋಣ. ಜೀರಿಗೆಯಿಂದ ಏನೆಲ್ಲ ಉಪಯೋಗ ಆಗತ್ತೆ ನಮ್ಮ ಆರೋಗ್ಯಕ್ಕೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ಲಿಕ್ಕೆ ನಮ್ಮೊಟ್ಟಿಗೆ ಯೋಗ ಗುರು ಶ್ರೀ ಚನ್ನಬಸವಣ್ಣ ಅವರಿದ್ದಾರೆ. ಅವರಿಂದ ಒಂದಿಷ್ಟು ವಿಷಯಗಳನ್ನು ತಿಳಿಯೋಣ ಜೀರಿಗೆ ಬಗ್ಗೆ. ಆ ಎಲ್ಲ ಮಾಹಿತಿಗಳನ್ನು ತಿಳಿಯೋದಕ್ಕಿಂತ ಮುಂಚೆ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ ತೆಗೆದುಕೊಳ್ಳೋಣ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
1: ಹೂನೆ, ರೆಡಿ ಆಗ್ತಾ ಇದೆ.
0: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
3: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
4: ಮತ್ತೊಮ್ಮೆ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಜೀರಿಗೆಯಿಂದ ಆಗುವಂತಹ ಆರೋಗ್ಯಕರ ಅದ್ಭುತ ಲಾಭಗಳ ಬಗ್ಗೆ, ಜೀರಿಗೆ ಎಂಬ ದಿವ್ಯೌಷಧದ ಬಗ್ಗೆ ಒಂದಿಷ್ಟು ವಿಷಯಗಳನ್ನು ತಿಳಿಸ್ತೀನಿ ಅಂತ ಹೇಳಿದ್ದೆ. ಜೀರಿಗೆಯಿಂದ ಆರೋಗ್ಯಕ್ಕೆ ಏನೆಲ್ಲ ಉಪಯೋಗ ಆಗತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ಲಿಕ್ಕೆ ನಮ್ಮೊಟ್ಟಿಗೆ ಯೋಗ ಗುರು ಶ್ರೀ ಚನ್ನಬಸವಣ್ಣ ಅವರಿದ್ದಾರೆ. ಸೊ ತಡ ಮಾಡೋದು ಬೇಡ, ಯೋಗ ಗುರು ಚನ್ನಬಸವಣ್ಣ ಅವರಿಂದ ಜೀರಿಗೆ ಎಂಬ ಅದ್ಭುತ ಔಷಧದ ಬಗ್ಗೆ ಒಂದಿಷ್ಟು ವಿಷಯಗಳನ್ನು ತಿಳಿಯೋಣ.
5: ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥ್. ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ. ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ, ಆರೋಗ್ಯ ಮಹಾಮನೆ, ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಸತ್ತಿರ ಮುರುಕಟ್ಟೆ. ಆತ್ಮೀರೆ, ಜೀರಿಗೆಯನ್ನ, ಆ ಒಂದು ಜೀರಿಗೆ ನೀರನ್ನ ಅಥವಾ ಜೀರಿಗೆಯ ಚೂರ್ಣವನ್ನ ಸೇವನೆ ಮಾಡೋದ್ರಿಂದ ಆಗ್ತಕ್ಕಂತ ಆರೋಗ್ಯದ ಲಾಭಗಳನ್ನ ಕುರಿತಾಗಿ ಮಾಹಿತಿಗಳನ್ನು ನೋಡೋಣ. ಮೊದಲನೇದಾಗಿ, ಜೀರಿಗೆ ಯಾವ ಎಲ್ಲ ಪೋಷಕ ಅಂಶಗಳನ್ನ ಒಳಗೊಂಡಿದೆ ಅನ್ನೋದನ್ನ ನೋಡೋಣ. ಜೀರಿಗೆಯಲ್ಲಿ ಐರನ್ ಅಂಶ, ಹಾಗೇನೆ ವಿಟಮಿನ್ B6 ಅಂಶ, ಕ್ಯಾಲ್ಸಿಯಂ ಅಂಶ, ಹಾಗೂ ಇದರಲ್ಲಿ ಹಲವಾರು ಮೈಕ್ರೋ ನ್ಯೂಟ್ರಿಷನ್ಸ್ಗಳ ಅಂಶ ಹೆಚ್ಚಾಗಿ ಇರುವುದನ್ನು ನಾವು ಕಾಣಬಹುದು. ಇದನ್ನ ನಮ್ಮ ಆಯುರ್ವೇದದ ಸಿದ್ಧಾಂತದ ಪ್ರಕಾರ ನಾವು ತಿಳ್ಕೊಳ್ಳೋದಾದರೆ, ಈ ಪದಾರ್ಥದಲ್ಲಿರ್ತಕ್ಕಂಥ ಪದಾರ್ಥದ ವೈಜ್ಞಾನಿಕ ಅಂಶಗಳನ್ನು ನಾವು ತಿಳ್ಕೊಳ್ಬೇಕಂದ್ರೆ, ಇದು ಉಷ್ಣ ವೀರ್ಯ ಸ್ವಭಾವವನ್ನು ಹೊಂದಿರತಕ್ಕಂಥದ್ದು. ನಮ್ಮ ಆಯುರ್ವೇದದಲ್ಲಿ ಯಾವುದೇ ಒಂದು ಪದಾರ್ಥವನ್ನಾಗಲಿ ವಿಶ್ಲೇಷಣೆ ಮಾಡಬೇಕು ಅಂತ ಹೇಳಿ, ಅದರ ರಸ ಏನು ಅಂಥೇಳೆಲ್ಲ ಅಲ್ಲಿ ನಾವು ಪತ್ತೆ ಹಚ್ಚಲಾಗ್ತದೆ. ರಸ, ವೀರ್ಯ, ವಿಪಾಕ ಸ್ವಭಾವಗಳನ್ನು ಪದಾರ್ಥ ವಿಜ್ಞಾನದಲ್ಲಿ, ಆಯುರ್ವೇದದಲ್ಲಿ ನಾವು ಕಂಡುಕೊಳ್ತೇವೆ. ಅದನ್ನು ನಾವು ಗಮನಿಸೋದಾದರೆ, ಇದರ ಗುಣಧರ್ಮ ಉಷ್ಣ ವೀರ್ಯ ಗುಣಧರ್ಮವನ್ನು ಹೊಂದಿರತಕ್ಕಂಥದ್ದು. ಹಾಗೇನೆ ಇದು ವೃಷ ಮತ್ತು ಲಘು ಅಂತ ಹೇಳ್ತಾರೆ. ಲಘು ಅಂತ ಹೇಳಿದ್ರೆ ಇದು ಏನಂತ ಹೇಳಿದ್ರೆ ಹಗುರತನವನ್ನ ಶರೀರದಲ್ಲಿ ಸೃಷ್ಟಿ ಮಾಡ್ತದೆ. ವೃಷ ಅಂತ ಹೇಳಿದ್ರೆ ಇದು ಪೋಷಣೆಯನ್ನು ಕೂಡ ಶರೀರಕ್ಕೆ ಒದಗಿಸ್ತದೆ ಅಂತ ಹೇಳ್ಬೋದು. ಹಾಗೇನೆ ಇದರ ರಸ ಒಗರು ಮತ್ತೆ ಕಹಿ, ಅಂದ್ರೆ ತಿಕ್ತ ಮತ್ತು ಕಷಾಯ, ತಿಕ್ತ ಮತ್ತು ಕಷಾಯ ರಸವನ್ನ ಇದು ಹೊಂದಿದೆ. ರಸ ಅಂದ್ರೆ ಬಾಯಲ್ಲಿ ಅಗದಾಗ ಅದನ್ನ ಯಾವ ಟೇಸ್ಟ್ ಅನ್ನ ನಾವು ಅನುಭವಿಸ್ತೇವೆ, ಯಾವ ರುಚಿಯನ್ನ ನಾವು ಅನುಭವಿಸ್ತೇವಲ್ಲ, ಅದಕ್ಕೆ ರಸ ಅಂತ ಕರೀತಾರೆ. ಇನ್ನ ವಿಪಾಕ ಅಂತ ಹೇಳಿದ್ರೆ ಅದನ್ನ ಬಾಯಲ್ಲಿ ನಾವು ತಿಂದಾಗ ಬರ್ತಕ್ಕಂಥ ರುಚಿ ಬೇರೆ, ಅದು ಹೊಟ್ಟೆಯಲ್ಲಿ ಹೋದಾಗ ಆಗ್ತಕ್ಕಂಥ ರುಚಿನೇ ಬೇರೆ. ಕೆಲವೊಂದು ಬಾಯಲ್ಲಿ ಒಗರಿರ್ತವೆ, ಆದ್ರೆ ಹೊಟ್ಟೆ ಒಳಗಡೆ ಹೋಗಿ ಮಧುರ ವಿಪಾಕವಾಗಿ ಪರಿವರ್ತನೆ ಆಗ್ತವೆ. ಹಾಗೆ ಇದು ಹೊಟ್ಟೆ ಒಳಗಡೆ ಹೋಗಿ ಯಾವ ವಿಪಾಕವಾಗಿ ಪರಿವರ್ತನೆ ಆಗುತ್ತೆ ಅನ್ನೋದನ್ನ ನಾವು ನೋಡೋದಾದ್ರೆ, ಇದು ಕಷಾಯ ರಸವಾಗಿ ಹೊಟ್ಟೆಯಲ್ಲಿ ಪರಿವರ್ತನೆ ಆಗ್ತದೆ. ಹಾಗೇನೆ ಇದರ ಒಂದು ಸ್ವಭಾವಗಳನ್ನ ನಾವು ತಿಳ್ಕೊಂಡ ಮೇಲೆ, ಇದು ಯಾವ ಯಾವ ದೋಷಗಳ ನಿವಾರಣೆಗೆ ಕಾರ್ಯನಿರ್ವಹಿಸುತ್ತೆ ಅಂತಕ್ಕಂಥದನ್ನ ನಾವು ತಿಳ್ಕೊಳ್ಬೇಕಾಗ್ತದೆ. ಸ್ವಭಾವತಃ ಇದು ಉಷ್ಣ ವೀರ್ಯ ಗುಣಧರ್ಮವನ್ನು ಹೊಂದಿರೋದ್ರಿಂದ ವಾತ ಮತ್ತು ಕಫರೋಗಗಳನ್ನ ನಿವಾರಣೆ ಮಾಡುವ ದಿವ್ಯ ಶಕ್ತಿಯಾಗಿ ಜೀರಿಗೆ ಕೆಲಸ ಮಾಡುತ್ತೆ ಅಂತಕ್ಕಂಥದ್ದು ನಾವು ತಿಳ್ಕೋಬಹುದು. ವಾತಜ ಮತ್ತು ಕಫಜ ರೋಗಗಳ ನಿವಾರಣೆಗೆ ಜೀರಿಗೆ ಒಂದು ದಿವ್ಯ ಔಷಧಿ ಅಂತ ನಾವು ಹೇಳ್ಬೋದು. ಕೆಲವೊಮ್ಮೆ ಪಿತ್ತ ವಿಕಾರಗಳನ್ನು ಕೂಡ ಇದು ನಿವಾರಣೆ ಮಾಡುತ್ತೆ. ಅದು ಯಾವ ಪ್ರಕಾರದ ಪಿತ್ತ ವಿಕಾರ ಅಂತ ಹೇಳಿದ್ರೆ ಮಂದಾಗ್ನಿಯಿಂದ ಬರತಕ್ಕಂಥ ಪಿತ್ತ ವಿಕಾರ. ಮುಖ್ಯವಾಗಿ ಪಿತ್ತ ವಿಕಾರಗಳಲ್ಲಿ ಎರಡು ಪ್ರಕಾರಗಳು, ಹೈಪರ್ ಅಸಿಡಿಟಿ ಮತ್ತು ಹೈಪೋ ಅಸಿಡಿಟಿ ಅಂತ ಹೇಳಿ. ಹೈಪೋ ಅಸಿಡಿಟಿ ಅಂತ ಹೇಳಿದ್ರೆ ಮಂದಾಗ್ನಿ, ಹೈಪರ್ ಅಸಿಡಿಟಿ ಅಂತ ಹೇಳಿದ್ರೆ ಉಗ್ರ ಅಗ್ನಿಯಿಂದ ಬರ್ತಕ್ಕಂಥದ್ದು. ಈ ಒಂದು ಮಂದಾಗ್ನಿಯಿಂದ ಬರತಕ್ಕಂಥ ಈ ಒಂದು ಅಸಿಡಿಟಿ ರೋಗವನ್ನು ಸಂಪೂರ್ಣವಾಗಿ ನಿವಾರಿಸುವ ಶಕ್ತಿ ಜೀರಿಗೆಗಿದೆ. ಹಾಗೆ ಮಂದಾಗ್ನಿಯಿಂದ ಬರತಕ್ಕಂಥ ಈ ಆಮ್ಲೀಯತೆಯನ್ನು ನಿವಾರಣೆ ಮಾಡಲಿಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಇದು ದೀಪನ ಪಾಚನ ಶಕ್ತಿಯನ್ನು ಹೊಂದಿರತಕ್ಕಂಥದ್ದು. ಅಂದರೆ ಜಠರಾಗ್ನಿಯನ್ನು ದೀಪನಗೊಳಿಸ್ತಕ್ಕಂಥ ಶಕ್ತಿ ಇದರಲ್ಲಿದೆ. ದೀಪನ ಅಂತ ಹೇಳಿದ್ರೆ ಉದ್ದೀಪನಗೊಳಿಸೋದು, ಮತ್ತೆ ಪಾಚನ ಅಂತ ಹೇಳಿದ್ರೆ ತಿಂದ ಆಹಾರವನ್ನ ಪಚನಗೊಳಿಸೋದು. ಮೊದಲು ದೀಪನ ಅಂತ ಹೇಳಿದ್ರೆ ಹಸಿವಾಗ್ಬೇಕಲ್ಲ ನಮಗೆ, ಕೆಲವೊಬ್ಬರಿಗೆ ಹಸಿವೆ ಆಗೋದಿಲ್ಲ, ಹಸಿವಾಗದೇ ಇದ್ರೆ ಊಟ ಮಾಡ್ಲಿಕ್ಕೆ ಆಗೋದಿಲ್ಲ, ಕೆಲವೊಬ್ಬರಿಗೆ ಹಸಿವಾಗುತ್ತೆ ಆದ್ರೆ ತಿಂದ ಆಹಾರ ಜೀರ್ಣ ಆಗೋದಿಲ್ಲ. ಹಾಗೆ ಈ ಜೀರಿಗೆ ದೀಪನನು ಮಾಡುತ್ತೆ, ಅಂದ್ರೆ ಹಸಿವನ್ನು ಕೂಡ ಶರೀರದಲ್ಲಿ ಉಂಟು ಮಾಡುತ್ತದೆ. ಹಸಿವಾದ ಮೇಲೆ ತಿಂದ ಆಹಾರವನ್ನ ಪಾಚನನು ಮಾಡುತ್ತೆ, ಅಂದ್ರೆ ಪಚನ ಶಕ್ತಿಯನ್ನು ಕೂಡ ಇದು ಕ್ರಿಯಾಶೀಲಗೊಳಿಸುತ್ತೆ. ಹೀಗಾಗಿ ಇದನ್ನ ದೀಪನ ಪಾಚನ ಅಂತ ಕರೀತಾರೆ. ಹೀಗೆ ದೀಪನ ಪಾಚನ ಶಕ್ತಿ ಇದರಲ್ಲಿರೋದ್ರಿಂದ ನಮ್ಮಲ್ಲಿ ಬಹಳ ಮುಖ್ಯವಾಗಿ ಶರೀರದಲ್ಲಿ ಯಾವುದೇ ರೋಗ ಬರಬೇಕಂದ್ರೂ ಕೂಡ ಅಜೀರ್ಣದಿಂದನೇ, ಜೀರ್ಣ ಸರಿಯಾಗಿ ಆಗದೇ ಇದ್ರೇನೆ ಮಲಬದ್ಧತೆ ಉಂಟಾಗೋದು. ಅಜೀರ್ಣ ಮತ್ತು ಮಲಬದ್ಧತೆನೇ ಸರ್ವ ರೋಗಗಳಿಗೂ ಕಾರಣ ಅಂತ ಹೇಳ್ಬೋದು. ಸರ್ವ ರೋಗಗಳಿಗೂ ಕಾರಣ ಜಠರಾಗ್ನಿ ಕ್ರಿಯಾಶೀಲವಾಗಿರ್ಬೇಕು. ಅಗ್ನಿನೇ ಪ್ರಾಣ ಅಂತ ನಮ್ಮ ಆಯುರ್ವೇದದಲ್ಲಿ ಹೇಳ್ತಾರೆ. ಅಗ್ನಿ ಹೋಯಿತು ಅಂದ್ರೆ ಪ್ರಾಣ ಹೋಯಿತು. ಅದಕ್ಕೆ ಶಾಂತೋ ಅಗ್ನಿ ಮೃಯತೆ ಅಂತ ಆಯುರ್ವೇದದ ಶ್ಲೋಕ ಹೇಳ್ತದೆ. ಅಂದ್ರೆ ಅಗ್ನಿ ಶಾಂತವಾದ್ರೆ ಮನುಷ್ಯನ ಪ್ರಾಣ ಹೋಯಿತು ಅಂತ ಅರ್ಥ. ಅದಕ್ಕೆ ಆಸ್ಪತ್ರೆಯಲ್ಲಿ ವೈದ್ಯರು ಏನ್ ಮಾಡ್ತಾರೆ, ಮೊದಲು ಸೀರೆ

0: ಪೇಷಂಟ್ಗಳನ್ನ ಮುಟ್ಟಿ ನೋಡ್ತಾರೆ. ದೇಹ ಬೆಚ್ಚಗಿತ್ತು ಅಂತ ಹೇಳಿದ್ರೆ ಚಿಕಿತ್ಸೆ ಪ್ರಾರಂಭ. ದೇಹ ತಣ್ಣಗಾಗಿತ್ತು ಅಂತ ಹೇಳಿದ್ರೆ ಏನು ಮಾಡ್ತಾರೆ, ಅದೇ ಬೆಡ್ಶೀಟ್ನ ಮುಖದ ಮೇಲೆ ಹಾಕಿ ಐ ಆಮ್ ಸೋ ಸಾರಿ ಅಂತ ಹೇಳ್ತಾರೆ. ಯಾಕಂದರೆ ಅಗ್ನಿನೇ ಪ್ರಾಣ, ಅಗ್ನಿಯೇ ಸಂಸ್ಕಾರ, ಅಗ್ನಿ ಜೀವಶಕ್ತಿಯ ಮೂಲ ಒಂದು ಶಕ್ತಿ ಅಂತ ಹೇಳ್ಬೋದು. ಹಾಗಾಗಿ ಅಗ್ನಿಯನ್ನು ನಾವು ಕ್ರಿಯಾಶೀಲವಾಗಿರ್ತಕ್ಕಂಥ ಶಕ್ತಿ ಜೀರಿಗೆಯಲ್ಲಿ ಕಾಣಬಹುದು. ಅಜೀರ್ಣ ಮತ್ತು ಮಲಬದ್ಧತೆಗೆ ಇದು ಶಾಶ್ವತ ಪರಿಹಾರವನ್ನು ಒದಗಿಸುವ ಒಂದು ಪದಾರ್ಥ.
1: ನೋಡಿ ಸ್ನೇಹಿತರೆ, ಮೂರ್ತಿ ಚಿಕ್ಕದಾದರೂ ಕೀರ್ತಿ ಬಹುದೊಡ್ಡದು ಜೀರಿಗೆಯದು. ನೋಡಲಿಕ್ಕೆ ಚಿಕ್ಕ ಚಿಕ್ಕ ಕಾಳುಗಳ ಥರ ಕಾಣುವಂತಹ ಈ ಜೀರಿಗೆಯಲ್ಲಿದೆ ಅದ್ಭುತ ದಿವ್ಯೌಷಧ. ಒಂದಲ್ಲ ಎರಡಲ್ಲ, ಸಾಕಷ್ಟು ಬಗೆಗಳಲ್ಲಿ ಸಾಕಷ್ಟು ರೀತಿಯಲ್ಲಿ ಆರೋಗ್ಯಕರ ಗುಣಗಳನ್ನು ಪಡ್ಕೊಂಡಿದೆ ಈ ಜೀರಿಗೆ. ಹಾಗಾದರೆ ಈ ಜೀರಿಗೆಯನ್ನು ಯಾವ ರೀತಿಯಲ್ಲಿ ಸೇವನೆ ಮಾಡಬೇಕು, ಯಾರು ಸೇವನೆ ಮಾಡಬೇಕು, ಯಾವ ಪ್ರಮಾಣದಲ್ಲಿ ಸೇವನೆ ಮಾಡಬೇಕು ಅನ್ನೋದನ್ನು ಶ್ರೀ ಯೋಗಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಅವರಿಂದ ತಿಳಿಯೋದಕ್ಕಿಂತ ಮುಂಚೆ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
1: ಮತ್ತೊಮ್ಮೆ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಜೀರಿಗೆ ಎಂಬ ದಿವ್ಯೌಷಧದ ಬಗ್ಗೆ ಒಂದಿಷ್ಟು ವಿಷಯಗಳನ್ನು ಶ್ರೀ ಯೋಗಗುರು ಚನ್ನಬಸವಣ್ಣ ಅವರಿಂದ ತಿಳಿತಾ ಇದ್ದೀವಿ. ಸಣ್ಣ ಸಣ್ಣ ಪದಾರ್ಥಗಳಲ್ಲೂ ಕೂಡ ಎಷ್ಟೆಲ್ಲ ಅದ್ಭುತವಾದಂತಹ ಆರೋಗ್ಯಕರ ಶಕ್ತಿ ಅಡಗಿದೆ ಅಂದರೆ ಆಶ್ಚರ್ಯ ಆಗತ್ತೆ ಅಲ್ವಾ? ನಾ ಅದಕ್ಕೆ ಹೇಳಿದ್ದು ಮೂರ್ತಿ ಚಿಕ್ಕದಾದರೂ ಕೀರ್ತಿ ಬಹುದೊಡ್ಡದು ಅಂತ. ಸೊ ಜೀರಿಗೆಯಿಂದ ಏನೆಲ್ಲ ಉಪಯೋಗ ಆಗತ್ತೆ ಆರೋಗ್ಯಕ್ಕೆ ಅನ್ನೋದನ್ನು ತಿಳ್ಕೊಂಡ್ವಿ. ಹಾಗಾದರೆ ಸೇವನೆ ಮಾಡುವ ಕ್ರಮ ಕೂಡ ತುಂಬ ಮುಖ್ಯ ಆಗತ್ತೆ ಅಲ್ವಾ? ಯಾವ ಸಮಯದಲ್ಲಿ ಮಾಡಬೇಕು, ಯಾವ ಪ್ರಮಾಣದಲ್ಲಿ ಮಾಡಬೇಕು, ಯಾವ ಏಜಿನವರು ಮಾಡಬೇಕು ಅನ್ನೋದು ಕೂಡ ಇಲ್ಲಿ ತುಂಬ ತಿಳ್ಕೊಳ್ಬೇಕಾಗಿರುವಂತಹ ವಿಷಯಗಳು. ಸೊ ಹಾಗಾದರೆ ಇದನ್ನು ಯಾವ ಪ್ರಮಾಣದಲ್ಲಿ ಯಾವ ಸಮಯದಲ್ಲಿ ತೆಗೆದುಕೊಂಡ್ರೆ ಸೂಕ್ತ ಆಗತ್ತೆ, ಆರೋಗ್ಯಕ್ಕೆ ಉತ್ತಮ ಆಗತ್ತೆ ಅನ್ನೋದನ್ನು ಶ್ರೀ ಯೋಗಗುರು ಚನ್ನಬಸವಣ್ಣ ಅವರಿಂದ ಕೇಳೋಣ.
0: ಇದನ್ನು ಹೇಗೆ ತೆಗೆದುಕೊಳ್ಬೇಕು, ಯಾರು ತೆಗೆದುಕೊಳ್ಬೇಕು, ಯಾರು ತೆಗೆದುಕೊಳ್ಬಾರ್ದು ಅನ್ನೋದನ್ನು ನಾನು ಕೊನೆಗೆ ಹೇಳ್ತೇನೆ. ಹಾಗಾಗಿ ಇದನ್ನು ನಾವು ತಿಳ್ಕೋಬೇಕು. ಇನ್ನು ಎರಡನೇದು, ಇದರಿಂದ ನಮ್ಮ ರಕ್ತ ಶುದ್ಧಿ ಆಗುತ್ತೆ ಹಾಗೂ ರಕ್ತ ವೃದ್ಧಿ ಆಗುತ್ತೆ. ಯಾಕಂದರೆ ಅಜೀರ್ಣ ಮಲಬದ್ಧತೆಯಿಂದನೇ ರಕ್ತ ಶುದ್ಧಿ ಆಗ್ತಕ್ಕಂಥ ಸಮಸ್ಯೆ, ರಕ್ತ ವೃದ್ಧಿ ಆಗದೇ ಇರತಕ್ಕಂಥ ಸಮಸ್ಯೆ ಬರೋದು. ಹೀಗಾಗಿ ಇದು ರಕ್ತವನ್ನು ಶುದ್ಧೀಕರಣ ಮಾಡೋದ್ರ ಜೊತೆಗೆ ರಕ್ತ ವೃದ್ಧಿ ಮಾಡುತ್ತೆ. ರಕ್ತಹೀನತೆಯ ಸಮಸ್ಯೆ ಇರೋರಿಗೆ ಇದು ಪರಿಹಾರ ಖಂಡಿತ ಅಂತ ಹೇಳ್ಬೋದು. ಇನ್ನು ಇದಾದಮೇಲೆ ಇದು ನಮ್ಮ ಶರೀರದಲ್ಲಿರ್ತಕ್ಕಂಥ ಕೊಲೆಸ್ಟ್ರಾಲನ್ನು, ಕೊಬ್ಬನ್ನು, ಟ್ರೈಗ್ಲಿಸರೈಡ್ನ ಏನು ಮಾಡ್ತದೆ, ಕರಗಿಸ್ತದೆ, ಸಮತೋಲನ ಸ್ಥಿತಿಗೆ ತರ್ತದೆ. ಹಾಗಾಗಿ ಯಾರಿಗೆ ಓವರ್ ವೇಟ್ ಇರ್ತಾರೆ, ಬೊಜ್ಜು ಕರಗಿಸ್ಬೇಕು ಅಂತ ತುಂಬ ಕಷ್ಟಪಡ್ತಾ ಇರ್ತಾರೆ, ಜೀರಿಗೆ ಸೇವನೆ ಮಾಡೋದ್ರಿಂದ ಬೊಜ್ಜು ಕರಗುತ್ತೆ. ಹಾಗೇನೆ ಯಾರಿಗೆ ರಕ್ತದಲ್ಲಿ ಕೊಲೆಸ್ಟ್ರಾಲು, ಟ್ರೈಗ್ಲಿಸರೈಡ್ ಹೆಚ್ಚಾಗಿರುತ್ತೆ ಅಂಥವರು ಕೂಡ ಇದನ್ನು ಸೇವನೆ ಮಾಡೋದ್ರಿಂದ ಕೊಲೆಸ್ಟ್ರಾಲು, ಟ್ರೈಗ್ಲಿಸರೈಡ್ ಕಡಿಮೆ ಆಗುತ್ತೆ. ಆಮೇಲೆ ಇದು ಸ್ತನಪಾನ ಮಾಡಿಸುವ ಹೆಣ್ಣು ಮಕ್ಕಳಿಗೆ ಒಂದು ವರದಾನ ಅಂತ ಹೇಳಬಹುದು. ಯಾಕಂತ ಹೇಳಿದ್ರೆ ಹೆರಿಗೆ ನಂತರ ಏನಾಗುತ್ತೆ, ಹೊಟ್ಟೆ ಬೊಜ್ಜು ಜಾಸ್ತಿ ಉಳ್ಕೊಳ್ತದೆ. ಹೊಟ್ಟೆ ತುಂಬ ಏನಾಗ್ತದೆ ಅಂತ ಹೇಳಿದ್ರೆ ಅದು ಪರ್ಮನೆಂಟ್ ಆಗಿ ಹಂಗೆ ಉಳಿದ್ಬಿಡ್ತದೆ. ಹೊಟ್ಟೆಗೆ ಬಟ್ಟೆ ಕಟ್ಟಬೇಕು, ಕೆಲವು ಜನ ಹೆಣ್ಮಕ್ಳು ಬಟ್ಟೆ ಕಟ್ಟಲಿಕ್ಕೆ ಆಗಲ್ಲ, ಯಾಕಂದ್ರೆ ಸಿಜರೇನ್ ಆಗಿರ್ತದೆ. ಹಾಗಾಗಿ ಏನಾಗುತ್ತೆ, ಹೊಟ್ಟೆ ಬೊಜ್ಜು ಹಾಗೆ ಉಳ್ಕೊಳ್ತದೆ. ಹಾಗೆ ಇದನ್ನ ಕುರಿತಾಗಿ ನಾ ಹೇಳಬೇಕಂದ್ರೆ ಒಂದು ವಿಚಾರವನ್ನು ನಿಮ್ಗೆ ಹೇಳಲೇಬೇಕು. ನಮ್ಮಲ್ಲಿ ಒಂದು ಘೃತವನ್ನು ನಾವು ಮಾಡಿದ್ದೇವೆ. ಆ ಘೃತವನ್ನು 3 ತಿಂಗಳ ಗರ್ಭಿಣಿ ಸ್ತ್ರೀಯರಿಗೆ ಕೊಟ್ಟರೆ, 3 ತಿಂಗಳಿಂದ ಹೆರಿಗೆ ಆಗೋರಿಗೆ ಕೊಟ್ಟರೆ ಸಹಜವಾಗಿ ಹೆರಿಗೆ ಆಗುತ್ತೆ, ಹೆರಿಗೆ ನೋವಿಲ್ಲದೆ ಆಗುತ್ತೆ, ನೋವು ರಹಿತವಾಗಿರ್ತಕ್ಕಂಥ ಹೆರಿಗೆ ಆಗುತ್ತೆ. ಯಾಕಂದರೆ ಈ ಸಿಜರೇನ್ ಆದಮೇಲೆ ಏನಾಗುತ್ತೆ ಅಂದರೆ ಹೊಟ್ಟೆ ಬೊಜ್ಜು ಭಾಳ ಉಳ್ಕೊಳ್ತದೆ, ಭಾಳ ಅವ್ರಿಗೆ ಅನಸ್ತೇಶ ಕೊಟ್ಟಿರ್ತಕ್ಕಂಥದ್ರಿಂದ ಮಕ್ಕಳಿಗೂ ಕೂಡ ತೊಂದರೆ ಆಗುತ್ತೆ, ಅವ್ರಿಗೂ ಕೂಡ ತೊಂದರೆ ಆಗುತ್ತೆ, ಭಾಳ ಭಾಳ ತೊಂದರೆ ಆಗ್ತಾ ಇದೆ. ಅದಕ್ಕೆ ಈ ಜೀರಿಗೆಯ ಪರಿಹಾರವನ್ನು ಹೇಳ್ತಾ ಹೇಳ್ತಾ ಇದು ಕೂಡ ನನಗೀಗ ನೆನಪಾಯಿತು, ಅದಕ್ಕೆ ನಿಮಗೆ ತಿಳಿಸಿದೆ. ತಾವು ಆ ಒಂದು ಘೃತವನ್ನು ಬಳಸ್ಬೋದು, ಅದ್ಭುತವಾಗಿರ್ತಕ್ಕಂಥದ್ದು. ಹಾಗೆಯೇ ಈ ಜೀರಿಗೆಯ ಕಷಾಯವನ್ನು ಕುಡಿಯೋದ್ರಿಂದ ಹೊಟ್ಟೆ ಬೊಜ್ಜು ಗರ್ಭಿಣಿ ಅವಸ್ಥೆಯಲ್ಲಿ ಏನಾಗಿರ್ತದೆ ಅಂತೇಳಿದ್ರೆ ಮೇಧಸ್ಸಿನ ಅಂಶ ಹೊಟ್ಟೆಯಲ್ಲಿ ಜಾಸ್ತಿ ಸಂಗ್ರಹಣೆ ಆಗಿರ್ತದೆ. ಡೆಲಿವರಿ ಆದಮೇಲೆ ಅದನ್ನು ಕರಗಿಸಬೇಕು ಅಂತ ಹೇಳಿದ್ರೆ ಮತ್ತೆ ಗರ್ಭ ಶುದ್ಧೀಕರಣ ಆಗಬೇಕು ಅಂತ ಹೇಳಿದ್ರೆ ಕೆಲವೊಬ್ಬರಿಗೆ ಗರ್ಭ ಶುದ್ಧನೇ ಆಗೋದಿಲ್ಲ, ಅಲ್ಲೇ ಆ ಒಂದು ಅಂಶಗಳು ಉಳ್ಕೊಂಡು ಮುಂದೆ ಅದು PCOD, ಫೈಬ್ರಾಯ್ಡ್ಸು, ಬಲ್ಕಿ ಉಟ್ರಸ್ಸು ಈ ಥರ ಸಮಸ್ಯೆಗಳಿಗೆ ಕಾರಣ ಆಗ್ತದೆ. ಅದಕ್ಕೆ ಹೆರಿಗೆಯ ನಂತರ ಗರ್ಭ ಶುದ್ಧಿ ಆಗಬೇಕು, ಹೊಟ್ಟೆ ಶುದ್ಧಿ ಆಗಬೇಕು, ಹೊಟ್ಟೆಯ ಬೊಜ್ಜು ಕರಗಬೇಕು ಅಂದರೆ ಮತ್ತೆ ಇದರಿಂದ ಏನಾಗ್ತದೆ, ಹಾಲು ಕೂಡ ಸ್ತನದಲ್ಲಿ ಹಾಲು ಕೂಡ ಮಗುವಿಗೆ ಒಳ್ಳೆ ಕ್ವಾಲಿಟಿ ಸಿಗ್ತದೆ, ಆ ಹಾಲು ಕೂಡ ವೃದ್ಧಿ ಮಾಡ್ತಕ್ಕಂಥ ಶಕ್ತಿ ಇರಲಿ. ಇದರಿಂದ ಹೆರಿಗೆ ನಂತರ ಹೆಣ್ಮಕ್ಕಳು ಇದನ್ನು ಸೇವಿಸೋದಕ್ಕೆ ಭಾಳ ಇಂಪಾರ್ಟೆಂಟ್ ಅಂತಕ್ಕಂಥದ್ದನ್ನ ನಾನು ನಿಮ್ಗೆ ಹೇಳ್ತಾ ಇದ್ದೇನೆ. ಅದಾದ್ಮೇಲೆ ಗರ್ಭಿಣಿ ಸ್ತ್ರೀಯರು ಕೂಡ ಇದನ್ನು ಸೇವಿಸಬಹುದು, ಆದರೆ 8 ತಿಂಗಳ ನಂತರ 9ನೇ ತಿಂಗಳ ಪ್ರಾರಂಭ ಆದಮೇಲೆ ಇದನ್ನು ಸೇವನೆ ಮಾಡಬೇಕು. ಹೀಗೆ ಮಾಡೋದ್ರಿಂದ ನಾರ್ಮಲ್ ಹೆರಿಗೆ ಆಗ್ತದೆ. 8 ತಿಂಗಳ ಮುಗಿದ ಮೇಲೆ 9ನೇ ತಿಂಗಳ ಪ್ರಾರಂಭದಲ್ಲಿ ಇದನ್ನು ಶುರು ಮಾಡಬೇಕು, ಅಂದರೆ 9ನೇ ತಿಂಗಳು ಪೂರ್ತಿಯಾಗಿ ಇದನ್ನು ಸೇವನೆ ಮಾಡೋದ್ರಿಂದ ಏನಾಗ್ತದೆ ಅಂತೇಳಿದ್ರೆ ಹೆರಿಗೆ ಸಹಜವಾಗಿ ಆಗ್ತದೆ. ಹೆರಿಗೆ ಸಹಜವಾಗಿ ಆಗಲಿಕ್ಕೆ ಉತ್ತರಾಣಿ ಬೇರ್ ಅಂತ ಇರ್ತಲ್ಲ, ಉತ್ತರಾಣಿ ಅಪಮಾರ್ಗ ಅಂತ ಕರೀತಾರೆ, ಅದನ್ನು ಬೇರ್ ಸಮೇತ ಕಿತ್ತು ಹೊಕ್ಕಳಿ ಕಟ್ಟಿದ್ರೆ ಹೆರಿಗೆ ದಿನ ಕಟ್ಟಬೇಕು, ನಾರ್ಮಲ್ ಹೆರಿಗೆ ಆಗ್ತದೆ. ಮೊದಲೇ ಕಟ್ಕೋಬಾರದು, ಕಟ್ಕೊಳ್ಳೋದ್ರಿಂದ ಏನಾಗ್ತದೆ ಅಬಾರ್ಷನ್ ಆಗೋ ಚಾನ್ಸಸ್ ಇರ್ತದೆ. ಅದಕ್ಕಾಗಿ ಉತ್ತರಾಣಿ ಬೇರನ್ನು ಹೆರಿಗೆ ದಿನ ಯಾವತ್ತು ಕೊಟ್ಟಿರ್ತಾರೆ ಅವತ್ತು ಕಟ್ಕೊಳ್ಬಹುದು, ಹೆರಿಗೆ ಪೇನ್ ಸ್ಟಾರ್ಟ್ ಆದ್ಮೇಲೆ ಆದರೂ ಕಟ್ಕೋಬಹುದು ಇದನ್ನ. ಯಾಕೆಂದ್ರೆ ಒಂದರ ವಿಚಾರವನ್ನು ನಾವು ಪ್ರಸ್ತಾಪ ಮಾಡಿದಾಗ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರಗಳನ್ನು ಹೇಳೋದು ಬಹಳ ಮುಖ್ಯ ಆಗ್ತದೆ. ಇನ್ನು ಇದಾದ್ಮೇಲೆ ಏನು ಅಂತ ಹೇಳಿದ್ರೆ, ಇದರಿಂದಾಗಿ ನಮ್ಮ ಕೂದಲು ಉದುರುವ ಸಮಸ್ಯೆ, ನೆರೆ ಕೂದಲಿನ ಸಮಸ್ಯೆ ದೂರ ಆಗುತ್ತೆ, ಯಾಕಂದ್ರೆ ರಕ್ತ ಶುದ್ಧಿ ಆಗುತ್ತೆ. ನಮ್ಮ ಕರಳಲ್ಲಿರ್ತಕ್ಕಂಥ ಫಂಗಸ್ ಸ್ವಚ್ಛ ಆದಾಗ ತಲೆ ಕೂದಲು ಉದುರೋದು, ನೆರೆ ಕೂದಲು ಬರೋದು, ಇವೆಲ್ಲ ಸಮಸ್ಯೆಗಳಿಗೆ ಆ ಹೊಟ್ಟೆಯಲ್ಲಿರ್ತಕ್ಕಂಥ ವಲಸೆ ಕಾರಣ ಆಗಿರೋದ್ರಿಂದ ಹೊಟ್ಟೆ ಶುದ್ಧಿ ಮಾಡುವ ಶಕ್ತಿ ಇದರಲ್ಲಿರೋದ್ರಿಂದ ಈ ಕೂದಲು ಉದುರುವ ಸಮಸ್ಯೆ, ನೆರೆ ಕೂದಲಿನ ಸಮಸ್ಯೆ, ಕೂದಲು ಕಟ್ಟಾಗ್ತಕ್ಕಂಥ ಸಮಸ್ಯೆ, ಕೂದಲಿನ ಸರ್ವ ಸಮಸ್ಯೆಗಳು ಈ ಜೀರಿಗೆ ಸೇವನೆಯಿಂದ ದೂರ ಆಗ್ತವೆ. ಇನ್ನು ಕಫಜನ್ಯವಾಗಿ ಬರ್ತಕ್ಕಂಥ ಪಿತ್ತಜನ್ಯ ವಾತಜನ್ಯವಾಗಿ ಬರ್ತಕ್ಕಂಥ ಕಫ ಮತ್ತು ವಾತಜನ್ಯವಾಗಿ ಬರ್ತಕ್ಕಂಥ ಚರ್ಮ ರೋಗಗಳನ್ನು ಕೂಡ ಇದು ನಿವಾರಣೆ ಮಾಡುವ ಶಕ್ತಿಯನ್ನು ಹೊಂದಿದೆ. ಹಾಗೇನೆ ಇದು ಸಕ್ಕರೆ ರೋಗವನ್ನು ಕಡಿಮೆ ಮಾಡುವ ಶಕ್ತಿ ಇದರಲ್ಲಿದೆ. ಬೀಟಾ ಸೆಲ್ಸ್ ಮತ್ತು ಪ್ಯಾಂಕ್ರಿಯಾಸ್ ಅನ್ನು ಕ್ರಿಯಾಶೀಲಗೊಳಿಸಿ ಸಕ್ಕರೆ ರೋಗವನ್ನು ನಿವಾರಣೆ ಮಾಡತಕ್ಕಂಥ ಒಂದು ವ್ಯವಸ್ಥೆಯನ್ನು ಶರೀರದಲ್ಲಿ ಇದು ಸೃಷ್ಟಿ ಮಾಡುತ್ತೆ. ಇದರೊಟ್ಟಿಗೆ ಯೋಗ, ಪ್ರಾಣಾಯಾಮ, ಹಾಗೆಯೇ ಆಯುರ್ವೇದ ಔಷಧಿಗಳನ್ನು ತೆಗೆದುಕೊಂಡ್ರೆ ಸಕ್ಕರೆ ರೋಗ ಬೇಗ ವಾಸಿ ಆಗ್ತದೆ, ಸಕ್ಕರೆ ರೋಗನ ರಿವರ್ಸ್ ಮಾಡಬಹುದು. ನಾವು ಸಾವಿರಾರು ಜನರಿಗೆ ಇದನ್ನು ಮಾಡಿದ್ದೇವೆ. ಹಾಗೆಯೇ ಹೃದಯದ ಸಮಸ್ಯೆ ಇರ್ತಕ್ಕಂಥವ್ರು, ಹಾರ್ಟ್ ಬ್ಲಾಕೇಜ್ ಇರ್ತಕ್ಕಂಥವ್ರು ಕೂಡ ಇದರ ಸೇವನೆಯಿಂದ ಬ್ಲಾಕೇಜಸ್ಗಳು ಕಮ್ಮಿ ಆಗ್ತವೆ. ಕಿಡ್ನಿ ರೋಗ ಬರಬಾರದು ಅಂದರೆ ಕಿಡ್ನಿಯಲ್ಲಿ ಗಲೀಜು ಸಂಗ್ರಹಣೆ ಆಗಬಾರ್ದು ಅಂತ ಹೇಳಿದ್ರೆ, ಕಿಡ್ನಿ ಸ್ಟೋನ್ ಆಗಬಾರ್ದು, ಗಾಲ್ ಬ್ಲಡರ್ ಸ್ಟೋನ್ ಆಗಬಾರ್ದು, ಹಾಗೆಯೇ ಯಾವುದೇ ಭಾಗದಲ್ಲಿ ಶರೀರದಲ್ಲಿ ಸ್ಟೋನ್ಗಳಾಗಬಾರ್ದು, ಕಣ್ಣಲ್ಲೂ ಕೂಡ ಸ್ಟೋನ್ ಆಗ್ತದೆ ಕೆಲವೊಮ್ಮೆ ಗೊತ್ತಿರಲಿ ನಿಮಗೆ, ಹಾಗಾಗಬಾರದು ಅಂತ ಹೇಳಿದ್ರೆ ಪ್ಯಾಂಕ್ರಿಯಾಸಲ್ಲಿ ಸ್ಟೋನ್ ಆಗುತ್ತೆ, ಇದೆಲ್ಲ ಆಗಬಾರ್ದು ಅಂದರೆ ಜೀರಿಗೆ ಸೇವನೆ ಅಗತ್ಯ. ಹಾಗೆಯೇ ಏನು ಮಾಡಬೇಕು, ಇದನ್ನು ಕಿಡ್ನಿ ಸಮಸ್ಯೆ ಬರಬಾರ್ದು ಅಂದರೆ ಸೇವನೆ ಮಾಡಬೇಕು, ಬಂದ ಮೇಲೆ ಸೇವನೆ ಮಾಡೋಂಗಿಲ್ಲ. ಇದನ್ನು ಕೊನೆಗೆ ಹೇಳ್ತೇನೆ, ಬರದೇ ಇರೋದಕ್ಕೆ ಸೇವನೆ ಮಾಡಲಿಕ್ಕೆ ನಾನು ಹೇಳಿದೆ, ಕಿಡ್ನಿ ಸ್ವಚ್ಛ ಆಗುತ್ತೆ. ಇನ್ನು ಫ್ಯಾಟಿ ಲಿವರ್, ಈ ಸಮಸ್ಯೆ ಹೆಚ್ಚಾಗ್ತದೆ ಇತ್ತೀಚಿನ ದಿನಗಳಲ್ಲಿ. ಆ ಫ್ಯಾಟಿ ಲಿವರಿನ ಸಮಸ್ಯೆ ಬರಲೇಬಾರದು ಅಂತ ಹೇಳಿದ್ರೆ ನಾವೇನು ಮಾಡಬೇಕು, ಈ ಒಂದು ಜೀರಿಗೆ ಸೇವನೆಯನ್ನು ಮಾಡಬೇಕು. ಇದು ಶರೀರದಲ್ಲಿರ್ತಕ್ಕಂಥ ಫ್ಯಾಟ್ ಮೆಟಬಲಿಸಮ್ ಅನ್ನು ಕ್ರಿಯಾಶೀಲಗೊಳಿಸೋದ್ರ ಜೊತೆಗೆ ಫ್ಯಾಟಿ ಲಿವರನ್ನು ಇದು ನಿವಾರಣೆ ಮಾಡುವ ಶಕ್ತಿಯನ್ನು ಹೊಂದಿದೆ. ಇನ್ನು ಇದಾದಮೇಲೆ ಇದೇ ಜೀರಿಗೆ ಸೇವನೆಯನ್ನು ಮಾಡೋದ್ರಿಂದ ನಮ್ಮಲ್ಲಿ ಕ್ಯಾಲ್ಸಿಯಂ ಕೊರತೆ ಕಮ್ಮಿ ಆಗುತ್ತೆ, ಬೋನ್ಸ್ ಸ್ಟ್ರಾಂಗ್ ಆಗ್ತವೆ, ಸಂಧಿವಾತ ಆಮವಾತದ ಸಮಸ್ಯೆಗೆ ಇದು ಪರಿಹಾರವನ್ನು ಒದಗಿಸುತ್ತೆ. ರೊಮಟೈಡ್ ಆರ್ಥರೈಟಿಸ್ ಮತ್ತು ಆಸ್ಟಿಯೋ ಆರ್ಥರೈಟಿಸ್ ಅಂತ ಹೇಳ್ತಾರೆ, ಅದಕ್ಕೆ ಎಲ್ಲ ಸಮಸ್ಯೆಗಳಿಗೂ ಜೀರಿಗೆಯಿಂದ ನಾವು ಪರಿಹಾರವನ್ನು ಕಂಡುಕೊಳ್ಬಹುದು. ಹಾಗಿದ್ರೆ ಎಷ್ಟು ದಿನ ಸೇವನೆ ಮಾಡಬೇಕು, ಮಿನಿಮಮ್ 1 ತಿಂಗಳು, ಮ್ಯಾಕ್ಸಿಮಮ್ 3 ತಿಂಗಳವರೆಗೂ ಸೇವನೆ ಮಾಡಬೇಕು, ಯಾವಾಗ ಸೇವನೆ ಮಾಡಬೇಕು, ಹೇಗೆ ಸೇವನೆ ಮಾಡಬೇಕು, ಎಷ್ಟು ಪ್ರಮಾಣದಲ್ಲಿ ಸೇವನೆ ಮಾಡಬೇಕು. ಇದನ್ನು ಚೂರ್ಣದ ರೂಪದಲ್ಲೂ ಸೇವನೆ ಮಾಡಬಹುದು, ಕಷಾಯದ ರೂಪದಲ್ಲಾದರೂ ಸೇವನೆ ಮಾಡಬಹುದು. ಒಬ್ಬರಿಗಾದರೆ, ದೊಡ್ಡವರಿಗಾದರೆ 1 ಚಮಚ ಈ ಒಂದು ಜೀರಿಗೆಯನ್ನು ಪುಡಿ ಮಾಡಿ 2 ಗ್ಲಾಸ್ ನೀರಿನಲ್ಲಿ ಕುದಿಸಿ ಅದನ್ನು 1 ಗ್ಲಾಸ್ಗೆ ಇಳಿಸಿ ರಾತ್ರಿ ಆಹಾರದ ನಂತರನಾದರೂ ಸೇವನೆ ಮಾಡಬಹುದು. ಆಹಾರದ ನಂತರ 2 ತಾಸಿನ ನಂತರ ಅಥವಾ ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಲಿ 6 ಗಂಟೆಗೆ ಇದನ್ನು ಸೇವನೆ ಮಾಡಬಹುದು. ಚಿಕ್ಕ ಮಕ್ಕಳಿದ್ರೆ 1/2 ಕಪ್ಪು, 50 ml, 100 ml ಕೊಡಬಹುದು. ದೊಡ್ಡವರಾದ್ರೆ 200 ml ವರೆಗೂ ಸೇವನೆ ಮಾಡಬಹುದು. ಗರ್ಭಿಣಿ ಸ್ತ್ರೀಯರು, 8 ತಿಂಗಳ ಒಳಗಿರ್ತಕ್ಕಂಥ ಗರ್ಭಿಣಿ ಸ್ತ್ರೀಯರು ಸೇವನೆ ಮಾಡಂಗಿಲ್ಲ. ಕಿಡ್ನಿ ಸಮಸ್ಯೆ ಈಗಾಗಲೇ ಬಂದವರು ಸೇವನೆ ಮಾಡಂಗಿಲ್ಲ. ಕರುಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸರ್ಜರಿ ಏನಾದರೂ ಆಗಿ ಹೆವಿ ಬ್ಲೀಡಿಂಗ್ ಆಗ್ತಾ ಇದ್ರೆ ಅಂಥವ್ರು ಕೂಡ ಸೇವನೆ ಮಾಡಂಗಿಲ್ಲ. ಪೈಲ್ಸು ಇರ್ತಕ್ಕಂಥವ್ರು ಸೇವನೆ ಮಾಡ್ಬೋದು, ಆದರೆ ಬ್ಲೀಡಿಂಗ್ ಪೈಲ್ಸ್ ಇರ್ತಕ್ಕಂಥವ್ರು ಸೇವನೆ ಮಾಡಂಗಿಲ್ಲ. ಮೂಲವ್ಯಾಧಿಗೂ ಕೂಡ ಇದು ಪರಿಹಾರವನ್ನು ಒದಗಿಸುತ್ತೆ, ಆದರೆ ಬ್ಲೀಡಿಂಗ್ ಪೈಲ್ಸ್ ಇರ್ತದಲ್ಲ ಅವರು ಸೇವನೆ ಮಾಡಂಗಿಲ್ಲ. ಇನ್ನೊಂದು ಇದ್ರ ಲಾಭ ಹೇಳ್ಬೇಕಂದ್ರೆ, ಕೆಲವು ಜನ ಹೆಣ್ಮಕ್ಳಿಗೆ ಮೆನ್ಸಸ್ ಆದಾಗ, ಋತು ಆದಾಗ ತುಂಬಾ ಹೊಟ್ಟೆ ನೋವು ಬರ್ತಾ ಇರ್ತದೆ. ಅಂತ ಸಂದರ್ಭದಲ್ಲಿ ಜೀರಿಗೆ ಕಷಾಯ ಕುಡಿದ್ರಿಂದ ಹೊಟ್ಟೆ ನೋವು ಹೊರಟೋಗುತ್ತೆ, ಗರ್ಭ ಶುದ್ಧಿ ಆಗುತ್ತೆ. PCOD, PCOS, ಫೈಬ್ರಾಯ್ಡ್ ಸಮಸ್ಯೆಯನ್ನು ಕೂಡ ಇದು ನಿವಾರಣೆ ಮಾಡುತ್ತೆ. ಇನ್ನು ಇದನ್ನ ಯಾರು ಸೇವನೆ ಮಾಡಬಾರ್ದು ಅಂತಾಯ್ತು, ಎಷ್ಟು ದಿನ ಸೇವನೆ ಮಾಡಬೇಕು ಅಂತಾಯ್ತು, ಹಾಗೇನೆ ಇದನ್ನ ಯಾವಾಗ ಸೇವನೆ ಮಾಡಬೇಕು ಅಂತಾನು ಹೇಳಾಯ್ತು. ಮತ್ತೆ ಚೂರ್ಣದ ರೂಪದಲ್ಲೂ ಕೂಡ ಅದನ್ನು ಸೇವನೆ ಮಾಡಬಹುದು ಅಂತ ಹೇಳಿದೆ. ಅದನ್ನ ಯಾವಾಗ ಸೇವನೆ ಮಾಡಬಹುದು ಅಂದ್ರೆ, ಇದರ ಚೂರ್ಣ ತಯಾರಿಸ್ಕೊಳ್ಬೇಕು. ಬೆಳಿಗ್ಗೆ ಸಂಜೆ ಆಹಾರದಕ್ಕಿಂತ 1/2 ತಾಸು ಮೊದಲು, ದೊಡ್ಡವರಾದ್ರೆ 1/4 ಚಮಚ, ದೊಡ್ಡವರಾದ್ರೆ 1/4 ಚಮಚದಿಂದ 1 ಚಮಚ, ಚಿಕ್ಕ ಮಕ್ಕಳಾದ್ರೆ 1/4 ಚಮಚ ಇದನ್ನ ಸೇವನೆ ಮಾಡಬಹುದು ಬಿಸಿ ನೀರಿನೊಂದಿಗೆ. ತುಂಬಾ ಗ್ಯಾಸ್ಟ್ರಿಕ್ ಅಸಿಡಿಟಿ ಇತ್ತು ಅಂತ ಹೇಳಿದ್ರೆ ಅದನ್ನೇನ್ ಮಾಡಬೇಕು, ಬಿಸಿ ನೀರಿನೊಂದಿಗೆ ಸೇವನೆ ಮಾಡಬೇಕು. ಆಮ್ಲ ಪಿತ್ತ ಇತ್ತು ಅಂತ ಹೇಳಿದ್ರೆ ಇದನ್ನ ಮಜ್ಜಿಗೆಯೊಂದಿಗೆ ಕೂಡ ಸೇವನೆ ಮಾಡಬಹುದು. ಇದಿಷ್ಟು ಜೀರಿಗೆ ಕುರಿತಾಗಿರ್ತಕ್ಕಂತ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿ. ಭಕ್ತಿಯ ಶರಣು ಶರಣಾರ್ಥಿ.
1: ಸ್ನೇಹಿತರೆ, ನಾವು ಪ್ರತಿದಿನ ಅಡುಗೆಗೆ ಬಳಸುವಂತಹ ಸಾಕಷ್ಟು ಆಹಾರ ಪದಾರ್ಥಗಳಲ್ಲಿ ಜೀರಿಗೆ ಕೂಡ ಒಂದು. ಈ ದಿನ ಜೀರಿಗೆಯಿಂದ ಆಗುವಂತಹ ಆರೋಗ್ಯಕರ ಲಾಭಗಳ ಬಗ್ಗೆ ಸಾಕಷ್ಟು ವಿಷಯಗಳನ್ನು ತಿಳಿಸ್ಕೊಟ್ರು ವೈದ್ಯಶ್ರೀ ಚನ್ನಬಸವಣ್ಣ ಅವರು. ಇದನ್ನು ಯಾರು ಸೇವನೆ ಮಾಡಬೇಕು, ಯಾರು ಸೇವನೆ ಮಾಡಬಾರ್ದು, ಯಾವ ಪ್ರಮಾಣದಲ್ಲಿ ಮಾಡಬೇಕು, ಯಾವ ಸಮಯದಲ್ಲಿ ಮಾಡಬೇಕು, ಯಾವ ರೀತಿಯಲ್ಲಿ ಮಾಡಬೇಕು ಅನ್ನೋದನ್ನು ಸಾಕಷ್ಟು ವಿಷಯಗಳನ್ನು ತುಂಬ ಚೆನ್ನಾಗಿ ತಿಳಿಸ್ಕೊಟ್ರು. ಸೊ ಏನೇ ಆಗಲಿ ಸ್ನೇಹಿತರೆ, ಹಿತಮಿತ ಆಹಾರ ಆರೋಗ್ಯಕ್ಕೆ ಹಿತಕರ, ಖುಷಿಕರ, ಸಂತೋಷಕರ ಅಂತ ಹೇಳ್ತಾ ವೈದ್ಯಶ್ರೀ ಚನ್ನಬಸವಣ್ಣ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಮುಂದಿನ ಸಂಚಿಕೆಯಲ್ಲಿ ಹೊಸ ಹೊಸ ಅಡುಗೆಗಳೊಟ್ಟಿಗೆ ನಾನು ನಿಮ್ಮೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಏ ದೀಪಾ, ಏನಿದು, ನನ್ಗೊಂದು ಮಾವಿನ ಹಣ್ಣು ಕೊಡದೆ ಒಬ್ಳೆ ತಿಂತಿದ್ಯಾ? ಅದು ಇಷ್ಟೊಂದು ಚೆನ್ನಾಗಿರೋ ಮಿಯಾಜಾಕಿ, ಬಾದಾಮಿ, ರಸ್ಪುರಿ ಹಣ್ಣುಗಳನ್ನ ಎಲ್ಲಿಂದ ತಂದೆ?
4: ಅಬ್ಬಬ್ಬಾ ದಿವ್ಯಾ, ಬರೀ ಮಾವಿನ ಹಣ್ಣು ಅಷ್ಟೇ ಅಲ್ಲ, ಸಕ್ಕರೆ ಪಟ್ನ ಮತ್ತೆ ಚಂದ್ರ ಹಲಸಿನ ಹಣ್ಣುಗಳು ಕೂಡ ತಂದಿದ್ದೀನಿ. ಇದೆಲ್ಲಾ ಸಿಕ್ಕಿದ್ದು ನಮ್ ಶಿವಮೊಗ್ಗದಲ್ಲೇ.
5: ಹೌದು, ಜಿಲ್ಲಾ ಹಾಪ್ಕಾಮ್ ಶಿವಮೊಗ್ಗ, ತೋಟಗಾರಿಕೆ ಇಲಾಖೆ ಶಿವಮೊಗ್ಗ, ರಾಮನಗರ ಜಿಲ್ಲಾ ಮಾವು ಬೆಳೆಗಾರರ ಸಂಘ ಇವರ ಸಹಯೋಗದಲ್ಲಿ ಆಯೋಜಿಸಿರುವ ಭರ್ಜರಿ ಮಾವು ಮತ್ತು ಹಲಸಿನ ಮೇಳ 2026 June 5, 6 and 7 ಶಿವಮೊಗ್ಗದ ವಿನೋಬನಗರದ 100 ft ರಸ್ತೆಯಲ್ಲಿರೋ ಹಾಪ್ಕಾಮ್ಸ್ ಕಚೇರಿ ಆವರಣದಲ್ಲಿ ಈ ಮೇಳ ನಡೆಯಲಿದೆ. ಅಂತಾರಾಷ್ಟ್ರೀಯ ಪ್ರಸಿದ್ಧಿಯ ಮಿಯಾಜಾಕಿ, ಐವರಿ ಮಾವು ಸೇರಿದಂತೆ ಕೇಸರ್, ಮಲ್ಲಿಕಾ ತಳಿಗಳು ಹಾಗೂ ಅಪರೂಪದ ರುದ್ರಾಕ್ಷಿ ಹಲಸಿನ ಹಣ್ಣುಗಳು ನೇರ ಪ್ರದರ್ಶನ ಹಾಗೆ ಮಾರಾಟ ಇಲ್ಲಿದೆ.
4: ಮತ್ತೆ ನಾವು ಹೋಗೋಣ, ನಮ್ಮ ರೈತರನ್ನು ಪ್ರೋತ್ಸಾಹಿಸೋಣ. ಬನ್ನಿ, ಭಾಗವಹಿಸಿ, ಖರೀದಿಸಿ. ಎಲ್ಲರಿಗೂ ಆದರದ ಸುಸ್ವಾಗತ.
6: ಬ್ರೋ, ಅವನಿಗಿನ್ನೂ 26 ವರ್ಷ, ಭಾರ ಎತ್ತುವಾಗ ಬಿದ್ಬಿಟ. ಅಂತಹ ಕ್ರಿಟಿಕಲ್ ಪರಿಸ್ಥಿತಿನಲ್ಲಿ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತಾನೆ ಗೊತ್ತಾಗ್ಲಿಲ್ಲ.
7: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9769 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800-309-0309. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ. ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮುಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜ ಶ್ರೀಧರ್. ಇದು ಸುತ್ತಮುತ್ತ ಕಾರ್ಯಕ್ರಮ. ರಾಮಚಂದ್ರಪುರ ಮಂಡಲದ ಶಿವಮೊಗ್ಗ ವಲಯ ಹಾಗೂ ಹವ್ಯಕ ಸಂಘದಿಂದ June 14 ಸಾಗರ ರಸ್ತೆಯ ಹವ್ಯಕ ಭವನದಲ್ಲಿ ಅಧಿಕ ಮಾಸ ಪ್ರಯುಕ್ತ ಸಹಸ್ರ ತುಳಸಿ ಅರ್ಚನೆ ನೆರವೇರಲಿದೆ. ವಿಶೇಷವಾಗಿ 33 ದಂಪತಿಗಳಿಂದ ವಿಷ್ಣು ಸಹಸ್ರನಾಮ ತುಳಸಿ ಅರ್ಚನೆ ನಡೆಸುವ ಸಂಕಲ್ಪ ಮಾಡಲಾಗಿದೆ. ಅಧಿಕ ಮಾಸದ ಕುರಿತು ಗಜಾನನ ಭಟ್ ರೇವಣಕಟ್ಟ ಪ್ರವಚನ ನೀಡುವರು. ತುಳಸಿ ಅರ್ಚನೆ ಬೆಳಗ್ಗೆ 9:30 ಆರಂಭವಾಗಲಿದೆ. ಮಧ್ಯಾಹ್ನ 1 ಮಹಾಮಂಗಳಾರತಿ ಬಳಿಕ ಪ್ರಸಾದ ವಿನಿಯೋಗವಿದೆ. ಮುಂದಿನ ವಿವರ. ಭದ್ರಾವತಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆಗೆ ಸಕಲ ಸಿದ್ಧತೆ ನಡೆದಿದೆ. ಎಲ್ಲ BLO June 30 to July 29 ಪ್ರತಿ ಮನೆಗೂ ಭೇಟಿ ನೀಡಲಿದ್ದಾರೆ ಎಂದು ತಹಸೀಲ್ದಾರ್ ಪರುಸಪ್ಪ ಕುರುಬರ ಹೇಳಿದರು. ತಾಲೂಕು ಕಚೇರಿ ಸಭಾಂಗಣದಲ್ಲಿ ನಡೆದ ವಿವಿಧ ರಾಜಕೀಯ ಪಕ್ಷಗಳ ಮುಖಂಡರ ಸಭೆಯಲ್ಲಿ ಮಾಹಿತಿ ನೀಡಿದ ಅವರು, ಬಿಎಲ್ಒಗಳು ಪ್ರತಿ ಮನೆಗೆ ಕನಿಷ್ಠ 2 ಬಾರಿ ಭೇಟಿ ನೀಡಿ ಮತದಾರರಿಂದ ಪೂರ್ಣ ಮಾಹಿತಿ ಸಂಗ್ರಹಿಸಲು ಸ್ಥಳೀಯ ರಾಜಕೀಯ ಮುಖಂಡರ ಸಹಕಾರ ಅಗತ್ಯ. ಹಾಗಾಗಿ ಪ್ರತಿ 7 ದಿನಗಳಿಗೊಮ್ಮೆ ರಾಜಕೀಯ ಪಕ್ಷಗಳ ಮುಖಂಡರ ಸಭೆ ನಡೆಸಲಾಗುವುದು ಎಂದರು. 2002 ಎಸ್ಐಆರ್ ಪ್ರಕಾರ ಭದ್ರಾವತಿ ಹಾಗೂ ಹೊಳೆಹೊನ್ನೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ 3,00,106 ಪುರುಷ ಹಾಗೂ ಮಹಿಳಾ ಮತದಾರರಿದ್ದು, 2026 ಅಂಕಿಅಂಶದ ಪ್ರಕಾರ ಭದ್ರಾವತಿ ವಿಧಾನಸಭಾ ಕ್ಷೇತ್ರದಲ್ಲಿ 218,063 ಮತದಾರರು ಇದ್ದಾರೆ ಎಂದು ಪಟ್ಟಿ ಪರಿಷ್ಕರಣೆ ಮಾಡಲಾಗಿದೆ ಎಂದು ತಿಳಿಸಿದರು. ಮತದಾರರ ಪಟ್ಟಿಯಲ್ಲಿ ಹೆಸರು ಸೇರಿಸಲು ಆನ್ಲೈನ್ ಮೂಲಕವೂ ಅವಕಾಶವಿದೆ. ಮತದಾರರು ನಮೂನೆಯನ್ನು ಡೌನ್ಲೋಡ್ ಮಾಡಿಕೊಳ್ಳಬಹುದು ಮತ್ತು ಅಗತ್ಯ ದಾಖಲೆಗಳೊಂದಿಗೆ ಭರ್ತಿ ಮಾಡಿ ಸಲ್ಲಿಸಬಹುದು. ಮನೆಗಳಿಗೆ ಬರುವ ಬಿಎಲ್ಒಗಳು ಸಹ ನಮೂನೆಯನ್ನು ಪ್ರತಿಯೊಬ್ಬರಿಗೂ ನೀಡುವರು. ಅದನ್ನು ಭರ್ತಿ ಮಾಡುವ ಮೂಲಕ ಸ್ವಯಂ ದೃಢೀಕರಣ ದಾಖಲೆಗಳನ್ನು ಸಲ್ಲಿಸಬೇಕು ಎಂದರು. ಎಸಿ ಸತ್ಯನಾರಾಯಣ್, ರಿಯಾಜ್ ಅಹಮದ್ ಉಪಸ್ಥಿತರಿದ್ದರು. ಮುಂದಿನ ವಿವರ. ಸಾಗರ ಪಟ್ಟಣದ ರೈಸ್ ಮಿಲ್ ಉದ್ಯಮಿ ಕೆಜಿ ಮಹೇಶ್ ಮೂರ್ತಿ ಅವರಿಗೆ ನ್ಯಾಷನಲ್ ಪ್ರೆಸ್ಟೀಜ್ ಅವಾರ್ಡ್ 2026 ಲಭಿಸಿದೆ. ಗುಣಮಟ್ಟದ ಉತ್ಪಾದನೆ ಹಾಗೂ ಗ್ರಾಮೀಣ ಸಮುದಾಯದ ಏಳಿಗೆಗಾಗಿ ನಿರಂತರವಾಗಿ ಶ್ರಮಿಸುವವರನ್ನು ಗುರುತಿಸಿ ಈ ಪ್ರಶಸ್ತಿ ನೀಡಲಾಗಿದೆ. ಅಮೆರಿಕದ ಗ್ಲೋಬಲ್ ರಿಸರ್ಚ್ ಅಂಡ್ ಫೌಂಡೇಶನ್ ನೀಡುವ ಜಾಗತಿಕ ಮಟ್ಟದ ಪ್ರಶಸ್ತಿ ಇದಾಗಿದೆ. ಮುಂದಿನ ವಿವರ. ಸೊರಬ ತಾಲೂಕಿನ ಕೆರೆಹಳ್ಳಿ ಸರ್ಕಾರಿ ಶಾಲೆಯಲ್ಲಿ ಎಲ್ಕೆಜಿ ಯುಕೆಜಿ ಆರಂಭವಾಗುತ್ತಿದೆ. ಇದಕ್ಕಾಗಿ ಶಿಕ್ಷಕಿ ಹಾಗೂ ಸಹಾಯಕಿಯನ್ನು ನೇಮಕ ಮಾಡಿದೆ ಎಂದು ಕ್ಷೇತ್ರ ಸಮನ್ವಯಾಧಿಕಾರಿ ದಯಾನಂದ ಕಲ್ಯೇರ ಹೇಳಿದರು. ಶಾಲೆ ಆರಂಭೋತ್ಸವ ಕಾರ್ಯಕ್ರಮದ ಸಂದರ್ಭ ಕಲಿಕಾ ಕೊಠಡಿಯನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಈ ವರ್ಷದಿಂದಲೇ ಎಲ್ಕೆಜಿಯಿಂದ 5ನೇ ತರಗತಿಯವರೆಗೆ ದ್ವಿಭಾಷಾ ಮಾಧ್ಯಮ ಆರಂಭವಾಗಿದೆ. ಮಕ್ಕಳನ್ನು ಸರ್ಕಾರಿ ಶಾಲೆಗೆ ದಾಖಲಿಸುವ ಮೂಲಕ ಸೌಲಭ್ಯ ಸದ್ಬಳಕೆ ಮಾಡಿಕೊಳ್ಳಬೇಕು ಎಂದು ತಿಳಿಸಿದರು. ನಿವೃತ್ತ ಶಿಕ್ಷಕ ಪರಶುರಾಮಪ್ಪ ಅವರು ಎಲ್ಕೆಜಿ ಮಕ್ಕಳಿಗೆ ಬ್ಯಾಗ್ ಹಾಗೂ ಶಾಲೆಯ ಶಿಕ್ಷಕರು ಮತ್ತು ದ್ವಿಭಾಷಾ ಶಿಕ್ಷಣ ಮಕ್ಕಳಿಗೆ ಬ್ಯಾಗ್, ಕಾಪಿರೈಟಿಂಗ್, ಡ್ರಾಯಿಂಗ್ ಪುಸ್ತಕ, ನೋಟ್ಬುಕ್ಗಳನ್ನು ಕೊಡುಗೆ ನೀಡಿದರು. ನನ್ನ ಶಾಲೆ ನನ್ನ ಜವಾಬ್ದಾರಿ ಕಾರ್ಯಕ್ರಮಕ್ಕೆ ಪೂರಕವಾಗಿ ಶಾಲೆಯ ಸಹ ಶಿಕ್ಷಕ ಕೆಸಿ ಶಿವಕುಮಾರ್ ಅವರು ಶಾಲೆಗೆ ಕಲರ್ ಪ್ರಿಂಟರ್ ಕೊಡುಗೆ ನೀಡಿದರು. ಎಸ್ಡಿಎಂಸಿ ಅಧ್ಯಕ್ಷ ಮಹಿಳಾರಪ್ಪ, ಶಿಕ್ಷಣ ಸಂಯೋಜಕ ಸಿ ಅರುಣ್ ಕುಮಾರ್, ಸಿಆರ್ಪಿ ವಿಜಯಕುಮಾರ್, ಮುಖ್ಯ ಶಿಕ್ಷಕ ಚಿದಾನಂದ, ಸಹ ಶಿಕ್ಷಕರಾದ ಗುಡ್ಡಪ್ಪ, ರಂಜನಿ, ಬಂಗಾರಪ್ಪ, ಬಸವರಾಜ, ಅಮೃತ, ಪವಿತ್ರ, ಪಾಲಕರು ಇದ್ದರು. ಮುಂದಿನ ವಿವರ. ಶಿವಮೊಗ್ಗ ಶೃಂಗೇರಿ ಮಂಗಳೂರು ರೈಲು ಮಾರ್ಗ ನಿರ್ಮಾಣದ ಯೋಜನಾ ವರದಿಯಲ್ಲಿ ಹೊಸನಗರ ತಾಲೂಕು ಸೇರಿಸುವಂತೆ ಒತ್ತಾಯಿಸಿ ತಾಲೂಕು ವರ್ತಕರ ಸಂಘದಿಂದ ತಹಶೀಲ್ದಾರ್ ಭರತ್ ರಾಜ್ ಅವರಿಗೆ ಮನವಿ ಸಲ್ಲಿಸಲಾಯಿತು. ಸಂಘದ ಅಧ್ಯಕ್ಷ ಪೂರ್ಣೇಶ್ ಮಲೆಬೈಲು, ದೇವಾನಂದ್, ಹಾಲಗದ್ದೆ ಉಮೇಶ್, ಜಯರಾಮ್ ಶೆಟ್ಟಿ, ಬಿಎಸ್ ಸುರೇಶ್ ಇತರರು ಇದ್ದರು. ಇಂತಹ ಇನ್ನಷ್ಟು ಅಪ್ಡೇಟ್ಸ್ ಕೊಡ್ತೀವಿ. ಇವರಿಗೆ ಕೇಳ್ತಾರೆ ಇದು ಸುತ್ತಮುತ್ತ ಕಾರ್ಯಕ್ರಮ. ನಾನು ಆರ್ಜೆ ಶ್ರೀಧರ್, ಕೇಳ್ತಾರೆ ರೇಡಿಯೋ ಶಿವಮೊಗ್ಗ ರೆಡಿಪುರ ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
1: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-83. ಸಂಖ್ಯೆ ಮತ್ತೊಮ್ಮೆ 0818-2-35-8083. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
2: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮುಗ್ಗ 90.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಶ್ರೀಧರ್. ಇದು ಸುತ್ತಮುತ್ತ ಕಾರ್ಯಕ್ರಮ. ಶಿವಮೊಗ್ಗದಲ್ಲಿ ವಿದ್ಯುತ್ ಕಂಬ ತೆರವು ಕಾಮಗಾರಿ ಹಿನ್ನೆಲೆಯಲ್ಲಿ ಜೂನ್ 4 ಮತ್ತು 5 ಬೆಳಗ್ಗೆ 10 ಮಧ್ಯಾಹ್ನ 2 ANK ಮುಖ್ಯರಸ್ತೆ, ಜೈಲ್ ರಸ್ತೆ, ಚನ್ನಪ್ಪ ಲೇಔಟ್, ಅಚ್ಯುತರಾವ್ ಲೇಔಟ್, ವೆಂಕಟೇಶ ನಗರ, ಗಾಂಧಿನಗರ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ವಿದ್ಯುತ್ ವ್ಯತ್ಯಯವಾಗಲಿದೆ. ತುರ್ತು ಕಾಮಗಾರಿ ಇರುವುದರಿಂದ ಜೂನ್ 5 ಬೆಳಗ್ಗೆ 9 ಸಂಜೆ 5 ಆಲ್ಕೋಳ, SLV ಬಡಾವಣೆ, ಗಜಾನನ ಲೇಔಟ್, ಐಶ್ವರ್ಯ ಬಡಾವಣೆ, JH ಪಟೇಲ್ ಬಡಾವಣೆ, ಎಯಿಂದ ಎಫ್ ಬ್ಲಾಕ್, ಮುನಿಯಪ್ಪ ಲೇಔಟ್, ಸಂಗೊಳ್ಳಿ ರಾಯಣ ಬಡಾವಣೆ, ಆದರ್ಶನಗರ, ಸಹ್ಯಾದ್ರಿನಗರ, ವಿಜಯಲಕ್ಷ್ಮಿ ಬಡಾವಣೆ, ಸೋಮನಾಥ ಬಡಾವಣೆ, ನಿಸರ್ಗ ಲೇಔಟ್, ಹೊಂಗಿರಣ ಬಡಾವಣೆ, ಸೋಮ್ಯಕೋಪ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ವಿದ್ಯುತ್ ವ್ಯತ್ಯಯ ಉಂಟಾಗಲಿದೆ. ಮುಂದಿನ ವಿವರ. ಶಿವಮೊಗ್ಗ ನಗರದಲ್ಲಿ ಮೆಸ್ಕಾಂನಿಂದ ತ್ರೈಮಾಸಿಕ ನಿರ್ವಹಣಾ ಕಾಮಗಾರಿ ಇರುವುದರಿಂದ ಜೂನ್ 6 ಬೆಳಗ್ಗೆ 9 ಸಂಜೆ 5 ಚಿಕ್ಕಲ್, ಗುರುಪುರ, ಪುರಲೆ, ಸಿದ್ದೇಶ್ವರ ನಗರ, ಶಾಂತಮ್ಮ ಲೇಔಟ್, ವೆಂಕಟೇಶ ನಗರ, ವಿದ್ಯಾನಗರ, ಗಣಪತಿ ಲೇಔಟ್, ಕಂಟ್ರಿ ಕ್ಲಬ್ ರಸ್ತೆ, MRS ವಾಟರ್ ಸಪ್ಲೈ, MRS ಕಾಲೋನಿ, ಹರಿಗೆ, ಮಲವಗೊಪ್ಪ, ವಡ್ಡಿನಕೊಪ್ಪ, ನಂಜಪ್ಪ ಲೇಔಟ್, ಪ್ರಿಯಾಂಕಾ ಲೇಔಟ್, BH ರಸ್ತೆ, ನೆಹರು ರಸ್ತೆ, ದುರ್ಗಿಗುಡಿ ಮುಖ್ಯ ರಸ್ತೆ, ಪಾರ್ಕ್ ಬಡಾವಣೆ, ಸರ್ ಎಂವಿ ರಸ್ತೆ, ಬಾಲರಾಜ ಅರಸ್ ರಸ್ತೆ, ಗಾಂಧಿ ಪಾರ್ಕ್, ಲೂರ್ದು ನಗರ, ಕಾನ್ವೆಂಟ್ ರಸ್ತೆ, ಬಾಪೂಜಿ ನಗರ, ಚರ್ಚ್ ಕಾಂಪೌಂಡ್, TGN ಬಡಾವಣೆ, ಜೋಸೆಫ್ ನಗರ, ಟ್ಯಾಂಕ್ ಬಂಡ್ ರಸ್ತೆ, ಕುವೆಂಪು ರಂಗಮಂದಿರ ಮತ್ತು ನಗರ ಪಾಲಿಕೆ ಕಚೇರಿ ಸುತ್ತಮುತ್ತ, ಮೀನಾಕ್ಷಿ ಭವನ, ಶಂಕರಮಠ ರಸ್ತೆ, ಹಳೆ ಹೊನ್ನಾಳಿ ರಸ್ತೆ, ಮೆಹದಿ ನಗರ, ಬಸವನಗುಡಿ ವಿನಾಯಕ ಪಾರ್ಕ್, ವಿನಾಯಕ ನಗರ, AA ಕಾಲೋನಿ, ಸೋಮಯ್ಯ ಬಡಾವಣೆ, ಟ್ಯಾಂಕ್ ಮೊಹಲ್ಲಾ, ಕೋರ್ಟ್ ಕಾಂಪ್ಲೆಕ್ಸ್, RTO ರಸ್ತೆ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ವಿದ್ಯುತ್ ವ್ಯತ್ಯಯವಾಗಲಿದೆ. ಮುಂದಿನ ವಿವರ. ಶಿವಮೊಗ್ಗ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಕಾರ್ಮಿಕ ಇಲಾಖೆ, ಜಿಲ್ಲಾ ಬಾಲಕಾರ್ಮಿಕ ಯೋಜನಾ ಸೊಸೈಟಿ, ಜಿಲ್ಲಾ ಕಾರ್ಯಕಾರಿ ಸಮಿತಿ ಹಾಗೂ ಮೇಲ್ವಿಚಾರಣೆ ಮತ್ತು ಜಾಗರೂಕತೆ ಸಮಿತಿ ಸಭೆಯಲ್ಲಿ ಮಾತನಾಡಿದ ಜಿಲ್ಲಾಧಿಕಾರಿ ಪ್ರಭುಲಿಂಗ ಕವಳಿಕಟ್ಟಿ, ಬಾಲಕಾರ್ಮಿಕ ಪದ್ಧತಿ ನಿರ್ಮೂಲನೆ ದೇಶದ ಮುಂದಿರುವ ಕಠಿಣ ಸವಾಲು, ಜಿಲ್ಲೆಯಿಂದಲೂ ನಿರ್ಮೂಲನೆ ಮಾಡುವುದು ತುರ್ತು ಅವಶ್ಯಕತೆ ಇದೆ ಎಂದರು. ವಿವಿಧ ಇಲಾಖೆ ಹಿರಿಯ ಅಧಿಕಾರಿಗಳು ತಮ್ಮ ಕಾರ್ಯಕ್ಷೇತ್ರ ವ್ಯಾಪ್ತಿಯಲ್ಲಿ ಜವಾಬ್ದಾರಿ ಅರಿತು ಕಾರ್ಯನಿರ್ವಹಿಸಬೇಕು ಎಂದು ಸೂಚಿಸಿದರು. ಪ್ರತಿ ಮಗುವು ಕುಟುಂಬದ ಭಾಗವಾಗಿದ್ದು ಕುಟುಂಬದ ಪ್ರೀತಿ, ಪಾಲನೆ, ಗೌರವ, ರಕ್ಷಣೆ ಹಾಗೂ ಭದ್ರತೆಗೆ ಅರ್ಹವಾಗಿರುತ್ತದೆ. ಮಗುವಿನ ಸುರಕ್ಷತೆ, ಭಾವನಾತ್ಮಕ ಒಳಿತು ಹಾಗೂ ಕಲಿಕೆಗೆ ಬಾಲ ಹಾಗೂ ಕಿಶೋರ ಕಾರ್ಮಿಕ ಪದ್ಧತಿ ಮಾರಕವಾಗಿದೆ. ಸಮಾಜದ ಸಂಘಟಿತ ಪ್ರಯತ್ನ ಹಾಗೂ ಹೋರಾಟದಿಂದ ಸಮಸ್ಯೆ ಪರಿಹರಿಸಲು ಸಾಧ್ಯ ಎಂದು ತಿಳಿಸಿದರು. ಬಾಲಕಾರ್ಮಿಕ ಪದ್ಧತಿಯು ಮಕ್ಕಳನ್ನು ದೈಹಿಕ, ನೈತಿಕ, ಮಾನಸಿಕ ಹಾಗೂ ಆರ್ಥಿಕವಾಗಿ ಶೋಷಣೆಗೆ ಒಳಪಡಿಸಿ ಅವರ ಶಿಕ್ಷಣದ ಅವಕಾಶಗಳನ್ನು ತಡೆಗಟ್ಟುತ್ತದೆ. ಮಕ್ಕಳಿಂದ ದುಡಿಸಿಕೊಳ್ಳುವುದು ಸಂವಿಧಾನದ ಆಶಯಕ್ಕೆ ವಿರುದ್ಧವಾಗಿದೆ ಎಂದರು. ಜನಜಾಗೃತಿಗಾಗಿ ಬಾಲಕಾರ್ಮಿಕ ಕಾನೂನು ಅರಿವು ನೆರವು ಕಾರ್ಯಕ್ರಮಗಳನ್ನು ನಡೆಸುವುದು, ತರಬೇತಿ ಕಾರ್ಯಕ್ರಮಗಳ ಆಯೋಜನೆ, ಜಾಥಾ ಹಾಗೂ ಬೀದಿ ನಾಟಕಗಳ ಆಯೋಜನೆ, ಗೋಡೆ ಬರಹ ಹಾಗೂ ಸ್ಟಿಕ್ಕರ್ ಹಾಗೂ ಕರಪತ್ರ ಹಂಚುವುದು ಮತ್ತು ಬಾಲಕಾರ್ಮಿಕ ಕಾಯ್ದೆಯನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಲು ವಿಶೇಷ ಗಮನ ಹರಿಸಬೇಕು ಎಂದರು. SPB ನಿಖಿಲ್ ಮಾತನಾಡಿ, ಇಟ್ಟಿಗೆ ಘಟಕ, ಗ್ಯಾರೇಜ್, ವೆಲ್ಡಿಂಗ್ ವರ್ಕ್ಸ್ ಮುಂತಾದ ಸ್ಥಳಗಳಲ್ಲಿ ಹೆಚ್ಚಿನ ಸಂಖ್ಯೆಯ ಬಾಲಕಾರ್ಮಿಕರು ಕಾರ್ಯನಿರ್ವಹಿಸುತ್ತಿರುವುದು ಕಂಡುಬಂದಿದ್ದು, ಸ್ಥಳೀಯ ಅಧಿಕಾರಿಗಳು ಅನಿರೀಕ್ಷಿತ ದಾಳಿಗಳನ್ನು ನಡೆಸಿ ಯಾವುದೇ ವಿನಾಯಿತಿ ನೀಡದೆ ಕೇಸ್ ದಾಖಲಿಸಬೇಕು. ದಾಳಿಗಳಲ್ಲಿ ಪತ್ತೆಯಾದ ಬಾಲಕಾರ್ಮಿಕರನ್ನು ಮಕ್ಕಳ ಅರ್ಹತೆಗೆ ಅನುಗುಣವಾಗಿ ಶಾಲೆಗೆ ದಾಖಲು ಮಾಡಲು ಕ್ರಮ ಕೈಗೊಳ್ಳಬೇಕು ಎಂದರು. ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ MS ಸಂತೋಷ್, ಜಿಲ್ಲಾ ಪಂಚಾಯತ್ ಉಪ ಕಾರ್ಯದರ್ಶಿ ಸುಜಾತ, ಉಪವಿಭಾಗಾಧಿಕಾರಿ ಸತ್ಯನಾರಾಯಣ, ಜಿಲ್ಲಾ ಕಾರ್ಮಿಕಾಧಿಕಾರಿ ವೇಣುಗೋಪಾಲ್, ಬಾಲಕಾರ್ಮಿಕ ಯೋಜನಾ ನಿರ್ದೇಶಕ ರಘು, ಜಿಲ್ಲಾ ಮಕ್ಕಳ ಕಲ್ಯಾಣ ಸಮಿತಿ ಅಧ್ಯಕ್ಷ ತಾಜುದ್ದೀನ್ ಖಾನ್ ಸೇರಿ ವಿವಿಧ ಇಲಾಖೆಗಳ ಜಿಲ್ಲಾ ಮಟ್ಟದ ಹಿರಿಯ ಅಧಿಕಾರಿಗಳು ಕಾರ್ಮಿಕ ನಿರೀಕ್ಷಕರು ಉಪಸ್ಥಿತರಿದ್ದರು. ಇಂತಹ ಇನ್ನಷ್ಟು ಅಪ್ಡೇಟ್ಸ್ ಕೊಡ್ತೀವಿ ಇವರಿಗೆ ಕೇಳ್ತಾ ಇರಿ. ಇದು ಸುತ್ತಮುತ್ತ ಕಾರ್ಯಕ್ರಮ. ನಾನು ಆರ್ಜೆ ಶ್ರೀಧರ್ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹಲೋ ಶಿವಮೊಗ್ಗ, ನಿಮ್ಮ ನೆಚ್ಚಿನ ಆರ್ ಜೆ ಸ್ಮೈಲಿಂಗ್ ಶ್ವೇತಾ ಮಾತನಾಡ್ತಾ ಇದ್ದೀನಿ. ಇದೇ ಭಾನುವಾರ 7/6/26 ಬೆಳಗ್ಗೆ 11:00 ಬೆಳಗಿನ ಸಮಯವನ್ನು ಮತ್ತಷ್ಟು ಮಧುರವಾಗಿಸಲು ಬರ್ತಾ ಇದ್ದಾರೆ ಸುಪ್ರಸಿದ್ಧ ಗಾಯಕ ಪ್ರಹ್ಲಾದ್ ದೀಕ್ಷಿತ್ ಮತ್ತು ಜನಾರ್ದನ್ ಪೈ ಅವರು. ರೇಡಿಯೋ ಶಿವಮೊಗ್ಗ 90.8 FM ನ ಸಂಡೇ ಸ್ಪಾಟ್ಲೈಟ್ ಕಾರ್ಯಕ್ರಮದಲ್ಲಿ ನೇರ ಸಂದರ್ಶನ ಹಾಗೂ ಲೈವ್ ಹಾಡುಗಳ ಸುರಿಮಳೆ ಇರಲಿದೆ. ನೀವು ಕರೆ ಮಾಡಿ ಮಾತನಾಡಬಹುದು. ಮರಿಬೇಡಿ, ಜೂನ್ 7 ಭಾನುವಾರ ಬೆಳಗ್ಗೆ 11:00 ಕರೆ ಮಾಡಿ 9686096279.
1: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಶ್ರೀಧರ್. ಇದು ಸುತ್ತಮುತ್ತ ಕಾರ್ಯಕ್ರಮ. ಶಿವಮೊಗ್ಗ ನಗರದಲ್ಲಿ ಫುಟ್ಪಾತ್ ಮತ್ತು ರಸ್ತೆ ಅತಿಕ್ರಮಣ ತೆರವು ಕಾರ್ಯಾಚರಣೆ ಮುಂದುವರೆದಿದ್ದು, ನಗರದ BH ರಸ್ತೆಗೆ ಹೊಂದಿಕೊಂಡಿರುವ ಗಾರ್ಡನ್ ಏರಿಯಾದ 1 ಕ್ರಾಸ್ನಲ್ಲಿ ಸಂಚಾರ ಪೊಲೀಸರು ಕಾರ್ಯಾಚರಣೆ ನಡೆಸಿದರು. ರಸ್ತೆಯಲ್ಲಿ ಕಬ್ಬಿಣದ ವಸ್ತುಗಳು, ಟೈರ್ಗಳು ಹಾಗೂ ಗುಜರಿ ಸಾಮಗ್ರಿಗಳನ್ನು ವ್ಯಾಪಾರಿಗಳು ಫುಟ್ಪಾತ್

0: ಮತ್ತು ರಸ್ತೆಗಳ ಮೇಲೆ ಏರಿಸಿದ್ದರು. ಇದರಿಂದ ಸುಗಮ ಸಂಚಾರಕ್ಕೆ ಅಡಚಣೆಯಾಗಿತ್ತು. ಹಾಗಾಗಿ ಸಂಚಾರ ಪೊಲೀಸರು ಅವುಗಳನ್ನು ತೆರವುಗೊಳಿಸಿದರು. ಇದೇ ವೇಳೆ ರಸ್ತೆ ಮತ್ತು ಪಾದಚಾರಿ ಮಾರ್ಗಗಳಲ್ಲಿ ಯಾವುದೇ ವಸ್ತುಗಳನ್ನು ಇಡಬಾರದು ಎಂದು ಗುಜರಿ ಅಂಗಡಿ ಮಾಲೀಕರಿಗೆ ಸೂಚಿಸಿದರು. ನಿಯಮ ಉಲ್ಲಂಘಿಸಿದರೆ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಸಿದರು. ಮುಂದಿನ ವಿವರ. ಯುಪಿಎಸ್ಸಿ ಇಂಡಿಯನ್ ಫಾರೆಸ್ಟ್ ಸರ್ವಿಸ್ಗಾಗಿ ನಡೆಸಿದ ಪರೀಕ್ಷೆಯಲ್ಲಿ ಸೊರಬದ ಹೊಳೆಕೊಪ್ಪ ಗ್ರಾಮದ ಹೆಚ್ಎನ್ ಅಶ್ವಥ್ ನಾರಾಯಣ್ 86ನೇ ರ್ಯಾಂಕ್ನೊಂದಿಗೆ ಉತ್ತೀರ್ಣರಾಗಿದ್ದಾರೆ. ಇವರು ಸಿಗಂದೂರು ದೇಗುಲದ ಧರ್ಮದರ್ಶಿ ರಾಮಪ್ಪ ಸಹೋದರ ನಾರಾಯಣಪ್ಪ ಮತ್ತು ಸುಧಾಮಣಿಯವರ ಪುತ್ರ. ಮುಂದಿನ ವಿವರ. ಭಾರತೀಯ ಅರೆಸೇನಾ ಪಡೆಯಲ್ಲಿ 40 ವರ್ಷ ಕರ್ತವ್ಯ ನಿರ್ವಹಿಸಿ ನಿವೃತ್ತಿಗೊಂಡ ಯೋಧ ಕೆವಿ ಕೃಷ್ಣಮೂರ್ತಿ ಅವರನ್ನು ಜನರು ಅಭಿಮಾನದಿಂದ ಸ್ವಾಗತಿಸಿದರು. ಪಟ್ಟಣದ ಶಿವಮಂದಿರದಿಂದ ಡೊಳ್ಳು ಕುಣಿತದೊಂದಿಗೆ ತೆರೆದ ವಾಹನದ ಮೆರವಣಿಗೆಯಲ್ಲಿ ಮಾಜಿ ಯೋಧರು ಗ್ರಾಮಸ್ಥರು ಪಾಲ್ಗೊಂಡು ರಾಷ್ಟ್ರಧ್ವಜದೊಂದಿಗೆ ದೇಶಪರ ಘೋಷಣೆ ಕೂಗಿದರು. ವಿನಾಯಕ ವೃತ್ತದಲ್ಲಿ ಸಮಾವೇಶಗೊಂಡು ವಿವಿಧ ಸಂಘ ಸಂಸ್ಥೆ ಹಿತೈಷಿಗಳು ಸಾರ್ವಜನಿಕರು ಯೋಧನನ್ನು ಸನ್ಮಾನಿಸಿ ಶುಭ ಹಾರೈಸಿದರು. ಬೆಳ್ಳೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಡ್ಡೇರಿ ಗ್ರಾಮದ ಕೆಂಪನಾಯಕ ಚನ್ನಮ್ಮ ದಂಪತಿ ಪುತ್ರ ಕೆವಿ ಕೃಷ್ಣಮೂರ್ತಿ ಅರೆಸೇನಾ ಪಡೆಗೆ ಆಯ್ಕೆಯಾಗಿ ಗುವಾಹಟಿ ಮಣಿಪುರ ನಾಗಾಲ್ಯಾಂಡ್ ಆಂಧ್ರಪ್ರದೇಶ ಚೆನ್ನೈಗಳಲ್ಲಿ ಕಾರ್ಯನಿರ್ವಹಿಸಿ ವಿವಿಐಪಿ ಭದ್ರತೆ ಬ್ಲ್ಯಾಕ್ ಕ್ಯಾಟ್ ಕಮಾಂಡೋದಲ್ಲಿ ಕೆಲಸ ನಿರ್ವಹಿಸಿ ಸಬ್ಇನ್ಸ್ಪೆಕ್ಟರ್ ಆಗಿ ಪದೋನ್ನತಿ ಹೊಂದಿ ನಿವೃತ್ತರಾಗಿದ್ದಾರೆ. ಮುಂದಿನ ವಿವರ. ಮೀನುಗಾರಿಕೆ ಇಲಾಖೆಯ ಜಿಲ್ಲಾ ಪಂಚಾಯತ್ ಯೋಜನೆಯಡಿ ಜಲಾಶಯ ಅಥವಾ ಕೆರೆ ಅಂಚಿನಲ್ಲಿ ಕೊಳ ನಿರ್ಮಾಣ ಮಾಡಿಕೊಂಡು ಮೀನು ಮರಿ ಪಾಲನೆಗಾಗಿ ಸಹಾಯಧನ ಪಡೆಯಲು ಆಸಕ್ತರಿಂದ ಅರ್ಜಿ ಆಹ್ವಾನಿಸಲಾಗಿದೆ. ಈ ಯೋಜನೆಗೆ ಶಿವಮೊಗ್ಗ ಭದ್ರಾವತಿ ಸಾಗರ ಸೊರಬ ಮತ್ತು ಶಿಕಾರಿಪುರ ಹೆಕ್ಟರ್ ಇಲಾಖೆಯಿಂದ ಕರೆ ಪಡೆದಿರುವ ಅಥವಾ ಲೈಸೆನ್ಸ್ ನೀಡಲಾಗಿರುವ ಜಲಾಶಯಗಳಲ್ಲಿ ನಿಯಮಾನುಸಾರ ಹೂಡಿಕೆಗಳಿಗೆ ಸಹಾಯಧನ ನೀಡಲಾಗುತ್ತಿದ್ದು ಆಸಕ್ತರು ಜೂನ್ 16ರ ಒಳಗೆ ಆಯಾ ತಾಲೂಕಿನ ಮೀನುಗಾರಿಕೆ ಸಹಾಯಕ ನಿರ್ದೇಶಕರುಗಳನ್ನು ಸಂಪರ್ಕಿಸಿ ಪೂರ್ಣ ದಾಖಲೆಗಳೊಂದಿಗೆ ಅರ್ಜಿ ನೀಡುವಂತೆ ಮೀನುಗಾರಿಕೆ ಉಪನಿರ್ದೇಶಕರು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಮುಂದಿನ ವಿವರ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಮಂತ್ರಾಲಯ ಭಾರತ ಸರ್ಕಾರದಿಂದ 2026ನೇ ಸಾಲಿನ ಪ್ರಧಾನಮಂತ್ರಿ ರಾಷ್ಟ್ರೀಯ ಬಾಲ ಪುರಸ್ಕಾರ ಪ್ರಶಸ್ತಿಗಾಗಿ 5ರಿಂದ 18 ವರ್ಷದೊಳಗಿನ ನಾನಾ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಮಕ್ಕಳಿಂದ ಅರ್ಜಿ ಆಹ್ವಾನಿಸಲಾಗಿದೆ. ಧೈರ್ಯ ಮತ್ತು ಸಾಹಸದಿಂದ ಇತರರನ್ನು ರಕ್ಷಿಸಿದ ಕ್ರೀಡೆ ಸಮಾಜ ಸೇವೆ ತಂತ್ರಜ್ಞಾನ ಪರಿಸರ ಸಂರಕ್ಷಣೆ ಕಲೆ ಸಂಸ್ಕೃತಿ ಮತ್ತು ನೂತನ ಆವಿಷ್ಕಾರಗಳನ್ನು ಮಾಡಿದ ಎಲ್ಲ ಮಕ್ಕಳು ಇಲಾಖೆಯ ವೆಬ್ಸೈಟ್ https://awards.gov.in ಮೂಲಕ ಜುಲೈ 31ರ ಒಳಗಾಗಿ ಅರ್ಜಿ ಸಲ್ಲಿಸುವಂತೆ ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿ ಮಂಜುನಾಥಾರ್ ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಸರ್ಕಾರಿ ವೀಕ್ಷಣಾಲಯ ಕಟ್ಟಡ 100 ಅಡಿ ರಸ್ತೆ ಆಲ್ಕೊಳ ಶಿವಮೊಗ್ಗ ಇಲ್ಲಿಗೆ ಖುದ್ದಾಗಿ ಭೇಟಿ ನೀಡಬಹುದು ಅಥವಾ ದೂರವಾಣಿ ಸಂಖ್ಯೆ 08182295709 ಸಂಪರ್ಕಿಸಬಹುದು. ಇದರೊಂದಿಗೆ ಇಂದಿನ ಸುತ್ತಮುತ್ತ ಕಾರ್ಯಕ್ರಮ ಮುಕ್ತಾಯವಾಯಿತು. ಇಂತಹ ದಿನದ ಇನ್ನಷ್ಟು ಅಪ್ಡೇಟ್ಸ್ಗಳಿಗಾಗಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ಕೆ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
2: ಹೂನೇ ರೆಡಿ ಆಗ್ತಾ ಇದೆ.
1: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
3: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕೆಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
4: ಯಾರು ಮಧ್ಯವರ್ತಿಗಳಿಲ್ಲದೇ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತ್ಯಾಕೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
0: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕೆ.
5: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ.
0: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
5: ಹಾಗಾದ್ರೆ ನಮ್ಮ ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
0: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
5: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
0: ಪ್ರಮುಖ ಬ್ಯಾಂಕ್ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ
5: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449864798.
0: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
6: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
7: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
6: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
3: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲಿ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
6: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
3: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
7: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
8: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042. ಮೊಬೈಲ್ ಸಂಖ್ಯೆ 9535191545. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕಲಿಕಾ ಸಮಯ, ಇದು ರೇಡಿಯೋ ಶಿವಮೊಗ್ಗ ರೂಪಿಸಿದ ವಿಶೇಷ ಕಾರ್ಯಕ್ರಮವಾಗಿದೆ. ಮಕ್ಕಳು ಹಾಗೂ ಹಿರಿಯರಿಗೆ ಬೇಕಾದ ಅನೇಕ ಮಾಹಿತಿಗಳನ್ನು ನೀಡುವ ಪ್ರಯತ್ನ ಮಾಡಲಾಗುತ್ತಿದೆ. ಈಗ ಕೇಳಿ ಕಲಿಕಾ ಸಮಯದ ವಿಶೇಷ ಪ್ರಸಾರವನ್ನು.
3: ಈಗ ನೀವು ಕೇಳಲಿದ್ದೀರಿ ಜಾಣ ಸುದ್ದಿ. ಇದು ಹಿರಿಯ ವಿಜ್ಞಾನಿ, ವಾಗ್ಮಿ, ವಿವಿಧ ಪ್ರಶಸ್ತಿ ಪುರಸ್ಕೃತ ವಿಜ್ಞಾನ ಲೇಖಕ ಶ್ರೀಯುತ ಕೊಳ್ಳೇಗಾಲ ಶರ್ಮಾ ಅವರ ನೇತೃತ್ವದಲ್ಲಿ ಮೂಡಿಬರುತ್ತಿರುವ ಕನ್ನಡದ ವಿಜ್ಞಾನ ಧ್ವನಿ ಪತ್ರಿಕೆಯ ಆಯ್ದ ಭಾಗವಾಗಿದೆ.
9: ನಮಸ್ಕಾರ, ಇದು ಜಾಣ ಸುದ್ದಿ, ವಿಜ್ಞಾನ ವಿಚಾರ ಹಾಗೂ ವಿಸ್ಮಯಗಳ ಧ್ವನಿ ಪತ್ರಿಕೆ. ಪ್ರತಿ ವಾರ ಹೊಸ ಜ್ಞಾನ.
10: ಕೇಳು ಜಾಣ ಸುದ್ದಿಯ

0: ಇಂದಿನ ಜಾಣ ಸುದ್ದಿಯಲ್ಲಿ ನೀವು ಕೇಳುತ್ತಿದ್ದೀರಿ, ಮೂರ್ತಿ ಚಿಕ್ಕದಾದರೂ ಜೀನೋಮು ದೊಡ್ಡದು, ಕಡುಬೇಗೆ ಕನಸಲ್ಲ, ಮಳೆಯು ಬರುತ್ತಿದೆ ಎರ್ರಾಬೆರ್ರಿಯಾಗಿ, ಹಾಗೂ ವಾರದ ವಿಜ್ಞಾನಿ ಮ್ಯಾಕ್ಸ್ ರೂಬ್ನರ್. ಮೂರ್ತಿ ಚಿಕ್ಕದಾದರೂ ಜೀನೋಮು ದೊಡ್ಡದು. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತಲ್ಲವೇ ಗಾದೆ. ಇದು ತಪ್ಪಿರಬಹುದೇ ಅಂತ ನೀವು ಯೋಚಿಸುತ್ತಿದ್ದರೆ ಅದು ಖಂಡಿತ ನಿಮ್ಮ ತಪ್ಪಲ್ಲ. ಕೆಲವೇ ಸೆಂಟಿಮೀಟರ್ ಅಥವಾ ಹೆಬ್ಬೆರಳಿನಷ್ಟು ಉದ್ದ ಬೆಳೆಯುವ ಪುಟ್ಟ ಗಿಡವೊಂದರ ಜೀನೋಮು ಮನುಷ್ಯನ ಜೀನೋಮಿಗಿಂತಲೂ 50 ಪಟ್ಟು ದೊಡ್ಡದಾಗಿದೆಯಂತೆ. 6 ಅಡಿ ಎತ್ತರದ ಮನುಷ್ಯನಿಗೆ ಹೋಲಿಸಿದರೆ ಈ ಗಿಡ 40 ಪಟ್ಟು ಚಿಕ್ಕದು. ಶಾಂತಿ ಸಾಗರದಲ್ಲಿರುವ ನ್ಯೂ ಕೆಲಡೋನಿಯಾ ದ್ವೀಪ ಸಮೂಹ ತವರಾಗಿರುವಂತಹ, ಆಂಗ್ಲದಲ್ಲಿ ಫೋರ್ಕ್ ಫರ್ನ್ ಎನ್ನುವ ಹೆಸರಿರುವ ಈ ಜರಿಗಿಡದ ಜೀನೋಮು 16,000 ಶತಕೋಟಿ ಬೇಸ್ ಪೇರ್ ಉದ್ದವಿದೆ ಎಂದು ಇಂಗ್ಲೆಂಡಿನ ರಾಯಲ್ ಸಸ್ಯೋದ್ಯಾನ ಹಾಗೂ ಸ್ಪೇನಿನ ಬಾರ್ಸೆಲೋನಾ ಸಸ್ಯ ಸಂಶೋಧನಾ ಕೇಂದ್ರದ ವಿಜ್ಞಾನಿ ಜಾವೋಮಾ ಪೈಸೇರ್ ಮತ್ತು ಸಂಗಡಿಗರು ಐ ಸೈನ್ಸ್ ಎನ್ನುವ ಪತ್ರಿಕೆಯಲ್ಲಿ ವರದಿ ಮಾಡಿದ್ದಾರೆ. ದ್ವೀಪದ ಮರಗಳ ಕಾಂಡದಲ್ಲಿ ಹಸಿರು ಲೋಲಾಕುಗಳಂತೆ ತೂಗುಬಿದ್ದಿರುವ ಈ ಜರಿಗಿಡವನ್ನು ವಿಜ್ಞಾನಿಗಳು ಮೆಸಿಪ್ಟೆರಿಸ್ ಒಬ್ಲಾಸಿಯಾಲೋಟಾ ಎನ್ನುತ್ತಾರೆ. ಇಷ್ಟು ದೊಡ್ಡ ಜೀನೋಮನ್ನು ಇದುವರೆಗೂ ಇನ್ಯಾವ ಜೀವಿಯಲ್ಲಿಯೂ ಪತ್ತೆ ಮಾಡಿರಲಿಲ್ಲ ಎನ್ನುವುದು ವಿಶೇಷ. ಜೀನೋಮು ಅಂದರೆ ನಮ್ಮೆಲ್ಲ ತಳಿ ಗುಣಗಳನ್ನು ಪ್ರತಿನಿಧಿಸುವ ರಾಸಾಯನಿಕವಾದ ಡಿಎನ್ಎ ಇದೆಯಲ್ಲ, ಅದರ ಒಟ್ಟು ಉದ್ದ. ಡಿಎನ್ಎ ನೈಟ್ರೋಜನ್ ಯುಕ್ತ ಸಂಯುಕ್ತಗಳ ಒಂದು ಸರಮಾಲೆಯಷ್ಟೇ. ಈ ಸಂಯುಕ್ತಗಳನ್ನು ನೈಟ್ರೋಜಿನಸ್ ಬೇಸ್ ಅಥವಾ ನ್ಯೂಕ್ಲಿಯೋಟೈಡ್ಗಳು ಎನ್ನುವುದು ಉಂಟು. ಎರಡು ಬಗೆಯ ನ್ಯೂಕ್ಲಿಯೋಟೈಡ್ಗಳನ್ನು ನಾವು ಕಾಣಬಹುದು. ಪ್ರತಿಯೊಂದರಲ್ಲಿಯೂ ಎರಡು ಸಂಯುಕ್ತಗಳು ಇರುತ್ತವೆ. ಒಂದು ಬಗೆಯಲ್ಲಿ ಅಡೆನಿನು ಮತ್ತು ಗ್ವಾನಿಯನು, ಇನ್ನೊಂದು ಬಗೆಯಲ್ಲಿ ಸೈಟೋಸಿನು ಹಾಗೂ ಥೈಮೀನು ಎನ್ನುವ ನ್ಯೂಕ್ಲಿಯೋಟೈಡ್ಗಳಿವೆ. ಅಡೆನಿನು ಯಾವಾಗಲೂ ಥೈಮೀನಿನ ಜೊತೆಗೂ, ಗ್ವಾನಿನು ಯಾವಾಗಲೂ ಸೈಟೋಸಿನಿನ ಜೊತೆಗೂ ತಳುಕಿಕೊಂಡಿರುವುದರಿಂದ ಇವನ್ನು ಜೋಡಿ ನ್ಯೂಕ್ಲಿಯೋಟೈಡ್ ಅಥವಾ ಬೇಸ್ ಪೇರ್ ಹಾಗೂ ಚುಟುಕಾಗಿ ಬಿಪಿ ಎನ್ನುತ್ತಾರೆ. ಹೀಗೆ ಒಟ್ಟು 2 ಬಗೆಯ ಬೇಸ್ ಪೇರ್ಗಳಿವೆ ಎನ್ನಬಹುದು. ಈ ನ್ಯೂಕ್ಲಿಯೋಟೈಡ್ ಜೋಡಿಗಳು ಒಂದರ ಹಿಂದೆ ಒಂದರಂತೆ ಸಾಲಾಗಿ ಸರಪಳಿಯಾಗಿ ಜೋಡಿಸಿಕೊಂಡರೆ ಅದೇ ಡಿಎನ್ಎ ಆಗುತ್ತದೆ. ಯಾವುದೇ ಜೀವಿಯ ಯಾವುದೇ ಜೀವಕೋಶದಲ್ಲಿಯೂ ಇರುವ ಒಟ್ಟಾರೆ ಡಿಎನ್ಎಯಲ್ಲಿನ ನ್ಯೂಕ್ಲಿಯೋಟೈಡ್ಗಳ ಜೋಡಿಯ ಒಟ್ಟಾರೆ ಸಂಖ್ಯೆಯೇ ಅದರ ಜೀನೋಮು ಗಾತ್ರ. ಇದನ್ನು ಇಷ್ಟು ಬಿಪಿ ಎಂದು ಅಳೆಯುವುದುಂಟು. ನ್ಯೂಕ್ಲಿಯೋಟೈಡ್ಗಳ ಸರಮಾಲೆಯಲ್ಲಿ ಜೀವಿಗಳಿಗೆ ಬೇಕಾದ ಪ್ರೋಟೀನುಗಳ ಸ್ವರೂಪದ ಸೂತ್ರಗಳು ಇವೆ. ಆದ್ದರಿಂದ ವಿವಿಧ ಜೀವಿಗಳ ಜೀನೋಮನ್ನು ಅರ್ಥಾತ್ ಒಟ್ಟು ನ್ಯೂಕ್ಲಿಯೋಟೈಡ್ಗಳ ಸರಮಾಲೆಯನ್ನು ಅರ್ಥ ಮಾಡಿಕೊಂಡರೆ ಅನುಕೂಲವಾಗುತ್ತದೆ ಅನ್ನುವುದು ಒಂದು ನಂಬಿಕೆ. ಹೀಗಾಗಿ ಜೀವಿ ಮತ್ತು ರಾಸಾಯನಿಕ ವಿಜ್ಞಾನಿಗಳು ಎಲ್ಲ ಜೀವಿಗಳ ಜೀನೋಮನ್ನು ಬಿಡಿಸಿ ಅದರಲ್ಲಿರುವ ಸರಮಾಲೆಯನ್ನ ಅಧ್ಯಯನ ಮಾಡುತ್ತಿದ್ದಾರೆ. ಬ್ಯಾಕ್ಟೀರಿಯಾ, ವೈರಸ್ಸುಗಳು, ಈಸ್ಟಿನಂತಹ ಏಕಕೋಶ ಜೀವಿ, ಪಾಚಿ ಸಸ್ಯಗಳು, ಹುಳುಗಳಿಂದ ಹಿಡಿದು ತಿಮಿಂಗಲದವರೆಗೂ ಒಟ್ಟು 20,000ಕ್ಕೂ ಹೆಚ್ಚು ಜೀವಿಗಳ ಜೀನೋಮನ್ನು ಹೀಗೆ ಪ್ರಪಂಚದಾದ್ಯಂತ ಅಧ್ಯಯನ ಮಾಡಿದ್ದಾರೆ. ಒಂದಿನ್ನೊಂದರ ಜೊತೆಗೆ ಇವುಗಳನ್ನ ಹೋಲಿಸಿದ್ದಾರೆ. ಮೆಸಿಪ್ಟೆರಿಸ್ ಎನ್ನುವ ಈ ಜರಿಗಿಡದ ಜೀನೋಮುಗಳಲ್ಲೆಲ್ಲ ಅತಿ ದೊಡ್ಡದಂತೆ. ಮನುಷ್ಯನ ಜೀನೋಮಿನ ಗಾತ್ರ ಸುಮಾರು 300 ಶತಕೋಟಿ ಬಿಪಿ ಅಥವಾ ಬೇಸ್ ಪೇರ್. ಬೂಸ್ಟ್ಗಳ ವರ್ಗಕ್ಕೆ ಸೇರಿದ ಎನ್ಕೆಫಿಲಿಟೋಝೂವನ್ ಇಂಟಸ್ಟೈನಾಲಿಸ್ ಎನ್ನುವ ಪುಟ್ಟ ಜೀವಿಯಂದರ ಜೀನೋಮೆ ಇದುವರೆಗೂ ಪತ್ತೆಯಾಗಿರುವಂತಹ ಅತಿ ಪುಟ್ಟ ಜೀನೋಮು. ಇದರ ಗಾತ್ರ ಸುಮಾರು 26 ಲಕ್ಷ ಬೇಸ್ ಪೇರ್ ಅಷ್ಟೇ. ಇದಕ್ಕೆ ಹೋಲಿಸಿದರೆ ಮೆಸಿಪ್ಟೆರಿನ್ನ ಜೀನೋಮು 80,000 ಪಟ್ಟು ದೊಡ್ಡದು, ಸುಮಾರು 16,000 ಶತಕೋಟಿ ಬಿಪಿಗಳಷ್ಟು ಬೃಹತ್ತಾದಂತಹ ಜೀನೋಮು ಇದು. ಮನುಷ್ಯನದ್ದು ಇದರ 50%ದಷ್ಟು ಅಷ್ಟೇ. ಇದಕ್ಕೂ ಹಿಂದೆ ಅತಿ ದೊಡ್ಡ ಜೀನೋಮು ಎನ್ನುವ ಖ್ಯಾತಿ ಕೆಸರಿನಲ್ಲಿ ವಾಸಿಸುವ ಲಂಗ್ಫಿಶ್ ಎನ್ನುವ ಮೀನುಗಳ ಜೀನೋಮಿನದ್ದಾಗಿತ್ತು. ಹಾಗೂ ಸಲಮಂಡರ್ ಎನ್ನುವ ಉಭಯವಾಸಿಯಲ್ಲಿಯೂ ಕೂಡ ಸಾಕಷ್ಟು ದೊಡ್ಡ ಜೀನೋಮನ್ನು ವಿಜ್ಞಾನಿಗಳು ಕಂಡಿದ್ದರು. ಲಂಗ್ಫಿಶ್ ಮೀನಿನ ಜೀನೋಮು ಸುಮಾರು 12,000 ಶತಕೋಟಿ ಬೇಸ್ ಪೇರ್ಗಳಷ್ಟು ದೊಡ್ಡದೆಂದು ಲೆಕ್ಕ ಹಾಕಲಾಗಿದೆ. ಮೆಸೆಪ್ಟೆರಿಸ್ ಗಿಡದ ಜೀನೋಮು ಇದಕ್ಕಿಂತಲೂ 4,000 ಶತಕೋಟಿ ಬಿಪಿಗಳಷ್ಟು ದೊಡ್ಡದು. ಸಸ್ಯಗಳಲ್ಲಿ ಹೂ ತಳೆಯುವ ಗಿಡಗಳಲ್ಲಿ ಈ ರೀತಿ ದೊಡ್ಡ ಜೀನೋಮುಗಳಿವೆ ಎಂದು ಸಹಜವಾಗಿಯೇ ಊಹಿಸಲಾಗಿತ್ತು. ಪ್ಯಾರಿಸ್ ಜಪಾನಿಕಾ ಎನ್ನುವ ನೆಲನೈದಿಲೆಯನ್ನು ಅತಿ ದೊಡ್ಡ ಜೀನೋಮು ಇರುವ ಗಿಡ ಎಂದು ಕೂಡ ಗುರುತಿಸಿದ್ದರು. ಮೆಸೆಪ್ಟೆರಿಸ್ನ ಜೀನೋಮು ಇದಕ್ಕಿಂತಲೂ 1,100 ಶತಕೋಟಿ ಬಿಪಿ ದೊಡ್ಡದು. ಜೀನೋಮುಗಳ ಗಾತ್ರದ ಬಗ್ಗೆ ಜೀವಿ ವಿಜ್ಞಾನಿಗಳಿಗೆ ಏಕೆ ಈ ಕುತೂಹಲ ಎನ್ನುವ ಪ್ರಶ್ನೆ ನಿಮ್ಮಲ್ಲಿ ಬರಬಹುದು. ಇದು ಯಾಕೆಂದರೆ ಇಷ್ಟು ದೊಡ್ಡ ಜೀನೋಮಿನ ಎಲ್ಲ ಅಂಶಗಳು ಕೂಡ ಜೀವಿಯ ಬದುಕಿಗೆ ಅವಶ್ಯಕವಲ್ಲ. ಉದಾಹರಣೆಗೆ, ಮನುಷ್ಯನ ಜೀನೋಮಿನಲ್ಲಿರುವ ಡಿಎನ್ಎಯಲ್ಲಿ 1/100 ಅಂಶವಷ್ಟೇ ಮನುಷ್ಯರ ತಳಿಗುಣಗಳನ್ನು ಮತ್ತು ಅವರ ಬದುಕಿಗೆ ಬೇಕಾದ ಪ್ರೋಟೀನು ಕಿಣ್ವಗಳ ಮಾಹಿತಿಯನ್ನು ಹೊತ್ತಿರುತ್ತದೆ. ಉಳಿದೆಲ್ಲವೂ ಕೂಡ ಬಹುತೇಕ ಅನವಶ್ಯಕ ಹೊರೆ. ಕೆಲವರು ಡಿಎನ್ಎಯಲ್ಲಿ ಸಹಜವಾಗಿಯೇ ದೋಷಗಳು ಉಂಟಾಗುತ್ತವೆ, ಅತ್ಯವಶ್ಯಕ ಎನ್ನಿಸಿದ ಡಿಎನ್ಎ ಭಾಗದಲ್ಲಿ ದೋಷಗಳು ಕಾಣಿಸಿಕೊಳ್ಳುವ ಸಾಧ್ಯತೆಯನ್ನು ಈ ಅಧಿಕ ಡಿಎನ್ಎ ಕಡಿಮೆ ಮಾಡುತ್ತವೆ ಎಂದು ತರ್ಕಿಸುವುದು ಉಂಟು. ಇದು ಅದರಿಂದಾಗುವ ಲಾಭ, ಅದೇನು ಸರಿ. ಆದರೆ ಎಷ್ಟು ಅಧಿಕ ಇರಬೇಕು? ಜೀವಿಯೊಂದರಲ್ಲಿ ಅತಿ ದೊಡ್ಡದೆಂದರೆ ಎಷ್ಟು ದೊಡ್ಡ ಜೀನೋಮ್ ಇರಬಹುದು? ಜೀನೋಮನ ಗಾತ್ರಕ್ಕೆ ಮಿತಿ ಇದೆಯೇ? ಈ ಎಲ್ಲ ಪ್ರಶ್ನೆಗಳನ್ನು ಕೂಡ ವಿಜ್ಞಾನಿಗಳು ಕೇಳುತ್ತಲೇ ಇದ್ದಾರೆ. ಇದುವರೆಗೂ ಲಂಗ್ ಫಿಶ್ ನಲ್ಲಿ ಇದ್ದ ಜೀನೋಮಿನ ಗಾತ್ರವೇ ನಿಭಾಯಿಸಲಾಗದಷ್ಟು ದೊಡ್ಡದು ಎಂದು ತರ್ಕಿಸಲಾಗಿತ್ತು. ಏಕೆಂದರೆ ಜೀನೋಮಿನ ಗಾತ್ರ ಎಷ್ಟು ದೊಡ್ಡದಾಗುತ್ತದೋ ಅಷ್ಟು ಅದರಲ್ಲಿ ಹುದುಗಿರುವಂತಹ ಅವಶ್ಯಕ ಭಾಗಗಳನ್ನು ಗುರುತಿಸಲು ಕಷ್ಟವಾಗುತ್ತದೆ. ಬಣವಿಯಲ್ಲಿ ಸೂಜಿಯನ್ನು ಹುಡುಕಿದಂತೆ ಅನವಶ್ಯಕ ಜೀನೋಮಿನೊಳಗೆ ಅವಶ್ಯಕ ಜೀನ್ಗಳನ್ನು ಹೆಕ್ಕಬೇಕಾಗುತ್ತದೆ. ಇದು ಜೈವಿಕ ಚಟುವಟಿಕೆಗಳು ಸರಾಗವಾಗಿ ನಡೆಯಲು ಅನುವು ಮಾಡಿಕೊಡದೇ ಇರಬಹುದು. ಆದ್ದರಿಂದ ಜೀನೋಮಿಗೆ ಒಂದು ಮಿತಿ ಇರಬೇಕು ಇರುತ್ತದೆ ಎನ್ನುವುದು ವಿಜ್ಞಾನಿಗಳ ತರ್ಕ. ಹೀಗಾಗಿಯೇ ಅತಿ ದೊಡ್ಡದು ಅಂದರೆ ಯಾವ ಜೀನೋಮು ಎನ್ನುವ ಹುಡುಕಾಟ ನಡೆದಿತ್ತು. ಮೆಸೆಪ್ಟೆರಿಸಿನ ಈ ದಾಖಲೆ ಗಾತ್ರದ ಜೀನೋಮು ವಿಜ್ಞಾನಿಗಳಿಗೆ ಅಚ್ಚರಿ ಮೂಡಿಸಿದೆ. ಅಷ್ಟೇ ಅಲ್ಲ, ಇದಕ್ಕೆ ಕಾರಣ ಏನು ಎಂದು ಅವರು ತಲೆ ಕೆಡಿಸಿಕೊಳ್ಳುವಂತೆಯೂ ಮಾಡಿದೆ. ಏಕೆಂದರೆ ಹೂಗಿಡಗಳ ಜೀವಕೋಶಗಳಲ್ಲಿ ಜೀನೋಮು ದ್ವಿಗುಣಗೊಂಡು ಕೋಶ ಇಬ್ಭಾಗವಾಗದೆ ಉಳಿಯುವುದರಿಂದ ಇಮ್ಮಡಿ ಜೀನೋಮ್ ಇರುವ ತಳಿಗಳು ಹುಟ್ಟುವುದನ್ನು ಕಾಣುತ್ತೇವೆ. ಆದರೆ ಜರಿ ಗಿಡಗಳಲ್ಲಿ ಇದು ಬಹಳ ಅಪರೂಪ. ಹಾಗೆಯೇ ಇಷ್ಟು ದೊಡ್ಡ ಜೀನೋಮು ಇರಬೇಕೆಂದರೆ ಎರಡಲ್ಲ, ಇಡೀ ಜೀನೋಮು ಹಲವಾರು ಬಾರಿ ದ್ವಿಗುಣಗೊಂಡು ಕೋಶ ಒಡೆಯದೆ ಉಳಿದಿರಬೇಕು. ಈ ಸಾಧ್ಯತೆ ಕಡಿಮೆಯಾದ್ದರಿಂದ ತನ್ನಲ್ಲಿ ದ್ವಿಗುಣಗೊಂಡ ಜೀನೋಮಿನ ಅಂಶವನ್ನೆಲ್ಲ ಈ ಜರಿಗಿಡ ಬಿಸಾಡದೆ ಉಳಿಸಿಕೊಂಡು ಬಿಟ್ಟಿರಬೇಕು. ದೊಡ್ಡ ಗಾತ್ರದ ಜೀನೋಮು ಇರುವ ಜೀವಿಯಾಗಿ ವಿಕಾಸವಾಗಿರಬೇಕು ಎಂದು ಜಾವೋಮ ಪೈಸೈ ತಂಡ ತರ್ಕಿಸಿದೆ. ಆದರೂ ಈ ಅಧಿಕ ಜೀನೋಮಿನ ಹೊರೆಯಿಂದ ಈ ಸಸ್ಯಕ್ಕೇನು ಪ್ರಯೋಜನ? ಪ್ರಯೋಜನ ಇಲ್ಲ ಎಂದರೆ ಹಾನಿಯೂ ಇಲ್ಲವೇ ಎಂಬೆಲ್ಲ ಕುತೂಹಲ ಇನ್ನೂ ಇದೆ. ಈ ಪ್ರಶ್ನೆಗಳಿಗೆ ಉತ್ತರವನ್ನು ಕಾಲವೇ ಹೇಳಬೇಕು.
1: ಕಡುಬೇಗೆ ಕನಸಲ್ಲ. ಮೇ 29, 2024 ನವದೆಹಲಿಯ ಮಂಗೇಶ್ಪುರ್ ಕಾಲೋನಿಯಲ್ಲಿ ತಾಪಮಾನ 52.6 ಡಿಗ್ರಿ ಸೆಲ್ಸಿಯಸ್ ಇತ್ತು ಎಂದು ವರದಿಯಾಯಿತು. ದೇಶದಲ್ಲೆಲ್ಲ ಇದು ಗಾಬರಿಯ ಅಲೆಯನ್ನುಂಟು ಮಾಡಿತು. ಬೇಸಿಗೆ ಆರಂಭದ ದಿನಗಳಲ್ಲಿಯೇ ಹೀಗಾದರೆ ಮುಂದೇನು ಎಂಬ ಊಹೆಯೇ ಎಲ್ಲರನ್ನೂ ಬೆವರುವಂತೆ ಮಾಡಿದೆ. ಮೇರು ಬೇಸಿಗೆಯ ದಿನಗಳಲ್ಲಿಯೂ ದೇಶದ ರಾಜಧಾನಿಯಲ್ಲಿ ತಾಪಮಾನ ಸಾಮಾನ್ಯವಾಗಿ 45 ಡಿಗ್ರಿ ಸೆಲ್ಸಿಯಸ್ನಷ್ಟು ಇರುತ್ತಿತ್ತು. ಇದೀಗ ದಿಢೀರನೆ 7-8 ಡಿಗ್ರಿ ಹೆಚ್ಚು ಏಕಾಯಿತು. ಕಾರಣಗಳೇನು? ಇದು ಅಪರೂಪಕ್ಕೊಮ್ಮೆ ಘಟಿಸುವ ವಿದ್ಯಮಾನ ಇರಬಹುದೋ, ಅಥವಾ ವಿಜ್ಞಾನಿಗಳು ಎಚ್ಚರಿಸುತ್ತಿರುವ ವಾಯುಗುಣ ಬದಲಾವಣೆ ಅರ್ಥಾತ್ ಕ್ಲೈಮೇಟ್ ಚೇಂಜಿನ ಫಲವಿರಬಹುದೋ? ಭಾರತೀಯ ಪವನ ವಿಜ್ಞಾನ ಇಲಾಖೆಯ ವರದಿಗಳು ಮಂಗೇಶ್ಪುರದಲ್ಲಿನ ತಾಪಮಾನದ ಅಳತೆ ತಪ್ಪಿರಬಹುದು ಎಂದಿದೆ. ದಶಕಗಳಿಂದಲೂ ರಾಜಧಾನಿಯ ಹವಾಗುಣದ ಮೇಲೆ ಕಣ್ಣಿಟ್ಟಿರುವ 5 ಪವನ ವೀಕ್ಷಣಾಲಯಗಳಲ್ಲಿ ಅತಿ ಹೆಚ್ಚು ಎಂದರೆ 45-49.1 ಡಿಗ್ರಿ ಸೆಲ್ಸಿಯಸ್ ಎಂದು ದಾಖಲಾಗಿದೆ. ಮಂಗೇಶ್ಪುರದ ಅತಿ ತಾಪಮಾನಕ್ಕೆ ಒಂದೋ ಅಲ್ಲಿನ ತಾಪಮಾಪಕ ದೋಷಪೂರ್ಣವಾಗಿರಬೇಕು, ಇಲ್ಲವೇ ಅಲ್ಲಿನ ಪರಿಸರದ ಪ್ರಭಾವದಿಂದಾಗಿ ಆ ಜಾಗದಲ್ಲಿ ಮಾತ್ರ ತಾಪಮಾನ ಹೆಚ್ಚಾಗಿರಬಹುದು ಎಂದು ವಿವರಣೆ ನೀಡಿದೆ. ಯಾವುದೇ ಜಾಗದಲ್ಲಿನ ತಾಪಮಾನವನ್ನು ಅಲ್ಲಿನ ಪರಿಸರ ಪ್ರಭಾವಿಸುವುದು ಸುಳ್ಳಲ್ಲ. ನಗರ ಪ್ರದೇಶಗಳಲ್ಲಿಯಂತೂ ಇದು ಇನ್ನಷ್ಟು ನಿಚ್ಚಳ. ಸುತ್ತಲೂ ಕಾಂಕ್ರೀಟು ಕಟ್ಟಡಗಳೇ ಇರುವ ಜಾಗಗಳಿಗೂ, ಸುತ್ತಲೂ ಗಿಡ ಮರಗಳು ಇರುವಂತಹ ಜಾಗಗಳಲ್ಲಿನ ತಾಪಮಾನಕ್ಕೂ ಸಾಕಷ್ಟು ವ್ಯತ್ಯಾಸ ಕಾಣಬಹುದು. ನೆರಳು ಇರುವ ಜಾಗಗಳಲ್ಲಿ ಬೇಗೆ ಕಡಿಮೆ ಇರುವುದು ಎಲ್ಲರಿಗೂ ತಟ್ಟಿರುವ ಅನುಭವ. ಹಾಗೆಯೇ ಮರಗಿಡಗಳ ನೆರಳಿನಲ್ಲಿ ಸುತ್ತಲಿನದಕ್ಕಿಂತಲೂ ಏನಿಲ್ಲವೆಂದರೂ 1-2.5 ಡಿಗ್ರಿ ಉಷ್ಣತೆ ಕಡಿಮೆ ಇರುತ್ತದೆ. ಹೀಗೆ ನಗರ ಪ್ರದೇಶಗಳಲ್ಲಿನ ಕೆಲವು ಜಾಗಗಳ ತಾಪಮಾನವಷ್ಟೇ ಉಳಿದವಕ್ಕಿಂತಲೂ ಹೆಚ್ಚಿರುವುದನ್ನು ಹೀಟ್ ಐಲ್ಯಾಂಡ್ ಪರಿಣಾಮ ಎಂದು ವಿಜ್ಞಾನಿಗಳು ವಿವರಿಸುತ್ತಾರೆ. ಅಲ್ಲಿ ಹೆಚ್ಚಿದ ಉಷ್ಣ ಬೇರೆಡೆಗೆ ಹರಿದು ಹೋಗುವಂತೆ ಆಗದಿದ್ದಾಗ ಆ ಜಾಗ ಬಿಸಿಯೇರುತ್ತದೆ. ನಗರದಲ್ಲಿನ ಬೇಸಿಗೆಯ ಝಡಕ್ಕೆ ಇದು ಒಂದು ವಿವರಣೆ ನೀಡಬಹುದು. ಆದರೆ ಕಳೆದ 3 ವರ್ಷದಿಂದ ವಿವಿಧೆಡೆಗಳಲ್ಲಿ ಸತತವಾಗಿ ಬೇಸಿಗೆಯ ಬೇಗೆ ಹೆಚ್ಚುತ್ತಿದೆಯಲ್ಲ, ಅದಕ್ಕೆ ಕಾರಣವೇನು? ಉದಾಹರಣೆಗೆ, ಈ ವರ್ಷ ಕರ್ನಾಟಕದಲ್ಲಿ ಬರವಷ್ಟೇ ಅಲ್ಲ, ಬೇಸಿಗೆಯ ಸರಾಸರಿ ತಾಪಮಾನವೂ ಎಂದಿಗಿಂತಲೂ ಹೆಚ್ಚಿತ್ತು. ಬೆಂಗಳೂರಿನಲ್ಲಿ ಅಂತೂ ಚಳಿಗಾಲದ ಕೊನೆಯ ತಿಂಗಳೆನಿಸದ ಮಾರ್ಚ್ನಲ್ಲಿ ಹಲವು ದಿನಗಳು ಬಿಸಿಯಾದಷ್ಟು ಈ ಹಿಂದಿನ 200 ವರ್ಷಗಳಲ್ಲಿ ಎಂದೂ ಆಗಿರಲಿಲ್ಲ ಎಂದು ವರದಿಯಾಗಿದೆ. ಎಲ್ಲೆಡೆಯೂ ಹೀಗೆ ಕಾಡುತ್ತಿರುವ ಬೇಗೆ ವಾಯುಗುಣ ಬದಲಾವಣೆಯ ಪರಿಣಾಮ ಇರಬಹುದು ಎನ್ನುತ್ತವೆ ಇತ್ತೀಚೆಗೆ ವರದಿಯಾದ 2 ಅಧ್ಯಯನಗಳು. 2022 ಇಸವಿಯಲ್ಲಿ ಪಾಕಿಸ್ತಾನ ಹಾಗೂ ಉತ್ತರ ಭಾರತದಲ್ಲಿ ಹಲವೆಡೆ ಕಡು ಬೇಗೆ ಹೀಟ್ ವೇವ್ ಕಾಣಿಸಿಕೊಂಡಿತ್ತು. 2023ರಲ್ಲಿಯೂ ಉತ್ತರ ಭಾರತದ ಕೆಲವು ಪ್ರದೇಶಗಳು ಹೀಟ್ ವೇವ್ನಿಂದ ನರಳಿದ್ದುವು. ಆಗ ಪಾಕಿಸ್ತಾನದಲ್ಲಿ ಅಲ್ಲದಿದ್ದರೂ ಭಾರತದ ಇನ್ನೊಂದು ಬದಿಯಲ್ಲಿ ಇರುವ ಬಾಂಗ್ಲಾದೇಶದಲ್ಲಿ ಹೀಟ್ ವೇವ್ ಕಾಣಿಸಿತ್ತು. ಪಾಕಿಸ್ತಾನದಲ್ಲಿ ಬೇಗ ಕಾಣಿಸಿಕೊಂಡ ಒಣಬೇಗೆಯಿಂದಾಗಿ ಬಿತ್ತಿದ್ದ ಬೆಳೆಗಳೆಲ್ಲವೂ ಒಣಗಿದ್ದುವು. ಬಾಂಗ್ಲಾದೇಶದಲ್ಲಿ ಉಷ್ಣತೆಯ ಜೊತೆಗೆ ಅತಿ ಹೆಚ್ಚಿನ ತೇವಾಂಶವೂ ಇದ್ದುದರಿಂದ ಹೆಚ್ಚು ಜನ ನೀರ್ಗಳೆದುಕೊಂಡು ಮರಣಿಸಿದ್ದರು. ಹೀಟ್ ವೇವ್ ಎಂದರೆ ಇನ್ನೇನಲ್ಲ, ಸಾಮಾನ್ಯವಾಗಿ ಇರಬೇಕಾದ ತಾಪಮಾನಕ್ಕಿಂತಲೂ 5 ಡಿಗ್ರಿ ಉಷ್ಣತೆ ಇರುವ ದಿನಗಳೇ ಹೆಚ್ಚಿರುವ ಕಾಲವನ್ನು ಪವನ ವಿಜ್ಞಾನಿಗಳು ಹೀಟ್ ವೇವ್ ಎಂದು ಪರಿಗಣಿಸುತ್ತಾರೆ. ಆ ಪ್ರದೇಶದ ವಾಯುಮಂಡಲದಲ್ಲಿನ ಎತ್ತರ ಪ್ರದೇಶದಲ್ಲಿ ಗಾಳಿಯ ಒತ್ತಡ ಹಾಗೂ ಕೆಲವೊಮ್ಮೆ ತೇವಾಂಶವೂ ಅಧಿಕವಾಗಿದ್ದು ನೆಲ ಬಿಸಿಯೇರುವಂತೆ ಮಾಡುತ್ತದೆ, ತಾಪಮಾನ ಹೆಚ್ಚುತ್ತದೆ. ಈ 2 ವರ್ಷಗಳಲ್ಲಿ ಪ್ರಪಂಚದ ವಿವಿಧ ಕಡೆಗಳಲ್ಲಿ ಕಂಡ ಹೀಟ್ ವೇವ್ಗಳನ್ನು ಅಂತಾರಾಷ್ಟ್ರೀಯ ವಿಜ್ಞಾನಿಗಳ ತಂಡಗಳು ಅಧ್ಯಯನ ಮಾಡಿದವು. ಇವು ನಗರಗಳಲ್ಲಿ ತೋರುವ ಹೀಟ್ ಐಲ್ಯಾಂಡ್ ಅಥವಾ ಉಷ್ಣ ದ್ವೀಪಗಳು ಅಥವಾ ಪ್ರಪಂಚದ ವಾಯುಗುಣ ಬದಲಾಗಿದ್ದರಿಂದ ಆಗಿರಬಹುದಾದ ವ್ಯತ್ಯಾಸವೋ ಎಂದು ಗುರುತಿಸಲು ಈ ತಂಡಗಳು ಪ್ರಯತ್ನಿಸಿದವು. ಏಪ್ರಿಲ್ ತಿಂಗಳಲ್ಲಿ ಭಾರತ ಹಾಗೂ ಇತರೆ ದಕ್ಷಿಣ ಏಷ್ಯಾ ಪ್ರದೇಶಗಳಲ್ಲಿ, ವಿಶೇಷವಾಗಿ ಫಿಲಿಪೈನ್ಸ್ ಪ್ರದೇಶದಲ್ಲಿ ದಾಖಲಾದ ತಾಪಮಾನವನ್ನು ಪಟ್ಟಿ ಮಾಡಿ ವಿಶ್ಲೇಷಿಸಿದವು. ಫಿಲಿಪೈನಿನ ಏಪ್ರಿಲ್ ತಿಂಗಳ ತಾಪಮಾನ 2022-2023ನೇ ಇಸವಿಯಲ್ಲಿ ಹೀಟ್ ವೇವ್ ಸಂದರ್ಭದಲ್ಲಿ ಕಂಡಂತಹ ಬದಲಾವಣೆಗಳನ್ನೇ ಬಿಂಬಿಸುತ್ತದೆ ಎಂದು ಈ ವಿಶ್ಲೇಷಣೆಗಳು ತಿಳಿಸಿವೆ. ಚುನಾವಣೆಯ ಬಿಸಿಗಿಂತಲೂ ಕಾವೇರಿಸುತ್ತಿರುವ ಈಗಿನ ಬೇಸಿಗೆಗೆ ಕಾರಣ ನಗರಗಳಲ್ಲಿನ ಉಷ್ಣ ದ್ವೀಪಗಳಲ್ಲ, ಇದು ವಾಯುಗುಣ ಬದಲಾಗುತ್ತಿರುವುದರಿಂದ ಎಲ್ಲೆಡೆಯೂ ಆಗುತ್ತಿರುವ ಮಾರ್ಪಾಟಿನ ಫಲ. ಇಂತಹ ಬೇಗೆಯ ದಿನಗಳು ಹಿಂದೆ ಅಪರೂಪ ಎನಿಸಿದ್ದುವು, ಆದರೆ ಇವು ಮರುಕಳಿಸುವ ಸಾಧ್ಯತೆಗಳು ಈಗ ಹೆಚ್ಚಾಗಿವೆಯಂತೆ. 10 ವರ್ಷಗಳಲ್ಲಿ 1 ವರ್ಷವಾದರೂ ಹೀಗೆ 15 ದಿನಗಳ ಕಾಲ ಅಧಿಕ ತಾಪಮಾನದ ಪಕ್ಷ ಕಂಡೇ ಕಾಣಲಿದೆ ಎನ್ನುತ್ತದೆ ಲಂಡನ್ನಿನ ಇಂಪೀರಿಯಲ್ ಕಾಲೇಜಿನ ವಿಜ್ಞಾನಿಗಳ ನೇತೃತ್ವದಲ್ಲಿ ತಯಾರಾದ ಈ ವರದಿ.
0: ಮಳೆಯು ಬರುತ್ತಿದೆ ಎರಾಬಿರಿಯಾಗಿ. ಮೊನ್ನೆ ಮುಂಗಾರು ಸಾಮಾನ್ಯಕ್ಕಿಂತಲೂ 1 ದಿನ ಮುನ್ನವೇ ಕೇರಳದ ಗಡಿಯನ್ನು ಮುಟ್ಟಿತ್ತಂತೆ. ಭಾರತದಲ್ಲಿ ಪ್ರತಿ ವರ್ಷವೂ ಮಳೆಗಾಲಕ್ಕೆ ಇದುವೇ ನಾಂದಿ. ಮೊದಲು ಕೇರಳದಲ್ಲಿ ಕಾಣಿಸಿಕೊಳ್ಳುವ ಮಳೆ ಆಮೇಲೆ ನಿಧಾನವಾಗಿ ದೇಶವನ್ನೆಲ್ಲ ಆವರಿಸುತ್ತದೆ. ಕೇರಳವನ್ನೇ ಕೇಂದ್ರವಾಗಿಟ್ಟುಕೊಂಡು ನಿಧಾನವಾಗಿ ಎಡಕ್ಕೆ ಚಲಿಸುವ ವೃತ್ತವೊಂದನ್ನು ಮಳೆಗಾಲ ರಚಿಸುತ್ತಿದೆಯೋ ಎಂದು ನಮಗೆ ಅನಿಸುತ್ತದೆ. ಅರ್ಧ ವೃತ್ತ ಪೂರ್ತಿಯಾಗುವುದರೊಳಗೆ ಇಡೀ ಭಾರತದಲ್ಲಿ ಮಳೆ ಸುರಿಯುತ್ತಿರುತ್ತದೆ. ಈ ವರ್ಷ ಈ ವೃತ್ತ ಆರಂಭವಾಗಿದ್ದು ಕೇರಳದಲ್ಲಿ ಅಲ್ಲವಂತೆ. ಕೇರಳವನ್ನು ತಲುಪುವುದಕ್ಕೂ ಮೊದಲೇ ಮುಂಗಾರು ಮಳೆ ಅಥವಾ ಸಾಮಾನ್ಯವಾಗಿ ಮಾನ್ಸೂನು ಎನ್ನುವಂತಹ ಮಳೆಗಾಲ ಈಶಾನ್ಯ ಭಾರತವನ್ನು ಅಸ್ಸಾಂ ಮೂಲಕ ಪ್ರವೇಶಿಸಿಯಾಗಿತ್ತು ಎನ್ನುತ್ತದೆ ಪವನ ವಿಜ್ಞಾನದ ಒಂದು ವರದಿ. ಇದು ಈ ವರ್ಷ ಕಂಡ ಅಪರೂಪದ ಬದಲಾವಣೆ ಏನಲ್ಲ, ಭಾರತದಲ್ಲಿ ಮುಂಗಾರು ಮಳೆಯ ಸ್ವರೂಪ ಬದಲಾಗಿದೆ, ಬದಲಾಗುತ್ತಿದೆ ಎನ್ನುತ್ತಾರೆ. ನವದೆಹಲಿಯಲ್ಲಿ ಇರುವ ಶಕ್ತಿ, ಪರಿಸರ ಹಾಗೂ ನೀರಿನ ಕುರಿತು ಅಧ್ಯಯನ ಮಾಡುವ ಸೆಂಟರ್ ಫಾರ್ ಎನರ್ಜಿ, ಎನ್ವಿರಾನ್ಮೆಂಟ್ ಅಂಡ್ ವಾಟರ್ ಕೌನ್ಸಿಲ್ನ ಸಂಸ್ಥೆಯ ಡೇಟಾ ಸೈನ್ಸ್ ವಿಜ್ಞಾನಿ ಶ್ರಾವಣ್ ಪ್ರಭು. ನೇಚರ್ ಪತ್ರಿಕೆ ಈ ವಾರದ ಸಂಚಿಕೆಯಲ್ಲಿ ಅವರು ಪ್ರಕಟಿಸಿರುವ ಲೇಖನವೊಂದರಲ್ಲಿ ಭಾರತದಲ್ಲಿ ಮುಂಗಾರು ಬದಲಾಗುತ್ತಿದೆ, ಇದಕ್ಕೆ ಭೂಮಿ ಬಿಸಿಯೇರುತ್ತಿರುವುದೇ ಕಾರಣ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಈ ವರ್ಷ ಮುಂಗಾರು ಸಾಮಾನ್ಯಕ್ಕಿಂತಲೇ ತುಸು ಹೆಚ್ಚು ಮಳೆಯನ್ನು ಸುರಿಸಲಿದೆ ಎನ್ನುವುದು ಕೇಂದ್ರ ಸರ್ಕಾರದ ಪವನ ವಿಜ್ಞಾನ ಸಂಸ್ಥೆಯ ಅಂದಾಜು. ಆದರೆ ಚುನಾವಣೆಯ ಬಿಸಿಯಲ್ಲಿ ಈ ವಿದ್ಯಮಾನದತ್ತ ಯಾರಿಗೂ ಗಮನಹರಿಸಲು ವ್ಯವಧಾನವೇ ಇಲ್ಲವೇನೋ ಅನ್ನಿಸುತ್ತಿದೆ. ಇದು ಕೃಷಿಯನ್ನೇ ಆಧರಿಸಿದ ಭಾರತದಂತಹ ದೇಶದ ಆರ್ಥಿಕತೆ ಹಾಗೂ ಸಾಂಸ್ಕೃತಿಕ ಮುನ್ನಡೆಗೆ ಒಳಿತಲ್ಲ. ಉದಾಹರಣೆಗೆ, ಕಳೆದ ವರ್ಷ ಅಕಾಲದಲ್ಲಿ ಮಳೆ ಸುರಿದ ಫಲವಾಗಿ ಭಾರತದಲ್ಲಿ ಗೋಧಿಯ ಇಳುವರಿಯೇ ಕಡಿಮೆಯಾಗಿತ್ತು. ಮುಂಗಾರು ಮಾರುತದ ಬದಲಾವಣೆಗಳನ್ನು ಮುಂದಾಗಿಯೇ ಊಹಿಸಿ ಅದಕ್ಕೆ ತಕ್ಕಂತೆ ನಮ್ಮ ಕೃಷಿ ಚಟುವಟಿಕೆಗಳನ್ನು ಪುನರ್ರೂಪಿಸಿಕೊಳ್ಳಬೇಕು. ಇದಕ್ಕಾಗಿಯಾದರೂ ಈ ಬದಲಾವಣೆಗಳು ಏನು, ಹೇಗಾಗುತ್ತವೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕು ಎನ್ನುತ್ತಾರೆ ಪ್ರಭು. ಪ್ರಭುರವರ ತಂಡ ಈ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತವಾಗಿದೆಯಂತೆ. ಭಾರತದ ಸುಮಾರು 4,500 ತಾಲೂಕುಗಳಲ್ಲಿ ಕಳೆದ 40 ವರ್ಷಗಳಲ್ಲಿ ಸುರಿದ ಮಳೆ ವಿವರಗಳನ್ನು ಇವರ ತಂಡ ಒಟ್ಟು ಮಾಡಿದೆ. ತಾಲೂಕುವಾರು ಮಳೆಯಲ್ಲಿ ಏನೇನು ಬದಲಾವಣೆಗಳಾಗಿವೆ, ಆಗುತ್ತಿವೆ ಎಂದು ವಿಶ್ಲೇಷಿಸಿದೆ. ಭಾರತದಲ್ಲಿ ಮಳೆಯ ಋತುಗಳು ಎರಡು. ಜೂನ್ನಿಂದ ಸೆಪ್ಟೆಂಬರ್ ವರೆಗೆ ಮುಂಗಾರು ಹಾಗೂ ಅಕ್ಟೋಬರ್ನಿಂದ ಡಿಸೆಂಬರ್ ವರೆಗೆ ಹಿಂಗಾರು. ದೇಶದ ವಾಯುವ್ಯ ದಿಕ್ಕಿನಿಂದ ಬೀಸಿ ಬರುವ ದೇವಭರಿತ ಗಾಳಿ ಮುಂಗಾರಿಗೆ ಕಾರಣ. ಹೀಗಾಗಿಯೇ ಇದು ಮೊದಲು ಕೇರಳದಲ್ಲಿ ಕಾಣಿಸಿಕೊಳ್ಳುತ್ತದೆ. ಹಿಂಗಾರಿಗೆ ಈಶಾನ್ಯ ದಿಕ್ಕಿನಿಂದ ಬೀಸುವ ಗಾಳಿ ಕಾರಣವಾದ್ದರಿಂದ ಆಗ ಮಳೆ ಅಸ್ಸಾಂ ಮೊದಲಾದ ಪ್ರದೇಶಗಳಲ್ಲಿ ಮೊದಲು ಕಾಣಿಸಿಕೊಳ್ಳುತ್ತದೆ. ಇವೆರಡೂ ಮಾರುತಗಳು ಕೂಡಿ ದಕ್ಷಿಣ ಭಾರತದಲ್ಲಿ ವ್ಯಾಪಕವಾಗಿ ಮಳೆಯನ್ನು ಸುರಿಸುತ್ತವೆ. ಕಳೆದ 10 ವರ್ಷಗಳಲ್ಲಿ ಈ ವಾರ್ಷಿಕ ವಿದ್ಯಮಾನದಲ್ಲಿ ಹಲವಾರು ಬದಲಾವಣೆಗಳು ಆಗಿವೆ. ಉದಾಹರಣೆಗೆ, ಮುಂಗಾರು ಋತುವಿನಲ್ಲಿ ಅತಿ ಕಡಿಮೆ ಮಳೆ ಪಡೆಯುವ ರಾಜಸ್ಥಾನ ಹಾಗೂ ಗುಜರಾತಿನ ಕೆಲವು ಒಣ ಪ್ರದೇಶಗಳಲ್ಲಿ ಹಲವಾರು ತಾಲೂಕುಗಳು ಕಳೆದ ದಶಕ ಸಾಮಾನ್ಯಕ್ಕಿಂತಲೂ 10-30% ಹೆಚ್ಚು ಮಳೆ ಪಡೆದಿವೆಯಂತೆ. ಸಹಜವಾಗಿಯೇ ಇದು ಈ ತಾಲೂಕುಗಳಲ್ಲಿನ ಕ್ರೀಡೆ. ಭಾರತದಲ್ಲಿ ಮುಂಗಾರು ಮಳೆಯನ್ನು ಕಾಣುವ ತಾಲೂಕುಗಳಲ್ಲಿ 11% ತಾಲೂಕುಗಳಲ್ಲಿ ಮಳೆ ಎಂದಿಗಿಂತಲೂ 10% ಕಡಿಮೆ ಆಗಿದೆ. ಹೀಗೆ ಮಳೆ ಕುಗ್ಗಿರುವ ಪ್ರದೇಶಗಳಲ್ಲಿ ಬಹುತೇಕ ತಾಲೂಕುಗಳು ಉತ್ತರ ಭಾರತದ ಗಂಗಾ ಜಲಾನಯನ ಪ್ರದೇಶ ಹಾಗೂ ಈಶಾನ್ಯ ರಾಜ್ಯಗಳಲ್ಲಿ ಇವೆ ಎನ್ನುತ್ತಾರೆ ಪ್ರಭು. ಭಾರತದಲ್ಲಿ ಅತಿ ಹೆಚ್ಚು ಮಳೆ ಸುರಿಯುತ್ತವೆ ಎನ್ನುವ ಚಿರಾಪುಂಜಿ ಹಾಗೂ ಮಾಸಿಂಡ್ರಾಮ್ಗಳನ್ನು ಕೂಡ ಈ ಕುಸಿತ ತಟ್ಟಿದೆಯಂತೆ. ಭಾರತದಲ್ಲಿ ಮುಂಗಾರು ಮಳೆ ಮುನ್ಸೂಚನೆ ನೀಡುವ ವ್ಯವಸ್ಥೆಗಳನ್ನು ಸರ್ಕಾರ ಸ್ಥಾಪಿಸಿದೆ ನಿಜ. ಇವು ಪ್ರತಿ ವರ್ಷವೂ ಮಳೆ ಭವಿಷ್ಯ ನುಡಿಯುತ್ತಾ ಜನರನ್ನು ಎಚ್ಚರಿಸುತ್ತವೆ, ಮುಂಬರುವ ಕೃಷಿ ಚಟುವಟಿಕೆಗಳಿಗೆ ಸಿದ್ಧರಾಗಲು ಸೂಚಿಸುತ್ತದೆ. ಆದರೆ ವಾಯುಗುಣ ಹೀಗೆ ಬದಲಾಗುತ್ತಾ ಮಳೆಯ ಸ್ವರೂಪದಲ್ಲಿ ವ್ಯತ್ಯಾಸಗಳು ಹೆಚ್ಚಾಗುತ್ತಾ ಹೋದರೆ ಇಷ್ಟು ಸಾಲಲಿಕ್ಕಿಲ್ಲ. ಪ್ರತಿಯೊಂದು ತಾಲೂಕಿನಲ್ಲಿಯೂ ಆಗುವ ಬದಲಾವಣೆಗಳ ಮೇಲೆ ನಿಗಾ ಇಟ್ಟು ಅದಕ್ಕೆ ತಕ್ಕಂತೆ ನಮ್ಮ ಕೃಷಿ ಚಟುವಟಿಕೆಗಳನ್ನು ಬದಲಾಯಿಸಿಕೊಳ್ಳುವುದು ಅತ್ಯಗತ್ಯ ಎನ್ನುತ್ತಾರೆ ಪ್ರಭು. ಒಟ್ಟಾರೆ ಮುಂಗಾರು ಮಳೆಯ ಭವಿಷ್ಯ ಹೇಳಿದರೆ ಸಾಲದು. ಹಾಗಂದ್ರೇನು? ಹಾಗಂದರೆ ಪ್ರತಿಯೊಂದು ಜಿಲ್ಲೆ ತಾಲೂಕು ಕೂಡ ಆ ಪ್ರದೇಶದಲ್ಲಿ ಮುಂಗಾರಿನ ಸಮಯದಲ್ಲಿ ಆಗುವ ಬದಲಾವಣೆಗಳನ್ನು ಗುರುತಿಸಿಕೊಳ್ಳಬೇಕು. ಇದು ಮಳೆ ಹೆಚ್ಚಾಯಿತು ಕಡಿಮೆಯಾಯಿತು ಎನ್ನುವುದಷ್ಟೇ ಅಲ್ಲ, ಯಾವಾಗ ಮುಂಗಾರು ಆರಂಭವಾಗುತ್ತದೆ, ಅದು ಮುಂದಾಗಿ ಆಗಲಿದೆಯೋ ತಡವಾಗಿ ಬರಲಿದೆಯೋ, ಮುಂಗಾರಿನ ಪ್ರಮಾಣದಲ್ಲಿ ಬದಲಾವಣೆಗಳು ಹೇಗಿರಬಹುದು, ಕಡಿಮೆಯಾಗುತ್ತದೆಯೋ ಜಾಸ್ತಿಯಾಗುತ್ತದೆಯೋ, ಮಳೆಯ ಜೊತೆಗೆ ತಾಪಮಾನದಲ್ಲೇನಾದರೂ ಬದಲಾವಣೆ ಆಗುವುದೋ, ಇವನ್ನೆಲ್ಲ ಮುಂದಾಗಿ ಊಹಿಸಿ ಅದಕ್ಕೆ ತಕ್ಕಂತೆ ನಮ್ಮ ಚಟುವಟಿಕೆಗಳನ್ನು ಬದಲಿಸಿಕೊಳ್ಳಬೇಕು. ಭಾರತದಲ್ಲಿರುವ 726 ಜಿಲ್ಲೆಗಳು ಪ್ರತಿಯೊಂದರಲ್ಲಿಯೂ ಇದು ನಡೆದರಷ್ಟೇ ಮುಂಗಾರಿನಲ್ಲಿ ಆಗುವ ಬದಲಾವಣೆಗಳ ಪರಿಣಾಮಗಳನ್ನು ನಾವು ಸಮರ್ಥವಾಗಿ ಎದುರಿಸಬಹುದು ಎನ್ನುತ್ತಾರೆ ಪ್ರಭು. ಎಂತಹ ಕ್ರಮಗಳು ಬೇಕು? ಹಾಗಿದ್ರೆ ಮೊದಲಿಗೆ ಹವಾಮಾನ ನಿರೀಕ್ಷಣೆ ವ್ಯವಸ್ಥೆ ಬದಲಾಗಬೇಕು. ಇದೀಗ ದೆಹಲಿ ಅಥವಾ ಇತರೆ ಹಲವು ಕೇಂದ್ರಗಳಲ್ಲಿ ದಾಖಲಾಗುವ ಮಾಹಿತಿಯ ಆಧಾರದ ಮೇಲೆ ಮುಂಗಾರಿನ ಏಳು ಬೀಳುಗಳನ್ನು ನಾವು ನಿರೀಕ್ಷಿಸುತ್ತೇವೆ. ಎಲ್ಲಿ ಎಂತಹ ಬೆಳೆ ಯಾವಾಗ ಬೆಳೆಯಬೇಕು ಎನ್ನುವುದಕ್ಕೂ ಇದನ್ನೇ ಆಧಾರವಾಗಿಟ್ಟುಕೊಂಡಿದ್ದೇವೆ. ಮುಂದೆ ಇದು ಫಲ ನೀಡಲಿಕ್ಕಿಲ್ಲ. ಸ್ಥಳೀಯವಾಗಿ ಆಗುವ ಬದಲಾವಣೆಗಳನ್ನು ಗುರುತಿಸಿ ಸ್ಥಳೀಯವಾಗಿಯೇ ಕೃಷಿ ಹಾಗೂ ಮುಂಗಾರಿನ ಮುನ್ಸೂಚನೆಗಳನ್ನು ನೀಡಬೇಕು. ಇಡೀ ವ್ಯವಸ್ಥೆ ವಿಕೇಂದ್ರೀಕರಣಗೊಳ್ಳಬೇಕಾಗುತ್ತದೆ ಎಂದು ಪ್ರಭು ಊಹಿಸುತ್ತಾರೆ. ಮಹಾರಾಷ್ಟ್ರದ ಥಾಣೆ ಜಿಲ್ಲೆಯಲ್ಲಿ ಈಗಾಗಲೇ ಹೀಗೊಂದು ಕಾರ್ಯಕ್ರಮ ನಡೆಯುತ್ತಿದೆ. ಆ ಜಿಲ್ಲೆಯಲ್ಲಾಗುತ್ತಿರುವ ಬದಲಾವಣೆಗಳನ್ನು ಗಮನಿಸಿ ಅದಕ್ಕೆ ತಕ್ಕಂತೆ ರೈತರಿಗೆ ಕೃಷಿ ಮುನ್ಸೂಚನೆಯನ್ನು ನೀಡಲಾಗುತ್ತಿದೆ. ಇದು ಎಲ್ಲ ಜಿಲ್ಲೆಗಳಿಗೂ ಮಾದರಿಯಾಗಬಹುದು ಆಗಬೇಕು ಎನ್ನುವುದು ಪ್ರಭು ಅವರ ಅಭಿಪ್ರಾಯ. ಸರ್ಕಾರದ ನೀತಿಗಳು ಕೂಡ ಬದಲಾಗಬೇಕು. ಕೃಷಿ ಬೆಳೆಗಳಿಗೆ ಹಾನಿಯಾದಾಗ ಪರಿಹಾರ ನೀಡುವುದಷ್ಟೇ ಉಪಾಯವಲ್ಲ, ಬದಲಾದಂತಹ ವಾಯುಗುಣಕ್ಕೆ ಹೊಂದಿಕೊಳ್ಳುವಂತೆ ರೈತರನ್ನು ಸಿದ್ಧಗೊಳಿಸುವುದು ಆಗಬೇಕು. ಬಿತ್ತನೆ, ಕೊಯ್ಲು, ಬೆಳೆ ಆಯ್ಕೆ ಮೊದಲಾದವುಗಳನ್ನು ಅವಶ್ಯಕತೆಗೆ ತಕ್ಕಂತೆ ಸ್ಥಳೀಯವಾಗಿ ಆಯಾಯ ಜಾಗದಲ್ಲಿ ನಿರ್ಧರಿಸಲು ಆಗುವಂತಹ ವ್ಯವಸ್ಥೆ ಬೇಕು ಎನ್ನುತ್ತಾರೆ ಪ್ರಭು. ಅಂದರೆ ಬೀಜ ಉತ್ಪಾದನೆ, ಬೀಜ ವಿತರಣೆ, ಗೊಬ್ಬರ ಇವೆಲ್ಲವೂ ಕೂಡ ವ್ಯವಸ್ಥಿತವಾಗಿ ಆಗಬೇಕಾಗುತ್ತದೆ. ಪ್ರತಿ ವಾರವೂ ಹವಾಮಾನ ಮುನ್ಸೂಚನೆಯನ್ನು ಕೃಷಿಕರಿಗೆ ನೀಡಿ ಸೂಕ್ತ ಸಲಹೆಯನ್ನು ಕೈಗೊಳ್ಳಬೇಕಾದ ಕ್ರಮವನ್ನು ಸೂಚಿಸುವುದು ಅವಶ್ಯಕವಾಗುತ್ತದೆ. ಇವೆಲ್ಲವೂ ವಾಯುಗುಣ ಬದಲಾಗಿ ಭೂಮಿ ಬಿಸಿಯೇರಿದಾಗಲೂ ಕೂಡ ರೈತರು ನಿರಾತಂಕವಾಗಿ ಕೃಷಿ ಚಟುವಟಿಕೆಯನ್ನು ಮುಂದುವರೆಸಲು ಅನುಕೂಲವಾಗಬಹುದು. ದೇಶದ ಉತ್ಪಾದಕತೆಗೆ ಶೇಕಡ 18% ಕೊಡುಗೆ ಕೊಡುವ ಕೃಷಿ ಚಟುವಟಿಕೆಗಳಿಗೆ ಕುಂದಬಾರದಂತೆ ಈ ಕ್ರಮಗಳು ಕಾಯಬಲ್ಲವು ಎನ್ನುವುದು ಅವರ ಸಂಸ್ಥೆಯ ಅಧ್ಯಯನದ ಒಟ್ಟಾರೆ ಸಾರಾಂಶ. ಯೋಚಿಸತಕ್ಕ ವಿಷಯ ಅಲ್ಲವೇ?
2: ಭಾರತ ವಿಜ್ಞಾನಿ ಮ್ಯಾಕ್ಸ್ ರುಬ್ನರ್ ಆಹಾರ ಹಾಗೂ ಪೋಷಣ ವಿಜ್ಞಾನದ ಅಧ್ಯಯನಗಳಿಗೆ ಅಗತ್ಯವಾದಂತಹ ಹಲವು ಮೂಲಭೂತ ಶೋಧಗಳನ್ನು ನಡೆಸಿದ ಚಯಾಪಚಯ ವಿಜ್ಞಾನಿ.

0: ಮನುಷ್ಯ, ನಾಯಿ, ಬೆಕ್ಕುಗಳಂತಹ ಪ್ರಾಣಿಗಳೇ ಅಲ್ಲದೆ ಸೂಕ್ಷ್ಮ ಜೀವಿಗಳಲ್ಲಿಯೂ ನಡೆಯುವ ಚಯಾಪಚಯ ಕ್ರಿಯೆಗಳ ಫಲ ಒಂದೇ ಎಂದು ನಿರೂಪಿಸಿದವ. ಆಹಾರದ ಬಗ್ಗೆ ಹೊಸದೊಂದು ದೃಷ್ಟಿಕೋನವನ್ನು ಹುಟ್ಟಿಸಿದವ. ಮ್ಯಾಕ್ಸ್ ರುಬ್ನರ್ 1854 ಇಸವಿ ಜೂನ್ 2 ತಾರೀಕು ಜನಿಸಿದ. ಈತನ ಹುಟ್ಟೂರು ಅಂದಿನ ಜರ್ಮನಿಯಲ್ಲಿ ಒಂದು ಪ್ರಾಂತ್ಯವಾಗಿದ್ದ ಮ್ಯೂನಿಕ್ನಲ್ಲಿ ಆಯಿತು. ಈತನ ತಂದೆ ತಾಯಿಯ ಬಗೆಗಾಗಲಿ ಬಾಲ್ಯದ ಬಗೆಗಾಗಲಿ ಹೆಚ್ಚು ವಿವರಗಳು ಇಲ್ಲ. ಆದರೆ ಈತನ ಸಂಶೋಧನೆ ಜೀವರಾಸಾಯನಿಕ ವಿಜ್ಞಾನ, ವೈದ್ಯ, ಆಹಾರ ವಿಜ್ಞಾನ, ಜೀವ ವಿಜ್ಞಾನ ಮೊದಲಾದ ಕ್ಷೇತ್ರಗಳನ್ನು ಪ್ರಭಾವಿಸಿತು. ರುಬ್ನರ್ ಮ್ಯೂನಿಕ್ನ ಕಾಲೇಜಿನಲ್ಲಿ ಪದವಿ ಪಡೆದ ನಂತರ ಸುಪ್ರಸಿದ್ಧ ರಸಾಯನ ವಿಜ್ಞಾನಿ ಅಡಾಲ್ಫ್ ಬೇಯರ್ ಹಾಗೂ ತದನಂತರ ಜರ್ಮನಿಯಲ್ಲಿ ಅಂದು ಸುಪ್ರಸಿದ್ಧನೆನಿಸಿದ್ದ ಕಾರ್ಲ್ ಫಾನ್ ವೈಟನ್ನ ಮಾರ್ಗದರ್ಶನದಲ್ಲಿ ಸಂಶೋಧನೆ ನಡೆಸಿದ. ಮಾರ್ಬರ್ಗ್ ವಿಶ್ವವಿದ್ಯಾನಿಲಯದಲ್ಲಿ ನಂತರ ಪ್ರೊಫೆಸರ್ ಆಗಿ ಕಾರ್ಯನಿರ್ವಹಿಸಿದ. ಈ ಸಂದರ್ಭದಲ್ಲಿ ಮೊಲ, ಇಲಿ, ನಾಯಿ ಮೊದಲಾದ ಪ್ರಾಣಿಗಳ ಮೇಲೆ ಸಂಶೋಧನೆ ನಡೆಸಿ ಆಹಾರ ವಿಜ್ಞಾನದ ಮೂಲ ತತ್ವ ಎಂದು ಪ್ರಸಿದ್ಧಿಯಾದ ಐಸೋಡೈನಾಮಿಕ್ ಸೂತ್ರವನ್ನು ವಿವರಿಸಿದ. ಈ ಮೂಲಕ ಅದುವರೆಗೂ ಜೀವಿಗಳ ದೇಹದಲ್ಲಿ ಅವು ಸೇವಿಸಿದ ಆಹಾರದ ಪ್ರಭಾವವೇನೆಂಬುದರ ಬಗ್ಗೆ ಇದ್ದ ನಂಬಿಕೆಗಳು ಬುಡಮೇಲಾದವು. ರುಬ್ನರ್ನ ವಿಚಾರಗಳಿಗೂ ಮೊದಲು ಜೀವಿಗಳು ಸೇವಿಸುವ ಆಹಾರದಲ್ಲಿ ಪ್ರೋಟೀನ್ಗಳೇ ಪ್ರಮುಖ ಎಂಬ ನಂಬಿಕೆ ಇತ್ತು. ಜೀವಿಗಳ ಚೈತನ್ಯಕ್ಕೆ ಇದುವೇ ಕಾರಣವೆಂಬ ವಿಶ್ವಾಸವಿತ್ತು. ಹೆಚ್ಚೆಚ್ಚು ಪ್ರೋಟೀನ್ ಅನ್ನು ಸೇವಿಸಿದಷ್ಟು ಹೆಚ್ಚೆಚ್ಚು ಶಕ್ತಿ ದೇಹಕ್ಕೆ ಒದಗುತ್ತದೆ ಎಂದು ನಂಬಲಾಗಿತ್ತು. ದೇಹದ ಚಟುವಟಿಕೆಗಳಿಗೂ ಆಹಾರದಲ್ಲಿರುವ ಕೊಬ್ಬು ಮತ್ತು ಸಕ್ಕರೆಯ ಅಂಶಕ್ಕೂ ಸಂಬಂಧ ಇಲ್ಲ ಎನ್ನುತ್ತಿದ್ದರು. ಎಲ್ಲಾ ಪ್ರೋಟೀನ್ಗಳು ಒಂದೇ ಪ್ರಮಾಣದ ಶಕ್ತಿಯನ್ನು ಒದಗಿಸುತ್ತವೆ, ಹೀಗಾಗಿ ಯಾವುದೇ ಪ್ರೋಟೀನ್ ಆದರೂ ಒಂದೇ ಎಂದು ಎಲ್ಲರೂ ನಂಬಿದ್ದರು. ರುಬ್ನರ್ನ ಗುರುವಾದ ವೈಟ್ ಕೂಡ ಇದನ್ನೇ ನಂಬಿದ್ದ. ಆದರೆ ಅವನ ನೆರಳಲ್ಲೇ ಸಂಶೋಧನೆ ನಡೆಸಿದ ರುಬ್ನರ್ ಗುರುವಿನ ವಿಚಾರಗಳನ್ನೇ ತಪ್ಪು ಎಂದು ಬಿಟ್ಟ. ಪ್ರಾಣಿಗಳಿಗೆ ನಿರ್ದಿಷ್ಟ ಪ್ರೋಟೀನು, ಕಾರ್ಬೋಹೈಡ್ರೇಟು, ಕೊಬ್ಬು ಮುಂತಾದವನ್ನು ಅಳೆದು ತೂಕ ಮಾಡಿ ಪ್ರಾಣಿಗಳಿಗೆ ಸೇವಿಸಲು ಕೊಟ್ಟ. ಅನಂತರ ಅವುಗಳು ಉಸಿರಿಸಿದ ಉಸಿರು, ವರ್ಜಿಸಿದ ಮಲ ಮತ್ತು ಮೂತ್ರವನ್ನು ಎಚ್ಚರದಿಂದ ಸಂಗ್ರಹಿಸಿ ಅವುಗಳಲ್ಲಿ ಇದ್ದ ತ್ಯಾಜ್ಯಗಳನ್ನು ಅಳೆದು ಪ್ರಾಣಿಗಳ ದೇಹದಿಂದ ಕಳೆದು ಹೋದ ಶಕ್ತಿಯ ಪ್ರಮಾಣವನ್ನು ಗಣಿಸಿದ. ಪ್ರಾಣಿಗಳ ದೇಹದಲ್ಲಿ ಹುಟ್ಟಿದ ಶಾಖವನ್ನು ಲೆಕ್ಕ ಹಾಕಿದ. ಈ ಎಲ್ಲಾ ಲೆಕ್ಕಾಚಾರಗಳನ್ನು ಬಳಸಿಕೊಂಡು ಯಾವ್ಯಾವ ಪದಾರ್ಥ ಎಷ್ಟೆಷ್ಟು ಶಕ್ತಿಯನ್ನು ನೀಡಿರಬಹುದು ಎಂದು ಗಣಿಸಿದ. ಇದು ಅವನ ಐಸೋಡೈನಾಮಿಕ್ ಸೂತ್ರಕ್ಕೆ ಮೂಲವಾಯಿತು. ಪ್ರೋಟೀನು, ಕೊಬ್ಬು ಹಾಗೂ ಶರ್ಕರಗಳು ಒಂದೊಂದು ನಿರ್ದಿಷ್ಟ ಪ್ರಮಾಣದ ಶಕ್ತಿಯನ್ನಷ್ಟೇ ನೀಡಬಲ್ಲವು. ಆಹಾರದಲ್ಲಿ ಅವು ಇರುವ ಪ್ರಮಾಣವನ್ನು ಗಮನಿಸಿದರೆ ಒಟ್ಟಾರೆ ದೇಹಕ್ಕೆ ದೊರೆಯುವ ಶಕ್ತಿಯನ್ನು ಗಣಿಸಬಹುದು ಎಂದು ತರ್ಕಿಸಿದ. ನಿರ್ದಿಷ್ಟ ಪ್ರಮಾಣದ ಶಕ್ತಿಯನ್ನು ಉತ್ಪಾದಿಸಲು ಎಷ್ಟು ಪ್ರೋಟೀನು, ಎಷ್ಟು ಕಾರ್ಬೋಹೈಡ್ರೇಟು ಹಾಗೂ ಎಷ್ಟು ಶರ್ಕರ ಬೇಕಾಗಬಹುದು ಎಂದು ಲೆಕ್ಕ ಹಾಕಬಹುದು ಎಂದ. 1 ಗ್ರಾಂ ಪ್ರೋಟೀನು ನೀಡುವ ಶಕ್ತಿಗೂ 1 ಗ್ರಾಂ ಶರ್ಕರ ನೀಡುವ ಶಕ್ತಿಗೂ ವ್ಯತ್ಯಾಸ ಇರುವುದನ್ನು ನಿರೂಪಿಸಿದ. ಶರ್ಕರಕ್ಕಿಂತಲೂ 1 ಗ್ರಾಂ ಕೊಬ್ಬು ಹೆಚ್ಚು ಶಕ್ತಿಯನ್ನು ಕೊಡುತ್ತದೆ ಎಂಬುದು ಇವನ ಶೋಧವಾಗಿತ್ತು. ಇದು ಇಂದಿಗೂ ಆಹಾರ ಹಾಗೂ ಪೋಷಣ ವಿಜ್ಞಾನದ ಮೂಲವಾಗಿದೆ. ಬೊಜ್ಜು ಬರುವುದಕ್ಕೆ ಕೇವಲ ಕೊಬ್ಬು ಸೇವನೆಯಷ್ಟೇ ಅಲ್ಲ, ಕಾರ್ಬೋಹೈಡ್ರೇಟಿನ ಅತಿ ಸೇವನೆಯು ಕಾರಣ ಎನ್ನುವುದರ ಕೂಡ ಈ ತತ್ವದ ಆಧಾರದಲ್ಲಿಯೇ ನಮಗೆ ಅರಿವಾಯಿತು. ಆಹಾರ ಸೇವನೆಗೆ ಅಧಿಕವಾದ, ಜೀರ್ಣಿಸದೆ ಅಥವಾ ಶಕ್ತಿಯಾಗಿ ಬದಲಾಗದ ಪೌಷ್ಟಿಕಾಂಶಗಳು ಕೊಬ್ಬಾಗಿ ಉಳಿಯುತ್ತವೆ ಎಂಬುದು ಇದರಿಂದ ಅರ್ಥ ಮಾಡಿಕೊಳ್ಳಬಹುದಾಗಿತ್ತು. ಆರಂಭದಲ್ಲಿ ರುಬ್ನರ್ನ ವಿಚಾರಗಳನ್ನು ಬಹಳಷ್ಟು ಜನ ವಿರೋಧಿಸಿದರು. ಆತನ ಗುರು ವೈಟ್ ಕೂಡ ಇದನ್ನು ವಿರೋಧಿಸಿದ್ದ. ಆದರೆ ಅದು ಯಾವುದನ್ನು ಮನಸ್ಸಿಗೆ ಹಚ್ಚಿಕೊಳ್ಳದೆ ತನ್ನ ಸಂಶೋಧನೆಗಳನ್ನು ರುಬ್ನರ್ ಮುಂದುವರೆಸಿದ. ಕ್ರಮೇಣ ಆತನ ವಿಚಾರಗಳು ಸತ್ಯವೆಂಬುದು ಎಲ್ಲರಿಗೂ ಅರಿವಾಯಿತು. ರುಬ್ನರ್ನಿಗೆ ನೋಬಲ್ ಪಾರಿತೋಷಕ ಸಿಗಬೇಕಿತ್ತು ಎಂದು ಅವನ ಹಲವು ಸಹೋದ್ಯೋಗಿಗಳು ನಂಬಿದ್ದರು. ಅಂತಹ ಪ್ರಶಸ್ತಿ ಸಿಗದೇ ಹೋದರೂ ವೈದ್ಯ, ಔಷಧ ವಿಜ್ಞಾನ, ಆಹಾರ ಮತ್ತು ಪೋಷಣ ವಿಜ್ಞಾನದಲ್ಲಿ ಇಂದಿಗೂ ಅನಿವಾರ್ಯವೆನಿಸುವ ವಿಚಾರಗಳನ್ನು ರುಬ್ನರ್ ಮಂಡಿಸಿದ. ಅಂತಹ ವಿಜ್ಞಾನಿ ಹುಟ್ಟಿದ ದಿನ ಇಂದು ಜೂನ್ 2.
1: ಇದು ಇಂದಿನ ಜಾಣ ಸುದ್ದಿ. ರಚನೆ ಕೊಳ್ಳೇಗಾಲ ಶರ್ಮಾ, ಜಾಣಧ್ವನಿ ಕುಮಾರಿ ಅಮೃತೇಶ್ವರಿ ಬಿ, ಶ್ರೀ ಕೊಳ್ಳೇಗಾಲ ಶರ್ಮಾ ಮತ್ತು ಕುಮಾರಿ ಸಿಂಧು. ಜಾಣ ಸುದ್ದಿ ಒಂದು ಉಚಿತ ಧ್ವನಿ ಪತ್ರಿಕೆ. ಇದನ್ನು ನೀವು ಸ್ಪೋಟಿಫೈ, ಗೂಗಲ್ ಪಾಡ್ಕಾಸ್ಟ್, ಅಮೆಜಾನ್ ಪ್ರೈಮ್ಗಳಲ್ಲಿ ಕೂಡ ಕೇಳಬಹುದು. ಯೂಟ್ಯೂಬ್ನಲ್ಲಿಯೂ ಕೂಡ ಈಗ ಇದು ದೊರೆಯುತ್ತಿದೆ. ನಿಮ್ಮ ಮಿತ್ರರೊಂದಿಗೆ ಇದನ್ನು ಉಚಿತವಾಗಿ ಹಂಚಿಕೊಳ್ಳಬಹುದು. ಒಂದು ವೇಳೆ ಜಾಣ ಸುದ್ದಿಗೆ ಸಲಹೆ, ಸಂದೇಹ, ಪ್ರಶ್ನೆಗಳನ್ನು ಕಳಿಸುವುದಿದ್ದಲ್ಲಿ 9886640328 ಈ ನಂಬರಿಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ.
2: ಇದುವರೆಗೂ ಕನ್ನಡದ ವಿಜ್ಞಾನ ಧ್ವನಿ ಪತ್ರಿಕೆ ಜಾಣ ಸುದ್ದಿ ಕೇಳಿದ್ದೀರಿ. ಇದನ್ನು ನಡೆಸಿಕೊಟ್ಟ ಎಲ್ಲರಿಗೂ ಧನ್ಯವಾದಗಳು.
3: ಪರಿಸರದ ಕುರಿತು ಪದಗಳ ಅರ್ಥವನ್ನು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಲ್ಲಿ ಮುಖ್ಯ ಪರಿಸರ ಅಧಿಕಾರಿಯಾಗಿ ಕೆಲಸ ನಿರ್ವಹಿಸಿ ನಿವೃತ್ತರಾಗಿರುವ ಶ್ರೀ ಡಿಆರ್ ಕುಮಾರಸ್ವಾಮಿಯವರು ನಮ್ಮ ಪರಿಸರ ಪ್ರಿಯರಿಗಾಗಿ ಪ್ರಸ್ತುತಪಡಿಸಲಿದ್ದಾರೆ. ಬನ್ನಿ, ಅವರ ಮಾತುಗಳನ್ನು ಆಲಿಸಿ ಪರಿಸರವನ್ನು ಅರಿಯೋಣ.
4: 418ನೆಯ ಎಪಿಸೋಡ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ಸ್ 2016, ಘನತ್ಯಾಜ್ಯ ನಿರ್ವಹಣೆಯ ನಿಯಮ 2017 ಕನ್ನಡದಲ್ಲಿ. ಘನತ್ಯಾಜ್ಯಗಳ ಸಂಗ್ರಹಣೆ, ಸಂಸ್ಕರಣೆ ಮತ್ತು ಸಾರ್ವಜನಿಕ ಆರೋಗ್ಯಗಳನ್ನು ಗಮನದಲ್ಲಿಟ್ಟುಕೊಂಡು ಮಾಡುವ ಸುರಕ್ಷತಾ ಹಾಗೂ ಮಿತವ್ಯಯಕಾರಿ ವಿನಿಯೋಗ. ಉತ್ತಮ ಘನತ್ಯಾಜ್ಯ ನಿರ್ವಹಣೆಯು ಆರ್ಥಿಕ, ಸಾಮಾಜಿಕ, ಆರೋಗ್ಯ, ಪರಿಸರಿಕ ಹಾಗೂ ಸೌಂದರ್ಯಾತ್ಮಕ ಅಂಶಗಳನ್ನು ಪರಿಗಣಿಸುತ್ತದೆ. ಘನಕಸದ ಕೊಳೆಯುವಿಕೆಯಿಂದ ತ್ವರಿತಗತಿಯಲ್ಲಿ ಬೆಳೆಯುವ ರೋಗಾಣುಗಳು ಹರಡುವ ರೋಗ ರುಜಿನಗಳಿಂದ ಮತ್ತು ಘನಕಸದಲ್ಲಿರುವ ವಿಷಕರ ಹಾಗೂ ಅಪಾಯಕಾರಿ ರಾಸಾಯನಿಕಗಳು ಉಂಟು ಮಾಡುವ ನೆಲ, ಜಲ ಹಾಗೂ ವಾಯುಮಾಲಿನ್ಯದಿಂದ ಸಾರ್ವಜನಿಕ ಆರೋಗ್ಯವನ್ನು ಕಾಪಾಡಬೇಕಾದದ್ದು ಘನತ್ಯಾಜ್ಯ ನಿರ್ವಹಣೆಯ ಪ್ರಥಮ ಗುರಿಯಾಗಿರಬೇಕು. ಇದರೊಂದಿಗೆ ಕಸದಲ್ಲಿರುವ ಹಲವು ಪದಾರ್ಥಗಳನ್ನು ಮರಳಿ ಪಡೆದು ಬಳಸುವುದು, ರೀಸೈಕ್ಲಿಂಗ್ ಅಥವಾ ಪುನರಾವರ್ತಿಸುವುದು ಮುಂತಾದವುಗಳಿಂದ ಸಂಪನ್ಮೂಲಗಳ ಬಳಕೆಯ ದಕ್ಷತೆಯನ್ನು ಹೆಚ್ಚಿಸುವುದು. ಘನತ್ಯಾಜ್ಯದಲ್ಲಿರುವ ಶಕ್ತಿಯನ್ನು ಮರಳಿ ಪಡೆದು ಹಲವು ಕೆಲಸಗಳಿಗೆ ಬಳಸುವುದು ಇತ್ಯಾದಿಗಳು ನಿರ್ವಹಣೆಯ ಉದ್ದೇಶವಾಗಿರಬೇಕು. ಮೊತ್ತ ಮೊದಲಿಗೆ ಘನಕಸದ ಪ್ರಮಾಣವನ್ನು ಕಡಿಮೆ ಮಾಡಬೇಕು. ಇದಕ್ಕಾಗಿ ಸಂಪನ್ಮೂಲಗಳ ಅನಾವಶ್ಯಕತೆ ಬಳಕೆಯನ್ನು ಕಡಿಮೆ ಮಾಡಬೇಕು. ಇದರಿಂದ ಸಂಪನ್ಮೂಲ ಸಂರಕ್ಷಣೆಯೂ ಆಗುತ್ತದೆ ಮತ್ತು ತ್ಯಾಜ್ಯಗಳ ಉತ್ಪಾದನೆಯೂ ಕಡಿಮೆಯಾಗುತ್ತದೆ. ಹೀಗೆ ಕಸದ ಮೂಲವನ್ನೇ ಕಡಿಮೆ ಮಾಡುವುದರಿಂದ ಕಸದ ಪ್ರಮಾಣ ಕಡಿಮೆಯಾಗುತ್ತದೆ. ಇದನ್ನು ಉತ್ಪತ್ತಿಯಾದ ಕಸವನ್ನು ವಿಲೇವರಿ ಮಾಡಲು ಹಲವು ವಿಧಾನಗಳಿವೆ. ಸಾಮಾನ್ಯವಾಗಿ ರೂಢಿಯಲ್ಲಿರುವ ವಿಧಾನಗಳನ್ನು ಇಲ್ಲಿ ಕೊಡಲಾಗಿದೆ. ಕಸವನ್ನು ಗುಂಡಿಗಳಲ್ಲಿ ತುಂಬುವುದು, ಭೂಭರ್ತಿ. ಇಲ್ಲಿ ಕಸವನ್ನು ತಗ್ಗಾದ ಪ್ರದೇಶಗಳಲ್ಲಿ ಆಳವಿಲ್ಲದ ನೀರಿನ ಗುಂಡಿಗಳಲ್ಲಿ ತುಂಬುತ್ತಾರೆ. ಇದನ್ನು ಅನಿಯಂತ್ರಿತ ತುಂಬುವಿಕೆ ಎಂದು ಕರೆಯುತ್ತಾರೆ. ಇದರಿಂದ ತಗ್ಗಾದ ಭೂಮಿಯನ್ನು ಸಮತಟ್ಟಾಗಿ ಮಾಡಬಹುದು. ಇದೊಂದು ಮಿತವ್ಯಯಕಾರಿ ವಿಧಾನ. ಈ ವಿಧಾನದಲ್ಲಿ ಎಲ್ಲ ಬಗೆಯ ಘನಕಸವನ್ನು ತುಂಬಲಾಗುವುದಿಲ್ಲ. ಬೀದಿ ಕಸ, ರಸ್ತೆ ಕಟ್ಟಡಗಳಲ್ಲಿ ವ್ಯರ್ಥವಾದ ಇಟ್ಟಿಗೆ ಚೂರುಗಳು, ಮರಳು ಇತ್ಯಾದಿಗಳನ್ನು ಮಾತ್ರ ತುಂಬಬಹುದು. ಜೈವಿಕ ಪದಾರ್ಥಗಳು ಕೊಳೆತು ವಾಸನೆ ಬರುವುದರಿಂದ ಹಾಗೂ ಈ ಪದಾರ್ಥಗಳಲ್ಲಿ ಬೆಳೆಯುವ ಹಲವು ರೋಗಕಾರಕಗಳು ರೋಗ ಹರಡುವುದರಿಂದ ಇಂಥ ಕಸವನ್ನು ತುಂಬಿದರೆ ಸಾರ್ವಜನಿಕರ ಆರೋಗ್ಯಕ್ಕೆ ಹಾನಿಕಾರಕ. ಗುಂಡಿಗಳಲ್ಲಿ ತುಂಬಿದ ಕಸವನ್ನು ಉರಿಸಿದರೆ ವಾಯುಮಾಲಿನ್ಯ ಉಂಟಾಗುತ್ತದೆ. ಎರಡನೆಯದು ನೈರ್ಮಲ್ಯ ಭೂಭರ್ತಿ, ಸ್ಯಾನಿಟರಿ ಲ್ಯಾಂಡ್ಫಿಲ್. ಈ ವಿಧಾನದಲ್ಲಿ ಕಸವನ್ನು ಗುಂಡಿಗಳಲ್ಲಿ ಹಾಕಿ ಮಣ್ಣಿನಿಂದ ಮುಚ್ಚುತ್ತಾರೆ. ಕಸದ ಗಾತ್ರವನ್ನು ಕಡಿಮೆ ಮಾಡುವುದು, ಕಸವನ್ನು ಮಣ್ಣಿನಿಂದ ಮುಚ್ಚಿ ಸಾರ್ವಜನಿಕರ ಆರೋಗ್ಯ ಸಮಸ್ಯೆಗೆ ಪರಿಹಾರ ನೀಡುವುದು ಮುಂತಾದವು ಈ ವಿಧಾನದ ಉದ್ದೇಶಗಳು. ನೈರ್ಮಲ್ಯ ಭೂಭರ್ತಿಯಲ್ಲಿ ಗುಂಡಿಗೆ ತುಂಬುವ ಕಸದ ಪ್ರಮಾಣವನ್ನು ನಿಯಂತ್ರಿಸುತ್ತಾರೆ. ಸ್ಥಳದ ಆಯ್ಕೆಯನ್ನು ವೈಜ್ಞಾನಿಕವಾಗಿ ಮಾಡುವುದು, ಉತ್ತಮ ಕ್ರಮಗಳಿಂದ ಕಸವನ್ನು ಅಡಕಗೊಳಿಸುವುದು, ಕ್ಷಲನೆಗೊಂಡ ಪದಾರ್ಥಗಳನ್ನು ಗುಂಡಿಯ ತಳದಲ್ಲಿ ವ್ಯವಸ್ಥಿತವಾಗಿ ಶೇಖರಿಸಿ ಜಲಮಾಲಿನ್ಯವನ್ನು ತಡೆಗಟ್ಟುವುದು ಇತ್ಯಾದಿ ಕ್ರಮಗಳನ್ನು ನೈರ್ಮಲ್ಯ ಭೂಭರ್ತಿಯಲ್ಲಿ ಅನುಸರಿಸುವುದರಿಂದ ಇದು ತುಂಬುವ ಭೂಭರ್ತಿ ವಿಧಾನಕ್ಕಿಂತ ಉತ್ತಮವಾಗಿದೆ. ಮೂರನೆಯದು ಭಸ್ಮೀಕರಣ ಅಥವಾ ಇನ್ಸಿನರೇಷನ್. ಭಸ್ಮೀಕರಣದಲ್ಲಿ ಕುಲುಮೆಗಳಲ್ಲಿ ಕಸವನ್ನು ಅಧಿಕ ಉಷ್ಣತೆಯಲ್ಲಿ ಸುಡುತ್ತಾರೆ, ಅಂದರೆ 1200 ಡಿಗ್ರಿ ಸೆಂಟಿಗ್ರೇಡ್ಗಿಂತ ಅಧಿಕ ಉಷ್ಣತೆಯಲ್ಲಿ ಸುಡುತ್ತಾರೆ. ಭೂಭರ್ತಿಗೆ ಸೂಕ್ತ ಸ್ಥಳ ದೊರೆಯದ ಕಡೆ ಹಾಗೂ ಕಸದ ಕ್ಯಾಲೊರಿ ಮೌಲ್ಯ ಹೆಚ್ಚಾಗಿರುವ ಕಡೆ ಈ ವಿಧಾನವನ್ನು ಬಳಸುತ್ತಾರೆ. ಕಸವನ್ನು ಸುಡುವುದರಿಂದ ಕಸದ ಪ್ರಮಾಣ ಕಡಿಮೆಯಾಗುತ್ತದೆ, 10% ಆಗುತ್ತದೆ, ಮತ್ತು ಕಸದಲ್ಲಿನ ಶಕ್ತಿಯನ್ನು ಮರಳಿ ಪಡೆದು ಇದರಿಂದ ವಿದ್ಯುಚ್ಛಕ್ತಿಯನ್ನು ಉತ್ಪಾದಿಸಬಹುದು. ಸಾಮಾನ್ಯವಾಗಿ ಆಸ್ಪತ್ರೆಗಳಲ್ಲಿ ಉತ್ಪತ್ತಿಯಾಗುವ ರೋಗಕಾರಕ ಕಸವನ್ನು ಸುಟ್ಟು ಇನ್ಸಿನರೇಷನ್ ಮಾಡುತ್ತಾರೆ. ಅದರಿಂದ ಉತ್ಪತ್ತಿಯಾಗುವ ಶಕ್ತಿಯನ್ನು ನೀರು ಕಾಯಿಸಲು ಬಳಸಬಹುದು. ಭಸ್ಮೀಕರಣವು ದುಬಾರಿಯ ವಿಧಾನ, ಏಕೆಂದರೆ ಇದಕ್ಕೆ ಅತ್ಯಂತ ಹೆಚ್ಚು ಡೀಸೆಲ್ ಖರ್ಚಾಗುತ್ತದೆ. ಅಲ್ಲದೆ ಕಸವನ್ನು ಸುಡುವುದರಿಂದ ವಾಯುಮಾಲಿನ್ಯದ ಸಾಧ್ಯತೆಯು ಹೆಚ್ಚಾಗುತ್ತದೆ. ನಾಲ್ಕನೆಯ ವಿಧಾನ ಉಷ್ಣ ವಿಭಜನೆ, ಪೈರಾಲಿಸಿಸ್. ಉಷ್ಣ ವಿಭಜಕ ಕ್ರಿಯಾಕಾರಿಗಳಲ್ಲಿ 600 ಸೆಂಟಿಗ್ರೇಡ್ನಿಂದ 1000 ಡಿಗ್ರಿ ಸೆಂಟಿಗ್ರೇಡ್ನವರೆಗೆ ಉಷ್ಣತೆಯಲ್ಲಿ ಆಮ್ಲಜನಕದ ಕಡಿಮೆ ಪ್ರಮಾಣ ಇರುವ ಹಾಗೂ ಇಲ್ಲದಿರುವ ವಾತಾವರಣದಲ್ಲಿ ಕಸವನ್ನು ಸುಡುತ್ತಾರೆ. ಈ ಪ್ರಕ್ರಿಯೆಯಿಂದ ರಾಸಾಯನಿಕ ಪದಾರ್ಥಗಳನ್ನು ಮತ್ತು ಜೈವಿಕ ಕಸದಲ್ಲಿರುವ ರಾಸಾಯನಿಕ ಶಕ್ತಿಯನ್ನು ಮರಳಿ ಪಡೆಯುತ್ತಾರೆ. ಟಾರ್ ಅಥವಾ ಮೆಥೆನಾಲ್, ಅಸಿಟೋನ್, ಅಸಿಟಿಕ್ ಆಮ್ಲಗಳುಳ್ಳ ತೈಲ, ಹೈಡ್ರೋಜನ್, ಮೀಥೇನ್, ಇಂಗಾಲದ ಮಾನಾಕ್ಸೈಡ್, ಇಂಗಾಲದ ಡೈಆಕ್ಸೈಡ್, ಗಾಜು ಲೋಹದಂತಹ ಜಲ ಪದಾರ್ಥಗಳು, ಶುದ್ಧ ಇಂಗಾಲದಿಂದ ಕೂಡಿದ ಇದ್ದಿಲು ಮುಂತಾದವುಗಳು ಉಷ್ಣ ವಿಭಜನೆಯಿಂದ ಉಂಟಾಗುತ್ತವೆ ಅಥವಾ ಮರಳಿ ಪಡೆಯುವ ಪದಾರ್ಥಗಳು. ಈ ವಿಧಾನದಲ್ಲಿ ಕಸವು 90%ನಷ್ಟು ಕಡಿಮೆಯಾಗುತ್ತದೆ. ವಾಯುಮಾಲಿನ್ಯದ ಸಮಸ್ಯೆಯು ಕಡಿಮೆಯಾಗುತ್ತದೆ. ಈ ವಿಧಾನದಲ್ಲಿ 1 ಟನ್ ಘನತ್ಯಾಜ್ಯ ಸಂಸ್ಕರಣೆಯಿಂದ ಉತ್ಪತ್ತಿಯಾಗುವ ಶಕ್ತಿಯ ಪ್ರಮಾಣವು 1 ಬ್ಯಾರಲ್ ಅಥವಾ 150 ಲೀಟರ್ ತೈಲ ಶಕ್ತಿಗೆ ಸಮ ಎಂದು ತಿಳಿದು ಬಂದಿದೆ. 5, ಪುನರಾವರ್ತನೆ ಮತ್ತು ಮರುಬಳಕೆ. ಈ ವಿಧಾನದಲ್ಲಿ ಉಪಯುಕ್ತವಾದ ಪದಾರ್ಥಗಳನ್ನು ಘನಕಸದಿಂದ ಬೇರ್ಪಡಿಸಿ ಅವುಗಳನ್ನು ಮರುಬಳಸಬಹುದು ಅಥವಾ ಪುನರಾವರ್ತಿಸಬಹುದು. ಇದರಿಂದ ಕಸದ ಪ್ರಮಾಣವು ಕಡಿಮೆಯಾಗುತ್ತದೆ. ಕೆಲವೊಮ್ಮೆ ಈ ವಿಧಾನಗಳಿಂದ ಶಕ್ತಿಯನ್ನು ಕೂಡ ಪಡೆಯಬಹುದಿದೆ. ಮರ, ಪ್ಲಾಸ್ಟಿಕ್, ಕಲ್ಲು, ಗಾಜು ಮುಂತಾದವುಗಳಲ್ಲದೆ ಇತರ ಪದಾರ್ಥಗಳನ್ನು ಕೂಡ ಮರುಬಳಸಬಹುದು. ಕಾಗದವನ್ನು, ಬಟ್ಟೆಯ ಸಣ್ಣ ಚೂರುಗಳನ್ನು ಪುನರಾವರ್ತಿಸಿ ತಿರುಳನ್ನು ಪಡೆಯಬಹುದು. ಲೋಹಗಳನ್ನು ಮರುಬಳಕೆ ಮಾಡಬಹುದು. ತವರ ಡಬ್ಬಿಗಳಿಂದ ತವರನ್ನು ಮರಳಿ ಪಡೆಯಬಹುದು. ಧೂಳು ಹಾಗೂ ಇದ್ದಲು ಚೂರುಗಳನ್ನು ಇಟ್ಟಿಗೆ ತಯಾರಿಕೆಯಲ್ಲಿ ಬಳಸಬಹುದು. ಒಡೆದ ಗಾಜಿನ ಚೂರುಗಳಿಂದ ಮರಳಿ ಗಾಜನ್ನು ಅಥವಾ ಉಪ್ಪು ಕಾಗದವನ್ನು ತಯಾರಿಸಬಹುದು. ತರಕಾರಿ ಹಣ್ಣುಗಳ ಸಿಪ್ಪೆಗಳನ್ನು ಕಾಂಪೋಸ್ಟೀಕರಿಸಬಹುದು ಅಥವಾ ಜೈವಿಕ ಅನಿಲ ತಯಾರಿಕೆಗೆ ಬಳಸಬಹುದು. ಹೀಗೆ ಅನೇಕ ಪದಾರ್ಥಗಳನ್ನು ಮರುಬಳಕೆ ಮಾಡಬಹುದು ಅಥವಾ ಪುನರಾವರ್ತನೆ ಮಾಡಬಹುದು, ರೀಸೈಕಲಿಂಗ್. 6ನೇದು ಜೈವಿಕ ಅನಿಲ ಉತ್ಪಾದನೆ. ಕಸದಲ್ಲಿರುವ ತರಕಾರಿ ಹಣ್ಣುಗಳ ಸಿಪ್ಪೆಗಳಂತಹ ಜೈವಿಕ ಕಸವನ್ನು ಅವಾಯುಕ ಜೀವ ಪ್ರಕ್ರಿಯೆಯಿಂದ ಜೀರ್ಣಗೊಳಿಸಿದಾಗ ಜೈವಿಕ ಅನಿಲ ಮೀಥೇನ್ ಗ್ಯಾಸ್ ಉತ್ಪತ್ತಿಯಾಗುತ್ತದೆ. ಜೈವಿಕ ಅನಿಲವನ್ನು ಇಂಧನವನ್ನಾಗಿಯೂ LPG ಗ್ಯಾಸ್ನಂತೆ ಇಂಧನವನ್ನಾಗಿ ಬಳಸಬಹುದಾಗುತ್ತದೆ. ಇದನ್ನು ನಾವು ಗೋಬರ್ ಗ್ಯಾಸ್ ಪ್ಲಾಂಟ್ ಎಂದು ಸಹ ಕರೆಯಬಹುದಾಗಿದೆ. 7ನೇ ವಿಧಾನ ಪ್ರೋಟೀನ್ಗಾಗಿ ಪರಿವರ್ತನೆ. ಘನಕದದ ಸೆಲ್ಯುಲೋಸ್ ಭಾಗದಿಂದ ಪ್ರೋಟೀನ್ಗಳನ್ನು ತಯಾರಿಸಬಹುದು. ಅಮೈನೋ ಆಮ್ಲಗಳಿಂದ ಶ್ರೀಮಂತವಾದ ಪ್ರೋಟೀನ್ಗಳು ಜಾನುವಾರುಗಳಿಗೆ ಉತ್ತಮ ಮೇವು. 8ನೇ ವಿಧಾನ ಗುಳಿಗೆಗಳ ತಯಾರಿಕೆ ಅಥವಾ ಪ್ಯಾಲಟೈಜೇಷನ್. ಕಸದಲ್ಲಿರುವ ಮರಳು, ಲೋಹ ಚೂರುಗಳು ಮುಂತಾದವುಗಳನ್ನು ಬೇರ್ಪಡಿಸಿ ಅನಂತರ ಉಳಿದ ಪದಾರ್ಥವನ್ನು ಒಣಗಿಸಿ ಅಡಕಗೊಳಿಸಿ ಇಂಧನ ಗುಳಿಗೆಗಳನ್ನಾಗಿ ಮಾಡುತ್ತಾರೆ. ಇದೊಂದು ಸರಳ ವಿಧಾನ. ಕೆಲವೊಮ್ಮೆ ಕಾಫಿ ಹೊಟ್ಟು, ಮರದ ಹೊಟ್ಟುಗಳನ್ನು ಗುಳಿಗೆಗಳಿಗೆ ಬೆರೆಸುತ್ತಾರೆ. ಇದರಿಂದ ಇಂಧನದ ಗುಳಿಗೆಗಳು ತಯಾರಾಗುತ್ತವೆ. ಇಂತಹ ಇಂಧನದ ಗುಳಿಗೆಗಳನ್ನು ಅಥವಾ ಪ್ಯಾಲೆಟ್ಗಳನ್ನು ಕಾರ್ಖಾನೆಗಳಲ್ಲಿ ಬಳಸಬಹುದಾಗುತ್ತದೆ ಅಥವಾ ಅಡುಗೆ ಮನೆಯ ಒಲೆಗಳಲ್ಲೂ ಕೆಲವೊಮ್ಮೆ ಬಳಸಬಹುದಾಗಿದೆ. 9ನೇದು ತ್ಯಾಜ್ಯ ಇಂಧನ. ಘನಕಸದಲ್ಲಿ ಅಧಿಕ ದಾಹ್ಯ ಪದಾರ್ಥಗಳಿದ್ದರೆ ಇದನ್ನು ಇಂಧನವಾಗಿ ಕಲ್ಲಿದ್ದಿನ ಬದಲಿಗೆ ನೇರವಾಗಿ ಉಪಯೋಗಿಸುತ್ತಾರೆ. ಹೆಚ್ಚಿನ ಉಷ್ಣಶಕ್ತಿ ಘಟಕಗಳಲ್ಲಿ ತ್ಯಾಜ್ಯ ಇಂಧನವನ್ನು ಬಳಸುತ್ತಾರೆ. ತ್ಯಾಜ್ಯ ಇಂಧನದಲ್ಲಿ ಗಂಧಕದ ಪ್ರಮಾಣ ಕಡಿಮೆ ಇರುವುದರಿಂದ ಇದರ ಬಳಕೆಯಿಂದ ಗಂಧಕದ ಡೈಆಕ್ಸೈಡ್ನಿಂದಾಗುವ ವಾಯುಮಾಲಿನ್ಯವು ಕಡಿಮೆಯಾಗುತ್ತದೆ. 10ನೇ ವಿಧಾನ, ಕಾಂಪೋಸ್ಟೀಕರಣ. ಭಾರತದಲ್ಲಿ ಉತ್ಪತ್ತಿಯಾಗುವ ಘನತ್ಯಾಜ್ಯಗಳಲ್ಲಿ ಜೈವಿಕ ಕಸ ಹೆಚ್ಚಾಗಿರುತ್ತದೆ. ಹೀಗಾಗಿ ಕಸವನ್ನು ವಿಂಗಡಿಸಿ ಕೊಳೆಯುವಂತಹ ಕಸವನ್ನು ಕಾಂಪೋಸ್ಟೀಕರಣಗೊಳಿಸುತ್ತಾರೆ. ಅನಂತರ ಕಾಂಪೋಸ್ಟ್ ಅನ್ನು ಗೊಬ್ಬರವಾಗಿ ಬಳಸುತ್ತಾರೆ. ಒಂದು ವಿಧಾನವನ್ನು ಮಾತ್ರ ಅನುಸರಿಸಿ ಘನತ್ಯಾಜ್ಯ ನಿರ್ವಹಣೆಯನ್ನು ಮಾಡಲು ಸಾಧ್ಯವಿಲ್ಲ. ಹಲವು ಸೂಕ್ತ ವಿಧಾನಗಳನ್ನು ಆಯ್ಕೆ ಮಾಡಿ ಕಸ ನಿರ್ವಹಣೆಯನ್ನು ನಿಯೋಜಿಸಬೇಕಾಗುತ್ತದೆ. ಇದಕ್ಕೆ ಸಮಗ್ರ ಕಸ ನಿರ್ವಹಣೆ ಎಂದು ಹೇಳುತ್ತಾರೆ. ಘನತ್ಯಾಜ್ಯದಲ್ಲಿರುವ ಕಸವನ್ನು ಒಣ ಕಸ, ಹಸಿ ಕಸ, ವಿಷಕರ ಕಸ ಹಾಗೂ ಮಲಿನ ಕಸಗಳೆಂದು ಪ್ರತ್ಯೇಕಿಸಬೇಕಾಗುತ್ತದೆ. ಒಣ ಕಸ ಕಾಗದದ ಚೂರುಗಳು, ಪ್ಲಾಸ್ಟಿಕ್, ಗಾಜು, ರಬ್ಬರ್, ಚರ್ಮ, ಪಿಂಗಾಣಿ ಪಾತ್ರೆಗಳು ಹಾಗೂ ರದ್ದಿಯವರಿಗೆ ಮಾರಬಹುದಾದ ಕೆಲವು ಪದಾರ್ಥಗಳು ಇತ್ಯಾದಿಗಳನ್ನು ಈಗಾಗಲೇ ಉಪಯೋಗಿಸಿ ರಟ್ಟಿನ ಡಬ್ಬಗಳಲ್ಲಿ, ಚೀಲಗಳಲ್ಲಿ ಮತ್ತು ಬುಟ್ಟಿಗಳಲ್ಲಿ ಸಂಗ್ರಹಿಸಬಹುದು. ಇದನ್ನು ವಾರಕ್ಕೆ ಒಂದು ಅಥವಾ ಎರಡು ಬಾರಿ ಚಿಂದಿ ಆಯುವ ವ್ಯಕ್ತಿಗೆ ಕೊಡಬಹುದು. ಹಸಿ ಕಸ, ತರಕಾರಿ ಸಿಪ್ಪೆ, ಉಳಿದ ಆಹಾರ ಪದಾರ್ಥಗಳು, ಹಣ್ಣಿನ ಸಿಪ್ಪೆ, ಮೂಳೆ, ಮಾಂಸ ಮುಂತಾದ ಅಡಿಗೆ ಮನೆಯ ಕಸವನ್ನು ಸಾಕುಪ್ರಾಣಿಗಳಿಗೆ ಆಹಾರವಾಗಿ ಹಾಕಬಹುದು. ಅಥವಾ ಅಡಿಗೆ ಮನೆಯ ಕಸದೊಂದಿಗೆ ಉದುರಿದ ಎಲೆಗಳನ್ನು ಸೇರಿಸಿ ಮನೆಯ ಅಥವಾ ಶಾಲೆಯ ಕೈತೋಟಗಳಲ್ಲಿ, ಉದ್ಯಾನವನಗಳಲ್ಲಿ ಅಥವಾ ಹತ್ತಿರದ ಖಾಲಿ ಜಾಗಗಳಲ್ಲಿ ಗೊಬ್ಬರವನ್ನಾಗಿ ತಯಾರಿಸಬಹುದು. ವಿಷಕರ ಕಸ, ಅವಧಿ ಮೀರಿದ ಔಷಧಿಗಳಿದ್ದರೆ ಅವುಗಳನ್ನು ಉಪಯೋಗಿಸದಿದ್ದಲ್ಲಿ ಉಚಿತವಾಗಿ ಆಸ್ಪತ್ರೆಗಳಿಗೆ ಕೊಡಬಹುದು. ಆದರೆ ಉಪಯೋಗಕ್ಕೆ ಬಾರದ ಅವಧಿ ಮೀರಿದ ಔಷಧಿಗಳು, ಕೀಟನಾಶಕಗಳು, ರಾಸಾಯನಿಕಗಳು, ಬಳಸಿದ ಬ್ಯಾಟರಿಗಳು, ಟ್ಯೂಬ್ಲೈಟ್ಗಳು ಮುಂತಾದವುಗಳನ್ನು ವ್ಯವಸ್ಥಿತ ರೀತಿಯಲ್ಲಿ ಇವುಗಳನ್ನು ಪುನರ್ಬಳಕೆ ಮಾಡಿ ನಂತರದ ಉಳಿದ ಕಸವನ್ನು ವೈಜ್ಞಾನಿಕವಾಗಿ ವಿಸರ್ಜಿಸಬೇಕಾಗುತ್ತದೆ. ಮಲಿನ ಕಸ, ಸೋಂಕಿರುವ ಹತ್ತಿ ಕಸ, ಇಂಜೆಕ್ಷನ್, ಸಿರಿಂಜ್ ಅಥವಾ ಆಸ್ಪತ್ರೆಯಿಂದ ಬರುವ ಕಸ, ಸ್ಯಾನಿಟರಿ ಪ್ಯಾಡ್ಗಳು, ಗಾಯಕ್ಕೆ ಕಟ್ಟುವ ಬ್ಯಾಂಡೇಜ್ಗಳು, ಕಾಂಡೋಮ್ಗಳು ಮುಂತಾದವುಗಳನ್ನು ಎಸೆದು ಮೊದಲು ಚೀಲಗಳಲ್ಲಿ ಹಾಕಿ ಅದನ್ನು ಬಾಯಿ ಕಟ್ಟಿ ಸುರಕ್ಷಿತ ರೀತಿಯಲ್ಲಿ ನಿರ್ವಹಿಸಲು ಸಹಾಯಕವಾಗುವಂತೆ ನಗರ ಪಾಲಿಕೆಯ ತೊಟ್ಟಿಗಳಲ್ಲಿ ಹಾಕಬೇಕು. ಇತ್ತೀಚಿನ ದಿನಗಳಲ್ಲಿ ಇವುಗಳನ್ನು ಬಯೋಮೆಡಿಕಲ್ ವೇಸ್ಟ್ ಎಂದು ಕರೆಯುತ್ತಾರೆ. ಹಾಗಾಗಿ ಅದಕ್ಕಾಗಿಯೇ ಕರ್ನಾಟಕದಲ್ಲಿ ಸುಮಾರು 28 ಬಯೋಮೆಡಿಕಲ್ ವೇಸ್ಟ್ ಡಿಸ್ಪೋಸ್ ಮಾಡುವ ಉದ್ಯಮಗಳಿವೆ. ಎಲ್ಲ ಆಸ್ಪತ್ರೆಯ ಕಸವನ್ನು ಇವರಿಗೆ ಕೊಡುತ್ತಾರೆ. ಮನೆಯ ಪ್ರತಿಯೊಬ್ಬರು ಸದಸ್ಯರಿಗೂ ಕಸವನ್ನು ಪ್ರತ್ಯೇಕಿಸುವ ಬಗ್ಗೆ ವಿವರಿಸಬಹುದು. ನಗರ ಪಾಲಿಕೆಯು ಸಹಕಾರ ಪಡೆದು ಹತ್ತಿರದ ಸಸಿ ತೋಟಗಳಲ್ಲಾಗಲಿ, ಉದ್ಯಾನವನಗಳಲ್ಲಾಗಲಿ, ಅರಣ್ಯ ಇಲಾಖೆಯ ಸಸಿ ಕ್ಷೇತ್ರವಾಗಲಿ ಇರುವ ಖಾಲಿ ಜಾಗವನ್ನು ಪಡೆದು ಆ ಪ್ರದೇಶದ ಮನೆಗಳಿಂದ ಹೊರಬರುವ ಕಸವನ್ನು ಗೊಬ್ಬರವನ್ನಾಗಿ ಪರಿವರ್ತಿಸಬಹುದು. ಚಿಂಡಿ ಆಯುವ ವ್ಯಕ್ತಿಗಳನ್ನು ಸಂಘಟಿಸಿ ಸ್ವಯಂ ಸೇವಾ ಸಂಘಟನೆಗಳ ಸಹಾಯ ಪಡೆದು ಮನೆ, ಅಂಗಡಿ, ಹೋಟೆಲ್, ಕಚೇರಿ ಮತ್ತು ಶಾಲೆಗಳಿಂದ ಪ್ರತ್ಯೇಕಿಸಿದ ಕಸವನ್ನು ಸಂಗ್ರಹಿಸಬಹುದು. ಚಿಂದಿ ಆಯುವ ವ್ಯಕ್ತಿಗೆ ಈ ಸೇವೆಗಾಗಿ ಮನೆಗಳು, ಕಚೇರಿಗಳು ಮತ್ತು ಶಾಲೆಗಳಿಂದ ಅವರಿಗೆ ಹಣ ಸಂದಾಯವಾಗುವಂತೆ ಮಾಡಬಹುದು. ಮನೆಗಳಲ್ಲಿ ಇರುವವರಿಗೆ ಮತ್ತು ಕಚೇರಿಯಲ್ಲಿ ಕೆಲಸ ಮಾಡುವವರಿಗೆ ಕಸವನ್ನು ಸರಿಯಾದ ರೀತಿಯಲ್ಲಿ ಪ್ರತ್ಯೇಕಿಸುವಂತೆ ತಿಳಿಯ ಹೇಳಬಹುದು. ಚಿಂದಿ ಆಯುವ ವ್ಯಕ್ತಿಗಳಿಗೆ ಕಸವನ್ನು ಪ್ರತ್ಯೇಕಿಸಿದ ರೀತಿಯಲ್ಲಿಯೇ ಸಂಗ್ರಹಿಸಿ ಪ್ರತ್ಯೇಕಿಸಿದ ಪ್ರತಿಯೊಂದು ವಿವಿಧ ಕಸವನ್ನು ಸೂಕ್ತ ರೀತಿಯಲ್ಲಿ ವಿಸರ್ಜಿಸಲು ತರಬೇತಿ ನೀಡಬಹುದು. ಗೊಬ್ಬರ ಮಾಡುವ ಜಾಗವನ್ನು ಶುಚಿಯಾಗಿಡುವಂತೆ ನೋಡಿಕೊಂಡು ತಯಾರಾದ ಗೊಬ್ಬರವನ್ನು ಆಸಕ್ತ ವ್ಯಕ್ತಿಗಳಿಗೆ ಹಾಗೂ ತೋಟಗಾರಿಕೆಗೆ ಉಪಯೋಗ ಮಾಡಬಹುದಾಗಿದೆ. ಇಲ್ಲಿಗೆ 418ನೆಯ ಎಪಿಸೋಡ್ ಮುಕ್ತಾಯವಾಯಿತು. ಕೇಳಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು.
3: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ ಅನೇಕ ಮಹನೀಯರಲ್ಲಿ ಅಗ್ರಪಂಕ್ತಿಯಲ್ಲಿ ನಿಲ್ಲುವುದು ಆದಿಕವಿ ಪಂಪ. ಪಂಪನ ಕೃತಿಯನ್ನು ಮರು ಓದುವುದು ಎಲ್ಲರ ಅಪೇಕ್ಷೆಯಾಗಿರುತ್ತದೆ. ಈಗ ನೀವು ಮಾಧವ ಪೆರಾಜೆಯವರ ಧ್ವನಿಯಲ್ಲಿ ಕೇಳಲಿದ್ದೀರಿ ಪಂಪನ ಕೃತಿಯ ಓದನ್ನು.
5: ನಮಸ್ಕಾರ. ಇದು ವಿಕ್ರಮಾರ್ಜುನ ವಿಜಯಂ ಕಾವ್ಯದ ದ್ವಿತೀಯ ಆಶ್ವಾಸದ ಎರಡನೆಯ ಪದ್ಯ. ಆ ಪದ್ಯ ಹೀಗಿದೆ. ಎಂಬ ಪರಕೆಗಳ ರವದೋಳ್ ತುಂಬೆನ ಭೋ ವಿವರಂ ಅಮರ ಮುನೀಜನಂ ಅಮರೇಂದ್ರಂ ಬೆರಸು ತಳುರ್ದುದು ಆದುದು ಅಳುಂಬಂ ಮನದೊಸಗೆ ಕುಂತಿಗಂ ತತ್ಪತಿಗಂ. ಇದನ್ನು ಬಿಡಿಸಿ ಹೀಗೆ ಓದಬಹುದು. ಎಂಬ ಪರಕೆಗಳ ರವದೋಳ್ ತುಂಬೆನ ಭೋ ವಿವರಂ ಅಮರ ಮುನೀಜನಂ ಅಮರೇಂದ್ರಂ ಬೆರಸು ತಳುರ್ದುದು ಆದುದು ಅಳುಂಬಂ ಮನದೊಸಗೆ ಕುಂತಿಗಂ ತತ್ಪತಿಗಂ. ಈ ಪದ್ಯವನ್ನು ಹೀಗೆ ಅರ್ಥವನ್ನು ಹೇಳುತ್ತಾ ವಿವರಿಸಬಹುದು. ಎಂಬ ಪರಕೆಗಳ ರವದೋಳ್ ಅಂದರೆ ಈ ಪ್ರಥಮ ಆಶ್ವಾಸದಲ್ಲಿ ಬಂದಿರುವಂತಹ ವಿವರಗಳು ದ್ವಿತೀಯ ಆಶ್ವಾಸದಲ್ಲಿ ಮುಂದುವರಿಯುತ್ತವೆ ಎನ್ನುವುದನ್ನು ನಾವು ಗಮನಿಸಿದರೆ, ಪ್ರಥಮ ಆಶ್ವಾಸದ ಕೊನೆಗೆ ಮಗುವಿಗೆ ನಾಮಕರಣ ಮಾಡಲಾಯಿತು, ಅಂದರೆ ಅರಿಕೇಸರಿಗೆ ನಾಮಕರಣ ಮಾಡಲಾಯಿತು. ಹಾಗೆ ಮಾಡುವುದಕ್ಕೆ ದೇವತೆಗಳೇ ಮೊದಲಾಗಿ ಬ್ರಹ್ಮ ಇಂದ್ರ ಇವರೆಲ್ಲ ಬಂದಿದ್ದರು. ಅವರು ನಾಮಕರಣಕ್ಕೆ ಬಂದವರು ಹರಕೆಗಳನ್ನು ಕೊಟ್ಟು ಈಗ ಹೋಗುತ್ತಿದ್ದಾರೆ ಎನ್ನುವಲ್ಲಿಂದ ಈ ಕಥೆ ಆರಂಭ ಆಗ್ತದೆ. ಹಾಗಾದ್ರಿಂದಾಗಿ ಮೊದಲನೆಯ ಪದ್ಯ ಏನಿದೆ, ಶ್ರೀಗಗಲುರವಂ ಕೀರ್ತಿ ಶ್ರೀಗೆ ದಿಗಂತಮ್ ಅಹಿತರಂ ಗೆಲ್ವ ಜಯ ಶ್ರೀಗೆ ಭುಜಶಿಖರಂ ನೆಲೆಯಾಗಿ ಸಿನಿ ನೆಲಸು ನೆಸರುಳ್ಳಿನ ಮರಿಗಾ ಎನ್ನುವಂಥ ಇದು ಪರಕೆಗಳು. ನಾನು ಹೇಳಿದಾಗೆ ಹರಿಕೇಸರಿಯ ಪ್ರಶಸ್ತಿ ಎಂಬ ಪರಕೆಗಳ ರವದಳು. ಈ ರೀತಿಯಾಗಿ ಹರಕೆಯನ್ನು ಮಾಡಿ ಈ ದಿಗಂತ ಇರುವಲ್ಲಿಯವರೆಗೆ, ಈ ಭೂಮಂಡಲ ಇರುವಲ್ಲಿಯವರೆಗೆ ಮತ್ತು ಸೂರ್ಯ ಇರುವಲ್ಲಿಯವರೆಗೆ ಶ್ರೀ ಕೀರ್ತಿಶ್ರೀ ಮತ್ತು ಜಯಶ್ರೀಗೆ ನೀನು ನೆಲೆಯಾಗಿ ನೆಲಸು ಎನ್ನುವ ಹಾಗೆ ದೇವತೆಗಳು ಪರಕ್ಕೆ ಹರಕೆಗಳನ್ನು ಮಾಡಿ ಹೋದರು. ಎಂಬ ಪರಕೆಗಳ ರವದಳು. ಹೀಗೆ ಈ ಹರಕೆಗಳ ರವ ಅಂದರೆ ಶಬ್ದದಲ್ಲಿ ತುಂಬೆ ನಭೋ ವಿವರಂ, ಆಕಾಶವೆಲ್ಲವೂ ಕೂಡ ತುಂಬಿ ಹೋಯಿತು. ವಿವರ ಅಂತಂದರೆ ಆಕಾಶದ ರಂಧ್ರ, ವಿವರ ಅಂತಂದರೆ ರಂಧ್ರ ಎನ್ನುವಂಥ ಅರ್ಥ. ನಭೋ ವಿವರ ಅಂದರೆ ಆಕಾಶದ ರಂಧ್ರ, ಅಂದರೆ ಭೂಮಿಯಿಂದ ಆಕಾಶದವರೆಗೆ ಇರುವಂಥ ಏನು ಈ ಜಾಗ ಇದೆ ಅಲ್ಲ, ಅದೆಲ್ಲವೂ ಕೂಡ ದೇವತೆಗಳು ಅರಿಕೇಸರಿಗೆ ಮಾಡುವಂಥ ಹರಕೆಯಿಂದ ತುಂಬಿ ಹೋಯಿತು ಎನ್ನುವ ಹಾಗೆ ಪಂಪ ವರ್ಣಿಸ್ತಾನೆ. ಎಂಬ ಪರಕೆಗಳ ರವದೊಳು ತುಂಬೆ ನಭೋ ವಿವರಂ, ಅಂದರೆ ಆಕಾಶದ ರಂಧ್ರ ತುಂಬಲು. ಅಮರ ಮುನಿಜನಂ ಅಮರೇಂದ್ರಂ ಬೆರಸು ತಳರ್ದುದು. ಅವಾಗ ಅಮರ ಮುನಿಜನಂ ಅಮರ ಋಷಿಗಳು ಮತ್ತು ಅಮರ ದೇವತೆಗಳು ಅಮರರು ಅಮರೇಂದ್ರಂ ಬೆರಸು ತಳರ್ದುದು. ದೇವೇಂದ್ರನ ಕೂಡಿಕೊಂಡು ತಳರ್ದುದು ಅಂದರೆ ಹೊರಟು ಹೋಯಿತು ತಳರ್ದುದು. ಆದುದು ಅಳುಂಬಂ ಮನದೊಸಗೆ, ಆಗ ಅಳುಂಬ ಅಂದರೆ ಅತಿಶಯ, ಅಳುಂಬ ಅತಿಶಯ. ಆದುದು ಅಳುಂಬಂ ಮನದೊಸಗೆ, ಅತಿಶಯವಾದಂತಹ ಮನಸ್ಸಿಗೆ ಪ್ರೀತಿ ಅಥವಾ ಸಂತೋಷ ಆಯಿತು. ಯಾರಿಗೆ? ಕುಂತಿಗಂ ತತ್ಪತಿಗಂ, ಕುಂತಿಗೆ ಮತ್ತು ಕುಂತಿಯ ಪತಿಯಾದಂತಹ ಪಾಂಡುರಾಜನಿಗೆ. ಅಂದರೆ ಆಕಾಶದ ತುಂಬೆಲ್ಲ ತಮ್ಮ ಮಗುವನ್ನು ಹರಸುವುದಕ್ಕೆ ದೇವತೆಗಳು ಬಂದು ಹರಕೆಗಳನ್ನು ಕೊಡುವಂತಹ ನಿನಾದ ಮಂಗಳ ನಾದ ತುಂಬಿ ಹೋಗಲು ಆ ಋಷಿಗಳು ಮುನಿಗಳು ಹಾಗೂ ದೇವಾದಿಗಳು ದೇವೇಂದ್ರನ ಸಹಿತವಾಗಿ ಹೊರಟು ಹೋದರು. ಇದರಿಂದಾಗಿ ಕುಂತಿಗೆ ಮತ್ತು ಕುಂತಿಯ ಪತಿಗೆ ಸಂತೋಷವಾಯಿತು ಎನ್ನುವ ಹಾಗೆ ಪಂಪ ವರ್ಣಿಸ್ತಾರೆ. ಇಲ್ಲಿ ಕೂಡ ಗಮನಿಸಬಹುದು, ಎಂಬ ಪರಕೆಳ ರವದೊಳು ತುಂಬೆ ನಭೋ ವಿವರಂ ಅಮರ ಮುನಿಜನಂ ಅಮರ ಮುನಿಜನ ಅಮರೇಂದ್ರಂ ಬೆರಸು ತಳದುದು ಆದುದು ಅಳುಂಬಂ ಮನದೊಸಗೆ ಕುಂತಿಗಂ ತತ್ಪತಿಗಂ. ಇಲ್ಲಿ ಕೂಡ ಅಷ್ಟೇ, ಕ್ರಿಯಾಪದ ವಾಕ್ಯದ ನಡುವೆ ಬಂದಿದೆ, ಅದರ ನಂತರ ನಾಮಪದ ಅವುಗಳನ್ನು ಅನುಸರಿಸಿಕೊಂಡು ಹೋಗಿದೆ. ಇಲ್ಲಿ ನಾಮಪದ ಮೊದಲಿಗೂ ಪ್ರಯೋಗ ಆಗ್ತದೆ, ಕೊನೆಗೂ ಪ್ರಯೋಗ ಆಗ್ತದೆ, ಆದರೆ ಮಧ್ಯದಲ್ಲಿ ಕ್ರಿಯಾಪದ ಹಾಗೆಯೇ ಇದೆ. ಇದು ಸಾಮಾನ್ಯವಾದಂಥ ಕನ್ನಡದ ವ್ಯಾವಹಾರಿಕವಾದಂಥ ಕನ್ನಡದಲ್ಲಿ ಇದು ಬಳಕೆ ಆಗುವುದಿಲ್ಲ. ಅವಾಗಲೇ ಹೇಳಿದಾಗೆ ಕ್ರಿಯಾಪದ ವಾಕ್ಯದ ಕೊನೆಗೆ ಬರ್ತದೆ, ಆದರೆ ಇಲ್ಲಿ ಹಾಗಲ್ಲ. ಈ ಕ್ರಿಯಾಪದ ವಾಕ್ಯದ ನಡುವೆ ಬಂದುದರಿಂದಾಗಿ ಇದಕ್ಕೆ ಒಂದು ರೀತಿಯ ನಾದ ಬಂದಿದೆ ಎನ್ನುವುದನ್ನು ಗಮನಿಸಬೇಕು. ಇನ್ನೂ ಒಂದು ಅಂಶವನ್ನು ಗಮನಿಸಬೇಕು. ಹಾಗಾದರೆ ಕೇವಲ ಕ್ರಿಯಾಪದವನ್ನು ಅಥವಾ ನಾಮಪದವನ್ನು ಪಲ್ಲಟಿಸುವುದರ ಮೂಲಕ ಮಾತ್ರವೇ ಕವಿ ಭಾಷೆ ಉಂಟಾಗ್ತದೋ? ಅಲ್ಲ, ಅದರ ಆಚೆಗೂ ಕೂಡ ಕೆಲವು ಗುಣಗಳು ಕಾವ್ಯಕ್ಕೆ ಬರ್ತವೆ. ಅದರಲ್ಲಿ ಒಂದು

0: ಮತ್ತೆ ಪ್ರಾಸವಾಗಿ ಬಂದಿದೆ. ಅಂದರೆ ಈ ನಾಲ್ಕು ಸಾಲಿನ ಕಂದ ಪದ್ಯದಲ್ಲಿ ಎರಡನೆಯ ಪದದಲ್ಲಿ ಮೊದಲ ಅಕ್ಷರದಲ್ಲ, ಎರಡನೇ ಅಕ್ಷರದಲ್ಲಿ ಅದು ಪ್ರಾಸವಾಗಿ ಬರುತ್ತದೆ. ಹೀಗೆ ಪ್ರಾಸವನ್ನು ಬಳಸುವುದರ ಮೂಲಕವೂ ಕೂಡ ವಾಕ್ಯಕ್ಕೆ, ಆಡುಮಾತಿಗೆ ಒಂದು ಆಕರ್ಷಣೆಯನ್ನು, ಲಯವನ್ನು ತರುವ ಪ್ರಯತ್ನಗಳು ಹಿಂದಿನ ಕವಿಗಳು ಮಾಡಿದ್ರು. ಆದರೆ ಆಧುನಿಕ ಕನ್ನಡ ಕಾವ್ಯದಲ್ಲಿ ಪ್ರಾಸವನ್ನು ಅದು ಕಾವ್ಯಕ್ಕೆ ಅಗತ್ಯವಾದುದಲ್ಲ ಎನ್ನುವ ಕಾರಣಕ್ಕಾಗಿ ಬಿಟ್ಟರು. ಇದರ ಚರ್ಚೆಯನ್ನು ನಾವು ಬೇರೆ ಕಡೆ ಕೂಡ ಮಾಡಬಹುದು. ಆದರೆ ಪ್ರಾಚೀನ ಕನ್ನಡ ಸಾಹಿತ್ಯದಲ್ಲಿ ಪ್ರಾಸ ಎನ್ನುವುದು ಒಂದು ಪದ್ಧತಿಯಾಗಿ ಬಳಕೆಯಾಗಿದೆ. ಅದರಿಂದಾಗಿ ಪ್ರಾಚೀನ ಕನ್ನಡಿಗರಿಗೆ ಕೇವಲ ವ್ಯಾಕರಣದಲ್ಲಿ ಮಾಡುವ ಪಲ್ಲಟ ಮಾತ್ರ ಅಲ್ಲ, ಸಾಕಾಗುವುದಿಲ್ಲ. ಬದಲಾಗಿ ಒಂದು ವರ್ಣವನ್ನು ಮತ್ತೆ ಮತ್ತೆ ಪ್ರಯೋಗ ಮಾಡುವುದರ ಮೂಲಕವೂ ಕೂಡ ಪದ್ಯಕ್ಕೆ ಒಂದು ಅಥವಾ ಕಾವ್ಯ ಭಾಷೆಗೆ ಒಂದು ಆಕರ್ಷಣೆಯನ್ನು ತರುವುದಕ್ಕೆ ಸಾಧ್ಯ ಎನ್ನುವಂಥ ಒಂದು ನಂಬಿಕೆ ಅವರಿಗಿತ್ತು. ಅದೂ ಅಲ್ಲದೆ ಕಾವ್ಯ ಭಾಷೆಗೆ ಬೇರೆ ಕೆಲವು ಲಕ್ಷಣಗಳು ಕೂಡ ಬರ್ತವೆ. ಅದನ್ನು ನಾವು ಬೇಕಾದರೆ ತೃತೀಯ ಆಶ್ವದಲ್ಲಿ ಚರ್ಚೆ ಮಾಡ್ಬೋದು. ಆದರೆ ಇದು ಅಂದರೆ ವ್ಯಾಕರಣ ಘಟಕಗಳನ್ನು ಪಲ್ಲಟ ಮಾಡುವುದರ ಮೂಲಕ ವಾಕ್ಯಕ್ಕೆ ಕಾವ್ಯ ಭಾಷೆಯ ಒಂದು ಗುಣ ತನಗತಾನೇ ಪ್ರಾಪ್ತಿಯಾಗ್ತದೆ ಎನ್ನುವುದರ ಮೇಲೆ ಮಾತ್ರ ಯಾವ ಅನುಮಾನವೂ ಕೂಡ ಇಲ್ಲ ಅಂತ ಅನಿಸ್ತದೆ. ಉದಾಹರಣೆಗೆ ಆಧುನಿಕ ಕನ್ನಡ ಕಾವ್ಯದಲ್ಲಿಯೂ ಕೂಡ ಮಲೆಘಟ್ಟ ಸೋಪಾನ ಕೆಳಪಟ್ಟಿಯಲ್ಲಿ ಉರುಳು ಮೂರೇ ಉರುಳು ಕಡಲ ಕುದಿತದ ಎಣ್ಣೆ ಕೊಪ್ಪರಿಗೆಗೆ ತೆಂಗುಗರಿಗಳ ಚಾಚಿ ಕೈ ಬೀಸಿ ಕರೆದಳು ಎನ್ನುವಲ್ಲಿ ಆ ಕ್ರಿಯಾಪದದಲ್ಲಿ ಆಗುವಂಥ ಪಲ್ಲಟವನ್ನು ಗಮನಿಸಬಹುದು. ಮಲೆಘಟ್ಟ ಸೋಪಾನ ಕೆಳಪಟ್ಟಿಯಲ್ಲಿ ಉರುಳು ಮೂರೇ ಉರುಳು ಕಡಲ ಕುದಿತದ ಎಣ್ಣೆ ಕೊಪ್ಪರಿಗೆಗೆ, ಇಲ್ಲಿ ಉರುಳು ಎನ್ನುವ ಕ್ರಿಯಾಪದ ವಾಕ್ಯದ ನಡುವೆ ಬಂದಿದೆ. ನಾಮಪದ ಕಡಲ ಕುದಿತದ ಎಣ್ಣೆ ಕೊಪ್ಪರಿಗೆಗೆ ಎನ್ನುವ ನಾಮಪದ ಕೊನೆಗೆ ಹೋಗಿದೆ. ಹಾಗಂದಾಗಿ ಕನ್ನಡದ ಮಟ್ಟಿಗೆ ಕ್ರಿಯಾಪದವನ್ನು ಅದು ಬರುವ ಅಂದರೆ ಸಾಮಾನ್ಯವಾಗಿ ಆಡು ಮಾತಿನಲ್ಲಿ ಬರುವ ಜಾಗದಲ್ಲಿ ಬರದೆ ಬಳಸುವುದೇ ಕನ್ನಡ ಭಾಷೆಗೆ ಅಂದರೆ ಮೊದಲ ಹಂತದಲ್ಲಿ, ಆರಂಭದ ಹಂತದಲ್ಲಿ ಕಾವ್ಯ ಭಾಷೆಯನ್ನು ಸಾಧಿಸುವ ಒಂದು ಪ್ರಯೋಗ ಎನ್ನುವುದನ್ನು ನಾವು ಗಮನಿಸುವುದರಲ್ಲಿ ಯಾವ ಅನುಮಾನವೂ ಕೂಡ ಇಲ್ಲ. ಪಂಪನ ವಿಕ್ರಮಾರ್ಜುನ ವಿಜಯಂ ಕಾವ್ಯದ ದ್ವಿತೀಯ ಆಶ್ರಿತದ ದ್ವಿತೀಯ ಪದ್ಯದಲ್ಲಿಯೂ ಕೂಡ ಅದೇ ರೀತಿಯ ಪ್ರಯೋಗ ಆಗಿದೆ ಎನ್ನುವುದನ್ನು ಮತ್ತೊಮ್ಮೆ ನಾನು ವೀಕ್ಷಕರ ಗಮನಕ್ಕೆ ತರಲು ಬಯಸುತ್ತೇನೆ.
1: ಆದಿಕವಿ ಪಂಪನ ಕೃತಿಯನ್ನು ಓದಿದಂತಹ ಮಾಧವ ಪೆರಜೆ ಅವರಿಗೆ ಧನ್ಯವಾದಗಳು.
2: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮ ಪ್ರಸಾರವಾಗಲಿದ್ದು, ವಿಜಯ SH ಅವರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ.
3: ಎಲ್ಲರಿಗೂ ನಮಸ್ಕಾರ. ಹಾಯ್ ಎವ್ರಿವನ್. ಕನ್ನಡದ ಮೂಲಕ ಸರಳವಾಗಿ ಇಂಗ್ಲಿಷ್ನಲ್ಲಿ ಮಾತನಾಡೋದಕ್ಕೆ ಕಲಿಯೋಣ. ನಾನು ವಿಜಯ. ಹಿಂದಿನ ಸಂಚಿಕೆಯಲ್ಲಿ ನಾವು ಒಂದಷ್ಟು ಪೊಲೈಟ್ ಫ್ರೇಸಸ್ ಬಗ್ಗೆ ಮಾತಾಡ್ತಾ ಇದ್ವಿ. ಇಂಗ್ಲಿಷ್ನಲ್ಲಿ ಏಕವಚನವೇ ಇದ್ದರೂ ಗೌರವ ಸೂಚಕವಾಗಿ ಹೇಗೆ ಮಾತಾಡಬೇಕು ಅನ್ನೋ ಒಂದಷ್ಟು ವಿಷಯದ ಬಗ್ಗೆ ನಾವು ತಿಳ್ಕೊಂಡ್ವಿ. ಇವತ್ತು ಆಶ್ಚರ್ಯ ಸೂಚಕ ಶಬ್ದಗಳು ಅಂದರೆ ಎಕ್ಸ್ಲಮೇಷನ್ ಬಗ್ಗೆ ತಿಳ್ಕೊಳ್ಳೋಣ. ಇಂಗ್ಲೀಷಲ್ಲಿ ತಮ್ಮ ಮನಸ್ಸಿನಲ್ಲಿನ ಬೇರೆ ಬೇರೆ ಭಾವನೆಗಳನ್ನು ವ್ಯಕ್ತಪಡಿಸೋದಕ್ಕೆ ತನ್ನದೇ ಆದ ವಿಧಾನ ಇದೆ. ಸರಳವಾಗೂ ಇದೆ ಮತ್ತು ಸುಂದರವಾಗಿ ಕೂಡ. ಆಶ್ಚರ್ಯ, ಖುಷಿ, ದುಃಖ, ಕೋಪ ಹೀಗೆ ಕೆಲವು ಭಾವನೆಗಳನ್ನು ಚಿಕ್ಕ ಚಿಕ್ಕ ವಾಕ್ಯಗಳಲ್ಲಿ ಅಥವಾ ಒಂದೆರಡು ಮೂರು ಶಬ್ದಗಳಲ್ಲಿ ಬಹಳ ಅರ್ಥಪೂರ್ಣವಾಗಿ ತಿಳಿಸಬಹುದು. ಈ ಶಬ್ದಗಳನ್ನು ಮತ್ತು ವಾಕ್ಯಗಳನ್ನು ನಾವು ಸರಳ ಮಾತುಕತೆಯಲ್ಲಿ ಪದೇ ಪದೇ ಬಳಸಬಹುದು. ಅದರ ಬಗ್ಗೆ ತಿಳ್ಕೊಳ್ಳೋಣವಾ? ಯಾರೋ ಒಂದು ಆರ್ಟ್ ಬಿಡಿಸಿರ್ತಾರೆ, ಸಿನಿಮಾ ಏನೋ ಚೆನ್ನಾಗಿರ್ಬೋದು, ಆಗ ತುಂಬ ಚೆನ್ನಾಗಿದೆ, ಅದ್ಭುತವಾಗಿದೆ ಅನ್ನೋದಕ್ಕೆ ಏನು ಹೇಳಬೇಕು? ಮಾರ್ವಲಸ್ ಅಂತ ಹೇಳಬೇಕು. ಅದ್ಭುತವಾಗಿದೆ ಅನ್ನೋದಕ್ಕೆ ಮಾರ್ವಲಸ್ ಅಂತ ಹೇಳಬೇಕು. ಯಾರೋ ಚೆನ್ನಾಗಿ ಮಾಡಿರ್ತಾರೆ, ಒಳ್ಳೆಯದಾಯಿತು, ಭಲೆ, ಭೇಷ್ ಅಂತ ಹೇಳ್ತೀವಿ, ಅದಕ್ಕೆ ವೆಲ್ ಡನ್ ಅಂತ ಹೇಳಬೇಕು. ಭೇಷ್ ಅನ್ನೋದಕ್ಕೆ ವೆಲ್ ಡನ್ ಅಂತ ಹೇಳಬೇಕು. ತುಂಬ ಸುಂದರವಾಗಿದೆಯಪ್ಪ ನೀನು ಬಿಡಿಸಿರೋ ಚಿತ್ರ ಅಥವಾ ಇನ್ನೇನೋ ಸಿನಿಮಾ ಆರ್ಟ್ ಏನೇ ಇದ್ದಿರ್ಬೋದು, ಸುಂದರವಾಗಿದೆ ಅನ್ನೋದಕ್ಕೆ ಬ್ಯೂಟಿಫುಲ್ ಅಂತ ಹೇಳಬೇಕು. ಅಯ್ಯೋ ದೇವ್ರೆ, ಹೀಗಾಗೋಯ್ತಾ ಅಂತ ನಾವು ಆಶ್ಚರ್ಯ ಸೂಚಕ ಮಾಡೋದಿದೆ.

ಅಲ್ವಾ, ಅದಕ್ಕೆ ಓಹ್ ಮೈ ಗಾಡ್ ಅಂತ ಹೇಳ್ತಾರೆ. ದೇವ್ರೇ ಅಂತ ಹೇಳೋದಕ್ಕೆ ಓಹ್ ಮೈ ಗಾಡ್ ಅಂತ ಹೇಳಬೇಕು. ಎಂಥ ಅದ್ಭುತ ಕೆಲಸ ಮಾಡಿದ್ದೀರಾ ಅಂತ ಹೇಳ್ತಿರ್ತೀವಲ್ಲ, ಅದಕ್ಕೆ ವಂಡರ್ಫುಲ್ ಅಂತ ಹೇಳ್ಬೋದು. ಖಂಡಿತವಾಗಿಯೂ ಅನ್ನೋದಕ್ಕೆ ಅಫ್ಕೋರ್ಸ್, ಖಂಡಿತವಾಗಿಯೂ ಅನ್ನೋದಕ್ಕೆ ಅಫ್ಕೋರ್ಸ್ ಅಂತ ಹೇಳಬೇಕು. ಸದ್ಯ ದೇವರು ನಮ್ಮನ್ನ ಕಾಪಾಡ್ದ ಅಂತ ಹೇಳೋದಕ್ಕೆ ಥ್ಯಾಂಕ್ ಗಾಡ್, ದೇವರು ಕಾಪಾಡಿದ ಅನ್ನೋದಕ್ಕೆ ಥ್ಯಾಂಕ್ ಗಾಡ್ ಅಂತ ಹೇಳಬೇಕು. ಆ ದೇವರ ದಯೆ ಇದ್ದದಕ್ಕೆ ನಾನು ಬಚಾವಾದೆ ಅಂತ ಹೇಳ್ತಿರ್ತೀವಲ್ಲ, ಅದಕ್ಕೆ ಬೈ ಗಾಡ್ಸ್ ಗ್ರೇಸ್ ಅಂತ ಹೇಳಬೇಕು. ದೇವರ ದಯೆ ಅನ್ನೋದಕ್ಕೆ ಬೈ ಗಾಡ್ಸ್ ಗ್ರೇಸ್ ಅಂತ ಹೇಳಬೇಕು. ಆಯಿತು, ದೇವರು ನಿನಗೆ ಒಳ್ಳೇದು ಮಾಡಲಿ ಅನ್ನೋದಕ್ಕೆ ಮೇ ಗಾಡ್ ಬ್ಲೆಸ್ ಯು ಅಂತ ಹೇಳಬೇಕು. ಆ ದೇವರು ನಿನಗೆ ಒಳ್ಳೇದು ಮಾಡಲಿ ಅನ್ನೋದಕ್ಕೆ ಮೇ ಗಾಡ್ ಬ್ಲೆಸ್ ಯು ಅಂತ ಹೇಳಬೇಕು. ಆಯಿತು, ನಿನಗೂ ಅಷ್ಟೇ ಒಳ್ಳೇದಾಗಲಿ ಅಂತ ಹೇಳ್ತೀವಲ್ವಾ. ಯಾರಾದರೂ ನಿಮ್ಗೆ ಒಳ್ಳೇದಾಗಲಿ ಅಂತ ಹೇಳಿದಾಗ ಆಯಿತು ನಿನಗೂ ಒಳ್ಳೇದಾಗಲಿ ಅಂತ ನಾವು ಹೇಳ್ತೀವಲ್ಲ, ಅದಕ್ಕೆ ಇಂಗ್ಲೀಷಲ್ಲಿ ಸೇಮ್ ಟು ಯು ಅಂತ ಹೇಳಬೇಕು. ಒಳ್ಳೇದಾಗಲಿ ಅಂದಾಗ ಸೇಮ್ ಟು ಯು ಅಂತ ಹೇಳಬೇಕು. ಅದ್ಭುತವಾಗಿದೆ ಅನ್ನೋದಕ್ಕೆ ಮಾರ್ವಲಸ್ ಹೇಳ್ಬೋದು, ಎಕ್ಸಲೆಂಟ್ ಹೇಳ್ಬೋದು, ವಂಡರ್ಫುಲ್ ಅಂತ ಹೇಳ್ಬೋದು. ಬಹಳ ದುಃಖದ ವಿಷಯ ಅನ್ನೋದಕ್ಕೆ ಹೌ ಸ್ಯಾಡ್ ಅಂತ ಹೇಳಬೇಕು. ಬಹಳ ದುಃಖದ ವಿಷಯ ಏನಾದರೂ ಕೇಳಿರ್ತೀವಲ್ಲ, ಆಗ ಏನು ಹೇಳಬೇಕು, ಹೌ ಸ್ಯಾಡ್. ಬಹಳ ಸಂತೋಷದ ವಿಷಯಪ್ಪ, ಆಗ ಏನು ಹೇಳ್ತೀರಾ, ಯೋಚನೆ ಮಾಡಿ, ದ್ಯಾಟ್ಸ್ ಅ ಗುಡ್ ನ್ಯೂಸ್ ಅಂತ ಹೇಳಬೇಕು. ಬಹಳ ಸಂತೋಷದ ವಿಷಯ ಅನ್ನೋದಕ್ಕೆ ದ್ಯಾಟ್ಸ್ ಅ ಗುಡ್ ನ್ಯೂಸ್ ಅಂತ ಹೇಳಬೇಕು. ಓಹ್, ಎಂಥ ದೊಡ್ಡ ವಿಜಯ ಗೆದ್ದುಬಿಟ್ರು ಯಾರೋ ಆಟದಲ್ಲಿ, ಯುದ್ಧದಲ್ಲಿ, ಅದಕ್ಕೆ ಎಂಥ ದೊಡ್ಡ ವಿಜಯ ಅಂತ ಹೇಳಬೇಕಾದ್ರೆ ವಾಟ್ ಅ ಗ್ರೇಟ್ ವಿಕ್ಟ್ರಿ ಅಂತ ಹೇಳಬೇಕು. ಒಂದೊಳ್ಳೆ ವಿನ್ ಆಗಿರ್ತಾರೆ, ಅದಕ್ಕೇನು ಹೇಳಬೇಕು, ವಾಟ್ ಅ ಗ್ರೇಟ್ ವಿಕ್ಟ್ರಿ ಅಂತ ಹೇಳಬೇಕು. ದೇವರು ನೆನಪಿಸ್ಕೊಳ್ತಾ ಇರ್ತೀವಿ, ಓ ದೇವ್ರೇ ಅಂತ, ಅದಕ್ಕೆ ಗುಡ್ ಹ್ಯಾವನ್ಸ್ ಅಂತ ಹೇಳಬೇಕು. ಓ ದೇವ್ರೇ ಅಂತ ಹೇಳಬೇಕಾದ್ರೆ ಗುಡ್ ಹ್ಯಾವನ್ಸ್ ಅಂತ ಹೇಳಬೇಕು. ಇಲ್ಲಿ ಕೇಳಿ, ನಾನೇನೋ ಹೇಳೋದಿದೆ ಇಲ್ಲಿ ಕೇಳಿ ಅಂತ ಹೇಳೋದಕ್ಕೆ ಹಲೋ ಲಿಸನ್ ಅಂತ ಹೇಳಬೇಕು. ಕೇಳಿ ನನ್ನ ಮಾತನ್ನ ಅಂತ ಹೇಳೋದಕ್ಕೆ ಹಲೋ ಲಿಸನ್ ಅಂತ ಹೇಳಬೇಕು. ಬೇಗ ಬೇಗ ಮಾಡಿ, ತಯಾರಾಗಿ ಬೇಗ ಅಂತ ಯಾರನ್ನು ಅರ್ಜೆಂಟ್ ಮಾಡ್ತಿರ್ತೀರ, ಅದಕ್ಕೆ ಏನು ಹೇಳಬೇಕು, ಹರಿ ಅಪ್ ಪ್ಲೀಸ್, ಹರಿ ಅಪ್ ಪ್ಲೀಸ್ ಅಂತ ಹೇಳಬೇಕು. ಬೇಗ ಬೇಗ ತಯಾರಾಗಿ, ಬೇಗ ಬೇಗ ಮಾಡಿ ಅನ್ನೋದಕ್ಕೆ. ಬಾ, ತುಂಬ ಭಯಾನಕವಾಗಿತ್ತು ಆ ಸಿನಿಮಾ ಅಂತ ಹೇಳೋದಕ್ಕೆ ಏನು ಹೇಳ್ತೀರಾ, ಹೌ ಟೆರಿಬಲ್ ದ್ಯಾಟ್ ಮೂವಿ ವಾಸ್, ಭಯಾನಕ ಅನ್ನೋದಕ್ಕೆ ಹೌ ಟೆರಿಬಲ್ ಅಂತ ಹೇಳಬೇಕು. ತುಂಬ ಅವಮಾನ ಆಗೋ ಥರ ಇತ್ತು ಆ ವಿಷಯ, ಬಹಳ ಅವಮಾನಕರ ಅಂತ ಹೇಳೋದಕ್ಕೆ ಹೌ ಡಿಸ್ಗ್ರೇಸ್ಫುಲ್ ಅಂತ ಹೇಳಬೇಕು. ಅವಮಾನಕರ ಅನ್ನೋದಕ್ಕೆ ಹೌ ಡಿಸ್ಗ್ರೇಸ್ಫುಲ್ ಅಂತ ಹೇಳಬೇಕು. ಅಸಂಬದ್ಧವಾಗಿದ್ದಾಗ ಹೌ ಅಬ್ಸರ್ಡ್ ಅಂತ ಹೇಳಬೇಕು. ತುಂಬ ಅಸಂಬದ್ಧವಾಗಿದ್ದಾಗ ಹೌ ಅಬ್ಸರ್ಡ್ ಅಂತ ಹೇಳಬೇಕು. ಇಷ್ಟೊಂದು ಧೈರ್ಯ ಇದೆ ಅವನಿಗೆ, ಅದಕ್ಕೆ ಹೌ ಡೇರ್ ಹಿ ಅಂತ ಹೇಳಬೇಕು. ಭಯಂಕರ ಧೈರ್ಯ ತೋರಿಸ್ತಿರ್ತಾರಲ್ಲ ಕೆಲವೊಮ್ಮೆ, ಅದಕ್ಕೆ ಏನು ಹೇಳಬೇಕು, ಹೌ ಡೇರ್ ಹಿ ಅಂತ. ಇಷ್ಟೊಂದು ಮಧುರವಾಗಿ ಹಾಡ್ತಿರ್ತಾರೆ, ಆಗ ಹೌ ಸ್ವೀಟ್, ಮಧುರವಾಗಿ ಹೇಳೋದಕ್ಕೆ ಹೌ ಸ್ವೀಟ್. ಸುಂದರವಾಗಿದ್ದರೆ ಹೌ ಲವ್ಲಿ, ಇಷ್ಟೊಂದು ಸುಂದರವಾಗಿರುತ್ತಲ್ಲ ಅದಕ್ಕೆ ಹೌ ಲವ್ಲಿ ಅಂತ ಹೇಳಬೇಕು. ಏನೇನೋ ಹೇಳಿಬಿಟ್ಟಿರ್ತಾರೆ ಕೆಲವೊಮ್ಮೆ, ಅದಕ್ಕೆ ಹೀಗೆ ಹೇಳೋದಕ್ಕೆ ನಿನಗೆ ಎಷ್ಟು ಧೈರ್ಯ ಅಂತೀವಲ್ಲ, ಹೌ ಡೇರ್ ಯು ಸೇ ದ್ಯಾಟ್ ಅಂತ ಹೇಳಬೇಕು. ಹೀಗೆ ಹೇಳೋದಕ್ಕೆ ನಿನಗೆ ಎಷ್ಟು ಧೈರ್ಯ ಅನ್ನೋದಕ್ಕೆ ಹೌ ಡೇರ್ ಯು ಸೇ ದ್ಯಾಟ್ ಅಂತ ಹೇಳಬೇಕು. ಪ್ರೀತಿ ಪಾತ್ರರಿಗೆ ಓ ಡಿಯರ್ ಅಂತ ಹೇಳಬೇಕು. ಪ್ರೀತಿ ಪಾತ್ರರಿಗೆ ಓಹ್ ಡಿಯರ್ ಅಂತ ಹೇಳಬೇಕು. ಆಯಿತು ಬೇಗ ಹೊರಡಿ, ಈಗ ಹೊತ್ತು ಮಾಡಿಬಿಟ್ಟಿರ್ತಾರೆ, ಅವರಿಗೆ ಬೇಗ ಹೊರಡಿ ಅಂತ ಹೇಳಬೇಕು. ಏನು ಹೇಳ್ತೀರಾ, ಹರಿ ಅಪ್, ಬೇಗ ಹೊರಡೋದಕ್ಕೆ ಹರಿ ಅಪ್. ಕೆಲವರಂತೂ ಹೇಳಿದ್ದೆ ಹೇಳಿ ಸಾಕು ಮಾಡಿಬಿಟ್ಟಿರ್ತಾರೆ, ದಯವಿಟ್ಟು ಸುಮ್ಮನಿರಿ ಅಂತ ಹೇಳ್ತೀವಲ್ಲ,
ಇಂಗ್ಲೀಷಲ್ಲಿ ಏನು ಹೇಳಬೇಕು ಅದಕ್ಕೆ? ಕ್ವೈಟ್ ಪ್ಲೀಸ್, ಪ್ಲೀಸ್ ಕೀಪ್ ಕ್ವೈಟ್, ಯಾವ್ದು ಬೇಕಾದರೂ ಹೇಳ್ಬೋದು. ದಯವಿಟ್ಟು ಸುಮ್ಮನಿರಿ ಅನ್ನೋದಕ್ಕೆ ಕ್ವೈಟ್ ಪ್ಲೀಸ್ ಅನ್ನಬೇಕು, ಅಥವಾ ಪ್ಲೀಸ್ ಕೀಪ್ ಕ್ವೈಟ್ ಅಂತ ಹೇಳಬೇಕು. ಹೌದು ಹಾಗೆ ಅವರು ಅನ್ನೋದಕ್ಕೆ ಎಸ್ ಇಟ್ ಈಸ್, ಹೌದು ಅದು ಹಾಗೆ ಇರೋದು. ಎಸ್ ಇಟ್ ಈಸ್, ನಿಜವಾಗಿಯೂ, ರಿಯಲಿ, ನಿಜವಾಗಿಯೂ, ರಿಯಲಿ, ನಿಜನಾ, ಹೌದಾ ಅಂತ ಹೇಳೋದಕ್ಕೆ ಈಸ್ ಇಟ್, ಅದು ನಿಜವಾ, ಹೌದಾ ಅಂತ ಹೇಳೋದಕ್ಕೆ ಈಸ್ ಇಟ್, ಧನ್ಯವಾದ ಹೇಳೋದಕ್ಕೆ ಎಲ್ರಿಗೂ ಗೊತ್ತಿರುತ್ತೆ ಥ್ಯಾಂಕ್ ಯು, ಥ್ಯಾಂಕ್ಸ್ ಅಂತ ಹೇಳ್ಬೋದು. ನಿಮಗೂ ಧನ್ಯವಾದಗಳು ಅನ್ನೋದಕ್ಕೆ ಥ್ಯಾಂಕ್ ಯು ಅಂತ ಹೇಳಬೇಕು. ದೇವರ ಕೃಪೆ ಅಪಾರವಾಗಿದೆ ಅನ್ನೋದಕ್ಕೆ ಥ್ಯಾಂಕ್ ಗಾಡ್, ದೇವರ ಕೃಪೆ ಅಪಾರವಾಗಿದೆ ಅನ್ನೋದಕ್ಕೆ ಥ್ಯಾಂಕ್ ಗಾಡ್ ಅಂತ ಹೇಳಬೇಕು. ಈ ದಿನದ ಅನೇಕ ಶುಭಾಶಯಗಳು. ಹುಟ್ಟಿದ ಹಬ್ಬ ಇದ್ದಿರ್ಬೋದು, ಆ್ಯನಿವರ್ಸರಿ ಇದ್ದಿರ್ಬೋದು ಅವ್ರಿಗೆ, ಆಗ ಈ ದಿನದ ಅನೇಕ ಶುಭಾಶಯಗಳು ಅಂತೀವಲ್ವ, ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಅಂತ ಹೇಳಬೇಕು. ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಅಂದರೆ ಈ ದಿನದ ಅನೇಕ ಶುಭಾಶಯಗಳು ಅಂತ. ಏನು ಆಟ ಆಡ್ತಾ ಇರ್ತೀವಿ, ಆಗ ಖುಷಿಯಾಗಿ ವಾರೆ ವಾ ನಾನು ಮ್ಯಾಚಲ್ಲಿ ಗೆದ್ದುಬಿಟ್ಟೆ ಅಂತಾರೆ. ಏನು ಹೇಳಬೇಕಾಗ, ಹುರ್ರೇ ಐ ಹ್ಯಾವ್ ವನ್, ನಾನು ಗೆದ್ದುಬಿಟ್ಟೆ ಅನ್ನೋದಕ್ಕೆ ಹುರ್ರೇ ಐ ಹ್ಯಾವ್ ವನ್. ನಿಮ್ಮ ಆರೋಗ್ಯ ಭಾಗ್ಯಕ್ಕಾಗಿ ವಿಶ್ ಮಾಡೋದಿರುತ್ತಲ್ವಾ, ಆಗ ಫಾರ್ ಯುವರ್ ಗುಡ್ ಹೆಲ್ತ್ ಅಂತ ಹೇಳಬೇಕು. ನಿಮ್ಮ ಆರೋಗ್ಯ ಭಾಗ್ಯಕ್ಕಾಗಿ ಅನ್ನೋದಕ್ಕೆ ಫಾರ್ ಯುವರ್ ಗುಡ್ ಹೆಲ್ತ್ ಅಂತ ಹೇಳಬೇಕು. ಯಾರಿಗಾದರೂ ಅಭಿನಂದನೆ ಮಾಡೋದಿದ್ರೆ ಏನು ಹೇಳಬೇಕು, ಕಂಗ್ರ್ಯಾಜುಲೇಷನ್ಸ್, ಅಭಿನಂದನೆಗಳನ್ನು ಮಾಡೋದಕ್ಕೆ ಕಂಗ್ರ್ಯಾಜುಲೇಷನ್ಸ್ ಅಂತ ಹೇಳಬೇಕು. ಏನೋ ದಡ್ಡತನ ಮಾಡಿಬಿಟ್ಟಿರ್ತಾರೆ, ಎಂಥ ಅವಿವೇಕತನ ಅಂತ ಬೈತೀವಲ್ಲ ಅದಕ್ಕೇನು ಹೇಳಬೇಕು, ವಾಟ್ ನಾನ್ ಸೆನ್ಸ್, ಅವಿವೇಕತನಕ್ಕೆ ವಾಟ್ ನಾನ್ ಸೆನ್ಸ್ ಅಂತ ಹೇಳಬೇಕು. ಮಾಡುವಂತಹ ಕೆಲಸಗಳು ತಲೆ ತಗ್ಗಿಸಬೇಕಾದ ವಿಷಯ ಆಗಿರುತ್ತೆ, ಆಗ ವಾಟ್ ಅ ಶೇಮ್ ಅಂತ ಹೇಳಬೇಕು. ತಲೆ ತಗ್ಗಿಸುವಂತಹ ವಿಷಯಕ್ಕೆ ವಾಟ್ ಅ ಶೇಮ್ ಅಂತ ಹೇಳಬೇಕು. ಇಂತಹ ದುರಂತ ಅಂತ್ಯ ಕಂಡಿರ್ತಾರೆ ಒಂದಷ್ಟು ಜನ, ಅಥವಾ ಏನೋ ಒಂದು ಸಿಚುವೇಶನ್ ಇರುತ್ತೆ, ಅದನ್ನು ನೋಡಿದಾಗ ನಮಗೆ ಏನು ಅನ್ನಿಸುತ್ತೆ, ಹೌ ಟ್ರ್ಯಾಜಿಕ್, ಎಂತಹ ದುರಂತ ಅಂತ ಹೇಳಬೇಕಂದ್ರೆ ಹೌ ಟ್ರ್ಯಾಜಿಕ್ ಅಂತ ಹೇಳಬೇಕು. ಅದೇ ಆಶ್ಚರ್ಯಪೂರಿತ ವಿಷಯಗಳಿದ್ದಾಗ ವಾಟ್ ಅ ಪ್ಲೆಸೆಂಟ್ ಸರ್ಪ್ರೈಸ್ ಅಂತ ಹೇಳಬೇಕು. ಆಶ್ಚರ್ಯವೂ ಆಗಿರುತ್ತೆ, ಖುಷಿಯೂ ಕೊಡ್ತಿರುತ್ತೆ ಅಂಥದಕ್ಕೆ ವಾಟ್ ಅ ಪ್ಲೆಸೆಂಟ್ ಸರ್ಪ್ರೈಸ್ ಅಂತ ಹೇಳಬೇಕು. ಛೆ ಅಂತ ಹೇಳ್ತೀವಲ್ಲ ಏನೋ ಬೇಸರ ಆದಾಗಲೋ ಏನೋ, ಅದಕ್ಕೆ ಹೌ ಡಿಸ್ಗಸ್ಟಿಂಗ್ ಅಂತ ಹೇಳಬೇಕು. ಛೆ ಅಂತ ಹೇಳ್ತೀವಲ್ಲ ಅದಕ್ಕೆ ಹೌ ಡಿಸ್ಗಸ್ಟಿಂಗ್ ಅಂತ ಹೇಳಬೇಕು. ಹುಷಾರಾಗಿರಿ ಅವರಿಂದ, ಇಂಥ ವಿಷಯಗಳಿಂದ ಅಂತ ನೆನಪಿಸ್ತಿರ್ತೀವಲ್ವ, ಬಿ ವೇರ್ ಅಂತ ಹೇಳಬೇಕು. ಎಚ್ಚರಿಕೆಯಿಂದಿರಿ, ಜಾಗ್ರತೆಯಿಂದಿರಿ ಅಂತ ಹೇಳೋದಕ್ಕೆ ಬಿ ವೇರ್ ಅಂತ ಹೇಳಬೇಕು. ಎಂತಹ ದುಃಖದ ಸಂಗತಿ ಕಂಡಿರುತ್ತೆ, ಆಗ ವಾಟ್ ಎ ಪಿಟಿ ಅಂತ ಹೇಳಬೇಕು. ದುಃಖದ ಸಂಗತಿಗೆ ವಾಟ್ ಎ ಪಿಟಿ, ಒಳ್ಳೆಯ ಯೋಚನೆಗೆ ವಾಟ್ ಎನ್ ಐಡಿಯಾ, ಒಳ್ಳೆ ಯೋಚನೆ ಮಾಡಿರ್ತಾರಲ್ಲ ಅದಕ್ಕೆ ವಾಟ್ ಎನ್ ಐಡಿಯಾ ಅಂತ ಹೇಳಬೇಕು. ನಮ್ಮ ಎದುರು ಯಾರು ಸಿಕ್ಕಾಗ ಬನ್ನಿ ಸ್ವಾಗತ ಅಂತ ಹೇಳೋದಕ್ಕೆ ವೆಲ್ಕಮ್ ಸರ್, ವೆಲ್ಕಮ್ ಮ್ಯಾಮ್ ಅಂತ ಹೇಳಬೇಕು. ದುಃಖದ ಸಂಗತಿ ಇದ್ದಾಗ ವಾಟ್ ಎ ಬಾದರ್ ಅಂತ ಹೇಳಬೇಕು. ದುಃಖದ ಸಂಗತಿಗೆ ವಾಟ್ ಎ ಬಾದರ್. ಕೆಲವು ವಿಷಯದಿಂದ ನಾವು ಜಾಗೃತರಾಗಿರಬೇಕು, ಹುಷಾರಾಗಿ ಮೂವ್ ಮಾಡಬೇಕಾಗತ್ತೆ. ಅದಕ್ಕೆ ಏನು ಹೇಳಬೇಕು, ವಾಚ್ ಔಟ್, ಹುಷಾರಾಗಿ ಅನ್ನೋದಕ್ಕೆ ವಾಚ್ ಔಟ್ ಅಂತ ಹೇಳಬೇಕು. ಅಬ್ಬಾ ನಿನಗೆ ಏನು ದೃಷ್ಟಿ ಆಗದೆ ಇರಲಪ್ಪ ಅಂತ ಇರ್ತೀವಲ್ಲ ಅದಕ್ಕೆ ಟಚ್ ವುಡ್ ಅಂತ ಹೇಳಬೇಕು. ದೃಷ್ಟಿ ಆಗದಿರೋದಕ್ಕೆ ಟಚ್ ವುಡ್ ಅಂತ ಹೇಳಬೇಕು. ಏನಾದರೂ ಆಗಲಿ, ಏನು ಬೇಕಾದರೂ ಬರಲಿ ಅಂತಿರ್ತೀವಲ್ಲ ಅದಕ್ಕೆ ಕಮ್ ವಾಟ್ ಮೇ, ಏನು ಬೇಕಾದರೂ ಆಗಲಿ, ಏನು ಬೇಕಾದರೂ ಬರಲಿ ಅನ್ನೋದಕ್ಕೆ ಕಮ್ ವಾಟ್ ಮೇ ಅಂತ ಹೇಳಬೇಕು. ನೋಡಿ ಈಗಾಗಲೇ ನಾನು ಒಂದಷ್ಟು ಎಕ್ಸ್ಲಮೇಟ್ರಿ ವಾಕ್ಯಗಳನ್ನು, ಪದಗಳನ್ನು ಹೇಳಿದೆ. ಇಷ್ಟನ್ನ ನೀವು ನೆನಪಲ್ಲಿ ಇಟ್ಕೊಂಡು ಬಿಟ್ಟರೆ ಆರಾಮಾಗಿ ಇಂಗ್ಲೀಷ್ ಮಾತಾಡೋದ್ರಲ್ಲಿ ನೀವು ಮ್ಯಾನೇಜ್ ಮಾಡಿಬಿಡ್ಬೋದು. ಹೀಗೆ ಇನ್ನೊಂದಷ್ಟು ವಿಷಯಗಳೊಟ್ಟಿಗೆ ಮತ್ತೆ ಸಿಗ್ತೀನಿ. ಟಿಲ್ ದ್ಯಾನ್ ಟೇಕ್ ಕೇರ್.
ಥ್ಯಾಂಕ್ ಯು, ಬಾಯ್ ಬಾಯ್.

0: ಇದುವರೆಗೂ ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮವನ್ನ ಕೇಳಿದಿರಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರವಾಗುತ್ತದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಇದುವರೆಗೂ ಕಲಿಕಾ ಸಮಯದ ವಿಶೇಷ ಕಾರ್ಯಕ್ರಮಗಳನ್ನು ಕೇಳಿದಿರಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
2: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
3: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
4: ಮುಕ್ಕಣಕ್ಕ ಒಸಿ ತರಕಾರಿ ದಿನಸಿ ತರ್ಬೇಕಿತ್ತು.
3: ಅಯ್ಯ, ಕೈ ಬೀಸ್ಕೊಂಡು ಹೋದ್ರೆ ಹೆಂಗೆ?
4: ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗು.
3: ಏ, ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ ನ ಹಾಕೊಡ್ತಾರ ಬಿಡು.
4: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
3: ಏನವಿ ಅದು? ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ. ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣಮಿ.
4: ಹಂಗ ಅದ್ಯಾಕಂತೆ?
3: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲೇನ್ ನಿಂಗೆ?
4: ಉಕ್ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರ್ ನಮ್ಮ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸನೆ ಮಾಡೈತೆ. ತಡಿ, ಮನೆಗ್ ಹೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
3: ಹಂಗೆ ನಿಮ್ ಅಟ್ಟಿಗೆಲ್ಲ ಈ ವಿಷಯನೂ ಹೇಳು, ಮರಿಬೇಡ.
5: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿಯ ಪ್ರಕಟಣೆ.
0: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
6: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-80883. ಸಂಖ್ಯೆ ಮತ್ತೊಮ್ಮೆ 0818-2-3-5-8-0-8-3. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
7: ತಿಂಗಳ ಕೊನೆಗೆ ಸಿಗೋ ಸಂಬಳ ಅಷ್ಟಕ್ಕಷ್ಟೇ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹಾಗಾದ್ರೆ ನಿಮ್ಮ ಸೇಲ್ಸ್ ಎಕ್ಸ್ಪೀರಿಯನ್ಸ್ಗೆ ಇಲ್ಲಿದೆ ಒಂದು ಬಂಪರ್ ಅವಕಾಶ. ಶಿವಮೊಗ್ಗದ ಪ್ರಸಿದ್ಧ ಸೋಲಾರ್ ಕಂಪನಿಯಲ್ಲಿ ಸೇಲ್ಸ್ ಎಕ್ಸಿಕ್ಯೂಟಿವ್ ಹುದ್ದೆಗಳು ಖಾಲಿ ಇವೆ.
8: ಹೌದು, ಇಲ್ಲಿ ನಿಮಗೆ ಸಿಗುತ್ತೆ ಫಿಕ್ಸ್ಡ್ ಸ್ಯಾಲರಿ, ಅದರ ಜೊತೆಗೆ ಪ್ರತಿ ತಿಂಗಳು ಬರೋಬ್ಬರಿ 30,000-50,000 ಸೂಪರ್ ಇನ್ಸೆಂಟಿವ್ ಗಳಿಸೋ ಅದ್ಭುತ ಚಾನ್ಸ್. ಇನ್ನೇ ಆಗ್ತಡ ಈ ಸುವರ್ಣ ಅವಕಾಶ ಹಿಂದೆ ನಿಮ್ಮದಾಗಿಸಿಕೊಳ್ಳಿ. ತಕ್ಷಣ ನಿಮ್ಮ ಅಪ್ಡೇಟೆಡ್ ರೆಸ್ಯೂಮ್ ಅನ್ನ ನಮ್ಮ ವಾಟ್ಸ್ಆಪ್ ನಂಬರ್ 9480752298 ಈ ನಂಬರ್ಗೆ ಸೆಂಡ್ ಮಾಡಿ. ನೆನ್ಪಿಡಿ, ಅರ್ಜಿ ಸಲ್ಲಿಸಲು June 10, 2026 ಕೊನೆಯ ದಿನವಾಗಿದೆ. ಈಗಲೇ ವಾಟ್ಸ್ಆಪ್ ಮಾಡಿ 9480752298.

0: ಮಗ ಅದೇ ಕೆಲ್ಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟು ದಿನ ಅಂತ ಇನ್ನೊಬ್ರು ಕೈ ಕೇಳ ಕೆಲಸ ಮಾಡೋದು? ನಮ್ಮ ಓನರ್ ಹತ್ರ ಬೈಸ್ಕೊಂಡ್ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡಿಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ಯಾಕೆ ಈ ಸ್ವೀಟ್ ಬಿಸ್ನೆಸ್ನೇ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?

0: ಓಕೆ
1: ಡ್ಯೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
0: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ? ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂ ಓಕೆ. ಯಶಸ್ವಿ ಉದ್ಯಮಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ ಸೋಮವಾರದಿಂದ ಶನಿವಾರ

0: ನೇರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನು ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿಯೇ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

ಹಾವಿನ ದೇಶ ಹನ್ನೆರಡು ವರುಷ, ಹಾವಿನ ದೇಶ ಹನ್ನೆರಡು ವರುಷ, ನನ್ನ ರೋಷ ನೂರು ವರುಷ, ನನ್ನ ರೋಷ ನೂರು ವರುಷ, ಹಾವಿನ ದ್ವೇಷ ಹನ್ನೆರಡು

ಹಾವಿನ ದ್ವೇಷ ಹನ್ನೆರಡು ವರುಷ ಹಾವಿನ ದ್ವೇಷ ಹನ್ನೆರಡು ವರುಷ ನನ್ನ ರೋಷ ನೂರು ವರುಷ ನನ್ನ ರೋಷ ನೂರು ವರುಷ ಹಾವಿನ ದ್ವೇಷ

ಇಟ್ಟರೆ ಶಾಪ ಕೊಟ್ಟರೆ ಬರ ನೀತಿಯ ಮೀರೊಲ್ಲ ನಾವೊಲಿದರೆ ಕೇಳಿಲ್ಲ ಆಕ್ರೋಶದ ಉರಿ ನಾನು ಆವೇಗದ ವಶ ನಾನು ಆ ಪ್ರೇಮಕ್ಕೆ ಒಲಿದೇನು.

ಹಾವಿನ ದ್ವೇಷ ಹನ್ನೆರಡು ವರುಷ, ಹಾವಿನ ದ್ವೇಷ ಹನ್ನೆರಡು ವರುಷ, ನಂದ ರೋಷ ನೂರು ವರುಷ, ನಂದ ರೋಷ ನೂರು ವರುಷ, ಹಾವಿನ ದ್ವೇಷ ಹನ್ನೆರಡು ವರುಷ.

0: ಹೆಂಗಮ್ಮ ಮಲ್ಗೆ ಮಾರು,
1: ಹೂ ತಗೊಳಕ್ ಮೊದ್ಲು ಬ್ಯಾಗ್ ಐತ ನಿಂತವ?
0: ಇದೇನೆ ಹೊಸ್ತ ಕೇಳ್ತಿದ್ಯಾ? ಯಾವಾಗ್ಲೂ ಪ್ಲಾಸ್ಟಿಕ್ ಕವರ್ ನಾಗೆ ಹಾಕೊಡ್ತಿದ್ದೆ.
1: ಇನ್ ಮೇಲೆ ಹಂಗೆಲ್ಲ ಆಗಕ್ಕಿಲ್ಲ ಕಣಕ್ಕ. ಪ್ಲಾಸ್ಟಿಕ್ ಕವರ್ ನಾಗೆ ಹೂ ಹಣ ಹಾಕೊಟ್ರೆ ನಮ್ಮ ಅಂಗಡಿನ ಮುಚ್ಚಿಸ್ಬಿಡ್ತಾರೆ, ಜೊತೆಗೆ ದಂಡ ಬೇರೆ ಕಟ್ಬೇಕಾಯ್ತದೆ. ಅದಕ್ಕೆ ನೀವೇ ಬ್ಯಾಗ್ ತಂದ್ರೆ ಒಳ್ಳೇದು. ಇಲ್ಲ ಈ ಬಟ್ಟೆ ಬ್ಯಾಗ್ ತಗೊಳ್ಳಿ, 10 ರೂಪಾಯಿ. ಬಿರ್ಬರ್ನ ಹೇಳಿ ಅಕ್ಕ, ಏನ್ ಮಾಡ್ಲಿ?
2: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ಕವರ್ಗಳ ಉಪಯೋಗವನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಕವರ್ಗಳನ್ನು ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.

ಅಲ್ಲಿ ಎಂದು ಮುಂದೆ ಸಾಗದು, ನೀನು ಹೇಳೋ ಜಾಗದಲ್ಲಿ ಬಸ್ಸು ಎಂದು ನಿಲ್ಲದು, ಮುಂದಕ್ಕೆ ಬನ್ನಿ ಎಂದು ಕೂಗುರು ಇಲ್ಲ, ನನ್ನಂಥ ಕಂಡಕ್ಟರ್ ಎಂದರು ಕಾಣಲ್ಲ, ನನ್ನಂಥ ಕಂಡಕ್ಟರ್.

ಲಕ್ಷ ಲಕ್ಷ ಇದ್ದೋರೆಲ್ಲ ಕಾರಿನಲ್ಲಿ ಹೋಗೋದು, ಅಲ್ಪ ಸ್ವಲ್ಪ ಗಳಿಸೋರೇನೆ ಬಸ್ಸಿನಲ್ಲಿ ಕೂಡೋದು. ಚಿಲ್ಲರೆ ಕೊಡಿ, ಸರಿಯಾದ ಚಿಲ್ಲರೆ ಕೊಡಿ ಪ್ಲೀಸ್. ಎಲ್ಲೋ ಜಗಳ, ಎಲ್ಲೋ ಕದನ, ಕಲ್ಲು ಇಲ್ಲೇ ಬೀಳೋದು. ಯಾರ ಕೋಪ, ಯಾರ ಮೇಲೋ ನ್ಯಾಯ ಯಾರ ಕೇಳೋದು? ನಿಮ್ಮ ದುಡ್ಡಲ್ಲೇ ನಮ್ಮ ವಾಹನ ಬೀಳೋದು. ಆ ನೀವೇನೆ ತೆರಿಗೆ ಹೆಚ್ಚಿ ಅಯ್ಯೋ.

0: ತಿಂಗಳ ಕೊನೆಗೆ ಸಿಗೋ ಸಂಬಳ ಅಷ್ಟಕ್ಕಷ್ಟೇ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹಾಗಾದ್ರೆ ನಿಮ್ಮ ಸೇಲ್ಸ್ ಎಕ್ಸ್ಪೀರಿಯನ್ಸ್ಗೆ ಇಲ್ಲಿದೆ ಒಂದು ಬಂಪರ್ ಅವಕಾಶ. ಶಿವಮೊಗ್ಗದ ಪ್ರಸಿದ್ಧ ಸೋಲಾರ್ ಕಂಪನಿಯಲ್ಲಿ ಸೇಲ್ಸ್ ಎಕ್ಸಿಕ್ಯೂಟಿವ್ ಹುದ್ದೆಗಳು ಖಾಲಿ ಇವೆ.
1: ಹೌದು, ಇಲ್ಲಿ ನಿಮಗೆ ಸಿಗುತ್ತೆ ಫಿಕ್ಸ್ಡ್ ಸ್ಯಾಲರಿ, ಅದರ ಜೊತೆಗೆ ಪ್ರತಿ ತಿಂಗಳು ಬರೋಬ್ಬರಿ 30,000-50,000 ಸೂಪರ್ ಇನ್ಸೆಂಟಿವ್ ಗಳಿಸೋ ಅದ್ಭುತ ಚಾನ್ಸ್. ಇನ್ಯಾಕ್ತಡ ಈ ಸುವರ್ಣ ಅವಕಾಶ ಇಂದೇ ನಿಮ್ಮದಾಗಿಸಿಕೊಳ್ಳಿ. ತಕ್ಷಣ ನಿಮ್ಮ ಅಪ್ಡೇಟೆಡ್ ರೆಸ್ಯೂಮ್ ಅನ್ನ ನಮ್ಮ ವಾಟ್ಸ್ಆಪ್ ನಂಬರ್ 9480752298 ಈ ನಂಬರ್ಗೆ ಸೆಂಡ್ ಮಾಡಿ. ನೆನ್ಪಿಡಿ, ಅರ್ಜಿ ಸಲ್ಲಿಸಲು June 10, 2026 ಕೊನೆಯ ದಿನವಾಗಿದೆ. ಈಗಲೇ ವಾಟ್ಸ್ಆಪ್ ಮಾಡಿ 9480752298.
2: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
3: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
2: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
4: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಸಹಜ ಗರ್ಭಧಾರಣೆಯಿಂದ, 500 ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಪ್ರನಾಳ ಶಿಶುಗಳ ಜನನವಾಗಿದೆ.
2: 4,000 ಗರ್ಭಕೋಶದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಉದರದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
4: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
3: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
5: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
6: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
7: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
6: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಏ ದೀಪಾ, ಏನಿದು, ನನ್ಗೊಂದು ಮಾವಿನ ಹಣ್ಣು ಕೊಡದೆ ಒಬ್ಳೆ ತಿಂತಿದೀಯಾ? ಅದು ಇಷ್ಟೊಂದು ಚೆನ್ನಾಗಿರೋ ಮಿಯಾಜಾಕಿ, ಬಾದಾಮಿ, ರಸ್ಪುರಿ ಹಣ್ಣುಗಳನ್ನ ಎಲ್ಲಿಂದ ತಂದೆ?
8: ಅಬ್ಬಬ್ಬಾ ದಿವ್ಯಾ, ಬರೀ ಮಾವಿನ ಹಣ್ಣು ಅಷ್ಟೇ ಅಲ್ಲ, ಸಕ್ಕರೆ ಪಟ್ನ ಮತ್ತೆ ಚಂದ್ರ ಹಲಸಿನ ಹಣ್ಣುಗಳು ಕೂಡ ತಂದಿದ್ದೀನಿ. ಇದೆಲ್ಲಾ ಸಿಕ್ಕಿದ್ದು ನಮ್ ಶಿವಮೊಗ್ಗದಲ್ಲೇ.
4: ಹೌದು, ಜಿಲ್ಲಾ ಹಾಪ್ಕಾಮ್ ಶಿವಮೊಗ್ಗ, ತೋಟಗಾರಿಕೆ ಇಲಾಖೆ ಶಿವಮೊಗ್ಗ, ರಾಮನಗರ ಜಿಲ್ಲಾ ಮಾವು ಬೆಳೆಗಾರರ ಸಂಘ ಇವರ ಸಹಯೋಗದಲ್ಲಿ ಆಯೋಜಿಸಿರುವ ಭರ್ಜರಿ ಮಾವು ಮತ್ತು ಹಲಸಿನ ಮೇಳ 2026 June 5, 6, and 7 ಶಿವಮೊಗ್ಗದ ವಿನೋಬನಗರದ 100 feet ರಸ್ತೆಯಲ್ಲಿರೋ ಹಾಪ್ಕಾಮ್ಸ್ ಕಚೇರಿ ಆವರಣದಲ್ಲಿ ಈ ಮೇಳ ನಡೆಯಲಿದೆ. ಅಂತಾರಾಷ್ಟ್ರೀಯ ಪ್ರಸಿದ್ಧಿಯ ಮಿಯಾಜಾಕಿ, ಐವರಿ ಮಾವು ಸೇರಿದಂತೆ ಕೇಸರ್, ಮಲ್ಲಿಕಾ ತಳಿಗಳು ಹಾಗೂ ಅಪರೂಪದ ರುದ್ರಾಕ್ಷಿ ಹಲಸಿನ ಹಣ್ಣುಗಳು ನೇರ ಪ್ರದರ್ಶನ ಹಾಗೆ ಮಾರಾಟ ಇಲ್ಲಿದೆ.
8: ಮತ್ತೆ ನಾವು ಹೋಗೋಣ, ನಮ್ಮ ರೈತರನ್ನು ಪ್ರೋತ್ಸಾಹಿಸೋಣ. ಬನ್ನಿ, ಭಾಗವಹಿಸಿ, ಖರೀದಿಸಿ. ಎಲ್ಲರಿಗೂ ಆದರದ ಸುಸ್ವಾಗತ.
9: ಎಲ್ಲರಿಗೂ ನಮಸ್ಕಾರ, ಶುಭ ಸಂಜೆ. ಇದು ಕಾಫಿ ವಿತ್ ಆರ್ಜೆಸ್ಟ್ ಲೈವ್ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸ್ನೇಹಿತರೆ, ನಾಳೆ ವಿಶ್ವ ಪರಿಸರ ದಿನ ಇದೆ. ಪರಿಸರ ರಕ್ಷಣೆ ಮಾಡೋದು ಅಂತ ಹೇಳಿದ್ರೆ ಅದು ಕೇವಲ ಒಬ್ಬರ ಕೆಲಸ ಅಲ್ಲ, ಪ್ರತಿಯೊಬ್ಬರು ಕೈ ಜೋಡಿಸ್ದಾಗ ಮಾತ್ರ ಪರಿಸರದ ರಕ್ಷಣೆ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಪರಿಸರದ ಕೆಲಸ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಜವಾಬ್ದಾರಿಯಿಂದ ಮಾಡಿದಾಗ ಮಾತ್ರ ನಮ್ಮ ಪರಿಸರವನ್ನು ಹಚ್ಚ ಹಸಿರಾಗಿ ಇಟ್ಕೊಳ್ಳೋದಕ್ಕೆ ಸಾಧ್ಯ. ಹಾಗಾಗಿ ಪರಿಸರ ದಿನದ ಅಂಗವಾಗಿ ನಾವು ವೈಯಕ್ತಿಕವಾಗಿ ಈ ಮುಂದಿನ 1 ವರ್ಷದಲ್ಲಿ ಒಂದು ಪರಿಸರಕ್ಕೆ ನಾವೇನಾದರೂ ಕೊಡುಗೆ ಕೊಡ್ತೀವಿ ವೈಯಕ್ತಿಕವಾಗಿ ಅಂತ ಹೇಳಿದ್ರೆ ಯಾವ ರೀತಿಯ ಕೊಡುಗೆ ಕೊಡೋದಕ್ಕೆ ನೀವು ಇಷ್ಟಪಡ್ತೀರಾ ಅಂಥೇಳಿ ಇದೇ ವಿಚಾರವಾಗಿ ನೀವು ಕೂಡ ನಿಮ್ಮ ಅಭಿಪ್ರಾಯವನ್ನು ತಿಳಿಸ್ಬೋದು. ಹಾಗೆ ನಾನು ಕೂಡ ಈ 1 ವರ್ಷದಲ್ಲಿ ಪರಿಸರಕ್ಕೇನಾದರೂ ಒಂದು ಕೊಡುಗೆಯನ್ನು ಕೊಡ್ಬೋದು ಅಂತ ಹೇಳಿದ್ರೆ ಪ್ಲಾಸ್ಟಿಕ್ ಕವರನ್ನು ಬಳಸಲ್ಲ, ಅಂದರೆ ಆದಷ್ಟು ಬಳಸೋದನ್ನು ಕಮ್ಮಿ ಮಾಡ್ತೀನಿ ಈ 1 ವರ್ಷದಲ್ಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಮೊದಲನೇ ಕರೆ ರೆಡಿ ಇದೆ, ಯಾರು ಎಲ್ಲಿಂದ ಅಂತ ನೋಡೋಣ. ಹಲೋ,
10: ಹಲೋ,
9: ನಮಸ್ತೆ ಸಂಕಪ್ಪ ಸರ್.
10: ನಮಸ್ತೆ ಮೇಡಮ್.
9: ಇವತ್ತಿನ ಮೊದಲ ಕಾಲರ್ ನೀವೇ?
10: ಹೌದೌದು, ನಮಗೆ ಮಳೆ ಇಲ್ಲ ಮೇಡಮ್, ಮಳೆ ಇಲ್ಲದಲ್ಲೇ ಕಾಯ್ತಾ ಇದೀವಿ.
9: ಮಳೆ ಇಲ್ವಾ ಇವತ್ತು? ಇವತ್ತೆಲ್ಲ ಕಡೆ ಸ್ವಲ್ಪ ಬಿಸಿಲಿದೆ.
10: ಬಿಸಿಲಿದೆ, ನಿನ್ನೆ ಒಂದ್ ಸ್ವಲ್ಪ ಉದುರ್ತಾ ಇತ್ತು ಮಳೆ.
9: ನಿನ್ನೆ ಮೊನ್ನೆ ಎಲ್ಲ ಮಳೆ ಶುರು ಆಯ್ತು,
10: ಶುರು ಆಯ್ತು ಅಂತ ತಿಳ್ಕೊಂಡಿದ್ದು, ಖುಷಿಯಾಗಿದ್ದು.
9: ಹೌದು ಸರ್,
10: ಇವತ್ತಿ ಒಂಥರ ಮಳೆನೆ ಇಲ್ಲ, ಬಿಸಿಲಾಗಿದೆ
9: ಇವತ್ತು ಸ್ವಲ್ಪ.
10: ಜೊತೆಗೆ ನಾವು ಇವತ್ತಿನ ವಿಷಯದಲ್ಲಿ ಪರಿಸರ ಉಳಿವಿಗಾಗಿ ಏನ್ ಮಾಡ್ಬೇಕು ಅಂದ್ರೆ,
9: ಹೌದು ಸರ್,
10: ಮೊದಲನೇದಾಗಿ ಪರಿಸರವನ್ನು ಸ್ವಚ್ಛತೆಯಲ್ಲಿ ಕಾಪಾಡಬೇಕು. ಸ್ವಚ್ಛತೆಯಲ್ಲಿ ಆದ್ಯತೆ ಮುಖ್ಯ. ಜೊತೆಗೆ ಮರ ಗಿಡ, ಎಲ್ಲಿ ಒಂದು ಮರ ಕಡಿತೀವೋ ಅಲ್ಲಿ ಒಂದ್ ಎರಡು ಮರ ಗಿಡಗಳು ನೆಡಬೇಕು. ಮರ ಗಿಡಗಳು ನೆಟ್ರೆ ಒಂದ್ ಸ್ವಲ್ಪ ಉಸಿರಾಡೋದಕ್ಕೆ ಮತ್ತೆ ಪರಿಸರದಲ್ಲಿ ಪ್ರಾಣಿಗಳು ವಾಸ ಮಾಡೋದಕ್ಕೆ ಪ್ರತಿ ಒಂದಕ್ಕೂ ತೊಂದರೆ ಆಗಲ್ಲ. ಅಂದ ಪರಿಸರ ಉಳಿಗಾಗಿ ಅನೇಕ ತರದ ವಿಧಾನಗಳಿವೆ. ಅದರಲ್ಲಿ ಮರ ಗಿಡ ಇದ್ ಮಾಡೋದು, ಮತ್ತೆ ಸ್ವಚ್ಛತೆ ಕಾಪಾಡೋದು, ಮತ್ತು ಅಲ್ಲಲ್ಲಿ ಇದು ನೀರಿನ ಪ್ರಾಣಿಗಳಿಗೆಲ್ಲ ನೀರು ಒಂದ್ ಸ್ವಲ್ಪ ಇಟ್ಟರೆ ನೀರುಗಳನ್ನ ಕುಡಿತವೆ, ಅಥವಾ ಈಗ ಬಿಸಿಲಿನ ಬೇಗೆಯಲ್ಲಿ ನೀರಿನ ತೊಂದರೆ ಇದೆ. ಜೊತೆಗೆ ನಾವು ಪ್ರತಿಯೊಂದು ಮಾಡುವಂತ ಪರಿಸರದಲ್ಲಿ, ಯಾಕೆಂದ್ರೆ ಈಗ ರಾಸಾಯನಿಕ ಗೊಬ್ಬರಗಳು ಜಾಸ್ತಿ ಮಾಡ್ತಾರೆ, ಮತ್ತೆ ಸ್ಪ್ರೇ ಔಷಧಿಗಳನ್ನ ಸ್ಪ್ರೇ ಮಾಡ್ತಾರೆ, ಅದರಿಂದ ವಾತಾವರಣದಲ್ಲಿ ಅದು ಬೆರೆತು ಉಸಿರಾಟಕ್ಕೆ ಅಥವಾ ಗಾಳಿಗೆಲ್ಲ ತೊಂದರೆ ಆಗುತ್ತೆ. ಇಂಥವನ್ನೆಲ್ಲ ಕಮ್ಮಿ ಮಾಡ್ಕೊಂಡು ಸಾವಯವ ಕೃಷಿಗೆ ಒತ್ತು ಕೊಡ್ಬೇಕು.
9: ಸಾವಯವ ಅಂದ್ರೆ ಈ ಒಂದು ವರ್ಷದಲ್ಲಿ ಸರ್ ನಾನು ಇಂಥದನ್ನ ಮಾಡೇ ಮಾಡ್ತೀನಿ ಅನ್ನೋದು ಯಾವ್ದಾದ್ರು ಒಂದಿದ್ರೆ ಯಾವ್ದು ಮಾಡ್ತೀರಾ ಅಂತ?
10: ಏನ್ ಪರಿಸರಕ್ಕಾಗಿ ನಾವು ಉಳಿಯುವ, ನಮ್ಗೆ ನಾನು ಒಂದು ಮೊದಲನೇ ಆದ್ಯತೆ ಮಾಡಿರ್ತಾ ಇರೋದು, ನಮ್ಮ ಕಡೆಗೆಲ್ಲ ಮರ ಗಿಡ ಕಡಿತಾ ಇದಾರೆ, ಅದರಿಂದ ಮರಗಳನ್ನ ತಗೊಂಡು ಸಸಿಗಳನ್ನ ನೆಡಬೇಕು ಅಂತ. ಹೊಸದಾಗಿ
9: ಸಸಿಗಳನ್ನ
10: ಹೊಸದಾಗಿ ನೆಟ್ರೆ ಅಲ್ಲಿ, ಯಾಕೆಂತ ಹೇಳಿದ್ರೆ ಅರಣ್ಯವನ್ನು ರಕ್ಷಿಸಿ ಅರಣ್ಯವನ್ನು ಪೋಷಿಸಿ ಅಂತ ಬರೀ ನಂಬರ್ ನಮ್ಮ ಬಲಕ್ಕೆ ಹಾಕಿದ್ರೆ ಆಗೋದಲ್ಲ. ನಾವು ಸ್ವಲ್ಪ ಮಾಡಿ ತೋರಿಸ್ಬೇಕು. ಅದರಲ್ಲಿ ನಾನು ಒಂದ್ ಸ್ವಲ್ಪ ಎಲ್ಲ ಸುತ್ತ ಬೇರಿಗೆ ರೋಡಿಗೆ ಮರ ಗಿಡ ಸುತ್ತ ಎಲ್ಲ ಗಿಡಗಳನ್ನ ನೆಟ್ಟು ಬಿಟ್ಟು ಸ್ವಲ್ಪ ಇದ್ ಮಾಡ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ಈಗ ಒಂದ್ ಮರ ಕಡಿದ್ರೆ ಅಲ್ಲಿ ಒಂದ್ ಎರಡು ಮರ ಕಡಿದ್ರೆ ಈಗ ಮಳೆ ಕಮ್ಮಿ ಆಗ್ತಿರೋದು ಯಾಕೆ ಮರ ಗಿಡ ಹೋದ್ರೆ ಮಳೆ ಕಮ್ಮಿ ಆಗುತ್ತೆ. ಮರ ಗಿಡ ಬಯಲು ಮಾಡಿದ್ರೆ ಬಂಜರು ಭೂಮಿ ಆದ್ರೆ ಅಲ್ಲಿ ಮಳೆ ಬರಲ್ಲ ಜಾಸ್ತಿ. ಆದ್ರಿಂದ ಆತರ ಮರ ಗಿಡಗಳನ್ನ ಪ್ರತಿಯೊಬ್ಬರು ಆದ್ಯತೆ ಮೇಲೆ ಬೆಳೆಸ್ಬೇಕು.
9: ಗಿಡ ನೆಟ್ಟು ಅದನ್ನ ನೀರ್ ಹಾಕಿ ಪೋಷಣೆಯನ್ನು ಮಾಡ್ಬೇಕಾಗುತ್ತೆ.
10: ಸುಮ್ನೆ ನಾವು ನೆಟ್ಬಿಟ್ಟು ಹೋದ್ರೆ ಅದನ್ನ ಬರಲ್ಲ. ಅದು ಸ್ವಲ್ಪ ಇದಾಗೋವರೆಗೂ, ಈಗ ನಾವು ರೋಡ್ ಸೈಡ್ ಅಲ್ಲಿ ನೋಡ್ತಾ ಇದೀವಿ, ಅವಕ್ಕೆಲ್ಲ ಗ್ಯಾಲರಿ ಕಟ್ಬಿಟ್ಟು ಒಂದ್ ಸ್ವಲ್ಪ ದನಗಳಿಗೆ ತಿನ್ನೋದಾಗಿ ಅಥವಾ ತೊಂದರೆ ಕೊಡದಾಗೆ ಮಾಡ್ಬೇಕು. ಆಮೇಲೆ ಆದಷ್ಟು ನೀರು ಗಿರೆಲ್ಲ ಪೋಷಣೆ ಕೊಟ್ಕೊಂಡು ಅದಕ್ಕೊಂದು ಗೊಬ್ಬರನ ಕೊಡದ ಏನೋ ಮಾಡಿದ್ರೆ ಬೇಗ ಅರಣ್ಯವನ್ನು ಸಂರಕ್ಷಣೆ ಮಾಡಿದ್ರೆ ಪರಿಸರವನ್ನು ಸಂರಕ್ಷಣೆ ಮಾಡದಾಗೆ ಅಂತ ನಾನು ಹೇಳ್ತೀನಿ ಮೇಡಮ್.
9: ಹಾಗಾಗಿ ಈ ವರ್ಷ ನೀವು ಸ್ವಲ್ಪ ಆದ್ರೂ ಗಿಡ ನೆಡಬೇಕು ಅಂತ ನಿರ್ಧಾರ ಮಾಡಿದೀರಾ?
10: ಹೌದು, ಸ್ವಲ್ಪ ಸಸಿಗಳು ನೆಡಬೇಕು ಅಂತ ಇದೆ. ಈ ವರ್ಷದ ಮಳೆ ಯಾಕೆ ಅಂತ ಹೇಳಿದ್ರೆ ಹವಾಮಾನದಲ್ಲಿ ಸ್ವಲ್ಪ ಮಳೆಯ ಕೊರತೆ ಇದೆ. ಮಳೆ ಕಮ್ಮಿ ಆದ್ರೂ ಸ್ವಲ್ಪ ನೀರಿನ ಏನಾದ್ರು ಮಾಡಿ ಇದು ಮಾಡ್ಕೋಬೇಕು ಅಂತ ಐಡಿಯಾ ಇದೆ ಮೇಡಮ್, ಮಾಡ್ಬೇಕು. ಜೊತೆಗೆ
9: ಖಂಡಿತ ಮಾಡಿ ಸರ್, ಒಳ್ಳೆ ಕೆಲಸ.
10: ಓಕೆ ಮೇಡಮ್, ಥ್ಯಾಂಕ್ ಯು.
9: ಧನ್ಯವಾದ. ಹಾಸನದಿಂದ ಸಂಕಪ್ಪ ಅವ್ರು ಕರೆ ಮಾಡಿದ್ರು. ಅವರು ಈ ವರ್ಷ ನಾನು ಒಂದಷ್ಟು ಗಿಡಗಳನ್ನ ನೆಟ್ಟು ಅದನ್ನ ಬರೀ ನೆಡೋದಷ್ಟೇ ಅಲ್ಲ, ಗಿಡಗಳನ್ನ ನೆಟ್ಟು ಅದನ್ನ ಬೆಳೆಸ್ತೀನಿ ಅಂತ ಕೂಡ ತಿಳಿಸಿದ್ರು. ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ,
11: ಹಲೋ,
9: ನಮಸ್ತೆ ಚಂದ್ರಶೇಖರ್ ಸರ್. ಹಲೋ ಸರ್,
11: ಕೇಳ್ತಿದ್ಯಾ? ಜೋರ ಮಾತಾಡಿ ಮೇಡಮ್.
9: ಕೇಳ್ತಿಲ್ವಾ ಈಗ ಸರ್? ಕೇಳ್ತಿದ್ಯಾ?
11: ಹಲೋ,
9: ಹಲೋ ಸರ್, ಕೇಳ್ತಿದೆ? ನಿಮ್ ವಾಯ್ಸ್ ಕೇಳ್ತಿದೆ. ಕೇಳ್ತಿದೆ, ಕೇಳ್ತಿದೆ ಸರ್. ನಾಳೆ ವಿಶ್ವ ಪರಿಸರ ದಿನ ಇರೋದ್ರಿಂದ ಪರಿಸರ ದಿನಾಚರಣೆಗಾಗಿ ನಾವೇನಾದ್ರೂ ಪರಿಸರಕ್ಕೆ ಒಂದು ಕೊಡುಗೆ ಕೊಡ್ತೀವಿ ಈ ವರ್ಷದಲ್ಲಿ ಅಂದ್ರೆ ಏನ್ ಕೊಡ್ಲಿಕ್ಕೆ ಇಷ್ಟಪಡ್ತೀರಾ?
11: ನನ್ನ ಹೆಸರು ಸಿ ಟಿ ಚಂದ್ರಶೇಖರ್, ಅತ್ತಿ ಚೌಡನಹಳ್ಳಿ, ಹುಣಸಪುರ ತಾಲೂಕು, ಹಾಸನ ಜಿಲ್ಲೆ 573-511. ನಮ್ಮೆಲ್ಲ ಸೋದರ ಸೋದರಿಯರಿಗೆ ಪರಿಸರ ದಿನಾಚರಣೆ ಶುಭಾಶಯಗಳು.
9: ಶುಭಾಶಯಗಳು ಸರ್. ಓಕೆ ಸರ್, ಓಕೆ ಸರ್.
11: ನಿಮ್ಗೆ ಸರಿ, ಈ ಪರಿಸರ ಅಂದ್ರೆ ಮೇಡಮ್ ನಾವು ಪರಿಸರನ ಉಳಿಸ್ಬೇಕು ಮೇಡಮ್. ಮುಂದಿನ ಪೀಳಿಗೆ ಕೊಡುವಂತ ಅಮೂಲ್ಯವಾದ ವಸ್ತು ಅಂದ್ರೆ ಅದು ಪರಿಸರನೇ.
9: ಪರಿಸರ, ಹೌದು.
11: ಹಲೋ,
9: ಹೌದು ಹೌದು ಸರ್.
11: ನಾವು ಏನಪ್ಪಾ ಅಂದ್ರೆ ಸಾಕಷ್ಟು ಗಿಡ ಮರಗಳು ಬೆಳೆಸ್ಬೇಕು. ಯಾಕೆಂದ್ರೆ ಮನೆ ಗಿಡ ಮರಗಳು ಹಾಕಿದ್ರೆ ಕೆಲವು ಜಾಸ್ತಿ ಹತ್ರ ಹೋಗಲ್ಲ, ಅಂತ ಗಿಡಗಳು ಹಾಕಿದ್ರೆ ಒಳ್ಳೆ ಆಮ್ಲಜನಕ
9: ಸಿಗುತ್ತೆ.
11: ಕೆಲವು ಹೊಂಗೆ ಮರ ಅಂತ ಬರುತ್ತೆ,
9: ಹೊಂಗೆ ಮರ,
11: ಅವಾಗ ಬಿಟ್ರೆ ಏನಾಗುತ್ತೆ ಅಂದ್ರೆ ಒಳ್ಳೆ ತಂಪಾಗಿರುತ್ತೆ, ಸವರ್ಬಹುದು
9: ಸವರ್ಬಹುದು
11: ಅದನ್ನ. ಚೆನ್ನಾಗಿ ಚಿಗುರುತ್ತೆ, ದಟ್ಟವಾಗುತ್ತೆ, ಮತ್ತೆ ಒಳ್ಳೆ ಗೊಬ್ಬರ ಗೊಬ್ಬರನೂ ಆಗುತ್ತೆ, ಮತ್ತೆ ಪರಿಸರಕ್ಕೆ ತಂಪಾಗಿರುತ್ತೆ ಮೇಡಮ್.
9: ತಂಪಾಗಿರುತ್ತೆ, ಹೌದು.
11: ಹಂಗೆ ಮರದಲ್ಲಿ ಕುತ್ಕೊಂಡ್ರೆ ಎಸಿ ಕುತ್ಕೊಂಡಾಗ
9: ಅಷ್ಟು ತಂಪನ್ನ ಇದ್ ಮಾಡುತ್ತೆ, ಅಷ್ಟು ತಂಪಾಗಿರುತ್ತೆ ಅಂತ ಸುತ್ತಮುತ್ತ
11: ಮೇಡಮ್. ಹಂಗೆ ಮರ ತುಂಬಾ ತಂಪು, ಮತ್ತೆ ನಾವು ಗಿಡಗಳನ್ನ ನೆಡಬೇಕು ಮೇಡಮ್. ಆದಷ್ಟು ಮನೆ ಪಕ್ಕ ಇವೆಲ್ಲ ಗಿಡಗಳು ನೆಡಬೇಕು, ಕೆಲವಾ ನುಗ್ಗೆ ಇವೆಲ್ಲ ನೆಡಬಹುದು, ಕೆಲವು ನೆಡಂತ ಗಿಡಗಳು ನೆಡಬಹುದು, ದೊಡ್ಡ ಮರಗಳು ನೆಡಕಾಲ ಗಂಧ ಇವೆಲ್ಲ. ಮನೆ ಪಕ್ಕ ಏನಾದ್ರು ನುಗ್ಗೆ ಮರ ನೆಡಬಹುದು, ಹಂಗೆ ಮರಗಳು ನೆಡಬಹುದು, ತಂಪಾಗಿರುತ್ತೆ. ಮತ್ತೆ ಇನ್ನೇನು ಪಾಟ್ಗಳೆಲ್ಲ ಅವು ಬೆಳಿಬೇಕು, ಮಕ್ಕಳಿಗೆ ನಾವು ಆಸಕ್ತಿ ಬೆಳೆಸ್ಬೇಕು ಮೇಡಮ್. ಪರಿಸರ
9: ಬೆಳೆಸ್ಬೇಕು,
11: ಗಿಡ ಮರಗಳು ನೆಡಬೇಕು ಅನ್ನೋ ಅಂತ ಒಂದು ಆಸಕ್ತಿ ಮೂಡಿಸ್ಬೇಕು ಮೇಡಮ್.
9: ಮೂಡಿಸ್ಬೇಕು ಅಂತ.
11: ಹಲೋ,
9: ಹಲೋ, ಕೇಳ್ತಿದೆ ಸರ್, ಕೇಳ್ತಿದೆ. ಹೌದು, ಮಕ್ಕಳಲ್ಲಿ ಜಾಗೃತಿ ಮೂಡಿದಾಗ ಅದು ಕಾರ್ಯರೂಪಕ್ಕೆ ಬರುತ್ತೆ ಅಂತ. ಹಲೋ ಸರ್, ನಿಮ್ ವಾಯ್ಸ್ ಕೇಳ್ತಾ ಇಲ್ಲ. ನೆಟ್ವರ್ಕ್ ಇರೋ ಪ್ಲೇಸ್ ಅಲ್ಲಿ
11: ನಾವು ಗಿಡಗಳು ಬೆಳ್ಕೋಬೇಕು ಮೇಡಮ್.
9: ಗಿಡ
11: ಬೇಕಾದ ಇದಲ್ಲ ನಮ್ಮ ನೋಡಿ ಅವರು ಕಲಿತಾರೆ.
9: ಕಲಿತಾರೆ, ಹೌದು.
11: ಹಾಗಾಗಿ ಅವ್ರಿಗೂ ಸ್ವಲ್ಪ ಗಿಡ ಬೆಳೆಸೋದ್ ಬಗ್ಗೆ ಆಸಕ್ತಿ ಮೂಡುತ್ತೆ. ಕೆಲವು ಬದನೆ ಗಿಡಗಳು ನಮ್ಗೆ ಮನೆಗೆ ಏನ್
9: ತರಕಾರಿ ಬೇಕು
11: ಹಾಕಬಿಟ್ರೆ ಕೈ ತೋಟದಲ್ಲಿ ಅವ್ರಿಗೂ ಗಿಡವಿನ ಸದುಪಯೋಗ ಆಗುತ್ತೆ, ಮತ್ತೆ ಗಿಡ ಬಗ್ಗೆ
9: ಪ್ರೀತಿ ಹುಟ್ಟುತ್ತೆ ಅಂತ.
11: ಅವಾಗ ಆಟೋಮೆಟಿಕ್ ಆಗಿ ಪರಿಸರ ನಾಶ ಮಾಡಕ್ ಅವ್ರಿಗೂ ಮನಸ್ಪರ್ವ ಗಿಡಗಳ ಬಗ್ಗೆ ಪ್ರೀತಿ ಗಿಡ ಮರದ ಪ್ರೀತಿ ಬಿಟ್ರೆ ಹುಟ್ಟಿದ್ರೆ.
9: ಹೌದು, ನಾವು ನಾಲ್ಕು ಗಿಡ ನೆಟ್ಟಿದ್ರೆ ಅವ್ರು ಒಂದ್ ಗಿಡ ಆದ್ರೂ ನೆಟ್ಟೆ ನೆಡ್ತಾರೆ.
11: ಹೌದೌದು, ನಾವು ಒಂದ್ ಗಿಡ ನೆಟ್ಟು ಅವ್ರು ನಾಲ್ಕು ಗಿಡ ನೆಡ್ತಾರೆ ಮೇಡಮ್,
9: ನೆಡ್ತಾರೆ.
11: ಹಾಗೆ ಗಿಡ ಮರಗಳು ಬೆಳೆಸಕ್ಕೆ ಪ್ರೋತ್ಸಾಹ ಕೊಡ್ಬೇಕು, ನಾವು
9: ಪ್ರೋತ್ಸಾಹ ಕೊಡ್ಬೇಕು ಅಂತ ನೀವು ಹೇಳ್ತೀರಿ.
11: ಪರಿಸರನೇ ಒಳ್ಳೆ ಶುದ್ಧವಾದ ಆಮ್ಲಜನಕ ಬರಬೇಕು, ಒಳ್ಳೆ ಪರಿಸರ ಇರಬೇಕು. ಆಗಾದಾಗ ಮಾತ್ರ ಶುದ್ಧ ಪರಿಸರ, ಒಳ್ಳೆ ಆಮ್ಲಜನಕ ಸಿಗುತ್ತೆ, ಆರೋಗ್ಯವಾಗಿರುತ್ತೆ ಮನುಷ್ಯ,
9: ಆರೋಗ್ಯವಾಗಿರುತ್ತೆ
11: ಎಲ್ಲ ಇರುತ್ತೆ ಮೇಡಮ್.
9: ಓಕೆ ಸರ್, ಕರೆ ಮಾಡಿದ್ದಕ್ಕೆ ಧನ್ಯವಾದ ಸರ್.
11: ಧನ್ಯವಾದಗಳು,
9: ಧನ್ಯವಾದ. ಅತ್ತಿ ಚೌಡನಹಳ್ಳಿಯಿಂದ ಸಿಟಿ ಚಂದ್ರಶೇಖರ್ ಸರ್ ಅವರು ಕರೆ ಮಾಡಿ ಅವರು ಕೂಡ ಪರಿಸರವನ್ನು ರಕ್ಷಣೆ ಮಾಡೋದ್ರಲ್ಲಿ ಮಕ್ಕಳಿಗೆ ಆಸಕ್ತಿಯನ್ನು ಮೂಡಿಸಬೇಕು ಅಂತ ತಿಳಿಸಿದರು. ಈಗ ಮತ್ತೊಂದು ಕರೆ ಇದೆ ನೋಡೋಣ. ಕರೆ ಕಟ್ಟಾಯಿತು. ಅಂದರೆ ಇಂದಿನ ಮಕ್ಕಳಿಗೆ ಪರಿಸರದ ಬಗ್ಗೆ ಇರ್ಬೋದು ಅಥವಾ ಒಂದು ಗಿಡ ನೆಡುವಾಗಲೂ ಕೂಡ ನಾವು ಮಕ್ಕಳನ್ನು ನಿಲ್ಲಿಸ್ಕೊಂಡು ಈ ಥರ ಗಿಡ ಆದರೆ ಆ ಗಿಡವನ್ನು ನೆಡೋದ್ರಿಂದ ಏನೆಲ್ಲ ಉಪಯೋಗ ಇದೆ ಅನ್ನೋದನ್ನು ಇಂದಿನ ಮಕ್ಕಳಿಗೆ ತಿಳಿಸಿದರೆ ಆ ಮಕ್ಕಳಿಗೆ ಕೂಡ ಪರಿಸರದ ಬಗ್ಗೆ ಪ್ರೀತಿ ಮೂಡುತ್ತೆ ಅಥವಾ ಕಾಳಜಿ ಮೂಡುತ್ತೆ. ಗಿಡಗಳನ್ನು ಬೆಳೆಸೋದ್ರಿಂದ ನಮ್ಮ ಪರಿಸರವನ್ನು ಚೆಂದ ಇಟ್ಕೋಬೋದು ಅಥವಾ ಶುದ್ಧವಾದಂತಹ ಗಾಳಿ ಸಿಗುತ್ತೆ ಅನ್ನುವ ವಿಚಾರವನ್ನು ಇಂದಿನ ಮಕ್ಕಳಿಗೆ ತಿಳಿಸ್ಬೇಕು ಅಂಥೇಳಿ ಸಿಟಿ ಚಂದ್ರಶೇಖರ್ ಸರ್ ಅವರು ಹೇಳಿದರು. ಹಾಗೆ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ನೀವು ಕೂಡ ಕರೆ ಮಾಡಿ ಮಾತಾಡ್ಬೋದು. ಹಾಗೆ ನಾವು ಪ್ರತಿಯೊಬ್ಬರು ಕೂಡ ಈಗ ನಾವೊಬ್ಬರೇ ಗಿಡವನ್ನು ನೆಟ್ಟು ಸಂರಕ್ಷಣೆ ಮಾಡಿದರೆ ಸಾಕು, ಬೇರೆಯವರು ಯಾರೂ ಮಾಡೋದೇ ಇಲ್ಲ ಅನ್ನೋದಲ್ಲ, ಬರೀ ಗಿಡ ನೆಡೋದಷ್ಟೇ ಅಂತಲ್ಲ, ನಮ್ಮ ಜೀವನದಲ್ಲಿ ಕೂಡ ಪರಿಸರದ ರಕ್ಷಣೆಗಾಗಿ ಅಂದರೆ ನಾವು ದಿನನಿತ್ಯ ನಮಗೊಂದು ಪ್ಲಾಸ್ಟಿಕ್ನ ಹೆಚ್ಚೆಚ್ಚು ಬಳಸೋದಿರ್ಬೋದು ಅಥವಾ ಫುಡ್ಡನ್ನು ವೇಸ್ಟ್ ಮಾಡೋದಿರ್ಬೋದು. ನಿನ್ನೆ ವಿಶ್ವ ಸೈಕಲ್ ದಿನ ಇತ್ತು, ಸೈಕಲನ್ನು ಒಂದು ದಿನದಲ್ಲಿ ಒಂದು ಅರ್ಧ ಗಂಟೆ ಬಳಸೋದಿರ್ಬೋದು. ಈ ಥರದ ನಮ್ಮ ಜೀವನ ಶೈಲಿಯಲ್ಲಿ ಕೂಡ ಒಂದಷ್ಟು ಬದಲಾವಣೆ ಮಾಡಿಕೊಂಡ್ರೆ ಅದು ಕೂಡ ಪರಿಸರಕ್ಕೆ ನಾವು ಕೊಡುವಂಥ ಒಂದು ಕೊಡುಗೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಕೇವಲ ಗಿಡ ನೆಟ್ಟು ಅದನ್ನು ರಕ್ಷಣೆ ಮಾಡಬೇಕು ಅನ್ನೋದು ಅಷ್ಟೇ ಅಲ್ಲ ಪರಿಸರದ ಕಾಳಜಿ ಅಂತ ಹೇಳಿದ್ರೆ, ಅದರ ಜೊತೆಗೆ ನೀರನ್ನು ಉಳಿತಾಯ ಮಾಡೋದಿರ್ಬೋದು. ಕೆಲವೊಂದು ಸರಿ ನಾವು ನೋಡ್ತಿರ್ತೀವಿ ಬ್ರಷ್ ಮಾಡುವಾಗ ಅಥವಾ ಸ್ನಾನಕ್ಕೆ ನೀರು ಟ್ಯಾಪ್ ಆನ್ ಮಾಡಿದ್ರೆ ಅದು ತುಂಬ ಹೋಗ್ತಾ ಇರುತ್ತೆ. ನಾವು ಒಂದು ಬಕೆಟ್ ನೀರು ಸ್ನಾನ ಮಾಡುವ ಜಾಗದಲ್ಲಿ ಮೂರು ನಾಲ್ಕು ಬಕೆಟನ್ನು ಬಳಸ್ತಾ ಇರ್ತೀವಿ, ಅದು ಕೂಡ ಪರಿಸರ ಹಾನಿ ಅಂತಲೇ ಹೇಳ್ಬೋದು. ಪರಿಸರ ರಕ್ಷಣೆಯಲ್ಲಿ ನಾವು ನೀರನ್ನು ಕೂಡ ಮಿತವಾಗಿ ಬಳಸಬೇಕು ಅಂತಲೇ ಹೇಳ್ಬೋದು. ಹಾಗೆ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ,
12: ಹಲೋ ಮೇಡಮ್ ಅವರೇ, ನಮಸ್ಕಾರ.
9: ನಮಸ್ತೆ ಚಿಕ್ಕಪ್ಪ ಸರ್, ಹೇಗಿದ್ದೀರಾ?
12: ನಾವು ಚೆನ್ನಾಗಿದ್ದೀವಿ ಮೇಡಮ್ ಅವರೇ, ನೀವ್ ಹೇಗಿದ್ದೀರಾ?
9: ನಾವು ಚೆನ್ನಾಗಿದ್ದೀವಿ ಸರ್. ಸರ್,
12: ಕಾಫಿ ಆಯ್ತು
9: ಸರ್, ನಿಮ್ದಾಯ್ತಾ?
12: ಮೇಡಮ್ ಅವರೇ ಆಯ್ತು,
9: ಕಾಫಿ ಬೇಗ ಆಗಿದೆ.
12: ಬೇಗನೆ ಆಯ್ತು ಒಂದು ಸ್ವಲ್ಪ.
9: ಸರ್, ನಾಳೆ ವಿಶ್ವ ಪರಿಸರ ದಿನಾಚರಣೆ ಇರೋದ್ರಿಂದ ಪರಿಸರ ಸಂರಕ್ಷಣೆಗೆ ಅಥವಾ ಪರಿಸರಕ್ಕೆ ನಾವ್ ಏನ್ ಕೊಡುಗೆ ಕೊಡಬಹುದು ಅಂತ ಮಾತಾಡ್ತಾ ಇದ್ವಿ.
12: ನಾವು ಪರಿಸರಕ್ಕೆ ಏನ್ ಕೊಡುಗೆ ಕೊಡಬಹುದು ಅಂತಂದ್ರೆ, ನಾವು ಈಗ ಆಲ್ರೆಡಿ ಇರ ಮರಗಳನ್ನ ಕಡಿಯೋದಕ್ಕಿಂತ ನಾವು ಆದಷ್ಟು ಗಿಡ ಮರಗಳನ್ನ ಬೆಳೆಸೋದನ್ನ ಕಲಿಬೇಕಾಗುತ್ತೆ,
9: ಬೆಳೆಸ್ಬೇಕು.
12: ಹೌದು, ಈಗ ಒಂದ್ ಮರ ಕಡ್ದು ಹಾಳು ಮಾಡೋದಕ್ಕಿಂತ ಒಂದ್ ಎರಡು ಗಿಡ ನೆಟ್ಟಾಗ ಅದರಿಂದ ಒಂದು ಸಿಗೋಂತ ಒಂದು ಗಾಳಿ ಆಗಿರ್ಬೋದು, ನೆರಳಾಗಿರ್ಬೋದು, ಆಮೇಲೆ ಒಳ್ಳೆ ಆಮ್ಲಜನಕ ಸಿಗುತ್ತೆ ಅದರಿಂದ.
9: ಹೌದೌದು.
12: ಆಮೇಲೆ ನೋಡ್ರಿ, ನಾವು ಯಾರ್ದೋ ಮನೆ ಬಾಗ್ಲಾಗ ಮರ ಬೆಳೆಸಿರ್ತಾರೆ, ನಾವು ಹೋಗಿ ನಮ್ಮ ಒಂದು ವಾಹನಗಳನ್ನ ಅಲ್ಲಿ ಹೋಗಿ ನಿಲ್ಸೋದಕ್ಕಿಂತ ನಮ್ ಬಾಗ್ಲ ಒಳಗೆ ನಾವೇ ಎರಡು ಗಿಡ ಇಂತ ಟೈಮ್ನಲ್ಲಿ ಮಳೆಗಾಲ ಟೈಮ್ನಲ್ಲಿ ನಾವು ಒಂದೆರಡು ಗಿಡಗಳನ್ನ ನೆಟ್ಟರೆ ನಮ್ಮ ವಾಹನವನ್ನು ನಮ್ ಗಾಡಿ ನಮ್ಮ ಒಂದು ಮರಗಳ ಹತ್ರನೇ ನಿಲ್ಸ್ಕೋಬಹುದಾ?
9: ನಮ್ಮ ಮನೆ ಎದುರುಗಡೆ ನಿಲ್ಸ್ಬೋದು,
12: ನಿಲ್ಸ್ಕೋಬಹುದು. ಅವ್ರ ಹತ್ರ ಹೋಗಿ ನಮ್ ನಿಮ್ ಗಾಡಿ ತಂದು ನಮ್ಮ ಮರದ ಹತ್ರ ನಿಲ್ಸ್ತೀರಾ ಅಂತ ಅವ್ರ ಹತ್ರ ಜಗಳ ಆಡೋದಕ್ಕಿಂತ ಮುಂಚೆ ನಾವೇ ನಮ್ಮ ಮನೆ ಹತ್ರನೇ ಒಂದ್ ಎರಡು ಗಿಡ ನೆಟ್ಕಂದ್ರೆ ನಮ್ಗ ಅವು ಈಗ ಹಚ್ಚಿದ್ರೆ ಚೆನ್ನಾಗಿ ಮಳೆಗಾಲದಲ್ಲಿ ಅವು ಸ್ವಲ್ಪ ಗಿಡ ಚೆನ್ನಾಗಿ
9: ಬೆಳೆಯುತ್ತೆ, ಒಳ್ಳೆ ಸಮಯ ಗಿಡ.
12: ಹೌದು, ಈಗ ಬೇಸಿಗೆ ಬಂದಾಗ ಬಿಸಿಲು, ಈಗ ಅದೇನೋ ಮಳೆ ಬಂದಾಗ ಛತ್ರಿ ಹಿಡಿಯೋದ್ ಬಿಟ್ಟು ಬೇರೆ ಟೈಮ್ನಾಗ ಹಿಡಿದ್ರ ನಂಗ ಆಗ್ಬಿಡುತ್ತೆ. ಈಗ ಬೆಂಕಿ ಹತ್ತಿದ ಬಾವಿ ತೆಗಿಯೋದಕ್ಕಿಂತ
9: ಮೊದ್ಲೇ ತಯಾರಿ ಮಾಡಿಟ್ಕೋಬೇಕು.
12: ಮೊದಲನೇ ನಾವು ಬೇಸಿಗೆಗೋಸ್ಕರ ಈಗಲೇ ನಾವು ಆ ಗಿಡ ಮರಗಳನ್ನ ಬೆಳೆಸ್ಕೋದು ಒಳ್ಳೇದು. ಆಮೇಲೆ ಮಕ್ಕಳಿಗೂ ಸ್ವಲ್ಪ ನಾವು ಹೇಳ್ಕೊಡ್ಬೇಕು, ಈ ತರ ಒಂದು ಗಿಡ ಬೆಳೆಸೋದ್ರಿಂದ ನಮ್ಗೆ ಎಷ್ಟೆಲ್ಲ ಲಾಭಗಳಿದೆ, ನಾವು ಪರಿಸರಕ್ಕೆ ನಾವು ಏನ್ ಕೊಡ್ಬೇಕಾಗುತ್ತೆ ಅದ್ನ ಅಲ್ಲ ಅವ್ರ ಮಕ್ಕಳಿಗೆ ತಿಳಿ ಹೇಳಿದಾಗ ಅವ್ರಿಗೂ ಗೊತ್ತಾಗುತ್ತೆ, ಓಹೋ ಈ ತರ ಮಾಡ ಕಡಿಬಾರ್ದು, ನಾವು ಕೂಡ ಗಿಡ ಬೆಳೆಸ್ಬೇಕು ಅದರಿಂದ ಒಳ್ಳೆ ಗಾಳಿ ಬೆಳಕು ಎಲ್ಲ ಸಿಗುತ್ತೆ. ಆ ಗಿಡ ಮರಗಳು ಬೆಳೆಸೋದ್ರಿಂದ ಹೆಚ್ಚಾಗಿ ಬೆಳೆಸೋದ್ರಿಂದ ಮಳೆ ಕೂಡ ಬರುತ್ತೆ.
13: ಮಳೆ ಮಳೆ ಹೌದು, ಖಂಡಿತ ಹೌದು.
12: ಈಗ ಯಾಕಂದ್ರೆ ನಾವು ಈಗ ಕಾಡನ್ನ ತಗೊಂಡೋಗಿ ಒಂದು 15-20 ಕಿಲೋಮೀಟರ್ ದೂರದಲ್ಲಿ ಬಿಟ್ಬಿಟ್ಟಿದ್ದೇವೆ ಈಗ ಆಲ್ರೆಡಿ ನಾವು.
13: ಹೌದು,
12: ಈ ತರ ಗಿಡ ಮರಗಳನ್ನ ಕಡ್ದು ಮತ್ತೆ
13: ಹೋಗ್ಬಿಟ್ಟು ಕಾಡೆಲ್ಲ ಕಡ್ದಿದೀವಿ.
12: ಕಾಡೆಲ್ಲ ದೂರ ಆಗಿರೋದ್ರಿಂದ ಮಳೆನೂ ಕೂಡ ದೂರ ಆಗ್ತಾ ಇದೆ. ಹಾಗಾಗಿ ನಾವು ಆದಷ್ಟು ಗಿಡ ಮರಗಳನ್ನ ಬೆಳೆಸ್ಬೇಕು. ಆಮೇಲೆ ಏನಪ್ಪಾ ಅಂದ್ರೆ ಈ ಸಿಮೆಂಟ್ ರೋಡ್ ಈ ಹೆಚ್ಚಾಗಿ ಮನೆಗಳು ಕಟ್ಟೋದ್ರಿಂದ ಈ ಗಿಡ ಮರಗಳನ್ನ ಕಡಿಯೋದಾಗ್ಲಿ ಈ ತರ ಮಾಡೋದ್ರಿಂದ ನಮಗೆ ಪರಿಸರಕ್ಕೆ ಹಾನಿ ಆಗ್ತಾ ಇದೆ.
13: ಹೌದೌದು,
12: ಈ ಸಿಮೆಂಟ್ ರೋಡ್ ಮಾಡೋದ್ರಿಂದ ಅವಕ್ಕೆ ಗಿಡ ಮರಗಳಿಗೆ ಹಾನಿನೇ ಮೇಡಮ್.
13: ಅದು ಬೇರೆ ಇದ್ ಮಾಡ್ಲಿಕ್ಕೆ ಆಗಲ್ಲ,
12: ಬೇರೆ ಸಡ್ಲಿಸಕ್ ಆಗೋದಿಲ್ಲ. ಅವಕ್ಕೆ ಅಲ್ಲೇ ಒಳಗಡೆನೆ ಇದಾಗ್ಬಿಟ್ಟು ಗಿಡ ಮರಗಳು ಕೂಡ ಒಣಗಿ ಹೋಗ್ತಾ ಇರ್ತವೆ. ಹಾಗಾಗಿ ನಾವು ಎಲ್ರು ಬರೀ ವೇದ ಅಂತ ಆಗ್ಬಾರ್ದು. ಅವತ್ತಿನ ದಿವಸ ಯಾವ್ದು ಒಂದು ವಿಷಯ ಇರುತ್ತೋ ಅವತ್ತಿನ ದಿವಸ ಮಾತ್ರ ಹೇಳಿ ನಾವು ವೇದಾಂತ ಹೇಳಕ್ ಹೋಗ್ಬಾರ್ದು. ಈಗ ನೋಡ್ರಿ, ನಾನು ಕೂಡ ನಮ್ಮ ಅಂಗಡಿ ಹತ್ರ 4 ಹೊಂಗೆ ಗಿಡ ಹಾಕೊಂಡಿದ್ದೀನಿ. ಒಳ್ಳೆ
13: ಒಳ್ಳೆ ತಂಪಾದ ಗಾಳಿ ಇದೆ,
12: ತಂಪಾದ ಗಾಳಿ ಇದೆ, ನೆರಳಿದೆ, ತುಂಬಾ ಚೆನ್ನಾಗಿದೆ. ಸುಮ್ನೆ ಹೇಳೋದಲ್ಲ, ಯಾವ್ದೇ ಒಂದ್ ಕಾರ್ಯ ಆಗಿದ್ನ ಅದನ್ನ ನಾವು ಮಾಡ್ಬೇಕು. ಬರೀ ಹೇಳದೆ ವೇದಾಂತ ಆಗ್ಬಾರ್ದು ಅಂತ ನನ್ನ ಒಂದು ಅನಿಸಿಕೆ ಮೇಡಮ್.
13: ಈ ವರ್ಷದಲ್ಲಿ ಏನಾದ್ರೂ ಒಂದ್ ಮಾಡೋಣ ಅಂತ ಹೇಳಿದ್ರೆ ಏನ್ ಮಾಡ್ಲಿಕ್ಕೆ ಇಷ್ಟಪಡ್ತೀರಾ ಸರ್?
12: ಅದೇ, ಈ ವರ್ಷ ಏನಾದ್ರು ಮಾಡ್ಬೇಕು ಅಂದ್ರೆ ನಾವು ಮತ್ತೆ ಗಿಡಗಳನ್ನೇ ನೆಡ್ಬೇಕಾಗುತ್ತೆ. ನಾವು ಮನೆ ಹತ್ರ ಗಿಡಗಳು ನೆಡ್ಬೇಕಾದ್ರೆ ಅತಿ ಹೆಚ್ಚಾಗಿ ಆಳವಾಗಿ ಬೇರ್ ಬಿಡೋಂತ ಗಿಡಗಳನ್ನ ಮನೆ ಹತ್ರ ಬೆಳೆಸಬಾರ್ದು. ಹೊಲದಲ್ಲಿ ಆಗ್ಲಿ ಬೇರೆ ಕಡೆ ಎಲ್ಲ ದೊಡ್ಡ ದೊಡ್ಡ ಮರಗಳನ್ನ ಬೆಳೆಸಿದ್ರೆ ನಡೆಯುತ್ತೆ. ಆದ್ರೆ ಏನಪ್ಪಾ ಅಂದ್ರೆ ಮನೆಗಳ ಹತ್ರ ಬೆಳೆಸಿದಾಗ ಏನಾಗುತ್ತೆ, ಅದ್ರ ಬೇರು ಬಿಲ್ಡಿಂಗ್ ಒಳಗಡೆ ಹೋಗಿ ಒಂದ್ ಸ್ವಲ್ಪ ಏನಾದ್ರು ಪ್ರಾಬ್ಲಮ್ ಆಗೋ ಚಾನ್ಸ್ ಇರುತ್ತೆ. ಹಾಗಾಗಿ ಬರೀ ನೆರಳು ಬೀಳೋಂತ ಗಿಡ ಮರಗಳನ್ನ ಮನೆಗಳ ಹತ್ರ ಬೆಳೆಸ್ಬೇಕು. ಇನ್ ಬೇರೆ ಕಡೆ ಎಲ್ಲ ಹೊಲದಲ್ಲಿ ಗದ್ದೆಗಳಲ್ಲೆಲ್ಲ ಒಳ್ಳೊಳ್ಳೆ ಮರಗಳನ್ನ ಬೆಳೆಸೋದ್ರಿಂದ ನಮ್ಗೆ ಲಾಭ ಇರುತ್ತೆ. ಅದರಿಂದ ಅವ್ರು ನಾಳೆ ದಿನ ಮತ್ತೆ ಅವ್ರ ದುಡ್ಡು ಕೊಟ್ಟು ಕೊಂಡ್ಕೊಂಡು ಹೋಗೋ ಒಂದು ಇದು ಇರುತ್ತೆ.
13: ಹಾಗಾಗಿ ಗಿಡಗಳನ್ನ ಬೆಳೆಸ್ಬೇಕು ಅಂತಾನೆ ಈ ವರ್ಷದ ಇಟ್ಕೊಂಡಿದ್ದೀರಾ?
12: ಹೌದೌದು ಮೇಡಮ್. ಅರೆ,
13: ಓಕೆ ಸರ್, ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕೆ.
12: ಅವಕಾಶಕ್ಕಾಗಿ ಧನ್ಯವಾದಗಳು ಮೇಡಮ್. ಅರೆ, ನಮಸ್ಕಾರ.
13: ಕೃಷಿ ನಗರದಿಂದ ಚಿಕ್ಕಪ್ಪ ಸರ್ ಅವ್ರು ಕರೆ ಮಾಡಿದ್ರು. ಅವ್ರು ಕೂಡ ಹೇಳ್ತಿದ್ರು ಅಂದ್ರೆ ಗಿಡ ಮರಗಳನ್ನ ಬೆಳೆಸಬೇಕು, ಇಂದಿನ ಮಕ್ಕಳಿಗೆ ಆ ಗಿಡ ಮರಗಳ ಬಗ್ಗೆ ಪರಿಚಯಿಸಬೇಕು ಅಂತ ಹೇಳಿ ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ,
14: ಹಲೋ,
13: ನಮಸ್ತೆ. ನಮಸ್ತೆ ಸರ್.
14: ಹಲೋ, ನಮಸ್ತೆ ರೀ ಮೇಡಮ್, ಆರಾಮದಿರಿ?
13: ಹಾ ಸರ್, ಆರಾಮಿದ್ದೀವಿ. ನೀವ್ ಆರಾಮಿದ್ದೀರಾ?
14: ನಾವೆಲ್ಲ ಆರಾಮ ನೋಡ್ರಿ ಮೇಡಮ್. ಕಾರ್ಯಕ್ರಮ ಸೂಪರ್ ಆಗಿ ಮಾಡಿ ಬರಕತ್ತದ್ರಿ ಮೇಡಮ್. ಏನ್ ಕಾಫಿ ಆಯ್ತ್ರಿ, ಊಟ ಆಯ್ತ್ರಿ?
13: ಕಾಫಿನೂ ಆಯ್ತು, ಊಟನು ಆಯ್ತು ಸರ್. ನಿಮ್ದೇನಾಯ್ತು?
14: ನಮ್ದು ಕಾಫಿ ಐತ್ರಿ. ಇವತ್ತ ವಾರ ಬೆಸ್ತಾರ್ ಮಾಡ್ತೇವ್ರಿ, ಒಪ್ಪತ್ತ ಚಳಿ ನಾವು.
13: ಗುರುವಾರ ಒಪ್ಪತ್ತ?
14: ಹಾ, ಗುರುವಾರ ಒಪ್ಪತ್ತ್ರಿ ಮೇಡಮ್. ಕಾಯಂಬರಿ ಒಂದ್ 2-3-4 ವರ್ಷ ಐತ್ರಿ, ಅದು ಕಂಪಲ್ಸರಿ ಮಾಡ್ಕೋತ ಬರಕತ್ತೇವ್ರಿ. ಅದು ರುಡಿ ಬಿದ್ದವ್ರಿ ಮೇಡಮ್.
13: ಮಧ್ಯಾಹ್ನ ಊಟ ಮಾಡಲ್ವಾ?
14: ಹಾ, ಇಲ್ರಿ, ಸಂಜೆಗೆ ಒತ್ತಾಟೇರಿ ಮೇಡಮ್. ಒತ್ತ 3 ಸಲ ಚಾ ಕುಡಿತೇವ್ರಿ, ಸಂಜೆಗೆ ಊಟ್ರಿ. ಒಟ್ಟು ಉಳ್ಕಿದೇನತ್ತಿಲ್ಲ, ಏನಿಲ್ಲ ನೋಡ್ರಿ ಮೇಡಮ್.
13: ಆರೋಗ್ಯಕ್ಕೂ ಒಳ್ಳೇದು ಹಾಗಾದ್ರೆ.
14: ಒಳ್ಳೇದ್ರಿ ಮೇಡಮ್, ಅದು ನನ್ಗೂ ಅದು ಬಹಳ ಚಂದ ಅನ್ಸದ್ರಿ ಮೇಡಮ್. ಯಾಕಪ್ಪ ಅಂದ್ರೆ ಸುಮ್ಮ ಅದು ಮಾಡ್ಕೋತ್ ಬಂದವ್ರು ಹೆಂಗೆ ಕಂಟಿನ್ಯೂ ಅದು ಒಂದು ರುಡಿನೇ ಆಗ್ಬಿಟ್ಟದ್ರಿ.
13: ರುಡಿ ಅಭ್ಯಾಸ ಆಗ್ಬಿಟ್ಟಿದೆ.
14: ಹೌದ್ರಿ ಮೇಡಮ್.
13: ಸರಿ, ನಾಳೆ ವಿಶ್ವ ಪರಿಸರ ದಿನ ಇರೋದ್ರಿಂದ
14: ಹ್ಞೂನ್ರಿ ಮೇಡಮ್,
13: ಪರಿಸರಕ್ಕೆ ನಮ್ದೇನ್ ಕೊಡುಗೆ ಕೊಡ್ಬೋದು ಅಂತ ಹೇಳಿ ಈ ವರ್ಷದಲ್ಲಿ ಅಂತ ಹೇಳಿ ಮಾತಾಡ್ತಾ
14: ಇದ್ದೀವಿ. ಇವತ್ತು ನೋಡ್ರಿ ಮೇಡಮ್, ಪರಿಸರಕ್ಕೆ ನಾವು ಕೊಡುಗೆ ಕೊಡ್ಬೇಕಾದ್ರೆ ಏನಾದ್ರಿ ಮೇಡಮ್, ಪರಿಸರ ನಾವು ಬೆಳೆಸಬೇಕಾದ್ರೆ ಪ್ರತಿಯೊಬ್ಬರು ಒಂದೊಂದು 2-2 ಗಿಡ ನೆಡ್ಬೇಕ್ರಿ ಮೇಡಮ್.
13: ಒಂದೊಂದು 2-2 ಗಿಡ?
14: ಹಾ, ಯಾಕಪ್ಪ ಅಂದ್ರೆ ಈಗ ಏನ್ ಮಾಡ್ತಾರೆ, ಕೆಲವೊಬ್ಬರಿ ಬರೇ ಗಿಡ ಕಡಿಯೋದು ಮಾಡಕತ್ತಾರಿ ಮೇಡಮ್. ಪ್ರತಿಯೊಬ್ಬರು ಗಿಡ ಹಚ್ಚಂಗಿಲ್ರಿ. ಈಗ ಅದನ್ನ ಒಂದ್ ಏನಾದ್ರಿ, ಈಗ ಏನ್ ಗಿಡ ಇರ್ತಾವಲ್ರಿ ಮೇಡಮ್, ಅಂತ ಗಿಡ ನಾಶ ಮಾಡ್ಕೋತ ಒಟ್ಟು ಕಾಡೆಲ್ಲ ನಾಶ ಮಾಡಿ ಇದು ಪ್ರಕೃತಿಗೆ ಪರಿಸರ ಇದು ಹಾನಿ ಆಗ್ಲಕತ್ತದ್ರಿ.
13: ಹಾನಿ ಆಗ್ತಾ ಇದೆ.
14: ಹಾ, ಈಗ ಎಂತಿತ್ತ ಗಿಡ ಮೇಡಮ್, ನಮ್ಮಲ್ಲಿ ಇಲ್ಲಿ ಮೊದಲ ರೋಡ್ ಇತ್ತು, ಮೇನ್ ರೋಡ್ ಆದ್ರಿ ಮೇಡಮ್, ಸೋಲಾಪುರ ಬಿಜಾಪುರಕ್ಕೆ ರೋಡ್ ಆದ್ರೆ ದೊಡ್ಡ ರೋಡ. ಅಲ್ಲಿ ಮೊದಲು ಹುಣಸಿ ಗಿಡ, ಬೇವಿನ ಗಿಡ ನೋಡ್ಬೇಕಾದ್ರಿ ಮೇಡಮ್, ಅದು ದೊಡ್ಡ ಅಂದ್ರೆ ಏನ್ ನೋಡ್ಬೇಕಾದ್ರೆ ರೌಂಡ್ ಹಿಂಗ 5-5 ಪುಟ 6-6 ಪುಟ್ ಹಿಂಗ ಗೋಲ್ ಇದ್ದೂರಿ ಅಟ್ಟಿಟ್ಟು.
13: ಅಲ್ಲಿ ಆ ಕಡೆ ಎಲ್ಲ ಬೇವು ಮತ್ತೆ ಇದೆ ಜಾಸ್ತಿ ಅಲ್ಲ?
14: ಹೌದ್ರಿ, ಹುಣಸಿ
13: ಮತ್ತೆ ಬೇರು. ಹ್ಮ್, ಬೇವು.
14: ಅಂತ ಗಿಡ ಎಲ್ಲ ರೋಡ್ ಮಾಡಕ್ ಹೋಗಿ ತೆಗೆದ್ ಬಿಟ್ರಿ ಮೇಡಮ್, ಈ ಭಯಾನಕ ಅನಿಸ್ಬಿಡ್ತದ್ರಿ. ಅದಾವ್ ಗಿಡಗಳು ಆದ್ರೆ ಕಡಿಮೆ ಮಾಡಾಕತ್ತಾರಿ.
13: ಕಮ್ಮಿ ಆಗಿದೆ ಅಂತ?
14: ಹಾ, ಹಿಂಗಾಕಿಸಿದ ರೋಡ್ ಮಾಡೋದು, ಕೆರಿ ಮಾಡೋದು, ಅದು ಇದು ಮಾಡಿ ಹಿಂಗ ಪರಿಸರ ಗೋರ್ಮೆಂಟ್ದವ್ರೆ ಪರಿಸರ ನಾಶ ಮಾಡಾಕತ್ತಾರಿ. ಅದ್ರಾಗ ನಮ್ಮ ರೈತರು ಮತ್ತೆ ಇದ್ರ ಹೆಚ್ಚಿಗೆ ಮಾಡಾಕತ್ತಾರ್ರಿ.
13: ಅಲ್ಲ ಸರ್, ನೀವು ರೈತರಾಗಿ ಪರಿಸರಕ್ಕೆ ಏನ್ ಕೊಡುಗೆ ಕೊಡಕ್ ಇಷ್ಟಪಡ್ತೀರಾ?
14: ನಾವು ಕೊಡುಗೆ ನೋಡ್ರಿ ಮೇಡಮ್, ನಾವು ಒಟ್ಟು ಗಿಡ ಬೆಳೆಸ್ಬೇಕನ್ನೋದು ನಮ್ಮ ಉದ್ದೇಶ ರೀ. ನಮ್ಮ ಹೊಲದಾಗ ನಾವು ಪ್ರತಿಯೊಂದು ಗಿಡ ನೋಡ್ರಿ ಮೇಡಮ್, ಸಣ್ಣ ಬಿಟ್ಟೆವಪ್ಪ ಅಂದ್ರೆ ಗಿಡ ನಾತ್ರ ಒಟ್ಟು ಗಿಡ ಕಡಿಯಂಗಿಲ್ರಿ ಮೇಡಮ್. ನಾವು ಒಟ್ಟು ಅದಕ್ಕೆ
13: ಕಡಿಯಂಗಿಲ್ಲ.
14: ಹಾ ಹಾ, ಎಲ್ಲಿ ಬೇಕಲ್ಲಿ ನಮ್ ಬದುಗಿರಿ, ಎಲ್ಲಿ ಬೇಕಲ್ಲಿ ಬೇವಿನ ಗಿಡ ಅದಾವ್ರಿ ಮೇಡಮ್. ಅದು ಏನ್ ಬ್ಯಾಸಿಗೆ ತಂಪ ಅಂದ್ರೆ ಏನ್ ಹೇಳ್ಬಾರ್ದ್ರಿ. ಅಟ್ಟಾಗ ಸೂಸ್ ಗಾಳಿ ಬರ್ತದ್ರಿ, ಸಂಜೆ ಕಡಿಸಿ ಮೇಲಾಗಿಂದ ಎಲ್ಲಿ ಬ್ಯಾಸಿಗೆ ಕೂತ್ರಪ್ಪ ಅದ್ರ ಇಟ್ಟು ತಂಪ ಇರ್ತದ್ರಿ ಮೇಡಮ್. ಅದೇನಲ್ಲಿ ಎದ್ದು ಹೋಗ್ಬಾರ್ದು ಹಂಗಿರ್ತದ್ರಿ. ಬದುಗಳಿ ಬದುಗಳಿಗೆ ಪ್ರತಿಯೊಂದಕ್ಕೆ ಎರಡು ಮೂರು ನಾಲ್ಕು ಎರಡು ಮೂರು ನಾಲ್ಕು ಬೇವಿನ ಗಿಡ ಅದಾವ್ರಿ ಮೇಡಮ್ ನಮ್ಮಲ್ಲಿ.
13: ಹಾಗಾಗಿ ಮಣ್ಣು ಕೂಡ ಕೊಚ್ಚಿ ಹೋಗಲ್ಲ
14: ಕೊಚ್ಚೋಗಲ್ರಿ ಮೇಡಮ್, ಅದಕ್ಕೆ ಅದ್ರ ಸಲುವಾಗಿ ಪ್ರತಿಯೊಂದು ಗಿಡ ಹಚ್ಚಿದ್ರು ಅಲ್ಲಿ ಬೋಧೆ ಹಾಕಿದ್ರೆ ಅದ್ರ ಮಣ್ಣು ಕೊಚ್ಚಿ ಹೋಗಂಗಿಲ್ರಿ, ಅದು ತಡಿತದ್ರಿ ಮೇಡಮ್, ಅದು ಕೊರದು ಹೋಗುದಕ್ಕೆ ತಡಸ್ತದ್ರಿ ಅದು ಗಿಡ
13: ಮಣ್ಣು ಹಾಗೆ ಉಳಿಯುತ್ತೆ. ಹಾಗಾದ್ರೆ
14: ಉಳಿತು ಉಳಿತೇನೆ ಮೇಡಮ್, ಹಿಂಗಾಗಿ ಸಣ್ಣ ದೊಡ್ಡ ಗಿಡ ಬೆಳೆಸಬೇಕ್ರಿ, ಬಟ್ ಗಿಡ ಬೆಳೆಸಿದ್ರ ಒಟ್ಟ ಇದು ಭೂಮಿಗೂ ಒಳ್ಳೇದ್ರಿ ಅದು.
13: ಒಳ್ಳೇದ್ ಹೌದು.
14: ಹಾನ್ರಿ, ಯಾಕಂದ್ರೆ ಪಕ್ಷಿ ಪ್ರಾಣಿಗಳು ಬರ್ತಾವ್ರಿ, ಯಾವ ಬಂದ್ವಪ್ಪ ಅಂದ್ರೆ ಗುಡ್ಡುಗಳು ಕೂತಪ್ಪ ಅಂದ್ರೆ ಕೀಟಗಳು ಬರ್ತಿರ್ತಾವ್ರಿ, ಅವ್ ಹೊಲ್ದಾಗಿನ ಅಂತಾವ್ ಯಾವ್ಯಾರ ಇದ್ವಪ್ಪ ಅಂದ್ರೆ ಗಿಡದಾಗ ಬಂದ್ ಕೂತ್ರಿ
13: ಕುತ್ಕೊಂಡ.
14: ಹಾ, ಅದಕ್ಕ ಲಾಭ ಆದ್ರಿ ರೈತರಿಗೆ, ಆದ್ರೂ ಸಹಿತ ರೈತರ ವಿಚಾರ ಮಾಡಂಗಿಲ್ರಿ, ಅದು ನೆಲ್ಗ ಹೋಯ್ತದ, ನೆಲ್ದಿಂದ ಬೆಳಿ ಬರಲ್ಲ ಅನ್ನೋ ಉದ್ದೇಶಕ್ಕಾಗಿ ಗಿಡ ಕಡಿತಾರಿ ಮೇಡಮ್. ನಾವು ಮಾತ್ರ ಗಿಡ ಕಡಿದಿಲ್ಲ ನೋಡ್ರಿ, ಒಟ್ಟು ಗಿಡ ಬೆಳೆಸ್ಬೇಕು ನೋಡ್ರಿ ಮೇಡಮ್, ರೈತರಾಗಲಿ ಇವತ್ತ ಬೇರೆ ಆಗಲಿ
13: ಯಾರಾದ್ರೂ ಗಿಡಗಳನ್ನ ಬೆಳೆಸಬೇಕು.
14: ಅಂದ್ರ ಮಳಿ ಜಾಸ್ತಿ ಆಗ್ತಾರೆ, ಅದಕ್ಕ ಶಿಸ್ತಾಗಿ ಏನಾದಪ್ಪ ನೆಲ್ ಕೊಡ್ತಾವ ಬ್ಯಾಸಿಗೆ,
13: ನೆರಳು
14: ಅದರಿಂದ ಲಾಭ ಬಹಳ ಆದ್ರಿ ಮೇಡಮ್. ಆದ್ರೆ ಮಂದಿಗೆ ಏನಾಗ್ಬಿಟ್ಟದ್ರಿ, ಅದ್ರಿಂದ ಏನ್ ಉಪಯೋಗ ಅನ್ನಂಗ್ ಒಂದು ಆಗ್ಬಿಡ್ತದ್ರಿ.
13: ಹಾಗಾಗಿ ಗಿಡಗಳನ್ನ ಬೆಳೆಸೋದು, ಮರದ ಬೆಳೆಸೋದ್ರಿಂದ ಪಕ್ಷಿಗಳು ಕೂಡ ಗೂಡ್
14: ಕಟ್ಕೊಳ್ಳಿ, ಬಹಳ ಅನುಕೂಲ ರೀ ಮೇಡಮ್. ಪ್ರತಿಯೊಂದು ಈ ನೋಡಿ ಗಿಡದಾಗ ಬಂದ್ ಕೂತ್ವಪ್ಪ ಅಂತಂದ್ರೆ ಅವ್ ತಂಪ ನೆಲ್ಲ ಕುಂಡಿರ್ತಾವ್ರಿ, ಯಾವಾರ ಕೀಟಗಳು ಯಾವ್ರ ಇದ್ವಪ್ಪ ಅಂದ್ರೆ ಅವಕ್ಕೆ ಎಲ್ಲ ತಿನ್ನು ಕೀಟಕ್ ತಿಂದು ಬಿಡ್ತಾವ್ರಿ ಅವ್ ಬಂದ್ ಗಿಡದಾಗ ಕೂತ್ರಿ.
13: ನಿಮ್ಗೂ ಕೂಡ ಸಹಾಯ ಆಗತ್ತೆ.
14: ಮಾಡ್ರಿ ಮೇಡಮ್ ಅದು. ಹಿಂಗಾಗಿ ಗಿಡ ರೈತರು ಬೆಳೆಸಬೇಕು, ಬೇರೆಯವ್ರು ಬೆಳೆಸಬೇಕಂತ ನಮ್ಮ ಅಭಿಪ್ರಾಯ ಮೇಡಮ್.
13: ಓಕೆ ಸರ್, ತುಂಬಾ ಚೆನ್ನಾಗಿ ಮಾತಾಡ್ರಿ. ಧನ್ಯವಾದ ಸರ್.
14: ಧನ್ಯವಾದ, ನಮಸ್ತೆ ರೀ ಮೇಡಮ್.
13: ಬಿಜಾಪುರದಿಂದ ನವಾಜ್ ಅವ್ರು ಕರೆ ಮಾಡಿ ಅವ್ರು ಕೂಡ ಹೇಳ್ತಿದ್ರಂದ್ರೆ ಗಿಡ ಮರಗಳನ್ನು ಬೆಳೆಸೋದು ಕೇವಲ ನಮಗಷ್ಟೇ ಲಾಭ ಅಲ್ಲ, ಪ್ರಾಣಿ ಪಕ್ಷಿಗಳು ಕೂಡ ಅಲ್ಲಿ ವಾಸವಾಗಿರೋದ್ರಿಂದ ರೈತರಿಗೆ ಬೇರೆ ಕೀಟಗಳ ಬಾಧೆ ಇರೋದಿಲ್ಲ ಅಂತೆಲ್ಲ ತಿಳಿಸಿದ್ರು. ಹಾಗೆ ಇಂದಿರ ರಸ್ತೆ ಪಕ್ಕದಲ್ಲಿರ್ಬೋದು ಅಥವಾ ಗದ್ದೆ ಹೊಲಗಳಲ್ಲಿ ಗಿಡಗಳನ್ನು ಬೆಳೆಸೋದ್ರಿಂದ ಮಣ್ಣು ಸವಕಳಿ ಕೂಡ ತಡಿಬೋದು ಅಂಥೇಳಿ ತಿಳಿಸಿದ್ರು. ಈಗ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ ತಗೊಂಡು ಮತ್ತೆ ಬರೋಣ, ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ಕಾಫಿ ವಿತ್ ಆರ್ ಜೆ ಲೈವ್ ಕಾರ್ಯಕ್ರಮ, ನನ್ನ ಪವಿತ್ರ ದಿನೇಶ್. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
15: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ, ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
16: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-80883. ಸಂಖ್ಯೆ ಮತ್ತೊಮ್ಮೆ 0818-2-3580-83. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
17: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
18: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
17: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಏ ದೀಪಾ, ಏನಿದು, ನನಗೊಂದು ಮಾವಿನ ಹಣ್ಣು ಕೊಡದೆ ಒಬ್ಳೆ ತಿಂತಿದೀಯಾ? ಅದು ಇಷ್ಟೊಂದು ಚೆನ್ನಾಗಿರೋ ಮಿಯಾಜಾಕಿ, ಬಾದಾಮಿ, ರಸ್ಪುರಿ ಹಣ್ಣುಗಳನ್ನ ಎಲ್ಲಿಂದ ತಂದೆ?
8: ಅಬ್ಬಬ್ಬಾ ದಿವ್ಯಾ, ಬರೀ ಮಾವಿನ ಹಣ್ಣು ಅಷ್ಟೇ ಅಲ್ಲ, ಸಕ್ಕರೆ ಪಟ್ನ ಮತ್ತೆ ಚಂದ್ರ ಹಲಸಿನ ಹಣ್ಣುಗಳು ಕೂಡ ತಂದಿದ್ದೀನಿ. ಇದೆಲ್ಲ ಸಿಕ್ಕಿದ್ದು ನಮ್ ಶಿವಮೊಗ್ಗದಲ್ಲೇ.
15: ಹೌದು, ಜಿಲ್ಲಾ ಹಾಪ್ಕಾಮ್ ಶಿವಮೊಗ್ಗ, ತೋಟಗಾರಿಕೆ ಇಲಾಖೆ ಶಿವಮೊಗ್ಗ, ರಾಮನಗರ ಜಿಲ್ಲಾ ಮಾವು ಬೆಳೆಗಾರರ ಸಂಘ ಇವರ ಸಹಯೋಗದಲ್ಲಿ ಆಯೋಜಿಸಿರುವ ಭರ್ಜರಿ ಮಾವು ಮತ್ತು ಹಲಸಿನ ಮೇಳ 2026 June 5, 6, and 7 ಶಿವಮೊಗ್ಗದ ವಿನೋಬನಗರದ 100 feet ರಸ್ತೆಯಲ್ಲಿರೋ ಹಾಪ್ಕಾಮ್ಸ್ ಕಚೇರಿ ಆವರಣದಲ್ಲಿ ಈ ಮೇಳ ನಡೆಯಲಿದೆ. ಅಂತಾರಾಷ್ಟ್ರೀಯ ಪ್ರಸಿದ್ಧಿಯ ಮಿಯಾಜಾಕಿ, ಐವರಿ ಮಾವು ಸೇರಿದಂತೆ ಕೇಸರ್, ಮಲ್ಲಿಕಾ ತಳಿಗಳು ಹಾಗೂ ಅಪರೂಪದ ರುದ್ರಾಕ್ಷಿ ಹಲಸಿನ ಹಣ್ಣುಗಳು ನೇರ ಪ್ರದರ್ಶನ ಹಾಗೆ ಮಾರಾಟ ಇಲ್ಲಿದೆ.
8: ಮತ್ತೆ ನಾವು ಹೋಗೋಣ, ನಮ್ಮ ರೈತರನ್ನು ಪ್ರೋತ್ಸಾಹಿಸೋಣ. ಬನ್ನಿ, ಭಾಗವಹಿಸಿ, ಖರೀದಿಸಿ. ಎಲ್ಲರಿಗೂ ಆದರದ ಸುಸ್ವಾಗತ.
13: ಮತ್ತೊಮ್ಮೆ ಕಾಫಿ ವಿತ್ ಆರ್ಜೆಸ್ಟ್ ಲೈವ್ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸ್ನೇಹಿತರೆ, ನಾಳೆ ವಿಶ್ವ ಪರಿಸರ ದಿನಾಚರಣೆ ಇರೋದ್ರಿಂದ ಪರಿಸರಕ್ಕೆ ನಮ್ಮ ಕೊಡುಗೆ ಏನು ಅನ್ನೋ ವಿಚಾರವಾಗಿ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ರು. ಈಗ ಸಹ ಮತ್ತೊಂದು ಕರೆ ಇದೆ ನೋಡೋಣ. ಕರೆ ಕಟ್ ಆಯಿತು. ನೀವು ಕೂಡ ಇದೇ ವಿಚಾರವಾಗಿ ಅಂದರೆ ಪರಿಸರಕ್ಕೆ ನಾವೇನೆಲ್ಲ ಕೊಡುಗೆಯನ್ನು ಕೊಡ್ಬೋದು ಅಂತ ಮಾತಾಡ್ಬೋದು. ಆಗಲೇ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ
19: ಮೇಡಮ್, ನಮಸ್ತೆ.
13: ನಮಸ್ತೆ ಸೋಮಶೇಖರ್ ಸರ್. ಸರ್, ಇವತ್ತು ನಾಳೆ ವಿಶ್ವ ಪರಿಸರ ದಿನಾಚರಣೆ ಇರೋದ್ರಿಂದ ಪರಿಸರದ ಬಗ್ಗೆ ಮಾತಾಡ್ತಾ ಇದ್ವಿ.
19: ಹೌದು ಮೇಡಮ್, ಜೀವನ ಇದು ಪ್ರತಿ ವರ್ಷ ಪರಿಸರ ದಿನಾಚರಣೆ ಆಚರಣೆ ಮಾಡ್ತಾರೆ. ನಿಜ ಮೇಡಮ್, ನಾವು ಸ್ನಾತಕೋತ್ತರ ಪದವಿ ಓದುವಾಗ ಮೈಸೂರು ಮಾನಸಿಂಗೋತ್ತರಲ್ಲಿ ಅಲ್ಲೊಂದು ಸ್ಲೋಗನ್ ಬರೆದಿದ್ರು ಮೇಡಮ್, ದೇರ್ ಇಸ್ ನೋ ಗಾಡ್, ನೇಚರ್ ಇಸ್ ಗಾಡ್ ಅಂತ.
13: ನೋಡಿ, ಪ್ರಕೃತಿನೇ
19: ದೇವರು, ಎಲ್ಲೂ ಇಲ್ಲ, ಪ್ರಕೃತಿಯೇ ದೇವರು ಅಂತ. ಹಾಗಾಗಿ ಅವರಿಂದಲೇ ಒಂದ್ ಸ್ವಲ್ಪ ನಮ್ಗೆ ಪ್ರಕೃತಿ ಮೇಲೆ ಒಂದ್ ಸ್ವಲ್ಪ ಒಲವು ಮೂಡ್ತಾ ಬಂತು. ನೀವು ಹೇಳಿದಾಗ ಮೇಡಮ್, ನಿಜ, ನಾವು ಆದಷ್ಟು ಪ್ಲಾಸ್ಟಿಕ್ ಅನ್ನ ಬಳಕೆ ಮಾಡೋದು ಕಡಿಮೆ ಮಾಡ್ತಾ ಇದೀವಿ ಮೇಡಮ್. ನಾವು ಕೆಲವೊಂದು ಉಪಾಯಗಳನ್ನ ಮಾಡ್ಕೊಂಡಿದೀವಿ, ಅದನ್ನ ಅಮೂಲಾಗ್ರವಾಗಿ ಎಲ್ಲರೂ ಮಾಡ್ತಾ ಹೋದಾಗ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುತ್ತೆ ಮೇಡಮ್. ಈಗ ನಾವು ಈಗ ಏನಾದ್ರು ತರಕಾರಿ ತರ್ಲಿಕ್ಕಿರ್ಬೋದು, ದಿನಸಿ ತರ್ಲಿಕ್ಕಿರ್ಬೋದು, ನಾವು ಹೋದಾಗ ಆದಷ್ಟು ಬಟ್ಟೆ ಬ್ಯಾಗ್ ಗಳನ್ನ ತಗೊಂಡೋದ್ರೆ ತುಂಬಾ ಒಳ್ಳೇದು ಮೇಡಮ್. ನಮೀಗ ಈರುಳ್ಳಿಯನ್ನ ಒಂದ್ 5 KG ಈರುಳ್ಳಿ ಅಂದ್ರೆ ಅವನು ದೊಡ್ಡ ಕವರ್ ಅಲ್ಲಿ ಕಟ್ಕೊಡ್ತಾನೆ, ಅದನ್ನ ನಾವು ಆ ತ್ಯಾಜ್ಯವನ್ನ ನಾವು ಅದನ್ನ ನಾಶ ಮಾಡೋದ್ ಕಷ್ಟ ಆಗೋಗ್ಬಿಡುತ್ತೆ,
13: ಮನೆಗೆ ತರ್ಲೇಬೇಕಾಗುತ್ತೆ.
19: ಹಾಗಾಗಿ ಬ್ಯಾಗ್ ಹಾಕಪ್ಪ ಅಂದ್ರೆ ಒಂದ್ ಬ್ಯಾಗ್ ಹಾಕ್ತಾನೆ. ನಾನ್ ನೋಡಿದೆ ಮೊನ್ನೆ, ಏನು ಈಗ ಒಬ್ರು ಪಾಪ ಅವ್ರ್ಯಾರೋ ಬಂದಿದ್ರು, 1 KG ಬೆಂಡೆಕಾಯಿ ಕೊಡುವನು, ಆಮೇಲೆ ಅವನು ಒಂದ್ ಕವರ್ಗೆ ಹಾಕೊಟ್ಟ, ಮತ್ತೆ ಒಂದ್ ಸ್ವಲ್ಪ ಒಂದ್ ನಿಮಿಷ ಆದ್ಮೇಲೆ ಇನ್ನೊಂದು ಒಂದ್ ಅರ್ಧ ಮೂಲಂಗಿ ಕೊಡುವಂತ ಇನ್ನೊಂದ್ ಕವರ್. ಹಾಗಾಗಿ ಆ ಕವರ್ಗಳೆಲ್ಲ ಜಾಸ್ತಿ ಆಗಿ ಅದು ಸುಮ್ನೆ ತೊಂದ್ರೆ ಅನುಭವಿಸ್ಬೇಕು. ಹಾಗಾಗಿ ಒಂದು ಬಟ್ಟೆ ಬ್ಯಾಗ್ ತಗೊಂಡೋಗ್ಬಿಟ್ರೆ ತರಕಾರಿ ಪೂರ್ತಿ ಏನ್ ಬೇಕು ಅದೆಲ್ಲ ಒಂದ್ ಬ್ಯಾಗ್ ಹಾಕೊಂಡ್ಬಿಡ್ಬೋದು.
13: ಹೌದು, ಟೊಮೆಟೊ ಹಣ್ಣು ಒಂದ್ ಬೇರೆದಕ್ಕೆ ಹಾಕೊಂಡು ಉಳಿದೆಲ್ಲ ಒಂದಕ್ಕೆ ಹಾಕೊಂಡು ಮನೆ ಬಂದು ಡಿವೈಡ್ ಮಾಡ್ಕೋಬಹುದು.
19: ನಿಜ ನಿಜ ಮೇಡಮ್, ಈ ರೀತಿ ಸ್ವಲ್ಪ ಮಾಡ್ಬೇಕು. ಆಮೇಲೆ ನೋಡಿ, ನಮ್ಗೆ ಅದೇ ಒಂದು ಹೇಳ್ತಾರೆ, ಈಗ ಮನೆಗೆ ಸಾಮಾನ್ಯವಾಗಿ ಅನಿವಾರ್ಯ ಸಂದರ್ಭಗಳಲ್ಲಿ ನಾವು ಹೋಟೆಲ್ ಇಂದ ತಿಂಡಿ ಪಾರ್ಸಲ್ ತರಬೇಕಾಗತ್ತೆ ಮೇಡಮ್ ಅನಿವಾರ್ಯ ಸಂದರ್ಭಗಳಲ್ಲಿ. ನಾನೇನ್ ಮಾಡಿದೆ, ಒಂದು ಹಾಟ್ ಬಾಕ್ಸ್ ಇನ್ನೊಂದು ಸಾಂಬಾರ್ ಒಂದು ಬಾಕ್ಸ್ ಮಾಡ್ಕೊಂಡಿದ್ದೀನಿ.
13: ಸೂಪರ್ ಸೂಪರ್ ಸರ್.
19: ಆರಾಮ್ಸೆ ಅದನ್ನ ಬ್ಯಾಂಡ್ ಕೊಟ್ಬಿಟ್ರೆ ಅವನು ಹಾಕೊಡ್ತಾನೆ. ಅವನ ಅಂತಾನೆ, ನಾವು ಎಲ್ಲ ಈ ಕವರ್ ಅಲ್ಲಿ ಹಾಕ್ಸ್ಕೊಂಡು ಹೋಗ್ತಾರೆ ಸರ್, ನೀವು ಇದನ್ನ ತಂದ್ಬಿಡ್ತೀರ, ಬಹಳ ಅನುಕೂಲ ಅಂತ ಹೇಳ್ತಾರೆ.
13: ಮತ್ತೆ ಬಿಸಿ ಹಾಕ್ತಾರಲ್ಲ ಸರ್ ಕವರ್ ಅಲ್ಲಿ, ಅದೆಷ್ಟು ಡೇಂಜರ್ ಅಂತ ಹೇಳಿ. ಅಂತ
19: ಅದೇ ಅಪಾಯಕಾರಿ ಮೇಡಮ್, ಅದೇ ನಮಗೆ ತೊಂದರೆ. ಅದ್ರಲ್ಲಿ ಅದೇನು ಕೆಮಿಕಲ್ ಇರುತ್ತೆ, ಅದು ಒಂದು 1% ಒಂದ್ 10% ಆದ್ರೂ ಬಿಡುತ್ತೆ ಮೇಡಮ್,
13: ಬಿಡುತ್ತೆ ನಮ್ಗೆ ಆ ಕ್ಷಣ ಗೊತ್ತಾಗಲ್ಲ ಅಷ್ಟೇ.
19: ಹೌದು, ಆರೋಗ್ಯಕ್ಕೆ ತುಂಬಾ ತೊಂದರೆ ಕೊಡುತ್ತೆ. ಹಾಗಾಗಿ ಈ ಸಣ್ಣ ಸಣ್ಣ ಸಂಗತಿಗಳನ್ನ ಏನು ಮನೇಲಿ ಏನು ಬಾಕ್ಸ್ ಏನು ಕೊರತೆ ಇರಲ್ಲ, ಒಂದ್ ಬ್ಯಾಗ್ ಅಲ್ಲಿ ಇಟ್ಕೊಂಡು ಹೋಗ್ಬೇಕು ಅಷ್ಟೇನೆ. ಅಷ್ಟು ವ್ಯವಧಾನ ಇಲ್ಲ ಅಂತಂದ್ರೆ ನಮಗೆ ನಮ್ಮ ಬಗ್ಗೆ ಆರೋಗ್ಯದ ಬಗ್ಗೆ ಕಾಳಜಿ ಇಲ್ಲ
13: ಅಂತ ಅರ್ಥ ಆಗತ್ತೆ. ಹೌದು.
19: ಆಮೇಲೆ ಇನ್ನ ಈ ಗಿಡ ಮರಗಳು ಇದನ್ನ ಮೇಡಮ್ ಸಾಕಷ್ಟು ನಾವು ನೋಡಿ, ಅದಕ್ಕೆ ನಾವು ನಿಮ್ಮ ಆಕಾಶವಾಣಿಯನ್ನ ನಾನಂತೂ ಒಂದು ಮಿನಿ ವಿಶ್ವವಿದ್ಯಾಲಯ ಅಂತ ಭಾವಿಸ್ತೀನಿ. ಯಾಕೆ ಅಂದ್ರೆ ನೋಡಿ, 9-9:30 ಅರ್ಧ ಗಂಟೆ ಪರಿಸರ ಸಂರಕ್ಷಣೆ, ಪರಿಸರ ಬಗ್ಗೆನೇ ವಿಚಾರ, ಪರಿಸರ ಪರಿಚಯ ಅಂತಾನೆ ಬರುತ್ತೆ.
13: ಬೆಳಿಗ್ಗೆ
19: ನೀವು ಅದನ್ನ ಕೇಳ್ತಾ ಹೋದ್ರೆ ನೀವು ಎಷ್ಟು ಶುದ್ಧ ಆಗ್ಬಿಡ್ಬೋದು ಅಂದ್ರೆ, ಪರಿಸರದ ಬಗ್ಗೆ ಎಷ್ಟು ಪ್ರೀತಿ ಬೆಳೆಯುತ್ತೆ, ಮತ್ತೆ ನಾವು ಯಾಕೆ ಒಂದು ಗಿಡವನ್ನ ಕಡಿಬಾರ್ದು, ಆ ಕಡಿದ್ರೆ ಎಂತ ದೋಷ ಅನ್ನೋದು ನಮ್ಗೆ ಅಲ್ಲಿ ಮನವರಿಕೆ ಆಗುತ್ತೆ.
13: ಮನವರಿಕೆ ಅಂದ್ರೆ ಪ್ರತಿ ಗಿಡದ ಬಗ್ಗೆನೂ ಹೇಳ್ತಾರಲ್ಲ, ಹಾಗಾಗಿ ಅದ್ರ ಬಗ್ಗೆ ಮಾಹಿತಿ ಗೊತ್ತಾಗುತ್ತೆ.
19: ಖಂಡಿತ, ಅದನ್ನ ಕೇಳಿದ ಮೇಲೆ ನಾವು ಅದನ್ನ ಪಾಲಿಸ್ಲಿಲ್ಲ ಅಂತಂದ್ರೆ ಕೇಳುವುದೇ ವ್ಯರ್ಥ ಆಗೋಗ್ಬಿಡುತ್ತೆ. ನೀವು ಖಂಡಿತ ನೋಡಿ, ನೀವು ಪ್ರತಿ ವರ್ಷ ನಾನು ಅದನ್ನ ಗಮನಿಸ್ತಾ ಇದ್ದೆ. ಕಳೆದ ವರ್ಷ ನೀವು ಬೈಸಿಕಲ್ ವಿಚಾರ ನಾವು ಮಾತಾಡಿದ್ವಿ, ಮೊನ್ನೆ ಮಾತಾಡಂಗಿದ್ರೆ ಅಲ್ಲಿ ಒಂದ್ ವರ್ಷ
13: ವರ್ಷ ಆಗೋಯ್ತು.
19: ಈಗ ಅರಿವು ಮೂಡಿಸ್ತಾ ಇದ್ರು ಕೂಡ ನಾವು ಬದಲಾಗ್ಲಿಲ್ಲ ಅಂತಂದ್ರೆ ಸುಮ್ನೆ ಇದು ವ್ಯರ್ಥ ಪ್ರಯತ್ನ, ಗುಡ್ಡು ಕಲ್ಲೋತಂಗ ಆಗೋಗ್ಬಿಡುತ್ತೆ ಮೇಡಮ್.
13: ನೂರಲ್ಲಿ ಸ್ವಲ್ಪ ಬದಲಾದ್ರೆ
19: ಬದಲಾಗ್ಬೇಕು ನಮ್ಗೆ, ಯಾರೇ ಆಗ್ಲಿ ಎಲ್ಲರೂ ಸ್ವಲ್ಪ ಅವ್ರಿಗೆ 100-100 ಒಂದೇ ದಿವಸ ಬದಲಾಗಲ್ಲ ಅಂತ ಅಂತೂ ಆಗಿ ಬದಲಾಗ್ತಾ ಹೋದ್ರೆ. ಆಮೇಲೆ ಇನ್ನೊಂದು ದೊಡ್ಡ ಪಿಡುಗು ಮೇಡಮ್, ಅದು ನಾವೀಗ ನೋಡಿ, ಈಗ ನಮ್ಗೆ ರಾಸಾಯನಿಕ ಗೊಬ್ಬರ ಸಿಗ್ತಾ ಇಲ್ಲ ಮಾರ್ಕೆಟ್ನಲ್ಲಿ.
13: ಮಾರ್ಕೆಟ್ ಅಲ್ಲಿ ಹೌದು,
19: ಎಲ್ಲ ಇನ್ನೇನು ಬಿತ್ತನೆ ಶುರು ಆಗ್ಬಿಡುತ್ತೆ, ಮಳೆ ಬಂತು, ಗೊಬ್ಬರಗಳನ್ನ ತಂದ್ ತಂದು ಶೇಖರಣೆ ಮಾಡ್ಕೊಂಡಿದ್ದಾರೆ. ಇವತ್ತು ಹೋಗಿ ನಮಗೊಂದು ಎರಡು ಚೀಲ ಬೇಕು ಅಂದ್ರೆ ಸಿಗ್ತಾ ಇಲ್ಲ ಆ ಪ್ರಮಾಣದಲ್ಲಿ ಅಡಗಿಸ್ತಾ ಇದ್ದಾರೆ. ಅಂದ್ರೆ ನೋಡ್ರಿ, ವಿಷ ಯಾವ ಉಣಿಸ್ತಾ ಇದಾರೆ ಭೂಮಿಗೆ ಅಂದ್ರೆ ಸಗಣಿ ಗೊಬ್ಬರಗಳು ಜಾಸ್ತಿ ಆಯ್ತು, ಯಾರು ದನಕರುಗಳು ಸಾಕ್ತಾ ಇಲ್ಲ,
13: ಸಾವಯವ ಕೃಷಿನೇ ಇಲ್ದಂಗ ಆಗ್ಬಿಟ್ಟಿದೆ.
19: ಅದೇ ನೋಡಿ ಎಷ್ಟೊಂದು ಪರಿವರ್ತನೆ ಆಗೋಯ್ತು ಅಂತಂದ್ರೆ ಇದೆಲ್ಲ ನಿಜ ಪರಿಸರಕ್ಕೆ ಮಾರಕವಾಗಿ ಪರಿಣಮಿಸ್ತಾ ಇದೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಇದ್ರ ಬಗ್ಗೆ ಚಿಂತನೆ ನಡೆಸಿ ಮನೆಯಲ್ಲಿ ಒಂದು ಎರಡು ಹಸುಗಳು ಇಟ್ಕೊಳೋದು, ಅದು ಹಾಲು ಕೊಡುತ್ತೆ, ಗೊಬ್ಬರ ಕೊಡುತ್ತೆ, ಆ ಗೊಬ್ಬರವನ್ನ ಉಪಯೋಗ ಮಾಡ್ಕೊಂಡು ಬೆಳೆ ಬೆಳೆಯೋದು, ಈ ರೀತಿ ಮಾಡ್ಕೊಂಡು ಹೋದಾಗ ಪರಿಸರಕ್ಕೆ ನಾವು ಒಂದ್ ಸ್ವಲ್ಪ ಏನಾದ್ರು ಒಂದು ಕೊಡುಗೆ ಕೊಡ್ತಾ ಇದೀವಿ ಅನ್ನೋ ಒಂದು ಸಂತೃಪ್ತಿ ಸಮಾಧಾನ ಪ್ರತಿಯೊಬ್ಬರಿಗೂ ಇರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ.
13: ಪರಿಸರದಿಂದ ನಾವೆಲ್ಲವನ್ನ ತಗೊಂಡು ಪರಿಸರಕ್ಕೆ ಸ್ವಲ್ಪ ಆದ್ರೂ ನಾವು ಸೇವೆ ಮಾಡಿಲ್ಲ ಅಂತ ಹೇಳಿದ್ರೆ ವ್ಯರ್ಥ ಅಂತ ಹೇಳ್ಬೋದು. ನೀವ್ ಹೇಳಿ
19: ಖಂಡಿತ ಮೇಡಮ್, ನಾವೇನು ಪಡ್ಕೊಂಡಿರ್ತೀವಿ ಅದು ಸ್ವಲ್ಪ ಪ್ರತಿಶತ ಸ್ವಲ್ಪ ನಾರು ಕೊಟ್ರೆ ಒಂದ್ ಸ್ವಲ್ಪ ನಮಗೂ ನೆಮ್ಮದಿ ಇರುತ್ತೆ, ಅದು ಒಂದು ಸಮತೋಲನ ಕಾಪಾಡ್ಕೊಳ್ಳಕ್ಕೆ ಅದು ರಾಜಾರಿ ಆಗುತ್ತೆ ಮೇಡಮ್.
13: ಖಂಡಿತ ಹೌದು ಸರ್, ಧನ್ಯವಾದ ಸರ್, ತುಂಬಾ ಮಾಹಿತಿಯನ್ನು ತಿಳಿಸಿದ್ರಿ, ಒಳ್ಳೆ ಮಾಹಿತಿ.
19: ಧನ್ಯವಾದಗಳು ಮೇಡಮ್, ತಂಗು ಕೂಡ ಧನ್ಯವಾದಗಳು.
13: ಕನ್ನಡ ಉಪನ್ಯಾಸಕರಾದಂತಹ ಸೋಮಶೇಖರ್ ಸರ್ ಅವರು ಕರೆ ಮಾಡಿ ಅವ್ರು ಕೂಡ ಹೇಳ್ತಾ ಇದ್ರು ಅಂದ್ರೆ, ನಾವು ಹೊರಗಡೆ ಹೋಗುವಾಗ ಒಂದು ಬ್ಯಾಗನ್ನ ಬ್ಯಾಗಲ್ಲಿ ಇಟ್ಕೊಳ್ಳುವಂತಹ ಒಂದು ಅಭ್ಯಾಸವನ್ನ ಮಾಡಿಕೊಂಡ್ರೆ ಪ್ಲಾಸ್ಟಿಕ್ ಕವರನ್ನ ತಗೊಳ್ಳುವಂತ ಪ್ರಮೇಯನೇ ಬರಲ್ಲ ಅಂತ ಹೇಳಿ ತಿಳಿಸಿದ್ರು. ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ ಸರ್, ನಮಸ್ತೆ, ರಾನಡೆ ಸರ್. ಹಲೋ ಹಲೋ
20: ಹೋಗಿ
13: ಹಲೋ ಸರ್, ಕೇಳ್ತಿದ್ಯಾ?
20: ಇಲ್ಲ ಮೇಡಮ್, ಇಲ್ಲ ಹೇಳ್ರಿ. ಇದು ನಿಮ್ದು ಕೀಪ್ಯಾಡ್ ಇದೆಯಲ್ಲ, ಒಂದು ತ್ರೀ ಇರುತ್ತೆ.
13: ಕರೆ ಕಟ್ ಆಯ್ತು, ಮತ್ತೊಂದು ಕರೆ ಇದೆ ನೋಡೋಣ. ಹಲೋ
21: ನಮಸ್ತೆ.
13: ನಮಸ್ತೆ ಪ್ರೇಮಾ ಮೇಡಮ್, ಹೇಗಿದ್ದೀರಾ?
21: ಚೆನ್ನಾಗಿದ್ದೀನಿ ಮೇಡಮ್.
13: ಊಟ ಆಯ್ತಾ?
21: ಹಾ ಊಟ ಆಯ್ತು ಮೇಡಮ್. ಕಾಫಿ ಆಗ್ಬೇಕಿನ್ನ.
13: ಕಾಫಿ ಆಗ್ಬೇಕಾ?
21: ಹೌದು.
13: ವಿಶ್ವ ಪರಿಸರ ದಿನದ ಬಗ್ಗೆ ಮಾತಾಡ್ತಾ ಇದ್ವಿ, ಒಂದಿನ ಮೊದ್ಲೇನೆ ಮಾತಾಡ್ತಾ ಇದೀವಿ.
21: ಹೌದು ಮೇಡಮ್, ನಾಳೆ ವಿಶ್ವ ಪರಿಸರ ದಿನ. ಅಂದ್ರೆ ನಮ್ಗೀಗ ನಾವ್ ಏನೇ ಆಗ್ಲಿಲ್ಲ ಅಂದ್ರೆ ಕೆಲವು ನಮ್ಮ ಮನೆ ಸುತ್ತಮುತ್ತನಾರು ಒಂದ್ ಹೊಸ ಗಿಡಗಳನ್ನ ಬೆಳಕಬೇಕು ಅಂತ ಆಸೆ ಇರುತ್ತೆ ಮೇಡಮ್.
13: ಹೌದು
21: ಮೇಡಮ್, ನಾವೀಗ ಮುಂಚೆ ನಾವ್ ಆಲೂರಲ್ಲಿ ಇದ್ವಲ್ಲ ಮೇಡಮ್, ನಾವೀಗ ಹಾಸನಕ್ ಬಂದಿದೀವಲ್ಲ ಈಗ ಬಸ್ ಸ್ಟೇಷನ್. ನಾವ್ ಬರ್ಬೇಕಾದ್ರೆ ನನ್ ಪಾಟಲ್ಲಿ ಎಷ್ಟು ಗಿಡ ಬೆಳೆಸಿದ್ದೆ, ಅಷ್ಟೊಂದು ಒಂದು ವೆಹಿಕಲ್ ಮಾಡಿ ತಗೊಂಬಂದೆ ಮೇಡಮ್. ಬರ್ಲಿಲ್ಲ ಮೇಡಮ್, ಎಲ್ಲದನ್ನ ತಗೊಂಬಂದು ಇಟ್ಟಿದೀನಿ ಈಗ ಅವಕ್ಕೆಲ್ಲ. ಈಗ ಇವತ್ ಅದೇ ಕೆಲಸ ಮೇಡಮ್, ಮಣ್ಣೆಲ್ಲ ತುಂಬಿಸಿ ಮತ್ತೆ ಅದನ್ನ ಬೇರೆ ಬೇರೆ ಇದೆಲ್ಲ ಮಾಡಿ ಆತರ ನನ್ ಸುತ್ತಮುತ್ತನಾರು ನಮಗೆ ಜಮೀನ ಈಗ ಇಲ್ಲಿ ಪಕ್ಕದಲ್ಲಿ ಇಲ್ಲ ಅಂತಂದ್ರು ಸುತ್ತ ಗಿಡನಾರು ಪಾಟಲ್ಲಾರು ಇಟ್ಟು ಬೆಳಿಬೇಕು ಅನ್ನೋ ಆಸೆ ಮೇಡಮ್. ಅದು
13: ಪಾಟಲ್ ಇಟ್ಟು ಬೆಳಿಬಹುದು. ಹೌದು
21: ಹೌದು, ಪಾಟಲ್ ಇಟ್ಟು ಬೆಳೆಯೋದು, ಸ್ವಲ್ಪ ಜಾಗ ಇದ್ ಕಡೆ ಏನಾರ ಸಣ್ಣ ಪುಟ್ಟ ಗಿಡಗಳು ಹಾಕೋದು, ಇದು ನನಗೊಂದು ಅಭ್ಯಾಸ ಮೇಡಮ್. ಅದು
13: ಒಳ್ಳೆ ಅಭ್ಯಾಸ ನೋಡಿ.
21: ಈಗ ಅದೇ ಕೆಲಸ ಮಾಡ್ತಿದ್ದೆ ಮೇಡಮ್, ಇದುವರೆಗೆ ಈಗ ಬಂದೆ ನಾನು.
13: ಸಮಯದಲ್ಲಿ ಸದುಪಯೋಗ ಆಗುತ್ತೆ, ಸಮಯ
21: ಉಪಯೋಗ ಆಗುತ್ತೆ ಮೇಡಮ್. ಅದನ್ನ ಮನ್ಸಿಗೆ ಒಂದೇನೋ ಒಂದು ಕೂತು ನೋಡಕ್ಕೆ ಒಂದ್ ಪಾಟಲ್ಲೇ ಇರ್ಲಿ, ಅದು ಸುಮ್ನೆ ನಾವು ಒಂದ್ ಗಿಡ ಹಾಕಿರ್ಲಿ, ಅದನ್ನ ನೋಡ್ತಿವ್ರಿ ಏನೋ ಒಂಥರ ಮನ್ಸಿಗೆ ಖುಷಿ ಆಗುತ್ತೆ ಮೇಡಮ್. ಅದು
13: ಹೌದು ಖಂಡಿತ,
21: ಒಂದ್ ಹಸಿರು ಗಿಡ ನೋಡ್ತಿವಿ ನಮ್ಗೆ ಏನೋ ಮನ್ಸಿಗೆ ಸಮಾಧಾನ, ಏನೋ ನಾವು ಹಾಕಿ ಅದ್ ಬೆಳೆಸಿದೀವಿ ಆ ಗಿಡ ಬೆಳಿತೈತೆ ಅಂದ್ರೆ ನಮ್ಗೆ ಒಂಥರ ಖುಷಿ ಆಗುತ್ತೆ.
13: ಹೂ ಎಲ್ಲ ಬಿಟ್ಟಾಗಂತೂ ಎಷ್ಟು ಖುಷಿ ಆಗುತ್ತೆ.
21: ಹೌದು ಖುಷಿ ಆಗುತ್ತೆ ಮೇಡಮ್. ಹಾಗಾಗಿ ಅದಕ್ಕೆ ಆ ಕೆಲಸ ನಾದ್ರೂ ಮಾಡ್ಬೇಕು ನಮ್ಗೆ. ಯಾವ ಏನಿಲ್ಲ ಅಂದ್ರೆ ಈಗೊಂದು ಪಾಟು ಸ್ವಲ್ಪ ಮಣ್ಣು ಸಿಕ್ಕೇ ಸಿಕ್ಕುತ್ತೆ ಮೇಡಮ್. ನಾಲ್ಕ ಪಾಟು ಒಂದ್ ಐದು ಹತ್ತು ಪಾಟಗಳನ್ನಾರು ಒಂದೊಂದ್ ಮನೇಲಿ ಇಟ್ಟರೆ ಏನೋ ಒಂಥರ ಅದು ಖುಷಿ ಇರುತ್ತೆ ಮೇಡಮ್.
13: ಕೆಲವರು ಎಣ್ಣೆ ಪ್ಯಾಕೆಟ್ ಆ ತರದ ಹಾಲಿನ ಪ್ಯಾಕೆಟ್ ಅದರಲ್ಲೆಲ್ಲ ಗಿಡ ಬೆಳೆಸಿರ್ತಾರೆ.
21: ನಾನು ಈ ಪ್ಯಾಕೆಟ್ ಗಳಿಗೂ ತುಂಬಾ ಮಣ್ಣು ತುಂಬಿಟ್ಟಿದೀನಿ ಮೇಡಮ್, ಅದ್ರಲ್ಲಿ ಚಿಕ್ಕ ಪುಟ್ಟಗಳನ್ನ ಹಾಕ್ತಿರ್ತೀನಿ ಮೇಡಮ್. ಚಿಕ್ಕ ಗಿಡಗಳು ಹಂಗಂದ್ ನನಗ್ ತುಂಬಾ ಇಷ್ಟ ಮೇಡಮ್. ಅದು ಏನೇ ಗಿಡ ಹಾಕ್ಬೇಕು ಒಂದ್ ಇದ್ ಮಾಡ್ಬೇಕು ಅಂತಂದ್ರೆ ಯಾರೇ ಆಗ್ಲಿ ಅದ್ ಬೆಳೆದ್ ನೋಡಿದಾಗ್ಲೇ ಗೊತ್ತಾಗದ್ ಮೇಡಮ್. ಅದು ಖುಷಿ, ಒಂದು ಗಿಡ ಹಾಕಿ ಅದನ್ನ ನೋಡ್ತಿರ್ತೀವಲ್ಲ, ಒಂದ್ ಹೂ ಬಿಟ್ಟಾಗ ನಮ್ಗೆ ಎಷ್ಟು ಖುಷಿ ಆಗುತ್ತೆ. ಈಗ ಇಷ್ಟೇ ಜಾಗ ಬೇಕು, ಇಷ್ಟೇ ಇದ್ಬೇಕು ಅಂತೇಳ ಮೇಡಮ್, ಏನೋ ನಮ್ಮ ಮನ್ಸಿಗೆ ಖುಷಿಗೆ ಏನೋ ಒಂದ್ ಸಣ್ಣ ಪುಟ್ಟದ್ ಮಾಡಿದ್ರು ಖುಷಿ ಆಗುತ್ತೆ ಮೇಡಮ್. ಅದು
13: ಖುಷಿ ಆಗುತ್ತೆ, ಮನೆ ಸುತ್ತಮುತ್ತನೇ ಇಟ್ಕೊಂಡಾದ್ರೂ ಮಾಡ್ಬೋದು.
21: ಮಾಡ್ಬೋದು ಮೇಡಮ್, ಅದು ಚೆನ್ನಾಗಿರ್ತೇವೆ ಮೇಡಮ್. ರೈತರಾದ್ರೆ ಇನ್ನೂ ಜಾಗ ಇದ್ರೆ ಇನ್ನೂ ತುಂಬಾ ಬೆಳೆಯಕ್ಕೆ ಇಷ್ಟಪಡ್ತಾರೆ. ನಾವು ಊರಲ್ಲೆಲ್ಲ ನಾವು ಹಾಕಿರ್ತೀವಿ ಮೇಡಮ್ ಹೊಲದ ಗದ್ದೆಗಳಲ್ಲಿ. ಇಲ್ಲಿ ಜಾಗ ಇಲ್ಲ ಅಂದ್ರೆ ಒಂದ್ ಪಾಟಲ್ಲಾದ್ರೂ ಬೆಳಿತಿರ್ತೀವಿ ಮೇಡಮ್ ನಾವು.
13: ಸ್ವಲ್ಪ ಆದ್ರೂ ಬೆಳಿಬಹುದು ಅಂತ ಹೇಳಿ.
21: ಹೌದು ಹೌದು ಮೇಡಮ್,
13: ಅದ್ರಲ್ಲೇ ಸಣ್ಣ ಸಣ್ಣ ತರಕಾರಿ ಗಿಡಗಳನ್ನು
21: ಹಾಕೋದು ಮೇಡಮ್. ಈ ಸೊಪ್ಪುಗಳು ಸುಮ್ನೆ ಒಂದ್ ಸ್ವಲ್ಪ ಮೆಂತಿ ಇರುತ್ತಲ್ಲ ಮೇಡಮ್, ತಂಡ ಒಂದ್ ಪಾಟಲ್ ಹಾಕಿದ್ರೆ ಒಂದಿನ ಸಾಂಬಾರ್
13: ಮಾಡ್ತಾರೆ
21: ಫ್ರೆಶ್ ಆಗಿ. ಒಂಚೂರು ಕೊತ್ತಂಬರಿ ಬೀಜಗಳಾಗ್ಲಿ, ಸಾಂಬಾರ್ ಈ ತರ ಪಾಲಕ್ ಆಗ್ಲಿ ಈ ತರ ಹಾಕಿದ್ರೆ ಒಂದೊಂದ್ ದಿನಕ್ಕೆ ಆಗುತ್ತೆ ಮೇಡಮ್. ಅದು ಅದಕ್ಕೆ ನಾವೇ ಬೆಳೆದು ಅದೇನು ಹಾಕಿಲ್ಲ ಅಲ್ಲ ಗೊಬ್ಬರ ಅನ್ನೋ ಒಂಥರ ಖುಷಿಲಿ ಸಾಂಬಾರ್ ಮಾಡಿದ್ರೆ ಅದು ಇನ್ನೂ ಚೆನ್ನಾಗಿರುತ್ತೆ ಮೇಡಮ್.
13: ಚೆನ್ನಾಗಿರುತ್ತೆ. ತರಕಾರಿ ಸಿಪ್ಪೆ ಅದನ್ನೆಲ್ಲ ಅದಕ್ಕೆ ಹಾಕಿದ್ರು ಗೊಬ್ಬರ
21: ತರಕಾರಿ ಸಿಪ್ಪೆ ಅಷ್ಟೇ ಮೇಡಮ್. ನಾನು ಅದಕ್ಕೆ ಹಾಕ್ಬಿಡ್ತೀನಿ, ಅಕ್ಕಿ ತೊಳೆದಿದ್ ನೀರಾಗ್ಲಿ ತರಕಾರಿ ಸಿಪ್ಪೆ ಆಗ್ಲಿ ಅಷ್ಟರಲ್ಲ ಸಿಂಪಲ್ ಆಗಿ ಒಂದೊಂದ್ ದಿನಕ್ಕೆ ತರಕಾರಿ ಆಗೋಷ್ಟು ನಾವು ಬೆಳ್ಕೋಬಹುದು ಮೇಡಮ್.
13: ನೋಡಿ, ಯಾವ್ದೇ ಕೆಮಿಕಲ್ ಇಲ್ಲದೆ ಫ್ರೆಶ್ ಆಗಿ ಮನೆಯಲ್ಲೇ ಬೆಳೆ ತಿನ್ಬಹುದು.
21: ಹೌದು ಮೇಡಮ್, ಚೆನ್ನಾಗಿರುತ್ತೆ ಅದು.
13: ಚೆನ್ನಾಗಿರುತ್ತೆ.
21: ಹೌದು ಮೇಡಮ್.
13: ಓಕೆ ಮೇಡಮ್, ಧನ್ಯವಾದ ಮೇಡಮ್ ಕರೆ ಮಾಡಿದ್ದಕ್ಕೆ.
21: ಧನ್ಯವಾದ ಮೇಡಮ್.
13: ಹಾಸನದಿಂದ ಪ್ರೇಮ ಅವ್ರು ಕರೆ ಮಾಡಿ ಅವರು ಕೂಡ ಹೇಳಿದ್ರು ಅಂದ್ರೆ ನಮ್ಮ ದೂರ ಎಲ್ಲೂ ನೆಡ್ಲಿಕ್ಕೆ ಆಗಿಲ್ಲ ಗಿಡಗಳನ್ನ ಅಂತ ಹೇಳಿದ್ರೆ ಮನೆ ಸುತ್ತಮುತ್ತನೇ ಚಿಕ್ಕ ಪುಟ್ಟ ಗಿಡಗಳನ್ನೇ ಬೆಳೆಸಬಹುದು ಅಂತ ಹೇಳಿ ತಿಳಿಸಿದ್ರು. ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ,
0: ಹಲೋ, ನಮಸ್ತೆ ಮೇಡಮ್.
13: ನಮಸ್ತೆ ಶಿವಶರಣ ಸರ್.
0: ಆರಾಮಿದ್ದೀರಿ ಮೇಡಮ್?
13: ಹಾ ಸರ್, ಆರಾಮಿದ್ದೀವಿ. ನೀವ್ ಆರಾಮಿದ್ದೀರಾ?
0: ನಾವು ಆರಾಮಿದ್ದೀವಿ ನೋಡ್ರಿ ಮೇಡಮ್.
13: ಊಟ ಆಯ್ತಾ?
0: ಹಾ, ಊಟ ಆಯ್ತು ಮೇಡಮ್. ಇವಾಗ
13: ಸರ್, ಇವತ್ತು ವಿಶ್ವ ಪರಿಸರ ದಿನದ ಬಗ್ಗೆ ಮಾತಾಡ್ತಾ ಇದ್ವಿ. ಪರಿಸರಕ್ಕೆ ನಮ್ದು ಏನ್ ಕೊಡುಗೆ ಕೊಡ್ಬೋದು ಅಂತ.
0: ಪರಿಸರಕ್ಕೆ ಮೇಡಮ್, ನಾವು ರೈತರಾಗಿ ಯೂರಿಯಾ ಗೊಬ್ಬರ ಹಾಕುದು ಬಂದ್ ಮಾಡ್ಬೇಕು ಮೇಡಮ್. ಫಸ್ಟ್ ಮೇಡಮ್,
13: ಗೊಬ್ಬರಗಳನ್ನ ಹಾಕ್ಬಾರ್ದು ಅಂದ್ರೆ ಯೂರಿಯಾ ಗೊಬ್ಬರ,
0: ಯೂರಿಯಾ ಮಾತ್ರ ಯೂರಿಯಾ ಗೊಬ್ಬರ ಮಾತ್ರ ಹಾಕ್ಲಾರ್ದ ನಾವು ಬದುಕಿ ತೋರಿಸಿದೀವಿ ಅಂದ್ರೆ ಅದು ನಮಗೆ ನಾವು ದೊಡ್ಡ ಕೊಡುಗೆ ಕೊಟ್ಟಂಗ ಮೇಡಮ್. ಇವಾಗ
13: ಸಾವಯವ ಗೊಬ್ಬರನ ಹಾಕ್ಬೇಕು ಅಂತ ಹೇಳಿ ಅಂತ.
0: ಸಾವಯವ ಗೊಬ್ಬರ ಹಾಕಿ ಏನ್ ಮಾಡ್ತಾರಲ್ಲ ಅದರಿಂದ ನಾವು ಎಲ್ಲರೇ ನಾವು ಸ್ವಲ್ಪ ಬದುಕಿದೀವ ಅಂದ್ರೆ ನಾವು ಈ ವಿಶ್ವಕ್ಕೆ ಆಗ್ಲಿ ನಾವು ಕೊಡುಗೆ ನಾವು ನಿಲ್ಸಕ್ಕಾಗ್ಲಿ ಕೊಡುಗೆ ಕೊಟ್ಟಂಗ ಮೇಡಮ್. ನಾವು ಹೆಚ್ಚು ದೊಡ್ಡ ಕೊಡುಗೆ ಕೊಟ್ಟಂಗ,
13: ದೊಡ್ಡ ಕೊಡುಗೆ ಅಂತ ಹೇಳಿ ಅಂತ.
0: ದೇವ್ರ ಅಂತ ಹೇಳ್ತೀವಿ ಪರಿಸರ ನಾವು.
13: ಹೌದು ಹೌದು,
0: ಮತ್ತೆ ದೇವ್ರಿಗೆಲ್ಲ ವಿಷ ಹಾಕ್ತಿವಲ್ಲ ಇವಾಗ.
13: ಹೌದು, ಹೆಚ್ಚು ಇಳುವರಿ ಬರುತ್ತೆ ಅಂತ ಹೇಳಿ ಇಷ್ಟೊಂದು ಸಮಯದಲ್ಲಿ ಈ ತರ ಗೊಬ್ಬರಗಳನ್ನ ಹಾಕ್ತಿವಿ.
0: ಹಾ ಇಲ್ಲ, ಕೊಟ್ಟಿಗೆ ಗೊಬ್ಬರ ಆಗ್ಲಿ, ಒಪ್ಪಗೋತೀನಿ ನಾನು. ಕೊಟ್ಟಿಗೆ ಗೊಬ್ಬರ ಬಿಟ್ಟು ಪ್ರತಿಯೊಂದ್ ಏನ್ ಬರ್ತದಲ್ಲ ಇದು, ಇದನ್ನ ಬಿಟ್ಟು ನಾವು ಯಾವ್ದಾದ್ರು ಒಂದು ಕೆಲಸ ಮಾಡಿದ್ದಾದ್ರೆ ನಾ ಪ್ರತಿಯೊಬ್ಬರಿಗೆ ನಾವು ದೇವರಾಗ್ತೀವಿ. ಅದು ನಮಗೆ ದೇವರಾಗೋದಕ್ಕೆ ಅವಶ್ಯ ಇಲ್ಲ, ನಾವು ಅವ್ರಿಗೆ ದೇವರಾಗ್ಬೇಕು. ಅದಕ್ಕೆ
13: ಸಾವಯವ ಗೊಬ್ಬರ ನೀವೇ ಮಾಡ್ಕೊಳ್ತೀರಾ, ರೆಡಿ ಮಾಡ್ಕೊಳ್ತೀರಾ?
0: ಹೌದ್ರಿ ಮೇಡಮ್, ಹೌದ್ರಿ ಮೇಡಮ್. ಫಸ್ಟ್ ನಾವು ಮಾಡ್ಕೋಬೇಕು ಮೇಡಮ್. ಅದು ಇಲ್ಲಾಂತಂದ್ರೆ ಈ ಪ್ಲಾಸ್ಟಿಕ್ ತಂದು ನಾವು ಒಗಿತೀವಿ, ಅದಂತೂ ಬಂದಾಗ ಸಾಧ್ಯನ ಇಲ್ಲ ಮೇಡಮ್. ಈಗ ಅದಕ್ಕೆ ಯೂರಿಯಾ ಗೊಬ್ಬರ ಬಂದ್ ಮಾಡ್ಬೋದು ನಾವು. ಈಗ ಪರಿಸರಕ್ಕೆ ಏನ್ ಹಾನಿಪತ್ತಿ, ನಾವು ಪ್ಲಾಸ್ಟಿಕ್ ತರ್ತೀವಿ, ಒಂದು ಉಳ್ಳಾಗಡ್ಡಿ ಆಗ್ಲಿ, ಒಂದು ಬೆಳ್ಳುಳ್ಳಿ ಆಗ್ಲಿ, ಪ್ರತಿಯೊಂದು ಕಾಯಿಪಲ್ಲೆ ಹಾಕಿ ಅವ್ರು ಅದ್ರಾಗ ಕೊಡ್ತಾರೆ.
13: ಹಾಗಾಗಿ ಪ್ರತಿಯೊಬ್ರು ಒಂದು ಬ್ಯಾಗ್ ಅನ್ನು ತಗೊಂಡು ಹೋಗ್ಬೇಕು ಅಂತ ಸೋಮಶೇಖರ್ ಸರ್ ಹೇಳ್ತಾರೆ. ಅದನ್ನ ಪ್ರತಿಯೊಬ್ರು ಮನ್ಸು ಮಾಡ್ಬೇಕು ಅಂತ ಹೇಳಿ.
0: ಪ್ರತಿಯೊಬ್ರು ಮನಸ್ಸು ಮಾಡ್ಬೇಕು ಮೇಡಮ್. ಇದಕ್ಕೆ ಬರೇ ಸುಮ್ಮನೆ ಹೇಳಿಕೊಂಡ್ರದಲ್ಲ,
13: ಹೇಳದಲ್ಲ ಹಾಗೆ
0: ಹೇಳಿಕೊಂಡ್ರದ್ದು ದಿನಕ್ಕೊಂದು ನಾವು ಏನ್ ದಿನ ಒಂದು ನಾವ್ ಏನ್ ಹೊಸದ್ ಹೇಳ್ತೀವಲ್ಲ ಅದು ಒಂದೇ ದಿನಕ್ಕೆ ಸೀಮಿತ ಆಗ್ಬಾರ್ದು.
13: ಡೈಲಿ ಅದನ್ನ
0: ಬಳಕೆ ಮಾಡ್ಬೇಕು. ಯಾಕೆ ಬಳಕೆ ಮಾಡುವ ವಸ್ತು ಅದು ನಮ್ಗೆ ಈಗ ಪರಿಸರ ನಾವು ಏನಪ್ಪ ನಾವು ದೇವ್ರ ಅಂತ ಕರಿತೀವಿ. ಒಂದು ದೇವ್ರಿಗೆ ನಾವು ವಿಷ ಹಾಕ್ತಿವಿ ಅಂದ್ರೆ ನಾವು ತಪ್ಪು ಸರಿ ಅಂತ ನಮ್ಮ ಅಭಿಪ್ರಾಯ ಮೇಡಮ್. ಇದು ತಪ್ಪಲ್ವಾ ನಾವು ರೈತರು ಮಾಡೋದು? ಅದಕ್ಕೆ ನಾವೇನತೀವಿ, ಪ್ರತಿಯೊಬ್ಬ ರೈತರಿಗೆ ಹೇಳ್ತೀನಿ ನಾನು, ನೀವು ಪರಿಸರ ದೇವ್ರ ಹತ್ರ ನಂಬುದು ಒಪ್ಪಗೊಳ್ದ ಆದ್ರ ಪ್ರತಿಯೊಬ್ರು ನೀವು ಕಟ್ಟಿಗೆ ಗೊಬ್ಬರ ಬಳಸ್ರಿ, ಸಾವಯವ ಕೃಷಿ ಮಾಡ್ರಿ. ಅವಾಗ ನಾವು ಪರಿಸರಕ್ಕೆ ದೇವ್ರ ಅನ್ರಿ, ಬೇಕಾದ್ರೆ ನಿಮಗೆ ನೀವ ದೇವ್ರ ಅನ್ಕೊರಿ, ಒಪ್ಕೊತೀನಿ ನಾನು.
13: ಪರಿಸರಕ್ಕೆ ಇದೊಂದೇ ದೊಡ್ಡ ಸೇವೆ ಅಂತ ಹೇಳಿ,
0: ಇದೊಂದೇ ದೊಡ್ಡ ಸೇವೆ ಮೇಡಮ್. ಇವಾಗ
13: ಓಕೆ ಸರ್,
0: ಈ ಉಳಿದ ಏನು ಹೇಳೋ ಅವಶ್ಯಕತೆ ಇಲ್ಲ ಮೇಡಮ್. ಇದರಲ್ಲಿ
13: ಅದೊಂದ್ ಫಾಲೋ ಮಾಡಿದ್ರೆ ಸಾಕು ರೈತರು ಅಂತ
0: ಮೇಡಮ್. ಎಲ್ಲರೂ ನಾವು ಪರಿಸರ ಕಾಪಾಡ್ದಂಗ ಮೇಡಮ್, ಇದ್ರಾಗ
13: ಕಾಪಾಡ್ದಂಗ.
0: ಹಾ ಮೇಡಮ್,
13: ಓಕೆ ಸರ್, ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕೆ.
0: ಧನ್ಯವಾದ ಮೇಡಮ್, ಧನ್ಯವಾದ ಮೇಡಮ್.
13: ಬಿಜಾಪುರದಿಂದ ಶಿವಶರಣರು ಕರೆ ಮಾಡಿದ್ರು. ಅವ್ರು ಹೇಳ್ತಿದ್ರು ಅಂದ್ರೆ ನಾವು ಸಾವಯವ ಕೃಷಿಯನ್ನ ಮಾಡೋದಕ್ಕೆ ಎಲ್ಲ ರೈತರು ಮುಂದೆ ಬಂದ್ರೆ ಈ ಇದು ಭೂಮಿಯ ಮೇಲಾಗುವಂತಹ ವಿಷದ ಪ್ರಮಾಣ ಕಮ್ಮಿ ಆಗುತ್ತೆ ಅಂತ ತಿಳಿಸಿದ್ರು. ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ,
1: ಹಲೋ ಮೇಡಮ್, ನಮಸ್ತೆ.
13: ನಮಸ್ತೆ ಮಂಜುನಾಥ್ ಸರ್.
1: ಹೇಗಿದ್ರಿ ಮೇಡಮ್?
13: ಚೆನ್ನಾಗಿದ್ದೀನಿ ಸರ್, ನೀವ್ ಹೇಗಿದ್ದೀರಾ?
1: ನಾವು ಚೆನ್ನಾಗಿದ್ದೀವಿ ಮೇಡಮ್.
13: ಶಾಲೆಗಳೆಲ್ಲ ಶುರು ಆಯ್ತು?
1: ಶುರು ಆಯ್ತು ಮೇಡಮ್, ಹೋಗಿದ್ ಮೇಡಮ್, ಇವಾಗ ಬಂದೇವು.
13: ಹೌದಾ
1: ಮೇಡಮ್.
13: ಸರ್, ಇವತ್ತು ಪರಿಸರ ದಿನದ ಬಗ್ಗೆ ಮಾತಾಡ್ತಾ ಇದ್ವಿ. ನಾಳೆ ವಿಶ್ವ ಪರಿಸರ ದಿನ ಇರೋದ್ರಿಂದ ಪರಿಸರಕ್ಕೆ ನಮ್ದೇನಾದ್ರೂ ಒಂದ್ ಚಿಕ್ಕ ಕೊಡುಗೆ ಕೊಡ್ಬೋದು ಅಂತ ಹೇಳಿದ್ರೆ ಏನ್ ಕೊಡ್ಲಿಕ್ಕೆ ಆಗುತ್ತೆ ಅಂತ?
1: ಮೇಡಮ್, ಪರಿಸರ ತನ್ನ ಕ್ರಿಯೆಯಲ್ಲಿ ಇರ್ಲಕ್ಕ ನಾವು ಅವಕಾಶ ಮಾಡ್ಕೊಡ್ಬೇಕು ಮೇಡಮ್. ವ್ಯವಸ್ಥೆಯಲ್ಲಿ ನಾವು ಏನೋ ಕೈ ಹಾಕ್ಬಾರ್ದು ಮೇಡಮ್, ಅದರಲ್ಲಿ
13: ವ್ಯವಸ್ಥೆ ಹಾಳು ಮಾಡಬಾರ್ದು ಅಂತ ಹೇಳಿ.
1: ಮೇಡಮ್, ಅದು ವ್ಯವಸ್ಥೆ ಹೇಗಿರ್ತ ಹಾಗೆ ಬಿಡ್ಬೇಕು. ಸುಮ್ನೆ ನಮ್ಮ ಆಸೆ ಆಕಾಂಕ್ಷೆಗಳಿಗೆ ಮರ ಗಿಡಗಳನ್ನ ಕಡಿಯೋದು, ನೆಕ್ಸ್ಟ್ ಪರಿಸರವನ್ನ ಹಾಳು ಮಾಡೋದು, ಕಲುಷಿತಗೊಳಿಸೋದು, ಈ ತರ ಎಲ್ಲ ನಡೀತಿರ್ತ ಮೇಡಮ್. ಈಗಂತೂ ಮರಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಮೇಡಮ್ ಪರಿಸರದಲ್ಲಿ. ಅದು ಏನಪ್ಪಾ ಅಂತ ಕಟ್ಟಡಗಳ ನಿರ್ಮಾಣ ಆಗ್ಲಿ, ರಸ್ತೆಗಳಾಗಲೀಕರಣ ಆಗ್ಲಿ, ಅಥವಾ ಕಾರ್ಖಾನೆಗಳ ನಿರ್ಮಾಣ ಆಗ್ಲಿ,
13: ಬೇರೆ ಬೇರೆ ಕಾರಣಕ್ಕೆ ಹಾಳಾಗ್ತಾ ಇದೆ
1: ಮೇಡಮ್. ಈಗಂತೂ ನಾವು ಇಷ್ಟ ಎಲ್ಲ ದುಡ್ಡು ಕೊಡ ದುಡ್ಡು ಕೊಡ್ಕೊಂಡು ಕೊಡದಾಗಿದೆ ಮೇಡಮ್. ಎಲ್ಲ ನೀರು ಕೂಡ ಬೆಂಕಿ, ಮುಂದೊಂದಿನ ಗಾಳಿಗೂ ಕೂಡ ಈಗ ಕೋವಿಡ್ ಟೈಮ್ ಗಾಳಿ
13: ಆಕ್ಸಿಜನ್
1: ಅದೇ ರೀತಿ ಈ ರೀತಿ ಇದೇ ರೀತಿ ನಾವೇನಪ್ಪ ಪರಿಸರವನ್ನ ನಾಶ ಮುಗಿಸೋದ್ರೆ ಮೇಡಮ್. ನಾವು ಇನ್ ಮ್ಯಾಗ ಎಲ್ಲರೂ ಹೋಗ್ಬೇಕಾದ್ರೆ ಏನಪ್ಪಾ ಅಂದ್ರೆ ಹೆಗ್ಲಿಗೊಂದು ಆಕ್ಸಿಜನ್ ಟ್ಯಾಂಕ್ ಅನ್ನು ತಗೊಂಡೋಗ್ಬೇಕಾಗುತ್ತೆ ಮೇಡಮ್ ನಾವು.
13: ಹೌದು, ಅದು ದೂರ ಇಲ್ಲ ಅಂತ ಹೇಳ್ಬೋದು.
1: ಅದಕ್ಕೆ ದೂರ ಇಲ್ಲ ಮೇಡಮ್, ಅದು ಯಾಕಂದ್ರೆ ನಾವು ಸತ್ಯ ದರ್ಶನವನ್ನ ಕಣ್ಣಿಗೆ ಕಾಣ್ತಾ ಇದೀವಿ ಮೇಡಮ್. ಈ ದೆಹಲಿ ರಾಜಧಾನಿ ತಗೊಂಡ್ರೆ ಮೇಡಮ್ ಅದು ಎಷ್ಟು ಕಲುಷಿತವಾಗಿದೆ ಜಗತ್ತಲ್ಲಿ.
13: ಹೌದು,
1: ಪೊಲ್ಯೂಟೆಡ್ ಆಗಿದೆ ಮೇಡಮ್, ಅದಕ್ಕೆಲ್ಲ ಪರಿಸರ ನಾಶ, ವಾಯುಮಾಲಿನ್ಯ ಆಗಿದೆ ಮೇಡಮ್. ಅಂತ ಪರಿಸ್ಥಿತಿ ಬೇರೆ ಎಲ್ಲ ದೇಶಕ್ಕೆ ಒಂದು ದೇಶದ ರಾಜಧಾನಿಗೆ ಈ ಪರಿಸ್ಥಿತಿ ಇದೆ ಮೇಡಮ್. ಸಣ್ಣ ಪುಟ್ಟ ಒಂದು ನಗರಗಳಲ್ಲಿ ಪರಿಸ್ಥಿತಿ ಹೇಗಿರ್ಬೋದು ಮೇಡಮ್.
13: ಹೌದು ಸರ್. ಹಾಗೆ ಸರ್, ನೀವು ಶಿಕ್ಷಕರಾಗಿ ಮಕ್ಕಳಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್?
1: ಮೇಡಮ್ ನಮ್ದು ನಮ್ ಸ್ಕೂಲ್ ಇದೆ ಮೇಡಮ್, ಅದು ತುಂಬಾ ಒಳ್ಳೆಯ ಸುಂದರವಾದ ಪರಿಸರದಲ್ಲಿದೆ ಮೇಡಮ್ ನಮ್ ಸ್ಕೂಲು. ನಾವು ಒಂದು ವಾರದಲ್ಲಿ ಒಂದು ಫ್ರೀಡ್ ಏನಪ್ಪಾ ಅಂತ ತೋಟಗಾರಿಕೆ ಅಂತ ಮಾಡಿ ಮೇಡಮ್. ನಾವು
13: ತೋಟಗಾರಿಕೆ ಇದೆಯಾ ನಿಮ್ ಇದ್ರಲ್ಲಿ?
1: ತೋಟಗಾರಿಕೆ ಇದೆ ಮೇಡಮ್, ಒಂದು ಇಬ್ಬರು ಹುಡುಗರ ಮಧ್ಯದಲ್ಲಿ ಒಂದು ಗಿಡವನ್ನ ಕೊಟ್ಟಿದೆ ಮೇಡಮ್.
13: ಗಿಡವನ್ನ ಕೊಡ್ತೀರ?
1: ಆ ಫ್ರೀಡ್ ಅಲ್ಲಿ ಅವ್ರು ಹೋಗಿ ಏನಪ್ಪಾ ಅಲ್ಲಿ ಕಳೆ ತೆಗೆದಾಗಲಿ ಅದನ್ನ ಸಂರಕ್ಷಣೆ ಮಾಡೋದಾಗಲಿ ಅಥವಾ ದನಕರುಗಳಿಂದ ಯಾವ ರೀತಿ ಸಂರಕ್ಷಣೆ ಮಾಡಬೇಕು ಮತ್ತು ನೀರನ್ನ ಹಾಕೋದು, ನೆಕ್ಸ್ಟ್ ಏನಪ್ಪಾ ಅದಕ್ಕೆ ಗೊಬ್ಬರವನ್ನ ಹಾಕೋದು, ಈ ತರ ಏನಪ್ಪಾ ಜವಾಬ್ದಾರಿ ವಹಿಸಿ ಕೊಟ್ಬಿಟ್ಟಿವಿ ಮೇಡಮ್. ನಮ್
13: ಮಕ್ಳಿಗೆ ಅವಾಗ ಆ ಗಿಡದ ಬಗ್ಗೆ ಪ್ರೀತಿ ಬರುತ್ತೆ.
1: ಪ್ರೀತಿ ಬರುತ್ತೆ ಮತ್ತು ಮಕ್ಕಳ ಮಧ್ಯದಲ್ಲಿ ಈ ರೀತಿ ನಾವು ಗಿಡಮರಗಳನ್ನ ಒಪ್ಪಿಸ್ಬಿಟ್ರಿ ಮೇಡಮ್, ಆ ಮಕ್ಕಳಲ್ಲಿ ಏನಪ್ಪಾ ಸ್ಪರ್ಧಾತ್ಮಕ ಮನೋಭಾವನೆ ಬರ್ತದೆ, ನನ್ನ ಗಿಡ ಚೆನ್ನಾಗಿ ಬೆಳಬೇಕು, ನನ್ನ ಗಿಡ ಚೆನ್ನಾಗಿ ಬೆಳಬೇಕು.
13: ಹೌದು ಹೌದು ಸರ್.
1: ಆ ಒಂದು ಸ್ಪರ್ಧಾ ಮನೋಭಾವನೆಯಿಂದ ಕೂಡ ಏನಪ್ಪಾ ಪರಿಸರ ಸಂರಕ್ಷಣೆ ಮಾಡಕ್ ಅವಕಾಶ ಸಿಗುತ್ತೆ ಮೇಡಮ್. ಅದು
13: ಅವಕಾಶ ಆಗುತ್ತೆ ಸರ್. ಹೌದು
1: ಮೇಡಮ್, ದೊಡ್ಡ ಗ್ರೌಂಡ್ ಆಗಿರೋದ್ರಿಂದ ಈ ತರ ಮಕ್ಕಳಿಗೆ ಏನಪ್ಪಾ ಅವಕಾಶ ಮಾಡ್ಕೊಡ್ತೀವಿ ಮೇಡಮ್. ನಾವು ಅದು ಒಂದು ಪರಿಸರ ಬಗ್ಗೆ ಒಂದು ಪೀರಿಯಡ್, ವಾರದಲ್ಲಿ ಒಂದು ಪೀರಿಯಡ್ ಅಲ್ಲೇ ಹೇಳ್ತೀವಿ ಮೇಡಮ್. ನಾವು
13: ತೋಟಗಾರಿಕಾ ಪೀರಿಯಡ್ ಅಂತ ಬಿಡ್ತೀರಾ?
1: ಮತ್ತು ಈ ಸಾರ್ತಿ ನಾಳೆ ಏನಪ್ಪಾ ನಾವು ಪರಿಸರ ದಿನಾಚರಣೆ ನಿಮಿತ್ತವಾಗಿ ಏನಪ್ಪಾ ಒಂದು 100 ಶಿಷ್ಯಗಳನ್ನ ನಾವು ನಮ್ಮ ಶಾಲಾ ಮೈದಾನದಲ್ಲಿ ನಡೆಸಬೇಕಂತಕ್ಕೆ ಇವತ್ತು ಡಿಸೈಡ್ ಮಾಡಿದೀವಿ ಮೇಡಮ್. ನಾವು
13: 100 ಸಸಿಗಳನ್ನ
1: ಮತ್ತು ದತ್ತು ಮರಗಿಡಗಳನ್ನ ಅತಿ ಚಿಕ್ಕ ಮರ ಸಸಿಗಳನ್ನ ದತ್ತು ತಗೋದು ಅಂತ ಹಿಂಗ್ ಮಾಡಿದೀವಿ ಮೇಡಮ್. ನಾವು
13: 8ನೇ ತರಗತಿ
1: ವಿದ್ಯಾರ್ಥಿ ದತ್ತು ಕೂಡ ಮೇಡಮ್, ಆ ಶಿಷ್ಯನ್ನ ಬೆಳೆಸುವುದು ಮತ್ತು ಆ ಶಿಷ್ಯ ನೀ ಎಲ್ಲಾ ರೀತಿಯ ಸಂರಕ್ಷಣೆ ಮಾಡೋದು ನಿಮ್ದೇ ಅಂತ ಹೇಗೆ ಈಗ ದತ್ತು ಕೊಟ್ಬಿಡ್ತೀವಿ ಮೇಡಮ್. ನಾವು
13: ಈಗ 3 ವರ್ಷ ಅವರೇ ಸಂರಕ್ಷಣೆ ಮಾಡ್ತಾರ ಗಿಡದ್ದು?
1: ಮೇಡಮ್, 8th to 10th ಸಂರಕ್ಷಣೆ ಮಾಡ್ತಾವ ಮೇಡಮ್. ಮಾವಿನ ಗಿಡ ಇದೆ ಮೇಡಮ್ ನಮ್ಮ, ಮತ್ತು ನೇರಳೆ ಹಣ್ಣಿನ ಗಿಡ ಇದೆ, ಮತ್ತು ಚಿಕ್ಕ ಒಂದು ಪ್ರಮಾಣದ ಒಂದು ನೆಲ್ಲಿಕಾಯಿ ಗಿಡ ಇದೆ ಮೇಡಮ್. ಅದರಲ್ಲಿ ನೀಲಗಿರಿ ಹೊಂಗೆ ಮರ ಇದೆ ಮೇಡಮ್ ನಮ್ಮಲ್ಲಿ. ಈ ಸಾರಿ ಏನಪ್ಪಾ ಚಕ್ಕು ಮತ್ತು ಪೇರಲ ಹಣ್ಣನ್ನ ಸಸಿಗಳನ್ನ ನಾವು ನೆಡಬೇಕು ಅಂತ ತೀರ್ಮಾನ ಮಾಡಿದೀವಿ ಮೇಡಮ್. ನಾವು
13: ತೀರ್ಮಾನ ಮಾಡಿದ್ವಿ. ಮಕ್ಳಿಗೆ ಜವಾಬ್ದಾರಿ ಕೊಟ್ಟ ಮಕ್ಳು ತುಂಬಾ ಚಂದ ನೋಡ್ಕೊಳ್ತಾರೆ, ನನಗೆ ಒಂದು ಪ್ರೀತಿ ಇರುತ್ತೆ.
1: ಹೌದು ಮೇಡಮ್, ಮಕ್ಕಳಿಗೆ ಈಗ ಹಣ್ಣಿನ ಮರಗಳಂದ್ರೆ ಬಹಳ ಇಷ್ಟ ಮೇಡಮ್ ಅವರಿಗೆ.
13: ಹೌದು ಹೌದು ಸರ್.
1: ಆ ಕಾರಣಕ್ಕೋಸ್ಕರ ಮುಂದೊಂದಿನ ಇದು ನಮಗೆ ಹಣ್ಣು ರುಚಿಯಾದ ಹಣ್ಣುಗಳು ಕೊಡ್ತದ ಅನ್ನೋ ಉದ್ದೇಶಕ್ಕೋಸ್ಕರ ಆದ್ರೆ ಅದ್ರ ಬಗ್ಗೆ
13: ಕಾಳಜಿ ವಹಿಸ್ತಾರೆ. ಹೌದು
1: ಮೇಡಮ್, ಅದಕ್ಕೋಸ್ಕರ ಬೇಗನೆ ಬೆಳೆದ್ರಪ್ಪ ಅಂದ್ರೆ ನಮ್ಗೆ ಬೇಗನೆ ಹಣ್ಣು ಸಿಗ್ತಾವ ಅನ್ನೋ ಉದ್ದೇಶಕ್ಕೋಸ್ಕರ ಮಕ್ಕಳಿಗೆ ಆಸೆ ಹುಟ್ಟಿ ಮರಗಿಡವನ್ನ ಬಹಳ ಸುರಕ್ಷಿತವನ್ನು ಕೊತಾರೆ ಮೇಡಮ್ ಅದು.
13: ಹೌದು ಸರ್. ನೀವ್ ಹೇಳ್ದಾಗ ನನಗೂ ಒಂದ್ ನೆನಪಾಯ್ತು ಸರ್, ನಾನ್ ಹೈಸ್ಕೂಲ್ ಹೋಗ್ಬೇಕಾದ್ರೆ ನಮಗೂ ಕೂಡ ತೋಟಗಾರಿಕಾ ಸಬ್ಜೆಕ್ಟ್ ಇತ್ತು, ಪ್ರತಿದಿನ ಒಂದು ಪಿರಿಯಡ್ ಬಿಡ್ತಿದ್ರು, ಹಣ್ಣಿನ ಗಿಡ ಕೊಡ್ತಿದ್ರಲ್ಲ, ಈಗ ಊರಿಗೆ ಹೋದಾಗ ಆ ಗಿಡ ನೋಡಿದಾಗ ಏನೋ ಒಂಥರ ವಿಶೇಷ ಪ್ರೀತಿ.
1: ಹೌದು ಮೇಡಮ್, ಈ ಸದ ನಾವು ಕಲಿತ ಸ್ಕೂಲ್ ಅಲ್ಲ ಮೇಡಮ್, ನಾನು ಕಲಿತ ಅದೇ ಸ್ಕೂಲ್ ಅಲ್ಲಿದ್ದೇನೆ ಮೇಡಮ್. ನಾನು ಈ ನಾ ಬೆಳೆಸಿದ ಗಿಡ ಕೂಡ ನಾನು ಮಕ್ಕಳಿಗೆ ಅದನ್ನ ಸಾಕ್ಷಿ ಸಮೇತ ತೋರಿಸ್ಕೊಳ್ಳೋ ಅವಕಾಶ ಇದೆ ಮೇಡಮ್.
13: ಅವಕಾಶ ಇದೆ ನಿಮಗೆ?
1: ನೋಡಿ, ನಾನು ಚೆನ್ನಾಗಿ ಬೆಳೆಸಿದೀನಿ, ನಾ ಬೆಳೆಸಿದ ಗಿಡ ಅಂತ ಅವ್ರ ಮುಂದಿನ ಹೆಮ್ಮೆ ತಿಳ್ಕೊಬೇಕು, ಅದೇ ರೀತಿ ಅವ್ರಿಗೆ ಖುಷಿ ಆಗ್ತದೆ ಮೇಡಮ್ ಅವ್ರಿಗೆ.
13: ಹೌದು ಸರ್, ತುಂಬಾ ಖುಷಿ ಆಗುತ್ತೆ. ಈ ತರ ಸಬ್ಜೆಕ್ಟ್ ಗಳು ಇದ್ದಾಗ ಶಾಲೆಯಲ್ಲಿ ಈ ತರಗತಿಯಲ್ಲಿ ಮಕ್ಕಳಿಗೆ ಇನ್ನಷ್ಟು ಪರಿಸರದ ಬಗ್ಗೆ ಕಾಳಜಿ ಬರುತ್ತೆ ಅಂತ ಹೇಳ್ಬೋದು ಸರ್.
1: ಹೌದು ಮೇಡಮ್, ಈ ವಾರದಲ್ಲಿ ಒಂದು ಪೀರಿಯಡ್ ನನಗನ್ಸ ಮಟ್ಟಿಗೆ ನಾವು ಈ ಶಿಕ್ಷಣ ಇಲಾಖೆ ಕೇಳ್ಕೊಳ್ದೇನು ಮೇಡಮ್. ನಾವು ನೀವು ಮಕ್ಕಳಲ್ಲಿ ಬರೀ ಸಾಕ್ಷರ ಜ್ಞಾನವನ್ನ ತುಂಬಿಸೋದು ಒಂದು ಪೀರಿಯಡ್ ಗಳನ್ನ ಮಾಡೋದಕ್ಕಿಂತ ಒಂದು ಪೀರಿಯಡ್ ಆದ್ರೂ ಕೂಡ ಏನಪ್ಪಾ ವಾರದಲ್ಲಿ ಮೇಡಮ್ ಒಂದೇ ಪೀರಿಯಡ್ ಮೇಡಮ್, ಒಂದ್ ಕ್ಲಾಸಿಗೆ ಒಂದೇ ಪೀರಿಯಡ್,
13: ಈ ತರ ಥಿಯರಿನೇ ಇರ್ಬೇಕು, ಪ್ರಾಕ್ಟಿಕಲ್ ಇರ್ಬೇಕು,
1: ಈ ತರ ಪರಿಸರ ಸಂಬಂಧಪಟ್ಟಂಗ. ಯಾಕಂದ್ರೆ ಮಕ್ಕಳಿಗೆ ಪರಿಸರ ಅಂದ್ರೆ ಗೊತ್ತಿದ್ದಾಗ ಮಾತ್ರ ಪರಿಸರದ ಪ್ರಾಮುಖ್ಯತೆ ಏನು ಅಂತ ಗೊತ್ತಿದ್ದಾಗ ಮಾತ್ರ ಪರಿಸರವನ್ನು ಕಾಪಾಡಕ್ ಮುಂದೆ ಬರ್ತಾರ ಮಕ್ಕಳು ಮೇಡಮ್.
13: ಹೌದು ಸರ್,
1: ಅದನ್ನ ನಾವು ಅದಕ್ಕೆ ಅದ್ರ ಬಗ್ಗೆ ಮಾಹಿತಿ ಇರ್ಲಿಕ್ಕೆ ಮೇಡಮ್ ಅವರು ಪರಿಸರದ ಅರಿವು ಇರ್ಲಿಕ್ಕೆ ಅಂದ್ರೆ ಪರಿಸರ ಬಗ್ಗೆ ಕಾಳಜಿ ವಹಿಸುವ ಸಾಮರ್ಥ್ಯ ಮಕ್ಕಳಲ್ಲಿ ಕಡಿಮೆ ಇರುತ್ತೆ ಮೇಡಮ್.
13: ಕಮ್ಮಿ ಇರುತ್ತೆ, ಹಾಗಾಗಿ ಶಾಲಾ ಮಟ್ಟದಲ್ಲಿಯೇ ಮಕ್ಕಳಲ್ಲಿ ಈ ರೀತಿಯ ಪರಿಸರದ ಕಾಳಜಿ ಮೂಡಿಸಬೇಕು ಅಂತ ನೀವ್ ಹೇಳ್ತೀರಾ?
1: ಹೌದು ಮೇಡಮ್, ಈಗ ಪ್ರೈಮರಿ ಸ್ಕೂಲ್ ಅಲ್ಲಿ ಮೇಡಮ್ ಪರಿಸರ ಅಧ್ಯಯನ ಸಿಕ್ಕಿ ಒಂದೇ ತರಗತಿದ್ದೇ ಬುಕ್ಸ್ ಇದೆ, ಸಿಲೆಬಸ್ ಇದೆ ಮೇಡಮ್. ಆದ್ರ ಅದು ಪರಿಸರ ಅಧ್ಯಯನ ಏನಪ್ಪಾ ಪುಸ್ತಕಕ್ಕೆ ಮಾತ್ರ ಸೀಮಿತ ಆಗ್ಬೇಡ ಮೇಡಮ್, ಅದು ಅದು ಪ್ರಾಯೋಗಿಕವಾಗಿ ಮೇಡಮ್. ಅದು ಪರಿಸರ ತಕ್ಷಣ ಏನಪ್ಪಾ ನಾಲ್ಕು ಗೋಡೆಗಳ ಮಧ್ಯದ ಬಗ್ಗೆ ಪರಿಸರ ಬಗ್ಗೆ ಹೇಳೋದು ದೊಡ್ಡದಲ್ಲ ಮೇಡಮ್, ಪರಿಸರ ಮಧ್ಯದಲ್ಲಿ ಇದ್ಕೊಂಡೇ ಪರಿಸರ ಬಗ್ಗೆ ತಿಳಿಸ್ಬೇಕು,
13: ಪರಿಸರದ ಬಗ್ಗೆ ತಿಳಿಸ್ಬೇಕು.
1: ಅಂದಾಗ ಮಾತ್ರ ಮಕ್ಕಳಿಗೆ ಪರಿಸರ ಜ್ಞಾನ ಉಂಟಾಗ್ತದೆ ಮೇಡಮ್. ಅದು
13: ಖಂಡಿತ. ಹೌದು ಸರ್, ಒಳ್ಳೆ ವಿಚಾರ ಅಂತ ತಿಳಿಸಿದ್ರಿ, ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕೆ.
1: ಥ್ಯಾಂಕ್ ಯು ಮೇಡಮ್.
13: ಮಂಜುನಾಥ್ ಸರ್ ಅವ್ರು ಕರೆ ಮಾಡಿ ಅವ್ರು ಕೂಡ ಅವ್ರ ಶಾಲೆಯಲ್ಲಿ ತೋಟಗಾರಿಕೆ ಅನ್ನೋಂಥ ಒಂದು ಸಬ್ಜೆಕ್ಟ್ ಇದೆ, ಹಾಗೆ ಮಕ್ಕಳಿಗೆ ಆ ಗಿಡಗಳ ಬಗ್ಗೆ ಪರಿಚಯಿಸ್ತೀವಿ, ಹಾಗೆ ಮಕ್ಳಿಗೆ ಜವಾಬ್ದಾರಿಯನ್ನು ಕೊಟ್ಟಾಗ ಮಕ್ಳಿಗೆ ಇನ್ನಷ್ಟು ನಮ್ಮ ಪರಿಸರ ನನ್ನ ಗಿಡ ಅನ್ನುವಂಥ ಒಂದು ಪ್ರೀತಿ ಕಾಳಜಿ ಬರುತ್ತೆ, ಜವಾಬ್ದಾರಿ ಬರುತ್ತೆ ಅಂತ ಹೇಳಿ ತಿಳಿಸಿದ್ರು. ಈಗ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ ತಗೊಂಡು ಮತ್ತೆ ಬರೋಣ, ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ಕಾಫಿ ವಿತ್ ಆರ್ಜೆಸ್ ಲೈವ್ ಕಾರ್ಯಕ್ರಮ, ನಾನು ಪವಿತ್ರ ದಿನೇಶ್. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
5: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
3: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
22: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
23: ನೀವೇ ಹೇಳ್ತೀರಾ ಪವರ್ ಮಿಲ್ ಜಾಸ್ತಿ ಬರುತ್ತೆ ಅಂತ.
22: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
23: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
22: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
23: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
22: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ
23: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449846798.
5: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
24: ಮತ್ತೊಮ್ಮೆ ಕಾಫಿ ವಿತ್ ಆರ್ಜೆಸ್ ಲೈವ್ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸ್ನೇಹಿತರೆ, ನಾಳೆ ವಿಶ್ವ ಪರಿಸರ ದಿನಾಚರಣೆ ಇರೋದ್ರಿಂದ ಪರಿಸರಕ್ಕೆ ನಾವೆಲ್ಲ ಏನಾದರೂ ಒಂದು ಕೊಡುಗೆ ಕೊಡ್ಬೋದು ಅಂತ ಹೇಳಿದ್ರೆ ಏನೆಲ್ಲ ಕೊಡ್ಬೋದು ಅನ್ನೋ ವಿಚಾರವಾಗಿ ಎಲ್ಲರೂ ಕೂಡ ತಮ್ಮ ಅಭಿಪ್ರಾಯವನ್ನು ತಿಳಿಸ್ತಾ ಇದ್ರು. ಈಗ ಸಹ ಮತ್ತೊಂದು ಕರೆ ಇದೆ, ನೋಡೋಣ. ಹಲೋ,
25: ಹಲೋ
24: ಸರ್. ನಮಸ್ತೆ ಪಾಟೀಲ್ ಸರ್.
25: ನಮಸ್ತೆ ಮೇಡಮ್, ಆರಾಮಿದ್ರಿ?
24: ಆರಾಮಿದ್ದೀವಿ ಸರ್. ನೀವು ಆರಾಮಿದ್ದೀರಾ
25: ಮೇಡಮ್?
24: ಸರ್, ಇವತ್ತು ಪರಿಸರಕ್ಕೆ ನಾವು ಏನಾದರೂ ಕೊಡುಗೆ ಕೊಡೋದಾದ್ರೆ ಏನು ಕೊಡ್ಬೋದು ಅಂತ ಮಾತಾಡ್ತಾ ಇದ್ದೀವಿ.
25: ನಾಳೆ June 5 ಒಂದು ವಿಶ್ವ ಪರಿಸರ ದಿನ ಇದೆ ಮೇಡಮ್.
24: ಹೌದು ಸರ್.
25: ವಿಶ್ವ ಪರಿಸರ ದಿನದ ಹಾರ್ದಿಕ ಶುಭಾಶಯಗಳು ಮೇಡಮ್.
24: ಥ್ಯಾಂಕ್ ಯು ಸರ್. ನಿಮಗೂ ಸಹ,
25: ಎಲ್ಲ ಕೇಳುಗರಿಗೂ, ನಿಮಗೂ, ಎಲ್ಲ ನಿಮ್ಮ ನಿಲುಗಕ್ಕೂ, ಮತ್ತೆ ನಮ್ಮೆಲ್ಲ ಕೇಳುಗರಿಗೂ ಮೇಡಮ್.
24: ಓಕೆ ಸರ್.
25: ಪರಿಸರನ್ನ ನಾವೆಲ್ಲರೂ ಉಳಿಸ್ಕೊಂಡು ಹೋಗ್ಬೇಕು ಮೇಡಮ್.
24: ಹೌದು ಹೌದು ಸರ್.
25: ಈಗ ನೋಡ್ರಿ, ಪರಿಸರ ತುಂಬಾನೇ ಹಾಳಾಗ್ತಾ ಇದೆ.
24: ಹಾಳಾಗ್ತಿದೆ.
25: ಈ ಒಂದು ಪರಿಸರವನ್ನ ನಾವು ಹೇಗೆ ಒಂದು ಉಳಿಸ್ಕೊಳ್ಬೇಕಂದ್ರೆ ಮೇಡಮ್, ನಮ್ಮ ಮನೆಯ ಸುತ್ತಮುತ್ತಲೂ ಒಂದು ಗಿಡ ಮರಗಳನ್ನು ಬೆಳೆಸ್ಕೊಂಡು ಹೋಗ್ಬೇಕು. ಆಮೇಲೆ ಒಂದು ಪ್ಲಾಸ್ಟಿಕ್ ಅನ್ನ ಮುಕ್ತ ಮಾಡ್ಬೇಕ್ರಿ ಮೇಡಮ್.
24: ಪ್ಲಾಸ್ಟಿಕ್ ಅನ್ನ ಬಳಸಬಾರ್ದ.
25: ಪ್ಲಾಸ್ಟಿಕ್ ಅನ್ನ ಯಾರು ಬಳಸಬಾರ್ದ ಮೇಡಮ್. ಈಗಾಗಲೇ ಒಂದು ಪಟ್ಟಣದಲ್ಲಿ ಸ್ವಲ್ಪ ಕಂಟ್ರೋಲ್ ಬಂದಿದೆ ಮೇಡಮ್ ಪ್ಲಾಸ್ಟಿಕ್. ಈಗ ನಾವು ಕಿರಾಣಿ ಅಂಗಡಿಯಲ್ಲಿ ಹೋಗಿರ್ಬೋದು, ಎಲ್ಲಿನ ಒಂದು ಸಿಟಿಯಲ್ಲಿ ಹೋದಾಗ ಒಂದು ಪ್ಲಾಸ್ಟಿಕ್ ಇನ್ನ ಒಂದು ಚೀಲದಲ್ಲಿ ಹಾಕಿಕೊಡೋದಿಲ್ಲ ಮೇಡಮ್, ಒಂದು ಸಪರೇಟ್ ಒಂದು ಚೀಲದಲ್ಲಿ ಹಾಕಿಕೊಡ್ತಾರೆ. ಮೇಡಮ್, ಹಾಗೇನೆ ಪರಿಸರವನ್ನ ಈಗ ನೋಡ್ರಿ, ಪ್ಲಾಸ್ಟಿಕ್ ಮುಕ್ತ ಅಂದ್ರೆ ಅರ್ಜೆಂಟ್ ಆಗಿ ಅದು ಮುಕ್ತ ಆಗಲ್ಲ ಮೇಡಮ್. ವರ್ಷ ವರ್ಷ ವರ್ಷ ವರ್ಷ ಅಂತೆ ಹಂತ ಹಂತವಾಗಿ ಕಡಿಮೆ ಆಗ್ತದೆ ಮೇಡಮ್. ಆಮೇಲೆ ನಾವು ಕುಡಿಯುವಂತ ನೀರಿನಲ್ಲಿ ಒಂದು ಪರಿಸರವನ್ನ ನಾವು ಸ್ವಚ್ಛತೆಯಾಗಿ ಇಟ್ಕೊಳ್ಬೇಕು.
24: ಶುದ್ಧವಾದ ನೀರನ್ನ,
25: ಶುದ್ಧವಾದ ನೀರಾಗಿರ್ಬೋದು. ಈಗ ಒಂದು ಬಾವಿ, ನದಿ, ಮತ್ತೆ ಹಳ್ಳದಲ್ಲಿ ಇಂಥದ್ದಲ್ಲಿ ಯಾವುದೋ ಒಂದು ಪ್ಲಾಸ್ಟಿಕ್ ನ ನಾವು ಹಾಕುವ
24: ಪ್ರಸಂಗ
25: ಒಂದು ಚೆನ್ನಾಗಿ ಒಂದು ನೋಡಿಕೊಂಡು ಹೋಗ್ಬೇಕು. ಅಂದಾಗ ಮಾತ್ರ ನಮ್ಮ ಪರಿಸರ ಒಂದು ಸ್ವಚ್ಛತವಾಗಿರ್ತದ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಆಮೇಲೆ ಸ್ಕೂಲ್ಗಳಲ್ಲಿ ಈಗಂತೂ ಸ್ಕೂಲ್ ಸ್ಟಾರ್ಟ್ ಆಗಿದೆ ಮೇಡಮ್.
24: ಹೌದು.
25: ಈಗೊಂದು ಒಂದು ಪರಿಸರ ಬಗ್ಗೆ ಒಂದು ಶಿಕ್ಷಕರು ಒಂದ್ ಸ್ವಲ್ಪ ಮಾಹಿತಿ ಕೊಡ್ಬೇಕ್ರಿ ಮೇಡಮ್
24: ಮಕ್ಕಳಿಗೆ
25: ಕೊಡ್ಬೇಕು. ಯಾಕಂದ್ರೆ ನೋಡ್ರಿ, ಪರಿಸರವೇ ಒಂದು ನಮ್ಗೆ ಆರೋಗ್ಯವಾಗಿರ್ತಕ್ಕಂಥದ್ದು. ಒಂದು ಪರಿಸರ
24: ಚೆನ್ನಾಗಿದ್ರೆ
25: ನಾವು ಆರೋಗ್ಯವಾಗಿರ್ತೀವಿ ಮೇಡಮ್.
24: ಹೌದು ಸರ್.
25: ಆ ತರವಾಗಿ ಮಕ್ಕಳಿಗೆ ಸ್ವಲ್ಪ ಅರಿವನ್ನು ಮೂಡಿಸ್ಕೊಡ್ಬೇಕ್ರಿ ಮೇಡಮ್. ಶಾಲೆ
24: ಬಗ್ಗೆ,
25: ಪರಿಸರ ಬಗ್ಗೆ ಒಂದು ಕ್ಲಾಸ್ ತಗೋಬೇಕು ಮೇಡಮ್. ಒಂದರಲ್ಲಿದ್ದ 4ನೇ ತರಗತಿ ಆಗಿರ್ಬೋದು, 5ನೇ ತರಗತಿ ಮಕ್ಕಳಿಗೆ ಒಂದು ಪರಿಸರದ ಬಗ್ಗೆ ಒಂದು ಮಾಹಿತಿ ತಿಳಿಸ್ಕೊಳ್ಬೇಕು. ಆಮೇಲೆ ಮನೆಯಲ್ಲಿ ತಂದೆ ತಾಯಿ ಕೂಡ ಮಕ್ಕಳಿಗೆ ತಿಳಿಸ್ಕೊಡ್ಬೇಕು ಮೇಡಮ್
24: ಪರಿಸರದ ಬಗ್ಗೆ ಹೇಗಿರ್ಬೇಕು ಅಂತ ಹೇಳಿದ್ದೆ. ಕೇವಲ ಶಾಲೆ ಅಲ್ಲ, ಮನೆಯಲ್ಲೂ ಕೂಡ ಹೇಳ್ಬೇಕು, ಅವೇರ್ನೆಸ್ ಮೂಡಿಸ್ಬೇಕು
25: ಮನೆಯಲ್ಲಿ ಕೂಡ ಹೇಳ್ಬೇಕು ಮೇಡಮ್. ಆಮೇಲೆ ಈಗ ಒಂದು ನೋಡ್ರಿ, ಮಳೆಗಾಲ ಸ್ಟಾರ್ಟ್ ಆಗಿದೆ ಮೇಡಮ್. ಈ ಒಂದು ಮಳೆಗಾಲದಲ್ಲಿ ಸ್ವಲ್ಪ ಗಿಡ ಮರಗಳನ್ನ ತಗೊಂಡು ಬಂದು ಒಂದು ಮನೆ ಸುತ್ತಾಗಿರ್ಬೋದು, ನಮ್ಮ ಹೊಲದಲ್ಲಿ ದಂಡಿಗೆ ಒಂದು ಬದುವು ದಂಡಿಗೆ ಆಗಿರ್ಬೋದು
24: ಸುತ್ತಾನೆ ಇಡ್ಬೇಕು,
25: ಸುತ್ತಾನೆ ಸ್ವಲ್ಪ ಗಿಡ ಮರಗಳನ್ನು ಬೆಳೆಸ್ಕೊಂಡ್ರೆ ನಮ್ಗ ಒಂದು ರೈತರಿಗೆ ಮಳೆ ಚೆನ್ನಾಗಿ ಆಗುತ್ತೆ,
24: ಚೆನ್ನಾಗುತ್ತೆ,
25: ಅದರಿಂದ ಉತ್ತಮವಾದ ಬೆಳೆ ಪಡಿಬಹುದು. ಆಮೇಲೆ ನಾವು ಒಂದು ಹೊಲದಲ್ಲಿ ಕೆಲಸ ಮಾಡ್ಕೊಂತ ದಣಿದಾಗ ಹೋದಾಗ ನಮ್ಗೆ ಸ್ವಲ್ಪ ದಣಿ ಇದಾಗ್ತಾರೆ ಮೇಡಮ್,
24: ದಣಿ ಮಾರ್ಸ್ಕೊಳ್ಳೋದಕ್ಕೂ ಮರದ ನೆರಳಾಗುತ್ತೆ,
25: ಒಂದು ಒಂದು ಪರಿಸರ ಒಂದು ಚಲೋ ಗಾಳಿ ಕೊಡ್ತದೆ
24: ಗಾಳಿ,
25: ಹಂಗಾಗಿ ಎಲ್ಲ ಪರಿಸರವನ್ನ ಉಳಿಸಿಕೊಂಡು ಹೋಗ್ಬೇಕಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ಮಾತಾಡ್ತೀನಿ, ಹೇಳ್ತಾ ಇದ್ದೀನಿ ಮೇಡಮ್.
24: ಓಕೆ ಸರ್, ಧನ್ಯವಾದ ಸರ್, ಪರಿಸರದ ಬಗ್ಗೆ ಚಂದ ಮಾತಾಡಿದ್ರಿ.
25: ಓಕೆ ಮೇಡಮ್,
24: ಧನ್ಯವಾದ.
25: ಈಗ ತುಂಬಾ ದಿನಗಳಾಯ್ತು ಮೇಡಮ್ ನಾ ಕಾಲ್ ಮಾಡಿದ್ದಿಲ್ಲ.
24: ಈಗ ಫ್ರೀ ಆಯ್ತ್ರಾ? ಓಕೆ ಸರ್, ಓಕೆ, ಹೀಗೆ ಕರೆ ಮಾಡ್ತಾ ಇರಿ ಸರ್.
25: ಓಕೆ ಮೇಡಮ್, ಧನ್ಯವಾದ.
24: ಧನ್ಯವಾದ. ಭೀಮನಗೌಡ ಪಾಟೀಲ್ ಅವ್ರು ಕರೆ ಮಾಡಿದ್ರು. ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ, ಹಲೋ ಸರ್, ನಮಸ್ತೆ. ಹಲೋ ಸರ್, ಕೇಳ್ತಿದ್ಯಾ?
4: ಹಲೋ.
24: ಹಾ ಹಲೋ,
4: ಮುರಳೀಧರ, ಶಿವಮೊಗ್ಗ.
24: ಶಿವಮೊಗ್ಗ, ಮುರಳೀಧರ್ ಸರ್, ಹೇಗಿದ್ದೀರಾ?
4: ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ?
24: ನಾವು ಚೆನ್ನಾಗಿದ್ದೀವಿ ಸರ್. ಪರಿಸರದ ಬಗ್ಗೆ ಮಾತಾಡ್ತಾ ಇದ್ವಿ.
4: ಕೇಳಿಸ್ಕೊಂತ ಇದ್ದೆ, ಕೇಳಿಸ್ಕೊಂತ ಊಟ ಮಾಡ್ತಾ ಇದ್ದೆ.
24: ಹೌದಾ? ಓ, ನಾಲ್ಕೂವರೆ ಆಯ್ತಲ್ಲ, ಹಾಗಾಗಿ ಊಟದ ಸಮಯ.
4: ಪರಿಸರದ ಬಗ್ಗೆ ಹೇಳ್ಬೇಕಂದ್ರೆ ಫಸ್ಟ್ ನಮ್ಮ ಭೂಮಿ ನಾವು ಉಳಿಸೋದು ಯೋಚನೆ ಮಾಡ್ಬೇಕು.
24: ಭೂಮಿನ? ಹಾ ಹಾ,
4: ಪರಿಸರಕ್ಕೆ ಮುಖ್ಯವಾಗಿ ಬೇಕಾದ ಭೂಮಿ.
24: ಭೂಮಿ
4: ಭೂಮಿ ಉಳಿಸಿದ್ರೆ ನಮ್ಗೆ ಎಲ್ಲಾ ಉಳಿಸ್ದಂಗೆ. ಯಾವ ಹೊಸ್ದಾಗಿ ಗಿಡ ನೆಡೋದು ಬೇಡ, ಇರೋ ಗಿಡಗಳಿಗೆ ನೀರ್ ಹಾಕಿದ್ರೆ ಅವು ಹಣ್ಣು ಹಂಪಲು ಎಲ್ಲ ಬಿಟ್ಟು ಅವ್ರು ಅಕ್ಕಿ ಪಕ್ಷಿಗಳು ತಿಂದು ಒಂದ್ ಕಡೆ ಬೀಜ ಪ್ರಸಾರ ಮಾಡ್ತವೆ ಬೇರೆ ಬೇರೆ ಕಡೆ, ಅದೇ ಕಾಡು ಬೆಳೆಯುತ್ತೆ. ನಾವು ಹೊಸ್ದಾಗಿ ನೆಡ್ತೀವಿ ಅಂತ ಹೇಳೋದಿಲ್ಲ, ಇರಾ ಗಿಡನ ಇರಾ ಭೂಮಿನೇ ಉಳಿಸಿದ್ರೆ ಸಾಕು, ಪ್ಲಾಸ್ಟಿಕ್ ಅನ್ನ ನಿಷೇಧ ಮಾಡ್ಕೊಂಡ್ರೆ ಸಾಕು, ನಾವು ಪರಿಸರನ ಉಳಿಸ್ಬೋದು.
24: ಉಳಿಸ್ಬೋದು
4: ಇದು ನನ್ನ ಅಭಿಪ್ರಾಯ.
24: ಇರೋ ಭೂಮಿಯನ್ನ ಹಾಳು ಮಾಡ್ದೇ ಇದ್ದಾಗೆ, ಕಲುಷಿತ ಮಾಡ್ದೇ ಇದ್ದಾಗೆ ಮಣ್ಣನ್ನ ಇಟ್ಕೋಬೇಕು ಅಂತ ನೀವ್ ಹೇಳೋದು.
4: ಮುಂದಿನ ಪೀಳಿಗೆಗೆ ನಮ್ಮ ಭೂಮಿಯನ್ನ ಉಳಿಸಿ ಹೋದ್ರೆ ಅದನ್ನ ಪರಿಸರ ಉಳಿಸ್ದಂಗೆ ಮೇಡಮ್.
24: ಉಳಿಸ್ದಾಗೆ ಅಂತ ಹೇಳಿ ಅಂತ. ಓಕೆ ಓಕೆ ಸರ್, ಧನ್ಯವಾದ.
4: ಧನ್ಯವಾದ.
24: ಧನ್ಯವಾದ. ಶಿವಮೊಗ್ಗದಿಂದ ಮುರಳೀಧರ್ ಅವ್ರು ಕರೆ ಮಾಡಿದ್ರು. ಅವ್ರು ಹೇಳ್ತಿದ್ರು ಇರುವಂತಹ ಭೂಮಿಯನ್ನ ಕಲುಷಿತ ಮಾಡದೆ ಉಳಿಸ್ಕೊಳ್ಳೋದು, ಹಾಗೆ ಪ್ಲಾಸ್ಟಿಕ್ ಅನ್ನ ನಿಷೇಧ ಮಾಡ್ಬೇಕು ಅಂತ ತಿಳಿಸಿದ್ರು. ಈಗ ಮತ್ತೊಂದು ಕರೆ ಇದೆ ನೋಡೋಣ.
6: ಹಲೋ.
24: ಹಲೋ
6: ಹಲೋ, ಗುಡ್ ಈವ್ನಿಂಗ್ ಮೇಡಮ್, ನಮಸ್ಕಾರ.
24: ಗುಡ್ ಈವ್ನಿಂಗ್ ಸರ್, ಬ್ರಹ್ಮಾನಂದರ
6: ಆನಡೆ ವಿದ್ಯಾನಗರ ಶಿವಮೊಗ್ಗ ಮಾತಾಡೋದು.
24: ಹಾ ಸರ್. ಸರ್, ಇವತ್ತು ವಿಶ್ವ ಪರಿಸರ ದಿನದ ಬಗ್ಗೆ ಮಾತಾಡ್ತಾ ಇದ್ವಿ, ನಾಳೆ ವಿಶ್ವ ಪರಿಸರ ದಿನ ಇರೋದ್ರಿಂದ ಪರಿಸರಕ್ಕೆ ನಮ್ ಕೊಡುಗೆ ಕೊಡೋದಾದ್ರೆ ಏನ್ ಹೇಳ್ಬೋದು ಅಂತ ಮಾತಾಡ್ತೀವಿ.
6: ಅದೇ, ಪರಿಸರ ಅಂತಕ್ಕಂಥದ್ದು ಮನುಷ್ಯನಿಗೆ ನೇರವಾಗಿ ಸಂಬಂಧ ಹೊಂದಿದ್ದು, ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ. ನಾವು ಅದೇ ನಮ್ಮ ನಮ್ಮ ಮನೆಗಳಲ್ಲೇ ಒಂದು ಸಣ್ಣ ಪುಟ್ಟ

0: ಹಾಗಾಗಿ ಪ್ರತಿಯೊಬ್ರು ಸಣ್ಣ ಪುಟ್ಟದನ್ನೇ ಪರಿಸರವನ್ನ ಸ್ವಚ್ಛ ಮಾಡ್ಕೊಂಡು ಹೋದ್ರೆ ಅದು ಒಂದು ಹನಿ ಹನಿ ಕುಡಿದ್ರೆ ಹಳ್ಳ ಅನ್ನಕ್ಕೆ ದೊಡ್ಡ ಕೊಡುಗೆ ಆಗುತ್ತೆ ಮೇಡಮ್.
1: ಚಿಕ್ಕ ಚಿಕ್ಕದ್ರಲ್ಲಿಯೇ ನಾವು ಒಂದೊಂದು ಪರಿಸರಕ್ಕೆ ಏನೆಲ್ಲ ಕೊಡುಗೆ ಕೊಡ್ಬೋದು ಅಂತ ಯೋಚನೆ ಮಾಡಬಹುದು ಅಂತ.
0: ಹೌದು ಮೇಡಮ್, ಹೌದು ಹೌದು,
1: ದಿನನಿತ್ಯ ಜೀವನದಲ್ಲಿ.
0: ಹೌದು ಮೇಡಮ್, ಆತರ ಮಾಡ್ಕೊಂಡು ಹೋದ್ರೆ ಸರಿ ಆಗುತ್ತೆ.
1: ಸರಿ ಆಗುತ್ತೆ. ಓಕೆ ಸರ್, ಕರೆ ಮಾಡಿದ್ದಕ್ಕೆ ಧನ್ಯವಾದ.
0: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು.
1: ಶಿವಮೊಗ್ಗದಿಂದ ಬ್ರಹ್ಮಾನಂದ ರಾನಡೆ ಅವರು ಕರೆ ಮಾಡಿದ್ರು. ಅವ್ರು ಹೇಳಿದಾಗೆ ನಾವು ದಿನನಿತ್ಯ ಜೀವನದಲ್ಲಿ ಈಗ ಪ್ಲಾಸ್ಟಿಕ್ ಅನ್ನ ಎಲ್ಲೆಂದ್ರಲ್ಲಿ ಎಸೆಯೋದಿರ್ಬೋದು, ಅಥವಾ ನಾವೆಲ್ಲೋ ಒಂದು ಪ್ರವಾಸಕ್ಕೆ ಹೋಗಿದ್ದೀವಿ ಅಂತ ಹೇಳಿದ್ರೆ ಅಲ್ಲಿ ಒಂದಿಷ್ಟು ಫುಡ್ಡನ್ನು ತೊಗೊಂಡು ಹೋಗೋದು, ಅಥವಾ ನೀರು ಬಾಟ್ಲಿನ ತೊಗೊಂಡು ಹೋಗೋದು, ಅಲ್ಲಿ ನಾವೆಲ್ಲ ತಿಂದಾದ್ಮೇಲೆ ಎಲ್ಲಿ ಬೇಕಲ್ಲಿ ಎಸೆಯೋದಕ್ಕಿಂತ ಡಸ್ಟ್ಬಿನ್ಗೆ ಹಾಕೋದಿರ್ಬೋದು. ಈ ಥರ ನಮ್ಮ ಜೀವನದಲ್ಲಿ ಒಂದೊಂದು ಸಣ್ಣ ಸಣ್ಣ ಪುಟ್ಟ ಈ ರೀತಿಯ ಸರಿ ಮಾಡಿಕೊಂಡ್ರೆ ಪರಿಸರಕ್ಕೆ ಅದೇ ಒಂದು ದೊಡ್ಡ ಕೊಡುಗೆ ಅಂತ ತಿಳಿಸಿದ್ರು. ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ,
2: ಹಲೋ
1: ಸರ್, ನಮಸ್ತೆ. ನಾಗೇಂದ್ರಪ್ಪ ಸರ್.
2: ನಮಸ್ತೆ ಮೇಡಮ್. ನಾಗೇಂದ್ರ ಮೇಡಮ್, ಚಳ್ಳಕೆರೆ ತಾಲೂಕು ದೊಡ್ಡಬಳ್ಳಾರ್ತಿಯಿಂದ, ಚಿತ್ರದುರ್ಗ ಜಿಲ್ಲೆ.
1: ಚಿತ್ರದುರ್ಗ ಜಿಲ್ಲೆಯಿಂದನಾ?
2: ಎಸ್ ಮೇಡಮ್.
1: ಸರ್, ವಿಶ್ವ ಪರಿಸರ ದಿನದ ಬಗ್ಗೆ ಮಾತಾಡ್ತಾ ಇದ್ವಿ, ಪರಿಸರ ಕೊಡುಗೆ ಏನು ಅಂತ ಹೇಳಿ ಅಂತ ಕೇಳ್ತಾ ಇದ್ದೆ.
2: 4 ಗಂಟೆಯಿಂದ ಕಾರ್ಯಕ್ರಮ ಕೇಳ್ತಾ ಇದ್ದೆ, ಕೇಳ್ಕೊಂತ ಕೆಲಸ ಮಾಡ್ತಾ ಇದ್ದೆ. ಕಾಲ್ ಮಾಡಕ್ಕೆ ಟೈಮ್ ಸಿಗ್ಲಿಲ್ಲ, ಲಾಸ್ಟ್ ಮೂಮೆಂಟ್ ಅಲ್ಲಿ ಆರಾಮಾಯ್ತು. ಈಗ ಹಂಗೆ ಟ್ರೈ ಮಾಡಿದೆ, ಲೈನ್ ಸಿಕ್ತು ಮೇಡಮ್.
1: ಸಿಕ್ತಾ
2: ಮೇಡಮ್? ಈಗ ಪರಿಸರ ಬಗ್ಗೆ ಅಲ್ಲ ಮೇಡಮ್.
1: ಹೌದು ಹೌದು.
2: ಪರಿಸರ ಅಂದ್ರೆ ನಾವು ಫಸ್ಟ್ ನಾವು ಭೂಮಿನ ಆರೋಗ್ಯ ಕಾಪಾಡ್ಕೋಬೇಕು. ಅಂದ್ರೆ ಅದಕ್ಕೆ ನಾವು ಸರ್ಕಾರಿ ಗೊಬ್ಬರ ನಾವು ಮಿತವಾಗಿ ಬಳಸಿ ಮೇಲ್ಮಣ್ಣು ಹಾಕ್ಬೇಕು. ಮೇಲ್ಮಣ್ಣು ಹಾಕ್ಬೇಕು, ಕೊಟ್ಟಿಗೆ ಗೊಬ್ಬರ ಎಲ್ಲ ಬಳಸ್ಬೇಕು. ಆಮೇಲೆ ಸ್ವಲ್ಪ ಸ್ವಲ್ಪ ಸರ್ಕಾರಿ ಗೊಬ್ಬರ ಹಾಕ್ಬೇಕು.
1: ಹಾಗಾದ್ರೆ
2: ಮಾತ್ರ ಭೂಮಿ ಫಲವತ್ತ ಚೆನ್ನಾಗಿರ್ತತೆ, ರೈತರು ಒಳ್ಳೆ ಬೆಳೆ ಬೆಳಿಬಹುದು. ಹಾಗೆ ನಮ್ಮ ಬದುಗಳಲ್ಲೆಲ್ಲ ಆಗ ಗಿಡ ನೆಟ್ಬೇಕು.
1: ಬದುಗಳಲ್ಲಿ
2: ಬದುಗಳೆಲ್ಲ ಗಿಡ ನೆಟ್ಬಿಟ್ಟು ಅದು ಗಿಡ ಎಲೆ ಇರುತ್ತಲ್ಲ ಮೇಡಮ್, ಅದೆಲ್ಲ ನಮ್ಮ ಭೂಮಿ ಮೇಲೆ ಬೀಳುತ್ತೆ. ಯಾವಾಗ ಮುಂಗಾರು ಟೈಮ್ ಅಲ್ಲಿ ಅವಾಗ ಭೂಮಿನೂ ಫಲವತ್ತತೆ ಕೊಡುತ್ತೆ, ಭೂಮಿನೂ ಶಕ್ತಿಯಾಗಿ ಚೆನ್ನಾಗಿರುತ್ತೆ. ನಮ್ಗೆ ಬ್ಯಾಸಿಗೆ ಟೈಮ್ ಅಲ್ಲಿ ನಮ್ ಜಮೀನಾಗ ಬಂದ್ರೆ ಕುತ್ಕೊಂಬಕ್ಕೆ ನೆರಳು ಕೊಡುತ್ತೆ. ಹಂಗೆ ಅಂದ್ರೆ ಇವಾಗ ಭೂಮಿ ಫಲವತ್ತತೆ ಚೆನ್ನಾಗಿದ್ರೆ ನಮ್ಮ ಆರೋಗ್ಯ ಚೆನ್ನಾಗಿರ್ತತೆ. ನಾವ್ ಇನ್ನಷ್ಟು ನಮ್ ಮಕ್ಕಳ ಮರಿನೆಲ್ಲ ಘನವಾಗಿ ದುಡಿದು ನಾವೆಲ್ಲ ಅವ್ರನ್ನೆಲ್ಲ ಸಾಕ್ಬೋದು. ಇಲ್ಲ, ಭೂಮಿನೇ ನಾವು ಚೆನ್ನಾಗಿ ಇಟ್ಕೊಂಬ್ಲಿಲ್ಲ ಅಂದ್ರೆ ನಾವನು ಚೆನ್ನಾಗಿರಲ್ಲ. ನಾವು ಫಸ್ಟ್ ಮೇಡಮ್, ನಾವು ಫಸ್ಟ್ ಭೂಮಿನ ಚೆನ್ನಾಗಿ ಇಟ್ಕೊಂಡಷ್ಟು ನಮ್ಗೆ ತಾಯಿ ಅನ್ನ ಕೂಡ ತಾಯಿನೇ ನಾವು ಚೆನ್ನಾಗಿ ಇಟ್ಕೊಂಬ್ಲಿಲ್ಲ ಅಂತಂದ್ರೆ ನಮ್ಮ ಆರೋಗ್ಯ ಇನ್ನೇನ್ ಚೆನ್ನಾಗಿರುತ್ತೆ ಮೇಡಮ್?
1: ಹೇಳ್ರಿ,
2: ಹೌದಲ್ವಾ?
1: ಹೌದೌದು.
2: ಅದಕ್ಕೆ ಪ್ರತಿಯೊಬ್ಬ ನಮ್ಮ ರೈತ ಬಾಂಧವರು ಹೇಳೋದಷ್ಟೇನೆ, ಭೂಮಿನ ಫಲವತ್ತತೆ ಯಾರು ಕಾಪಾಡ್ತಾರೋ ಅವ್ರಿಗೆ ಯಾವತ್ತು ಯಾವ ಕಾಯಿಲೆ ಬರಲ್ಲ, ಏನು ಬರಲ್ಲ, ಆರೋಗ್ಯವಂತರಾಗಿ ಒಳ್ಳೆ ಚೆನ್ನಾಗಿರ್ತಾರ ಅಂತ ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ ಮೇಡಮ್. ಮಾತಾಡಕ್ ಅವಕಾಶಕ್ಕಾಗಿ ಧನ್ಯವಾದಗಳು ಮೇಡಮ್.
1: ಧನ್ಯವಾದ. ಧನ್ಯವಾದ ಸರ್. ಚಳ್ಳಕೆರೆಯಿಂದ ನಾಗೇಂದ್ರಪ್ಪ ಅವ್ರು ಕರೆ ಮಾಡಿದ್ರು. ಅವ್ರು ಹೇಳ್ತಿದ್ರಂದ್ರೆ ಇರುವ ಭೂಮಿಯನ್ನ ನಾವು ಕಲುಷಿತ ಮಾಡದೆ ಭೂಮಿಯನ್ನ ಚೆನ್ನಾಗಿಟ್ಕೊಳ್ಳೋದು. ರೈತರಾದವರಿಗೆ ಭೂಮಿನೇ ಬಹಳ ಮುಖ್ಯ ಆಗಿರೋದ್ರಿಂದ ಭೂಮಿಯನ್ನು ಉಳುಮೆ ಮಾಡುವಂತಹ ಭೂಮಿಯನ್ನು ಚೆನ್ನಾಗಿಟ್ಕೊಳ್ಳೋದು, ಹಾಗೆ ಬದುಗಳಲ್ಲಿ ಸುತ್ತ ಮರಗಳನ್ನು ಬೆಳೆಸಬೇಕು, ಅದೇ ಅದರಿಂದ ಉದುರುವಂತಹ ಎಲೆಯಿಂದ ಫಲವತ್ತಾದಂತಹ ಗೊಬ್ಬರ ಕೂಡ ಸಿಗುತ್ತೆ ಅಂತ ಹೇಳಿ ತಿಳಿಸಿದರು. ಇವತ್ತಿನ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಮಾತಾಡಿದ್ರು. ವಿಶ್ವ ಪರಿಸರ ದಿನದ ಅಂಗವಾಗಿ ಪರಿಸರಕ್ಕೆ ನಾವೇನೆಲ್ಲ ಕೊಡುಗೆ ಕೊಡ್ಬೋದು ಅನ್ನೋದಕ್ಕೆ ಎಲ್ಲರೂ ಕೂಡ ತಮ್ಮ ತಮ್ಮ ಅಭಿಪ್ರಾಯವನ್ನು ತಿಳಿಸಿದರು. ಹಾಗೆ ನಮ್ಮ ನಾವು ಈಗ ಗಿಡ ನೆಟ್ಟು ಅದರ ರಕ್ಷಣೆ ಮಾಡ್ತೀವಿ ಅನ್ನೋದು ಒಂದು ವೇ ಆದರೆ, ನಮ್ಮ ದಿನನಿತ್ಯದ ಜೀವನದಲ್ಲಿ ನಾವು ಪರಿಸರಕ್ಕೆ ಏನೆಲ್ಲ ಕೊಡುಗೆ ಕೊಡ್ಬೋದು, ಈಗ ಪ್ಲಾಸ್ಟಿಕ್ನ ಪ್ರಮಾಣವನ್ನು ಕಮ್ಮಿ ಮಾಡೋದಿರ್ಬೋದು, ಅಥವಾ ಕಸವನ್ನು ಎಲ್ಲೆಂದ್ರಲ್ಲಿ ಎಸೆಯೋದಕ್ಕಿಂತ ಅದನ್ನು ಡಿವೈಡ್ ಮಾಡಿ ವಿಂಗಡಿಸಿ ಹಸಿ ಕಸ ಬೇರೆ ಒಣ ಕಸ ಬೇರೆ ಡಿವೈಡ್ ಮಾಡೋದಿರ್ಬೋದು, ಅಥವಾ ಬಾಟಲಿಗಳು ನಾವೀಗ ಎಲ್ಲೋ ಒಂದು ಪ್ರವಾಸ ಹೋಗ್ತಿದ್ದೀವಿ ಅಥವಾ ಬಸ್ಸಲ್ಲೆಲ್ಲೋ ಪ್ರಯಾಣ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ನೀರಿನ ಬಾಟ್ಲಿ ಅಂತೂ ಬಳಸಿರ್ತಾರೆ ಎಲ್ಲರೂ. ನೀರಿನ ಬಾಟ್ಲಿ ಕುಡ್ದಾಯ್ತು ಅಂದ ತಕ್ಷಣ ನಾವು ಎಲ್ಲಿ ಬೇಕಲ್ಲಿ ಎಸಿತೀವಿ, ಹಾಗೆ ಎಸಿಬಾರ್ದು ಅನ್ನುವಂಥ ಒಂದು ಸೆನ್ಸನ್ನು ನಾವು ಬೆಳೆಸ್ಕೊಳ್ಳೋದಿರ್ಬೋದು. ಹೀಗೆ ನೀರನ್ನು ಮಿತವಾಗಿ ಬಳಸಬೇಕು, ನೀರನ್ನು ಯಥೇಚ್ಛವಾಗಿ, ನಮ್ಮನೇಲಿ ತುಂಬ ನೀರಿದೆ ಅಂಥೇಳಿ ಅದನ್ನು ಯಥೇಚ್ಛವಾಗಿ ಬಳಸೋದಿರ್ಬೋದು. ಇಂಥದನ್ನೆಲ್ಲ ಒಂದಿಷ್ಟು ಕಮ್ಮಿ ಮಾಡಿದರೆ ಅದೇ ನಾವು ಪರಿಸರಕ್ಕೆ ಕೊಡುವಂಥ ಒಂದು ದೊಡ್ಡ ಕೊಡುಗೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಹಾಗೆ ನಾಳೆ ವಿಶ್ವ ಪರಿಸರ ದಿನಾಚರಣೆ ಇರೋದ್ರಿಂದ ಎಲ್ಲರಿಗೂ ವಿಶ್ವ ಪರಿಸರ ದಿನಾಚರಣೆಯ ಶುಭಾಶಯಗಳನ್ನು ಹೇಳ್ತಾ ಎಲ್ಲರೂ ಕೂಡ ಪರಿಸರವನ್ನು ಇರುವಂಥ ಪರಿಸರವನ್ನು ಉಳಿಸೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನಂತರದಲ್ಲಿ ಪೇಟೆ ಸಂಚಾರ ಕಾರ್ಯಕ್ರಮ ಪ್ರಸಾರವಾಗುತ್ತದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: ಅದೇ ಕೆಲಸ, ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
4: ಓಕೆ,
5: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೆಳಗೆ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
4: ಓಕೆ,
6: ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್

0: ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು.
1: ಓಕೆ
2: ಡ್ಯೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
1: ಓಕೆ ಡ್ಯೂಡ್,
3: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
1: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂ ಓಕೆ. ಯಶಸ್ವಿ ಉದ್ಯಮಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
3: ಸೋಮವಾರದಿಂದ ಶನಿವಾರ

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಹಲೋ ಶಿವಮೊಗ್ಗ, ನಿಮ್ಮ ನೆಚ್ಚಿನ ಆರ್ ಜೆ ಸ್ಮೈಲಿಂಗ್ ಶ್ವೇತಾ ಮಾತನಾಡ್ತಾ ಇದ್ದೀನಿ. ಇದೇ ಭಾನುವಾರ 7/6/26 ಬೆಳಗ್ಗೆ 11:00 ಬೆಳಗಿನ ಸಮಯವನ್ನು ಮತ್ತಷ್ಟು ಮಧುರವಾಗಿಸಲು ಬರ್ತಾ ಇದ್ದಾರೆ ಸುಪ್ರಸಿದ್ಧ ಗಾಯಕ ಪ್ರಹ್ಲಾದ್ ದೀಕ್ಷಿತ್ ಮತ್ತು ಜನಾರ್ದನ್ ಪೈ ಅವರು. ರೇಡಿಯೋ ಶಿವಮೊಗ್ಗ 90.8 FM ನ ಸಂಡೇ ಸ್ಪಾಟ್ಲೈಟ್ ಕಾರ್ಯಕ್ರಮದಲ್ಲಿ ನೇರ ಸಂದರ್ಶನ ಹಾಗೂ ಲೈವ್ ಹಾಡುಗಳ ಸುರಿಮಳೆ ಇರಲಿದೆ. ನೀವು ಕರೆ ಮಾಡಿ ಮಾತನಾಡಬಹುದು. ಮರಿಬೇಡಿ, ಜೂನ್ 7 ಭಾನುವಾರ ಬೆಳಗ್ಗೆ 11:00 ಕರೆ ಮಾಡಿ 9686096279.
1: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
2: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
1: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
3: ಹೌದು, ಪ್ರಾರಂಭ ಆಗಿ 8 ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
1: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
3: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
2: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
4: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
5: ಬ್ರೋ, ನಿನ್ನೆ ರಾತ್ರಿ 10:00 ಇರಬಹುದು, ಆಫೀಸ್ ಇಂದ ಮನೆಗೆ ಹೊರಟಿದ್ದೆ. ನನ್ ಮುಂದೆನೆ ಒಂದ್ ಕಾರು ಡಿವೈಡರ್ ಗೆ ಡಿಕ್ಕಿ ಹೊಡಿತು. ಒಂದ್ 10 ಹೆಲ್ಪ್ ಮಾಡೋಕೆ ಅಂತ ಬಂದ್ರು, ಆದ್ರೆ ಒಬ್ರಿಗೂ ಏನ್ ಮಾಡ್ಬೇಕು ಅಂತಾನೆ ಗೊತ್ತಿರಲಿಲ್ಲ.
6: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9768 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800309039. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
7: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
8: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
7: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
9: ತಿಂಗಳ ಕೊನೆಗೆ ಸಿಗೋ ಸಂಬಳ ಅಷ್ಟಕ್ಕಷ್ಟೇ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹಾಗಾದ್ರೆ ನಿಮ್ಮ ಸೇಲ್ಸ್ ಎಕ್ಸ್ಪೀರಿಯನ್ಸ್ ಗೆ ಇಲ್ಲಿದೆ ಒಂದು ಬಂಪರ್ ಅವಕಾಶ. ಶಿವಮೊಗ್ಗದ ಪ್ರಸಿದ್ಧ ಸೋಲಾರ್ ಕಂಪನಿಯಲ್ಲಿ ಸೇಲ್ಸ್ ಎಕ್ಸಿಕ್ಯೂಟಿವ್ ಹುದ್ದೆಗಳು ಖಾಲಿ ಇವೆ.
0: ಹೌದು, ಇಲ್ಲಿ ನಿಮಗೆ ಸಿಗುತ್ತೆ ಫಿಕ್ಸ್ಡ್ ಸ್ಯಾಲರಿ, ಅದರ ಜೊತೆಗೆ ಪ್ರತಿ ತಿಂಗಳು ಬರೋಬ್ಬರಿ 30,000-50,000 ಸೂಪರ್ ಇನ್ಸೆಂಟಿವ್ ಗಳಿಸೋ ಅದ್ಭುತ ಚಾನ್ಸ್. ಇನ್ಯಾಕ್ತಡ ಈ ಸುವರ್ಣ ಅವಕಾಶ ಇಂದೇ ನಿಮ್ಮದಾಗಿಸಿಕೊಳ್ಳಿ. ತಕ್ಷಣ ನಿಮ್ಮ ಅಪ್ಡೇಟೆಡ್ ರೆಸ್ಯೂಮ್ ಅನ್ನ ನಮ್ಮ ವಾಟ್ಸ್ಆಪ್ ನಂಬರ್ 9480752298 ಈ ನಂಬರ್ ಗೆ ಸೆಂಡ್ ಮಾಡಿ. ನೆನ್ಪಿಡಿ, ಅರ್ಜಿ ಸಲ್ಲಿಸಲು 10/2026 ಕೊನೆಯ ದಿನವಾಗಿದೆ. ಈಗಲೇ ವಾಟ್ಸ್ಆಪ್ ಮಾಡಿ 9480752598.
10: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು RJ ಶ್ವೇತಾ. ಇದು ಪೇಟೆ ಸಂಚಾರ ಕಾರ್ಯಕ್ರಮ. ಅಧಿಕ ಮಾಸ ಪ್ರಯುಕ್ತ ಗುರು ಭಕ್ತರಿಗೆ ರಸದೌತಣ ನೀಡುವ ಸದುದ್ದೇಶದಿಂದ ರವೀಂದ್ರನಗರ ಶ್ರೀ ಪ್ರಸನ್ನ ಗಣಪತಿ ದೇವಾಲಯದಲ್ಲಿ ಇದೇ ತಿಂಗಳ ದಿನಾಂಕ 5-11 ಪ್ರತಿದಿನ ಸಂಜೆ 6:30-8 ತನಕ ಭಗವಾನ್ ಸದ್ಗುರು ಶ್ರೀ ಶ್ರೀಧರ ಸ್ವಾಮಿಗಳ ಜೀವನದ ಅಪರೂಪದ ಸನ್ನಿವೇಶಗಳನ್ನು ಒಳಗೊಂಡ ಸಮಗ್ರ ಚರಿತ್ರೆಯ ಪ್ರವಚನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಶಿವಮೊಗ್ಗದ ಶ್ರೀ ಶ್ರೀಧರ ಸೇವಾ ಸಮಿತಿ ಅರ್ಚಕ ವೃಂದದ ವತಿಯಿಂದ ನಡೆಯಲು ಉದ್ದೇಶಿಸಿರುವ ಈ ವಿಶೇಷ ಕಾರ್ಯಕ್ರಮವನ್ನು ತತ್ವಶಂಕರ ಖ್ಯಾತಿಯ ಹೊಸಪೇಟೆಯ ಚಿಂತಾಮಣಿ ಮಠದ 31 ಪೀಠಾಧಿಪತಿಗಳಾದ ಪರಮ ಪೂಜ್ಯ ಶ್ರೀ ಶ್ರೀ ಶಿವಾನಂದ ಭಾರತಿ ಚಿಂತಾಮಣಿ ಸ್ವಾಮಿಗಳು ದಿವ್ಯ ಸಾನ್ನಿಧ್ಯ ವಹಿಸಿ ಪ್ರವಚನ ನೀಡಲಿದ್ದಾರೆ. ಪವಾಡ ಪುರುಷ, ಸಂತರು, ಮಹಾತ್ಮರು, ಶ್ರೇಷ್ಠ ಗುರುಗಳು, ಅವಧೂತರು ಎಂಬ ಇತ್ಯಾದಿ ಬಿರುದು ಹೊಂದಿರುವ ಶ್ರೀ ಶ್ರೀಧರ ಸ್ವಾಮಿಗಳವರ ಜೀವನ, ಸಾಧನೆ, ಸಾರ್ಥಕತೆಯ ವಿಚಾರವನ್ನು ಪೂಜ್ಯ ಶ್ರೀ ಶ್ರೀ ಶಿವಾನಂದ ಭಾರತಿ ಸ್ವಾಮಿಗಳ ಮುಖಾಂತರವೇ ಸಪ್ತಾಹ ರೂಪದಲ್ಲಿ 1 ಕಾಲ ಕೇಳುವ ವಿಶೇಷ ಅವಕಾಶ ಇದಾಗಿದೆ.
2: ಶಿವಮೊಗ್ಗದ ಹಲವು ಸಂಘ ಸಂಸ್ಥೆಗಳು ಹಾಗೂ ಗುರುಭಕ್ತರು, ಸಂಗೀತ ಶಾಲೆಗಳು ಎಲ್ಲರೂ ಶ್ರದ್ಧೆಯಿಂದ ಕೈಜೋಡಿಸಿ ನಡೆಸುತ್ತಿರುವ ಈ ವಿಶೇಷ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ಗುರುಭಕ್ತರು, ಆಸಕ್ತ ಸಾರ್ವಜನಿಕರು ಗುರುಗಳ ಚರಿತ್ರೆ ಶ್ರವಣ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವಂತೆ ಕೋರಲಾಗಿದೆ. ಹೆಚ್ಚಿನ ವಿವರಗಳಿಗೆ ಜಿ ಅರುಣ್ ಕುಮಾರ್ 9844444820 ಈ ನಂಬರಿಗೆ ಸಂಪರ್ಕಿಸಬಹುದು. ಮುಂದಿನ ವಿವರ. 5 ವರ್ಷಗಳಿಗೂ ಮೇಲ್ಪಟ್ಟು ನವೀಕರಣ ಮಾಡಿಕೊಳ್ಳದೆ ಬಾಕಿ ಇರುವ ಸಂಘ ಸಂಸ್ಥೆಗಳು ಪ್ರತಿ ವರ್ಷಕ್ಕೆ 3,000 ರೂಪಾಯಿ ಹೆಚ್ಚುವರಿ ದಂಡ ಪಾವತಿಸಿ ನವೀಕರಣ ಮಾಡಿಕೊಳ್ಳಲು ಅವಕಾಶ ನೀಡಲಾಗಿದೆ. ಕರ್ನಾಟಕ ಸಂಘಗಳ ನೋಂದಾಣಿ ಕಾಯಿದೆ 1960 ಕಾಲಂ 13 ನೋಂದಣಿಯಾದ ಪ್ರತಿಯೊಂದು ಸಂಘವು ಪ್ರತಿ ವರ್ಷ ನವೀಕರಣಗೊಳ್ಳಬೇಕಾಗಿದ್ದು ಡಿಸೆಂಬರ್ 31 ದಾಖಲೆ ಮತ್ತು ಮಾಹಿತಿಗಳೊಂದಿಗೆ ಜಿಲ್ಲಾ ನೋಂದಣಾಧಿಕಾರಿಗಳು ಹಾಗೂ ಸಹಕಾರ ಸಂಘಗಳ ಉಪನಿಬಂಧಕರು ಸಹಕಾರ ಭವನ 1ನೇ ಮಹಡಿ ಆರ್ಟಿಒ ರಸ್ತೆ ಶಿವಮೊಗ್ಗ ಕಚೇರಿಯಲ್ಲಿ ನವೀಕರಣ ಮಾಡಿಕೊಳ್ಳುವಂತೆ ಸಂಘಗಳ ನೋಂದಣಾಧಿಕಾರಿಗಳು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಮುಂದಿನ ವಿವರ. 2026-27 ಸಾಲಿಗೆ ಮೆಟ್ರಿಕ್ ನಂತರದ ಕೋರ್ಸ್ಗಳಲ್ಲಿ ಪ್ರಥಮ ಪ್ರಯತ್ನದಲ್ಲಿ ಪ್ರಥಮ ಶ್ರೇಣಿಯಲ್ಲಿ ಉತ್ತೀರ್ಣರಾದ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನಕ್ಕಾಗಿ ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನಿಸಲಾಗಿದೆ. ಇಲಾಖಾ ವೆಬ್ಸೈಟ್ನಲ್ಲಿ ಅವಕಾಶ ಕಲ್ಪಿಸಲಾಗಿದ್ದು ಅರ್ಹ ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿ ಹಾರ್ಡ್ ಕಾಪಿಯನ್ನು ದಾಖಲಾತಿಗಳೊಂದಿಗೆ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆಯ ಜಿಲ್ಲಾ ಪರಿಶಿಷ್ಟ ವರ್ಗಗಳ ಕಲ್ಯಾಣಾಧಿಕಾರಿಯವರ ಕಚೇರಿಗೆ ಸಲ್ಲಿಸುವುದು. ಹೆಚ್ಚಿನ ಮಾಹಿತಿಗಾಗಿ ಶಿವಮೊಗ್ಗ ಜಿಲ್ಲೆಯ ಸಹಾಯಕ ನಿರ್ದೇಶಕರ ಕಚೇರಿ, ಸಮಾಜ ಕಲ್ಯಾಣ ಇಲಾಖೆ, ಶಿವಮೊಗ್ಗ, ಸಾಗರ, ಸೊರಬ, ಶಿಕಾರಿಪುರ, ಭದ್ರಾವತಿ, ಹೊಸನಗರ, ತೀರ್ಥಹಳ್ಳಿ ಇವರುಗಳನ್ನು ಹಾಗೂ ದೂರವಾಣಿ ಸಂಖ್ಯೆ 0818220062 ಇಲ್ಲಿ ಸಂಪರ್ಕಿಸಲು ಜಿಲ್ಲಾ ಪರಿಶಿಷ್ಟ ವರ್ಗಗಳ ಕಲ್ಯಾಣಾಧಿಕಾರಿಗಳು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಇಂತಹ ಇನ್ನಷ್ಟು ಅಪ್ಡೇಟ್ಗಳನ್ನು ಕೊಡ್ತೀವಿ. ಇದು ಪೇಟೆ ಸಂಚಾರ ಕಾರ್ಯಕ್ರಮ. ನಾನು ಆರ್ಜೆ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಪೇಟೆ ಸಂಚಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಶ್ವೇತಾ. ಭದ್ರಾವತಿ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಯಲ್ಲಿ ಜೂನ್ 5 ಪ್ರತಿಷ್ಠಿತ ಕಂಪನಿಗಳಾದ ಟೊಯೋಟಾ ಕಿರ್ಲೋಸ್ಕರ್ ಮೋಟರ್ಸ್ ಬೆಂಗಳೂರು ಹಾಗೂ ಕೋಲಾರದ ಹೋಂಡಾ ಮೋಟರ್ಸ್ ಸೈಕಲ್ ಅಂಡ್ ಸ್ಕೂಟರ್ಸ್ ಇಂಡಿಯಾ ಪ್ರೈವೇಟೆಡ್ ಲಿಮಿಟೆಡ್ ರವರಿಂದ ಎಟಿಎಸ್ ಕ್ಯಾಂಪಸ್ ಸೆಲೆಕ್ಷನ್ ಡ್ರೈವ್ ಆಯೋಜಿಸಿದ್ದು, ಹೆಚ್ಚಿನ ಮಾಹಿತಿಗಾಗಿ ಭದ್ರಾವತಿ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಯ ಪ್ರಾಚಾರ್ಯರನ್ನು ದೂರವಾಣಿ ಸಂಖ್ಯೆ 0828220000 ಅಥವಾ 9483288356 ಈ ನಂಬರ್ಗಳನ್ನು ಸಂಪರ್ಕಿಸುವುದು. ಮುಂದಿನ ವಿವರ. ಆಲ್ಕುಳ ವಿದ್ಯುತ್ ವಿತರಣಾ ಕೇಂದ್ರದಿಂದ ಸರಬರಾಜಾಗುವ ಫೀಡರ್ AF-12 ತುರ್ತು ಕಾಮಗಾರಿ ಹಮ್ಮಿಕೊಂಡಿರುವುದರಿಂದ ಜೂನ್ 5 ಬೆಳಗ್ಗೆ 9 ಸಂಜೆ 5 ಆಲ್ಕುಳ ಎಸ್ಎಲ್ವಿ ಬಡಾವಣೆ, ಗಜಾನನ ಲೇಔಟ್, ಐಶ್ವರ್ಯ ಬಡಾವಣೆ, ಜೆಎಚ್ ಪಟೇಲ್ ಬಡಾವಣೆ, ಎಯಿಂದ ಎಫ್ ಬ್ಲಾಕ್, ಮುನಿಯಪ್ಪ ಲೇಔಟ್, ಸಂಗೊಳ್ಳಿ ರಾಯಣ್ಣ ಬಡಾವಣೆ, ಆದರ್ಶ ನಗರ, ಸಹ್ಯಾದ್ರಿ ನಗರ, ಸೋಮಿನಕೊಪ್ಪ, ವಿಜಯಲಕ್ಷ್ಮಿ ಲೇಔಟ್, ಸೋಮನಾಥ ಬಡಾವಣೆ, ನಿಸರ್ಗ ಲೇಔಟ್, ಹೊಂಗಿರಣ ಬಡಾವಣೆ, ಸೋಮಿನಕೊಪ್ಪ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ವಿದ್ಯುತ್ ವ್ಯತ್ಯಯವಾಗಲಿದ್ದು ಸಾರ್ವಜನಿಕರು ಸಹಕರಿಸುವಂತೆ ಮೆಸ್ಕಾಂ ತಿಳಿಸಿದೆ. ಮುಂದಿನ ವಿವರ. ಕನಿಷ್ಠ ವೇತನದಲ್ಲಿನ ತೀವ್ರ ಏರಿಕೆಯ ವ್ಯವಹಾರ ಕೈಗಾರಿಕೆಗಳು ಮತ್ತು ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಮೇಲೆ ಗಮನಾರ್ಹ ಆರ್ಥಿಕ ಹೊರೆಯನ್ನು ಹೇರುತ್ತಿದ್ದು, ನಿರ್ಧಾರವನ್ನು ಮರುಪರಿಶೀಲಿಸಿ ಅಧಿಸೂಚನೆಯನ್ನು ತಕ್ಷಣ ಹಿಂತೆಗೆದುಕೊಳ್ಳಬೇಕೆಂದು ಒತ್ತಾಯಿಸಿ ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಘದ ಪದಾಧಿಕಾರಿಗಳು ಜಿಲ್ಲಾಧಿಕಾರಿ ಪ್ರಭುಲಿಂಗ ಕವಳಿಕಟ್ಟಿಗೆ ಮನವಿ ಸಲ್ಲಿಸಿದರು. ಕರ್ನಾಟಕದಲ್ಲಿ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಕೈಗಾರಿಕೆಗಳನ್ನು ರಕ್ಷಿಸಲು ತುರ್ತು ಹಸ್ತಕ್ಷೇಪಕ್ಕಾಗಿ ಸರ್ಕಾರಕ್ಕೆ ಜ್ಞಾಪಕ ಪತ್ರವನ್ನು ಉದ್ಯಮಿಗಳು ಸಲ್ಲಿಸಿದರು. ಶಿವಮೊಗ್ಗ ಜಿಲ್ಲಾ ಮತ್ತು ವಾಣಿಜ್ಯ ಕೈಗಾರಿಕಾ ಅಧ್ಯಕ್ಷ ಬಿ ಗೋಪಿನಾಥ್ ಮಾತನಾಡಿ, ವೇತನ ಹೆಚ್ಚಳವು ಸಮರ್ಥನೀಯವಲ್ಲದ ಆರ್ಥಿಕ ಹೊರೆ ಹೆಚ್ಚಿಸುತ್ತದೆ. ವೇತನದಲ್ಲಿ ಕ್ರಮೇಣ ಹೆಚ್ಚಳ ವಿರೋಧಿಸುವುದಿಲ್ಲ, ಆದರೆ ಒಂದೇ ಬಾರಿಗೆ ಇಂತಹ ಗಣನೀಯ ಅಸಹಜ ಹೆಚ್ಚಳವನ್ನು ಜಾರಿಗೆ ತರುವುದರಿಂದ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳಿಗೆ ತೊಂದರೆಯಾಗುತ್ತದೆ ಎಂದು ತಿಳಿಸಿದರು. ಕೈಗಾರಿಕಾ ಸಮಸ್ಯೆಗಳನ್ನು ಪರಿಹರಿಸಲು ರಾಜ್ಯ ಸರ್ಕಾರ ಮಧ್ಯಪ್ರವೇಶಿಸಿ ನಿಯೋಗದ ಕಾಳಜಿಗಳನ್ನು ಗಮನಿಸಬೇಕು. ಹಂತ ಹಂತವಾಗಿ ಅಥವಾ ತರ್ಕಬದ್ಧಗೊಳಿಸಿದ ವೇತನ ಅನುಷ್ಠಾನದ ಬಗ್ಗೆ ಚರ್ಚಿಸಲು ವಿವಿಧ ವ್ಯಾಪಾರ ಮತ್ತು ಕೈಗಾರಿಕಾ ಸಂಸ್ಥೆಗಳ ಪ್ರತಿನಿಧಿಗಳೊಂದಿಗೆ ಉನ್ನತ ಮಟ್ಟದ ಸಂವಾದ ನಡೆಸಬೇಕು ಎಂದು ಆಗ್ರಹಿಸಿದರು. ಐಐಎಫ್ ನಿಕಟಪೂರ್ವ ಅಧ್ಯಕ್ಷ ಚಂದ್ರಶೇಖರ್ ಮಾತನಾಡಿ, ಪರಿಶಿಷ್ಟ ವೇತನವು ಶೇಕಡ 60% ಹೆಚ್ಚಳವಾಗಿದೆ. ಇಂತಹ ಹೆಚ್ಚಳ ಎಂಎಸ್ಎಂಇಗಳ ಮೇಲೆ ತೀವ್ರ ಪರಿಣಾಮ ಬೀರುತ್ತದೆ, ಉದ್ಯೋಗ ನಷ್ಟಕ್ಕೆ ಕಾರಣವಾಗಬಹುದು, ಭವಿಷ್ಯದ ಕೈಗಾರಿಕಾ ಹೂಡಿಕೆಗಳನ್ನು ನಿರುತ್ಸಾಹಗೊಳಿಸುತ್ತದೆ ಎಂದರು. ಮಾಚೇನಹಳ್ಳಿ ಕೈಗಾರಿಕಾ ಸಂಘದ ಅಧ್ಯಕ್ಷ ಡಿಜಿ ಬೆನಕಪ್ಪ, ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಘದ ಉಪಾಧ್ಯಕ್ಷ ಜಿ ವಿಜಯ್ಕುಮಾರ್, ಕಾರ್ಯದರ್ಶಿ ಎಎಂ ಸುರೇಶ್, ಖಜಾಂಚಿ ಆರ್ ಮನೋಹರ್, ನಿರ್ದೇಶಕರಾದ ವಿಕೆ ಜೈನ್, ಲಕ್ಷ್ಮೀದೇವಿ ಗೋಪಿನಾಥ್, ಪಿ ರುದ್ರೇಶ್, ರವಿಪ್ರಕಾಶ್ ಜನ್ನಿ, ಮಾಜಿ ಅಧ್ಯಕ್ಷರಾದ ಅಶ್ವಥ ನಾರಾಯಣ ಶೆಟ್ಟಿ, ಮಾಚೇನಹಳ್ಳಿ ಕೈಗಾರಿಕಾ ಸಂಘ, ಸಾಗರ ರಸ್ತೆ ಕೈಗಾರಿಕಾ ಸಂಘ, ಕಲ್ಲೂರು ಮಂಡಳಿ ಕೈಗಾರಿಕಾ ಸಂಘ, ಜಿಲ್ಲಾ ಕೈಗಾರಿಕಾ ಸಂಘ, ಎಸ್ಎಸ್ ಜ್ಯೋತಿ ಪ್ರಕಾಶ್, ರಮೇಶ್ ಬಾಬು ಜಾಧವ್, ರಾಜೇಶ್ ಕಿರಣ್, ಜವಳಿ ವರ್ತಕರ ಸಂಘದ ಅಧ್ಯಕ್ಷ ಸುರೇಶ್ ಕುಮಾರ್, ಕೆಬಿ ಶಿವಕುಮಾರ್ ಭಾಗವಹಿಸಿದ್ದರು. ಇಂತಹ ಇನ್ನಷ್ಟು ಅಪ್ಡೇಟ್ಗಳನ್ನು ಕೊಡ್ತೀವಿ. ಇದು ಪೇಟೆ ಸಂಚಾರ ಕಾರ್ಯಕ್ರಮ. ನಾನು ಆರ್ಜೆ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಪೇಟೆ ಸಂಚಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಶ್ವೇತಾ. ಶಿವಮೊಗ್ಗ ಜಿಲ್ಲಾ ಚುಟುಕು ಸಾಹಿತ್ಯ ಪರಿಷತ್ತು ಮತ್ತು ಶಿವಮೊಗ್ಗ ಜಿಲ್ಲಾ ಜ್ಞಾನ ವಿಜ್ಞಾನ ಸಮಿತಿ ಇವರ ಸಂಯುಕ್ತಾಶ್ರಯದಲ್ಲಿ ಪ್ರೊಫೆಸರ್ ಸತ್ಯನಾರಾಯಣ ಅವರ ಚುಟುಕು ಸಂಕಲನ ಕವಲುಗಳ ಸಿರಿ ಲೋಕಾರ್ಪಣೆ ಕಾರ್ಯಕ್ರಮ ಹಾಗೂ ಪರಿಸರ ಸಂರಕ್ಷಣೆ ಕುರಿತು ಜಿಲ್ಲಾ ಮಟ್ಟದ ಚುಟುಕು ಕವಿಗೋಷ್ಠಿಯನ್ನು ಜೂನ್ 6 ಸಂಜೆ 4 ಬಾಲರಾಜ ರಸ್ತೆಯಲ್ಲಿರುವ ಹೋಟೆಲ್ ಮಥುರಾ ಪ್ಯಾರಡೈಸ್ ಸಭಾಂಗಣದಲ್ಲಿ ಏರ್ಪಡಿಸಲಾಗಿದೆ. ಕಾರ್ಯಕ್ರಮವನ್ನು ಲೇಖಕ ಆರುಂಡಿ ಶ್ರೀನಿವಾಸ ಮೂರ್ತಿ ಉದ್ಘಾಟಿಸಲಿದ್ದಾರೆ. ನಿವೃತ್ತ ಪ್ರಾಂಶುಪಾಲೆ ಡಾ ಎಸ್ಬಿ ಭಾಗ್ಯಲಕ್ಷ್ಮಿ ಕೆ ಆಚಾರ್ ಅವರು ಕವಲುಗಳ ಸಿರಿ ಕೃತಿಯನ್ನು ಬಿಡುಗಡೆಗೊಳಿಸಲಿದ್ದಾರೆ. ಲೇಖಕ ಪ್ರೊಫೆಸರ್ ಸತ್ಯನಾರಾಯಣ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಲಿದ್ದಾರೆ. ಇದೇ ಸಂದರ್ಭದಲ್ಲಿ ಪರಿಸರ ಸಂರಕ್ಷಣೆಯ ಮಹತ್ವ ಸಾರುವ ಚುಟುಕು ಕವಿಗೋಷ್ಠಿ ಏರ್ಪಡಿಸಲಾಗಿದೆ. ಈ ಕಾರ್ಯಕ್ರಮಕ್ಕೆ ಸಾಹಿತ್ಯ ಮತ್ತು ಪರಿಸರಾಸಕ್ತರು ಆಗಮಿಸುವಂತೆ ಪ್ರೊಫೆಸರ್ ಸತ್ಯನಾರಾಯಣ ಅವರು ಕೋರಿದ್ದಾರೆ. ಮುಂದಿನ ವಿವರ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಮಂತ್ರಾಲಯ ಭಾರತ ಸರ್ಕಾರದಿಂದ 2026 ಸಾಲಿಗೆ ಪ್ರಧಾನಮಂತ್ರಿ ರಾಷ್ಟೀಯ ಬಾಲ ಪುರಸ್ಕಾರ ಪ್ರಶಸ್ತಿಗಾಗಿ 5-18 ವರ್ಷದೊಳಗಿನ ನಾನಾ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಮಕ್ಕಳಿಂದ ಅರ್ಜಿ ಆಹ್ವಾನಿಸಲಾಗಿದೆ. ಧೈರ್ಯ ಮತ್ತು ಸಾಹಸದಿಂದ ಇತರರನ್ನು ರಕ್ಷಿಸಿದ ಕ್ರೀಡೆ, ಸಮಾಜ ಸೇವೆ, ತಂತ್ರಜ್ಞಾನ, ಪರಿಸರ ಸಂರಕ್ಷಣೆ, ಕಲೆ, ಸಂಸ್ಕೃತಿ ಮತ್ತು ನೂತನ ಆವಿಷ್ಕಾರಗಳನ್ನು ಮಾಡಿದ ಇಲಾಖೆಯ ವೆಬ್ಸೈಟ್ ಮೂಲಕ ಜುಲೈ 31 ಅರ್ಜಿ ಸಲ್ಲಿಸುವಂತೆ ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿ ಮಂಜುನಾಥ್ ಆರ್ ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಸರ್ಕಾರಿ ವೀಕ್ಷಣಾಲಯ ಕಟ್ಟಡ 100 ರಸ್ತೆ ಆಲ್ಕೊಳ ಶಿವಮೊಗ್ಗ ದೂರವಾಣಿ ಸಂಖ್ಯೆ 0818229957 ಈ ನಂಬರಿಗೆ ಸಂಪರ್ಕಿಸಬಹುದು. ಇದರೊಂದಿಗೆ ಇಂದಿನ ಪೇಟೆ ಸಂಚಾರ ಕಾರ್ಯಕ್ರಮವು ಮುಕ್ತಾಯಗೊಳ್ಳಲಿದೆ. ನಾನು ಆರ್ಜೆ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಏನಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
1: ದ್ವಾಪರ ಯುಗದಲ್ಲಿ ಮುದ್ದು ಕೃಷ್ಣ ಬೆಣ್ಣೆ ಕಳ್ಳಾಗಿದ್ದ, ಅದನ್ನ ರಾಧೆಯಿಂದ ತಡೆಯಕ ಆಗ್ಲೇ ಇಲ್ಲ. ಅದೇ ರೀತಿ ನಮ್ಮ ಮನೆ ಮುದ್ದು ಕೃಷ್ಣ ಬೆಣ್ಣೆ ಕದಿಯೋದನ್ನ ತಡೆಯಕ್ಕಾಗಲ್ಲ, ಯಾಕಂದ್ರೆ ಸ್ವಾದಿಷ್ಟ, ಪರಿಶುದ್ಧ ಹಾಗೂ ರುಚಿಕರ ನಂದಿನಿ ಬೆಣ್ಣೆ ಇದ್ಮೇಲೆ ಪ್ರತಿಯೊಬ್ಬರ ಮನೆಯಲ್ಲೂ ಒಬ್ಬ ಕೃಷ್ಣ ಹುಡ್ಕೋತಾನೆ. ಮನ ಮನೆಗಳಲ್ಲೂ ನಂದಿನಿ.
2: ಗುಡ್ ಈವ್ನಿಂಗ್, ಶುಭ ಸಂಜೆ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನನ್ನ ಪ್ರೀತಿಯ ಕೇಳುಗರೆ, ಪ್ರತಿಯೊಂದು ಸಮಸ್ಯೆದಲ್ಲೂ ಇರುತ್ತೆ ಒಂದು ದಾರಿ. ಆ ದಾರಿಯನ್ನು ಹುಡುಕುವ ಧೈರ್ಯ ನಮ್ಮಲ್ಲಿದೆ. ಕತ್ತಲು ಕಳೆದು ಬೆಳಕಿನ ಕಡೆಗೆ ಸಾಗೋಣ. ನಮ್ಮ ಗುರಿ ಒಂದೇ, ಅದು ಪರಿಹಾರ. ಹೌದು ಸ್ನೇಹಿತರೆ, ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಾವು ವಾಸ ಮಾಡುವ ಈ ನಗರ ಆಗಿರ್ಬೋದು, ಈ ಊರಾಗಿರ್ಬೋದು, ಹಾಗೆ ಈ ದೇಶ ನಮ್ಮದು ಅಲ್ವಾ? ಆದ್ರೆ ಬರೀ ನಮ್ಮದು ಅಂತ ಹೇಳ್ತಾ ಇದ್ರೆ ಸಾಲೋಲ್ಲ. ನಮ್ಮ ಬದುಕು ಬರೀ ನಮ್ಮ ಮನೆಯ ನಾಲ್ಕು ಗೋಡೆಗೆ ಮಾತ್ರ ಸೀಮಿತವಾಗಿರಬಾರ್ದು. ನಮ್ಮ ಬದುಕು ಅರಳಬೇಕು ಅಂತಂದ್ರೆ ನಮ್ಮ ನಾಗರಿಕ ಬದುಕು ಸ್ವಚ್ಛವಾಗಿರಬೇಕು, ಚೆನ್ನಾಗಿರಬೇಕು. ಸೊ ಅದಕ್ಕಾಗಿ ನಾನು ಇವತ್ತು ನಾಗರಿಕ ಬದುಕು ಹೇಗಿರಬೇಕು ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ನಾಗರಿಕ ಎಂಬ ಪದಕ್ಕೆ ಪಟ್ಟಣಿಗ, ಪ್ರಜೆ, ಸುಸಂಸ್ಕೃತ ಎಂಬ ಅರ್ಥವಿದೆ. ಸಮಾಜಶಾಸ್ತ್ರದಲ್ಲಿ ನಾಗರಿಕ ಎಂಬ ಪದ ವಿಶೇಷವಾಗಿ ಬಳಕೆಯಾಗ್ತಾ ಇದೆ. ಸಾವಿರಾರು ವರ್ಷಗಳ ಹಿಂದೆ ಜನರು ಕಾಡುವಾಸಿಗಳಾಗಿದ್ರು, ನಾಗರಿಕತೆ ಬೆಳೆದಿರಲಿಲ್ಲವೆಂಬ ಮಾತನ್ನ ನಾವು ಕೇಳ್ತಾ ಇದ್ವಿ. ಕಾಡುವಾಸಿಗಳಾಗಿದ್ದಾಗ ಸಂಸ್ಕಾರವೂ ಆತನಲ್ಲಿ ಬೆಳೆದಿರಲಿಲ್ಲ. ದಿನೇ ದಿನೇ ಬದುಕಿನಲ್ಲಿ ಬದಲಾವಣೆಗಳಾಗ್ತಾ ಬದುಕಿಗೆ ಸುಂದರ ರೂಪ ಕೊಡಲಾರಂಭಿಸಿದರು. ಬದುಕಿನ ಧರ್ಮ ರೂಪಿತವಾಯಿತು. ಮಕ್ಕಳಿಗೆ ಧಾರ್ಮಿಕ ಶಿಕ್ಷಣ ನೀಡುವ ಮೂಲಕ ಸಜ್ಜನ ನಾಗರಿಕರನ್ನಾಗಿ ಬೆಳೆಸುವ ಕಾರ್ಯವನ್ನ ಹಿರಿಯರು ಕೈಗೆತ್ತಿಕೊಂಡ್ರು. ಶಾಲಾ ಶಿಕ್ಷಣದಲ್ಲಿ ಎಲ್ಲ ಮತ ಧರ್ಮದವರೆಗೂ ಅನ್ವಯವಾಗುವಂತೆ ಸುಸಂಸ್ಕೃತ ಬದುಕಿನ ಶಿಕ್ಷಣವನ್ನ ನೀಡಲಾಯಿತು. ಸ್ವಸ್ಥ ಸಮಾಜಕ್ಕೆ ಸುಸಂಸ್ಕೃತ ಬದುಕು ಅನಿವಾರ್ಯ. ಅದನ್ನು ರೂಢಿಸಿಕೊಂಡಾಗ್ಲೇ ನಾಗರಿಕರಾಗ್ತಾರೆ. ಸೊ ಹಿಂದೆಯೆಲ್ಲ ಕಾಡುವಾಸಿಗಳಾಗಿದ್ದಾಗ ಮೈಮೇಲೆ ಬಟ್ಟೆ ಧರಿಸಬೇಕೆಂಬ ಪ್ರಜ್ಞೆಯು ಕೂಡ ಬೆಳೆದಿರಲಿಲ್ಲ. ಆಹಾರಕ್ಕಾಗಿ ಹಸಿ ಮಾಂಸ, ಗೆಡ್ಡೆ ಗೆಣಸು, ಕಾಡಿನ ಹಣ್ಣು ಹಂಪಲುಗಳೇ ಬಳಕೆಯಾಗ್ತಾ ಇತ್ತು. ಸೊ ಇದಕ್ಕಾಗಿ ಪರಸ್ಪರ ಕಚ್ಚಾಡ್ತಾ ಇದ್ರು. ಬದುಕಿಗಾಗಿ ಗುಂಪುಗಳಲ್ಲಿ ವಾಸಿಸುತ್ತಾ ಇನ್ನೊಂದು ಗುಂಪು ಎದುರಾದಾಗ ಕೈ ಕೈ ಮಿಲಾಯಿಸ್ತಾ ಇದ್ರು. ಆ ಗುಂಪು ಶತ್ರುವೆಂದೇ ಭಾವಿಸಿ ಹೊಡೆದಾಟಗಳು ನಡೀತಾ ಇದ್ವು. ತಮ್ಮ ಬಯಕೆಗಳ ಈಡೇರಿಕೆಗೆ ಅತ್ಯಾಚಾರ, ಅನಾಚಾರಗಳು ಸಾಮಾನ್ಯವಾಗಿದ್ವು. ಕಾಡಿನಲ್ಲಿ, ಗುಹೆಗಳಲ್ಲಿ ವಾಸ ಮಾಡ್ತಾ ಇದ್ರು. ಆಹಾರಕ್ಕಾಗಿ ಅಲೆದಾಡ್ತಾ ಇದ್ರು ಸ್ನೇಹಿತರೆ. ಸೊ ಕಾಲ ಕಳೆದಂತೆ ಸ್ವಲ್ಪ ಸ್ವಲ್ಪವೇ ಪ್ರಜ್ಞಾವಂತರಾದ್ರು. ಕಾಡು ವಾಸಿಗಳಾಗಿದ್ದ ಜನ ತಮಗೆ ಪ್ರಿಯವಾದ ಆಹಾರಗಳನ್ನ ಬೇಯಿಸಿ ತಿನ್ನೋದಕ್ಕೆ ಶುರು ಮಾಡ್ತಾರೆ. ನೀರಾಶ್ರಯವಿರುವ ನದಿ ದಂಡೆಗಳಲ್ಲಿ ಬದುಕುವುದನ್ನ ರೂಢಿಸಿಕೊಂಡರು. ಶ್ರಮ ಜೀವನ ಆರಂಭಗೊಂಡ ಬಳಿಕ ದ್ವೇಷ ಪ್ರವೃತ್ತಿ ಕಡಿಮೆ ಆಗ್ತಾ ಬಂತು ಸ್ನೇಹಿತರೆ. ಭಯವಿಲ್ಲದ ಬದುಕು ಸಾಗಿಸೋದಕ್ಕೆ, ಒಟ್ಟಾಗಿ ಬಾಳೋದಕ್ಕೆ ಕಲಿತರು. ಒಂದೊಂದು ಪ್ರದೇಶದಲ್ಲಿ ತುಂಬಾ ಜನ ಸೇರ್ಕೊಂಡಾಗ ನಗರ ಏರ್ಪಾಡಾಯಿತು. ಕಾಡಿನಿಂದ ಹೊರಬಂದ ಜನ ನಾಡಿನಲ್ಲಿ ವಾಸ ಮಾಡೋದಕ್ಕೆ ಶುರು ಮಾಡ್ತಾರೆ. ಪ್ರಾಣಿಗಳ ದಾಳಿಯಿಂದ ತಪ್ಪಿಸಿಕೊಳ್ಳೋದಕ್ಕೆ ಇಂತಹ ಬದುಕು ಅಗತ್ಯವಿದೆ ಅಂತ ಭಾವಿಸ್ತಾರೆ. ದಿನೇ ದಿನೇ ನಗರ ಪ್ರದೇಶಗಳು ಹೆಚ್ಚಾಗ್ತಾ ಹೋಯಿತು. ಹರಪ್ಪ ಮಹೋಂಜೋದಾರೋ ಅತ್ಯಂತ ಪ್ರಾಚೀನ ಸಂಸ್ಕೃತ ನಗರವೆಂಬುವುದನ್ನು ಪಠ್ಯ ಪುಸ್ತಕಗಳಲ್ಲಿ ಓದಿದ್ದೇವೆ. ಸೊ ಬದುಕೆಂಬ ಆಸೆ ಬೆಳೆದಂತೆ ಬದುಕಿಗಾಗಿ ಸೌಲಭ್ಯಗಳು ರೂಢಿಗೆ ಬಂದ್ವು. ಹೊಸ ಹೊಸ ಸಂಶೋಧನೆಗಳು ಆರಂಭವಾಯಿತು. ಕಾಲ ಕಳೆದಂತೆ ಆವಿಷ್ಕಾರಗೊಳ್ಳುತ್ತಾ ಹೋಯಿತು. ಮನುಷ್ಯ ಬೆಚ್ಚನೆಯ ಬದುಕಿಗಾಗಿ ಮನೆ ಕಟ್ಟೋದಕ್ಕೆ ಶುರು ಮಾಡ್ತಾನೆ. ಮಾನ ಮುಚ್ಚೋದಕ್ಕೆ ಸೊಪ್ಪು ಕಟ್ಟಿಕೊಂಡು ಆತ ಬಟ್ಟೆಯನ್ನ ಹಾಕೊಳ್ಳೋದಕ್ಕೆ ಶುರು ಮಾಡ್ತಾನೆ. ಜೀವನ ಪದ್ಧತಿಯಲ್ಲಿ ಸುಧಾರಣೆಗೊಳ್ಳುತ್ತಾ ಸಾಗಿತು ಬದುಕು. ನಾಗರಿಕತೆ ಬೆಳೆದಂತೆ ಜನಸಂಖ್ಯೆ ಹೆಚ್ಚಾಯಿತು, ಬದುಕುವ ಆಯಸ್ಸು ಹೆಚ್ಚಾಯಿತು, ನಗರಗಳು ಹೆಚ್ಚಾದವು. ಇವೆಲ್ಲವೂ ಬದಲಾವಣೆಗೊಳ್ಳುವ ಸಹಸ್ರಾರು ವರ್ಷಗಳೇ ಬೇಕಾಯಿತು. ಸ್ನೇಹಿತರೆ, ಭಾರತ ದೇಶ ಸ್ವತಂತ್ರಗೊಂಡಾಗ ಇದ್ದ ಜನಸಂಖ್ಯೆ 33 ಕೋಟಿ. ಸುಮಾರು 70 ವರ್ಷ ಕಳೆದಾಗ 130 ಕೋಟಿ ಅಂತ ತಿಳಿದಿದ್ದೇವೆ. ಹಾಗಾದ್ರೆ ಸ್ನೇಹಿತರೆ, ಸುಮಾರು 70 ವರ್ಷ ಕಳೆದ್ಮೇಲೆ 3-4 ಪಟ್ಟು ಜನಸಂಖ್ಯೆ ಹೆಚ್ಚಾಗೋದಕ್ಕೆ ಕಾರಣ ಏನು ಅನ್ನೋದ್ರ ಬಗ್ಗೆ ಮುಂದಿನ ಭಾಗದಲ್ಲಿ ತಿಳಿಸ್ತೀನಿ ಅಂತ ಹೇಳ್ತಾ, ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮದಲ್ಲಿ ಒಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್ ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ನಾನು ಕಳೆದ ಭಾಗದಲ್ಲಿ ನಾಗರಿಕ ಬದುಕು ಹೇಗಿರಬೇಕು ಅನ್ನೋ ಅರಿವಿನ ಜಾಗೃತಿಯ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳಿಸ್ತಾ ಇದ್ದೆ. ಏನಪ್ಪಾ ಅಂತಂದ್ರೆ, ಭಾರತ ದೇಶ ಸ್ವತಂತ್ರಗೊಂಡಾಗ ಇದ್ದ ಜನಸಂಖ್ಯೆ 33 ಕೋಟಿ. ಸುಮಾರು 70 ವರ್ಷ ಕಳೆದ್ಮೇಲೆ 130 ಕೋಟಿ ಅಂತ ತಿಳಿದಿದ್ದೇವೆ. ಸುಮಾರು 70 ವರ್ಷಗಳಲ್ಲಿ 3-4 ಪಟ್ಟು ಜನಸಂಖ್ಯೆ ಹೆಚ್ಚಾಗೋದಕ್ಕೆ ಕಾರಣ ಏನು ಅಂತ ಹೇಳೋದಾದ್ರೆ ಸಿಗೋ ಉತ್ತರ ಏನಪ್ಪಾ ಅಂತಂದ್ರೆ ಸುಸಂಸ್ಕೃತ ಬದುಕು. ಹೌದು ಸ್ನೇಹಿತರೆ, ಇವತ್ತು ಸ್ವಚ್ಛ ಆಹಾರ, ಸ್ವಚ್ಛ ಪರಿಸರ, ಪೌಷ್ಟಿಕ ಆಹಾರದ ಬಗ್ಗೆ ಮನಗೊಂಡಿದ್ದೇವೆ. ಇದ್ರ ಬಗ್ಗೆ ತಿಳಿದುಕೊಳ್ತಾ ಇದ್ದೇವೆ. ನಮಗೆ ಬರುವ ಕಾಯಿಲೆಗಳ ಅರಿವು ಇದೆ. ಕಾಯಿಲೆಗಳಿಂದ ಪಾರಾಗೋದಕ್ಕೆ ಮೂಲಿಕಾ ಔಷಧಿಗಳನ್ನ ಬಿಟ್ಟು ಅಲೋಪತಿ ಔಷಧಿಗಳನ್ನ ಕಂಡುಕೊಂಡಿದ್ದೇವೆ. ವೈದ್ಯಕೀಯ ವಿಜ್ಞಾನ ಸಾಕಷ್ಟು ಬೆಳೆದಿದೆ ಸ್ನೇಹಿತರೆ. ಇವೆಲ್ಲವೂ ಬದಲಾವಣೆಗಳಿಂದ ಸಾಯುವ ಸಂಖ್ಯೆ ಕಡಿಮೆಯಾಗ್ತಾ ಸಾಗಿದೆ, ಬದುಕುವ ಅವಧಿ ಹೆಚ್ಚಾಗಿದೆ. ಪ್ರಪಂಚದಲ್ಲಿ ಜನಸಂಖ್ಯೆ ಏರುತ್ತಲೇ ಇದೆ. ಇವತ್ತು ಜನಸಂಖ್ಯಾ ಸ್ಫೋಟ ಜಗತ್ತಿನ ಅತಿ ದೊಡ್ಡ ಸವಾಲಾಗಿದೆ ಅಂತಾನೆ ಹೇಳಬಹುದು. ಚಿಕ್ಕ ಕುಟುಂಬದ ಕಲ್ಪನೆ ಹೆಚ್ಚುತ್ತಾ ಇದೆ ನಿಜ, ಆದ್ರೆ ಜನಸಂಖ್ಯೆ ಹೆಚ್ಚುತ್ತಾ ಇರೋದು ಸವಾಲೇ ಆಗಿದೆ ಅಂತಾನೆ ಹೇಳಬಹುದು. ನಮ್ಮ ಬದುಕು ಮತ್ತೊಬ್ಬನ ಬದುಕಿಗೆ ಮಾರಕವಾಗಬಾರದೆಂಬ ಆಶಯ ಅನಾದಿ ಕಾಲದಿಂದಲೂ ಬಂದಿದೆ. ಅದಕ್ಕಾಗಿ ಧರ್ಮಗಳು ಮತಗಳು ಹುಟ್ಕೊಂಡ್ವು. ಇಷ್ಟೆಲ್ಲಾ ಇದ್ರೂ ಪ್ರಪಂಚದಲ್ಲಿ ನಾನಾ ವಿಷಯಗಳಿಗಾಗಿ ಕೊಲೆ ಸುಲಿಗೆ ಯುದ್ಧಗಳು ನಡೀತಲೇ ಇದೆ. ಇವತ್ತಿಗೂ ಕೂಡ ನಡೀತಾ ಇದೆ. ಧರ್ಮ ಪ್ರಚಾರಕರಿದ್ರು, ಧರ್ಮ ಗ್ರಂಥಗಳಿದ್ರು, ಧರ್ಮ ಮಾರ್ಗದಲ್ಲಿ ನಡೆಯುವ ಬದುಕು ಇವತ್ತಿಗೂ ರೂಢಿಗೊಳ್ಳದಿರುವುದು ದೊಡ್ಡ ದುರಂತವೇ ಆಗಿದೆ. ಮನುಷ್ಯನನ್ನು ಸಂಸ್ಕಾರವಂತನಾಗಿ ಮಾಡೋದಕ್ಕೆ ಎಲ್ಲಾ ಧರ್ಮಗಳು ತಮ್ಮ ತಮ್ಮ ಅನುಭವಗಳ ಆಧಾರದಲ್ಲಿ ಪೂಜೆ ಪದ್ಧತಿಗಳನ್ನ ಮಾಡ್ತಲೇ ಇವೆ. ಕೋಟಿ ಕೋಟಿ ಆರಾಧನಾ ಮಂದಿರಗಳು ಜಗತ್ತಿನ ಎಲ್ಲಾ ಕಡೆಯೂ ಇವೆ. ದಿನಕ್ಕೆ 5 ಬಾರಿ ಪ್ರಾರ್ಥಿಸುವ ಮೂಲಕ ಮಾನವೀಯತೆ ಬೆಳೆಸಿಕೊಳ್ಳಬೇಕೆಂಬ ಪಾಠವನ್ನ ಸಾರುವ ಇಸ್ಲಾಂ ಧರ್ಮ, ದಿನಕ್ಕೆ 3 ಬಾರಿ ದೇವರ ಪೂಜೆ ನಡೆಸುವ ಮೂಲಕ ಜಗತ್ತಿಗೆ ಶಾಂತಿ ಬಯಸುವ ಹಿಂದೂ ಧರ್ಮ, ಸರ್ವರನ್ನೂ ಪ್ರೀತಿಯಿಂದ ಗೆಲ್ಲಬಹುದೆಂಬ ಸಾರುವ ಕ್ರೈಸ್ತ ಧರ್ಮ, ಹಾಗೂ ಇತರ ಮತ ಧರ್ಮಗಳಿದ್ದರೂ ಜಗತ್ತಿನ ಎಲ್ಲಾ ಕಡೆಯೂ ಕೂಡ ಹಿಂಸಾಚಾರಗಳು ತಾಂಡವವಾಡ್ತಾ ಇದ್ದಾವೆ. ಭಯೋತ್ಪಾದನೆ ಎಂಬ ರಾಕ್ಷಸಿ ಪ್ರವೃತ್ತಿ ದಿನನಿತ್ಯ ಸಾಕ್ತಲೇ ಇದೆ ಸ್ನೇಹಿತರೆ. ಹಾಗಾದ್ರೆ ಶಾಂತಿಯಿಂದ ಬಾಳಬೇಕೆಂಬ ನಮ್ಮ ಕನಸು ಭಗ್ನವಾಗಿದೆ. ನಿರಾತಂಕ ಬದುಕು ನಮಗಿಲ್ಲ. ಭಯವಿಲ್ಲದೆ ಮನೆಯಲ್ಲೇ ಮಲ್ಕೊಳ್ಳೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ನಿತ್ಯದ ಬದುಕು ಪರಸ್ಪರ ದೋಷಣೆ, ಮತ್ಸರ, ಹೊಡೆದಾಟಗಳೇ ಮೀಸಲೆಂಬಂತೆ ಕಾಣ್ತಾ ಇದೆ. ಇವನ್ನೆಲ್ಲ ನೋಡಿದಾಗ ಎಲ್ಲಿದೆ ನಾಗರಿಕತೆ, ಎಲ್ಲಿದೆ ಸುಸಂಸ್ಕೃತ ಬದುಕು, ಎಲ್ಲಿದೆ ಶಾಂತಿ ನೆಮ್ಮದಿ? ಭಯವಿಲ್ಲದ ಬದುಕು ನಮ್ಮದಾಗಬೇಕಿದ್ರೆ ನಮಗೆ ಬೇಕಾಗುವ ನಾಗರಿಕ ಪ್ರಜ್ಞೆ ಬೇಕು. ಬನ್ನಿ ಹಾಗಾದ್ರೆ ಆದರ್ಶ ನಾಗರಿಕ ಬದುಕಿನ ಪ್ಲಾನ್ ಏನು ಅನ್ನೋದನ್ನ ಮುಂದಿನ ಭಾಗದಲ್ಲಿ ತಿಳಿಸ್ತೀನಿ ಸ್ನೇಹಿತರೆ. ಈಗ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮದಲ್ಲಿ ಒಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ಸೊ ಸ್ನೇಹಿತರೆ, ನಾಗರಿಕ ಬದುಕು ಹೇಗಿರಬೇಕು ಅನ್ನೋ ಅರಿವಿನ ಮಾತುಗಳನ್ನ ತಿಳಿಸ್ತಾ ಇದ್ದೆ. ಹಾಗಾದ್ರೆ ಆದರ್ಶ ನಾಗರಿಕ ಬದುಕಿನ ಪ್ಲಾನ್ ಇದಾಗಿದೆ. ಇದು ಯಾವುದೇ ಸರ್ಕಾರಿ ಯೋಜನೆ ಅಲ್ಲ ಸ್ನೇಹಿತರೆ, ಇದು ನಮ್ಮ ಸಮುದಾಯವನ್ನು ಬೆಳೆಸುವ ಒಂದು ಲೈಫ್ ಸ್ಟೈಲ್ ಸ್ಕೀಮ್ ಆಗಿದೆ. ಮೊದಲನೇದಾಗಿ ಡಿ ಫಾರ್ ಡಿಸಿಪ್ಲಿನ್, ಶಿಸ್ತು ಅಂತಾನೆ ಹೇಳ್ಬಹುದು. ರೋಡ್ನಲ್ಲಿ ಗಾಡಿ ಓಡಿಸೋದಾಗ್ಲಿ, ಸರತಿ ಸಾಲಿನಲ್ಲಿ ನಿಲ್ಲೋದಾಗ್ಲಿ, ಹಾಗೆ

ಅಂದ್ರೆ ಕರ್ತವ್ಯ. ಹಕ್ಕುಗಳ ಬಗ್ಗೆ ಮಾತನಾಡೋ ಮುಂಚೆ ನಮ್ಮ ಕರ್ತವ್ಯಗಳನ್ನ ನೆನಪು ಮಾಡ್ಕೊಳ್ಳೋಣ. ಟೈಮ್ಗೆ ಸರಿಯಾಗಿ ಟ್ಯಾಕ್ಸ್ ಕಟ್ಟೋದು, ಓಟ್ ಮಾಡೋದು, ನಮ್ಮ ಸುತ್ತಲಿನ ಪರಿಸರವನ್ನ ಸ್ವಚ್ಛವಾಗಿ ಇಟ್ಕೊಳ್ಳೋದು, ಇದೆಲ್ಲ ನಮ್ಮ ಕರ್ತವ್ಯವಾಗಿರುತ್ತೆ. ಯಾಕಂದ್ರೆ ನಿಮ್ಮ ಕರ್ತವ್ಯವೇ ನಿಮ್ಮ ಹಕ್ಕಿಗೆ ಶಕ್ತಿ ಅಂತಾನೆ ಹೇಳ್ಬಹುದು. ಇನ್ನ ನಾಲ್ಕನೇದಾಗಿ ಡಿ ಫಾರ್ ಡಿವೋಷನ್, ಅಂದ್ರೆ ಡೊನೇಷನ್ ಅಂತಾನೆ ಹೇಳ್ಬಹುದು, ಸಮರ್ಪಣೆ. ಡೊನೇಷನ್ ಅಂತಂದ್ರೆ ಬರೀ ಹಣ ಕೊಡೋದಲ್ಲ ಸ್ನೇಹಿತರೆ, ವೀಕೆಂಡ್ ನಲ್ಲಿ ನಿಮ್ಮ ಟೈಮ್ ಕೊಡಬಹುದಾ? ಯಾವ್ದಾದ್ರೂ ಸ್ವಯಂ ಸೇವಾ ಸಂಸ್ಥೆಗಳ ಜೊತೆಗೆ ಸೇರಿ ಕೆಲಸ ಮಾಡಬಹುದಾ? ವೃದ್ಧಾಶ್ರಮಕ್ಕೋ ಅಥವಾ ಅನಾಥಾಶ್ರಮಕ್ಕೋ ನಿಮ್ಮ ಒಂದು ದಿನವನ್ನ ಮೀಸಲಿಡಿ. ನಿಮ್ಮ ಸ್ವಲ್ಪ ಸಮಯ ಬೇರೆಯವರ ಜೀವನದಲ್ಲಿ ದೊಡ್ಡ ಬೆಳಕಾಗಬಹುದು ಅಲ್ವಾ? ಸೊ ಇನ್ನ ಐದನೇದಾಗಿ ಡಿಗ್ನಿಟಿ, ಅಂದ್ರೆ ಗೌರವ. ಎಲ್ಲದಕ್ಕಿಂತ ಮುಖ್ಯವಾಗಿ ಎಲ್ಲರನ್ನೂ ಗೌರವಿಸಿ. ನಿಮ್ಮ ಜಾತಿ, ಧರ್ಮ, ಸ್ಥಾನಮಾನ ಯಾವ್ದಾದ್ರೂ ಇರ್ಲಿ, ಪ್ರತಿಯೊಬ್ಬ ಮನುಷ್ಯನನ್ನ ಗೌರವದಿಂದ ನೋಡ್ಕೊಳ್ಳಿ. ಸಮುದಾಯ ಅಂತಂದ್ರೆ ನಾವೆಲ್ಲ ಒಟ್ಟಾಗಿ ಬಾಳೋದು ಅಂತ ಅರ್ಥ. ಇಲ್ಲಿ ಡಿಗ್ನಿಟಿ ಮುಖ್ಯ, ಎಲ್ಲರೂ ಸಮಾನರು. ಸೊ ಸ್ನೇಹಿತರೆ, ಈ ಐದು ಡಿ ಪ್ಲಾನ್ ಅಂದ್ರೆ ಡಿಸಿಪ್ಲಿನ್, ಡೈಲಾಗ್, ಡ್ಯೂಟಿ, ಡಿವೋಷನ್ ಮತ್ತು ಡಿಗ್ನಿಟಿ, ಇವು ನಮ್ಮ ಬದುಕಿನ ಗುಣಮಟ್ಟವನ್ನ ಹೆಚ್ಚಿಸುತ್ತೆ. ನಾಳೆಯ ಉತ್ತಮ ಸಮಾಜಕ್ಕೆ ನಾವು ಇವತ್ತು ಹಾಕುವ ಬುನಾದಿ ಇದು ಅಂತಾನೆ ಹೇಳ್ಬೋದು. ನೆನ್ಪಿಡಿ ಸ್ನೇಹಿತರೆ, ಸರ್ಕಾರ ಯೋಜನೆ ಕೊಡಬಹುದು, ಆದ್ರೆ ಅದನ್ನ ಯಶಸ್ವಿ ಮಾಡೋದು ನಮ್ಮ ನಿಮ್ಮ ಕೈಯಲ್ಲಿದೆ. ಒಳ್ಳೆಯ ನಾಗರಿಕರಾಗಿ ಬದುಕೋದು ಅಂತಂದ್ರೆ ಬರೀ ಬದುಕೋದು ಅಲ್ಲ, ಉತ್ತಮ ಸಮಾಜವನ್ನು ಕಟ್ಟುವಲ್ಲಿ ಕೈ ಜೋಡಿಸುವುದು ಸ್ನೇಹಿತರೆ. ಸೊ ಈ ಪಾಸಿಟಿವ್ ನೋಟ್ನೊಂದಿಗೆ ಇವತ್ತಿನ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹಗೆಯದರೆ. ಹೆಚ್ಚುತ್ತಿದೆ ಭೂಮಿಯ ತಾಪ, ಪ್ರಕೃತಿಯ ನೋವಿಗೆ ಅಕ್ಷರ ರೂಪ ನೀಡುವ ಸಮಯ ಬಂದಿದೆ. ವಿಶ್ವ ಪರಿಸರ ದಿನದ ಅಂಗವಾಗಿ ವಿಶೇಷ ಕವನ ಸ್ಪರ್ಧೆ, ಧಗೆಯದರೆ ಕಾವ್ಯಧಾರೆ, ಭೂಮಿಯ ತಾಪ, ಅಕ್ಷರ ರೂಪ, ಪರಿಸರ ಕಾಳಜಿ, ಹಸಿರಿನ ಸಂದೇಶ ಮತ್ತು ಭೂಮಿಯ ಭವಿಷ್ಯದ ಕುರಿತ ಮನಮುಟ್ಟುವ ಕವನಗಳ ಸಂಭ್ರಮ. ಈ ವಿಶೇಷ ಕಾರ್ಯಕ್ರಮವನ್ನು ತಪ್ಪದೆ ಆಲಿಸಿ ಜೂನ್ 5 ಶುಕ್ರವಾರ ಬೆಳಗ್ಗೆ 11 ಗಂಟೆಗೆ. ವಿಶ್ವ ಪರಿಸರ ದಿನದ ವಿಶೇಷ ಕಾವ್ಯ ವಾಚನ ಕಾರ್ಯಕ್ರಮ ಬೆಳಗ್ಗೆ 11 ಗಂಟೆಗೆ ನಿಮ್ಮ ನೆಚ್ಚಿನ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ. ತಿಂಗಳ ಕೊನೆಗೆ ಸಿಗೋ ಸಂಬಳ ಅಷ್ಟಕ್ಕಷ್ಟೇ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹಾಗಾದ್ರೆ ನಿಮ್ಮ ಸೇಲ್ಸ್ ಎಕ್ಸ್ಪೀರಿಯನ್ಸ್ಗೆ ಇಲ್ಲಿದೆ ಒಂದು ಬಂಪರ್ ಅವಕಾಶ. ಶಿವಮೊಗ್ಗದ ಪ್ರಸಿದ್ಧ ಸೋಲಾರ್ ಕಂಪನಿಯಲ್ಲಿ ಸೇಲ್ಸ್ ಎಕ್ಸಿಕ್ಯೂಟಿವ್ ಹುದ್ದೆಗಳು ಖಾಲಿ ಇವೆ.
1: ಹೌದು, ಇಲ್ಲಿ ನಿಮಗೆ ಸಿಗುತ್ತೆ ಫಿಕ್ಸ್ಡ್ ಸ್ಯಾಲರಿ, ಅದರ ಜೊತೆಗೆ ಪ್ರತಿ ತಿಂಗಳು ಬರೋಬ್ಬರಿ 30,000-50,000 ಸೂಪರ್ ಇನ್ಸೆಂಟಿವ್ ಗಳಿಸೋ ಅದ್ಭುತ ಚಾನ್ಸ್. ಇನ್ಯಾಕ್ತಡ ಈ ಸುವರ್ಣ ಅವಕಾಶ ಹಿಂದೆ ನಿಮ್ಮದಾಗಿಸಿಕೊಳ್ಳಿ. ತಕ್ಷಣ ನಿಮ್ಮ ಅಪ್ಡೇಟೆಡ್ ರೆಸ್ಯೂಮ್ ಅನ್ನ ನಮ್ಮ ವಾಟ್ಸ್ಆಪ್ ನಂಬರ್ 9480752298 ಈ ನಂಬರ್ಗೆ ಸೆಂಡ್ ಮಾಡಿ. ನೆನ್ಪಿಡಿ, ಅರ್ಜಿ ಸಲ್ಲಿಸಲು June 10, 2026 ಕೊನೆಯ ದಿನವಾಗಿದೆ. ಈಗಲೇ ವಾಟ್ಸ್ಆಪ್ ಮಾಡಿ 9480752298.
2: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈಚುವಲ್. ಭೇಟಿ ಕೊಡಿ ಮೈತ್ರಿ ಮೈಚುವಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈಚುವಲ್.
3: ಯಾರಿಗಾದ್ರೂ ಬ್ರೈನ್ ಸ್ಟ್ರೋಕ್ ಆಗಿದ್ದನ್ನ ನಾನು ಇದುವರೆಗೂ ನೋಡೇ ಇರ್ಲಿಲ್ಲ. ಇದು ಪ್ಯಾರಾಲಿಸಿಸ್ ಅಟ್ಯಾಕ್ ತರನೇ ಇತ್ತು. ಅಪ್ಪನ ಮುಖ ಇದ್ದಕ್ಕಿದ್ದಂಗೆ ಸೊಟ್ಟಗಾಯಿತು, ನೋಡೋದಕ್ಕೆ ಭಯ ಆಯ್ತು.
4: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538879698 ಅಥವಾ ಟೋಲ್ ಫ್ರೀ ಸಂಖ್ಯೆ 1800309039 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್ ಶಿವಮೊಗ್ಗ.
0: ಹಾಯ್, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸಂಜೆಯ ಸಮಯ 6 ಗಂಟೆ ಆಗಿದೆ. ಪ್ರತಿ ದಿನದಂತೆ ನಿಮ್ ಜೊತೆ ಮಾತಾಡೋದಕ್ಕೆ ಮಿಸ್ ಮಾಡಿದ್ರೆ ಇವತ್ತು ಕೂಡ ನಾನ್ ಬಂದಿದ್ದೀನಿ ಅರ್ಜುನ್ ಶ್ರೀಧರ್. ಈಗ ನೀವು ಕೇಳ್ತಾ ಇರೋದು ಸಂಜೆಯ 6 ಗಂಟೆಯ ವಿಸ್ಮಯ ಜಗತ್ತು ಕಾರ್ಯಕ್ರಮ. ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನೀವು ಸಹ ಇವತ್ತು ನಾವು ಮಾತಾಡ್ತಾ ಇರುವಂತಹ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಅಂಡ್ ಹಾಗೆ ನೀವು ಸಹ ನಮ್ಮ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ನಿಮಗೆ ಗೊತ್ತಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ಕೂಡ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಹಾಗೆ ಇವತ್ತಿನ ಶೋನ ಕೇಳಿಸ್ಕೊಳ್ತಾ ಇದ್ರೆ ನಮ್ಮ ಶೋನಲ್ಲಿ ನಾವು ಇವತ್ತು ಮಾತಾಡ್ತಾ ಇರುವಂತಹ ವಿಷಯದ ಬಗ್ಗೆ ಕೂಡ ನಿಮಗೆ ಗೊತ್ತಿರುವಂತಹ ಒಂದು ಕ್ಯೂರಿಯಸ್ ಆಗಿರುವ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ಕೂಡ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಸೊ ಅದನ್ನೆಲ್ಲ ಮಾಡೋದಕ್ಕೂ ಮುಂಚೆ ನೀವೇನಾದರೂ ಮನೇಲಿ ಕೂತು ಕಾಫಿ ಕುಡಿತಾ ಇದ್ರ ಅಂತಂದ್ರೆ, ಅಥವಾ ಈವ್ನಿಂಗ್ ಆಗಿರೋದ್ರಿಂದ ಸ್ವಲ್ಪ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಸ್ವಲ್ಪ ವಾಕ್ ಮಾಡೋಣ ಅಂತೇಳಿ ವಾಕ್ ಮಾಡ್ತಾ ಇದ್ರೆ ನಮ್ಮ ಇವತ್ತಿನ ಶೋನ ಕೂಡ ಕೇಳಿಸ್ಕೊಳ್ಳಿ. ಅಂಡ್ ಹಾಗೆ ನಿಮ್ಮ ಮಕ್ಕಳು ಕೂಡ ಸಖತ್ ಕ್ಯೂರಿಯಸ್ ಆಗಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳ ಬಗ್ಗೆ ನಿಮ್ಮ ಹತ್ರ ಏನಾದರೂ ಚರ್ಚೆ ಮಾಡ್ತಿರೋ ಅಂದರೆ ಆ ವಿಷಯಗಳನ್ನ ಕೂಡ ಅವ್ರ ಹತ್ರನೇ ರೆಕಾರ್ಡ್ ಮಾಡಿಸಿ ನಮಗೂ ಕೂಡ ಶೇರ್ ಮಾಡಬಹುದು. ಹೇಗೆ ಏನು ಅಂತೆಲ್ಲ ನಾನು ಹೇಳ್ತೀನಿ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮಕ್ಕೆ ನಿಮಗೆಲ್ರಿಗೂ ಸ್ವಾಗತ. ಇವತ್ತಿನ ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನೀವು ನಮ್ಮ ಜೊತೆ ಮಾತಾಡಬೇಕು ಅಂತಾದರೆ ನಮ್ಮ ಸಂಖ್ಯೆಗೆ ವಾಟ್ಸಪ್ಪಲ್ಲಿ ವಾಯ್ಸ್ ನೋಟ್ನ ಕಳಿಸ್ಕೊಡಿ ಅಥವಾ ಮೆಸೇಜ್ ಕೂಡ ಮಾಡಿ, ಟೆಕ್ಸ್ಟ್ನ ನಾವಿಲ್ಲಿ ಓದ್ತೀವಿ. ನೀವು ಕೂಡ ನಮ್ಮ ಶೋನಲ್ಲಿ ಭಾಗವಹಿಸಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ನಮ್ಮ ಸಂಖ್ಯೆನ ನೋಟ್ ಮಾಡ್ಕೊಳ್ಳಿ, 9680962799. ಈ ಸಂಖ್ಯೆಗೆ ನೀವು ನಿಮಗೆ ತಿಳಿದಿರುವಂತಹ ಕ್ಯೂರಿಯಸ್ ಆಗಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಚಾರಗಳನ್ನ ಹಂಚ್ಕೊಳ್ಬೋದು. ಹಾಗಾದ್ರೆ ಯಾವ ಥರದ ವಿಷಯಗಳು ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ ನೋಡಿ, ಒಂದು ವಿಚಾರವನ್ನು ಯೋಚನೆ ಮಾಡಿದ್ರೆ ನಮಗೊತ್ತಿರುವಂತಹ ಜಗತ್ತು, ಅದರಲ್ಲಿ ನಾವು ನೋಡೋದು, ಕೇಳೋದು, ಫೀಲ್ ಮಾಡೋದು, ಅದರ ಹಿಂದೆ ಕೆಲವೊಂದಷ್ಟು ಅದ್ಭುತವಾದಂತಹ ವಿಚಾರಗಳಿರುತ್ತೆ. ಅವುಗಳಲ್ಲಿ ನಾವು ಕೂಡ ಅದನ್ನ ಫೀಲ್ ಮಾಡಿರ್ತೀವಿ, ಆದರೆ ಅದ್ರ ಬಗ್ಗೆ ಯೋಚನೆ ಮಾಡಿರೋದಿಲ್ಲ. ಉದಾಹರಣೆಗೆ ನೋಡಿ, ನಾವು ಓಡಾಡುವಂತಹ ದಾರಿ, ನಾವು ಕಾಲಿಡೋ ಜಾಗ, ನಾವು ಉಸಿರಾಡೋ ಗಾಳಿ, ನಮಗೆ ನಗು ತರಿಸೋ ವಿಷಯ, ಹಾಗೆ ನಾವು ಅನುಭವಿಸುವ ಪ್ರತಿ ಕ್ಷಣ ಕೂಡ ಒಂದು ಸಿಂಪಲ್ ಅನಿಸುತ್ತೆ. ಆದರೆ ಅದರ ಹಿಂದೆ ಒಂದು ಲಾಜಿಕ್ ಇರುತ್ತೆ, ಸೈನ್ಸ್ ಇರುತ್ತೆ, ಮತ್ತು ಒಂದು ಮ್ಯಾಜಿಕ್ ಕೂಡ ಇರುತ್ತೆ ಅಂತಲೇ ಹೇಳ್ಬೋದು. ಅಷ್ಟೇ ಅಲ್ಲ, ಈ ವಿಚಾರಗಳು ನಮಗೆ ಮಿಸ್ಟ್ರಿ ಅಂತ ಕೂಡ ಅನಿಸ್ಬಹುದು. ಹಾಗಾದರೆ ಈ ಒಂದು ಜಗತ್ತು ಕೇವಲ ಬದುಕೋಕೆ ಸ್ಥಳ ಅಷ್ಟೇ ಅಲ್ಲ, ಇಲ್ಲಿ ಹಲವಾರು ಕ್ಯೂರಿಯಾಸಿಟಿ ಹುಟ್ಟಿಸುವಂತಹ ವಿಷಯಗಳಿದೆ. ಸೊ ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಡೈಲಿ ಲೈಫ್ ನಲ್ಲಿ ನಾವು ನೋಡುವಂತಹ ಈ ಕ್ಯೂರಿಯಸ್ ಆಗಿರುವ ವಿಷಯಗಳ ಬಗ್ಗೆ, ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಗಳ ಬಗ್ಗೆ, ಕೆಲವೊಂದಿಷ್ಟು ಸೀಕ್ರೆಟ್ಸ್ ಗಳ ಬಗ್ಗೆ ಮತ್ತೆ ಅನ್ಬಿಲೀವಬಲ್ ಟ್ರೂತ್ಸ್ ಗಳನ್ನ, ಮಿಸ್ಟೀರಿಯಸ್ ವಿಚಾರಗಳನ್ನ ನಮ್ಮ ಶೋ ನಲ್ಲಿ ಎಕ್ಸ್ಪ್ಲೋರ್ ಮಾಡೋಣ. ಇದರ ಕಾರಣ ಇಷ್ಟೇ, ಜ್ಞಾನ ಅಂದ್ರೆ ಪುಸ್ತಕದಲ್ಲಿರೋ ಪ್ಯಾರಾಗ್ರಾಫ್ ಅಲ್ಲ. ಜ್ಞಾನ ಅಂದ್ರೆ ನಮಗೇನ್ ಗೊತ್ತಿರಲ್ಲ, ಆ ಗೊತ್ತಿಲ್ಲದೆ ಇರುವಂತಹ ವಿಷಯ ನಮಗೆ ಫೀಲ್ ಆದಾಗ ಅಲ್ಲಿಂದ ಹುಟ್ಟುತ್ತಲ್ಲ ಆ ಕ್ಯೂರಿಯಾಸಿಟಿ, ಅದೇ ಒಂದು ಜರ್ನಿ. ಸೊ ಈ ಕ್ಯೂರಿಯಸ್ ಆಗಿರೋ ಜರ್ನಿನಲ್ಲಿ ನಿಮ್ಮ ಮೈಂಡ್ ನ ಓಪನ್ ಮಾಡಿಕೊಂಡು ಜಸ್ಟ್ ಕೇಳೋದಲ್ಲ, ಕ್ಯೂರಿಯಸ್ ಆಗಿ ಫೀಲ್ ಮಾಡಿ ಅಂಡ್ ಎಂಜಾಯ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಶೋನಲ್ಲಿ ನಾನು ನಿಮಗೆ ತಿಳಿಸೋಕೆ ಹೊರಟಿರುವಂತಹ ವಿಷಯ ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ. ಏನಪ್ಪ ವಿಷಯ ಅಂತ ಕೇಳ್ತಿದ್ದೀರಾ? ಆಬ್ವಿಯಸ್ಲಿ ನಿಮಗೆಲ್ಲ ಗೊತ್ತೇ ಇದೆ, ನಾಗರ ಪಂಚಮಿ ಹಬ್ಬ ಬಂತು ಅಂತಂದ್ರೆ ನಾಗರ ಹಾವಿಗೆ ಹಾಲು ಎರೆಯೋದನ್ನು ನೋಡಿರ್ತೀವಿ. ಸೊ ಅಥವಾ ಹುತ್ತೆಗಳೆಲ್ಲೆಲ್ಲಿರುತ್ತೆ ಅಲ್ಲೆಲ್ಲ ಹೋಗಿ ಹಾಲು ಎರೆಯೋದನ್ನು ನೋಡಿರ್ತೀವಿ, ಅಂಡ್ ದೇವಸ್ಥಾನಗಳಿಗೆ ಕೂಡ ಹೋಗಿ ಹಾಲನ್ನು ಹಾಕ್ತಾ ಇರ್ತೀವಿ. ಅದೇ ಥರ ಕೆಲವೊಂದು ಕಡೆಗಳಲ್ಲಿ, ಕೆಲವೊಂದು ದೇವಸ್ಥಾನಗಳಲ್ಲಿ ನೈವೇದ್ಯಕ್ಕೆ ಅಂತ ಹೇಳಿ ಆಹಾರಗಳನ್ನು ಇಡೋದ್ರ ಜೊತೆನಲ್ಲಿ ಹಾಲನ್ನು ಕೂಡ ಇಟ್ಟಿರ್ತಾರೆ. ಸೊ ನೀವು ಸಹ ನೋಡಿರ್ತೀರಾ, ಆ್ಯಂಡ್ ಆ ರೀತಿ ನೀವು ಕೂಡ ಮಾಡಿರಬಹುದು. ಏನಿವೆ ಇವತ್ತು ನಾನು ಮಾತಾಡ್ತಿರುವಂತಹ ವಿಷಯ ಏನಪ್ಪ ಅಂತಂದರೆ, ಇಲ್ಲಿ ಗಣಪತಿ ಹಾಲು ಕುಡಿದಿತ್ತು ಅನ್ನುವಂತಹ ಒಂದು ನಂಬಿಕೆ ಇದೆ. ಈ ಒಂದು ಅಚ್ಚರಿಯ ಕಥೆಯ ಬಗ್ಗೆ ಇವತ್ತಿನ ಶೋನಲ್ಲಿ ನಾನು ಹೇಳ್ತಾ ಇದ್ದೀನಿ. ಗಣಪತಿ ಹಾಲು ಕುಡಿಯತ್ತಾ, ನೀವೊಂದು ಸಿನಿಮಾದಲ್ಲಿ ಕೂಡ ನೋಡಿರ್ತೀರಾ ಗಣಪತಿ ಹಾಲು ಕುಡಿಯೋದನ್ನು. ಇವತ್ತು ಆ ರೀತಿಯ ಒಂದು ರಿಯಲ್ ಸ್ಟೋರಿ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಇವತ್ತಿನ ಶೋನ ಕೇಳಿಸ್ಕೊಳ್ತಾ ರೀ, ಸಾಂಗ್ನ ಕೂಡ ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ನಾನು ಆರ್ ಜೆ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ ನಾಡಿ ಪೂರ್ಣ ಫ್ಯಾಮ್ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜ ಶ್ರೀಧರ್. ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನಾಗಲೇ ಹೇಳ್ತಾ ಇದ್ದೆ, ಗಣಪತಿ ಹಾಲು ಕುಡಿದಂತಹ ಒಂದು ಅಚ್ಚರಿಯ ಕಥೆ ಬಗ್ಗೆ ಹೇಳ್ತೀನಿ ಅಂತ ಹೇಳಿ. ಸೊ ಈ ಒಂದು ವಿಚಾರ ನಿಮಗೂ ಕೂಡ ಗೊತ್ತಿರಬಹುದು, ಗೊತ್ತಿಲ್ಲದರೆ ಇವತ್ತಿನ ಶೋನಲ್ಲಿ ಕೇಳಿಸ್ಕೊಳ್ತಾ ಎಂಜಾಯ್ ಮಾಡಿ. ಹಾಗೆ ಇವತ್ತಿನ ಶೋಗೆ ಬರೋದಾದರೆ, ಸೆಪ್ಟೆಂಬರ್ 21, 1995 ಬೆಳಗಿನ ಜಾವ, ದಕ್ಷಿಣ ದೆಹಲಿಯ ಭಕ್ತನೊಬ್ಬ ಒಂದು ಚಮಚದಲ್ಲಿ ಹಾಲನ್ನು ತುಂಬಿಸಿ ಅದನ್ನು ಗಣಪತಿಯ ಮೂರ್ತಿಯ ಸೊಂಡಲಿಗೆ ಹಿಡಿತಾನೆ. ನೋಡು ನೋಡ್ತಾ ಇದ್ದಂತೆಯೇ ಚಮಚದಲ್ಲಿದ್ದಂತಹ ಹಾಲೆಲ್ಲ ಕೂಡ ಕಡಿಮೆ ಆಗೋದಕ್ಕೆ ಶುರುವಾಗುತ್ತೆ. ಕೊನೆಗೆ ಇಡೀ ಚಮಚ ಖಾಲಿ ಆಗಿದ್ದನ್ನು ನೋಡ್ಬಿಟ್ಟು ಆ ಭಕ್ತ ಗಣಪತಿ ಹಾಲನ್ನು ಕುಡಿತಾ ಇದ್ದಾನೆ ಅಂಥೇಳಿ ಜೋರಾಗಿ ಹೇಳ್ತಾನೆ. ಕೂಡಲೇ ಈ ಸುದ್ದಿ ಕಾಡ್ಗಿಚ್ಚಿನ ಥರ ಎಲ್ಲ ಕಡೆಗೆ ಹರಡಿಬಿಡುತ್ತೆ. ಮಧ್ಯಾಹ್ನದ ಹೊತ್ತಿಗೆ ಈ ಸುದ್ದಿ ಕೇವಲ ಭಾರತದಲ್ಲಿ ಮಾತ್ರ ಅಲ್ಲ, ಇಂಗ್ಲೆಂಡ್, ಕೆನಡಾ, ಅರಬ್ ದೇಶಗಳು, ನೇಪಾಳ ಮುಂತಾದ ದೇಶಗಳಿಗೂ ಕೂಡ ಹಬ್ಬ ಬಿಡುತ್ತೆ. ಆಗ ಎಲ್ಲರೂ ಕೂಡ ದೇವಸ್ಥಾನಗಳಿಗೆ ಅಥವಾ ಮನೆಗಳಲ್ಲಿರುವಂತಹ ಗಣಪತಿ ಮೂರ್ತಿಗೆ ಹಾಲನ್ನು ಕುಡಿಸೋದಕ್ಕೆ ಶುರು ಮಾಡೇ ಬಿಡ್ತಾರೆ. ಗಣಪತಿ ಕೂಡ ಹಾಲನ್ನು ಕುಡಿದ ಅಂಥೇಳಿ ಕೆಲವರು ತಮ್ಮ ತಮ್ಮ ಮನೆಯಲ್ಲಿದ್ದಂತಹ ಲೋಹದ ಗಣಪತಿಗೆ ಕೂಡ ಹಾಲನ್ನು ಕೊಟ್ಟಾಗ ಲೋಹ ಮೂರ್ತಿ ಕೂಡ ಹಾಲನ್ನು ಕುಡಿತು ಅಂತ ಹೇಳ್ತಾರೆ. ಇಂಗ್ಲೆಂಡ್ನಲ್ಲಿ 25,000 ಪಿಂಟ್ ಹಾಲು ಮಾರಾಟ ಆಗುತ್ತೆ. ದೆಹಲಿಯಲ್ಲಿ ಹಾಲಿನ ಮಾರಾಟ ಒಂದು ದಿನದಲ್ಲಿ 30% ಹೆಚ್ಚಿಗೆ ಆಗುತ್ತೆ. ಬೆಂಗಳೂರಿನಲ್ಲಿ ಕಂದಮಗಳಿಗೆ ಕುಡಿಸೋದಕ್ಕೆ 100 ml ಹಾಲು ದೊರೀತಾ ಇರಲಿಲ್ಲ ಅಂತಲೇ ಹೇಳ್ಬೋದು. ಶಾಲಾ ಕಚೇರಿಗಳು ಬಣಗುಡ್ತಾ ಇರ್ತವೆ. ಎಲ್ಲ ದೇವಸ್ಥಾನಗಳಲ್ಲೂ ಕೂಡ ದೊಡ್ಡ ದೊಡ್ಡ ಕ್ಯೂ, ರಸ್ತೆಗಳೆಲ್ಲ ವಾಹನಗಳಿಂದನೇ ತುಂಬಿಕೊಂಡೋಗಿರುತ್ತೆ. ಸೊ ಇದರಿಂದ ಸಂಚಾರ ಕೂಡ ತೊಂದರೆ ಆಗ್ತಾ ಇರುತ್ತೆ. ಭಾರತ ಸರ್ಕಾರದ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಯ ಪ್ರತಿನಿಧಿಗಳು ಗಣಪತಿಗೆ ಹಾಲನ್ನು ಕುಡಿಸೋದಕ್ಕೆ ದೇವಾಲಯಕ್ಕೆ ಕೂಡ ಬರ್ತಾರೆ. ಚಮಚದಲ್ಲಿ ಹಾಲನ್ನು ತುಂಬಿರ್ತಾರೆ, ಆ ಹಾಲಿಗೆ ಸ್ವಲ್ಪ ಬಣ್ಣವನ್ನು ಬೆರೆಸ್ತಾರೆ. ಬಣ್ಣ ಬೆರೆಸಿದಂತಹ ಹಾಲನ್ನು ಗಣಪತಿ ಸೊಂಡಲಿಗೆ ಹಿಡಿತಾರೆ. ಹಾಲು ಗಣಪತಿಯ ಸೊಂಡಲಿನ ಸಂಪರ್ಕಕ್ಕೆ ಎಲ್ಲೆಲ್ಲಿ ಬಂದಿತ್ತೋ ಅಲ್ಲಿ ಬಣ್ಣ ಮೂಡೋದಕ್ಕೆ ಶುರುವಾಗುತ್ತೆ. ನೋಡಿ ನೋಡ್ತಾ ಇರೋದಂತೆಯೇ ಹಾಲು ನಿಧಾನವಾಗಿ ಗಣಪತಿಯ ಸೊಂಡಲಿನಿಂದ ಕೆಳಗೆ ಹರಿಯೋದಕ್ಕೆ ಶುರುವಾಗುತ್ತೆ. ದೇಹದಾದ್ಯಂತ ಹರಿದು ಗುರುತ್ವಾಕರ್ಷಣೆಯ ಕಾರಣ ಪೀಠದ ಮೇಲೆ ಹರಿದು ಕೆಳಕ್ಕೆ ಬೀಳೋದಕ್ಕೆ ಶುರುವಾಗುತ್ತೆ. ಹಾಲಿಗೆ ಬಣ್ಣ ಬೆರೆಸಿದ ಕಾರಣ ಹಾಲು ಹರಿಯುವ ಪರಿಯನ್ನ ಯಾರು ಬೇಕಾದರೂ ನೋಡ್ಬೋದಾಗಿತ್ತು. ವಿಜ್ಞಾನಿಗಳು ಈ ಪ್ರಕ್ರಿಯೆಗೆ ಕಾರಣ ಲೋಮನಾಳ ಕಾರ್ಯ ಅಂದರೆ ಕೆಪಿಲರಿ ಆ್ಯಕ್ಷನ್ ಮತ್ತು ಮೇಲ್ಮೈ ಸೆಳೆತ ಅಂದರೆ ಸರ್ಫೇಸ್ ಟೆನ್ಷನ್ ಅಂಥೇಳಿ ಹೇಳ್ತಾರೆ. ಲೋಮನಾಳ ಕಾರ್ಯ ಅಂತಂದರೆ ದ್ರವ ಪದಾರ್ಥಗಳು ಸೂಕ್ಷ್ಮನಾಳಗಳಲ್ಲಿ ಯಾವುದೇ ರೀತಿಯ ಶಕ್ತಿಯ ನೆರವಿಲ್ಲದೆ ಸ್ವಯಂ ಆಗಿ ಚಲಿಸಬಲ್ಲವು ಅಂಥೇಳಿ ಹೇಳ್ತಾರೆ. ನೀಲಗಿರಿ ಮರ 60-200 ಎತ್ತರದವರೆಗೆ ಬೆಳೆಯುತ್ತೆ. ಬೇರಿನಲ್ಲಿರುವಂತಹ ನೀರು ತುತ್ತ ತುದಿಯ ಕುಡಿಯವರೆಗೂ ಕೂಡ ಮುಟ್ಟಬೇಕಾದ್ರೆ ಅದಕ್ಕೆ ಈ ಲೋಮನಾಳ ಕಾರ್ಯವೇ ಮುಖ್ಯವಾದದ್ದು ಅನ್ನೋದು ವಿಜ್ಞಾನಿಗಳ ಅಭಿಮತ ಆಗಿದೆ. ಸೊ ಹೀಗೆ ಜನರು ಒಂದೊಂದನ್ನ ಯಾವುದಾದ್ರೂ ರೀತಿಯಲ್ಲಿ ಕಲ್ಪನೆ ಮಾಡಿಕೊಂಡು ಫುಲ್ಲು ಅದನ್ನು ವೈರಲ್ ಮಾಡಿಬಿಡ್ತಾರೆ. ಆ ಟೈಮಲ್ಲೇ ಈ ರೇಂಜಿ ಗಣಪತಿ ಹಾಲು ಕುಡಿದಿದ್ದು ವೈರಲ್ ಆಗಿಬಿಟ್ಟಿದೆ ನೋಡಿ. ಸೊ ಈ ಥರ ನೀವು ಕೂಡ ಏನಾದರೂ ವೈರಲ್ ಮಾಡಿರುವಂತಹ ವಿಷಯಗಳಿದ್ರೆ ಅದನ್ನು ಕೂಡ ಮೆಸೇಜ್ ಮಾಡಿ. ಆ್ಯಂಡ್ ಹಾಗೆ ಈ ಒಂದು ವಿಚಾರಕ್ಕೆ ಇನ್ನೂ ಸೈಂಟಿಫಿಕ್ ಆಗಿ ಏನೇನೆಲ್ಲ ಹೇಳ್ತಾರೆ, ಹಾಗೆಯೇ ನಾನು ಹೇಳಿದೆ ಅಲ್ಲ ಮೇಲ್ಮೈ ಸೆಳೆತ ಅಂಥೇಳಿ, ಇದು ದ್ರವಗಳಿಗಿರುವಂತಹ ಒಂದು ಮುಖ್ಯವಾದಂತಹ ಗುಣ ಆಗಿದೆ. ಹಾಲು, ಕಲ್ಲು ಅಥವಾ ಲೋಹದ ವಿಗ್ರಹಗಳಿಗೆ ಅಂಟಿಕೊಂಡಾಗ ವಿಗ್ರಹ ಹಾಲನ್ನು ಕುಡಿದಂತೆ ನಮಗೆ ಭಾಸ ಆಗುತ್ತೆ. ಆದರೆ ಕ್ರಮೇಣ ಗುರುತ್ವಾಕರ್ಷಣೆಗೆ ಒಳಗಾಗುವಂತಹ ಹಾಲು ನಿಧಾನವಾಗಿ ವಿಗ್ರಹದಾದ್ಯಂತ ಹರಿಯುತ್ತಾ ಕೆಳಗಿಳಿಯುತ್ತೆ. ಇದನ್ನೇ ವಿಜ್ಞಾನಿಗಳು ಪ್ರಯೋಗದ ಮೂಲಕ ಮಾಡಿ ತೋರಿಸಿಕೊಡ್ತಾರೆ. ವಿಜ್ಞಾನಿಗಳ ಈ ನಿಲುವನ್ನು ವಿದ್ಯುನ್ಮಾನ ಮಾಧ್ಯಮಗಳು ಪ್ರಕಟಿಸ್ತವೆ. ಆದರೆ ಜನಸಾಮಾನ್ಯರು ವಿಜ್ಞಾನಿಗಳ ವಿವರಣೆಗೆ ಸೊಪ್ಪು ಕೂಡ ಹಾಕಲಿಲ್ಲ ಅಂತಲೇ ಹೇಳ್ಬೋದು. ಸೊ ಇದು ಯಾವಾಗಲೂ ಕೂಡ ಆಗ್ತಾನೆ ಇರುತ್ತೆ, ಜನ ಹೇಳಿದೆ ಸರಿ ಅಂತ ಹೇಳ್ತಾ ಇರ್ತಾರೆ. ಸೊ ಇನ್ನೂ ಏನೆಲ್ಲ ಈ ವಿಚಾರದ ಬಗ್ಗೆ ಮಾತಾಡಿದರೆ ವಿಜ್ಞಾನಿಗಳ ದೃಷ್ಟಿಕೋನದಲ್ಲಿ ಇನ್ನೂ ಏನೆಲ್ಲ ವಿಚಾರಗಳನ್ನು ನಾವು ತಿಳ್ಕೋಬೋದು, ಅದ್ರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನಷ್ಟು ಮಾತಾಡೋಣ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಸಾಂಗ್ನ ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ನಾನು ಆರ್ಜಿ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬರಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬರಲಿ. ನಾನು ಆರ್ಜ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಾ ಹೇಳ್ತಾ ಇದ್ದೆ ನಿಮಗೆ ಗಣಪತಿಯ ಹಾಲು ಕುಡಿದಿರೋದ್ರ ಬಗ್ಗೆ ಹೇಳ್ತಾ ಇದ್ದೆ. ಯಾಕೆ ಈ ರೀತಿ ಹಾಲು ಕುಡಿದಿತ್ತು ಅನ್ನೋದ್ರ ಬಗ್ಗೆ ಈಗಾಗಲೇ ಸೈಂಟಿಸ್ಟ್ಗಳು ಕೂಡ ಒಂದಷ್ಟು ವಿಚಾರಗಳನ್ನ ಹೊರಗಡೆ ಹಾಕಿದ್ದಾರೆ. ಆ್ಯಂಡ್ ಅದರ ಪ್ರಕಾರವಾಗಿ ಸೊ ಅಲ್ಲಿ ಸೈಂಟಿಫಿಕ್ ಆಗಿ ನಡೆದಿರುವಂತಹ ವಿಚಾರಗಳು ನಾವಲ್ಲಿ ತಿಳ್ಕೋಬೇಕಾಗತ್ತೆ. ಆದರೆ ಜನರ ಬಾಯಿಂದ ಒಬ್ಬರಿಂದ ಒಬ್ಬರಿಗೆ ಹರಡುವಂತಹ ವಿಚಾರಗಳೇನಿದೆ ದೊಡ್ಡ ಮಟ್ಟದಲ್ಲೇ ಸುದ್ದಿ ಮಾಡುತ್ತಂತಲೇ ಹೇಳ್ಬೋದು. ಅದೇ ರೀತಿಯಲ್ಲಿ ಜಾಗತಿಕ ಮಾಸ್ ಹಿಸ್ಟೀರಿಯಾ ಕಂಡುಬಂದಿದ್ದು ಕೂಡ ಇದೆ. CNN, BBC ಹಾಗೆ ದೂರದರ್ಶನ ಮುಂತಾದ ವಾಹಿನಿಗಳು ಕೂಡ ಈ ಸುದ್ದಿಯನ್ನು ಜಗತ್ತಿನಾದ್ಯಂತ ಪ್ರಸಾರ ಮಾಡಿರ್ತಾರೆ. ಭಾರತದ ಎಲ್ಲ ಪತ್ರಿಕೆಗಳು ಹಾಗೆ ಗಾರ್ಡಿಯನ್, ನ್ಯೂಯಾರ್ಕ್ ಟೈಮ್ಸ್ ಮುಂತಾದ ಪ್ರತಿಷ್ಠಿತ ಪತ್ರಿಕೆಗಳು ಕೂಡ ಲೇಖನಗಳನ್ನು ಪ್ರಕಟ ಮಾಡಿರ್ತವೆ. ಆಗಸ್ಟ್ 20 ಮತ್ತು 21 ಮತ್ತೊಂದು ಸಾರಿ ಗಣಪತಿ ಹಾಲನ್ನು ಕುಡಿಯುವಂತಹ ಸುದ್ದಿ ಉತ್ತರ ಪ್ರದೇಶದ ಬರೈಲಿ ನಗರದಿಂದ ಹರಡುತ್ತೆ. ಈ ಸಲ ಗಣಪತಿಯ ಜೊತೆಗೆ ಶಿವ ಹಾಗೆ ದುರ್ಗೆಯರು ಕೂಡ ಹಾಲನ್ನು ಕುಡಿತಾರೆ ಅಂಥೇಳಿ ಒಂದು ವಿಚಾರ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗುತ್ತೆ. ಮತ್ತೊಂದು ಸಾರಿ ಗಣಪತಿಯು ಹಾಲನ್ನು ಕುಡಿಯುವಂತಹ ಸುದ್ದಿ ಸೆಪ್ಟೆಂಬರ್ 22, 2010 ಟ್ರಿನಿಡಾಡ್ ಪ್ರಿನ್ಸಸ್ ಟೌನಿನ ಓಂ ಶಾಂತಿ ಮಂದಿರದಲ್ಲಿ ಪ್ರಕಟವಾಗುತ್ತೆ. ಮತ್ತೊಮ್ಮೆ ಸಮೂಹ ಸನಿಯು ಕೂಡ ಆರಂಭ ಆಯಿತು ಅಂತಲೇ ಹೇಳ್ಬೋದು. ಆದರೆ ಇದು ಮೊದಲನೇಷ್ಟು ಉಗ್ರವಾಗಿ ಹರಡೋಕ್ಕೆ ಆಗಲಿಲ್ಲ. ಯಾಕೆಂತಂದರೆ ಈಗಾಗಲೇ ಜನರಿಗೆ ಸುಮಾರು ವಿಷಯಗಳು ತಿಳಿದಿರುತ್ತೆ. ಏನೇ ಆಗಲಿ, ಗಣಪತಿ ಹಾಲು ಕುಡಿದಂತಹ ವಿಚಾರ ಜಾಗತಿಕ ಮಟ್ಟದಲ್ಲಿ ಕುಖ್ಯಾತವಾಗೋದಕ್ಕೆ ನಮ್ಮ ಮೀಡಿಯಾಗಳೇ ಪ್ರಮುಖ ಕಾರಣ ಅಂತಲೇ ಹೇಳ್ಬೋದು. ವಿಚಾರ ಏನೇ ಆಗಿದ್ರೂ ಇದು ಒಂದು ರೀತಿ ಪರಮಸತ್ಯವಾಗಿದ್ದು ಅಂತಲೇ ಹೇಳ್ಬೋದು. ಒಂದು ವಿಚಾರ ಸತ್ಯಾನ ಅಥವಾ ಸುಳ್ಳ, ಅಥವಾ ಜನರಿಗೆ ಇದನ್ನು ತಿಳಿಸ್ಬಹುದಾ ತಿಳಿಸ್ಬಾರ್ದಾ, ಇದೆಲ್ಲದ್ರ ಬಗ್ಗೆ ಸ್ವಲ್ಪ ವಿಚಾರ ಮಾಡಿ ಈ ರೀತಿ ಪ್ರಕಟ ಮಾಡೋದು ಒಳ್ಳೆಯದು ಅಂತ ನಾನು ಅಂದ್ಕೊಳ್ತೀನಿ. ಆದರೆ ಈಗೆಲ್ಲ ಏನಾಗ್ತದೆ, ಒಂದು TRP ಹಿನ್ನೆಲೆಯಲ್ಲಿ ಎಲ್ಲ ವಿಚಾರಗಳು ಕೂಡ ಇನ್ನಷ್ಟು ಚಿತ್ರ ವಿಚಿತ್ರವಾಗಿ ರಂಜಕವಾಗಿ ಹೊರಗಡೆ ಬರ್ತಾ ಇದ್ದಾವೆ. ಸೊ ಹಾಗಾಗಿ ಇಂತಹ ಕೆಲಸಗಳನ್ನು ಮಾಡೋದ್ರ ಜೊತೆಯಲ್ಲಿ ಮೀಡಿಯಾಗಳು ಹೆಚ್ಚಿನ ಒಂದು ಜವಾಬ್ದಾರಿಯನ್ನು ಇಟ್ಕೊಳ್ಬೇಕಾಗತ್ತೆ. ಹಾಗೆ ಈ ರೀತಿ ಏನೇ ವಿಚಾರಗಳು ಬಂದಾಗ ಸೊ ಅದನ್ನು ಸೈಂಟಿಫಿಕ್ ಆಗಿ ಕೂಡ ನಾವು ತಿಳ್ಕೋಬೇಕಾಗತ್ತೆ. ಸುಮ್ಮನೆ ಒಂದು ವಿಷಯವನ್ನು ಹರಡೋದಕ್ಕಿಂತ ಸೈಂಟಿಫಿಕ್ ರೀಸನ್ಗಳನ್ನು ಹುಡುಕಿದ್ರೆ ಚೆನ್ನಾಗಿರುತ್ತೆ ಅಲ್ವಾ. ಸೊ ಇವತ್ತಿನ ಕಾರ್ಯಕ್ರಮ ನಿಮಗೆ ಹೇಗೆ ಅನ್ನಿಸ್ತು? ಆ್ಯಂಡ್ ನಿಮ್ಮ ಊರಲ್ಲೂ ಏನಾದರೂ ಗಣಪತಿ ಹಾಲು ಕುಡಿದಿದ್ದು ಅಥವಾ ನಾಗರಿಕಲ್ಲೂ ಹಾಲು ಕುಡಿದಿದ್ದು ಈ ಥರದ ಏನಾದರೂ ವಿಚಾರಗಳು ಇದ್ದರೆ ಅದನ್ನು ಕೂಡ ಮೆಸೇಜ್ ಮಾಡಿ ತಿಳಿಸ್ಕೊಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಆಗಿದೆ. ಕಾರ್ಯಕ್ರಮವನ್ನು ಮುಗಿಸ್ತಾಯಿದ್ದೀನಿ. ಇವತ್ತಿನ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ನಮ್ಮ ಸಂಖ್ಯೆ 9862609 9627 ಈ ಸಂಖ್ಯೆ ವಾಟ್ಸ್ಆಪ್ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ಬಾಯ್. ಎಷ್ಟು ಸಂಖ್ಯೆ ನೀವು ಕೇಳಿದ್ದು ವಿಸ್ಮಯ ಜಗತ್ತು ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಡಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ತಿಂಗಳ ಕೊನೆಗೆ ಸಿಗೋ ಸಂಬಳ ಅಷ್ಟಕ್ಕಷ್ಟೇ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹಾಗಾದ್ರೆ ನಿಮ್ಮ ಸೇಲ್ಸ್ ಎಕ್ಸ್ಪೀರಿಯನ್ಸ್ಗೆ ಇಲ್ಲಿದೆ ಒಂದು ಬಂಪರ್ ಅವಕಾಶ. ಶಿವಮೊಗ್ಗದ ಪ್ರಸಿದ್ಧ ಸೋಲಾರ್ ಕಂಪನಿಯಲ್ಲಿ ಸೇಲ್ಸ್ ಎಕ್ಸಿಕ್ಯೂಟಿವ್ ಹುದ್ದೆಗಳು ಖಾಲಿಯಿವೆ.
1: ಹೌದು, ಇಲ್ಲಿ ನಿಮಗೆ ಸಿಗುತ್ತೆ ಫಿಕ್ಸ್ಡ್ ಸ್ಯಾಲರಿ, ಅದರ ಜೊತೆಗೆ ಪ್ರತಿ ತಿಂಗಳು ಬರೋಬ್ಬರಿ 30,000 50,000 ಸೂಪರ್ ಇನ್ಸೆಂಟಿವ್ ಗಳಿಸೋ ಅದ್ಭುತ ಚಾನ್ಸ್. ಇನ್ಯಾಕ್ತಡ ಈ ಸುವರ್ಣ ಅವಕಾಶ ಇಂದೇ ನಿಮ್ಮದಾಗಿಸಿಕೊಳ್ಳಿ. ತಕ್ಷಣ ನಿಮ್ಮ ಅಪ್ಡೇಟೆಡ್ ರೆಸ್ಯೂಮ್ ಅನ್ನ ನಮ್ಮ ವಾಟ್ಸ್ಆಪ್ ನಂಬರ್ 9480752298 ಈ ನಂಬರ್ಗೆ ಸೆಂಡ್ ಮಾಡಿ. ನೆನ್ಪಿಡಿ, ಅರ್ಜಿ ಸಲ್ಲಿಸಲು June 10, 2026 ಕೊನೆಯ ದಿನವಾಗಿದೆ. ಈಗಲೇ ವಾಟ್ಸ್ಆಪ್ ಮಾಡಿ 9480752598.
2: ಅಮ್ಮ, ನಾನ್ ದೊಡ್ಡಳಾದ್ಮೇಲೆ ಡಾಕ್ಟರ್ ಆಗ್ತೀನಿ.
3: ಟ್ರೀಟ್ಮೆಂಟ್ ಹೇಗ್ ಕೊಡ್ತೀಯಾ?
2: ಬೆಳಿಗ್ಗೆ ರಾತ್ರಿ ನಂದಿನಿ ಹಾಲನ್ನೇ ಕುಡಿರಿ ಅಂತ ಸ್ಲಿಪ್ ಅಲ್ಲಿ ಬರ್ದು ಕೊಡ್ತೀನಿ.
3: ಇಂದಿನ ಮಕ್ಕಳಿಗೆ ಆರೋಗ್ಯ ಮತ್ತು ಶಕ್ತಿ ಯಾವ್ದ್ರಿಂದ ಸಿಗುತ್ತೆ ಅಂತ ಚೆನ್ನಾಗಿ ತಿಳಿದಿರುತ್ತೆ.
4: ಸ್ವಾದಿಷ್ಟಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ
5: ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಹಾಲು ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
6: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
7: ಹೂನೆ, ರೆಡಿ ಆಗ್ತಾ ಇದೆ.
6: ಏ ಅದ್ಯಾಕೆ ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
8: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
0: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತ್ಯಾಕೆ ತಡ, ಇಂದೇ ಬನ್ನಿ ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
9: ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್ ಶಿವಮೊಗ್ಗ, ಶುಭ ಸಂಜೆ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಸ್ನೆಸ್ ಬಸ್ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಡಿಯರ್ ಲಿಸನರ್ಸ್, ಸಮಯ 6:30 ಆಗಿದೆ. ಹಾಗಿದ್ಮೇಲೆ ನಾನು ನಿಮ್ಮ ಆರ್ಜೆ ಅರ್ಪಿತಾ ನಿಮ್ಮೊಟ್ಟಿಗೆ ಮಾತನಾಡೋಕೆ ಬಂದಿದ್ದು ಆಗಿದೆ. ಸೊ ಇವತ್ತಿನ ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ ಕೂಡ ಡೆಫಿನೆಟ್ಲಿ ಬಿಸ್ನೆಸ್ ಬಗ್ಗೆನೇ ಮಾತಾಡೋಣ. ಸೊ ನಾವು ಪ್ರತಿಯೊಂದಿನ ಒಂದಲ್ಲ ಒಂದು ಬಿಸ್ನೆಸ್ ಬಗ್ಗೆ ಮಾತಾಡ್ತಾನೆ ಇರ್ತೀವಿ. ಈಗ ಹೆಣ್ಮಕ್ಳು ಚೆನ್ನಾಗಿ ಕಾಣಿಸ್ಕೋಬೇಕು, ಅಂದವನ್ನು ಹೆಚ್ಚಿಸ್ಕೋಬೇಕು ಅಂದಾಗ ಡೆಫಿನೆಟ್ಲಿ ಕಾಸ್ಮೆಟಿಕ್ಸ್ ಅನ್ನೋದು ಬೇಕಾಗೇ ಬೇಕಾಗತ್ತೆ. ಈ ಕಾಸ್ಮೆಟಿಕ್ಸ್ ಜೊತೆಗೆ ಈ ಆಭರಣಗಳು, ಅದರಲ್ಲೂ ಆರ್ಟಿಫಿಷಿಯಲ್ ಆಭರಣಗಳನ್ನ ಹೆಚ್ಚಾಗಿ ಬಳಸ್ತಾರೆ. ಹಾಗಿದ್ಮೇಲೆ ಇವತ್ತು ಯಾಕೆ ನಾವು ನಮ್ಮ ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ ಒಂದು ಕಾಸ್ಮೆಟಿಕ್ಸ್ ಶಾಪ್ ಬಗ್ಗೆ ಮಾತಾಡ್ಬೋದಲ್ವಾ? ಹಾಗಿದ್ಮೇಲೆ ಇವತ್ತಿನ ಕಾರ್ಯಕ್ರಮದಲ್ಲಿ ರಾಮದೇವ್ ಫ್ಯಾನ್ಸಿ ಸ್ಟೋರ್ ಬಗ್ಗೆ ಮಾತಾಡ್ತಾ ಇದೀವಿ. ಸೊ ಈ ಒಂದು ಫ್ಯಾನ್ಸಿ ಸ್ಟೋರ್ ಅಲ್ಲಿ ಏನೆಲ್ಲ ಸಿಗುತ್ತೆ, ಬಿಸ್ನೆಸ್ ಹೇಗ್ ನಡೀತಾ ಇದೆ ಏನು ಅನ್ನೋದ್ರ ಬಗ್ಗೆ ರಾಮದೇವ್ ಫ್ಯಾನ್ಸಿ ಸ್ಟೋರ್ ನ ಮಾಲೀಕರಾಗಿರುವ ಪ್ರಕಾಶ್ ರಾಮ್ ಪಾಟೀಲ್ ಅವ್ರ ಜೊತೆ ಮಾತಾಡೋಣ. ತಡ ಮಾಡೋದು ಬೇಡ, ಕಾರ್ಯಕ್ರಮ ಪ್ರಾರಂಭ ಮಾಡೋಣ. ಪ್ರಕಾಶ್ ರಾಮ್ ಪಾಟೀಲ್ ಅವರೇ, ನಮಸ್ತೆ. ನಿಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
10: ನಮಸ್ತೆ ಮೇಡಮ್.
9: ಸರ್, ನಿಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
10: ಥ್ಯಾಂಕ್ ಯು ಮೇಡಮ್.
9: ಓಕೆ, ರಾಮ್ ಸರ್, ಪ್ರಕಾಶ್ ಸರ್, ಹೇಗಿದ್ದೀರಾ?
10: ಚೆನ್ನಾಗಿದ್ದೀವಿ ಮೇಡಮ್.
9: ಚೆನ್ನಾಗಿದ್ದೀರಾ
10: ಮೇಡಮ್?
9: ಓಕೆ, ನಮಗೆ ಪ್ರಕಾಶ್ ಸರ್ ಪರಿಚಯವನ್ನ ಮಾಡ್ಕೊಡ್ಬೋದಾ? ನೀವು ಹುಟ್ಟಿ ಬೆಳೆದಿದ್ದು ಓದಿದ್ದೆಲ್ಲ ಎಲ್ಲಿ ಸರ್?
10: ಮೇಡಮ್, ನಾವು ಹುಟ್ಟಿದ್ದು ರಾಜಸ್ಥಾನಲ್ಲಿ. 5ನೇ ಕ್ಲಾಸ್ ತನಕ ಓದಿದ್ದು ರಾಜಸ್ಥಾನಲ್ಲಿ, ಆಮೇಲೆ 1-3 ಇಯರ್ಸ್ ಓದಿರೋದು ಮುಂಬೈಯಲ್ಲಿ, ಆಮೇಲೆ ಶಿವಮೊಗ್ಗ ಬಂದಿದ್ದು ನಾವು 2005 ಅಲ್ಲಿ, ಆಮೇಲೆ ಬಿಸ್ನೆಸ್ ಶುರು ಮಾಡಿರೋದು 2017 ಅಲ್ಲಿ. ಆಮೇಲೆ ನಮ್ದು ಬಂದು ಫ್ಯಾನ್ಸಿ ಸ್ಟೋರ್ ಗಾಂಧಿ ಬಜಾರ್ ಮೇನ್ ರೋಡ್ ಅಲ್ಲಿ, ಅಪೋಸಿಟ್ ಸೇವೆರ ಪ್ಯಾಸನ್, 4ನೇ ಕ್ರಾಸ್ ಪಕ್ಕನೇ 2ನೇ ಅಂಗಡಿ.
9: ಓಕೆ, ಈಗ ರಾಜಸ್ಥಾನದಿಂದ ಶಿವಮೊಗ್ಗಕ್ಕೆ ಹೆಂಗ್ ಬಂದಿದ್ದು ಸರ್?
10: ನಮ್ಮ ಫಸ್ಟ್ ನಮ್ಮ ಬಾವಾಜಿ ಶಿವಮೊಗ್ಗ ಅಲ್ಲಿ ಅವ್ರದ್ದು ಅಂಗಡಿ ಇದೆ, ಪಟೇಲ್ ನಾವೆಲ್ಟಿ ಅಂತ ಹೇಳಿ, ನಾಗಪ್ಪ ಕೆರೆಯಲ್ಲಿ. ಅವ್ರದ್ದು ಫ್ಯಾನ್ಸಿ ಸ್ಟೋರ್ ನಮ್ಮ ಥರನೇ ಇದೆ. ಅವ್ರ ಹತ್ರ ನಾವು ಸರ್ವಿಸ್ಗೆ ಬಂದಿದ್ದು, ಆಮೇಲೆ ಫ್ಯಾನ್ಸಿ ಬಿಸ್ನೆಸ್ ಕಲ್ತ್ಕೊಂಡು ನಾವು ಸ್ವಂತ ಅಂಗಡಿ ಹಾಕಿರೋದು 2017.
9: ಓಕೆ, ನಿಮ್ಮ ರಿಲೇಷನ್ನಿಂದ ಬಿಸ್ನೆಸ್ನ ಕಲ್ತ್ಕೊಂಡು ನೀವು ಕೂಡ ಹೊಸದಾಗಿ ಬಿಸ್ನೆಸ್ ಪ್ರಾರಂಭ ಮಾಡಬಾರ್ದಲ್ಲ ಅಂತೇಳಿ ಪ್ರಾರಂಭ ಮಾಡಿದ್ದೀರಾ. ಓಕೆ, ನಮಗೀಗ ಈ ರಾಮದೇವ್ ಫ್ಯಾನ್ಸಿ ಸ್ಟೋರ್ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ. ಇಲ್ಲಿ ಏನೇನೆಲ್ಲ ಸಿಗುತ್ತೆ ಹೇಳಿ ಸರ್.
10: ಮೇಡಮ್, ನಮ್ಮಲ್ಲಿ ಆಲ್ಮೋಸ್ಟ್ ಎಲ್ಲ ಕಾಸ್ಮೆಟಿಕ್ ಐಟಮ್, ಲೋರಿಯಲ್, ಲ್ಯಾಕ್ಮಿ, ಮೆಬಿಲಿಯನ್, ಫೇಸಸ್ ಕೆನಡ, ಎನಿ ಒನ್ ಬ್ರ್ಯಾಂಡೆಡ್ ಕಂಪನಿ ಐಟಮು ಸಿಗತ್ತೆ. ಆಮೇಲೆ ಪ್ರತಿಯೊಂದು ಐಟಮ್ಗೂ ಹೋಲ್ಸೇಲ್ ರೇಟ್ ಸಿಗತ್ತೆ, ಡಿಸ್ಕೌಂಟ್ ಕೂಡ ನಾವು ಕೊಡ್ತೀವಿ. ಆಮೇಲೆ ಫ್ಯಾನ್ಸಿ ಐಟಮಲ್ಲಿ ಭಾಳ ವೆರೈಟಿ ಇದೆ, ಎಕ್ಸಾಂಪಲ್ ಇಯರಿಂಗ್, ಸೆಟ್ಸ್ಗಳು, ಬೆಂಗಲ್ಸಲ್ಲು ಬೈತಲೆ ಬರ್ಡ್ಸ್ ಇ ಟಿ ಸಿ ಎಲ್ಲ ಐಟಮು ಬರುತ್ತೆ. ಆಮೇಲೆ ಗಿಫ್ಟ್ ಸೋಪಲ್ಲಿ ತುಂಬಾ ವೆರೈಟಿ ಇದೆ, ಬೇಕಾದ್ರೆ ಒಂದ್ಸತಿ ನೀವು ಟ್ರೈ ಮಾಡ್ಬೋದು, ತುಂಬ ವೆರೈಟಿ ಇದೆ.
11: ಸೊ ಇಲ್ಲಿ ಕಾಸ್ಮೆಟಿಕ್ಸ್ ಜೊತೆಗೆ ಆರ್ನಮೆಂಟ್ಸ್ ಕೂಡ ಸಿಗುತ್ತೆ, ಅಂದರೆ ರೋಡ್ ಗೋಲ್ಡ್ ಆರ್ನಮೆಂಟ್ಸ್ ಕೂಡ ಸಿಗುತ್ತೆ, ಜೊತೆಗೆ ಗಿಫ್ಟ್ ಐಟಮ್ ಕೂಡ ಸಿಗುತ್ತೆ. ಹೇಗೆ ಸರ್ ಒಂದೇ ಕಡೆ ಇಷ್ಟೊಂದೆಲ್ಲ ಸಿಗಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಬಂದಿದ್ದು?
10: ಮೇಡಮ್ ಮೊದಲೆಯಿಂದನೇ ಅದೆಲ್ಲ ಒಂದೇ ಶಾಪಲ್ಲಿ ಇದ್ದಿತ್ತು, ಎಲ್ಲದ ಐಡಿಯಾ ಇದೆ. ಟೋಟಲ್ ನಾವು ಹೋಲ್ಸೇಲ್ ಆಗಿ ತರಿಸ್ತೀವಿ, ಹೋಲ್ಸೇಲ್ ರೇಟಾಗಿ ಮಾರ್ತೀವಿ.
11: ಸೂಪರ್. ಈಗ ನೀವೇ ಹೇಳ್ದಂಗೆ ಮುಂಚೆ ನಿಮ್ಮ ರಿಲೇಷನ್ ಹತ್ರ ಒಂದ್ ಕಡೆ ಕೆಲ್ಸಕ್ಕೆ ಮಾಡ್ತಾ ಇದ್ರಿ, ಅಂದ್ರೆ ಸರ್ವಿಸ್ ಹೇಗೆ ಮಾಡೋದು ಏನಂತ ನೋಡ್ಕೊಳ್ತಿದ್ರಿ, ನಂತರದಲ್ಲಿ ನಿಮಗೆ ಯಾಕೆ ಅನ್ನಿಸ್ತು ನೀವೇ ಯಾಕೆ ಒಂದ್ ಸ್ವಂತವಾಗಿ ಬಿಸ್ನೆಸ್ ಪ್ರಾರಂಭ ಮಾಡಬಾರ್ದು ಅಂತ?
10: ಅದೇ ಮೇಡಮ್, ಮದುವೆ ಆಯ್ತು, ಖರ್ಚುಗಳು ಎಲ್ಲ ನೋಡಬೇಕು, ನಮ್ದು ಒಂದು ಫ್ಯಾಮಿಲಿ ಇದೆ, ನಾವೊಂದು ಸೆಪ್ರೇಟ್ ಇದು ಮಾಡಬೇಕು ಅಂತ ಅನಿಸ್ತು. ಆಮೇಲೆ ಹಂಗಾಗಿ ನಾವು ಮೂರು ಜನ ಅಣ್ಣ ತಮ್ಮ ಅವರಿದ್ದೀವಿ, ಎಲ್ಲರೂ ಸೇರಿ ಒಂದು ಬಿಸ್ನೆಸ್ ಶುರು ಮಾಡಿದ್ದೀವಿ ಇದು.
11: ಓಕೆ, ಈ ಬಿಸ್ನೆಸ್ ಅಲ್ಲಿ ಈಗ ಮೂರು ಜನ ಅಣ್ಣ ತಮ್ಮಂದ್ರೆ ಸೇರಿ ನಡೆಸ್ತಾ ಇರೋದು?
10: ಹೌದು, ಮೂರು ಜನ ಇದ್ದೀವಿ.
11: ಸೋ ಒಂದು ಪಾರ್ಟ್ನರ್ಶಿಪ್ ಬಿಸ್ನೆಸ್?
10: ಹಾ ಮೇಡಮ್, ಮೂರು ಜನ ಅಣ್ಣ ತಮ್ಮ ಆಗಿದ್ದೀವಿ. ರಾಮದೇವ್ ಫ್ಯಾನ್ಸಿ ಸ್ಟೋರ್ ಅಂತ ಅಂಗಡಿ ಹೆಸರು.
11: ಈ ಮಳಿಗೆ ಬಾಡಿಗೆನ ಸ್ವಂತನ ಸರ್?
10: ಮೇಡಮ್ ಇದು ಬಾಡಿಗೆ ಮಳಿಗೆ ಇದೆ.
11: ಓಕೆ, ಬಾಡಿಗೆ ಮಳಿಗೆ ತಗೊಂಡು ವ್ಯಾಪಾರವನ್ನ ಮಾಡ್ತಾ ಇದ್ದೀರಾ, ಬಿಸ್ನೆಸ್ ಹೇಗಿದೆ ಸರ್?
10: ಬಿಸ್ನೆಸ್ ಮೇಡಮ್ ಚೆನ್ನಾಗಿದೆ, ಚೆನ್ನಾಗಿದೆ.
11: ಸೊ ನೀವೇ ಹೇಳ್ದ ಹಾಗೇನೆ ನಿಮ್ಮ ಶಾಪ್ ಪ್ರಾರಂಭ ಆಗಿ ಸುಮಾರು 8 ವರ್ಷಗಳಾಯ್ತು ಅಂತ ಹೇಳಿದ್ರಿ, ಈ 8 ವರ್ಷದಲ್ಲಿ ರಿಪೀಟೆಡ್ ಕಸ್ಟಮರ್ಸ್ ಇದಾರಾ ಸರ್?
10: ಮೇಡಮ್ ತುಂಬಾ ಜನ ರಿಪೀಟೆಡ್ ಇದ್ದಾರೆ, ಎಲ್ಲ ಬೇರೆ ಬೇರೆ ಊರಿಂದ ನೋಡ್ಕೊಂಡ್ ಬರೋರು ಇದ್ದಾರೆ. ಎಕ್ಸಾಂಪಲ್ ತಿರ್ತಲ್ಲಿ, ಬಾಳೆನೂರು, ಕೊಪ್ಪ, ಸಿಂಗೇರಿ, ಭದ್ರಾವತಿ, ತುಂಬಾ ದೂರ ದೂರದಿಂದ ಬರ್ತಾರೆ, ಹೋಲ್ಸೇಲ್ ಕಸ್ಟಮರು ಬರ್ತಾರೆ. ಆಮೇಲೆ ನಾವು ಅದ್ರ ಜೊತೆಗೆ ಸ್ವಲ್ಪ ಮೆಡಿಕಲ್ ಸಪ್ಲೈ ಮಾಡ್ತೀವಿ, ಕಾಸ್ಮೆಟಿಕ್ನು ಬೇರೆ ಕಡೆನೂ ಕಳಿಸ್ತೀವಿ.
11: ಸೂಪರ್. ಕಾಸ್ಮೆಟಿಕ್ಸ್ ಜೊತೆಗೆ ಮೆಡಿಕಲ್ ಐಟಮ್ಸ್ ಕೂಡ ಸಪ್ಲೈ ಮಾಡ್ತೀರಾ?
10: ಮೆಡಿಕಲ್ ಐಟಮ್ ಅಲ್ಲಿ ಅಂದ್ರೆ ಕಾಸ್ಮೆಟಿಕ್ಸ್ ಬರುತ್ತೆ, ಕಾಸ್ಮೆಟಿಕ್ ಅಲ್ಲಿ ಹಿಮಾಲಯ, ಜಾನ್ಸನ್ ಅಥವಾ ಸೆರ್ಲೇಕ್ ಈ ತರ ಐಟಮ್ ಎಲ್ಲದನ್ನು ಸಿಗುತ್ತೆ.
9: ಓಕೆ, ಕೇಳ್ತಾ ಇದ್ರಲ್ಲ ಸ್ನೇಹಿತರೆ, ಪ್ರಕಾಶ್ ರಾಮ್ ಪಾಟೀಲ್ ಅವರು ಅವರ ಒಂದು ಬಿಸ್ನೆಸ್ ಜರ್ನಿಯನ್ನ ನಮ್ಮೊಟ್ಟಿಗೆ ಹಂಚಿಕೊಳ್ತಿದ್ರು, ಹಾಗೆ ರಾಮದೇವ್ ಫ್ಯಾನ್ಸಿ ಸ್ಟೋರ್ ಅಲ್ಲಿ ಏನೆಲ್ಲ ವಿಶೇಷತೆ ಇದೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಕೊಡ್ತಾ ಇದ್ರು. ಸೊ ಈ ಒಂದು ಮಾತುಕತೆಯನ್ನ ಮುಂದುವರೆಸೋಣ, ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ಸೂಪರ್ ಟ್ರ್ಯಾಕ್ ಅನ್ನ ಕೇಳ್ಕೊಂಡು ಬನ್ನಿ. ನೀವು ಕೇಳ್ತಾ ಇದ್ದೀರಾ ಬಿಸ್ನೆಸ್ ಬಸ್ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಸ್ನೆಸ್ ಬಸ್ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಡಿಯರ್ ಲಿಸನರ್ಸ್, ಇವತ್ತಿನ ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ ರಾಮದೇವ್ ಫ್ಯಾನ್ಸಿ ಸ್ಟೋರ್ ಬಗ್ಗೆ ಮಾತಾಡ್ತಿದ್ವಿ. ಹಾಗೆ ಇಲ್ಲಿ ಕಾಸ್ಮೆಟಿಕ್ಸ್ ಆಗಿರ್ಬೋದು, ಜೊತೆಗೆ ಜ್ಯುವೆಲ್ರಿ ಐಟಮ್ಸ್ಗಳಾಗಿರ್ಬೋದು, ಹಾಗೆ ಮೆಡಿಕಲ್ ಐಟಮ್ಸ್ಗಳು ಕೂಡ ಸಿಗುವಂಥದ್ದು. ಸೊ ಇವರು ಮೂಲತಃ ರಾಜಸ್ಥಾನದವರು, ಅಲ್ಲಿಂದ ಇಲ್ಲಿಗೆ ಬಂದು ಬಿಸ್ನೆಸ್ನ ನಡೆಸ್ತಾ ಇದ್ದಾರೆ. ಸೊ ಇವ್ರ ಜೊತೆ ಮಾತುಕತೆ ಮುಂದುವರೆಸೋಣ. ಪ್ರಕಾಶ್ ರಾಮ್ ಪಾಟೀಲ್ ಅವರೇ, ಈಗ ನೀವು ಮೂಲತಃ ರಾಜಸ್ಥಾನದವರು, ನೀವು ಹೇಳಿದ ಹಾಗೇನೆ. ಸೊ ನಿಮಗೆ ಶಿವಮೊಗ್ಗ ಬಂದು ಇಲ್ಲಿ ಕನ್ನಡ ಕಲಿಯೋಕೆ ಕಷ್ಟ ಆಗ್ಲಿಲ್ವಾ ಸರ್? ಅದ್ರ ಬಗ್ಗೆ ಏನು ಹೇಳ್ತೀರಾ?
3: ನನಗೆ ಮೇಡಮ್, ಆ್ಯಕ್ಚುಲಿ 6 ಮಂತಲ್ಲಿ ನಾವು ಕನ್ನಡ ಅರ್ಥ ಮಾಡೋದು ಪೂರ ಗೊತ್ತಾಗಿತ್ತು. ಪರ್ಫೆಕ್ಟ್ ಮಾತಾಡೋದು ಒಂದು 2 ಇಯರಲ್ಲಿ ಪರ್ಫೆಕ್ಟಾಗಿ ಮಾತಾಡೋದು ಶುರು ಮಾಡಿದ್ದೀವಿ.
2: ಸೊ ನಮ್ಮ ಕನ್ನಡ ಸುಲಭ ಇದೆಯಾ ಸರ್ ಕಲಿಯೋಕೆ, ಮಾತಾಡೋಕೆ?
3: ಕಲಿಯೋಕೆ ಪ್ರಯತ್ನ ಪಡಬೇಕು ಅಂದರೆ ಎಲ್ಲದೂ ಸುಲಭ ಇದೆ, ಇಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ.
2: ಓಕೆ,
3: ನನಗೆ ಒಂದು ಕಷ್ಟ ಅನಿಸಿಲ್ಲ, ಈಸಿಯಾಗಿ ಕಲ್ತು ಬಿಟ್ಟಿದ್ದೀವಿ ನಾವು.
2: ಈಗ ನಮ್ಮ ಶಿವಮೊಗ್ಗ ಜನತೆ ಬಗ್ಗೆ ಏನು ಹೇಳೋಕೆ ಇಷ್ಟಪಡ್ತೀರಾ ಸರ್?
3: ನಂದು ಎಕ್ಸ್ಪೀರಿಯೆನ್ಸ್ ಹೇಳ್ತೀನಿ, ಶಿವಮೊಗ್ಗ ಅಲ್ಲಿ ಇರೋ ಜನ ಎಷ್ಟು ಒಳ್ಳೆ ಜನ ಎಲ್ಲೂ ಇಲ್ಲ. ಯಾಕೆಂದರೆ ನಾನು ಮುಂಬೈ ಕೂಡ ಸರ್ವಿಸ್ ಮಾಡಿದ್ದೀವಿ, ಅಲ್ಲೂ ಚೆನ್ನಾಗಿದ್ದಾರೆ ಅಂತ ಅಂತಲ್ಲ, ಬಟ್ ಇಲ್ಲಿ ತುಂಬ ದಯಾಭಾವನೆ ಇದೆ ಜನಕ್ಕೆ. ಯಾವತ್ತೂ ನಾನು ನೋಡ್ದಂಗೆ ಯಾವತ್ತೂ ಏನೋ ಒಳ್ಳೆ ರೀತಿಯಿಂದ ಮಾತಾಡ್ತಾರೆ, ಖುಷಿಯಿಂದ ಮಾತಾಡ್ತಾರೆ.
2: ಓಕೆ, ಸೊ ಶಿವಮೊಗ್ಗ ಜನ ಒಳ್ಳೆ ರೀತಿಯಿಂದ ಚೆನ್ನಾಗಿ ಮಾತಾಡ್ತಾರೆ.
3: ನನ್ನ ಎಕ್ಸ್ಪೀರಿಯೆನ್ಸ್ ಅಲ್ಲಿ ತುಂಬಾನೇ ಚೆನ್ನಾಗಿ ಅನಿಸ್ತು.
2: ಸೊ ಖುಷಿ ಇದೆ ನಿಮಗೆ ನಮ್ಮ ಶಿವಮೊಗ್ಗದ ಬಗ್ಗೆ?
3: ತುಂಬಾ ಖುಷಿ ಇದೆ ಮೇಡಮ್.
2: ಓಕೆ ಸರ್, ಹಾಗೆ ಈ ಒಂದು ಕಾಸ್ಮೆಟಿಕ್ಸ್ ನೆಲ್ಲ ಎಲ್ಲಿಂದ ತರಿಸ್ತೀರಾ ಸರ್?
3: ಮೇಡಮ್, ಆಲ್ಮೋಸ್ಟ್ ಎಲ್ಲ ಕಂಪನಿ ಐಟಮ್ ಶಿವಮೊಗ್ಗಿಂದನೇ ಬರೋದು, ಕೆಲವೊಂದು ಉಳಿದಿರೋದು ಬೆಂಗಳೂರು ಅಥವಾ ಬಾಂಬೆಯಿಂದ ಬರೋದು.
2: ಎಲ್ಲ ಕಡೆಯಿಂದ ತರಿಸ್ತೀರಾ? ನೀವೇ ಹೋಗಿ ಆರ್ಡರ್ ಮಾಡ್ತೀರಾ ಅಥವಾ ಇಲ್ಲಿಂದನೇ ಆರ್ಡರ್ ಮಾಡ್ತೀರಾ ಸರ್?
3: ಕೆಲವೊಂದು ನಾವು ಹೋಗ್ಬೇಕಾಗತ್ತೆ, ಕೆಲವೊಂದು ಫೋನಲ್ಲಿ ಬರುತ್ತೆ.
2: ಓಕೆ ಸರ್, ಈಗ ಕಾಸ್ಮೆಟಿಕ್ಸ್ ಅನ್ನುವಾಗ ಡೈರೆಕ್ಟ್ ಆಗಿ ಫೇಸ್ಗೆ ಎಫೆಕ್ಟ್ ಆಗೋದು, ಈಗ ಫಾರ್ ಎಕ್ಸಾಂಪಲ್ ಒಂದು ಎಕ್ಸ್ಪೈರಿ ಆಗಿರುವಂತಹ ಕಾಸ್ಮೆಟಿಕ್ಸ್ ನೀವು ಸೇಲ್ ಮಾಡಿದಾಗ ತುಂಬಾನೇ ಅದರಿಂದ ಇಶ್ಯೂಸ್ಗಳಾಗುತ್ತೆ. ಸೊ ಇದನ್ನೆಲ್ಲ ಹೇಗೆ ಮೇಂಟೈನ್ ಮಾಡ್ತೀರಾ? ಐ ಮೀನ್ ಎಕ್ಸ್ಪೈರಿ ಡೇಟ್ಸ್ಗಳೆಲ್ಲ ನೋಡ್ಕೊಳ್ಳೋದು ಅದೆಲ್ಲ ಹೇಗೆ ಸರ್?
3: ಪ್ರತಿಯೊಂದು ಎಕ್ಸ್ಪೈರಿ ಐಟಮ್ ಕಂಪನಿಗೆ ರಿಟರ್ನ್ ಹೋಗುತ್ತೆ. ಸೊ ನಾವು ಎಕ್ಸ್ಪೈರಿ ಆಗಿದ ತಕ್ಷಣ ತೆಗೆದು ಇಟ್ಬಿಡ್ತೀವಿ. ಪ್ರತಿಯೊಂದು ಐಟಮು ರಿಟರ್ನ್ ಇದೆ ನಮಗೆ, ಯಾವುದು ಇದರಲ್ಲಿ ಇದು ಇಲ್ಲ ನಮಗೆ, ಎಲ್ಲದು ಸೊ ಟೋಟಲ್ಲು ರಿಟರ್ನ್ ಹೋಗುತ್ತೆ. ಸೊ ನಮಗೆ ಕ್ರೆಡಿಟ್ ನೋಟ್ ಆಗುತ್ತೆ.
2: ಸೊ ಕಂಪ್ನಿನೇ ಅದನ್ನೆಲ್ಲ ಬೇರ್ ಮಾಡುತ್ತೆ.
3: ಎಸ್
2: ಸರ್. ಈಗ ಪ್ರೆಸೆಂಟ್ ರಾಮದೇವ್ ಫ್ಯಾನ್ಸಿ ಸ್ಟೋರ್ಲಿ ಎಷ್ಟು ಜನ ಎಂಪ್ಲಾಯೀಸ್ ವರ್ಕ್ ಮಾಡ್ತಾರೆ ಸರ್?
3: ಈಗ ಟೋಟಲ್ ಅಲ್ಲಿ 3 ಜನ, ನಾವು ಅಣ್ಣ ತಮ್ಮ ಅವರು, ಒಂದು 2 ಹುಡುಗಿ ಅವರಿದ್ದಾರೆ,
2: ಎಲ್ಲ ಸೇರಿ ವರ್ಕ್ ಮಾಡ್ತಾರೆ. ಓಕೆ ಸರ್, ನಿಮ್ಮ ಪ್ರಕಾರ ಒಬ್ಬ ಬಿಸ್ನೆಸ್ ಮನ್ಗೆ ಒಂದಿಷ್ಟು ಕ್ವಾಲಿಟೀಸ್ ಇರಬೇಕು ಅನ್ನೋದಾದ್ರೆ ಏನಿರಬೇಕು ಸರ್?
3: ಮೇನ್ ಕ್ವಾಲಿಟಿ ಮೇಂಟೈನ್ ಮಾಡಬೇಕು, ಅದರಲ್ಲಿ ಏನು ಬೇರೆ ಐಟಮ್ ಏನು ಮಾಡಬಾರ್ದು, ಫಸ್ಟ್ ಕ್ವಾಲಿಟಿ ಇದ್ರೆ ಚೆನ್ನಾಗಾಗತ್ತೆ ಬಿಸ್ನೆಸ್.
2: ಓಕೆ, ಬರುವಂಥ ಕಸ್ಟಮರ್ ಹತ್ರ ಹೇಗಿರಬೇಕು ಸರ್?
3: ಆಲ್ಮೋಸ್ಟ್ ನಾವು ಚೆನ್ನಾಗೇ ಇರ್ತೀವಿ, ಕೆಲವೊಂದು ಕಸ್ಟಮರ್ ಆ ಥರ ಬಂದರೆ ಏನು ಮಾಡೋಕ್ಕಾಗಲ್ಲ, ಬಟ್ ಚೆನ್ನಾಗಿ ನಾವು ಆದಷ್ಟು ಒಳ್ಳೆ ರೀತಿಯಿಂದ ಮಾತಾಡಿ ಕಳಿಸ್ತೀವಿ.
2: ಕಸ್ಟಮರ್ ಹೇಗೆ ಇದ್ರು ಕೂಡ ನೀವು ಒಳ್ಳೆ ರೀತಿಯಲ್ಲೇ ಮಾತಾಡಿ ಕಳಿಸೋಕೆ ಮ್ಯಾಕ್ಸಿಮಮ್ ಪ್ರಯತ್ನ ಪಡ್ತೀರಾ. ಓಕೆ, ಕೇಳ್ತಾ ಇದ್ರಲ್ಲ ಸ್ನೇಹಿತರೆ, ಪ್ರಕಾಶ್ ರಾಮ್ ಪಾಟೀಲ್ ಅವ್ರು ಹೇಳ್ತಾ ಇದ್ರು ನಮ್ಮ ಶಿವಮೊಗ್ಗದ ಜನ ಒಳ್ಳೆಯ ಜನ. ಬೇರೆ ಕಡೆ ಎಲ್ಲ ನಾನು ಬಿಸ್ನೆಸ್ ಮಾಡಿದ್ರು ಕೂಡ ನಮ್ಮ ಶಿವಮೊಗ್ಗದಲ್ಲಿರುವಂತಹ ಜನರು ಒಳ್ಳೆಯವರು, ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ ಅಂತ ಹೇಳ್ತಿದ್ರು. ಹಾಗೆ ಕನ್ನಡ ಭಾಷೆ ಕಲಿಯೋದು ಕೂಡ ಈಸಿನೇ ಆಯಿತು, ಕನ್ನಡ ಭಾಷೆ ಕೂಡ ಚೆನ್ನಾಗಿದೆ ಅಂತೆಲ್ಲ ಹೇಳ್ತಾ ಇದ್ರು. ಖಂಡಿತ ಮನಸ್ಸು ಮಾಡಿದ್ರೆ ಯಾವ ಭಾಷೆ ಬೇಕಾದರೂ ಕಲಿಬಹುದು, ಹಾಗೆ ಎಲ್ಲಿ ಬೇಕಾದ್ರೂ ಬಿಸ್ನೆಸ್ ಮಾಡ್ಬೋದು ಅನ್ನೋದಕ್ಕೆ ಬಹುಶಃ ನಮ್ಮ ಪ್ರಕಾಶ್ ರಾಮ್ ಪಾಟೀಲ್ ಅವರು ಉತ್ತಮ ಉದಾಹರಣೆ ಅಂತ ಹೇಳ್ಬೋದು. ಹಾಗಿದ್ರೆ ಇವರ ಜೊತೆ ಮಾತುಕತೆಯನ್ನ ಮುಂದುವರೆಸೋಣ. ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಮತ್ತೊಂದು ಸೂಪರ್ ಟ್ರ್ಯಾಕ್ ಅನ್ನ ಕೇಳ್ಕೊಂಡು ಬನ್ನಿ. ನೀವು ಕೇಳ್ತಾ ಇದ್ದೀರಾ ಬಿಸ್ನೆಸ್ ಬಸ್ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವೆಲ್ಕಮ್ ಬ್ಯಾಕ್. ಸೂಪರ್ ಸಾಂಗ್ ಏನೋ ಕೇಳಿದಾಯ್ತು. ಮತ್ತೊಮ್ಮೆ ನಿಮ್ಮೆಲ್ರಿಗೂ ಬಿಸ್ನೆಸ್ ಬಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ, ಇದು ಬಿಸ್ನೆಸ್ ಬಸ್ ಕಾರ್ಯಕ್ರಮ. ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ರಾಮದೇವ್ ಫ್ಯಾನ್ಸಿ ಸ್ಟೋರ್ ಬಗ್ಗೆ ಮಾತಾಡ್ತಿದ್ವಿ. ಇದರ ಮಾಲೀಕರಾಗಿರುವ ಪ್ರಕಾಶ್ ರಾಮ್ ಪಾಟೀಲ್ ಅವರು ಅವರ ಬಿಸ್ನೆಸ್ ಜರ್ನಿಯನ್ನ ನಮ್ಮೊಟ್ಟಿಗೆ ಹಂಚಿಕೊಳ್ತಾ ಇದ್ರು. ಸುಮಾರು 8-9 ವರ್ಷದಿಂದ ಸ್ವಂತವಾಗಿ ಬಿಸ್ನೆಸ್ ನಡೆಸ್ತಾ ಇದ್ರೆ ಅವರ ಜೊತೆ ಮಾತುಕತೆಯನ್ನ ಮುಂದುವರೆಸೋಣವಾ. ಪ್ರಕಾಶ್ ರಾಮ್ ಪಾಟೀಲ್ ಅವರೇ, ಹೊಸದಾಗಿ ಈ ರೀತಿ ಒಂದು ಕಾಸ್ಮೆಟಿಕ್ ಶಾಪ್ ಆರಂಭ ಮಾಡಬೇಕು ಅಂತಿರ್ತಾರೆ, ಅಂಥವ್ರಿಗೆ ಏನು ಸಲಹೆ ಕೊಡ್ತೀರಾ ಸರ್?
3: ಫಸ್ಟ್ ಅವರು 4-5 ಇಯರ್ ತನಕ ಅವ್ರ ಸರ್ವಿಸ್ ಹಾಕಬೇಕು. ಏನು ಐಟಮ್ ಎಲ್ಲಿಂದ ಬರುತ್ತೆ ಅದೆಲ್ಲ ತಿಳ್ಕೊಬೇಕು, ಎಲ್ಲಿಂದ ಪರ್ಚೇಸ್ ಮಾಡಬೇಕು ಅದೆಲ್ಲ ತಿಳ್ಕೊಳ್ಬೇಕು.
2: ಸೊ ಈ ಶಾಪ್ ಬಗ್ಗೆ ತಿಳ್ಕೊಂಡಿದ್ದಾಗ ಮಾತ್ರ, ಅಂದರೆ ಕಾಸ್ಮೆಟಿಕ್ಸ್ ಅಂದರೆ ಏನೆಲ್ಲ ಬೇಕಾಗುತ್ತೆ, ಯಾವ ರೀತಿಯ ಉಪಯೋಗಿಸ್ತಾರೆ ಅನ್ನೋದ್ರ ಬಗ್ಗೆ ನಾಲೆಜ್ ಇದ್ದಾಗ ಮಾತ್ರ ಹೊಸದಾಗಿ ಪ್ರಾರಂಭ ಮಾಡ್ಬೋದು ಅಂತ. ಹಾಗೆ ಪ್ರಕಾಶ್ ಸರ್, ನೀವೇ ಹೇಳಿದ ಹಾಗೇ ನಿಮ್ಮ ಬಿಸ್ನೆಸ್ಸಿಗೆ ಸುಮಾರು 8 ಇಯರ್ಸ್ ಆಗಿದೆ ಆಯಿತಾ? ನಿಮ್ಮ ಬಿಸ್ನೆಸ್ ಜರ್ನಿ ಅಂದರೆ ಸ್ವಂತವಾಗಿ ನೀವು ಬಿಸ್ನೆಸ್ ಪ್ರಾರಂಭ ಮಾಡೋಕ್ಕಿದ್ದು 8 ವರ್ಷಗಳಾಗಿದೆ. ಈ 8 ವರ್ಷದ ಬಿಸ್ನೆಸ್ ಜರ್ನಿಲಿ ಯಾವತ್ತೊಂದಿನ ತುಂಬ ಖುಷಿ ಆಯಿತು, ಪರವಾಗಿಲ್ಲ ನಾನು ರಾಜಸ್ಥಾನದಿಂದ ಶಿವಮೊಗ್ಗ ಬಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ಕು ಒಂದು ಸಾರ್ಥಕತೆ ಸಿಕ್ತು ಅಂತ ಯಾವಾಗ ಅನ್ನಿಸ್ತು ಸರ್?
3: 2021-22 ಅಲ್ಲಿ ನನಗೆ ಚೆನ್ನಾಗಿ ಅನಿಸ್ತು.
2: ಯಾಕೆ ಸರ್, ಹೇಗೆ
3: ಅಂದರೆ ಏನೋ ಒಂದು ಕಷ್ಟಪಟ್ಟಿದ್ದಕ್ಕೆ ಒಂದು ಸಾರ್ಥಕ ಅನಿಸ್ತು.
2: ಓಕೆ, ಸೊ ಆ ಟೈಮಲ್ಲಿ ಅಂದರೆ ಹೆಚ್ಚು ಪ್ರಾಫಿಟ್ ಆಗಿತ್ತಂತನಾ ಅಥವಾ ಹೆಚ್ಚು ಸೇಲ್ ಆಗಿತ್ತಂತನಾ?
3: ನಾವು ಖುಷಿಯಾಗಿದ್ದೀವಿ, ಆವಾಗ ಚೆನ್ನಾಗಿ ನಮಗೆ ಅಂಗಡಿ ಸೆಟ್ ಆಗ್ತಾ ಇತ್ತು ಅಂತ.
2: ಓಕೆ, ಆವಾಗ ಖುಷಿ ಆಯಿತು. ಸರ್, ಎಲ್ಲ ಬಿಸ್ನೆಸ್ಸಲ್ಲೂ ಕೂಡ ಒಂದು ಸ್ಟ್ರಗಲಿಂಗ್ ಟೈಮ್ ಅಂತ ಇರುತ್ತೆ ಅಥವಾ ಚಾಲೆಂಜಿಂಗ್ ಟೈಮ್ ಅಂತ ಇರುತ್ತೆ. ಸೊ ನಿಮ್ಮ ಬಿಸ್ನೆಸ್ಸಲ್ಲಿ ಯಾವಾಗ ಸರ್ ಚಾಲೆಂಜಿಂಗ್ ಟೈಮ್ ಇದ್ದಿದ್ದು?
3: ಫಸ್ಟ್ ಕೊರೋನಾ ಅಲ್ಲಿ ಮತ್ತು ಸೆಕೆಂಡ್ ಕೊರೋನಾಲ್ಲಿ ತುಂಬ ಸಫರ್ ಪಟ್ಟಿದ್ದೀವಿ, ಆ ಟೈಮಲ್ಲಿ ತುಂಬ ಕಷ್ಟ ಅನಿಸ್ತು.
2: ಸೊ ಆ ಟೈಮಿಂದ ಹೊರಗೆ ಬರೋಕ್ಕೆ ಏನೆಲ್ಲ ಪ್ರಯತ್ನಗಳು ಮಾಡಿದ್ರಿ ಸರ್?
3: ಏನು ಪ್ರಯತ್ನ ಮಾಡೋಕ್ಕಾಗಿಲ್ಲ, ರೆಗ್ಯುಲರ್ ಏನು ಬಿಸ್ನೆಸ್ ಇತ್ತು ಅದು ಆಗ್ತಾ ಇತ್ತು. ಕೆಲವೊಂದು ಸಮಯ ಅಂಗಡಿ ಕ್ಲೋಸ್ ಮಾಡ್ತಾ ಇದ್ದೆ, ಕೆಲವೊಂದು ಸಮಯ ತೆಗಿತಾ ಇದ್ದೆ,
2: ಆ ಥರ ಮಾಡ್ತಾ ಇದ್ವಿ. ಸೂಪರ್ ಸರ್. ಹಾಗೇ ಈಗಿನ ಯಂಗ್ ಜನ್ರೇಷನ್ ಅವರು ಒಂದು ಬಿಸ್ನೆಸ್ ಪ್ರಾರಂಭ ಮಾಡಬೇಕು ಅಂತಿರ್ತಾರೆ, ಬರೀ ಕಾಸ್ಮೆಟಿಕ್ಸ್ ಬಿಸ್ನೆಸ್ ಅಂತಲ್ಲ, ಏನೇ ಒಂದು ಬಿಸ್ನೆಸ್ ಪ್ರಾರಂಭ ಮಾಡ್ತೀವಿ ಅಂದರೂ ಒಂದು ಬಿಸ್ನೆಸ್ ಪ್ರಾರಂಭ ಮಾಡೋಕ್ಕೆ ಒಂದಿಷ್ಟು ಅಂಶಗಳನ್ನು ಮೈಂಡಲ್ಲಿ ಇಟ್ಕೋಬೇಕು ಅಂದರೆ ಏನೆಲ್ಲ ಅಂಶಗಳು ಬೇಕಾಗುತ್ತೆ ಸರ್?
3: ಅಂದರೆ ಪ್ರತಿಯೊಂದು ಐಟಮು ನೇಮ್ ಇಟ್ಕೋಬೇಕು, ಎಲ್ಲಿ ಮೇನ್ ಪರ್ಚೇಸ್ ಮಾಡಬೇಕು ಅದೆಲ್ಲ ಗೊತ್ತಿರಬೇಕು, ಆ ಪ್ರಾಡಕ್ಟ್ ಬಗ್ಗೆ ಸ್ವಲ್ಪ ನಾಲೆಜು ಬೇಕು
2: ಅಷ್ಟಿದ್ರೆ ಸಾಕ. ಇನ್ವೆಸ್ಟ್ಮೆಂಟು, ಪ್ಲೇಸ್ಮೆಂಟು ಅದೆಲ್ಲ ಎಷ್ಟು ಮುಖ್ಯ ಆಗುತ್ತೆ?
3: ಅದು ಮೇಡಮ್ ಅಷ್ಟು ಐಡಿಯಾ ಇನ್ನು ಗೊತ್ತಾಗಿಲ್ಲ.
2: ಅಲ್ಲ ಸರ್, ಈಗ ಒಂದು ಜಾಗ ಅನ್ನೋದು ಎಷ್ಟು ಮುಖ್ಯ ಆಗುತ್ತೆ ಈಗ ಹೊಸದಾಗಿ ಬಿಸ್ನೆಸ್ ಪ್ರಾರಂಭ ಮಾಡಬೇಕಾದ್ರೆ?
3: 40 ಫೀಟ್ ಲಾಂಗ್ ಅಂಗಡಿ, ಒಂದು 15 ಅಗಲ ಇದ್ರೆ ಮಾಡ್ಬೋದು ರೆಗ್ಯುಲರ್ ಬಿಸ್ನೆಸ್.
2: ಓಕೆ, ಈ ಬಿಸ್ನೆಸ್ ಅಲ್ಲಿ ಸಾಲ ಕೊಡೋದು ಅಥವಾ ಸಾಲ ಮಾಡೋದು ತಪ್ಪ ಅಥವಾ ಬೇಡವಾ ಸರ್?
3: ಸಾಲ ಮಾಡೋದು ಈಗಿನ ಕಾಲಕ್ಕೆ ತಪ್ಪೆ ಮೇಡಮ್, ಏನಿದ್ರೆ ಕ್ಯಾಶ್ ಆನ್ ಕ್ಯಾರಿ ಇರಬೇಕು.
2: ಸೊ ನೀವು ಬರುವಂತ ಗ್ರಾಹಕರ ಹತ್ರ ಕೂಡ ಸಾಲ ಎಲ್ಲ ಕೊಡಲ್ಲ, ಕ್ಯಾಶ್ ಆನ್ ಕ್ಯಾರಿ
3: ಎಲ್ಲ ಕ್ಯಾಶ್ ಆನ್ ಕ್ಯಾರಿನೇ ಮಾಡೋದು.
2: ಸೂಪರ್ ಸರ್. ಸೊ ನಿಮ್ಮ ಸಮಯನ ಬಿಡುವ ಮಾಡಿಕೊಂಡು ನಿಮ್ಮ ಈ ಒಂದು ಶಾಪ್ ಬಗ್ಗೆ, ಕಾಸ್ಮೆಟಿಕ್ ಶಾಪ್ ಬಗ್ಗೆ ಒಳ್ಳೆ ಮಾಹಿತಿನ ಕೊಟ್ರಿ, ನಿಮಗೆ ಆತ್ಮೀಯ ಧನ್ಯವಾದಗಳು ಸರ್.
3: ತುಂಬಾ ಥ್ಯಾಂಕ್ ಯು ಮೇಡಮ್.
2: ಆಲ್ ರೈಟ್, ಕೇಳಿದ್ರಲ್ಲ ಸ್ನೇಹಿತರೆ, ರಾಮದೇವ್ ಫ್ಯಾನ್ಸಿ ಸ್ಟೋರ್ನ ಮಾಲೀಕರಾಗಿರುವಂತ ಪ್ರಕಾಶ್ ರಾಮ್ ಪಾಟೀಲ್ ಅವರು ಅವರ ಬಿಸ್ನೆಸ್ ಜರ್ನಿಯನ್ನ ತುಂಬಾ ಚೆನ್ನಾಗಿ ಹಂಚಿಕೊಂಡ್ರು, ಹಾಗೆ ಸಾಕಷ್ಟು ಇನ್ಸ್ಪೈರಿಂಗ್ ಆಗಿ ಕೂಡ ಇತ್ತು. ಹೊಸದಾಗಿ ಬಿಸ್ನೆಸ್ ಮಾಡೋರು ಏನೆಲ್ಲ ಅಂಶಗಳನ್ನ ಮೈಂಡಲ್ಲಿ ಇಟ್ಕೋಬೇಕು ಅಂತ ಕೂಡ ಹೇಳ್ತಾ ಇದ್ರು. ಸೊ ಇವ್ರ ಹತ್ರ ಕೂಡ ಸಾಕಷ್ಟು ಬಿಸ್ನೆಸ್ ಐಡಿಯಾಸ್ಗಳನ್ನ ತಿಳ್ಕೊಂಡ್ರಿ ಅಲ್ವಾ? ಹಾಗಿದ್ಮೇಲೆ ಕಾರ್ಯಕ್ರಮ ಹೇಗನ್ನಿಸ್ತು? ಈ ಒಂದು ಕಾರ್ಯಕ್ರಮ ಕುರಿತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ 9686096279 ಸಂಖ್ಯೆ ಮತ್ತೊಮ್ಮೆ 9686096279 ಈ ಸಂಖ್ಯೆ ಕಳಿಸಿ ಅಂತ ತಿಳಿಸ್ತಾ ನಾನು ನಿಮ್ಮ ಆರ್ಜೆ ಅರ್ಪಿತಾ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೊಂದು ಬಿಸ್ನೆಸ್, ಮತ್ತೊಬ್ರು ಬಿಸ್ನೆಸ್ ಮನ್ ಅಥವಾ ಬಿಸ್ನೆಸ್ ವುಮನ್ ಜೊತೆ ಭೇಟಿ ಆಗ್ತೀನಿ ಅಂತ ತಿಳಿಸ್ತಾ, ಯಾವಾಗ್ಲೂ ನಗ್ತಾ ಇರಿ, ಖುಷಿಯಾಗಿರಿ, ನಗಿಸ್ತಾ ಇರಿ, ಹಾಗೇನೆ ಯಾವಾಗ್ಲೂ ಕೇಳ್ತಾ

0: ಹಾಯ್ ಯಾಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
1: ಹೂನೆ, ರೆಡಿ ಆಗ್ತಾ ಇದೆ.
0: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕೆಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
3: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
4: ನಮ್ಮೆಲ್ಲರ ನೆಚ್ಚಿನ ಪೌಷ್ಟಿಕ, ಅತ್ಯುತ್ತಮ ಗುಣಮಟ್ಟದ ಹಾಗೂ ಲಕ್ಷಾಂತರ ಜನರ ವಿಶ್ವಾಸವನ್ನ ಗಳಿಸಿರುವ ನಂದಿನಿ ಹಾಲು ಈಗ ಮತ್ತಷ್ಟು ಪೌಷ್ಟಿಕಾಂಶಗಳಿಂದ ಕೂಡಿದೆ. ನಮ್ಮೆಲ್ಲರ ನೆಚ್ಚಿನ ನಂದಿನಿ ಹಾಲು ಈಗ ವಿಟಮಿನ್ ಎ ಹಾಗೂ ವಿಟಮಿನ್ ಡಿ ಸಹಿತ ಬದಲಾಗದ ದರದಲ್ಲಿ. ನಂದಿನಿ ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
5: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
6: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ.
5: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
6: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೆ ರೀ?
5: ನೋಡು, ನಮ್ಮನೆ ವಿದ್ಯುತ್ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
6: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
5: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ
6: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449684798. ಸಂಖ್ಯೆ ಮತ್ತೊಮ್ಮೆ 9449846798.
3: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
5: ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಆರಾಮಾಗಿದ್ದೀರಾ? ನಾನಂತೂ ಸೂಪರ್ವಾಗಿದ್ದೀನಿ. ನೀವೆಲ್ಲರೂ ಕೂಡ ಆರಾಮಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ಸಂಜೆಯ ಸಮಯ 7 ಆಗಿದೆ. ನಿಮ್ಮ ಜೊತೆ ಮಾತಾಡೋದಕ್ಕೆ ನಾನು ಬಂದಿದ್ದೀನಿ ಆರ್ಜೆ ಶ್ರೀಧರ್. ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡುವಂತಹ ಸಮಯ. ಹಾಗೆ ನೀವು ಕೂಡ ಮನೆಯಲ್ಲಿ ಆರಾಮಾಗಿ ಕೂತು ನಮ್ಮ ಕಾರ್ಯಕ್ರಮವನ್ನು ಕೇಳಬೇಕು ಅಂತ ಅನ್ಕೊಂಡಿದ್ರೆ, ಸೊ ನಮ್ಮ ಕಾರ್ಯಕ್ರಮವನ್ನು ಕೇಳ್ತಾ ಹಾಗೆ ನೀವು ಕೂಡ ನಿಮ್ಮ ಕೃಷಿಯ ಜೀವನವನ್ನು, ನಿಮ್ಮ ಕೃಷಿಯ ಬದುಕನ್ನು ಕೂಡ ನಮ್ಮ ಜೊತೆ ಹಂಚ್ಕೊಳ್ಬೋದು. ಸೊ ಯಾವ ರೀತಿ ಅಂತ ಯೋಚನೆ ಮಾಡ್ತಾ ಇದ್ರೆ, ನೀವು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ವಾಯ್ಸ್ ನೋಟ್ನ ಮಾಡಿ ಕಳಿಸೋದ್ರ ಮೂಲಕ, ಹಾಗೆ ನೀವು ಕೃಷಿಯನ್ನು ಮಾಡ್ತಾ ಇದ್ದೀರಾ ಅಂತಂದರೆ ನಿಮ್ಮ ಕೃಷಿಯ ಪದ್ಧತಿಯ ಬಗ್ಗೆ, ಹಾಗೆ ನೀವು ಯಾವ ಕೃಷಿಯನ್ನು ಮಾಡ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ನಮ್ಮ ಮೊಬೈಲ್ ಸಂಖ್ಯೆಗೆ ಮೆಸೇಜ್ ಕೂಡ ಮಾಡಬಹುದು, ಹಾಗೆ ಕರೆ ಕೂಡ ಮಾಡಿ ಮಾತಾಡಬಹುದಾಗಿದೆ. ಹಾಗೆ ನೀವೇನಾದರೂ ಮೆಸೇಜ್ನ ಕಳಿಸಿರಾ ಅಂತಂದರೆ ನಾವೇ ನಿಮ್ಮನ್ನು ಕಾಂಟ್ಯಾಕ್ಟ್ ಕೂಡ ಮಾಡಿ ಮಾತಾಡ್ತೀವಿ ಅಂತ ಹೇಳ್ತಾ, ನಮ್ಮ ಕಾರ್ಯಕ್ರಮದಲ್ಲಿ ನೀವು ಕೂಡ ಮಾತಾಡಬೇಕು ಅಂತಾದರೆ, ನಿಮ್ಮ ಕೃಷಿಯ ಅನುಭವಗಳನ್ನು ನಮ್ಮ ಜೊತೆ ಹಂಚ್ಕೊಳ್ಬೇಕು ಅಂತಾದರೆ ನಮ್ಮ ಸಂಖ್ಯೆಗೆ ವಾಯ್ಸ್ ನೋಟ್ನ ಮಾಡಿ ಕಳಿಸ್ಕೊಡಿ ಅಥವಾ ಮೆಸೇಜ್ನ ಮಾಡಿ ಅಂತ ಹೇಳ್ತಾ, ನಮ್ಮ ಸಂಖ್ಯೆನ ನೋಟ್ ಮಾಡ್ಕೊಳ್ಳಿ, 9686927969 ಈ ಸಂಖ್ಯೆಗೆ ನೀವು ಕರೆಯನ್ನು ಮಾಡಿ ಅಥವಾ ಮೆಸೇಜ್ನ ಮಾಡಿ ನಮ್ಮ ಜೊತೆ ಮಾತಾಡ್ಬೋದು ಅಂತ ಹೇಳ್ತಾ, ಇವತ್ತಿನ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿ ಖುಷಿಯನ್ನು ಕಾಣ್ತಾ ತಮ್ಮ ಜೀವನವನ್ನು ಕಟ್ಕೊಂಡು ಬರುವಂತಹ ಅನುಭವಗಳನ್ನು ತಿಳಿಸುವಂತಹ ಪ್ರಯತ್ನ ನಮ್ಮದಾಗಿದೆ. ಸೊ ಹಾಗೆಯೇ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಕೃಷಿಯನ್ನು ಮಾಡ್ತಾ ಇದ್ರೆ ನೀವು ಯಾವ ರೀತಿಯ ಕೃಷಿಯನ್ನು ಮಾಡ್ತಾ ಇದ್ದೀರಾ, ಸಮಗ್ರ ಕೃಷಿಯನ್ನು ಮಾಡ್ತಾ ಇದ್ದೀರಾ, ಸಾವಯವ ಪದ್ಧತಿಯಲ್ಲಿ ಮಾಡ್ತಾ ಇದ್ದೀರಾ, ಹೀಗೆ ಹಲವಾರು ವಿಚಾರಗಳನ್ನು ನೀವು ನಮ್ಮ ಜೊತೆ ಹಂಚ್ಕೊಳ್ಬೋದು. ಸೊ ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಕೂಡ ನಮ್ಮ ಜೊತೆ ಮಾತಾಡೋದಕ್ಕೆ, ತಮ್ಮ ಕೃಷಿಯ ಅನುಭವಗಳನ್ನು ಹಂಚಿಕೊಳ್ಳೋದಕ್ಕೆ ಒಬ್ಬ ಯುವ ರೈತರಿದ್ದಾರೆ. ಸೊ ಅವ್ರ ಜೊತೆ ಕೂಡ ಮಾತಾಡೋಣ. ಹಾಗೆ ಅವರು ಸಮಗ್ರ ಕೃಷಿಯನ್ನು ಮಾಡ್ತಾ ತಮ್ಮ ಕುಟುಂಬವನ್ನು ಚೆನ್ನಾಗಿ ನೋಡ್ಕೊಳ್ತಾ ಇದ್ದೀವಿ ಅಂತ ಕೂಡ ಹೇಳ್ತಾ ಇದ್ರು. ಸೊ ಹಾಗಾದರೆ ಅವ್ರ ಜೊತೆನಲ್ಲಿ ಮಾತಾಡೋಣ. ಯಾರು, ಎಲ್ಲಿಂದ ಮಾತಾಡ್ತಾ ಇದ್ದಾರೆ, ಯಾವ ಕೃಷಿಯನ್ನು ಮಾಡ್ತಾ ಇದ್ದಾರೆ ಅಂತಲೇ ಯೋಚನೆ ಮಾಡ್ತಾ ಇದ್ರೆ, ಇವರು ಪ್ರವೀಣ್ ಪಾಟೀಲ್. ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಒಂದು ಹಳ್ಳಿನಲ್ಲಿ ತಮ್ಮ ವ್ಯವಸಾಯವನ್ನು ಮಾಡಿಕೊಳ್ತಾ ತಮ್ಮ ಜೀವನವನ್ನು ಕಟ್ಕೊಂಡಿದ್ದಾರೆ. ಸೊ ಹಾಗಿದ್ರೆ ಇವರ ಜೊತೆ ಇವತ್ತು ಮಾತಾಡೋಣ, ಹಾಗೆ ಇವರ ಕೃಷಿ ಅನುಭವದ ಬಗ್ಗೆ ತಿಳ್ಕೊಳ್ಳೋಣ, ಹಾಗೆ ಯಾವ್ಯಾವ ರೀತಿಯ ಕೃಷಿಯನ್ನ ಮಾಡಿದರೆ ಸಮಗ್ರ ಕೃಷಿಯಲ್ಲಿ ಏನೆಲ್ಲ ಅಳವಡಿಸ್ಕೊಂಡಿದ್ದಾರೆ ಇದೆಲ್ಲದರ ಬಗ್ಗೆ ಅವ್ರ ಜೊತೆ ಮಾತಾಡೋಣ. ಹಾಗಿದ್ರೆ ಇವತ್ತಿನ ನಮ್ಮ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮದಲ್ಲಿ ಪ್ರವೀಣ್ ಅವರ ಜೊತೆ ಮಾತಾಡೋದಕ್ಕೆ ನಾನಂತೂ ರೆಡಿ ಆಗಿದ್ದೀನಿ, ಹಾಗೆ ನೀವು ಕೂಡ ಕೇಳಿಸ್ಕೊಳ್ಳೋದಕ್ಕೆ ರೆಡಿ ಆಗಿದ್ರಂತಂದ್ರೆ ಪ್ರವೀಣ್ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಪ್ರವೀಣ್ ಅವರೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್ ನೀವು ಪರಿಚಯವನ್ನು ಮಾಡಿಕೊಡ್ಬೋದಾ?
7: ನಮಸ್ಕಾರ ಎಲ್ರಿಗೂ, ನನ್ನ ಹೆಸರು ಪ್ರವೀಣ್ ಪಾಟೀಲ್ ಅಂತೇಳಿ. ಬೆಂಗಳೂರು ಬಿಟ್ವಿ, 16 ಎಕರೆ ಜಮೀನು ಇತ್ತು ನನ್ನ ತಂದೆಯವರು, ನಮ್ಮ ಅಜ್ಜ ಮಾಡಿಟ್ಟಿದ್ದ ಆಸ್ತಿ. 16 ಎಕರೆ ಜಮೀನು ಖಾಲಿ ಇತ್ತು, ಏನು ಮಾಡ್ತಿರ್ಲಿಲ್ಲ ಅಂದ್ರೆ ಜೋಳ ಭತ್ತ ಬಿಟ್ಟರೆ ಮತ್ತೇನು ಬೆಳೀತಿರ್ಲಿಲ್ಲ ನಮ್ಮಲ್ಲಿ. ನಾನು ಬಂದು ಇದೇ ನಮ್ಮ ತಂದೆ ಮಾಡಿದ್ದೇ ಮಾಡೋದು ಬೇಡ, ಏನೋ ಡಿಫ್ರೆಂಟ್ ಆಗಿ ಮಾಡೋಣ ಅಂತ ಏನು ಅನ್ಕೊಂಡ್ವಿ. ಬಂದ ತಕ್ಷಣನೇ ಒಂದು 4-5 ಹಸುಗಳನ್ನು ತಗೊಂಬಂದ್ವಿ. ಅದ್ರ ಜೊತೆ ಏನು ಮಾಡ್ತಾ ಮಾಡ್ತಾ ಅದು 4-5, 5-10 ಹೀಗೆ ಆಗ್ತಾ ಹೋಯ್ತು. ಅದನ್ನ ಏನಕ್ಕೆ ಮಾಡಿದೆ ಅಂತಂದ್ರೆ, ನಾನು ಅಗ್ರಿಕಲ್ಚರಿಗೆ ಬಂದಾಗ ಒಂದು ಚಿಕ್ಕದಾಗಿ ಒಂದು ಸೋರ್ಸ್ ಬೇಕು. ಏನಪ್ಪ ನಮಗೆ ಖರ್ಚಿಗೆ, ಈಗ ಮನೆ ಖರ್ಚಿಗೆ, ದಿನಸಿ ಖರ್ಚಿಗೆ, ಔಷಧಿ ಖರ್ಚಿಗೆ ಇರ್ತಕ್ಕಂಥ ಒಂದಿಷ್ಟು ದುಡ್ಡು ಬೇಕಾಗಿತ್ತು. ಅದಕ್ಕೋಸ್ಕರ ನಾನೇನು ಮಾಡಿದೆ, ಹಾಲಿನ ಡೈರಿಗೆ ಹಾಲು ಹಾಕಿದರೆ ನನಗೆ ಏನಾಗೋ ಒಂದು ಇನ್ಕಮ್ ಸಿಗುತ್ತೆ ಅಂತ ಏನು ಅಂದ್ಕೊಂಡೆ. ಹಸುಗಳನ್ನ ಮಾಡಿದೆ. ಹಸುಗಳನ್ನ ಮಾಡ್ತಾ ಮಾಡ್ತಾ ಒಂದು ಹೊತ್ತಿಗೆ 30-40 ಲೀಟರ್ ಹಾಲು ಹಾಕ್ತಾ ಇದ್ವಿ. ಅದರಿಂದ ಬರ್ತಕ್ಕಂಥ ದುಡ್ಡಿಂದ ನಾವು ಅಗ್ರಿಕಲ್ಚರ್ಗೆ ಇನ್ವೆಸ್ಟ್ಮೆಂಟ್ ಮಾಡೋದು. ಈಗ ಔಷಧಿ ಬೇಕಾಯಿತು, ಗೊಬ್ಬರ ಬೇಕಾಯಿತು, ಈ ಥರದನ್ನು ನಾನು ಇನ್ವೆಸ್ಟ್ ಮಾಡ್ಕೊಂತ ಏನು ಮಾಡಿದೆ, ಅದರಿಂದ ಉಪಯೋಗ ತೊಗೊಂಡೆ. ಅದರಿಂದ ಉಪಯೋಗ ತೊಗೊಂಡು ಏನು ಮಾಡಿದೆ, ನೆಕ್ಸ್ಟ್ ನಾನು ಸ್ಟೆಪ್ ಇಟ್ಟಿದ್ದೆ ಶುಂಠಿ ಹಾಕೋಕ್ಕೆ. ಶುಂಠಿ ಹಾಕಕ್ಕೆ ಸ್ಟಾರ್ಟ್ ಮಾಡಿದೆ, ಸ್ವಲ್ಪ ಶುಂಠಿ ಹಾಕೋದು. ಬಹುವಾರ್ಷಿಕ ಬೆಳೆಗಳನ್ನ ಬೆಳಿಬೇಕು ಅಂತ ಏನು ಮಾಡಿದೆ, ಅಡಿಕೆ ಹಚ್ಚೋದು. ಅಡಿಕೆ ಹಚ್ಚೋದ್ರ ಜೊತೆ ಜೊತೆಗೆ ಬಾಳೆ ಹಚ್ಚೋದು. ಈ ತೋಟದಲ್ಲಿ ಈ ತೋಟ ನಾನು ಹಚ್ಚುವಾಗ ಭಾಳ ಕಷ್ಟ ನನಗೆ, ಭಾಳ ಕಷ್ಟ ಅಂದರೆ ಈಗ ನೋಡ್ರಿ ಇಷ್ಟು ದೊಡ್ಡ ಮರ ಆಗಿದೆ ಇದು. ಅವಾಗ ನನ್ನ ಹತ್ರ 1 ರೂಪಾಯಿ ಇರಲಿಲ್ಲ. ಈ ಹಸುಗಳಿಂದ ಬಂದಿರತಕ್ಕಂಥ ದುಡ್ಡಲ್ಲೇ ನಾನು ಇದನ್ನೆಲ್ಲ ಮಾಡಬೇಕಾಗಿರ್ತು. ಈ ಅಡಿಕೆ ಹಚ್ಚುವಾಗ ಇಲ್ಲಿ ಇಷ್ಟು ಶುಂಠಿ ಹಾಕಿದೆ. ಆ ಶುಂಠಿ ಹಾಕಿದ 6 ತಿಂಗಳಲ್ಲೇ ಇದರಲ್ಲಿ ಬಾಳೆ ಹಚ್ಚಿದೆ. ಬಾಳೆ ಹಚ್ಚಿ ಅಡಿಕೆ ಹಚ್ಚಿ ಆ ಶುಂಠಿ ಹಾರ್ವೆಸ್ಟಿಂಗ್ ಮಾಡಾದ್ಮೇಲೆ ಬಾಳೆಯಲ್ಲಿ ನನಗೆ ಇನ್ಕಮ್ ಆಯಿತು. ಬಾಳೆ ಹೆಂಗಾಯಿತು ಅಂತಂದರೆ, ನಾನು ಸ್ಟಾರ್ಟಿಂಗ್ ಬಂದಾಗ ಬಾಳೆ ಹಚ್ಚಿದ್ದು 1 ಎಕರೆ. ಆ 1 ಎಕರೆಯಲ್ಲಿ ಅದರಲ್ಲಿ ಬಂದಿರತಕ್ಕಂಥ ಮರಿಗಳನ್ನು, ಅದರಲ್ಲಿ ಬಂದಿರತಕ್ಕಂಥ ಬಾಳೆನ ಮಾರಿ ಈ ಆಕಳ ಜೊತೆಗೆ ಅದು ಸ್ಟಾರ್ಟ್ ಆಯಿತು. ಓ ಏನೋ ಒಂದು ಇದೆಯಪ್ಪ ಇದರಲ್ಲಿ, ನನಗೆ ಅಲ್ಲಿಯಷ್ಟೇನು ಕಷ್ಟ ಇಲ್ಲ, ಇಲ್ಲಿ ಅಲ್ಲಿಯಷ್ಟೇನು ಸ್ಟ್ರೆಸ್ ಇಲ್ಲ, ಬೆಂಗಳೂರಿಗಷ್ಟೇನು ನನಗೆ ಪ್ರಾಬ್ಲಮ್ ಆಗಲ್ಲ, ಆರಾಮಾಗಿ ಜೀವನ ಮಾಡ್ಬೋದಲ್ಲ ಅಂದ್ಕೊಂಡು ಧೈರ್ಯ ತೊಗೊಂಡು ಮತ್ತೆ ಸ್ಟಾರ್ಟ್ ಮಾಡೋಕೆ ಸ್ಟಾರ್ಟ್ ಮಾಡಿದೆ. ಈ 1 ಎಕರೆಯಿಂದ 2 ಎಕರೆ, 2 ಎಕರೆಯಿಂದ 3 ಎಕರೆ, 3 ಎಕರೆಯಿಂದ 4 ಎಕರೆ, ಹೀಗೆ ಅಡಿಕೆ ಹಚ್ತಾ ಹಚ್ತಾ ಶುಂಠಿ ಹಾಕಂತ ಬಂದೆ.
5: ಓಕೆ, ಸೂಪರ್ ಪ್ರವೀಣ್ ಅವರೇ, ತುಂಬ ಚೆನ್ನಾಗಿ ನಿಮ್ಮ ಕೃಷಿಯ ಜೀವನವನ್ನು ಹೇಳಿದ್ರಿ. ಸೊ ಯಾವ ರೀತಿಯಲ್ಲಿ ನೀವು ಕೃಷಿಗೆ ಬಂದ್ರಿ ಅಂಥೇಳಿ, ಸೊ ಎಷ್ಟೋ ಜನ ಅಂದ್ಕೊಳ್ತಾ ಇರ್ತಾರೆ ಈ ಬೆಂಗಳೂರಲ್ಲಿರುವಂತಹ ಲೈಫ್ನ ನೆನಪು ಮಾಡ್ಕೊಂಡಾಗ ಹಳ್ಳಿ ಜೀವನವೇ ಚೆನ್ನಾಗಿರುತ್ತೆ, ಅಲ್ಲೇ ಆರಾಮಾಗಿ ಸ್ವಲ್ಪ ಒಳ್ಳೆ ಗಾಳಿ ತೊಗೊಂಡು ಆರಾಮಾಗಿರ್ಬೋದು ಅಂಥೇಳಿ. ಸೊ ಅದೇ ಥರನೇ ಪ್ರವೀಣ್ ಅವರು ಕೂಡ ಗಟ್ಟಿ ಮನ್ಸು ಮಾಡಿಕೊಂಡು ಅಲ್ಲಿಂದ ಇಲ್ಲಿಗೆ ಬಂದು ಉತ್ತಮವಾದಂತಹ ಒಂದು ಕೃಷಿಯನ್ನು ಮಾಡ್ಕೊಳ್ತಾ ಜೀವನವನ್ನು ನಡೆಸ್ತಾ ಇದ್ದಾರೆ. ಸೊ ಅದೇ ರೀತಿಯಲ್ಲೇ ನೀವು ಕೂಡ ನಿಮ್ಮ ಕೃಷಿಯನ್ನು ಇದೇ ರೀತಿಯಲ್ಲಿ ಆರಂಭ ಮಾಡಿದ್ರೆ ಅಂತಂದರೆ, ಅಥವಾ ನೀವು ಕೃಷಿಗೆ ಬರೋಕ್ಕಿಂತ ಮುಂಚೆ ನಿಮ್ಮ ಕಥೆಗಳು ಕೂಡ ಬೇರೆದಾಗಿರುತ್ತೆ. ಸೊ ಅದ್ರ ಬಗ್ಗೆ ನೀವು ಕೂಡ ಹೇಳ್ತಾ ನಮ್ಮ ಕಾರ್ಯಕ್ರಮದಲ್ಲಿ ನೀವು ಕೂಡ ಭಾಗವಹಿಸ್ಬೋದು, ಹಾಗೆ ನಿಮ್ಮ ಅನಿಸಿಕೆಗಳನ್ನು, ನಿಮ್ಮ ಅನುಭವಗಳನ್ನು ಕೂಡ ನಮ್ಮ ಜೊತೆ ಹಂಚ್ಕೊಳ್ಬೋದು. ಅದಕ್ಕಾಗಿ ನೀವು ಮಾಡಬೇಕಾಗಿರೋದು ಇಷ್ಟೇ, ನಮ್ಮ ಸಂಖ್ಯೆಗೆ ನೀವು ಕೂಡ ಮೆಸೇಜ್ನ ಮಾಡಿದ್ರೆ ನಾವೇ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತೀವಿ, ನಾವೇ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಕೃಷಿಯ ಬದುಕನ್ನು ನಾವು ಕೂಡ ಕೇಳ್ತೀವಿ ಅಂತ ಹೇಳ್ತಾ, ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರವೀಣ್ ಅವ್ರ ಜೊತೆಗೆ ಮಾತಾಡೋದಕ್ಕೆ ಇನ್ನೂ ಸುಮಾರು ವಿಷಯಗಳಿದೆ, ಅವ್ರ ಜೊತೆ ಮಾತಾಡೋಣ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬನ್ನಿ. ಕಾರ್ಯಕ್ರಮ ಮುಂದುವರೈತೆ, ನಾನು ಆರ್ ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾರೆ ರೇಡಿಯೋ ಶಿವಮೊಗ್ಗ ರಾಣಿಪುರ ಎಫ್ ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಯಾಕೋ ವಿನಯ್, ಏನೋ ತುಂಬಾ ಯೋಚನೆ ಮಾಡ್ತಾ ಇದೀಯಾ?
1: ಏನಿಲ್ವ ರಾಜು, ನಮ್ ತಂದೆಗೆ ಮೊನ್ನೆ ಕ್ಯಾನ್ಸರ್ ಸರ್ಜರಿ ಆಯ್ತು. ಡಾಕ್ಟರ್ ಹೇಳಿದ್ರು ಮುಂದೆ ರೇಡಿಯೇಷನ್ ಚಿಕಿತ್ಸೆ ಕೊಡ್ಬೇಕಾಗತ್ತೆ ಅಂತ. ಅದಕ್ಕಿನ್ನೇನು ಬೆಂಗಳೂರಿಗೆ ಹೋಗ್ಬೇಕಾಗತ್ತೋ ಏನೋ.
0: ಅಯ್ಯೋ ದಡ್ಡ, ಅದಕ್ಕೆ ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈಗ ತುಂಬಾ ಸುರಕ್ಷಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಉತ್ತಮ ಗುಣಮಟ್ಟದ ಉನ್ನತ ದರ್ಜೆಯ ರೇಡಿಯೇಷನ್ ಥೆರಪಿ ಚಿಕಿತ್ಸಾ ಸೌಲಭ್ಯ ಕಾರ್ಯಾರಂಭವಾಗಿದೆ ಕಣೋ. ಅದು ಅಲ್ಲದೆ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಗ್ತಾ ಇದೆ. ನಿನ್ ಕೂಡ್ಲೆ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರನ್ನ ಒಮ್ಮೆ ಸಂಪರ್ಕಿಸೋದು ಉತ್ತಮ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದ ಸುರಕ್ಷಿತ ಹಾಗೂ ಉತ್ತಮ ಗುಣಮಟ್ಟದ ವರ್ಸ ಹೆಚ್ ಡಿ ರೇಡಿಯೋಥೆರಪಿ ಚಿಕಿತ್ಸಾ ಘಟಕ ಕಾರ್ಯಾರಂಭವಾಗಿದೆ. ಈ ನೂತನ ಹಾಗೂ ಉನ್ನತ ದರ್ಜೆಯ ರೇಡಿಯೋಥೆರಪಿ ಘಟಕದಲ್ಲಿ IMRT, IGRT, SRS, SBRT ಹಾಗೂ ವಿಮ್ಯಾಟ್ನಂತಹ ಸುಧಾರಿತ, ಸುರಕ್ಷಿತ ಮತ್ತು ಅತಿ ಸೂಕ್ಷ್ಮ ರೇಡಿಯೋಥೆರಪಿ ಚಿಕಿತ್ಸಾ ವಿಧಾನಗಳನ್ನು ಹೊಂದಿದೆ.
3: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
4: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ರ ರೇಡಿಯೋ ಶಿವಮೊಗ್ಗ ಗ್ಯಾರಂಟಿ ಪೂರ್ಣ ಫ್ಯಾಮ್ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಿದ್ದ ಹಾಗೆ ಇವತ್ತಿನ ಕೃಷಿಯ ಕಾರ್ಯಕ್ರಮದಲ್ಲಿ ಸೊ ನಮಗೆ ಸಮಗ್ರ ಕೃಷಿಯನ್ನು ಮಾಡ್ತಾ ತಮ್ಮ ಜೀವನವನ್ನು ಕಟ್ಕೊಂಡು ಅವರ ಅನುಭವಗಳನ್ನು ನಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ಇವತ್ತು ನಮ್ಮ ಜೊತೆಗಿದ್ದಾರೆ ಪ್ರವೀಣ್ ಪಾಟೀಲ್ ಅವರು. ಹಾಗಿದ್ರೆ ಪ್ರವೀಣ್ ಪಾಟೀಲ್ ಅವ್ರ ಜೊತೆಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತಾಡೋಣ. ಸೊ ಹಾಗೆ ಅವರ ಕೃಷಿಯ ಜೀವನದ ಬಗ್ಗೆ, ಕೃಷಿಯ ಬದುಕಿನ ಬಗ್ಗೆ ಅವ್ರ ಹತ್ರ ಕೇಳೋಣ. ಹಾಗೆ ಅವರು ಕೂಡ ಹೇಳ್ತಾ ಇದ್ರು ಬೆಂಗಳೂರಿನಲ್ಲಿ ತಮ್ಮ ಉದ್ಯೋಗವನ್ನು ಬಿಟ್ಟು ಇಲ್ಲಿಗೆ ಬಂದು ಅವರ ಕೃಷಿಯ ಜೀವನವನ್ನು ಆರಂಭ ಮಾಡಿದ್ರು ಅಂತ ಹೇಳಿ. ಸೊ ಖಾಲಿದ್ದಂತಹ ಕೃಷಿ ಭೂಮಿಯನ್ನು ಬಳಕೆ ಮಾಡಿಕೊಂಡು ಉತ್ತಮವಾದಂತಹ ಜೀವನವನ್ನು ಅವರೀಗ ನಡೆಸ್ತಾ ಇದ್ದಾರೆ. ಸೊ ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಅವರ ಮಾತುಗಳನ್ನು ಇನ್ನಷ್ಟು ಕೇಳೋದಕ್ಕೆ ನಾನು ಕೂಡ ಕಾತರದಲ್ಲಿದ್ದೀನಿ. ಸೊ ಬನ್ನಿ ಹಾಗಿದ್ರೆ ಅವ್ರನ್ನ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಪ್ರವೀಣ್ ಅವರೇ, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವಾಗಲೇ ಹೇಳ್ತಾ ಇದ್ರಿ ಉತ್ತಮವಾದಂತಹ ಒಂದು ಕೃಷಿಯನ್ನು ಮಾಡ್ಕೊಳ್ತಾ, ಸಮಗ್ರ ಕೃಷಿನಲ್ಲಿ ಅಡಿಕೆ, ಶುಂಠಿ ಹೀಗೆ ಇನ್ನೂ ಬೇರೆ ಬೇರೆ ಬೆಳೆಗಳನ್ನು ಮಾಡ್ಕೊಳ್ತಾ ನೀವು ನಿಮ್ಮ ಜೀವನವನ್ನು ಸಾಗಿಸ್ತಾ ಇದ್ದೀರ ಅಂತ ಹೇಳ್ತಾ ಇದ್ರಿ. ಹಾಗಾದರೆ ಪ್ರವೀಣ್ ಅವರೇ, ನಿಮ್ಮ ಕೃಷಿ ಭೂಮಿನಲ್ಲಿ ಯಾವ ರೀತಿಯ ಪದ್ಧತಿಯನ್ನು ಅಳವಡಿಸ್ಕೊಂಡಿದ್ದೀರಾ? ನಿಮ್ಮ ಕೃಷಿ ಪದ್ಧತಿಯ ಬಗ್ಗೆ ಹೇಳ್ಬೋದಾ?
5: ನಾನು ಝೀರೋ ಕಲ್ಟಿವೇಷನ್ ಮಾಡ್ತಾ ಇದ್ದೀನಿ. ಯಾಕೆ ಝೀರೋ ಕಲ್ಟಿವೇಷನ್ ಮಾಡಬೇಕು ಅಂತ ಹೇಳ್ತೀನಿ ಅಂದರೆ, ನಿಮಗೆ ನಾವು ಕಲ್ಟಿವೇಷನ್ ಮಾಡಿದ್ರೆ ಕೇವಲ 4 ವರ್ಷದ ಒಳಗಡೆ ಗಿಡಗಳಲ್ಲಿ ಮಾತ್ರ ಕಲ್ಟಿವೇಷನ್ ಮಾಡಬೇಕು. ಯಾಕೆಂದರೆ 4 ವರ್ಷ ಆದಮೇಲೆ ಗಿಡ ಭಾರಿ ಬೇಗ ಡೆವಲಪ್ಮೆಂಟ್ ಆಗುತ್ತೆ. ಹೆಂಗೆ ಡೆವಲಪ್ಮೆಂಟ್ ಆಗುತ್ತೆ, ಅಡಿಕೆ ಗಿಡದ ಬೇರುಗಳು ಹೀಗೆ ಹೋಗಲ್ಲ, ಹಿಂಗೆ ಅಡ್ಡದಾಗ ಹೋಗುತ್ತೆ. ಅಡ್ಡ 3-4 ಅಡಿ ಮುಂದೆ ಹೋಗುತ್ತೆ. ಅದು ಅವಾಗ ಏನಾಗುತ್ತೆ, ಅದಕ್ಕೆ 6 ಬೇರುಗಳೇ 2-3 ಇರುತ್ತೆ. ನಾವೇನು ಮಾಡ್ತೀವಿ, ಮೇಲಿನ ಮೇಲೆ ಹೆವಿ ವೆಹಿಕಲ್ಗಳನ್ನ ಓಡಾಡಿಸಿ ಕಲ್ಟಿವೇಷನ್ ಮಾಡೋದ್ರಿಂದ ಬೇರುಗಳೆಲ್ಲ ಹರಿದೋಗ್ಬಿಡುತ್ತೆ. ಅದು 6 ಹೇಗೆ ತಿನ್ನುತ್ತೆ, ತಿನ್ನಲ್ಲ. ಅದಕ್ಕೆ ನಾವೇ ಮಾಡಬೇಕು, ಹೀಲ್ಡ್ ಕಮ್ಮಿ ಆಗುತ್ತೆ, ಅಡಿಕೆ ಉದುರ ಸಮಸ್ಯೆ ಹೆಚ್ಚಿಗೆ ಆಗುತ್ತೆ, ಹಲವಾರು ಪ್ರಾಬ್ಲಮ್ಗಳು ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಏನು ಮಾಡಬೇಕು, 2 ಒಂದು ಸಾಲನ್ನು ಬಿಟ್ಟು ಒಂದು ಸಾಲು ಆದಮೇಲೆ ಟ್ರಂಚ್ ಹೊಡಿಬೇಕು. ಈ ಮಣ್ಣನ್ನು ಅಲ್ಲಿ ಎತ್ತಿ ಹಾಕಿಸಿ ಅದರೊಳಗಡೆ ತಿಪ್ಪೆ ಗೊಬ್ಬರ, ಕುರಿ ಗೊಬ್ಬರ ಹಾಕಿಸಿ ಈ ಮಣ್ಣನ್ನು ಅದರ ಮೇಲೆ ಎತ್ತಿ ಹಾಕ್ಸೋದ್ರಿಂದ ಏನಾಗುತ್ತೆ, ರೂಟ್ಗಳಿಗೆ ಆಹಾರ ಬೇಗ ಸಿಗುತ್ತೆ. ಸಿಗೋದ್ರಿಂದ ಏನಾಗುತ್ತೆ, ಎಲ್ಲ ಮೃದು ಆಗುತ್ತೆ, ಬ್ರೆಡ್ ಆದಂಗೆ ಆಗುತ್ತೆ. ಅದಾಗೋದ್ರಿಂದ ಎರೆಹುಳು ಸಂಖ್ಯೆ ಹೆಚ್ಚಿಗೆ. ನಾನೇನು ಮಾಡ್ತೀನಿ, ಅಲ್ಲಿ ಜೀವಾಮೃತ ತೊಟ್ಟೆಯಿಂದ ನಾನು ಇಲ್ಲಿ ಜೀವಾಮೃತ ಬಿಡೋದ್ರಿಂದ ಅದು ಬಂದು ಇಲ್ಲಿ ಬೀಳೋದ್ರಿಂದ ಜೀವಾಮೃತ ಬಂದು ಇಲ್ಲಿ ಎರೆಹುಳು ಸಂಖ್ಯೆಗಳು ಹೆಚ್ಚಿಗೆ ಆಗೋದ್ರಿಂದ ಎರೆಹುಳುಗಳೇ ಇದು ಉಳುಮೆ ಮಾಡುತ್ತೆ. ನಮಗೆ ಅಲ್ಲಿ ಏನಾಗುತ್ತೆ, ಇಂಪ್ಲಿಮೆಂಟ್ಸು ಈಗ ಟ್ರ್ಯಾಕ್ಟರ್ ಹೊಡೆಯೋದ್ರಿಂದ ಖರ್ಚು ಕಮ್ಮಿ. ಒಂದು, ಭೂಮಿ ಹಾಳಾಗಲ್ಲ. ಈ ಕಸ ಇಷ್ಟು ನಾನು ಸ್ಲ್ಯಾಶರ್ ಹೊಡೆದು ಏನು ಮಾಡ್ತೀನಿ, ಇಲ್ಲೇ ಗೊಬ್ಬರ ಮಾಡ್ತೀನಿ. ಈ ಸ್ಲ್ಯಾಶರ್ ಹೊಡೆದಿಂದ ಏನಾಗುತ್ತೆ, ಸುಮಾರು ಈ ಎಲೆ ಹಸಿರು ಎಲೆ ಗೊಬ್ಬರ ಆಗೋದ್ರಿಂದ ಅಡಿಕೆ ಒಳ್ಳೆ ಹಿಡ್ದು ಬರುತ್ತೆ. ಎಕ್ಸಾಂಪಲ್ ಇಲ್ಲಿ ನೋಡಿ, ಇದು 4 ವರ್ಷದ ತೋಟ ನಂದು, ಇದು 4 ವರ್ಷದ ತೋಟ. ಇದು ನೋಡಿ, 1, 2, 3, 4, 5, 6, 7, 8 ಕೊನೆ ಬಿಟ್ಟಿದೆ. ಅದು ನೀವು ನಂಬಲ್ಲ, ಕೇವಲ 4-5 ವರ್ಷದ ತೋಟ ಇದು. ನೀವು 1 ನಾನು ಬೆಳೆದಿದ್ದೀನಿ, 70 ಬೆಳೆದೀನಿ, 80 ಹಸಿ ಅಡಿಕೆ ಬೆಳೆದಿದ್ದೀನಿ. ನಾನು ಅಷ್ಟು ನಾನು ನಿಮಗೆ ಹೇಳಲ್ಲ, ನಮಗೆ 50-60 ಅಡಿಕೆ ಬಂದರೆ ಸಾಕು. ಅಲ್ಲಿಗೆ ಒಂದು ಎಕರೆಗೆ ನಮಗೆ 6-7 ಕ್ವಿಂಟಲ್ ಕೆಂಪಡಿಕೆ ಆಗುತ್ತೆ. ಚಾಲಿ ಒಂದು 2 ಕ್ವಿಂಟಲ್ನಿಂದ 3 ಕ್ವಿಂಟಲ್ ಚಾಲಿ ಸಿಗುತ್ತೆ. ಇಷ್ಟು ಸಿಕ್ಕರೆ ಸಾಕ್ರಿ, ಈಗಿನ ರೇಟಿಗೆ ನಮಗೆ ಸಾಕು. ಇದು ನಾವು ಅಟ್ ಎ ಟೈಮ್ ಇವಾಗಲೇ ಗೊಬ್ಬರ ಹಾಕಬೇಕು, ಇವಾಗಲೇ ಔಷಧಿ ಹೊಡಿಬೇಕು ಅನ್ನಂಗಲ್ಲ. ಬಹು ವರ್ಷಕ್ಕೆ ಬೆಳೆ ಆಗೋದ್ರಿಂದ ನಮಗೆ ಕಾಲ ಟೈಮು ಬೇಕಾದಷ್ಟು ಇರುತ್ತೆ. ಕರೆಕ್ಟಾಗಿ ನಾವು ಅದಕ್ಕೆ ಆ ಮಾಡೋ ಕಲಿಗೆ ಸಕಾಲಕ್ಕೆ ನಾವು ಗೊಬ್ಬರ ಔಷಧಿ ಕೊಡೋದ್ರಿಂದ ನಮಗೆ ಒಳ್ಳೆ ಹೇಳ್ಡ್ ಬರುತ್ತೆ. ನಾನೇನು ಐಡಿಯಾ ಮಾಡಿದೆ, ಸಡನ್ನಾಗಿ ಬೆಂಗಳೂರು ಬಿಟ್ಟು ಬಂದಾಗ ಫಸ್ಟ್ 2 ಎಕರೆ ತೋಟ ಮಾಡಿದೆ, ಆಮೇಲೆ ಅದ್ರ ಮೇಲ್ಗಡೆ, ಆಮೇಲೆ ಕೆಳಗಡೆ ಒಂದು 3 ಎಕರೆ ಮಾಡಿದೆ. ಹಿಂಗೆ ಸ್ಟೆಪ್ ಬೈ ಸ್ಟೆಪ್ಪು ಅಡಿಕೆ ಗಿಡ ಹಚ್ಕೊಂತ ಬಂದೆ. ಅವಾಗೇನಾಯಿತು, ನನಗೆ ಅಲ್ಲಿದ ಅಮೌಂಟ್ ತೆಗೆದು ಇದಕ್ಕೆ ಇನ್ವೆಸ್ಟ್ಮೆಂಟ್ ಆಗೋಕ್ಕಾಯಿತು, ಇಲ್ಲಿ ತೆಗೆದು ಅಲ್ಲಿಗೆ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಹೆಲ್ಪ್ ಆಯಿತು. ಅಲ್ಲಿಗ 3 ವರ್ಷದ ತೋಟ ಇದೆ, ಅದಿನ್ನು ಹೀಲ್ಡಿಂಗ್ ಸ್ಟಾರ್ಟ್ ಆಗಿಲ್ಲ. ಅದರಲ್ಲಿ ಮೆಕ್ಕೆಜೋಳ ಹಾಕಿದ್ದೀನಿ, ಅಲ್ಲಿ ನನಗೆ ಅದನ್ನು ಕೂಡ ಖಾಲಿ ಬಿಟ್ಟಿಲ್ಲ. ಈಗ ಮೆಕ್ಕೆಜೋಳ ತೆಗೆದ ತಕ್ಷಣ ಏನು ಮಾಡ್ತೀನಿ, ಮಳೆಗಾಲಕ್ಕೆ ತೊಗರೆ, ಹುಳ್ಳಿ, ಆಮೇಲೆ ಹಲಸಂದಿ ಅವ್ರಿ ಹಾಕ್ಬಿಡ್ತೀನಿ. ಅಕಡಿ ಅಕಡಿ ಮಾಡ್ತೀನಿ, ಒಂದು ಸಾಲಿಗೆ ಹಲಸಂದಿ, ಒಂದು ಸಾಲಿಗೆ ಹುಳ್ಳಿ, ಒಂದು ಸಾಲಿಗೆ ತೊಗರಿ, ಈ ಥರ ಮಿಶ್ರ ಬೆಳೆ ಮಾಡಿಬಿಡ್ತೀನಿ. ಸಂದಿ ಅವ್ರಿ ಹಾಕೋದ್ರಿಂದ ಏನಾಗುತ್ತೆ, ಭೂಮಿ ಹಗುರವಾಗುತ್ತೆ. ಅದರಿಂದ ನಮಗೆ ಹಲಸಂದಿ ಅವರಲ್ಲಿ ನಮಗೆ ಎಲೆ ಉದುರುತ್ತೆ, ಎಲೆಯಿಂದ ಗೊಬ್ಬರ ಆಗುತ್ತೆ, ಅದರಿಂದ ಸ್ವಲ್ಪ ಕಾಳು ಕಡಿ ಸಿಗುತ್ತೆ. ಮನೆಗಾಗಿ ಮಿಕ್ಕಿದ್ದನ್ನು ಮಾರ್ಕೆಟಿಗೆ ಮಾರೋಣ. ಇವತ್ತಿನ ರೇಟಲ್ಲಿ ಇವತ್ತಿಂದ ರೇಟು ಕಾಳು ಕಡಿಗೆ ಹೆಚ್ಚು ಕಮ್ಮಿ ಒಂದು ಕೆಜಿಗೆ 80-90 ರೂಪಾಯಿ ಕೆಜಿ ಇದೆ. ಅದು ಲಾಭನೇ, ಅದಕ್ಕೇನು ಇನ್ವೆಸ್ಟ್ಮೆಂಟ್ ಮಾಡಲ್ಲ, ಗೊಬ್ಬರ ಹಾಕಲ್ಲ, ಔಷಧಿ ಹೊಡೆಯಲ್ಲ, ಏನು ಮಾಡಲ್ಲ. ಸುಮ್ಮನೆ ತೋಟದಲ್ಲಿ ರೋಟಾವೇಟರ್ ಹೊಡೆಯೋದು, ಈಗ 4 ವರ್ಷ 3 ವರ್ಷದ ಗಿಡಗಳು, ಅದರೊಳಗಡೆ ಇಂಟರ್ಕ್ರಾಪ್ಟ್ ಆಗಿ ಮಾಡೋದು, ಅದು ನಮ್ಮ ಮನೆಗಾಗಿ ಉಳಿದದನ್ನ ಮಾರಣ.
4: ಓಕೆ, ಸೊ ಈ ರೀತಿಯಲ್ಲಿ ನೀವು ಕೃಷಿಯನ್ನು ಮಾಡ್ತಾ ಇದ್ದೀರಾ. ಹಾಗಾದರೆ ಈಗ ಈಲ್ಡ್ ಹೆಚ್ಚಿಗೆ ಆಗಬೇಕು ಅಂತೇಳಿ ನೀವು ಯಾವ ರೀತಿಯಲ್ಲಿ ವ್ಯವಸ್ಥೆ ಮಾಡ್ಕೊಳ್ತಾ ಇದ್ರಿ, ಜೀವಾಮೃತ ಎಲ್ಲ ಹೇಗೆ ಕೊಡ್ತಾ ಇದ್ರಿ, ಅದ್ರ ಬಗ್ಗೆ ಹೇಳ್ಬೋದಾ?
5: ಜೀವಾಮೃತ ಮಾಡೋಕ್ಕೆ ಹೆಚ್ಚಫ್ ಹಸುಗಳು ಗಗಂಜಲು ಅಷ್ಟು ಶ್ರೇಷ್ಠ ಅಲ್ಲ ಅಂತ ಅಂದರು. ಅವಾಗೇನು ಮಾಡಿದೆ, ಹೆಚ್ಚಫ್ ಹಸುಗಳನ್ನು ಒಂದೊಂದಾಗಿ ಕೊಡ್ತಾ ಬಂದೆ. ಈಗ ಪ್ರೆಗ್ನೆಂಟ್ ಆಯಿತು, ಒಂದು ಹಸು ಪ್ರೆಗ್ನೆಂಟ್ ಆದ ತಕ್ಷಣ ಏನು ಮಾಡೋದು, ಅದನ್ನ ಮಾರಿಬಿಡೋದು. ಫೇಸ್ಬುಕ್ಕಲ್ಲಿ ಹಾಕೋದು, ವಾಟ್ಸಪ್ಪಲ್ಲಿ ಹಾಕೋದು, ಒಳ್ಳೆ ಬೆಲೆ ಬಂದಾಗ ಅದನ್ನ ಮಾರಿಬಿಡೋದು. ಮಾರಿ ಏನು ಮಾಡಿದೆ, ಗೀರ್ ಹಸುಗಳನ್ನ, ಸಾಯಿವಾಲ್ ಮಿಕ್ಸು, ಈ ಥರದ್ದು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಹಸುಗಳನ್ನ. ಈಗ ಒಂದು ಜರ್ಸಿ ಇದೆ, ಒಂದು ಮಿಶ್ರ ಹೆಚ್ಚಫ್ ಇದೆ, ಆಮೇಲೆ ಒಂದು ಇನ್ನೊಂದು ಗೀರ್ ಇದೆ. ಈ ಥರದ್ದು ಹಸುಗಳು ಮಾಡ್ಕೊಂತ ಬಂದೆ. ವೇಸ್ಟ್ ಡಿಕಂಪೋಸ್ಟನ್ನು ತೊಗೊಂಬಂದು ಜೀವಾಮೃತದ ತೊಟ್ಟಿಲಿ ಒಂದು ಜೀವಾಮೃತ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ವೇಸ್ಟ್ ಡಿಕಂಪೋಸ್ಟ್ ಜೊತೆಗೆ. ಅದರಿಂದ ಏನು ಮಾಡಿದೆ, ಮೋಟ್ರ್ ಇಟ್ಟು ವೆಂಚೂರಿ ಮೂಲಕ ಡ್ರಿಪ್ ಇರಿಗೇಷನಲ್ಲಿ ಬಿಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅದು ಬಿಡೋಕ್ಕೆ ಸ್ಟಾರ್ಟ್ ಆದಮೇಲೆ ಆಟೋಮೆಟಿಕ್ಕಾಗಿ ಅಡಿಕೆ ಹಿಡಿದು ಹೆಚ್ಚಿಗೆ ಆಗ್ತಾ ಬಂತು. ಮೊದಲು ನಾನು ಕೆಮಿಕಲ್ ಸ್ವಲ್ಪ ಹೆಚ್ಚಿಗೆ ಯೂಸ್ ಮಾಡ್ತಾಯಿದ್ದೆ, ಇಟ್ಸ್ ಮೀನ್ಸ್ ಪೊಟ್ಯಾಶು, ಡಿ ಎ ಪಿ, ಈ ಥರದ ಗೊಬ್ಬರಗಳನ್ನ ಹೆಚ್ಚಿಗೆ ಆಗ್ತಾಯಿದ್ದೆ. ಅದ್ರ ಖರ್ಚು ಕಮ್ಮಿ ಆಯ್ತು ನನಗೆ. ಜೀವಾಮೃತ ಮಾಡೋಕ್ಕೆ ಯಾವಾಗ ಸ್ಟಾರ್ಟ್ ಮಾಡಿದೆ ಅದ್ರ ಖರ್ಚು ಕಮ್ಮಿ ಆಯಿತು, ಅಡಿಕೆ ಹೀಲ್ಡ್ ಕೂಡ ಚೆನ್ನಾಗಾಯಿತು, ರೋಗಗಳು ಕಮ್ಮಿ ಆಗ್ತಾ ಬಂದವು. ಈ ಥರ ಹೊಸದಾಗಿ ನಾನು ಏನೋ ಮಾಡ್ತಾ ಹೋಗ್ತಾ ಏನೋ ಒಂದು ಹೊಸದಾಗಿ ಕಲಿತಾ ಹೊಸದಾಗಿ ಮಾಡ್ತಾಯಿದ್ದೀನಿ, ಖರ್ಚನ್ನು ಕಮ್ಮಿ ಮಾಡ್ತಾಯಿದ್ದೀನಿ, ಇದು ಆದಾಯನ ಹೆಚ್ಚಿಗೆ ಮಾಡ್ತಾಯಿದ್ದೀನಿ. ನಾನು ಈಗಿನ ಯುವಕರಲ್ಲಿ ಒಂದು ರಿಕ್ವೆಸ್ಟು ನಿಮ್ಮಲ್ಲಿ ನಾನು ಏನು ಕೇಳ್ಕೊತೀನಿ ಅಂತಂದರೆ, ನಿಮ್ಮ ಹತ್ರ ಒಂದು 5 ಎಕರೆ 5 ಎಕರೆ ಒಂದು 2 ಎಕರೆ ಮೇಲೆ 5 ಎಕರೆ ಜಮೀನು ಇತ್ತು ಅಂತ ಅಂದರೆ, ದಯವಿಟ್ಟು ಜಮೀನು ಬಿಟ್ಟು ಬೆಂಗಳೂರು ಕಡೆ ಹೋಗಿಬಿಡಿ. ಬೆಂಗಳೂರು, ಮೈಸೂರು, ಹುಬ್ಳಿ ಆ ಕಡೆ ಹೋಗ್ಬಿಡ್ತೀವಿ. ಯಾಕ್ರಿ ಹೋಗ್ಬೇಕು? ಅಲ್ಲಿ ಯಾವೊಂದು ಕೈ ಕೆಳಗಿದ್ದು ಅವನು ಕೊಟ್ಟಷ್ಟು ಸಂಬಳ ತೊಗೊಂಡು ಅವನು ಹೇಳಿದ ಕೆಲಸ ಮಾಡೋಕ್ಕಿಂತ ಅದೇ ಎಫರ್ಟನ್ನು ನೀವು ಇಲ್ಲಿ ಹಾಕಿ. ಈಗ ಅಗ್ರಿಕಲ್ಚರ್ ತುಂಬ ಚೆನ್ನಾಗಿ ನಡೀತಾ ಇದೆ, ವಿವಿಧವಾದ ಬೆಳೆಗಳು ಬಂದಿದೆ. ಅಗ್ರಿಕಲ್ಚರಲ್ಲಿ ಹೊಸ ಹೊಸ ಅನ್ವೇಷಣೆಗಳು ಆಗಿದ್ದಾವೆ, ಹೊಸ ಹೊಸ ಮಷಿನಿಂಗ್ಗಳು ಬಂದಿದ್ದಾವೆ. ಹಸು ಸಾಕಾಣಿಕೆ ಇದೆ, ಕುರಿ ಸಾಕಾಣಿಕೆ ಇದೆ, ಗೌರ್ಮೆಂಟ್ ಎಲ್ಲದಕ್ಕೂ ಒಂದು ಸಬ್ಸಿಡಿ ಅಂತ ಕೊಡ್ತಾ ಇದೆ. ನೀವು ಯಾಕೆ ಇದನ್ನೆಲ್ಲ ಯೂಸ್ ಮಾಡಿಕೊಂಡು ಯುವಕರು ಇಲ್ಲೇ ಹೊಸದಾಗಿ ಏನಾದ್ರು ಮಾಡಬಾರ್ದು? ಯಾಕೆ ಬೆಂಗಳೂರಿಗೆ ಹೋಗ್ಬೇಕು? ಆ ದುಡಿಮೆನ ಡಬ್ಬಲ್ ದುಡಿಮೆ ಇಲ್ಲಿ ಮಾಡ್ಬೋದು. ಇದು ನಾನು ನಿಮ್ಗೆ ಕಿವಿ ಮಾತು ಹೇಳ್ತಾ ಇದ್ದೀನಿ. ದಯವಿಟ್ಟು ಯುವಕರು ಆದಷ್ಟು ಸಿಟಿ ಕಡೆ ಹೋಗೋದನ್ನು ಕಮ್ಮಿ ಮಾಡಿ, ಅಗ್ರಿಕಲ್ಚರಲ್ಲಿ ಏನಾದ್ರು ಸಾಧನೆ ಮಾಡಿ. ಮುಂದೆ ಒಂದು ದಿನ ಅಗ್ರಿಕಲ್ಚರ್ಗೆ ಭಾಳ ದೊಡ್ಡ ಫ್ಯೂಚರ್ ಇದೆ. ಯಾಕೆ ಹೇಳ್ತೀನಿ ಅಂದರೆ, ಜನ ಅನ್ನ ತಿನ್ನಬೇಕು. ಏನೋ ನಾವು ದುಡ್ಡು ತಿಂತೀವಿ, ದುಡ್ಡಲ್ಲೇ ಬದುಕ್ತೀವಿ ಅನ್ನೋದು ಸುಳ್ಳು. ಆ ಜನ ಎಷ್ಟೇ ದುಡಿದ್ರು, ಎಷ್ಟೇ ಮುಂದೋದ್ರೂ ಅವರು 3 ಹೊತ್ತಿನ ಊಟಕ್ಕೋಸ್ಕರನೇ ಮಾಡ್ತಾ ಇರೋದು. ಈ 3 ಹೊತ್ತಿನ ಊಟ ಯಾರು ಬೆಳೀತಾರೆ? ನಾವು ಬೆಳಿಬೇಕು. ರೈತರ ಮಕ್ಕಳಾದ್ರೆ ನಾವು ಅದನ್ನು ನಾವು ಗುರಿ ಇಟ್ಕೊಂಡು ಇಡೀ ದೇಶಕ್ಕೆ ಅನ್ನ ಹಾಕೋರು ನಾವು. ದಯವಿಟ್ಟು ಯಾರೂ ಹೋಗ್ಬೇಡ್ರಿ, ಇಲ್ಲೇ ಏನಾದ್ರು ಒಂದು ಅಚೀವ್ಮೆಂಟ್ ಮಾಡಿರಿ, ಸಮಗ್ರ ಕೃಷಿ ಪದ್ಧತಿ ಮಾಡಿ, ಎಲ್ಲದರಲ್ಲೂ ಆದಾಯ ಮಾಡೋಕ್ಕೆ ಪ್ರಯತ್ನ ಪಡಿ. ತರಕಾರಿ ಬೆಳೀಲಿ, ಬಹುವಾರ್ಷಿಕ ಬೆಳೆಗಳನ್ನ ಬೆಳೀಲಿ, ಭತ್ತ ಬೆಳೀಲಿ, ಜೋಳ ಬೆಳೀಲಿ, ಹಣ್ಣು ಹಂಪಲುಗಳನ್ನ ಬೆಳೀಲಿ, ಮಾದರಿ ರೈತರಾಗ್ರಿ. ನನ್ನಂಗೆ ನೀವು ಒಂದು ಏನೋ ಒಂದು ಏಮ್ ಇಟ್ಕೊಂಡು ಬನ್ನಿ, ನೀವು ಉದ್ಧಾರ ಆಗೇ ಆಗ್ತೀರಿ.
4: ಓ ಸೂಪರ್ ಸರ್, ಒಂದು ಯುವಕರಿಗಾಗಿ ಒಂದು ಮೆಸೇಜ್ನ ಕೂಡ ಕೊಟ್ಟಿದ್ದೀರಾ. ಸೊ ಹಾಗೆ ನಿಮ್ಮ ಜೀವನದ ಎಕ್ಸ್ಪೀರಿಯೆನ್ಸ್ನ ಕೂಡ ಅವ್ರ ಜೊತೆ ಹಂಚ್ಕೊಳ್ತಾ ಇದ್ರಿ. ಸೊ ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರವೀಣ್ ಅವರು ಕೂಡ ಉದ್ಯೋಗವನ್ನು ಬಿಟ್ಟು ಇಲ್ಲಿ ಬಂದು ಕೃಷಿಯನ್ನು ಮಾಡ್ತಾ ತಮ್ಮ ಜೀವನವನ್ನು ಕಟ್ಕೊಂಡು ಇನ್ನೊಬ್ಬರಿಗೆ ಮಾದರಿಯಾಗಿ ತಮ್ಮ ಕೃಷಿಯನ್ನು ಮಾಡ್ತಿದ್ದಾರೆ. ಸೊ ಇವರ ಕೃಷಿಯ ಬಗ್ಗೆ ಕೇಳೋದಕ್ಕೆ ನನಗೂ ಕೂಡ ಇನ್ನಷ್ಟು ಆಸಕ್ತಿ ಬರ್ತಾ ಇದೆ. ಹಾಗೆ ಇವ್ರ ಜೊತೆ ಮಾತಾಡೋಣ. ನೀವು ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬನ್ನಿ. ಕಾರ್ಯಕ್ರಮ ಮುಂದುವರೆಯುತ್ತೆ. ನಾನು ಆರ್ ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 94.FM ಸಮುದಾಯ ಬಾನುಡಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಡಿ. ನಾನು ಆರ್ಜ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಖುಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಿದ್ದ ಹಾಗೆ ಇವತ್ತು ಪ್ರವೀಣ್ ಪಾಟೀಲ್ ಅವರು ಆಗಲೇ ಹೇಳ್ತಾ ಇದ್ರ ಹಾಗೆ ಅವರ ಸಮಗ್ರ ಕೃಷಿನಲ್ಲಿ ಅವರು ಅಡಿಕೆಯ ಜೊತೆಗೆ ಶುಂಠಿ ಮೆಕ್ಕೆಜೋಳ ಈ ತರದ ಬೆಳೆಗಳನ್ನ ಕೂಡ ಮಾಡ್ಕೊಳ್ತಾ ಅವರು ಉತ್ತಮವಾದಂತಹ ಇಳುವರಿಯನ್ನ ಪಡ್ಕೊಳ್ತಾ ಇದಾರೆ. ಸೊ ಹಾಗೆ ಯುವಕರಿಗೂ ಕೂಡ ಅವರು ಒಂದು ಮಾತನ್ನ ಹೇಳ್ತಾ ಇದ್ರು, ಕೃಷಿಯನ್ನ ಮಾಡಿ ಜೀವನದಲ್ಲಿ ಸಕ್ಸಸ್ ಆಗೋದಕ್ಕೆ ಸಾಧ್ಯ ಇದೆ ಅಂತ ಹೇಳಿ. ಹಾಗಿದ್ರೆ ಪ್ರವೀಣ್ ಅವರನ್ನ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಪ್ರವೀಣ್ ಅವರ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರವೀಣ್ ಅವರ, ನೀವಾಗಲೇ ಹೇಳ್ತಾ ಇದ್ರಿ ಈ ಅಡಿಕೆ ಕೃಷಿಯನ್ನ ಯಾವ ರೀತಿಯಲ್ಲಿ ಮಾಡ್ತಾ ಇದ್ರಿ ಅಂತ ಹೇಳಿ, ಮತ್ತೆ ಗೊಬ್ಬರವನ್ನ ಯಾವ ರೀತಿಯಲ್ಲಿ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ, ಜೀವಾಮೃತ ಕೊಡೋದ್ರ ಬಗ್ಗೆ ಆಗಿರ್ಬೋದು ಅದೆಲ್ಲದ್ರ ಬಗ್ಗೆ. ಸೊ ಹಾಗೆ ಇವಾಗ ನೀವು ಈ ಗೊಬ್ಬರವನ್ನ ನಿಮ್ಮ ತೋಟದಲ್ಲಿ ಯಾವ ರೀತಿಯಲ್ಲಿ ತಯಾರು ಮಾಡ್ಕೊಳ್ತೀರಾ, ಹೇಗೆ ಅದರ ಸಿದ್ಧತೆ ಇರುತ್ತೆ ಅದ್ರ ಬಗ್ಗೆ ಹೇಳ್ಬೋದಾ?
3: ಇಲ್ಲಿ ನೋಡಿ, ನಾನು ಅಡಿಕೆ ಹಾಡುಗಳನ್ನ ಪ್ರತಿಯೊಂದು ಸಾಲಲ್ಲೂ ಸ್ಟಾಕ್ ಮಾಡ್ತಾ ಬರ್ತೀನಿ. ಹೀಗೆ ಮುಂಗಾರಿ ಮಳೆ ಬರೋದ್ರೊಳಗಡೆ ಈ ಥರ ಸ್ಟಾಕ್ ಮಾಡಿದ್ರೆ ಏನಾಗುತ್ತೆ, ಎರೆಹುಳು ಹೆಚ್ಚಿ ಉತ್ಪತ್ತಿಯಾಗಿ ಇದ್ರ ಮೇಲೆ ಏನು ಮಾಡ್ತೀನಿ, ಸ್ವಲ್ಪ ವೇಸ್ಟ್ ಡಿಕಂಪೋಸ್ಟು ಮತ್ತು ಇದ್ರ ಮೇಲೆ ಇದ್ರ ಕೆಳಗಡೆ ತಿಪ್ಪೆ ಗೊಬ್ಬರ ಮತ್ತು ಇದರಿಂದ ಜೀವಾಮೃತ ಬಿಡೋದ್ರಿಂದ ಏನಾಗುತ್ತೆ, ಎರೆಹುಳು ಉತ್ಪತ್ತಿ ಹೆಚ್ಚಿಗೆ ಆಗುತ್ತೆ. ಆಮೇಲೆ ಅಲ್ಲಿ ಕಾಣುತ್ತೆ ನಿಮಗೆ ಗ್ಲಿಗಿಸಿಡಿಯಾಗಿ ಕಾಣ್ತದೆ ಅಂದರೆ ಕನ್ನಡದಲ್ಲಿ ಗೊಬ್ಬರ ಸೊಪ್ಪು, ಅದನ್ನು ತೊಗೊಂಬಂದು ಕಟ್ ಮಾಡಿ ಇದ್ರ ಮೇಲೆ ಹಾಕೋದ್ರಿಂದ ಏನಾಗುತ್ತೆ, ಗೊಬ್ಬರ ಆಗುತ್ತೆ. ಇಲ್ಲೇ ತೋಟದಲ್ಲೇ ಗೊಬ್ಬರ ಕ್ರಿಯೇಟ್ ಆಗುತ್ತೆ ನಿಮಗೆ. ಇನ್ನು ನಾವು ಪ್ರತಿದಿನ ಮಾಡ್ಬೇಕಂತೇನಿಲ್ಲ, ಯಾವಾಗ ಫ್ರೀ ಇರ್ತೀವಿ ಅವಾಗ ಬಂದು ಅಡಿಕೆ ಹಾಡುಗಳನ್ನ ಹಾರಿಸಿ ಒಂದೊಂದು ಕಾನಿಗೆ ಈಗ ಎಲ್ಲೆಲ್ಲೋ ಬಿದ್ದಿರುತ್ತೆ ಅದನ್ನ ಕ್ಲೀನಾಗಿ ಒಂದು ಕಡೆಯಿಂದ ಹಾಕ್ತಾ ಬಂದರೆ, ದಪ್ಪದಾಗಿ ಹಾಕ್ತಾ ಬಂದರೆ, ಒಂದು ಭೂಮಿ ಬೇಗ ಆರಲ್ಲ, ಎರೆಹುಳುಗಳು ಉತ್ಪತ್ತಿ ಹೆಚ್ಚಿಯಾಗುತ್ತೆ, ಗೊಬ್ಬರ ಆಗುತ್ತೆ, ವೇಸ್ಟ್ ಡಿಕಂಪೋಸ್ಟ್ ಅದಕ್ಕೆ ಹಾಕೋದ್ರಿಂದ ಎಲ್ಲದೂ ಇಲ್ಲೇ ಪ್ರತಿಯೊಂದು ಕೊಳತೋಗುತ್ತೆ. ಇನ್ನೊಂದು ದೊಡ್ಡ ತಪ್ಪು ಮಾಡ್ತಾರೆ ಎಲ್ಲರೂ, ಅಡಿಕೆ ಹಾಡುಗಳನ್ನು 2 ರೂಪಾಯಿ 1 ರೂಪಾಯಿ ಹಾಗೆ ಮಾರ್ಕೊಂತಾರೆ ಅಡಿಕೆ ತಟ್ಟೆ ಮರಕ್ಕೆ. ನನ್ನ ಅನಿಸಿಕೆ ಅದರಿಂದ ಏನು ದೊಡ್ಡ ಲಾಭ ಆಗಲ್ಲ. ನಾವು ನಮಗೆ ದೊಡ್ಡ ಲಾಭ ಬಂಗಾರ ಸಿಗೋದು ಇದರಿಂದ. ಇಲ್ಲಿ ನೋಡಿ, ಇಷ್ಟು ದಪ್ಪ ಈಗ ಹೆಚ್ಚು ಕಮ್ಮಿ 2 ಅಡಿ ದಪ್ಪ ಹಾಕಿದ್ದೀವಿ ನಾವು ಇದನ್ನೀಗ. ಹಿಂಗೆ ಹಾಕೋದ್ರಿಂದ ಏನಾಗುತ್ತೆ, ಭೂಮಿ ತಂಪು ಬೇಗ ಆರ್ಕೊಡಲ್ಲ, ಒಂದು ಇಲ್ಲೇ ಗೊಬ್ಬರ ಆಗುತ್ತೆ. ಗೊಬ್ಬರ ನಮಗೆ ಹೊರಗಡೆಯಿಂದ ತಂದು ಹಾಕೋಂಥ ನೆಸೆಸಿಟಿನೇ ಇಲ್ಲ, ಗೊಬ್ಬರ ಕೊಳ್ಳೋ ನೆಸೆಸಿಟಿ ನಮಗಿಲ್ಲ. ಇದರಿಂದನೇ ವೇಸ್ಟ್ ಡಿಕಂಪೋಸ್ಟ್ ಆಗೋದ್ರಿಂದ ನಮಗೇನಾಗುತ್ತೆ, ಗೊಬ್ಬರ ಇಲ್ಲೇ ಆಗುತ್ತೆ. ಆದಷ್ಟು ರೈತರು ತೋಟದಲ್ಲಿ ಅಡಿಕೆ ಹಾಡುಗಳನ್ನ ಸುಡೋದಾಗಲಿ ಅಥವಾ ಮಾರೋದಾಗಲಿ, ಹೊರಗಡೆ ಅಡಿಕೆ ತಟ್ಟೆ ಮಾರೋದಾಗಲಿ ಮಾಡೋಕ್ಕೆ ಹೋಗಬೇಡಿ. ಅದರಿಂದ ಏನು ದೊಡ್ಡ ಆದಾಯ ಆಗಲ್ಲ. ನಮಗೆ ಗೊಬ್ಬರ ಆದರೆ ಅದೇ ದೊಡ್ಡ ಆದಾಯ. ಯೋಚನೆ ಮಾಡಬೇಕು ರೈತರು, ನಾವು ಆದಷ್ಟು ಕಸದಿಂದ ರಸ ಮಾಡಬೇಕು ಅನ್ನೋದು ನಂದೊಂದು ಕಾನ್ಸೆಪ್ಟ್.
2: ಓಕೆ ಪ್ರವೀಣ್ ಅವರೇ, ಈಗ ಅಡಿಕೆ ತೋಟ ಎಲ್ಲ ಮಾಡಿದ್ರಿ ಅಂತ ಹೇಳಿದ್ರಿ. ಸೊ ಎಷ್ಟೋ ಕಡೆಗಳಲ್ಲಿ ಈ ಅಡಿಕೆ ತೆಗೆಯೋಕ್ಕೆ ಕೊನೆ ತೆಗೆಯೋಕ್ಕೆ ಇದಕ್ಕೆಲ್ಲ ಕೆಲಸದವ್ರು ಸಿಗೋದೇ ಕಷ್ಟ. ಆ್ಯಂಡ್ ನಿಮ್ಮ ಕಡೆಗೆಲ್ಲ ಯಾವ ರೀತಿಯಲ್ಲಿ ಈ ಕೃಷಿಗೆ ಸಂಬಂಧಪಟ್ಟಂತೆ ಯಂತ್ರೋಪಕರಣಗಳು ಬಳಸ್ತಾ ಇದ್ದೀರಾ? ಸೊ ಯಾವ ರೀತಿ ನಿಮ್ಮ ಕೃಷಿಯಲ್ಲಿ ಆಧುನಿಕತೆಯನ್ನು ಅಳವಡಿಸ್ಕೊಳ್ತಾ ಇದ್ದಾರೆ ಇದ್ರ ಬಗ್ಗೆ ಹೇಳ್ಬೋದಾ?
3: ಲೇಬರ್ ಪ್ರಾಬ್ಲಮ್ ತುಂಬ ಬಂದ್ಬಿಡ್ತು ನನಗೆ. ಮಾಡ್ತಾ ಮಾಡ್ತಾ ಏನಾಯಿತು, ಲೇಬರ್ ಪ್ರಾಬ್ಲಮ್ ತುಂಬಿಡ್ತು. ಹಾಗಾಗಿ ಮಷಿನರಿ ನಾನು ಮಾಡ್ಕೋಬೇಕು. ಯಾವತ್ತು ಎನಿ ಟೈಮ್ ನಾನು ಲೇಬರ್ ಓರಿಯೆಂಟಾಗಿ ಕೆಲಸ ಮಾಡ್ಬಾರ್ದು ಅಂತ ನಾನೇ ಮಾಡಿದೆ. ಅಡಿಕೆ ಮರ ಹತ್ತೋ ಮಿಷಿನ್ ತೊಗೊಂಬಂದೆ, ತೆಂಗಿನ ಮರ ಹತ್ತೋ ಮಿಷಿನ್ ತೊಗೊಂಬಂದೆ, ಒಂದು ಮಿನಿ ಟ್ರಾಕ್ಟರ್ ತೊಗೊಂಬಂದೆ 30 HP. ಅದಕ್ಕೆ ಬೇಕಾಗಿರ್ತಕ್ಕಂಥ ಇಂಪ್ಲಿಮೆಂಟು, ಸ್ಲ್ಯಾಶರು, ಬಲ್ರಾಮು, ರೋಟಾವೇಟ್ರು, ಈ ಥರ ಎಲ್ಲ ಇಂಪ್ಲಿಮೆಂಟ್ಗಳು ಮಾಡ್ಕೊಂಡೆ. ಸ್ಪ್ರೇ ಮಿಷಿನ್ ಮಾಡ್ಕೊಂಡೆ. ಇವನ್ನೆಲ್ಲ ಮಾಡ್ಕೊಂಡ್ರೆ ಏನಾಗುತ್ತೆ, ಈಗ 10 ಜನ ಕೆಲಸ ಮಾಡಲಿ 2 ಜನ ಆದರೆ ಸಾಕು. ಈಗ ಎಕ್ಸಾಂಪಲ್ ನಿಮಗೆ, ಈಗ ಅಡಿಕೆ ಮರ ಹತ್ತೋ ಮಿಷಿನ್ನ ಧರ್ಮಸ್ಥಳದ ಹತ್ರ ಹೋಗಿ ತೊಗೊಂಬಂದೆ. ಅಲ್ಲಿ ಒಬ್ಬರು ಭಾಸ್ಕರ್ ಅಂತ ಹೇಳಿಬಿಟ್ಟು ಈ ಒಂದು ಸಾಧನವನ್ನು ಮಾಡಿದ್ರು ಅವರು. ಭಾಳ ಭಾಳ ನನಗೆ ಖುಷಿ ಆಯಿತು ಅದನ್ನ ವೀಡಿಯೋದಲ್ಲಿ ನೋಡಿದೆ. ಹೀಗೆ ಯೂಟ್ಯೂಬ್ ವೀಡಿಯೋದಲ್ಲಿ ನೋಡಿದೆ, ಭಾಳ ಖುಷಿ ಅನ್ನಿಸ್ತು. ತಡಿಯಪ್ಪ ಹೋಗಿ ಬರೋಣ ಅಂತೇಳಿ ಹಾಗೆ ಒಂದು ಟ್ರಿಪ್ ಹೋದಂಗೂ ಆಯಿತು. ಆ ಮಿಷಿನ್ ತಂದಂಗೂ ಆಯಿತು ಅಂತ ಹೋದೆ. ಅಲ್ಲಿ ಭಾಸ್ಕರ್ ಅಂತ ಹುಡುಗ ಇನ್ನು ಯುವಕ, ಆತ ಮಾಡಿದ್ದ ಆತಂದು ಒಂದು ದೊಡ್ಡ ಸಾಧನೆ. ಆತನ ಜೊತೆಗೆ ನಾನು ಹೋಗಿ ಅವನ ಜೊತೆಗೆಲ್ಲ ಗೈಡೆನ್ಸ್ ತೊಗೊಂಡು ಅಲ್ಲಿ ಒಂದು ಟ್ರೈನಿಂಗ್ ತೊಗೊಂಡು ಅದನ್ನು ತೊಗೊಂಬಂದೆ. ಅಡಿಕೆ ಮರ ಹತ್ತೋದ್ರಿಂದ, ಒಂದು ಅಡಿಕೆ ಮರ ಹತ್ತಿದರೆ ನೀವು ಸುತ್ತಮುತ್ತ 5-6 ಅಡಿಕೆ ಗಿಡಕ್ಕೆ 10 ಗಿಡಕ್ಕೆ ಸ್ಪ್ರೇ ಮಾಡ್ಬೋದು ನೀವು ಸ್ಪ್ರೇಯರಲ್ಲಿ. ಆಮೇಲೆ ಅಡಿಕೆನ ಕೊಯ್ಲು ಮಾಡ್ಬೋದು. ಅಲ್ಲಿ ದೊಡ್ಡ ದೊಡ್ಡ ಗಿಡ, ಈಗ 20 ವರ್ಷದ್ದು 25 ವರ್ಷದ್ದು ಅಡಿಕೆ ಗಿಡಕ್ಕೆ 10 ಭಾಳ ಹೆಲ್ಪ್ಫುಲ್ ಆಗುತ್ತೆ. ಈಗ ನೋಡ್ರಿ, ನೀವು ಔಷಧಿ ಹೊಡೆಯೋರನ್ನ ನೀವು ಕರೆದ್ರೆ 1 ಡ್ರಮ್ಮಿಗೆ 1,000 ರೂಪಾಯಿ ಕೇಳ್ತಾರೆ. ಇಬ್ರು ಬರ್ತಾರೆ ಹೋಗು, ಅದಕ್ಕೆ ಮಿಷಿನ್ನು ಅವ್ರದೇ ಬರುತ್ತೆ. ತೊಗೊಂಬಂದು ಒಂದು ಡ್ರಮ್ಮಿಗೆ 1,000 ರೂಪಾಯಿ ನಾವು ಅದಕ್ಕೆ ಕೊಟ್ಟುಬಿಟ್ರೆ, ನಾವು ಅದಕ್ಕೆ ಹಾಕಿರ್ತಕ್ಕಂಥ ಔಷಧಿ, ಆ ಬ್ರೋಡೋ ದ್ರಾವಣ, ಅದನ್ನೆಲ್ಲ ಲೆಕ್ಕಾಚಾರ ಹಾಕಿದರೆ 1 ಡ್ರಮ್ಮಿಗೆ 3-4 ಸಾವಿರ ರೂಪಾಯಿ ನಮಗೆ ಖರ್ಚು ಬಂದ್ಬಿಡುತ್ತೆ. ಅದಕ್ಕೆ ಏನು ಐಡಿಯಾ ಮಾಡಿದೆ ನಾನು, ತಡಿಯಪ್ಪ ನಾನೇ ಮಾಡ್ಕೊಳೋಣ, ಸ್ವಂತ ನಾನೇ ಎಲ್ಲ ಮಾಡ್ಕೊಂಬಿಡೋಣ ಅಂತ ಏನು ಮಾಡಿದೆ, ಸ್ಪ್ರೇಯರ್ ಮಿಷಿನ್ ತೊಗೊಂಬಂದೆ, ಅಡಿಕೆ ಮರ ಹತ್ತ ತೊಗೊಂಬಂದೆ, ತೆಂಗಿನ ಮರ ಹತ್ತ ತೊಗೊಂಬಂದೆ. ಇದರಿಂದ ಏನಾಗುತ್ತೆ, ಒಬ್ಬ ಲೇಬರ್ ನಮ್ಮ ಜೊತೆಗೆ ಇಟ್ಕೊಂಡ್ರೆ ಸಾಕು, ನಾವು ಅಡಿಕೆ ಮರ ಹತ್ತು ನಾವೇ ಹತ್ಬೋದು. ಆತ ನಮಗೆ ಮಿಷಿನಲ್ಲಿ ಪೈಪ್ ಹೇಳ್ಕೊಟ್ರೆ ಸಾಕು, ಸ್ಪ್ರೇ ಮಾಡ್ಬೋದು, ಅಡಕೆ ಮರ ಹತ್ತಿ ಸ್ಪ್ರೇ ಮಾಡ್ಬೋದು. ಈ ತರ ನಾನು ಎಲ್ಲಾ ಮಿಷಿನ್ ಅಲ್ಲಿ ಮಾಡ್ಕೊಂಡಿದ್ದೀನಿ. ಈ ತರ ಎಲ್ಲಾ ಯುವಕರು ಬೆಂಗಳೂರು ಕಡೆ ಹೋಗಿದೆ. ಈಗ ಬೆಂಗಳೂರಲ್ಲಿ ಇದೆ, ನಾನು ಇಲ್ಲ ಅಂತ ಹೇಳಲ್ಲ. ಜಮೀನ್ ನಾವು ಇಟ್ಟುಕೊಂಡು ಬೆಂಗಳೂರಿಗೆ ಯಾಕೆ ಹೋಗ್ಬೇಕ್ರಿ? ಈಗ ನೋಡಿ, ನಾನು ವರ್ಷಕ್ಕೆ 3-4 ಸಾವಿರ ಅಡಿಕೆ ಪ್ಯಾಕೆಟ್ ಮಾಡಿಸ್ತೀನಿ. ಈ ಅಡಿಕೆ ಪ್ಯಾಕೆಟ್ ನನಗೇನು ಅನುಕೂಲ ಅಂತಂದರೆ, ನನಗೆ ಈಗ ವರ್ಷ 1 ಎಕರೆ ಅಡಿಕೆ ತೋಟ ಮಾಡ್ತೀನಿ, 1/2 ಎಕರೆನೋ 1 ಎಕರೆನೋ ಮಾಡ್ತೀನಿ ನಾನು. ಈ ಬೀಜಗಳನ್ನು ನಮ್ಮ ಸ್ನೇಹಿತರ ತೋಟದಲ್ಲಿ, ಹಳೆ ಮರಗಳು, ಒಂದು 30-40 ವರ್ಷದ ಮೇಲ್ಪಟ್ಟಿರತಕ್ಕಂಥ ಗಿಡಗಳಿಂದ ನಾನೇ ಬೀಜ ಆರಿಸ್ಕೊಂಡು ತಗೊಂಬಂದು, ಒಂದು 3,000 ಬೀಜ 4,000 ಬೀಜ ತಗೊಂಬಂದು ಅದನ್ನು ಈ ಥರ ಎಬ್ಬಿಸಿ ಪ್ಯಾಕೆಟಲ್ಲಿ ಹಾಕಿ ಎಬ್ಬಿಸಿ ನನಗೆಷ್ಟು ಬೇಕು ನಾನು ಹಚ್ಕೊಂಡು ಹೊರಗಡೆ, ಈಗ ಈಗ ಮಾರ್ಕೆಟಲ್ಲಿ ಏನು ರೇಟ್ ಇದೆ ಅದಕ್ಕಿಂತ ಕಮ್ಮಿ ಬೆಲೆಗೆ, 3-5 ರೂಪಾಯಿ ಕಮ್ಮಿ ಬೆಲೆಗೆ, ನನ್ನಿಂದ ಇನ್ನೊಬ್ರಿಗೆ ಒಂದು ಹೆಲ್ಪ್ ಆಗಲಿ, ಹಾಗೆ ಕಮ್ಮಿ ಬೆಲೆಗೆ ಅಡಿಕೆ ಗಿಡಗಳನ್ನ ಕೊಡ್ತೀನಿ. ಸೆಲೆಕ್ಟೆಡ್ ಬೀಜ ತೊಗೊಂಬಂದಿರ್ತೀನಿ, ಅಡಿಕೆ ಗಿಡಗಳನ್ನ ಮಾರ್ತೀನಿ. ಯಾವಾಗ ಬಡ ರೈತರು ಇಂಟ್ರೆಸ್ಟ್ ಇದ್ದರೆ ಬಂದು ಒಯ್ತಾರೆ, ನನ್ನಿಂದ ಅವ್ರಿಗೂ ಒಂದು ಹೆಲ್ಪು, ನನಗೂ ಒಂದು ಚಿಕ್ಕ ಧನ ಸಹಾಯ ಆದಂಗೆ ಆಗುತ್ತೆ.
2: ಓಕೆ ಪ್ರವೀಣ್ ಅವರೇ, ಹಾಗಿದ್ರೆ ನಿಮ್ಮ ಜೊತೆಗೆ ಏನಷ್ಟು ಮಾತಾಡ್ತೀನಿ, ಹಾಗೆ ನಿಮ್ಮ ಕೃಷಿಯ ಬಗ್ಗೆ ಏನಷ್ಟು ಕೇಳೋದಕ್ಕಿದೆ. ಸೊ ಪ್ರವೀಣ್ ಅವ್ರ ಜೊತೆಗೆ ನಾವು ಕೂಡ ಇನ್ನಷ್ಟು ಮಾತಾಡೋದಕ್ಕಿದೆ, ಹಾಗೆ ಅವರ ಕೃಷಿಯ ಬಗ್ಗೆ ಇನ್ನಷ್ಟು ತಿಳ್ಕೊಳ್ಳೋದಕ್ಕಿದೆ. ಸೊ ಹಾಗಾದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ಸೂಪರ್ ಆಗಿರುವಂತಹ ಹಾಡನ್ನು ಕೂಡ ಕೇಳ್ಕೊಂಡು ವಾಪಸ್ ಬನ್ನಿ, ಕಾರ್ಯಕ್ರಮ ಮುಂದುವರೈತೆ. ನಾನು ಆರ್ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾರೆ ರೇಡಿಯೋ ಶಿವಮೊಗ್ಗ ರಾಣಿಪುರ ಎಫ್ ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ರೆ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಡಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಡಿ. ನಾನು ಆರ್ಜ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಿದ್ದ ಹಾಗೆ ಇವತ್ತು ಪ್ರವೀಣ್ ಪಾಟೀಲ್ ಅವರು ನಮ್ಮ ಜೊತೆಗೆ ಇದ್ದಾರೆ. ಸೊ ಹಾಗೆ ಅವರ ಸಮಗ್ರ ಕೃಷಿಯಲ್ಲಿ ಏನೆಲ್ಲ ಬೆಳೆಗಳನ್ನು ಮಾಡಿದ್ದಾರೆ, ಹಾಗೆ ಯಾವ ರೀತಿಯ ಪದ್ಧತಿಗಳನ್ನು ಅವರು ಅಳವಡಿಸ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಎಲ್ಲ ಕೇಳ್ತಾ ಇದ್ವಿ. ಹಾಗೆ ಅವರ ಕೃಷಿಯ ಭೂಮಿನಲ್ಲಿ ಜೀವಾಮೃತವನ್ನು ಮಾಡುವಂಥದ್ದಾಗಿರ್ಬೋದು, ಗೊಬ್ಬರವನ್ನು ಮಾಡುವಂಥದ್ದಾಗಿರ್ಬೋದು, ಯಾವ ರೀತಿಯಲ್ಲಿ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಕೂಡ ತುಂಬ ಚೆನ್ನಾಗಿ ಹೇಳ್ತಾ ಇದ್ರು. ಸೊ ಅದೇ ರೀತಿಯಲ್ಲೇ ಈಗ ಪ್ರವೀಣ್ ಅವ್ರ ಜೊತೆಗೆ ಇನ್ನಷ್ಟು ಕೃಷಿಯ ಬಗ್ಗೆ ಮಾತಾಡೋದಕ್ಕಿದೆ. ಸೊ ಪ್ರವೀಣ್ ಅವರೇ, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರವೀಣ್ ಅವರು, ನೀವು ಆಗಲೇ ಹೇಳ್ತಾ ಇದ್ರೆ ನಿಮ್ಮ ತೋಟದಲ್ಲಿ ಟ್ರಂಚ್ ಹೊಡೆಸೋದನ್ನು ವ್ಯವಸ್ಥೆ ಮಾಡಿದಿರ ಅಂಥೇಳಿ. ಸೊ ಯಾವ ರೀತಿ ಟ್ರಂಚ್ ಹೊಡಿಸ್ತೀರಾ, ಮತ್ತು ಇದು ಹೊಡೆಸೋದ್ರಿಂದ ಏನು ಉಪಯೋಗ ಆಗುತ್ತೆ ಅನ್ನೋದ್ರ ಬಗ್ಗೆ ಹೇಳ್ಬೋದಾ?
1: ಪ್ರತಿ ಒಂದು ಸಾಲು ಬಿಟ್ಟು ಒಂದು ಸಾಲಿಗೆ ಒಂದು ಟ್ರಂಚ್ ಹೊಡೆಸಿದ್ದೀನಿ. ಈ ಹೊಡೆಸೋದ್ರಿಂದ ಏನು ಉಪಯೋಗ ಆಗುತ್ತೆ ಅಂದರೆ, ಇಲ್ಲಿ ನೋಡಿ, ಈ ರೂಟ್ಸ್ ಕಾಣ್ತಾಗ್ಬೋದು ನಿಮಗೆ, ಈ ರೂಟ್ಸ್ ವೈಟ್ ರೂಟ್ಸ್. ಇದು ಇದಕ್ಕೆ ಬೇರಿಗೆ ಗಾಳಿ ಆಡುತ್ತೆ, ಗಾಳಿ ಆಡೋದ್ರಿಂದ ಇದಕ್ಕೆ ಆಹಾರ ತಗೊಳ್ಳೋಕ್ಕೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಈ ಗಾಳಿ ಆಡೋದ್ರಿಂದ ಏನಾಗುತ್ತೆ, ಸೂರ್ಯನ ಬಿಸಿಲು ಬೀಳೋದ್ರಿಂದ, ಗಾಳಿ ಆಡೋದ್ರಿಂದ ರೋಗ ನಿರೋಧಕ ಶಕ್ತಿ ಅಡಿಕೆ ಗಿಡಕ್ಕೆ ಹೆಚ್ಚಿಗೆ ಆಗುತ್ತೆ. ಆಮೇಲೆ ಮಳೆಗಾಲದಲ್ಲಿ ನೀರು ಬಂದಿರತಕ್ಕಂಥ ನೀರು ಸರಾಗವಾಗಿ ಹರಿದು ಹೋಗ್ಬಿಡುತ್ತೆ. ಇದರಿಂದ ಏನಾಗುತ್ತೆ, ಕೊಳೆ ರೋಗ ಅಡಿಕೆ ಗಿಡಕ್ಕೆ ಬರಲ್ಲ. ಎಲ್ಲ ರೈತರು ಯಾವ ಅಡಿಕೆ ತೋಟ ಮಾಡಿದ್ದೀವಿ, ತಗ್ಗು ಪ್ರದೇಶ ಆಗಲಿ, ಉಬ್ಬು ಪ್ರದೇಶ ಆಗಲಿ, ಎಲ್ಲೇ ಆಗಲಿ, ಕೆಲವೊಬ್ರು ಏನು ತಿಳ್ಕೊಂಡಿದ್ದಾಗೆ, ನಂದು ಎರೆ ಜಮೀನು, ನನಗೆ ಏನೂ ಆಗಲ್ಲ, ಅಡಿಕೆ ಗಿಡಕ್ಕೆ ಏನೂ ತೊಂದರೆ ಆಗಲ್ಲ, ನಾನು ಯಾಕೆ ಟನ್ ಚುಡಿಸ್ಬೇಕು, ನಾನು ಯಾಕೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಒಂದು ತಪ್ಪು ಮಾಹಿತಿ ಇದೆ. ನನ್ನ ಅನಿಸಿಕೆ ಪ್ರಕಾರ ಅದು ಎರೆ ಜಮೀನಿಗಾಗಲಿ ಗದ್ದೆ ಜಮೀನಿಗಾಗಲಿ ಟ್ರಂಚ್ ವೆರಿ ಇಂಪಾರ್ಟೆಂಟ್. ಯಾಕೆ ಹೇಳ್ತೀನಿ ಅಂದರೆ, ನಾನು ಟ್ರಂಚ್ ಹೊಡೆಸೋದು ಜೌಗಿಗೆ ಒಂದೇ ಅಲ್ಲ, ಬೇರಿಗೆ ಗಾಳಿ ಆಡೋದಕ್ಕೆ ತುಂಬ ಉಪಯೋಗಕಾರಿ ಆಗುತ್ತೆ, ರೋಗ ನಿರೋಧಕ ಶಕ್ತಿ ಗಿಡಗಳಿಗೆ ಹೆಚ್ಚಿಗೆ ಆಗುತ್ತೆ. ಆಮೇಲೆ ಭೂಮಿ ಶೀತ ಆಗಲ್ಲ, ಬೇಗ ಡ್ರೈ ಆಗುತ್ತೆ. ಅಡಿಕೆ ಗಿಡಕ್ಕೆ ಬೇಕಾಗಿರೋದು ಡ್ರೈ ಭೂಮಿ. ಎಷ್ಟು ನೀರು ಬರುತ್ತೋ ಅಷ್ಟು ನೀರು ಬೇಗ ಡ್ರೈ ಆಗುತ್ತಾಗ ನಾವು ತೋಟದಲ್ಲಿ ವಾತಾವರಣನ ಕ್ರಿಯೇಟ್ ಮಾಡಬೇಕು. ಈಗ ನೋಡಿ, ನನ್ನ ಅಡಿಕೆ ತೋಟದಲ್ಲಿ ನೀವು ಎಲ್ಲಿ ನೋಡಿದ್ರು ಈಗ ಕಳೆ ಸಿಕ್ಕಾಬಿಟ್ಟು, ನನ್ನ ಹೆಚ್ಚು ಕಮ್ಮಿ ನನ್ನ ಸೊಂಟದಷ್ಟು ಎತ್ತರ ಕಳೆ ಇದೆ. ಕಳೆ ಭಾರಿ ಇಂಪಾರ್ಟೆಂಟು, ಕಳೆಯಿಂದನೇ ನಮಗೆ ಗೊಬ್ಬರ ಆಗೋದು. ಹೆಂಗೆ ಗೊಬ್ಬರ ಆಗೋದು, ಈ ಮುಂಗಾರಿ ಒಂದು ಮಳೆ ಬಿದ್ದ ತಕ್ಷಣ ಏನು ಮಾಡ್ತೀನಿ, ನನ್ನ ಹತ್ರ ವೀಡ್ ಕಟ್ಗಳಿದೆ, ಇಂಪ್ಲಿಮೆಂಟ್ಸ್ ಇದೆ, ಅದನ್ನು ತೋಟದಲ್ಲಿ ಹೊಡೆಯೋದ್ರಿಂದ ಏನಾಗುತ್ತೆ, ಹೆಚ್ಚು ಕಮ್ಮಿ ಅರ್ಧ ಇಂಚು ಬೆಡ್ ಬಿಡ್ದಂಗೆ ಬೀಳುತ್ತೆ, ಹಸಿರೆಲ್ಲ ಗೊಬ್ಬರ ಆಗುತ್ತೆ. ಇದರಿಂದ ಏನಾಗುತ್ತೆ, ಸೂಕ್ಷ್ಮ ಜೀವನಕೋಶಗಳು ಹೆಚ್ಚಿಗೆ ಉತ್ಪತ್ತಿ ಆಗ್ತವೆ, ಎರೆಹುಳುಗಳು ಹೆಚ್ಚಿಗೆ ಉತ್ಪತ್ತಿ ಆಗುತ್ತೆ. ನನ್ನ ಸ್ನೇಹಿತರೆಲ್ಲ ಬಂದವಾಗ ಏನಂತಾರೆ, ಈಗ ಈ ಕಡೆ ಹಿರೇಜಂಬೂರು ಚಿಕ್ಕ ಜಂಬೂರು ಆ ಕಡೆ ಎಲ್ಲ ತೋಟಗಳಲ್ಲಿ ಬೇಸಿಗೆಯಲ್ಲಿ ಸಹಿತ ಕಳೆನಾಶಕಗಳನ್ನು ಯೂಸ್ ಮಾಡ್ತಾರೆ ನಮ್ಮ ಶಿಕಾರಿಪುರ ತಾಲೂಕಲ್ಲಿ. ನಾನು ಮಾಡಬಾರ್ದು ಅದನ್ನು, ಯಾಕೆ ಮಾಡಬಾರ್ದು ಅಂತ ಅಂತೀನಿ ಅಂತಂದರೆ, ಎನಿ ಟೈಮ್ ನಾವು ಕಳೆನಾಶಕ ಹೊಡೆದಿಂದ ಏನಾಗುತ್ತೆ, ಭೂಮಿಯಲ್ಲಿ ಇರ್ತಕ್ಕಂಥ ಸೂಕ್ಷ್ಮ ಜೀವನಕೋಶಗಳು ಬೇಗ ಸತ್ತೋಗ್ಬಿಡ್ತವೆ. ಆದಷ್ಟು ನಾವು ಕಸಗಳನ್ನು ಹೆಚ್ಚಾಗಿ ಬೆಳೆಸಿ ಅದನ್ನ ವೀಡ್ ಕಟ್ರ್ ಹೊಡೆಯೋದ್ರಿಂದ ಏನಾಗುತ್ತೆ, ನಮಗೆ ಗೊಬ್ಬರ ಹೆಚ್ಚಿಗೆ ಆಗುತ್ತೆ. ನೀವು ಬೇಕಾದ್ರೆ ಎಕ್ಸಾಂಪಲ್ ನೋಡಿ, ನನ್ನ ಸ್ನೇಹಿತರೆಲ್ಲ ಅಂದ್ರೆ ನಾನು ಹೇಳ್ತೀನಿ, ಕೆಳಗೆ ನೋಡ್ಬಿಡ್ರಪ್ಪ, ಮೇಲ್ಗಡೆ ಅಡಿಕೆ ಗಿಡ ನೋಡ್ರಿ, ಅಡಿಕೆ ಹೀಲ್ಡ್ ನೋಡ್ರಿ, ಎಷ್ಟು ಚೆನ್ನಾಗಿದೆ ನಂದು ಹೀಲ್ಡು. ನಾನು ನಿಮ್ಮಷ್ಟು ಗೊಬ್ಬರನೂ ಹಾಕಲ್ಲ, ನಿಮ್ಮಷ್ಟು ಔಷಧಿನೂ ಸ್ಪ್ರೇ ಮಾಡಲ್ಲ. ಈ ರೇಂಜಿಗೆ ಅಡಿಕೆ ಹಬ್ಬಕ್ಕೆ ಕಾರಣ ಏನು ಅಂತಂದ್ರೆ ಕಸ. ನನ್ನ ತೋಟದ ಸುತ್ತಲೂ ಈ ಥರ ಜೆ ಸಿ ಪಿಯಲ್ಲಿ ಟ್ರಂಚ್ ಹೊಡೆಸಿದ್ದೀನಿ. ಈ ಟ್ರಂಚ್ ಯಾಕೆ ಹೊಡೆಸಿದ್ದೀನಿ ಅಂತಂದರೆ, ಇದು 2 ಅಡಿ ಡೆಪ್ತ್ ಇದೆ, ಸುತ್ತಲೂ ಅಗಲವಾದ ಬಕೆಟಲ್ಲಿ ಹೊಡೆಸಿದ್ದೀನಿ. ಮಳೆ ಹೆಚ್ಚಿಗೆ ಆದಾಗ, ಮಳೆ ಮೇಲಿಂದ ಹರಿದು ಬಂದಾಗ, ಓವರ್ ಫ್ಲಡ್ ಆದಾಗ ಬಂದು ವಾಟ್ರು ಇಲ್ಲಿ ಇಂಗುತ್ತೆ. ಯಾಕೆ ಹೆಂಗೆ ಇಂಗುತ್ತೆ ಅಂದರೆ, ಅಲ್ಲಿಗೆ ಒಂದೊಂದು ಸ್ಟೆಪ್ ಮಾಡಿದ್ದೀನಿ, 20 ಅಡಿಗೆ 30 ಅಡಿಗೆ ಒಂದೊಂದು ಸ್ಟೆಪ್ ಮಾಡಿದ್ದೀನಿ. ಅದು ಈ ಬಂದಿರತಕ್ಕಂಥ ನೀರು ಇದರಲ್ಲಿ ಬಂದು ಇದರಲ್ಲಿ ಹೋಗಿ ಅಲ್ಲಲ್ಲಿ ಅಲ್ಲಲ್ಲಿ ಇಂಗಿ ನೀರು ಕೆಳಗಡೆ ಒಂದು ಗುಂಡಿ ಇದೆ, ಆ ಗುಂಡಿಗೆ ಹೋಗಿ ವಾಟ್ರ್ ಇಂಗುತ್ತೆ. ಇಂಗೋದ್ರಿಂದ ಏನಾಗುತ್ತೆ, ಅಂತರ್ಜಲ ಮಟ್ಟ ಹೆಚ್ಚಾಗುತ್ತೆ, ನಮ್ಮ ತೋಟದಲ್ಲಿರ್ತಕ್ಕಂಥ ಬೋರ್ವೆಲ್ಗಳು ಆಟೋಮೆಟಿಕ್ಲಿ ರೀಚಾರ್ಜ್ ಆಗುತ್ತೆ. ಇದು ಎಲ್ಲ ರೈತರು ಯೂಸ್ ಮಾಡ್ಕೋಬೇಕು. ಆಮೇಲೆ ಜಾಗ ಇದೆ ಅಂತಂದು ಎಲ್ಲ ಕಡೆ ಬೆಳೆ ಮಾಡೋದಲ್ಲ, ಕೆಲವೊಂದು ಜಾಗಗಳನ್ನು ಈ ಥರ ಯುಟಿಲೈಸ್ ಮಾಡ್ಕೊಳ್ಳೋಕ್ಕೆ ನಾವು ಪ್ರಯತ್ನ ಪಡಬೇಕು.
0: ಓಕೆ ಪ್ರವೀಣ್ ಅವರ, ಈಗ ನಿಮ್ಮ ತೋಟದಲ್ಲಿ ಏನೇನು ಬೆಳೆಗಳಿದೆ, ಮತ್ತು ಇನ್ನೂ ಏನೇನೆಲ್ಲ ಬೆಳೆಗಳನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ?
1: ಖೋಖೋ ಒಳ್ಳೆ ಹೇಳ್ಡ್ ಬರ್ತಾ ಇದೆ. ಈ ಸಲ ಒಂದು 15-20 ಕೆಜಿ ಖೋಖೋ ಬೀಜ ಸಿಕ್ತು ನನಗೆ, ಅದನ್ನು ಸಾಗರ ಮಾರ್ಕೆಟಲ್ಲಿ ಹೋಗಿ ಮಾರು ಬಂದೆ. ಈಗ ನೆಕ್ಸ್ಟ್ ಏನು ಮಾಡಬೇಕು ಅಂತಿದ್ದೀನಿ ಅಂತಂತಂದರೆ, ಅಂದರೆ ಈ ವರ್ಷ ಮುಂಗಾರಿಗೆ ಕಾಫಿ, ಯಾಲಕ್ಕಿ, ಕಾಳುಮೆಣಸು, ಜಾಯಿಕಾಯಿ ಇದನ್ನು ಇಂಟ್ರಕ್ರಾಪ್ಟಾಗಿ ಮಾಡೋಣ ಅಂತ ಮಾಡಿದ್ದೀನಿ. ಹೆಂಗೆ ಅಂತಂದರೆ, ಯಾಕೆ ಅಂತಂದರೆ, ನಮ್ಮ ತೋಟದಲ್ಲಿ ಈಗ ಅಡಿಕೆಯಿಂದ ನಮಗೆ ಆದಾಯ ಒಂದು ಭಾಳ ಬೇಡ, ಈಗ 2 ಲಕ್ಷ ರೂಪಾಯಿ ಸಿಗ್ತದೆ ಅಂತ ಅಂದ್ಕೊಳ್ಳೋಣ ಎಲ್ಲ ಖರ್ಚು ತಗೋದು. ಅದ್ರ ಜೊತೆಗೆ ಈಗ ಅದಕ್ಕೆ ನಾನು ಎಕ್ಸ್ಟ್ರಾ ಅಗ್ರಿಕಲ್ಚರ್ ಮಾಡೋಣ ಅಂದರೆ ಝೀರೋ ಕಲ್ಟಿವೇಷನ್ನು. ಈಗ ಮಧ್ಯೆ 9 ಅಡಿ ದಾಯದಲ್ಲಿ ಒಂದು ಕಾಳುಮೆಣಸು ಅಥವಾ ಕೊಕ್ಕೋ ಅಥವಾ ಕಾಫಿ, ಯಾಲಕ್ಕಿ ಈ ಥರದ್ದು ಒಂದೊಂದು ತೋಟದಲ್ಲಿ ಒಂದೊಂದು ಸಲಲ್ಲಿ ಒಂದೊಂದು ಥರ ಹಚ್ಚೋಣ ಅಂತ ಐಡಿಯಾ ಮಾಡ್ತಿದ್ದೀನಿ. ಅದರಿಂದ ನಮಗೇನಾಗುತ್ತೆ, ಅದರಿಂದ ಒಂದು 2 ಲಕ್ಷ ರೂಪಾಯಿ ಎಕ್ಸ್ಪೆಕ್ಟೇಷನ್ ನಾನು ಇಟ್ಕೊಂಡಿದ್ದೀನಿ. ಈಗ ನೆಕ್ಸ್ಟ್ ಎಲ್ಲ ಬುಕ್ಕಿಂಗ್ ಮಾಡಿ ಬಂದಿದ್ದೀನಿ. ಈ ಮುಂಗಾರು ಮಳೆಗೆ ನಾನು ಈಗ ತಂದು ಹಚ್ಚೋಣ ಅಂತ ಪ್ಲಾನ್ ಮಾಡ್ತಾ ಇದ್ದೀನಿ. ನಾವು ಈಗ ಅಡಿಕೆ ಹಚ್ಚಿದ ಮೇಲೆ ಮಿನಿಮಮ್ 5 ವರ್ಷ ನಾವು ಅದರಲ್ಲಿ ಹೀಲ್ಡ್ ಬರಲ್ಲ, ಅಡಿಕೆ ಬರಲ್ಲ. ನಾವು ಅವಾಗ ಏನು ಐಡಿ ಮಾಡಬೇಕು, ಅದ್ರಲ್ಲಿ ಮಿಶ್ರ ಬೆಳೆ ಹಲಸಂದಿ ಹಾಕಬೇಕು, ಉರಿಯ ಹಾಕಬೇಕು, ಜೋಳ ಹಾಕಬೇಕು, ಆಮೇಲೆ ತೊಗರಿ ಹಾಕಬೇಕು, ಶೇಂಗಾ ಹಾಕಬೇಕು, ಈ ಥರ ಸಮಗ್ರ ಕೃಷಿ ಪದ್ಧತಿ ಮಾಡ್ಕೋಬೇಕು. ನಾನೇನು ಮಾಡಿದೆ, ಒಂದು 2 ಎಕರೆ ತೋಟದಲ್ಲಿ ಬಾಳೆ ಹಚ್ಚಿದ್ದೀನಿ, ಒಂದು 2 ಎಕರೆ ತೋಟದಲ್ಲಿ ಜೋಳ ಮೆಕ್ಕೆಜೋಳ ಹಾಕಿದ್ದೀನಿ, ಈಗ ಅಟ್ ಪ್ರೆಸೆಂಟ್ ಹಾಕಿದ್ದೀನಿ. ಬಾಳೆಯಲ್ಲಿ ನಾವು ಯಾವುದೇ ತೆಗೆದು ಇನ್ವೆಸ್ಟ್ಮೆಂಟ್ ಮಾಡಿಲ್ಲ, ಸ್ವಲ್ಪ ತಿಪ್ಪೆ ಗೊಬ್ಬರ ಹಾಕುವಾಗ ತಿಪ್ಪೆ ಗೊಬ್ಬರ ಕುರಿ ಗೊಬ್ಬರ ಹಾಕಿ ಹಚ್ಚಿದ್ದೆ, ಆಮೇಲೆ ಸ್ವಲ್ಪ ಡಿ ಎ ಪಿ ಪೊಟ್ಯಾಶ್ ಕೊಟ್ಟೆ, ಅದು ಬಿಟ್ಟರೆ ಮತ್ತೇನು ನಾನು ಇನ್ವೆಸ್ಟ್ಮೆಂಟ್ ಮಾಡಿಲ್ಲ. ನನಗೆ 15 ದಿನಕ್ಕೊಂದ್ಸಲ 20 ದಿನಕ್ಕೊಂದ್ಸಲ ತಿಂಗಳಿಗೆ ಒಂದ್ಸಲ ಒಂದು 5-6,000 ರೂಪಾಯಿ ಸಹಿ ಸಿಗುತ್ತೆ. ಹೀಗೆ ಮಾಡ್ತಾ ಮಾಡ್ತಾ ಚಿಕ್ಕಪುಟ್ಟ ಎಲ್ಲದರಲ್ಲೂ ಹೀಲ್ಡಿಂಗು. ಈಗ ಜೇನ್ ಸಾಕಾಣಿಕೆ ಮಾಡಿದ್ದೀನಿ, ಜೇನ್ ಸಾಕಾಣಿಕೆ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ, ಇನ್ನು ಅದರಿಂದ ಯಾವುದೇ ಥರದ್ದು ಇದು ತೊಗೊಂಡಿಲ್ಲ, ಲಾಭ ತೊಗೊಂಡಿಲ್ಲ. ಈಗ ಮನೆಗೆ ಎಷ್ಟು ಬೇಕು ತುಪ್ಪ, ಮನೆಗೆ ಎಷ್ಟು ಬೇಕೋ ಅಷ್ಟು ನನಗೆ ಸಿಗ್ತಾ ಇದೆ. ಇನ್ನು ಹೋಗ್ತಾ ಹೋಗ್ತಾ ಜೇನು ಪೆಟ್ಟಿಗೆಗಳನ್ನ ಹೆಚ್ಚಾಗಿ ಮಾಡಬೇಕು ಅನ್ನೋದು ಒಂದು ಆಸಕ್ತಿ ಇದೆ, ಇದೇ ಥರ ಕೃಷಿ ಮಾಡ್ಕೊಂತ ಬರ್ತಾ ಇದ್ದೀನಿ.
0: ಓಕೆ, ಸೊ ಪ್ರವೀಣ್ ಅವರೇ, ಹಾಗೆ ಈ ಎಲ್ಲ ಉತ್ತಮವಾಗಿರುವಂತಹ ಕೃಷಿಯನ್ನು ಮಾಡ್ತಾ ನೀವು ಸಕ್ಸಸ್ನ ಕಾಣ್ತಾ ಇದ್ದೀರಾ, ಸೊ ನಿಮ್ಮ ಫ್ಯಾಮಿಲಿ ಸಪೋರ್ಟ್ ನಿಮಗೆ ಹೇಗಿದೆ ಅನ್ನೋದ್ರ ಬಗ್ಗೆ ಹೇಳ್ಬೋದಾ?
1: ಇದರಲ್ಲಿ ಈಗ ಗಂಡ ಹೆಂಡತಿ ಇಬ್ಬರದ್ದು ಸಮನಾಗಿ ಪಾಲ್ಬೇಕು. ಈಗ ನಮ್ಮ ಮಿಸ್ಸಸ್ ಏನು ಮಾಡಿದ್ರು ಮಾಡ್ತಾರೆ ಅಂತಂದರೆ, ಅಡಿಕೆ ಆರಿಸೋ ಟೈಮಲ್ಲಿ ಅವರು ಬರ್ತಾರೆ ನನ್ನ ಜೊತೆಗೆ ಅಡಿಕೆ ಆರಿಸ್ತಾರೆ, ಸುಣ್ಣ ಅಡಿಕೆಗೆ ಸುಣ್ಣ ಹೊಡಿಬೇಕಾದ್ರೆ ಅವರು ಬರ್ತಾರೆ. ಅವರು ನಾನು ಎಜುಕೇಟೆಡು, ನಾನು ಡಿಗ್ರಿ ಮಾಡಿದ್ದೀನಿ ಅಂತ ಯಾವತ್ತು ಮನೇಲಿ ಕೂತ್ಕೊಳ್ಳಿಲ್ಲ. ಅವತ್ತು 15 ಹಸುಗಳನ್ನ ನಾನು ಕಟ್ಟಿದಾಗೂ ಅವರು ಸಗಣೆ ತೆಗೆಯೋರು, ಹಾಲು ಹಿಂಡೋರು, ನನ್ನ ಜೊತೆಗೆ ಆ ಹಸುಗಳ ಮಾಯಿ ತೊಳೆಯೋರು, ಎಲ್ಲದರಲ್ಲೂ ನನ್ನ ಸಮಭಾಗಿಯಾಗಿ ನನ್ನ ಜೊತೆಗೆ ಅರ್ಧಾಂಗಿಯಾಗಿ ನನ್ನ ಜೊತೆಗೆ ಎಲ್ಲದರಲ್ಲೂ ಕೆಲಸ ಮಾಡ್ತಾ ಖುಷಿ ಖುಷಿಯಾಗಿ. ಈಗ ಏನಾಗುತ್ತೆ ಅಂದರೆ ವರ್ಕ್ ಮಾಡ್ತಾ ಮಾಡ್ತಾ ಮಾಡ್ತಾ ಬೇಜಾರಾಗುತ್ತೆ. ಎಲ್ಲ ಯಾವುದೇ ರಂಗದಲ್ಲಾಗಲಿ, ನೀವು ಅಗ್ರಿಕಲ್ಚರ್ ಆಗಿರಲಿ, ಬೇರೆ ವರ್ಕ್ ಆಗಲಿ, ಮಾಡ್ತಾ ಮಾಡ್ತಾ ಮಾಡ್ತಾ ಬೇಜಾರಾಗ್ಬಿಡುತ್ತೆ. ಬೇಜಾರು ಮಾಡ್ಕೋಬಾರ್ದು. ಒಬ್ಬ ಯಶಸ್ವಿ ಗಂಡನ ಹಿಂದೆ ಒಂದು ಹೆಣ್ಣಿನ ಕೈಯಿಗುತ್ತೆ ಅಂತ ಹೇಳಿರ್ತಾರೆ. ಅದಕ್ಕೆ ಸಾಕ್ಷಿ ನಾನೇ. ನಾನು ಬೆಂಗಳೂರು ಬಿಟ್ಟು ಬಂದಾಗ ನಮ್ಮ ತಂದೆ, ಅವರು ಯಜಮಾನಿಕೆ ಇತ್ತು ಮನೆಯಲ್ಲೆಲ್ಲ ಅವರೇ ನೋಡ್ಕೊಳ್ತಾ ಇದ್ರು, ಅವರು ನೀನೇನೋ ಬಂದಿದೀಯಪ್ಪ, ನೀನು ಏನೋ ಡಿಫ್ರೆಂಟಾಗಿ ಮಾಡ್ಬೇಕು ಅಂತಿದೀಯ ಅಂಥೇಳಿ ನನಗೆ ಸಪೋರ್ಟ್ ಮಾಡಿ ನನಗೆಲ್ಲ ಆಸ್ತಿ ನನಗೇ ಬಿಟ್ಕೊಟ್ಟು, ನೀನು ಏನು ಮಾಡ್ತೀಯ ಮಾಡು, ನಿಂದೇ ಯಜಮಾನಿಕೆ, ನೀನೇ ತಗೋ ಮನೆ ಜವಾಬ್ದಾರಿ ಅಂತೇಳಿ ಬಿಟ್ಕೊಟ್ರು. ತಂದೆ ತಾಯಿ ಆದವರು ನಮಗೆ ಸಪೋರ್ಟ್ ಮಾಡಬೇಕು. ತಂದೆ ತಾಯಿ ಆದವರು ನಮಗೆ ಸಪೋರ್ಟ್ ಮಾಡಿಲ್ಲ ಅಂದರೆ ಇವತ್ತು ನಾವು ಇಷ್ಟು ಮಟ್ಟಿಗೆ ಬೆಳೆಯೋಕ್ಕಾಗಲ್ಲ.
0: ಓಕೆ ಪ್ರವೀಣ್ ಅವರೇ, ತುಂಬ ಚೆನ್ನಾಗಿ ನಿಮ್ಮ ಕೃಷಿಯ ಬದುಕಿನ ಬಗ್ಗೆ ನಮ್ಮ ಜೊತೆ ಹಂಚ್ಕೊಳ್ತಾ ಇದ್ರಿ, ಹಾಗೆ ನಿಮ್ಮ ತೋಟದಲ್ಲಿ ಮಾಡಿರುವಂತಹ ವ್ಯವಸಾಯ ಹೇಗಿದೆ, ಸೊ ಅಲ್ಲಿಯ ಒಂದು ಪದ್ಧತಿಯನ್ನು ನಮ್ಮ ಜೊತೆ ಮಾತಾಡ್ತಾ ಇದ್ರಿ. ಸೊ ತುಂಬ ಚೆನ್ನಾಗಿ ನೀವು ಕೂಡ ಕೃಷಿಯನ್ನು ಮಾಡ್ತಾ ಇದ್ದೀರಾ, ಇನ್ನು ಮುಂದೆ ಕೂಡ ಇದೇ ರೀತಿಯಲ್ಲಿ ನಿಮ್ಮ ಕೃಷಿ ಜೀವನ ಮುಂದುವರಿಯಲಿ, ಒಳ್ಳೆ ರೀತಿಯಲ್ಲಿ ಲಾಭಾಂಶಗಳು ಕೂಡ ಸಿಗಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತಾ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ನಿಮ್ಮ ಕೃಷಿಯ ಬಗ್ಗೆ ಮಾಹಿತಿಗಳನ್ನು ತಿಳಿಸೋದಕ್ಕಾಗಿ ಮತ್ತೊಮ್ಮೆ ಧನ್ಯವಾದಗಳು ಪ್ರವೀಣ್ ಅವರೇ ನಿಮಗೆ. ಸೊ ಹಾಗೆ ಕಾರ್ಯಕ್ರಮವನ್ನು ಕೇಳಿದಂತಹ ತಾವೆಲ್ಲರೂ ಕೂಡ ಇವತ್ತಿನ ಕೃಷಿಯ ಬಗ್ಗೆ ನೀವು ಕೂಡ ಕೇಳಿಸ್ಕೊಂಡಿದ್ದೀರಾ, ಹಾಗೆ ನೀವು ಕೂಡ ನಿಮ್ಮ ಜೀವನದ ಅನುಭವಗಳನ್ನು ಹೇಳಬೇಕು ಅಂತ ಇದ್ದರೆ, ಇನ್ನೊಬ್ಬರಿಗೆ ಸ್ಫೂರ್ತಿ ಆಗಬೇಕು ಅಂತ ಇದ್ದರೆ, ಖಂಡಿತವಾಗ್ಲೂ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೋದು. ನಮ್ಮ ಸಂಖ್ಯೆಗೆ ನೀವು ನಿಮ್ಮ ಮೆಸೇಜ್ನ ಕಳಿಸ್ಕೊಟ್ರೆ ನಾವು ಕೂಡ ನಿಮ್ಮನ್ನೇ ಕಾಂಟ್ಯಾಕ್ಟ್ ಮಾಡ್ತೀವಿ. ನಮ್ಮ ಸಂಖ್ಯೆ 9686609 9272 ಈ ಸಂಖ್ಯೆ ಕಳಿಸ್ಕೊಡಿ ಅಂತ ಹೇಳ್ತಾ, ನಮ್ಮ ಇವತ್ತಿನ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹಾಯ್, ಲಿಸನ್ ಹಿಯರ್. ಶಿವಮೊಗ್ಗಕ್ಕೆ ಹೈಕೋರ್ಟ್ ಸಂಚಾರಿ ಪೀಠ ಯಾಕ್ ಬೇಕು? ಈಗ ನಡೀತಾ ಇರೋ ಹೋರಾಟ ಹೇಗಿದೆ? ಮುಂದೆ ಏನಾಗುತ್ತೆ ತಿಳ್ಕೋಬೇಕಾ? ನಮ್ಮೊಂದಿಗೆ ಶಿವಮೊಗ್ಗ ಹೈಕೋರ್ಟ್ ಸಂಚಾರಿ ಪೀಠ ಹೋರಾಟ ಸಮಿತಿಯ ಗೌರವಾಧ್ಯಕ್ಷರಾದ ಕೆ ಬಸಪ್ಪಗೌಡ, ಸಂಚಾಲಕರಾದ ವಕೀಲ ಕೆಪಿ ಶ್ರೀಪಾಲ್, ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷ ಜಿ ಆರ್ ರಾಘವೇಂದ್ರ ಇವರೆಲ್ಲರೂ ಕೂಡ ಶಿವಮೊಗ್ಗ ಹೈಕೋರ್ಟ್ ಸಂಚಾರಿ ಪೀಠ ಯಾಕೆ ಬೇಕು, ಇದರ ಹೋರಾಟ ಹೇಗಿದೆ, ಮುಂದೇನಾಗುತ್ತೆ, ಇದೆಲ್ಲದರ ಬಗ್ಗೆ ನಮ್ಮ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಇದ್ದಾರೆ. ತಪ್ಪದೆ ಕೇಳಿ. ಇದೇ ಮೇ 29ರ ಶುಕ್ರವಾರ ಬೆಳಗ್ಗೆ 11 ಗಂಟೆಗೆ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ರಾಜು, ನಿನ್ ಕ್ಯಾನ್ಸರ್ ಚಿಕಿತ್ಸೆ ಆಯ್ತೇನೋ? ಈಗ ಹೇಗಿದ್ಯಾ?
2: ರಾಮು, ಈಗ ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಗೆದ್ದು ಬಂದೆ ಕಣೋ.
1: ಹೌದಾ? ಅಲ್ವೋ ರಾಜು, ಕ್ಯಾನ್ಸರ್ ಕಾಯಿಲೆ ಚಿಕಿತ್ಸೆಗೆ ತುಂಬಾ ಖರ್ಚಾಗತ್ತೆ ಅಂತಾರಲ್ಲ, ನಿಜಾನಾ?
2: ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ, ಯಾಕೆಂದ್ರೆ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕಳೆದ 20 ವರ್ಷಗಳಿಂದ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಎಲ್ಲಾ ರೀತಿಯ ಕ್ಯಾನ್ಸರ್ ಕಾಯಿಲೆಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗ್ತಿದೆ ಕಣೋ.
1: ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಬಳಸಬಹುದಾ?
2: ಖಂಡಿತ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ BPL ಹಾಗೂ APL ಕಾರ್ಡುದಾರರಿಗೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸ್ಕೀಮ್, ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಸ್ಕೀಮ್, ಪೊಲೀಸ್ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಭಾಗ್ಯ ಸ್ಕೀಮ್, ಯಶಸ್ವಿನಿ ಯೋಜನೆ ಹೊಂದಿರೋರಿಗೂ ಚಿಕಿತ್ಸೆ ಸಿಗ್ತಿದೆ. ಇದಲ್ಲದೆ ಸ್ಟಾರ್ ಹೆಲ್ತ್, ವಿಡಾಲ್ TTK, ಮೆಡಿ ಅಸಿಸ್ಟ್, ಈ ರೀತಿಯ ಇನ್ನೂ ಮುಂತಾದ ಆರೋಗ್ಯ ವಿಮಾ ಸೌಲಭ್ಯದ ಅಡಿಯಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸಾ ಸೌಲಭ್ಯಗಳು ಕೂಡ ದೊರೀತಾ ಇದೆ. ಇದರ ಜೊತೆಗೆ ವಿಶೇಷ ಪ್ಯಾಕೇಜ್, ಕೈಗೆಟಕುವ ರಿಯಾಯಿತಿ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿದೆ.
3: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೆಯ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
4: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ.

ಪೂರ್ಣವಾಗಿ ನಂಬಿದ ಜನರಿಗೆ ನೂರಾರು ವೈಜ್ಞಾನಿಕ ಸಿದ್ಧಾಂತಗಳ ತಳಬುಡಗಳು ಅರ್ಥವಾಗಿಲ್ಲ. ಇನ್ನು ಸಚಿವ ಶಾಸಕರಂತೂ ಸಿದ್ಧಾಂತಗಳನ್ನು ಗೇಲಿ ಮಾಡಿದ ಉದಾಹರಣೆಗಳನ್ನು ನಾವು ಸಾಕಷ್ಟು ನೋಡಬಹುದು. 2018 ಜನವರಿ ತಿಂಗಳಲ್ಲಿ ಮಹಾರಾಷ್ಟ್ರದ ಔರಂಗಾಬಾದ್ನಲ್ಲಿ ವಿಜ್ಞಾನ ಸಮಾವೇಶವೊಂದು ನಡೆದಿತ್ತು. ಅಲ್ಲಿ ಕಾರ್ಯಕ್ರಮವನ್ನು ಕೇಂದ್ರ ಮಾನವ ಸಂಪನ್ಮೂಲ ಸಚಿವರು ಉದ್ಘಾಟನೆ ಮಾಡಿದರು. ಅವರು ಡಾರ್ವಿನ್ ವಿಕಾಸವಾದವನ್ನು ಅಲ್ಲಿ ಗೇಲಿ ಮಾಡಿದರು. ಮಂಗಗಳು ಇನ್ನೂ ಮಾನವರಾಗಿಲ್ಲ ಎಂದು ಶಾಲಾ ಮಕ್ಕಳಂತೆ ಪ್ರಶ್ನೆ ಮಾಡಿದರು. ಮುಂದುವರಿಸಿ ಅವರು ಡಾರ್ವಿನ್ನರ ವಿಕಾಸವಾದದ ಸಿದ್ಧಾಂತವೇ ತಪ್ಪು ಎಂದು ತೀರ್ಪು ನೀಡಿದರು. ಅಂಥ ಸಿದ್ಧಾಂತವನ್ನು ಶಾಲಾ ಕಾಲೇಜು ಮಕ್ಕಳಿಗೆ ಕಲಿಸುವುದೇ ಅವೈಜ್ಞಾನಿಕ ಸಂಗತಿ ಎಂದು ತೀರ್ಪು ಕೊಟ್ಟರು. 2018 ಕೇಂದ್ರ ಸಚಿವರು ವಿಕಾಸ ಸಿದ್ಧಾಂತವನ್ನು ಪಠ್ಯದಿಂದ ತೆಗೆದುಹಾಕಲು ಸೂಚಿಸಿದಾಗ ಶಿಕ್ಷಕರು ವಿಜ್ಞಾನಿಗಳು ಪ್ರತಿಭಟನೆ ಮಾಡಿದ್ದು ಒಂದು ಐತಿಹಾಸಿಕ ಸಂಗತಿ. ದೇಶದ ಪ್ರತಿಷ್ಠಿತ ವಿಜ್ಞಾನ ಹಾಗೂ ಪರಿಸರ ಸಂಘಟನೆಗಳು ಒಟ್ಟಾಗಿ ಸೇರಿ ನೀಡಿದ ಹೇಳಿಕೆಗಳು ಫಲಪ್ರದವಾಗಲಿಲ್ಲ. ಆಧುನಿಕ ಜೀವ ವಿಜ್ಞಾನದ ಅಡಿಗಲ್ಲೇ ಅಲ್ಲಾಡಿ ಹೋಯಿತು. ಜಗತ್ತಿನಲ್ಲಿ ಕೋಪರ್ನಿಕಸನ ಸೌರ ಕೇಂದ್ರ ಸಿದ್ಧಾಂತ ಭೌತ ವಿಜ್ಞಾನದಲ್ಲಿ ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯವಾದದ್ದು ಡಾರ್ವಿನ್ರವರ ವಿಕಾಸವಾದದ ಸಿದ್ಧಾಂತ. ಅನುವಂಶೀಯ ಲಕ್ಷಣಗಳು ಪೀಳಿಗೆಯಿಂದ ಪೀಳಿಗೆಗೆ ಸಾಗುವಾಗ ವಿಕೃತಿಯಿಂದ ಬದಲಾಗುತ್ತವೆ. ಪ್ರಕೃತಿಯಲ್ಲಿ ಬಲಿಷ್ಠವಾದದ್ದು ಬದುಕುತ್ತದೆ, ಕನಿಷ್ಠವಾದದ್ದು ನಾಶವಾಗುತ್ತದೆ ಅಥವಾ ತನ್ನ ರೂಪವನ್ನೇ ಹೋರಾಟದಲ್ಲಿ ಬದಲಾಯಿಸಿಕೊಳ್ಳುತ್ತದೆ. ಇದು ಡಾರ್ವಿನ್ ವಿಕಾಸವಾದದ ಸಿದ್ಧಾಂತ. ವಿಜ್ಞಾನಿಗಳ ಅವಿರತ ಶ್ರಮದಿಂದ ಮಂಡನೆಯಾದ ಎಲ್ಲ ಸಿದ್ಧಾಂತಗಳ ಬಗ್ಗೆ ವಿಜ್ಞಾನಿಗಳ ವಲಯದಲ್ಲಿ ಚರ್ಚೆ ವಿಮರ್ಶೆ ವಿಶ್ಲೇಷಣೆಗಳಾಗಿ ಒಮ್ಮತ ವ್ಯಕ್ತವಾಗಿರುತ್ತದೆ. ಯಾರು ವಿರೋಧವನ್ನು ವ್ಯಕ್ತಪಡಿಸುವುದಿಲ್ಲ. ವೈಜ್ಞಾನಿಕ ಸಿದ್ಧಾಂತಗಳನ್ನು ಆಡಳಿತಶಾಹಿಗಳು, ರಾಜಕೀಯ ಧುರೀಣರು ಅವುಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಅವುಗಳನ್ನು ಅಲ್ಲಗಳೆದ ಉದಾಹರಣೆಗಳೇ ಹೆಚ್ಚು. ಸಿದ್ಧಾಂತಗಳು ವೇದಾಂತಗಳಲ್ಲ, ಕಟ್ಟು ಕಥೆಗಳಲ್ಲ, ಗೊಡ್ಡು ಸಂಪ್ರದಾಯಗಳಲ್ಲ. ಅವುಗಳ ಹಿಂದೆ 10-6 ವರ್ಷಗಳ ತಿರುಗಾಟ, ಸಂಶೋಧನೆಗಳ ಸತತ ಪರಿಶ್ರಮವಿರುತ್ತದೆ. ಡಾರ್ವಿನ್ 5 ವರ್ಷಗಳ ಕಾಲ ತನ್ನ ಬೀಗಲ್ ನೌಕೆಯಲ್ಲಿ ಸಮುದ್ರ, ಸಾಗರ, ಗುಡ್ಡ, ಬೆಟ್ಟ, ಕಣಿವೆ, ಕಂದರ, ದ್ವೀಪಗಳಲ್ಲಿ ಪರ್ಯಟನೆ ಮಾಡಿ ಮಾಹಿತಿ ಮತ್ತು ಮಾದರಿಗಳನ್ನು ಸಂಗ್ರಹಿಸಿ ತಂದ. ಸುಮಾರು 20 ವರ್ಷಗಳ ಕಾಲ ಸಂಗ್ರಹಿಸಿದ ವಸ್ತುಗಳನ್ನು ತಪಾಸಣೆ ಮಾಡಿದ. ಅನೇಕ ಪ್ರಯೋಗಗಳನ್ನು ನಡೆಸಿದ. ಜೀವ ವಿಜ್ಞಾನಿಗಳಿಂದ ಅಭಿಪ್ರಾಯ ಸಂಗ್ರಹಿಸಿದ. ವಸ್ತುನಿಷ್ಠವಾದ ಅವನ ವೈಜ್ಞಾನಿಕ ಸಿದ್ಧಾಂತವೇ ಜೀವ ವಿಕಾಸವಾದ. ಅಂಥ ವಿಕಾಸವಾದವನ್ನೇ ಪಠ್ಯಪುಸ್ತಕ ಸಮಿತಿಯವರು ತೆಗೆದುಹಾಕಿದ್ದು ವಿದ್ಯಾರ್ಥಿಗಳ ದೃಷ್ಟಿಯಿಂದ ಘೋರ ಅನ್ಯಾಯ. ಡಾರ್ವಿನ್ ವಿಕಾಸದ ಸಿದ್ಧಾಂತವನ್ನು ತೆಗೆದುಹಾಕಿದ ಮೇಲೆ ವಿಜ್ಞಾನಿಗಳು, ಶಿಕ್ಷಕರು, ಶಿಕ್ಷಣ ತಜ್ಞರು, ಸಂವಹನಕಾರರು ಒಟ್ಟು 1800 ವಿಜ್ಞಾನ ಆಸಕ್ತರು ಬಹಿರಂಗ ಪತ್ರ ಬರೆದು ಅದಕ್ಕೆ ತಕ್ಕ ಉತ್ತರವಾಗಲಿ ಪರಿಹಾರವಾಗಲಿ ಅದಕ್ಕೆ ಸಿಕ್ಕಲೇ ಇಲ್ಲ. ಭಾರತದಲ್ಲಿ ಶ್ರೇಷ್ಠ ಮಟ್ಟದ 100 ವಿಜ್ಞಾನಿಗಳು ವಿಜ್ಞಾನ ಸಂಸ್ಥೆಗಳಲ್ಲಿ ಕೆಲಸ ಮಾಡುತ್ತಿದ್ದಾರೆ. ಅವರು ದೇಶದ ಅಭಿವೃದ್ಧಿಯನ್ನು ಎತ್ತಿ ಹಿಡಿದಿದ್ದಾರೆ. IIT ಟಾಟಾ ಮೂಲಭೂತ ಸಂಶೋಧನಾ ಸಂಸ್ಥೆ, AISC, ಇಂಡಿಯನ್ ನ್ಯಾಷನಲ್ ಸೈನ್ಸ್ ಅಕಾಡೆಮಿ ಮುಂತಾದ ಕೋವಿಡ್ನಂತಹ ಸಂಕಷ್ಟದ ಸಮಯದಲ್ಲಿ ಲಸಿಕೆಗಾಗಿ ಹೋರಾಟ ನಡೆಸಿದರು. ಇಂಥ ಸಂದರ್ಭದಲ್ಲಿ ಡಾರ್ವಿನ್ನರ ವಿಕಾಸವಾದ ಸಿದ್ಧಾಂತ ಪ್ರೌಢಶಾಲಾ ಹಂತದಲ್ಲಿ ಬಹಳ ಮುಖ್ಯವಾದುದು. ಸತ್ಯಕ್ಕೆ ಹತ್ತಿರವಾದ ಡಾರ್ವಿನರ ಸಿದ್ಧಾಂತವನ್ನು ಜಗತ್ತಿಗೆ ಅರ್ಥ ಮಾಡಿಸಬೇಕಾಗಿದೆ. 1859 ಈ ಸಿದ್ಧಾಂತವನ್ನು ಡಾರ್ವಿನ್ ಮಂಡಿಸಿದಾಗಿನಿಂದಲೂ ಅದಕ್ಕೆ ಪರವಿರೋಧಗಳು ಸಾಗಿ ಬಂದಿವೆ. ವಿಜ್ಞಾನಕ್ಕಿಂತ ಧರ್ಮವನ್ನು ಅವಲಂಬಿಸಿದ 1000 ಇಂದಿಗೂ ಡಾರ್ವಿನ್ ವಿಕಾಸವಾದವನ್ನು ವಿರೋಧಿಸುತ್ತಿದ್ದಾರೆ. ಅಮೆರಿಕಾ, ಸೌದಿ ಅರೇಬಿಯಾ, ಒಮನ್, ಅಲ್ಜೇರಿಯಾ, ಮೊರಕ್ಕೋ, ಲೆಬನನ್ ದೇಶಗಳಲ್ಲಿ ಪಠ್ಯದಲ್ಲಿ ಡಾರ್ವಿನ್ನರ ವಿಕಾಸವಾದದ ಸಿದ್ಧಾಂತಕ್ಕೆ ಅವಕಾಶವನ್ನೇ ಕಲ್ಪಿಸಿಕೊಟ್ಟಿಲ್ಲ. ಭಾರತ ಕೂಡ ಅಂಥ ದೇಶಗಳ ಸಾಲಿಗೆ ಸೇರಬಾರದು. ಸ್ವತಂತ್ರ ಭಾರತದ 1958 ನಂತರ ಅಂದಿನ ಸಂಸತ್ತು ಸರ್ವಾನುಮತದಿಂದ ವೈಜ್ಞಾನಿಕ ಮೂಲಭೂತ ಕಾನೂನನ್ನು

0: ಅಂಗೀಕರಿಸಿತು. ದೇಶದ ಹಸಿವು, ನೀರಡಿಕೆ, ಬಡತನ, ಮೌಢ್ಯ, ಅನಕ್ಷರತೆ, ನಿರುದ್ಯೋಗ ನಿವಾರಣೆ ಆಗಬೇಕಾದರೆ ವಿಜ್ಞಾನ ಶಿಕ್ಷಣ ಬೇಕೇ ಬೇಕೆಂದು ತೀರ್ಮಾನಿಸಿತ್ತು. ಅದರ ಫಲವಾಗಿಯೇ ಭಾರತ ಜಗತ್ತಿನಲ್ಲಿಯೇ ಅತಿ ಹೆಚ್ಚು ವಿಜ್ಞಾನಿಗಳ ಸಂಖ್ಯೆಯನ್ನು ಇಂದು ಹೊಂದಿದೆ. ಪಠ್ಯಪುಸ್ತಕಗಳು ರಚನೆಯಾಗುವಾಗ ವಿಜ್ಞಾನಿಗಳ ಸಲಹೆ ತೀರ್ಮಾನಗಳೇ ಅಂತಿಮವಾಗಬೇಕು. ಇತರರು ಅದರಲ್ಲಿ ತಲೆ ಹಾಕಬಾರದು. ಆಗ ಮಾತ್ರ ಭಾರತದಂಥ ಅತಿ ಹೆಚ್ಚು ಜನಸಂಖ್ಯೆಯ ರಾಷ್ಟ್ರ ಸರ್ವಾಂಗೀಣ ಪ್ರಗತಿಯನ್ನು ಸಾಧಿಸಬಲ್ಲದು.
1: ಇದುವರೆಗೂ ವಿಜ್ಞಾನದ ಆವಿಷ್ಕಾರದ ಅಸ್ಮಿತೆಯ ಬಗ್ಗೆ ತಿಳಿಸಿದಂತಹ ಶ್ರೀತಾ ಶೇಖರ್ ಗೌಳೇರ್ ಅವರಿಗೆ ಧನ್ಯವಾದಗಳು.
2: ಹಾಯ್, ಲಿಸನ್ ಹಿಯರ್. ಶಿವಮೊಗ್ಗಕ್ಕೆ ಹೈಕೋರ್ಟ್ ಸಂಚಾರಿ ಪೀಠ ಯಾಕೆ ಬೇಕು? ಈಗ ನಡೀತಾ ಇರೋ ಹೋರಾಟ ಹೇಗಿದೆ? ಮುಂದೆ ಏನಾಗುತ್ತೆ ತಿಳ್ಕೋಬೇಕಾ? ನಮ್ಮೊಂದಿಗೆ ಶಿವಮೊಗ್ಗ ಹೈಕೋರ್ಟ್ ಸಂಚಾರಿ ಪೀಠ ಹೋರಾಟ ಸಮಿತಿಯ ಗೌರವಾಧ್ಯಕ್ಷರಾದ ಕೆ ಬಸಪ್ಪಗೌಡ, ಸಂಚಾಲಕರಾದ ವಕೀಲ ಕೆಪಿ ಶ್ರೀಪಾಲ್, ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷ ಜಿಆರ್ ರಾಘವೇಂದ್ರ ಇವರೆಲ್ಲರೂ ಕೂಡ ಶಿವಮೊಗ್ಗ ಹೈಕೋರ್ಟ್ ಸಂಚಾರಿ ಪೀಠ ಯಾಕೆ ಬೇಕು, ಇದರ ಹೋರಾಟ ಹೇಗಿದೆ, ಮುಂದೇನಾಗುತ್ತೆ, ಇದೆಲ್ಲದರ ಬಗ್ಗೆ ನಮ್ಮ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಇದ್ದಾರೆ. ತಪ್ಪದೆ ಕೇಳಿ ಇದೇ ಮೇ 29 ಶುಕ್ರವಾರ ಬೆಳಗ್ಗೆ 11 ಗಂಟೆಗೆ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.

0: ಈಗ ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ಪ್ರಸಾರ ಮುಂದುವರಿಯಲಿದೆ. ಇದರಲ್ಲಿ ಹಳೆಯ ಚಿತ್ರಗೀತೆಗಳು, ಹರಿಕತೆ, ನಾಟಕ, ಬಯಲಾಟ, ದಾಸರ ಪದಗಳು, ವಚನ, ಭಕ್ತಿಗೀತೆಗಳು, ಚಿತ್ರಗೀತೆಗಳು, ಜನಪದ ಗೀತೆಗಳು, ಚೌಡಿಕೆ ಪದಗಳು, ಭಾವಗೀತೆಗಳು ಹಾಗೂ ಶಾಸ್ತ್ರೀಯ ಸಂಗೀತ, ಹೀಗೆ ವೈವಿಧ್ಯ ಕಾರ್ಯಕ್ರಮಗಳು ಇರುತ್ತವೆ. ಈ ಎಲ್ಲಾ ಕಾರ್ಯಕ್ರಮಗಳನ್ನು ತಪ್ಪದೇ ಕೇಳಿ ಆನಂದಿಸಿ. ನಿಮ್ಮ ಅನಿಸಿಕೆಗಳನ್ನು 9686096279 ಇದಕ್ಕೆ ತಿಳಿಸಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕನ್ನಡ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.

0: ರೇಡಿಯೋ ಕೇಳಕ್ಕೀಗ ರೇಡಿಯೋನೇ ಬೇಕಾಗಿಲ್ಲ.
1: ಹೌದಾ ಅಂತ ಹುಬ್ಬೇರಿಸ್ಬೇಡಿ, ಇಲ್ಲಿ ಕೇಳಿ. ನಿಮ್ ಮೊಬೈಲ್ ನಲ್ಲಿರೋ ಪ್ಲೇ ಸ್ಟೋರ್ ಅಥವಾ ಆಪಲ್ ಸ್ಟೋರ್ ನಿಂದ ನಮ್ಮ ರೇಡಿಯೋ ಶಿವಮೊಗ್ಗ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ.
0: ಜಗತ್ತಿನ ಯಾವುದೇ ಭಾಗದಲ್ಲಿದ್ದರೂ ನಮ್ಮ ರೇಡಿಯೋ ಶಿವಮೊಗ್ಗ ಕಾರ್ಯಕ್ರಮಗಳನ್ನು ದಿನದ 24 ಗಂಟೆಯೂ ಕೇಳಬಹುದು.
1: ಸಂಪೂರ್ಣ ಫ್ಯಾಮಿಲಿಗೆ ಭರಪೂರ ಕಾರ್ಯಕ್ರಮಗಳು ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದಕ್ಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ?
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಮಗ ಅದೇ ಕೆಲ್ಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೆಳಗ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರೂ ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಜೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರು ಗೈಡ್ ಮಾಡ್ತಾರೆ?
1: ಓಕೆ ಡ್ಯೂಡ್,
4: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ.

0: ಪ್ರಿಯರೇ.
1: ಹಾಯ್
2: ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದೆಲ್ಲ, ತುಂಬಾ ಚೆನ್ನಾಗಿತ್ತು. ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

ದೇಶ ಹನ್ನೆರಡು ವರುಷ ಹಾವಿನ ದ್ವೇಷ ಹನ್ನೆರಡು ವರುಷ ನನ್ನ ರೋಷ ನೂರು ವರುಷ ನನ್ನ ರೋಷ ನೂರು ವರುಷ ಹಾವಿನ ದ್ವೇಷ.

ಹಾವಿನ ದ್ವೇಷ ಹನ್ನೆರಡು ವರುಷ ಹಾವಿನ ದ್ವೇಷ ಹನ್ನೆರಡು ವರುಷ ನನ್ನ ರೋಷ ನೂರು ವರುಷ ನನ್ನ ರೋಷ ನೂರು ವರುಷ ಹಾವಿನ ದ್ವೇಷ.

ಸಾವಿನ ದ್ವೇಷ, ಹನ್ನೆರಡು ವರುಷ ನಂದ ರೋಷ, ನೂರು ವರುಷ ನಂದ ರೋಷ, ನೂರು ವರುಷ ಹಾವಿನ ದ್ವೇಷ.

ಅನ್ನೋ ದಾರಿಯಲ್ಲಿ ಎಂದು ಮುಂದೆ ಸಾಗದು, ನೀನು ಹೇಳೋ ಜಾಗದಲ್ಲಿ ಬಸ್ಸು ಎಂದು ನಿಲ್ಲದು, ಮುಂದಕ್ಕೆ ಬನ್ನಿ ಎಂದು ಕೂಗುರು ಇಲ್ಲ, ನನ್ನಂಥ ಕಂಡಕ್ಟರ್ ಎಂದರು ಕಾಣಲ್ಲ, ನನ್ನಂಥ ಕಂಡಕ್ಟರ್.

ಲಕ್ಷ ಲಕ್ಷ ಇದ್ದೋರೆಲ್ಲ ಕಾರಿನಲ್ಲಿ ಹೋಗೋದು, ಅಲ್ಪ ಸ್ವಲ್ಪ ಗಳಿಸೋರೇನೆ ಬಸ್ಸಿನಲ್ಲಿ ಕೂಡೋದು. ಚಿಲ್ಲರೆ ಕೊಡಿ, ಸರಿಯಾದ ಚಿಲ್ಲರೆ ಕೊಡಿ ಪ್ಲೀಸ್. ಎಲ್ಲೋ ಜಗಳ, ಎಲ್ಲೋ ಕದನ, ಕಲ್ಲು ಇಲ್ಲೇ ಬೀಳೋದು. ಯಾರ ಕೋಪ ಯಾರ ಮೇಲೆ?

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು, ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

ನಾನೊಬ್ಬ ವಿಘಟ ಕವಿ, ಕೇಳಿ ಒಂದು ಕತೆ, ಒಂದು ದೊಡ್ಡ ಕಾಡು. ಅಲ್ಲಿ ಒಂದು ದೊಡ್ಡ ಆಲದ ಮರ,

శుభవను కోరిదమ్మా.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

ಪಟಪಡಿಸಿಕೊ ಜನ್ಮಾನ, ಒಬ್ಬನೆ ಒಬ್ಬನ ಯಜಮಾನ, ಬದುಕಿ ಅವನ ಬಹುಮಾನ, ದುಡಿಮೆಗೆ ಮುಡಿಪಿಡು ಜೀವಾನ, ಸಾರ್ಥಕ ಪಡಿಸಿಕೊ ಜನುಮಾನ. ನೇಗಿಲ ದೇವರು ನಮ್ಮೊಡನಿರಲು, ನೂರು ದೇಗುಲ ಸುತ್ತುವುದ್ಯಾಕೆ, ನಗುವಿನ ನಾಳೆ ನಿನ್ನೊಡನಿರಲು, ಅಳುವಿಗೆ ಇಂದು ಅಳುಕುವುದ್ಯಾಕೆ.

0: ಆಹಾರವೆ ಔಷಧಿ, ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು,
1: ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್,
2: ನಿಮ್ಮ ಮನೆ ಮನದ ಕೈರುಚಿ.
3: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
4: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಹಿಂದಿ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.

0: ಹಾಯ್
1: ರೂಪಾ, ರೇಖಾ, ಏನ್ ಸಮಾಚಾರ?
2: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
0: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಮಗ ಅದೇ ಕೆಲ್ಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟು ದಿನ ಅಂತ ಇನ್ನೊಬ್ರು ಕೈ ಕೇಳ ಕೆಲಸ ಮಾಡೋದು? ನಮ್ಮ ಓನರ್ ಹತ್ರ ಬೈಸ್ಕೊಂಡು ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಡ್ಯೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
4: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನು ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿಂತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟ್.

ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ಅರೆ ರತ್ನಮ್ಮ, ಏನ್ ಇಷ್ಟ ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು. ಅದಕ್ಕೆ
2: ಏನು ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.
4: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಹರಿಕಥೆಯನ್ನು ಕೇಳಲಿದ್ದೀರಿ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ನೀವು ಕೇಳಲಿದ್ದೀರಿ ಹರಿಕಥೆ, ಶೀರ್ಷಿಕೆ ರಾಮಾಯಣ ಯುದ್ಧಕಾಂಡ. ಪ್ರಸ್ತುತ ಪಡಿಸಲಿದ್ದಾರೆ ಶ್ರೀ ಗುರುರಾಜುಲು ನಾಯ್ಡು.
5: ಪಕ್ಕದಲ್ಲೇ ಇದ್ದ ವಿಭೀಷಣ ಎದ್ದ, ಸ್ವಲ್ಪ ನನ್ನ ಮಾತನ್ನು ಕೇಳಿ. ನೀವೆಲ್ಲರೂ ಆಯುಧಗಳನ್ನು ತಗೊಂಡು ಆಗಲೇ ರಾಮನ ಮೇಲೆ ಯುದ್ಧಕ್ಕೆ ಹೊರಟು ಬಿಟ್ಟಿದ್ದೀರಾ. ಸ್ವಲ್ಪ ನಿಲ್ಲಿ. ಅಪರಾಧವನ್ನು ಮಾಡಿ ನಾವು ನಿರಪರಾಧಿಗಳು ಎಂದು ಹೇಳಿಕೊಳ್ಳುವುದರಲ್ಲಿ ಅರ್ಥವಿಲ್ಲ ಅಣ್ಣ. ರಾಮ ಎಂದರೆ ಸಾಮಾನ್ಯನೆಂಬುದಾಗಿ ಭಾವಿಸಬೇಡ. ಅವರೇನು ಸಾಮಾನ್ಯನಲ್ಲಣ್ಣ. 14,000 ಕರದೂಷಣಾದಿಗಳನ್ನು ಒಬ್ಬನೇ ಕೊಂದವನು. ನಿನ್ನ ಸ್ನೇಹಿತರು ಎರಿಸಿಕೊಂಡಿದ್ದ ವಾಲಿಯನ್ನು ಒಂದೇ ಬಾಣದಲ್ಲಿ ಕೊಂದವನು. ಹಿಂದೆ ನಮ್ಮ ಕುಲಕ್ಕೆಲ್ಲ ಗುರುವೆನಿಸಿಕೊಳ್ಳಬಹುದಾದ ಮಾವ ಮಾರೀಚನನ್ನ ಒಂದೇ ಬಾಣದಿಂದ ಸಮುದ್ರದಿಂದ ಆತಗೆಸೆದವನು. ಮಾಯಾಮೃಗ ರೂಪಧಾರಿಯಾದವನನ್ನು ಕೊಂದವನು. ನನ್ನ ಮಾತನ್ನು ಕೇಳೋಣ. ಈಗಲಾದರೂ ನಿನ್ನ ಈ ಸಂಪದ್ಭರಿತವಾಗಿರುವ ರಾಜ್ಯ ಉಳಿಬೇಕಾದರೆ ರಾಮನ ಹೆಂಡತಿಯಾದ ಸೀತೆಯನ್ನು ರಾಮನಿಗೊಪ್ಪಿಸಿ ಆದ ಪಾದಕ್ಕೆ ನಮಸ್ಕಾರವನ್ನು ಮಾಡು. ರಾವಣ ಕಟಕಟ ಕಟನೆ ಹಲ್ಲನ್ನು ಕಡದ, ಥಟ್ಟನೆ ಎಂದು ಸಭೆಯನ್ನೇ ಬಿಟ್ಟು ಹೊರಟದ. ವಿಭೀಷಣ ರಾತ್ರಿ ಎಲ್ಲ ಬಹಳ ಆಲೋಚನೆಯನ್ನು ಮಾಡಿದರಂತೆ. ಮಾರನೇ ದಿವಸ ಸಭೆಗೆ ಬಂದಾಗ ವಿಭೀಷಣನೇ ಬಂದು ನಮಸ್ಕಾರ ಮಾಡಿ ನಿಂತ. ಅಣ್ಣ, ಇವರೆಲ್ಲರೂ ನಿನ್ನನ್ನು ಹೊಗಳುತ್ತಾ ಇದ್ದಾರೆ ಕಣೋ. ಈ ಹೊಗಳಿ ನಿನಗೆ ಪ್ರಿಯವಾಗುವ ಈ ಮಾತುಗಳನ್ನು ಆಡುತ್ತಿರುವವರೆಲ್ಲರೂ ನಿನ್ನ ವಿನಾಶ ಕಾಲ ಬಂದಾಗ ಒಬ್ಬರೂ ಇರಲ್ಲ. ಅಣ್ಣ, ಇವರೆಲ್ಲರೂ ಹೊಗಳುವ ನಿನ್ನ ಶತ್ರುಗಳು. ಈಗ ನಿನಗೆ ಬಹಳ ಒಳ್ಳೆಯದನ್ನೇ ಹೇಳಿ ನಾಳೆ ನಿನ್ನ ವಿನಾಶಕ್ಕೆ ಏನೇನಾಗಬೇಕು ಅಷ್ಟನ್ನು ಮಾಡುತ್ತಿದ್ದಾರೆ. ಮಾತನ್ನು ಕೇಳಣ್ಣ. ರಾಜನೀತಿಯಲ್ಲ, ಧರ್ಮವಲ್ಲ. ಮತ್ತೊಂದು ಮಾತು ಹೇಳುವುದಾದರೆ, ಸೀತೆ ನಮ್ಮ ಲಂಕಾಪಟ್ಟವನ್ನು ಸೇರಿದ್ದು ಹೇಗಾಯಿತು ಅಂದರೆ ಮಾರಿ ಹೊಕ್ಕ ಮನೆಯಾಗಿದೆ.

ನಿನಗಿಲ್ಲಿ ಸ್ಥಳವಿಲ್ಲ, ಹೇಳಿ ಹರಡು ಇಲ್ಲಿಂದ ಹರಡು ಎಂದಾಗ ಎಲ್ಲರೂ ಹಾಸ್ಯವನ್ನು ಮಾಡುತ್ತಿದ್ದರೆ ವಿಭೀಷಣ ತನ್ನ ನಾಲ್ಕು ಜನ ಮಂತ್ರಿಗಳನ್ನು ಕರೆದುಕೊಂಡು ಕೈಯಲ್ಲಿ ಗದೆಯನ್ನು ಹಿಡಿದು ಥಟ್ಟನೆ ಆಕಾಶಕ್ಕೆ ಹಾರಿದ. ಆಕಾಶಕ್ಕೆ ಹಾರಿ ಹೇಳುತ್ತಾನಂತೆ, ಅಣ್ಣಯ್ಯ ನೀನು ನನಗೆ ಹಿರಿಯ, ನೀನು ನನ್ನನ್ನೇನೆಂದರೂ ಚಿಂತೆ ಇಲ್ಲ, ಆದರೆ ಒಂದು ಸತ್ಯವಾದ ಮಾತನ್ನು ಹೇಳುತ್ತಿದ್ದೇನೆ ಕೇಳು. ಬರುತ್ತಿದೆ ನಿನಗೆ ಮೃತ್ಯು ಕಾಲ, ನಿನಗೆ ಮಾತ್ರವಲ್ಲ ನಿನ್ನ ಪುತ್ರ ಮಿತ್ರ ಕೆಳತ್ರಾದಿ ಬಾಂಧವ ಸೈನ್ಯ ಸಹಿತವಾದ ಅಪಾರವಾದ ಐಶ್ವರ್ಯವೆಲ್ಲವೂ ಕೂಡ ನಶಿಸಿ ಮಣ್ಣೊಳಗೆ ಧೂಳಾಗಿ ಹೋಗುವ ಕಾಲವೂ ಸಮೀಪಿಸ್ತಾ ಇದೆ. ಅದಕ್ಕಾಗಿಯೇ ಮೃತ್ಯು ಸನ್ನಿಹಿತವಾದವನಿಗೆ ಯಾವ ಪಥ್ಯವೂ ರುಚಿಸುವುದಿಲ್ಲ ಎಂಬಂತೆ ನೀನು ಆವೃತವಾಗಿರುವ ಜನಗಳ ಮಾತನ್ನು ಕೇಳುತ್ತಿದೀಯ? ಕೇಳು, ನಾನು ಸತ್ಯಸಂಧರಾದ ಶ್ರೀರಾಮನ ಪಕ್ಷವನ್ನೇ ಸೇರ್ತೇನೆ. ಇದೋ ಹರಿದೆ ಎಂಬುದಾಗಿ ಗಗನ ಮಾರ್ಗದಲ್ಲಿ ಭರ್ರನ್ನು ಹರಿದು ಗಗನ ಮಾರ್ಗದಲ್ಲಿ ಹಾರಿ ಬರುತ್ತಾ ರಾಮದೇವರು ನಿಂತಿರುವ ಆ ಮಹೇಂದ್ರಗಿರಿಯ ಸಮೀಪಕ್ಕೆ ಬಂದ. ಆಕಾಶದಲ್ಲಿ ನಿಂತುಕೊಂಡ, ಗಗನ ಮಾರ್ಗದಲ್ಲಿ ನಿಂತು, ಅಯ್ಯ ಕವಿವೀರರೇ, ನಾನು ರಾವಣಾಗಿ ಬತಕ್ಕಂತಹ ಲಂಕಾಧಿಪತಿಯಾಗಿರುವವನ ತಮ್ಮ. ಎಷ್ಟು ವಿಧದಿಂದ ಧರ್ಮ ಬೋಧನೆಯನ್ನು ಮಾಡಿದ್ರೆ ಕೇಳದೆ ನಮ್ಮಣ್ಣನು ಅಟ್ಟಿದ್ದರಿಂದ ಶ್ರೀರಾಮನಿಗೆ ಶರಣಾಗಿ ಬಂದಿದ್ದೇನೆ. ದಯಮಾಡಿ ಶ್ರೀರಾಮನಿಗೆ ನಾನು ಶರಣಾಗಿ ಬಂದಿರತಕ್ಕಂತಹ ವಿಚಾರವನ್ನು ತಿಳಿಸಿ. ಓಡಿ ಬಂದರು ಐದಾರು ಜನ. ರಾಮಪ್ಪ ಅವನ್ಯಾರೋ ರಾವಣನ ತಮ್ಮ ಅಂತೆ, ಹೆಸರು ವಿಭೀಷಣ ಅಂತೆ, ನಿನಗೆ ಶರಣಾಗಿ ಬಂದಿದ್ದೇನೆ ಅಂತಾನೆ. ಪಕ್ಕದಲ್ಲಿರುವ ಜಾಂಬು ಅಂತ ಹೇಳ್ತಾನೆ, ರಾಮಪ್ಪ ಎಲ್ಲವನು ಬಲ್ಲವನು ನೀನು ಆಲೋಚನೆಯನ್ನು ಮಾಡು. ಸುಗ್ರೀವ ಬಂದ, ಒಡೆಯ ಇವನು ಶತ್ರು ಪಕ್ಷದವನು, ನಮ್ಮಲ್ಲಿ ಸೇರಿಕೊಂಡು ನಮ್ಮಲ್ಲಿರಬಹುದಾದ ಗುಟ್ಟನ್ನೆಲ್ಲ ಚೆನ್ನಾಗಿ ತಿಳಿದು ಆ ನಂತರದಲ್ಲಿ ಹೋಗಿ ಆ ನಡೆಯಬಹುದಾದ ಕಾರ್ಯಕ್ಕೆ ರಾವಣನಿಗೆ ಸಹಾಯ ಮಾಡ್ತಾನೋ ಏನು? ಅಂಗದ ಹೇಳಿದ, ಒಡೆಯ ಆಜ್ಞೆಯನ್ನು ಕೊಡು, ಅವನ ಅಂತರಿಕ್ಷದಲ್ಲೇ ಇರಲಿ, ಹಾರಿಯವನನ್ನು ಎಡಗಾಲಿನಿಂದಲೇ ಒದ್ದು ಧೂಳೀಪಟವನ್ನು ಮಾಡಿಬಿಡ್ತೇನೆ. ರಾಮದೇವರು ಎಲ್ಲವನ್ನು ಕೇಳುತ್ತಿದ್ದರಂತೆ. ಪಕ್ಕದಲ್ಲಿರುವ ಆಂಜನೇಯನು ಕರೆದ್ರು, ಮಾರುತಿ ರಾಮ ರಾಮ ರಾಮ ರಾಮ. ಮಾರುತಿ ನೀನೇನ್ ಹೇಳ್ತೀಯ, ನೀನೇನ್ ಹೇಳ್ತೀಯ ಅನ್ನುವಾಗ ಮಾರುತಿ ಎಲ್ಲರಲ್ಲಿ ಶ್ರೇಷ್ಠ ಬುದ್ಧಿ ಸಂಪನ್ನ, ಒಡೆಯ ಎಲ್ಲರ ವಿಚಾರವನ್ನು ಕೇಳಬೇಕು, ಕೇಳಿದ್ದನ್ನ ಮನನ ಮಾಡಬೇಕು, ಅದರಲ್ಲಿ ಧರ್ಮ ಯಾವುದೋ ಹಿತವಾವುದೋ ಅದನ್ನ ಸರ್ವಜ್ಞನಾದ ರಾಮ ನೀನೇ ಆಚರಣೆಯನ್ನು ಮಾಡಬೇಕು. ಆದರೆ ನನಗೆ ತಿಳಿದ ವಿಷಯವನ್ನು ಹೇಳುವುದಾದರೆ, ನಾನು ಲಂಕಾಪುರವನ್ನೆಲ್ಲ ಪ್ರವೇಶ ಮಾಡಿ ಸುತ್ತಾಡಿದಾಗ ಸೀತಾಮಾತೆಗೆ ಅನುಕೂಲವನ್ನು ಮತ್ತು ರಾವಣನಿಗೆ ಧರ್ಮ ನೀತಿಯನ್ನು ಹೇಳ್ತಾ ಸರ್ವದಾ ದೈವ ಭಕ್ತರಾಗಿ ಬಾಳುತ್ತಿದ್ದವರು ಅಂದರೆ ಈ ವಿಭೀಷಣವೇ. ರಾಮದೇವರು ತಕ್ಷಣ ಏನು ಮಾಡಿದರಂತೆ, ಬರ ಹೇಳಿ ಅವರನ್ನ, ಅಯ್ಯ ರಾಮ ಅಭಯ ಕೊಟ್ಟಿದ್ದಾನೆ ಬನ್ನಿ. ನಾಲ್ಕು ಜನ ಮಂತ್ರಿಗಳಿಂದ ಅಡಗೂಡಿ ಸರ್ವದ ಕೆಳಗಿಳಿದು ಓಡಿ ಬಂದು ರಾಮನ ಪಾದಕ್ಕೆ ನಮಸ್ಕಾರ ಮಾಡಿದ. ನಮಸ್ಕಾರ ಮಾಡಿದರೆ, ರಾಮ ನಾನು ನಿನಗೆ ಶರಣಾಗಿ ಬಂದಿದ್ದೇನೆ, ನಾನು ರಾವಣನ ತಮ್ಮ ವಿಭೀಷಣ ಎಂದು ಅನೀತಿ ಅಕೃತ್ಯಗಳಲ್ಲಿ ಇರಲಾರದೆ ನಿನ್ನ ಪಾದ ಹಿಡಿದಿದ್ದೇನೆ, ದಯಮಾಡಿ ನನ್ನನ್ನು ಸ್ವೀಕರಿಸು. ರಾಮದೇವರು ಹಾಗೆ ಅವನ ಕೈ ಹಿಡಿದು, ಲಕ್ಷ್ಮಣ ಏನಣ್ಣ ಹೋಗು, ಸಮುದ್ರದಿಂದ ಜಲ ತಂದು ಇವನಿಗೆ ಅಭಿಷೇಕವನ್ನು ಮಾಡು. ಹಿಂದೆ ಇವನಿಗೆ ಲಂಕಾ ರಾಜ್ಯವನ್ನು ಪಟ್ಟ ಕಟ್ಟಿದ್ದೇನೆ ಅಂದ. ಲಂಕಾ ರಾಜ್ಯವನ್ನೇ ಪಟ್ಟ ಕಟ್ಟಿದ್ದೇನೆ. ಸುಗ್ರೀವ ಅಂದ, ಸ್ವಾಮಿ ಸ್ವಾಮಿ ಸ್ವಾಮಿ ಇದೇನು ಮಾತಾಡ್ತಾ ಇದ್ದೀರ? ಅಲ್ಲ ಸ್ವಾಮಿ, ರಾವಣ ಇನ್ನೂ ಸಾಯಿಲೇ ಇಲ್ಲ. ಒಂದು ವೇಳೆ ಅವನಿಗೇನಾದ್ರೂ ಒಳ್ಳೆ ಬುದ್ಧಿ ಬಂದು ನಿಮ್ ಕಾಲಿಡ್ಕೊಂಡ್ರೆ ಏನ್ ಮಾಡ್ತೀರ? ರಾಮ ಹೇಳಿದ, ಒಂದು ವೇಳೆ ಅವನಿಗೇನಾದ್ರೂ ಒಳ್ಳೆ ಬುದ್ಧಿ ಬಂದು ಪಾದಕ್ಕೆ ಬಂದು ಶರಣಾದರೆ ಅವನಿಗೆ ನನ್ನ ಅಯೋಧ್ಯಾ ನಗರಿ ಕೊಟ್ಟು ಬಿಡ್ತೇನೆ. ಸ್ವಾಮಿ, ಅಯೋಧ್ಯಾ ನಗರಿಗೆ ಭರತನ ಕೊಟ್ಟಿದ್ದೀರಲ್ಲ, ಅವನಿಗೇನ್ ಮಾಡ್ತೀರಾ? ಹಾಗಾದ್ರೆ ನನ್ನ ತಮ್ಮನಾದ ಭರತನಿಗೆ ನನ್ನ ವೈಕುಂಠ ಕೊಟ್ಟು ಬಿಡ್ತೇನೆ. ಸ್ವಾಮಿ, ಎಲ್ಲ ಎಲ್ರಿಗೂ ಕೊಟ್ಟು ಬಿಡ್ತಾ ಅವೆಲ್ಲಿರ್ತೀರಾ? ನಿಮ್ಮ ಜೊತೆಯಲ್ಲಿ ಸದಾ ವನವಾಸ ರಾಮನಾಗಿ ಇದ್ದು ಬಿಡ್ತೇನೆ. ಆಗಬಹುದಲ್ವೇ? ಮಾರುತಿ ಹೇಳ್ತಾನೆ, ಒಡೆಯ ನೀನು ಸರ್ವಜ್ಞ ಎನ್ನುವುದಕ್ಕೆ ಸಾಕ್ಷೀಭೂತವಾಗಿದೆ ಇದೋ ಎಂಬುದಾಗಿ ಜಲವನ್ನು ತಂದು ಅಭಿಷೇಕವನ್ನು ಮಾಡಿ ಅಲ್ಲೇ ಲಂಕಾ ರಾಜ್ಯದ ಪಟ್ಟಾಭಿಷೇಕವನ್ನು ಮಾಡಿಬಿಟ್ಟು. ಆ ನಂತರದಲ್ಲಿ ರಾಮದೇವರು ಕೇಳಿದರಂತೆ, ವಿಭೀಷಣ ನೀನೀಗ ನಮ್ಮವನಾದೆ, ನಮ್ಮ

0: ಕನ್ನಡಿಗನಾದೆ. ಈಗ ಒಂದು ವಿಚಾರಕ್ಕೆ ನಿನ್ನ ಸಲಹೆ ಬೇಕಾಗಿದೆ. ನಾವು ಈ ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಬೇಕಲ್ಲ, ಹೇಗೆ? ಅವನಂತ ಸ್ವಾಮಿ, ನನಗೆ ಗೊತ್ತಿರೋದೊಂದೇ ಒಂದು ಉಪಾಯ. ಯಾವುದಪ್ಪ? ನಾವು ಸಮುದ್ರರಾಜನಿಗೆ ಶರಣು ಹೊಡೆಯೋಣ, ಅವನು ಪ್ರಾರ್ಥನೆ ಮಾಡ್ಕೊಳ್ಳೋಣ, ಹೇಗಾದ್ರೂ ಗೆದ್ದು ಬಿಡ್ತೀವಿ. ಹನುಮಂತ ಕೇಳ್ದ, ಯಾವ ಆಧಾರದ ಮೇಲೆ ಈ ಮಾತಾಡ್ತಿದ್ದೀಯ ನೀನು? ಅವನು ಶರಣು ಹೊಡೆಯೋಣ, ನಮಗ್ ಭಯವಿಲ್ಲ ಅಂತೀಯಲ್ಲ, ಯಾವ ಆಧಾರದ ಮೇಲೆ? ಆ ವಿಭೀಷಣ ಹೇಳ್ದ, ನನ್ನೇ ಆಧಾರ. ಏನ್ ನಿನ್ನ ಆಧಾರ? ರಾಮನು ಬಂದು ಶರಣು ಹೊಡೆದೆ, ನಾ ಬದುಕೊಂಡೆ. ರಾಮನಿಗೆ ಶರಣೆಂದು ಕರ ಮುಗಿದೆ, ಮರಣ ಭಯವಿಲ್ಲದೆ ಬಾಳುತ್ತಿದ್ದೇನೆ ಎಂದ ಮೇಲೆ ಯಾರು ಶರಣು ಅಂತಾರೆ ಅವರಿಗೆ ಮರಣದ ಭಯವಿಲ್ಲ. ಸಮುದ್ರರಾಜನಿಗೋಸ್ಕರವಾಗಿ ಪ್ರಾರ್ಥನೆಯನ್ನು ಮಾಡಲು ಮಹಾನುಭಾವನಾಗಿರ್ತಕ್ಕಂತಹ ಶ್ರೀರಾಮದೇವ ದರ್ಪಶಯನಾಗಿ ಮಲಗಿದ್ದಾನಂತೆ. ಗುಡುಗು ಸಿಡಲು ಏಕಕಾಲ ಪ್ರಕಾರದಲ್ಲಿ ಕಡಗಡ ಕಡಗಡೆ ನಡೆಯುತ್ತಂತೆ. ಸಮುದ್ರ ಮಧ್ಯದಿಂದ ಎದ್ದು ಬಂದು ಬಿಟ್ಟ ಸಮುದ್ರರಾಜ, ತಾಲು ತಾಲು ಒಡೆಯ, ಇದೇನನ್ನೇ ಮಾಡ್ತಾ ಇದೀಯ ಸ್ವಾಮಿ? ಸಮಸ್ತ ಭುವನಕ್ಕೂ ನೀನೇ ಉಡೆಯನಾಗಿರುವಾಗ ನಾನ್ ನಿನಗೆ ಅನುಮತಿ ಕೊಡೋದೇನಿದೆ? ಆದರೂ ಸಹ ಸಮುದ್ರವು ಹೇಗಿರಬೇಕು ಎಂಬತಕ್ಕಂತಹ ನೀತಿಯನ್ನು ಮೀರಿ ಹೋಗಬಾರದಾದ್ದರಿಂದ ನಾನು ಶಾಂತ ಚಿತ್ತನಾಗಿದ್ದೆ. ಒಡೆಯ, ನಾನು ಇಷ್ಟು ಮಾತ್ರ ಹೇಳಬಹುದು. ಏನದು ಎಂದರೆ, ಈ ಸಮುದ್ರದ ಮೇಲೆ ನೀವು ನಿರ್ಮಾಣ ಮಾಡತಕ್ಕಂತಹ ಸೇತುವೆಗೆ ನನ್ನಿಂದಾಗಿ ಯಾವ ವಿಧವಾದ ಕುಂದುಕೊರತೆಗಳಾಗದಂತೆ ನಿಮ್ಮನ್ನು ಕಾಪಾಡಿಕೊಳ್ಳುತ್ತೇನೆ. ಕವಿವೀರರೇ, ಹೋಗಿ ಎಲ್ಲರೂ ಬೆಟ್ಟ ಗುಡ್ಡಗಳನ್ನು ತೆಗೆದುಕೊಂಡು ಬನ್ನಿ, ಸೇತುವೆ ನಿರ್ಮಾಣ ಮಾಡೋಣ. ಹಾಗಂದಿದ ಕೂಡಲೇ ಹಾರಿದರಂತೆ ಕಪಿಗಳು, ರಾಮ ರಾಮ ಜಯ ರಾಮ ರಾಮ ರಘು ರಾಮ ರಾಮ ಶ್ರೀರಾಮ. ಸೇತುವೆ ನಿರ್ಮಾಣವಾಗ್ತಾ ಇದೆ. ರಾವಣ ಕಟಕಟನೆ ಹಲ್ಲನ್ನು ಕರೆದ ಸ್ವಜಾತಿ ಶತ್ರು ವಿಭೀಷಣ, ಕೇವಲ ರಾಜ್ಯ ಲೋಪದಿಂದ ಅಣ್ಣನಾಗಿರುವ ರಾವಣನ ಪಕ್ಷವನ್ನು ತೊರೆದು ಶತ್ರು ಪಕ್ಷವನ್ನು ಸೇರಿದ, ನನಗೆದುರೋಗಿ ಸಿಕ್ಕಿದ್ದರವರ ಎದೆಯನ್ನು ಸೀಡಿ ರಕ್ತದೋ ಕುಳೆಯ ನಾಡಿ ನಾಡಿನಲ್ಲಿ ವಿಜಯ ಗುತ್ತು ಭಯನ್ನು ಮೊಳಗಿಸುತ್ತಿದ್ದೆ. ಆದರೆ ಈಗ ತಾನೇ ಏನಾಯಿತು? ಕಪಿಗಳೇ, ನೀವೆಲ್ಲರೂ ಹೆದರಿದರೆ, ಭಯಪಟ್ಟರೆ ಪಾಪ ಪಾಪ. ಈ ಕಪಿ ಸೈನ್ಯವು ನಮ್ಮನ್ನೇನು ಮಾಡಬಲ್ಲದ್ದು? ಎಲ್ಲರೂ ಸಿದ್ಧರಾಗಿ ಇದನ್ನ ರಾಮದೇವರೇನು ಮಾಡಿದರಂತೆ, ತಾವೊಂದು ಶಿವೇಲಾದ್ರಿ ಗಿರಿಯ ಮೇಲೆ ನಿಂತು ಒಂದು ಸಲ ಈ ಲಂಕಾಪಟ್ಟಣವನ್ನೆಲ್ಲವನ್ನು ನೋಡ್ತಾ ಇದ್ದಾನೆ. ಲಂಕಾಪಟ್ಟಣವನ್ನು ನೋಡಿ, ಆಹಾ, ಸುಂದರವಾದ ಈ ನಗರಿ, ವಿಶ್ವಕರ್ಮನು ತಮ್ಮ ಮನ ಪ್ರಭಾವದಿಂದ ನಿರ್ಮಾಣ ಮಾಡಿರತಕ್ಕಂಥ ಈ ನಗರಿ ಅನ್ಯಾಯವಾಗಿ ನಾಶವಾಗಿ ಹೋಗುತ್ತಲ್ಲ, ಬಿಡಬಾರದೀಗ. ಈಗಿರತಕ್ಕಂಥದ್ದು ಒಂದೇ ಸಂದರ್ಭ, ಯುದ್ಧ ಪ್ರಾರಂಭ ಮಾಡುವ ಮುನ್ನ ರಾಜಧರ್ಮಕ್ಕನುಸಾರವಾಗಿ ರಾಯಭಾರಿಯನ್ನು ಕಳಿಸಬೇಕು. ಅಂಗದ, ನೀ ರಾಯಭಾರಿಯಾಗಿ ಹೋಗಬಾ. ಆಗ್ಬೋದು ಸ್ವಾಮಿ. ರಾವಣನಿಗೆ ಭಯ ಬಂತು. ರಾವಣ ಏನು ಮಾಡಿದ? ವಿದ್ಯುಜ್ಜುಹ ಅಂಬತಕ್ಕಂಥ ಒಬ್ಬ ಸೈನಿಕನನ್ನು ಕರೆದ. ಈಗ ಉಪಾಯವಾಗಿ ನಾವು ಗೆದ್ದು ಬಿಡೋಣ. ಏನು ಮಾಡಬೇಕು ಸ್ವಾಮಿ? ಏನಿಲ್ಲ, ರಾಮದೇವರಂಗೊಂದು ಮಾಯಾ ಶಿರಸ್ಸನ್ನು ತಯಾರು ಮಾಡು. ಸೀತೆ ಸತ್ತೋದ್ರೆ ಅದೇ ವ್ಯಸನದಲ್ಲಿ ರಾಮ ಸತ್ತು ಹೋಗ್ತಾರೆ. ಉಪಾಯವಾಗೆಲ್ಲ ಗೆದ್ದು ಬಿಡಬಹುದು. ಕೆಲವರು ಉಪಾಯ ಮಾಡಕ್ ಹೋಗಿ ಅಪಾಯಕ್ಕೆ ಸಿಕ್ಕಾಕೊಂಡ್ಬಿಡ್ತಾರೆ. ಕೂಡಲೇ ಶಿರಸ್ಸನ್ನು ಧನಸ್ಸನ್ನು ನಿರ್ಮಾಣ ಮಾಡಿದ ಅವನು. ದಡ ದಡ ದಡ್ಡ ಬಂದ ರಾವಣ ಅಶೋಕವನಕ್ಕೆ ಬಂದು ಹೇಳುತ್ತಿದ್ದಾರೆ, ಸೀತಾ ಕಳಾಖಾಡಿಯಲ್ಲಿ ಹೇಳು, ಆ ನಿನ್ನ ರಾವಣಾಗಿರ್ತಕ್ಕಂತಹ ಸಮಸ್ತ ಸೈನ್ಯ ಪರಿವಾರ ಸಮೇತರಾಗಿ ಬಂದವನನ್ನ ನನ್ನ ಮಂತ್ರಿಯಾಗಿರ್ತಕ್ಕಂತಹ ಪ್ರಹಸ್ತ, ಏಯ್, ಯಾರಿಗೆ ಹೇಳ್ತಾ ಇರೋದು? ನನ್ನ ಮಂತ್ರಿಯಾಗಿರುವ ಪ್ರಹಸ್ತ, ಆ ನಿನ್ನ ರಾಮನ ತಲೆಯನ್ನು ತೆಗೆದು ತಂದು ಹಾಕಿದ್ದಾನೆ ನೋಡು. ಇದ ನೋಡು, ನಿನ್ನ ಗಂಡನಾದ ರಾಮನ ತಲೆ. ಆ ಶಿರಸ್ಸನ್ನು ಧನುಸ್ಸನ್ನು ಬಿಸಾಡಿದರಂತೆ. ಬಿಸಾಡಿದ ಕೂಡಲೇ ಸೀತಾದೇವಿ ರಾಮ ಅಂತ ಮೂರ್ಛೆ ಬಿದ್ದರು. ಮೂರ್ಛೆ ಬಿದ್ದರೆ ರಾವಣ ಹೇಳ್ತಾರೆ, ಈಗಲಾದರೂ ನನ್ನ ಒಳಾಗು, ರಾಮ ರಾಮ ಎಂದೇ ಆ ರಾಮನನ್ನು ಸಂಹಾರ ಮಾಡದ ಪ್ರಹಸ್ತ. ಅವನ ಯಾರೋ ಜಾಂಬು ಅಂತ ಅಂತಿದ್ದನಲ್ಲ, ಅವನು ಹೇಳಿದೆ ಕೇಳಿದೆ ಓಡೋಗ್ಬಿಟ್ಟ. ಲಕ್ಷ್ಮಣ ಅಂತಿದ್ದನಲ್ಲ, ಆ ಲಕ್ಷ್ಮಣನು ಸೈನ್ಯವನ್ನು ಕರ್ಕೊಂಡು ಆ ಭಯದಿಂದ ಸಮುದ್ರದಲ್ಲಿ ಬಿದ್ದೋದ. ಹನುಮಂತ ಎಂಬುವನ ಬಾಯಿ ಸೀಳಿ ರಕ್ತಕಾರಿ ಸತ್ತೋದ. ಸುಗ್ರೀವನನ್ನ ನಮ್ಮ ಸೈನಿಕರು ತುಳಿದು ಹಾಕಿಬಿಟ್ರು. ನಿನ್ನ ಕಡೆ ಉಳಿದ ಆ ರಾಮ ಸತ್ತ. ಸೀತೆ ಮೂರ್ಛಿತಳಾಗಿ ಗಳಗಳದೆ ಕಣ್ಣೀರನ್ನು ಸುರಿಸುತ್ತಿದ್ದಾಳೆ. ಸುರಿಸುವಾಗ ರಾವಣ ನಗುತ್ತಿದ್ದರೆ ಕೇವಕ ಒಬ್ಬರು ಬಂದ ಮಹಾಸ್ವಾಮಿ ಏನು ನಮ್ಮ ಪ್ರಧಾನಿಗಳಾದ ಪ್ರಹಸ್ತರು ನಾಳೆ ನಡೆಯಬಹುದಾದ ಯುದ್ಧದ ವಿಚಾರವನ್ನು ಮಾತನಾಡಲಿಕ್ಕೆ ಅವಸರವಾಗಿ ನಿಮ್ಮನ್ನು ಕರ್ಕೊಂಡು ಬಂದರು. ದಡ ದಡ ದಡದನ್ನು ಓಡಿ ಹೋಗ್ಬಿಟ್ಟ ರಾವಣ. ಈ ಸುಳ್ಳು ಹೇಳೋ ರಂಗೆ ಸಿಕ್ಕಾಕಬಿಡು ದಾಸರೇ. ನಾಳೆ ಎಲ್ಲಿ ನಿಮ್ಮ ಕಥೆ? ನಾಳೆ ಡೆಲ್ಲಿ. ಎಲ್ಲಾದ್ರೂ ಇಲ್ಲೇ ಸಿಕ್ಕಾಕಬಿಡೋದು ಏನ್ರಿ? ಡೆಲ್ಲಿ ಅಂದ್ರೆ ಇಲ್ಲೇ ಇದ್ದೀರಾ? ನಾನಂದಿದ್ ಗಲ್ಲಿ ಅದ್ ನಿಮಗೆ ಕೇಳಿಸಿ ಡೆಲ್ಲಿ ಅದು ಸುಳ್ಳು ಇದು ಸುಳ್ಳು. ಹಾಗೆ ಹೋದ ಕೂಡಲೇ ಅಲ್ಲೇನಾಗಿದೆ ಎಂದರೆ ಸೀತಾದೇವಿಯ ಪಕ್ಕದಲ್ಲೇ ಇದ್ದಳಂತೆ ವಿಭೀಷಣನ ಹೆಂಡತಿ ಸರಮೆ ಅಂತ. ಆ ಸರಮೆ ಬಂದು ಕೈ ಹಿಡಿದು ಹೇಳ್ತಾಳೆ, ಅಮ್ಮ ಸೀತಾ ನಾನಿಲ್ಲೇ ಇದ್ದೀನಿ ತಾಯಿ, ನೀನೇನು ಭಯಪಡಬೇಡಮ್ಮ. ಅಮ್ಮ ನನ್ನ ಮಾತನ್ನು ಕೇಳು, ರಾಮನಿಗೇನೂ ಆಗಿಲ್ಲ. ರಾವಣ ನಿನ್ನ ಹತ್ರ ಮಾತಾಡುತ್ತಿದ್ದ ಮಾತನ್ನೆಲ್ಲ ಕೇಳಿಕೊಂಡೇ ನಾನಿದ್ದೇನಮ್ಮ. ನಾನು ಹೋಗಿ ನೋಡಿ ಬಂದಿದ್ದೇನಮ್ಮ, ರಾಮ ಲಕ್ಷ್ಮಣರು ಸುರಕ್ಷಿತವಾಗಿದ್ದಾರೆ. ಅದ ನೋಡು ಕೇಳು ಕೇಳು ಎಂದ್ರೆ ಡಬ ಡಬ ಡಬ ಡಬ ಡಬ ಡಬ ಸಂದಾಯಿತು. ಆ ರಣಭೇರಿಯನ್ನು ಕೇಳಿದೆಯಾ? ಜಯಭೇರಿಯನ್ನು ಕೇಳಿದೆಯಾ? ಆ ರಣಭೇರಿ ಜಯಭೇರಿಗಳನ್ನು ಕೇಳು. ರಾಮನ ಸೈನ್ಯ ಯುದ್ಧಕ್ಕೆ ಸಿದ್ಧವಾಗುತ್ತಿದೆ. ರಾಮನ ಹೆಸರಿನಲ್ಲಿ ಜಯಘೋಷ ಮಾಡಿಕೊಂಡು ಸೀತಾದೇವಿ ತಿರುಗಿ ನೋಡ್ತಾಳೆ, ಆ ಮಾಯಾ ಶಿರಸ್ಸು ಧನಸ್ಸು ಎಲ್ಲ ಮಾಯವಾಗಿದೆ. ಸೀತೆಗೆ ಸರಮೆಯಿಂದ ಮನಸ್ಸಿಗೆ ಎಷ್ಟೋ ಸಮಾಧಾನವಾಗಿ ಕುಳಿತಳಂತೆ. ಇಲ್ಲಿ ರಾವಣ ಓಡಿ ಬಂದ, ಏನು ಸ್ವಾಮಿ ಇನ್ನೇನು, ಎಲ್ಲ ಯುದ್ಧಕ್ಕೆ ಬರೋ ಸಂದರ್ಭ. ಶ್ರೀರಾಮದೇವರು ಸೈನ್ಯವನ್ನೆಲ್ಲ ಕಂಡು, ಅಂಗದ ನೀನು ಹೋಗಿ ರಾವಣನಿಗೆ ಒಮ್ಮೆ ಹೇಳಿ ಬಾ. ಹಾಗನ್ನುವಾಗ ಅಂಗದ ಹಾರಿದರಂತೆ, ಶ್ರೀರಾಮ ಜಯ ರಾಮ ರಘುರಾಮ ಶ್ರೀರಾಮ. ಅಂಗದ ಹಾರಿ ರಾವಣನ ದರ್ಬಾರಿನಲ್ಲಿ ಬಂದಿರಿದ. ರಾವಣ ಕಂಡ, ಯಾರು ನೀನು? ಆಗ ಅಂಗದ ಹೇಳಿದರಂತೆ, ನಾನೇ ಶ್ರೀರಾಮದೂತ. ರಾಮದೂತ? ಹಿಂದೆ ಒಂದು ಸಲ ಬಂದಿದ್ದಲ್ಲ, ನೀನೇಯೋ? ಅದಕ್ಕೆ ಅಂಗದ ಹೇಳ್ತಾನೆ, ಇಲ್ಲ ಇಲ್ಲ, ಹಿಂದೆ ಬಂದಿದ್ದವನು ನಮ್ಮ ಹನುಮಂತ. ಅವನ ಪರಿಚಯ ನಿನಗೆ ಚೆನ್ನಾಗಿದೆ, ನಿಮ್ಮ ಮೂರ್ನವ್ರಿಗೆಲ್ಲರಿಗೂ ಅವನ ಹೆಸರೇತ ಸಾಕು, ಚಳಿ ಜ್ವರ ಬಂದುಬಿಡುತ್ತೆ. ಆದರೆ ನಾನಾರಂಭದು ಪರಿಚಯ ನಿನಗಿರಬೇಕಲ್ಲ. ಅಂಗದ ರಾಯಭಾರಿಯಾಗಿ ಬಂದವನು ವಿರೋಧಾತರಾಗಿ ಮಾತನಾಡುತ್ತಾನೆ, ಒಂದು ವೇಳೆ ನನ್ನ ಪರಿಚಯ ನಿನಗೆ ಅಷ್ಟಿಲ್ಲದೆ ಹೋದ್ರು ನನ್ನ ಈ ಎಡಗಾಲಿನ ಪರಿಚಯ ಚೆನ್ನಾಗಿರಬಹುದು ನಿನಗೆ. ಏಕೆಂದರೆ ನನ್ನ ತಂದೆಯಾದ ವಾಲಿಯು ನಿನ್ನ ಹತ್ತು ತಲೆಯ ಹುಳುವೆಂದು ತಂದು ನನ್ನ ತೊಟ್ಟಿನಿಗೆ ಕಟ್ಟಿದಾಗ ನಾನು ಚಿಕ್ಕ ಮಗುವಾಗಿದ್ದವನು ನಿನ್ನನ್ನು ಆಗಾಗ ಒದೀತಾ ಇದ್ದೆ. ಆ ಕಾಲ ಇದು, ಅದು ನಿನಗೆ ಗುರುತಿರಬಹುದು. ರಾವಣನ ಮಜ್ವಾಯಿ ಕವಿ ಚಪಲ ಚಿತ್ತಕ್ಕನುಸಾರವಾಗಿ ಮಾತನಾಡುತ್ತಿರುವ ಬಂದಿರುವ ಕಾರಣವೇನು ಹೇಳು? ರಾಯಭಾರಿಯಾಗಿ ಬಂದಿದ್ದೇನೆ, ಉಚಿತವನ್ನು ಹೇಳುತ್ತಿದ್ದೇನೆ. ಈಗಲೂ ನಿನ್ನ ಪರಿವಾರ ಸಹಿತ ಬಂಧು ಮಿತ್ರರಿಂದ ಅಡಗೂಡಿ ಸುಖದಿಂದ ಬಾಳಬೇಕೆಂಬಿಚ್ಛಿರುವುದಾದರೆ ದಯಾಘನಾಗಿರುವ ಶ್ರೀರಾಮಚಂದ್ರನ ಪಾದದಲ್ಲಿ ಶರಣಾಗು, ನೀನು ನಿನ್ನ ಬಾಂಧವರೆಲ್ಲ ಉಳಿಯುತ್ತಾರೆ. ರಾಜಧರ್ಮಕ್ಕನುಸಾರವಾಗಿ ರಾಯಭಾರಿಯಾಗಿ ಬಂದಿದ್ದೇನೆ, ಎಚ್ಚರಿಕೆ ಎಚ್ಚರಿಕೆ ಅಂದಾಗ ರಾವಣನ ಮಾಡಿದ, ಎಲವೋ ಕಪಿಯೇ ನನಗೆ ಎಚ್ಚರಿಕೆ, ಯಾರಲಿ ಹಿಡೀರಿ ಇವನನ್ನ. ಅಂಗದ ನಕ್ಕ, ಹಿಡೀರಿ, ನಾನೇನ್ ಬೇಡ ಅಂದ ಹಿಡೀರಿ. ಐದಾರು ಜನ ರಾಕ್ಷಸರು ಬಂದು ಹಿಡ್ಕೊಂಡ್ರು. ಆ ಕೈಗಳನ್ನು ಹಿಡ್ಕೊಂಡ್ರೆ ಶ್ರೀರಾಮಂತ ಅವರನ್ನೇ ಹಿಡ್ಕೊಂಡ್ಬಿಟ್ಟ, ಗರಿಂದ ಅವರನ್ನೇ ಹಿಡ್ಕೊಂಡು ಹಾರಿದ. ಹಾರುವಾಗೇನು ಮಾಡಿದ್ದಾನೆ? ರಾವಣ ಸಿಂಹಾಸನ ಮೇಲೆ ಕುಳಿತಿದ್ದರಲ್ಲ, ಅವನ ತಲೆಯ ಮೇಲೆ ಕಿರೀಟ ಇತ್ತಲ್ಲ, ತನ್ನ ಎಡಗಾಲಿನಿಂದೊಂದ್ಸಲ ಕಿರೀಟವನ್ನು ಒತ್ತ, ಕಿರೀಟ ಡಮ್ಮನ್ನು ಉಳೋಯ್ತು. ಈ ಕಂಕುಳಲ್ಲಿ ಹಿಡ್ಕೊಂಡಿದ್ನಲ್ಲ ಅವ್ರ ಮ್ಯಾ ಅಲಕ್ಕೆತ್ಕೊಂಡು ಹೋಗ್ಬಿಟ್ಟ, ಅಲ್ಲಿಂದ ಬಿಟ್ಬಿಟ್ಟಂತೆ. ಅವ್ರ ಕೆಳಗೆ ಬಂದವ್ರು ಕಣ್ಣೇ ಬಿಡ್ಲಿಲ್ಲ. ಹಾರಿ ಬಂದ ಅಂಗದ, ಮನೆಯ ಆಯಿತು ನನ್ನ ಕರ್ತವ್ಯ. ರಾವಣನಿಗೆ ಎಚ್ಚರಿಕೆಯನ್ನು ಕೊಟ್ಟೆ, ರಾವಣ ಒಪ್ಪಲಿಲ್ಲ. ಯುದ್ಧ ಮಾರನೇ ದಿನ ಪ್ರಾರಂಭವಾಯಿತಂತೆ ಯುದ್ಧ. ಮಹಾನುಭಾವನಾಗಿರ್ತಕ್ಕಂಥ ರಾಮ ಸೈನ್ಯ ಅಲ್ಲಿ ರಾವಣನ ಕಡೆ, ಪ್ರಹಸ್ತ ಅತಿಕಾಯ ಮಹೋದರ ಮತ್ತು ಇಂದ್ರಜಿತು ಇವರೇ ಮೊದಲಾದವರೆಲ್ಲರೂ ಬರುತ್ತಿದ್ದಾರೆ. ಯುದ್ಧ ಪ್ರಾರಂಭವಾಯಿತು. ಆ ರಾಕ್ಷಸನ ಕಡೆಯ ಸೈನಿಕರು ಸ್ವರ್ಣ ಕವಚಗಳನ್ನು ಧರಿಸಿ ಬಂಗಾರದ ಗಂಟೆಗಳನ್ನು ಕಟ್ಟಿರುವ ಕುದುರೆಗಳ ಮೇಲೆ ಜನ ಜನ ಜನ ಜನ ಜನ ಜನರು ನಾದವನ್ನು ಮಾಡಿಕೊಂಡು ಯುದ್ಧಕ್ಕೆ ಬರುತ್ತಿದ್ದರೆ ಮಹಾನುಭಾವನಾದ ಇಂದ್ರಜಿತು ಈ ಸೈನಿಕರನ್ನು ನೋಡಿ ಒಂದು ಸಲ ಬಾಣವನ್ನೇಳದ ಆಕ್ರೋಶ ಮಾಡಿಬಿಟ್ಟನು. ಬಿಟ್ಟರೆ ಆ ಬಾಣದಿಂದಾಗಿ ಕಪಿ ಸೈನಿಕರೆಲ್ಲ ನಾಶವಾಗ್ತಿದ್ರು. ಇದನ್ನ ಕಂಡು ವಾಲಿಪುತ್ರನಾದ ಅಂಗದ ಹಾರಿನ ಹಾರಿ ಒಮ್ಮೆ ಆ ಇಂದ್ರಜಿತುವಿನ ಮೇಲೆ ಬಿದ್ದು ತನ್ನ ಎಡಗಾಲಿನಿಂದ ಒದ್ದರೆ ಇಂದ್ರನನ್ನೇ ಗೆದ್ದ ಇಂದ್ರಜಿತುವು ತಾನು ಯುದ್ಧವನ್ನು ಮಾಡುತ್ತಾ ಕೆಟ್ಟನ ಬಾಯವಾಗಿ ಹಾರಿಬಿಟ್ಟ. ಆಕಾಶಕ್ಕೆ ಹಾರಿ ಯಾರ ಕಣ್ಣಿಗೂ ಕಾಣದೆ ಅಲ್ಲಿಂದ ಬಾಣ ವರ್ಷವನ್ನು ಕರೆಯುತ್ತಾ ಇದ್ದಾರೆ. ಏನು ಬಾಣಗಳ ಸುರಿಮಳೆ ಬರ್ತಾ ಇದೆ. ರಾಮ ಲಕ್ಷ್ಮಣರು ದಿಕ್ಕು ಕಾಣದೆ ನೋಡುತ್ತಿದ್ದಾರೆ. ಎಲ್ಲಿಂದ ಬರ್ತಾ ಇದೆ ಬಾಣ, ಎಲ್ಲಿಂದ ಬರ್ತಾ ಇದೆ ಬಾಣ ಎನ್ನುವುದರೊಳಗಾಗಿ ಮಹಾನುಭಾವನಾಗಿರ್ತಕ್ಕಂಥ ಇಂದ್ರಜಿತು ಪಾಶಾಸ್ತ್ರವನ್ನು ಹಿಡಿದು ನಾಗಪಾಶಾಸ್ತ್ರವನ್ನು ಪ್ರಯೋಗಿಸಿದ. ಆ ನಾಗಪಾಶಾಸ್ತ್ರದಿಂದ ರಾಮ ಲಕ್ಷ್ಮಣರಿಬ್ಬರು ಬಂಧಿತರಾಗಿ ಬಿದ್ದೋಗ್ಬಿಟ್ರು, ಮೂರ್ಛೆ ಬಿದ್ದು ಹೋದರು. ಇಂದ್ರಜಿತು ಇದನ್ನೆಲ್ಲ ನೋಡಿ ತನ್ನ ತಂದೆಯಾಗಿರ್ತಕ್ಕಂಥ ರಾವಣನಿಗೆ ಬಂದು ಸುದ್ದಿಯನ್ನು ಮುಟ್ಟಿಸಿದಂತೆ, ಅಪ್ಪ ಆ ರಾಮ ಲಕ್ಷ್ಮಣರಿಬ್ಬರು ಸದ್ದಾದರು. ರಾವಣನಿಗೆ ಆನಂದವಾಗ್ಬಿಡ್ತು, ಭಲೇ ಮಗನೇ ನನ್ನ ಮಗನಾಗಿ ಹುಟ್ಟಿದ್ದಕ್ಕೆ ಸಾರ್ಥಕವಾಯಿತು. ರಾಮದೇವರು ಸ್ವಲ್ಪ ಕಾಲದ ಮೇಲೆ ಎಚ್ಚರರಾದರಂತೆ, ಎಚ್ಚರರಾಗಿ ಆ ಪಾಶದಿಂದ ಮುಕ್ತರಾಗದೆ ಒತ್ತಾಡುತ್ತಿದ್ದರೆ ಇದ್ದಕ್ಕಿದ್ದಾಗೆ ಭರ್ರನೆ ಬೆಳಕಾಯಿತು, ಗಾಳಿ ಬೀಸ್ತು. ಇದೇನೋ ಗಾಳಿ ಬೀಸ್ತಾ ಇದೆಯಲ್ಲ ಅನ್ನುವಾಗ ಶ್ರೀಹರಿಯ ವಾಹನವಾದ ಗರುಡದೇವರು ಬರ್ತಾ ಇದ್ದಾರಂತೆ. ಆ ಗರುಡದೇವರು ಬಂದ ಕೂಡಲೇ ಈ ಸುತ್ತಕೊಂಡಿದ್ದ ಹಾವುಗಳೆಲ್ಲ ಪಟ ಪಟ ಪಟ ಪಟ ಪಟ ಬಿಟ್ಕೊಂಡು ಹೊರಟರು. ಆಗ ಗರುಡದೇವ ಹೇಳುತ್ತಿದ್ದಾನೆ, ಹೇ ಶ್ರೀಮನ್ ನಾರಾಯಣ ಅವತಾರಿಯಾದ ರಾಮನೇ, ಇಂದ್ರಜಿತು ನಿನ್ನ ಮೇಲೆ ಪ್ರಯೋಗ ಮಾಡಿದ್ದ ಅಸ್ತ್ರ ನಾಗಾಸ್ತ್ರಗಳ ಪಾಶ, ಅದನ್ನು ಬಿಡಿಸಿಕೊಳ್ಳಲು ಯಾರಿಂದಲೂ ಸಾಧ್ಯವಿರಲಿಲ್ಲ. ಆದ್ದರಿಂದಲೇ ನಾನು ಈ ವಿಚಾರವನ್ನರಿತು ನಿನ್ನ ಸಂದರ್ಶನಾರ್ಥವಾಗಿ ಬಂದೆ. ನೋಡು ಅಂದ್ರೆ ಗರುಡನನ್ನು ನೋಡಿದ ಕೂಡಲೇ ಎಲ್ಲ ಹೋಗ್ಬಿಟ್ಟು. ಆ ಇಂದ್ರಜಿತು ಅಸ್ತ್ರ ಪ್ರಯೋಗ ಮಾಡುವಾಗ ನಾಗಾಸ್ತ್ರವನ್ನು ಬಿಟ್ಟರೆ ಅದು ಅಷ್ಟೇ ಬಲಿಷ್ಠವಾಗಿರ್ತಿತ್ತು. ಕಾರಣವೇನು ಎಂದರೆ ಆ ನಾಗರಾಜನಾದ ಆದಿಶೇಷನಿಗೆ ಅಳಿಯ ಇವನು ಅಂತ. ಇದನ್ನರಿತ ಗರುಡದೇವರೇ ಬಂದು ಆ ಪಾಶದಿಂದ ರಾಮಲಕ್ಷ್ಮಣರನ್ನು ಮುಕ್ತರನ್ನಾಗಿ ಮಾಡಿದರಂತೆ. ಮಾಡಿದ ಮೇಲೆ ಮತ್ತೆ ಯುದ್ಧಕ್ಕೆ ಸಿದ್ಧನಾಗಿದ್ದಾನೆ ಮಹಾನುಭಾವನಾದ ರಾಮ ಲಕ್ಷ್ಮಣನೊಡನೆ. ರಾವಣ ಸೈನ್ಯ ಬರ್ತಾ ಇದೆ ಒಬ್ಬೊಬ್ಬರಾಗಿ, ಒಬ್ಬೊಬ್ಬರಾಗಿ ಬರ್ತಾ ಇದ್ದಾರೆ. ಬಂದವರನ್ನೆಲ್ಲ ವಿಭೀಷಣ ತೋರಿಸ್ತಿದ್ದಾನೆ. ಇವನ ನೋಡು ಮಹೋದರ ಎಂಬತಕ್ಕಂಥ ಅವನು, ಇವನೇ ಪ್ರಹಸ್ತ ನೋಡು, ಇವನ ಮಗನಾಗಿರ್ತಕ್ಕಂಥ ಅವನು ಬಂದಿದ್ದಾನೆ. ಇವನು ಕುಂಭಕರ್ಣನ ಮಗ ನಿಕುಂಭ, ಕುಂಭಕರ್ಣನ ಮಗ ನಿಕುಂಭ. ಒಬ್ಬೊಬ್ಬರಾಗಿ ಒಬ್ಬೊಬ್ಬರಾಗಿ ಎಲ್ಲರೂ ಹತರಾಗೋದರಂತೆ. ಒಬ್ಬೊಬ್ಬರಾಗಿ ರಾಮ ಲಕ್ಷ್ಮಣರು ಅಂಗದ ದ್ವಿವಿಧ ಮೈಯಿಂದ ವೃಷಭ ಇವರೇ ಮೊದಲಾದ ಕಪಿವೀರರ ಕೈಯಿಂದ ರಾವಣರ ಸೈನ್ಯವೆಲ್ಲ ಹತವಾಯಿತು. ರಾವಣ ಹೇಳಿದ, ಯಾರಲಿ, ಹೋಗಿ ನನ್ನ ತಮ್ಮನಾಗಿರ್ತಕ್ಕಂಥ ಕುಂಭಕರ್ಣನನ್ನು ಬೆರೆಸಿ. ಸಾವಿರಾರು ಜನ ಸೈನಿಕರು ಬಂದಿದ್ದೆ, ಅವನಿಗೆ ಬೇಕಾಗಿರ್ತಕ್ಕಂಥ ಮಧುಮಾಂಸಾದಿಗಳನ್ನ ಹೆಂಡದ ಗಡಿಗೆಗಳನ್ನೆಲ್ಲ ತಂದಿತ್ತು. ಒಂದೇ ಸಲ ನಗಾರಿ ಬಾರಿಸಿದ್ರಂತೆ, ಆ ಬಾರಿಸಿ ಏನು ಸಾವಿರಾರು ಜನ ನಗಾರಿ ಬೇಲಿ ಎಲ್ಲ ಬಾರಿಸಿದ್ರು ಯಪ್ಪ ಅಲ್ಲಾಡ್ಲೇ ಇಲ್ಲ, ಅಳ್ಳೆ ನಿದ್ದೆ. ಹಾ, ರಾವಣೇಶ್ವರ ಮಹಾರಾಜರಿಗೆ ಜಯವಾಗಲಿ ಅಂತ ತಿಳಿದ್ರಂತೆ. ಇವಿದಾಗ ಪಾಪ ಎಲ್ಲೋ ಒಂದ್ಸಲ ಚುರ್ರಂದ ಹಾಗಾಗಿದೆ, ಒಂದೆರಡು ಮೂರು ಸೊಳ್ಳೆ ಕಡದ ಹಾಗಾಯ್ತೋ ಏನು ಅಂತ ಹೀಗ್ ತಿರುಗಿದ. ಅದ್ರ ಕೆಳಗಡೆ ಸಿಕ್ಕಾಕೊಂಡ್ಬಿಟ್ರು ಒಂದ್ ಸಾವಿರಾರು ಜನ. ಅಯ್ಯಯ್ಯೋ, ಕಾಪಾಡಿ ಕಾಪಾಡಿ ಕಾಪಾಡಿ ಅಂತೂ ಆ ಕುಂಭಕರ್ಣನನ್ನ ಅರನಿದ್ರೆಯಲ್ಲಿ ಎಚ್ಚರಪಡಿಸಿದ್ದಾರೆ. ಅರನಿದ್ರೆಯಲ್ಲಿ ಎಚ್ಚರಪಡಿಸಿದರೆ ಎಂದ ಕೆಂಡ ಕಣ್ಗಳನ್ನು ಬೀರುತ್ತಾ, ಯಾರು ನನ್ನನ್ನು ಎಚ್ಚರಪಡಿಸಿದವರು, ಯಾರು ಎಚ್ಚರಪಡಿಸಿದವರು? ಸ್ವಾಮಿ ನಾವೇ. ಏನು, ಒಡೆಯರಾದ ರಾವಣ ಸಾರ್ವಭೌಮರು ತಮಗೆ ಕಷ್ಟ ಬಂದಿದೆಯಾದ್ದರಿಂದ ತಮ್ಮನ ಕರೆತ ಅಂತ ಹೇಳಿದ್ದಾರೆ. ಕುಂಭಕರ್ಣ ಅಂದ, ಏನು ನನ್ನಣ್ಣನಿಗೆ ಕಷ್ಟವೇ? ನನ್ನಣ್ಣನಿಗಿಂತ ಘೋರವಾದ ಕಷ್ಟವನ್ನು ತಂದವನು ಯಾರಾದರೂ ಸರಿಯೇ? ನಮ್ಮಣ್ಣನನ್ನು ಕಾತ್ತಂತ ಅವನು ದುರಾತ್ಮನಾಗಿದ್ರು, ಅವನನ್ನು ಸದವಡೆಯುವುದೇ ಎಂಬುದಾಗಿ ಎದ್ದು ತನ್ನ ಕೈಯಲ್ಲಿರ್ತಕ್ಕಂಥ ದಂಡವನ್ನು ಹಿಡಿದು ದಡ ಧಡ ಧಡ ಧಡದೆ ಹೆಜ್ಜೆ ಇಡುತ್ತಿದ್ದರೆ ಭೂಮಿ ತೂಗಾಡ್ತಾ ಇದೆಯೇ. ತನ್ನ ಅರಮನೆಯಿಂದ ರಾವಣನ ಅರಮನೆಗೆ ನಡೆದು ಹೋಗುತ್ತಿದ್ದರೆ ಕೋಟೆ ಬಾಗಿಲು ಹೊರಗಡೆ ನಿಂತಿರ್ತಕ್ಕಂಥ ರಾಮ ಸೈನ್ಯ ಹೀಗೆ ನೋಡಿ ಹೇಳುತ್ತಂತೆ, ರಾಮಪ್ಪ ಯಾವುದೋ ಒಂದು ಆಕಾಶದಲ್ಲಿ ತಲೆ ಹೋಗ್ತಾ ಇದೆ ನೋಡು. ರಾಮದೇವರು ಪಕ್ಕದ ತೆರಿಗೆ, ವಿಭೀಷಣ ಸ್ವಾಮಿ ಅವನೇ ನಮ್ಮಣ್ಣ ಕುಂಭಕರ್ಣ ಜಗದೇಕ ಪರಾಕ್ರಮಿ ಸ್ವಾಮಿ, ಅವನೇನಾದರೂ ಮುನಿ ಬಿರಿತರೆ ಅವನನ್ನು ಜಯಿಸಲು ಸಾಧ್ಯವಿಲ್ಲ. ಆದರೆ ಈಗ ಒಂದೇ ಒಂದು ಉಪಾಯ ಏನದು ಅಂದರೆ, ಅವನು ಅರನಿದ್ರೆಯಲ್ಲಿ ಎಚ್ಚರನಾಗಿದ್ದಾನಾದ್ದರಿಂದ ಅವನ ಮರಣವೇ ಸಿದ್ಧ. ಕುಂಭಕರ್ಣ ಬಂದ, ಅಣ್ಣ ಏನು ಸಮಾಚಾರ? ಎಲ್ಲ ಹಾಳಾಗೋಯ್ತು ತಮ್ಮ. ಕುಂಭಕರ್ಣನನ್ನು ಕೂರಿಸಿ ರಾವಣ ಹೇಳ್ತಾನೆ, ಅಪ್ಪ ಎಲ್ಲ ನಾಶವಾಯಿತು. ಮೊದಲನೇ ದಿನ ಯುದ್ಧಕ್ಕೆ ನಾನು ಹೋದಾಗ ಇಂದ್ರಜಿತು ಮಹಾಪರಾಕ್ರಮ ತೋರಿಸಿ ಬಂದ. ನಾನು ಯುದ್ಧಕ್ಕೆ ಹೋದಾಗ ನನ್ನ ಶಸ್ತ್ರಬಲವೆಲ್ಲವೂ ಅಡಗಿ ಹೋಗಿ ಸಾರಥಿಯ ಮುಂದೆ ಹೋಗಿ ನಾನು ನಿಂತರೆ ತಮ್ಮ ರಾಮ ಏನಂತ ಗೊತ್ತಾ? ಏನಂದ ಅಣ್ಣ? ಇಂದು ಹೋಗಿ ನಾಳೆ ಬಾ ಎಂದ ಕಣ ನನ್ನ. ಆ ರಣರಂಗದಲ್ಲಿ ನಾನು ಸೋತವನಂತೆ ಹಿಂತಿರುಗಿದೆ. ಇಲ್ಲಿ ಕೇಳು, ಮೂಲ ಬಲವೆಲ್ಲವೂ ನಾಶವಾಗಿ ಹೋಯಿತು. ಅತಿಕಾಯನು ಹೋದ, ಅಕ್ಷಯ ನಳಿದ, ಜೊತೆಗೆ ಮಹೋದರನು ಹೋದ, ಪ್ರಹಸ್ತನು ಹೋದ, ಅಕಂಪನ ಹೋದ, ಅಗ್ನಿರೋಮ ವೃಷಭರೋಮ ಖಡ್ಗರೋಮಾದಿಗಳು ಸೇನಾಧಿಪತಿಗಳು ಎಲ್ಲರೂ ಒಬ್ಬೊಬ್ಬರಾಗಿ ಒಬ್ಬೊಬ್ಬರಾಗಿ ಕಳೆದು ಹೋದರು. ಕಂದ ಅಮ್ಮ ನೀನೊಬ್ಬನೇ ನನಗುಳಿದಿರೋ. ಕುಂಭಕರ್ಣ ಅಂದ, ಅಣ್ಣ ಬಿಡು ಚಿಂತೆಯನ್ನ, ಇದೋ ಈಗಲೇ ಹೋಗಿ ಆ ರಾಮ ಲಕ್ಷ್ಮಣರ ಸೈನ್ಯವನ್ನೆಲ್ಲ ಯಮಾಲೆ ಕಟ್ಟಿ ಬರ್ತೇನೆ, ಅನುಜ್ಞೆಯನ್ನು ಕೊಡು. ತಮ್ಮನ ಕಂಠಕ್ಕೆ ದಿವ್ಯವಾಗಿರ್ತಕ್ಕಂಥ ಅಸ್ತ್ರವನ್ನು ಆಭರಣವನ್ನು ಹಾಕಿದ್ದಾನೆ. ತಮ್ಮ ಆಯುಧ ಹಿಡ್ಕೊಂಡು ಹೊರಟ. ಹೊರಟು ಬಂದಿರುವ ಕುಂಭಕರ್ಣನನ್ನು ಕಂಡ ಕೂಡಲೇ ದಿಕ್ಕಾಪಾಲಾಗಿ ಓಡಿದರಂತೆ ಕಮ ಸೈನಿಕರೆಲ್ಲ. ಅಂಗದ ಬಂದ, ಯಾಕೆ ಹೆದರ್ಕೊಳ್ತೀರಯ್ಯ? ಅವನು ಮಂತ್ರದಿಂದ ನಿರ್ಮಿತ ಮಾಡಿರೋ ಭೂತ, ಅಷ್ಟಕ್ಕೆಲ್ಲ ಹೆದರ್ತೀರ? ಹಾರಿ ಅಂತ ಕವಿವೀರರೆಲ್ಲರೂ ಚಂಗನೆ ಹಾರಿ ಆ ಕುಂಭಕರ್ಣನ ಮೇಲೆ ಬಿದ್ದರಂತೆ. ಕುಂಭಕರ್ಣನಿಗೆ ಏನು ಪೆಟ್ಟಾಗಲಿಲ್ಲ, ಸುಮ್ಮನೆ ಹಿಂಗು ಅದರಕೊಂಡ್ಬಿಟ್ಟ. ಒಂದು ಸಲ ಕೈ ಬೀಸಿ ಹೀಗೆ ಹಿಡಿದ ಕೈಗಳಿಗೆ ಸಿಕ್ಕಿದ ಕಪಿಗಳನ್ನೆಲ್ಲ ಬಾಯಿಗೆ ಹಾಕೊಂಡ್ಬಿಟ್ಟ. ಬಾಯಿಗೆ ಹಾಕೊಂಡ್ರೆ ಏನಾಯ್ತು? ಅವನ್ ಬಾಯಿ ಮುಚ್ಚೋದ್ರೊಳಗಾಗ ಅವರೆಲ್ಲ ಆಚೆಗೆ ಬಂದ್ಬಿಟ್ರಂತೆ. ಕೈಯೊಳಗೆ ಬಿಡಿದಿರುವ ದಂಡದಿಂದ ಒಂದು ಸಲ ಬೀಸಿದರೆಂದರೆ ಆ ಪ್ರಚಂಡ ಬೀಸುತನಕ್ಕೆ ಸಾವಿರಾರು ಮಂದಿಗಳು ಅಳಿಯುತ್ತಿದ್ದಾರೆ. ಎದುರಾಗಿ ಬಂದ ಅಂಗದನನ್ನೊಂದು ಸಲ ಪೆಟ್ಟಿನಿಂದ ಕುಟ್ಟಿದ, ಅವನು ನೆಲಕ್ಕುರುಳಿದ. ಎಲ್ಲಿ ರಾಮ ಅಂದರಂತೆ. ಆ ರಾಮನನ್ನೇ ನೇರವಾಗಿ ಬಂದು ಹುಡುಕೊಂಡು ಬರುತ್ತಿರುವಾಗ ವಿಭೀಷಣ ಹೇಳ್ತಾನೆ, ರಾಮದೇವ ಸಾಮಾನ್ಯ ಸೈನಿಕರಿಂದ ಇವರ ಸಂಹಾರ ಸಾಧ್ಯವಿಲ್ಲ, ಯಾರಿವರನ್ನೇನು ಮಾಡುವಂತಿಲ್ಲ, ಬೇಗ ಬೇಗ ಎಂದರೆ ರಾಮ ಲಕ್ಷ್ಮಣರಿಬ್ಬರು ಧನುರ್ಧಾರಿಗಳಾಗಿ ನಿಂತರಂತೆ. ಬಾಣವನ್ನು ಪ್ರಯೋಗ ಮಾಡುತ್ತಿದ್ದರೆ ಆ ಬಾಣಗಳೆಲ್ಲ ಬರುತ್ತಿರುವುದು ಒಂದೂ ಅವನಿಗೆ ಗಮನವೇ ಇಲ್ಲ. ಕಪಿ ಸೈನಿಕರು ಹಾರಿ ದೊಡ್ಡ ದೊಡ್ಡ ಮರಗಳನ್ನೆಲ್ಲ ತಂದು ಮೇಲೆ ಹಾಕ್ತಾ ಇದ್ರೆ, ಬೆಟ್ಟಗಳನ್ನು ಹಾಕ್ತಾ ಇದ್ರೆ ಬೆಟ್ಟಗಳೇ ಪುಡಿಯಾಗಿ ಹೋಗ್ತಾ ಇವೆಯಂತೆ. ಕೊನೆಗೆ ಅಸ್ತ್ರ ಪ್ರಯೋಗ ಮಾಡುವುದಕ್ಕಾಗಿ ರಾಮನು ಮಹಾಸ್ತ್ರವನ್ನು ಕೂಡಿ ಎಳೆದು ಕುಂಭಕರ್ಣನ ತೋಳಿಗೆ ಹೊಡೆದ. ಆಗ ಅವನ ಒಂದು ತೋಳು ಕತ್ತರಿಸಿ ನೆಲಕ್ಕೆ ಬಿದ್ದ. ಆ ತೋಳು ನೆಲಕ್ಕೆ ಬಿತ್ತಲ್ಲ, ಅದರಡಿಯಲ್ಲಿ ಸಿಕ್ಕಿ ನೂರಾರು ಜನ ಕಪಿಗಳು ಸತ್ತೋದ್ರು. ಇಲ್ಲಿ ಕುಂಭಕರ್ಣ ಒಂದು ಹಸ್ತವನ್ನು ಕಳೆದುಕೊಂಡರು, ಮತ್ತೊಂದು ಹಸ್ತದಲ್ಲಿ ಯುದ್ಧಕ್ಕೆ ನುಗ್ಗಿದ. ರಾಮ ಲೆಕ್ಕಿಸದೆ ಅವನು ಒಂದು ಮತ್ತೊಂದು ಹಸ್ತವನ್ನು ಕಳೆದ. ಆಗ ಎರಡು ಹಸ್ತಗಳು ಹೋಗಿ ಪಾದದಲ್ಲೇ ತುಳಿದಾಡುತ್ತಿದ್ದರೆ ಅವನ ಎರಡು ಪಾದಗಳನ್ನು ಕತ್ತರಿಸಿದರು. ಕೆಳಗುರುಳಿದ ಆ ಕುಂಭಕರ್ಣ ತತ್ತರಿಸುವಾಗ ರಾಮ ಹೇಳ್ತಾನೆ, ಇಂಥ ಪ್ರಚಂಡ ಪರಾಕ್ರಮಿಯನ್ನು ನಾನು ತ್ರಿಭುವನದಲ್ಲಿ ಕಂಡದ್ದೇ ಇಲ್ಲ. ನೋಡೆಂಬುದಾಗ ಐಂದ್ರಾಸ್ತ್ರವನ್ನು ಪ್ರಯೋಗ ಮಾಡಿ ಅವನ ರುಂಡವನ್ನು ಹಾರಿಸಿದನಂತೆ. ಹಾರಿದ ರುಂಡ ಗಗನದಲ್ಲಿ ಹಾರಿ ಕೆಳಕುರುಳುವಾಗ ಅದರ ಅಡಿಯಲ್ಲಿ ಸಿಕ್ಕಿ ಎಷ್ಟೋ ಜನ ರಕ್ಕಸರು ಕಪಿಗಳು ಪ್ರಾಣವನ್ನು ಬಿಟ್ಟಿದ್ದಾರೆ. ಇಲ್ಲಿ ಕುಂಭಕರ್ಣನು ಹತನಾದ ಅಂದ ಕೂಡಲೇ ರಾವಣನು ತಲೆಯನ್ನು ತಗ್ಗಿಸಿ, ಇನ್ನು ನನಗೆ ಈ ಜಗತ್ತಿನಲ್ಲಿ ಉಳಿಗಾಲವಿಲ್ಲ, ಎಲ್ಲ ಸೈನ್ಯ ಬಲವು ಅಡಿಗೆ ಹೋಯ್ತಲ್ಲ, ಇನ್ನೇನು ಗತಿ ಅನ್ನುವಾಗ ಮಗನಾಗಿರ್ತಕ್ಕಂತ ಇಂದ್ರನ ಜೊತೆ ಹೇಳ್ತಾನಪ್ಪ, ನಾನಿಲ್ಲವೇನಪ್ಪ. ಆ ಹುಲು ಮಾನವರಾದ ರಾಮ ಲಕ್ಷ್ಮಣರು ಎಷ್ಟು ಮಾತ್ರ ನೋಡೆಪ್ಪದಾಗಿ ಯುದ್ಧಕ್ಕೋಸ್ಕರವಾಗಿ ಬಂದ ಯುದ್ಧ ಪ್ರವೀಣ ರಣಪಂಡಿತರಾಗಿರ್ತಕ್ಕಂತ ಇಂದ್ರಜಿತು ಬಹುಕಾಲ ಯುದ್ಧವನ್ನು ಮಾಡುವಾಗ ಮಾಯಾ ಯುದ್ಧದಲ್ಲಿ ಈ ಮಹಾನುಭಾವರಾದ ರಾಮ ಲಕ್ಷ್ಮಣರು ಇಬ್ಬರನ್ನು ಗುರ್ಚೆ ಬಿಡುವಂತೆ ಮಾಡಿದ, ಎಲ್ಲರೂ ಮಲಗಿಬಿಟ್ಟಿದ್ರು, ವಿಭೀಷಣ ಒಪ್ಪು ಮಾತ್ರ ಓಡಾಡುತ್ತಿದ್ದ. ಆವಾಗ ವಯೋಧರ್ಮದಲ್ಲಿ ಹಿರಿಯರಾಗಿರ್ತಕ್ಕಂತಹ ಜಾಂಬುವಂತರಿದ್ದರು, ಮಾರುತಿ ಒಂದು ಮುಹೂರ್ತ ಕಾಲದಲ್ಲಿ ಮೂರ್ಛೆ ಬಿದ್ದಿದ್ದ ಮಾರುತಿ ಕಂಡುಬಿಟ್ಟ, ಏಂತಾತ ಬೇಗ ಬೇಗ ಹೋಗು, ಬೇಗ ಹೋಗು ಔಷಧಿ ಪರ್ವತಕ್ಕೆ ಹೋಗಿ ಅಲ್ಲಿರಬಹುದಾದ ಮೂಲಿಕೆಗಳನ್ನು ತೆಗೆದುಕೊಂಡು ಬಾ, ರಾಮ ಲಕ್ಷ್ಮಣರಿಗೆ ಎಚ್ಚರ ಪಡಿಸೋಣ, ಇಲ್ಲದೆ ಹೋದ್ರೆ ಕೆಟ್ಟ ಹೋಗುತ್ತೆ. ಹಾರಿದ ಹನುಮಂತ ಕಣ್ಣು ಮುಚ್ಚು ತೆಗೆಯುವುದರೊಳಗಾಗಿ ಔಷಧಿ ಪರ್ವತಕ್ಕೆ ಹೋದವನಾಗಿ ಮೂಲಿಕೆಗಳು ಹುಡುಕಾಡ್ತಾರಂತೆ. ಆ ಮೂಲಿಕೆಗಳು ಹನುಮಂತನನ್ನು ನೋಡಿದ ಕೂಡಲೇ ಮರೆಯಾಗೋಗ್ಬಿಟ್ಟ, ಹನುಮಂತನನ್ನು ನೋಡಿ ಮರೆಯಾದರೆ ಇದೆಲ್ಲ ಸರಿ ಹೋಗಲ್ಲ, ಇದು ನಾನು ಬಂದು ಹಂಗೆ ಹೋಗೋದು ಚೆನ್ನಾಗಿಲ್ಲ ಅಂತ ಬೆಟ್ಟನೇ ಕಿತ್ಕೊಂಡ್ ಬಂದ್ಬಿಟ್ಟು. ಆ ಬೆಟ್ಟವನ್ನೇ ಕಿತ್ತು ತಂದರೆ ಮಹಾನುಭಾವನಾಗಿರ್ತಕ್ಕಂಥ ಸುಷೇದ ಎಂಬಾತ ಅದರಲ್ಲಿರುವ ಮೂಲಿಕೆಗಳನ್ನು ತೆಗೆದು ರಾಮ ಲಕ್ಷ್ಮಣಾದಿಗಳ ಮೂಗಿಗೆ ಸವರಿದರೆ ಮೂರ್ಛೆಗಿಂತ ಕ್ಷಣಕಾಲದೊಳಗಾಗಿ ಎಚ್ಚರವಾಗಿಬಿಟ್ಟು, ಎಚ್ಚರನಾಗಿದ್ದರೆ ಈ ಮಹಾನುಭಾವನಾದ ವಿಭೀಷಣ ಹೇಳ್ತಾನೆ, ರಾಮದೇವ ಇದಕ್ಕೊಂದು ಕಾರಣ ಇದೆ, ನಿಮ್ಮನ್ನು ಈ ಮಾಯಾ ಯುದ್ಧದಲ್ಲಿ ಬೀಳಿಸಿರ್ತಕ್ಕಂಥ ಆ ಇಂದ್ರಜಿತು ಸಾಮಾನ್ಯನಲ್ಲ, ಯುದ್ಧಕ್ಕೆ ಹೋಗಬೇಕಾದ್ರೆ ಅವನು ಯಜ್ಞೇಶ್ವರನಿಗೆ ಬೇಕಾದ ಪ್ರೀತ್ಯರ್ಥವಾಗಿ ಯಾಗವನ್ನು ಮಾಡಿ ಅವನಿಗೆ ಆಹುತಿಯನ್ನರ್ಪಿಸಿ ಯಜ್ಞೇಶ್ವರನ್ನು ಪ್ರತ್ಯಕ್ಷರನ್ನಾಗಿ ಮಾಡಿ ಆಯುಧಗಳನ್ನು ಪಡೆದು ಬರ್ತಾನೆ. ಆ ಆಯುಧಗಳನ್ನು ಪಡೆದು ಬಂದು ಅಜೇಯನಾಗಿ ನಿಮ್ಮ ಮೇಲೆ ಯುದ್ಧವನ್ನು ಮಾಡಿ ನಿಮ್ಮನ್ನು ಜಯಿಸ್ತಾನೆ. ಈಗ ನಿಮ್ಮನ್ನ ಮೂರ್ಛಗೊಳಿಸಿರುವ ಕಾರಣವೇನು ಎಂದರೆ, ಇಲ್ಲಿ ನಿಕುಂಬಳಾದೇವಿ ಎಂಬತಕ್ಕಂಥ ಅವಳೊಂದು ದೇವಾಲಯವಿದೆ, ಅಲ್ಲಿ ನಿಕುಂಬಳ ಯಾಗವನ್ನು ಮಾಡ್ತಾನೆ. ಆ ಯಾಗವೇನಾದರೂ ಪೂರ್ತಿ ಮಾಡಿದ ಎಂದರೆ ಖಂಡಿತ ಅವನನ್ನು ಗೆಲ್ಲೋಕ್ಕಾಗಲ್ಲ. ಆಗ ರಾಮದೇವರು ಕ್ಷಣಕಾಲ ಯೋಚನೆಯನ್ನು ಮಾಡಿ, ಲಕ್ಷ್ಮಣ ಸೈನ್ಯ ಸಮೇತನಾಗಿ ನೀನು ಹೋಗು, ಹೋಗಿ ಅವನನ್ನು ಸಂಹಾರ ಮಾಡಿ ಬಾ. ಇಲ್ಲಿ ಎರಡರ್ಥ, ಒಂದರ್ಥ ಇಂದ್ರಜಿತುವನ್ನು ಸಂಹಾರ ಮಾಡಲು ಲಕ್ಷ್ಮಣನೊಬ್ಬನೇ ಸಮರ್ಥ, ಕಾರಣ 12 ವರ್ಷಗಳ ಕಾಲ ಉಪವಾಸ ವ್ರತವನ್ನು ಮಾಡಿ ಬ್ರಹ್ಮಚರ್ಯವನ್ನು ಯಾರು ಪರಿಪಾಲನೆಯನ್ನು ಮಾಡಿರ್ತಾರೋ ಅವರು ಮಾತ್ರ ಇಂದ್ರಜಿತುವನ್ನು ಸಂಹಾರ ಮಾಡಲು ಸಮರ್ಥರು ಎಂಬುದಾಗಿ ಒಂದು ವರ. ಎರಡನೆಯದು, ತಾನು ಪುರ ಪ್ರವೇಶವನ್ನು ಮಾಡುವುದಿಲ್ಲವಾದ್ದರಿಂದ ತಮ್ಮನಾಗಿರ್ತಕ್ಕಂಥ ಅವನನ್ನೇ ಕಳಿಸಿಕೊಟ್ಟನು. ಇದು ನೆಪ, ನಾನು ಊರೊಳಗೆ ಬರಂಗಿಲ್ವಲ್ಲ ಅದಕ್ಕೋಸ್ಕರ ನನ್ನ ತಮ್ಮನ್ನು ಕಳಿಸ್ದೆ ಅಂತ. ಅಲ್ಲಿ ನಿಜವಾದ ವಿಚಾರ ಎಂದರೆ ಸೈನ್ಯ ಸಹಿತರಾಗಿ ಬಂದನಂತೆ ಲಕ್ಷ್ಮಣ, ಅಲ್ಲಿ ನಿಕುಂಬಳ ಯಾಗಕ್ಕೆ ಕುಳಿತಿದ್ದಾನೆ ಇಂದ್ರಜಿತು. ಆಗ ಭಗನೆ ಉರಿಯುತ್ತಿದೆ ಬೆಂಕಿ ಜ್ವಾಲೆ, ಆ ಯಜ್ಞ ಹೊಂಡದಿಂದ ಇನ್ನೇನು ರಥ ಅಕ್ಷಯ ತೋಣೀರ ಬಾಣಗಳು ಬರಬೇಕು. ವಿಭೀಷಣ ಹೇಳಿದ, ಕಪಿಗಳೇ ಏನ್ ಮಾಡ್ತಾ ಇದ್ದೀರಾ? ಅವರಾಗಲೇ ಮರ ಸೊಪ್ಪು ಸದೆ ಸೌದೆ ತಗೊಂಡ್ಬಂದಿದ್ದೆ, ದಡ ದಡ ದಂಡ ಹಾಕ್ಬಿಟ್ಟು ಮೇಲೆ ಯಜ್ಞೇಶ್ವರನು ತರುತ್ತಿದ್ದ ರಥ ಹಾಗೆ ಹೊರಟೋಯ್ತು. ಇಂದ್ರಜಿತು ಲಕ್ಷ್ಮಣನಿಗೆ ಯುದ್ಧ ಪ್ರಾರಂಭವಾಯಿತು. ಯುದ್ಧ ಪ್ರಾರಂಭವಾದರೆ ಖಾಡಾಖಾಡಿ ಯುದ್ಧವಾಗ್ತಾ ಇದೆ. ಅನರಾಸ್ತ್ರ ಪ್ರಯೋಗ ಮಾಡಿದ, ಒಂದು ಕಡೆಯಿಂದ ವರುಣಾಸ್ತ್ರ, ಒಂದು ಕಡೆ ಗಿರಿಯಾಸ್ತ್ರ ಬಂದರೆ ಮತ್ತೊಂದು ಕಡೆ ವಾಯುವಾಸ್ತ್ರ, ಇನ್ನೊಂದು ಕಡೆ ಸನ್ಮೋಹನಾಸ್ತ್ರ ಬಂದರೆ ಮತ್ತೊಂದು ಕಡೆ ಜಾಗೃತಾಸ್ತ್ರ, ನಾರಾಯಣಾಸ್ತ್ರ, ಗರುಡಾಸ್ತ್ರ, ಸರ್ಪಾಸ್ತ್ರ, ಅಸ್ತ್ರಗಳ ಮೇಲೆ ಅಸ್ತ್ರಗಳು ಓಡಾಡ್ತಾ ಇದೆ. ಹೀಗೆ ಓಡಾಡ್ತಾ ಇದ್ರೆ ಮಹಾನುಭಾವನಾದ ಇಂದ್ರಜಿತುವಿನ ಆ ಶಕ್ತಿ ಸ್ವಲ್ಪ ಕಡಿಮೆಯಾಯಿತಂತೆ. ಶಕ್ತಿ ಕಡಿಮೆಯಾದ ಕೂಡಲೇ ವಿಭೀಷಣ ಪಕ್ಕದಲ್ಲಿ ಬಂದು ಹೇಳಿದ, ಲಕ್ಷ್ಮಣಮೂರ್ತಿ ಇದೇ ಸಮಯ ಇವನೊಬ್ಬನೇ ಉಳಿದಿರುವುದು, ಇವನೊಬ್ಬನಿದನೆಂದರೆ ಇನ್ನುಳಿದಿರುವನು ರಾವಣ ಒಬ್ಬನೇ, ರಾವಣ ಸಂಹಾರವಾಯಿತು ಎಂದರೆ ಸೀತಾಮಾತೆಯ ಸಂದರ್ಶನವೇ. ಇವನೇ ಬಲಭುಜ ಇದ್ದಂತೆ ರಾವಣನಿಗೆ, ಬೇಗ ಕಪಿವೀರರೇ ನುಗ್ಗಿ ಎಂದು ನುಗ್ಗಿ ಎನ್ನುವುದರೊಳಗಾಗಿ ಎಲ್ಲರೂ ನುಗ್ಗಿ ಅಂಗದ ಮೇಲೆ ಯುದ್ಧಕ್ಕೆ ಹೋದರೆ ವಿಭೀಷಣನೇ ಬಂದೇನು ಮಾಡಿದರಂತೆ, ಅವನ ರಥವನ್ನು ಎತ್ತಿನ ಲಕ್ಷ್ಮಣ ಮುಕ್ಕಿದ. ಇಂದ್ರಜಿತ್ತಿರುವ ರಥ ಮುರಿದಿದೆ, ಕುದುರೆಗಳು ಕೆಳಗೆ ಬಿದ್ದಿವೆ. ಆಗ ಇಂದ್ರಜಿತು ನೆಲದ ಮೇಲೆ ನಿಂತು ಆ ಲಕ್ಷ್ಮಣನನ್ನು ಹೋರಾಡ್ತಾ ಇದ್ದಾನಂತೆ. ಬಾಣಗಳ ಮೇಲೆ ಬಾಣ ಬಿಡುವಾಗ ದೂರದಲ್ಲಿ ನಿಂತಿದ್ದಂತಹ ಮಹಾನುಭಾವನಾದ ಲಕ್ಷ್ಮಣ ಒಂದು ಅಸ್ತ್ರವನ್ನು ಹೂಡಿ ಹಿಡಿತಾನಂತೆ. ಹೇ ಐಂದ್ರ ಅಸ್ತ್ರವೇ, ಶ್ರೀರಾಮನು ಏಕಪತ್ನಿ ಪ್ರಶಸ್ತನಾಗಿರುವುದು ಸತ್ಯವಾಗಿದ್ದರೆ, ನಾನವನ ತಮ್ಮನಾಗಿ ಅಣ್ಣನೇ ದೇವರೆಂಬುದಾಗಿ ಪೂಜೆ ಮಾಡುವುದು ಸತ್ಯವಾಗಿದ್ದರೆ, ಈ ಅಸ್ತ್ರವೇ ಕೂಡಲೇ ಇಂದ್ರಜಿತ್ವನ ಪ್ರಾಣ ತೆಗೆಯುವುದು ಎಂಬುದಾಗಿ ಹೇಳಿದ್ದು ಶ್ರೀರಾಮನ ಜಾಪನೆ. ಆ ಅಸ್ತ್ರಕ್ಕಿಂತಲೂ ಅಸ್ತ್ರಕ್ಕೆ ಈ ಬಲ ಹೆಚ್ಚಿಬಿಡುತ್ತದೆ. ಅಸ್ತ್ರಕ್ಕೆ ಯಾವ ಬಲ ಹೆಚ್ಚಿತು? ಶ್ರೀರಾಮನನ್ನು ನಾನು ದೇವರು ಎಂದು ಪೂಜೆ ಮಾಡಿರೋದು ಸತ್ಯವಾಗಿದ್ದರೆ ಏನು ಸತ್ಯ ಸಿಕ್ಕಿಬಿಡುತ್ತದಕ್ಕೆ. ಈಗಲೂ ಎಷ್ಟೋ ಜನ ನೀವು ಹಿಂಗೆಲ್ಲ ಮಾಡ್ತಾ ಇದ್ದೀರಾ, ನಾನು ನಿಜವಾಗ್ಲೂ ಸತ್ಯವಂತನಾಗಿದ್ರೆ, ನಾನು ದೇವರ ಸೇವೆ ಮಾಡಿರೋ ಸತ್ಯವಾಗಿದ್ರೆ ಅನುಭವಿಸ್ತೀರಾ ನೀವು ಈ ಫಲವನ್ನ ಅಂದ್ಬಿಟ್ರೆ ಸಾಕಲ್ಲ, ನಡುಗೋಗ್ಬಿಡ್ತಾರೆ ಜನ ಗಡ ಗಡ ಗಡ ಗಡ ಗಡ. ಬಹುಜನ ಹಂಗಂದ್ರೂ ಎದರಲ್ಲ, ಸರಿ ಇವಾಗ ಏನಾರ ಮಾಡ್ಕೋ ಅಂತ. ಯಾವಾಗ ಗೊತ್ತೇ ಗೊತ್ತಾಗೋದು, ಅನುಭವಿಸೋಕಾಗದೇ ಇರೋ ಕಷ್ಟ ಬರ್ತದಲ್ಲ.
1: ಐಂದ್ರಾಸ್ತ್ರ ಪ್ರಯೋಗ ಮಾಡಿದ ಕೂಡಲೇ ಆ ಐಂದ್ರಾಸ್ತ್ರವು ಬಂದ ಅಸ್ತ್ರಗಳನ್ನೆಲ್ಲವನ್ನು ಕತ್ತರಿಸಿ ಮಹಾನುಭಾವನಾಗಿರ್ತಕ್ಕಂಥ ಇಂದ್ರಜಿತ್ತನ ಶಿರವನ್ನ ಢಮ್ಮನೆ ಹಾರಿಸಿದೆ. ಒಬ್ಬನೇ ಉಳಿದ ರಾವಣೇಶ್ವರ ಕಣ್ಣೀರ ಕಾಲುವೆಯನ್ನು ಹರಿಸುತ್ತಾ ಗಗನವನ್ನೇ ನೋಡುತ್ತಾ ಹೇಳ್ತಾನಂತೆ, ಯಾರುಳಿಯದಾಯಿದೆ ಜಗವನ್ನುಂಗುವೆ ನೆಲ್ದತ್ತಮ್ಮ ಅಧಿಕಾಯ ಮನ ಮೆಚ್ಚಿದ ಭಗತ ಮೇಘನಾದ ಆರುಳಿಯದ. ನಂದ ಸ್ವರ್ಣ ಲಂಕೆಯಲ್ಲಿ ಯಾರೊಬ್ಬರೂ ಉಳಿಯದೆ ಹೋದರೆ, ಅಪಾರವಾದ ಸೈನ್ಯ ಕಣ್ಣರಿಸಿದ ನೋಡಿಯಲ್ಲಿ ಲಕ್ಷ ಲಕ್ಷ ಗಟ್ಟಲೆಗಳಲ್ಲಿ ಕುಳಿತಿದ್ದ ಸೈನ್ಯ, ಕಳೆದುಳಿದಿರುವ ಅಲ್ಪ ಸೈನ್ಯಗಳೇ ಸಿದ್ಧರಾಗಿ ಆ ಒಡೆಯರೆಂದೆನಿಸಿರುವ ರಾಘವನದ ಯುದ್ಧ, ಮಾರನೇ ದಿವಸ ಅಪಾರವಾದ ಸೈನ್ಯ ಸಹಿತರಾಗಿ ರಾವಣೇಶ್ವರನ ಧನುಸ್ಸನ್ನು ಹಿಡಿದು ಬಂದನಂತೆ ಯುದ್ಧಕ್ಕೆ. ಬರುತ್ತಿರುವ ರಾವಣನನ್ನು ಕಂಡು ರಾಮದೇವರು ಪಕ್ಕದಲ್ಲಿ ವಿಭೀಷಣನಿಗೆ ಹೇಳ್ತಾರೆ, ವಿಭೀಷಣ ಇವನೇ ಅಲ್ವೇ ನಿಮ್ಮಣ್ಣ? ಹೌದು ಸ್ವಾಮಿ, ಕಂಡಿದ್ದೀಯಲ್ಲ, ಆದರೆ ಇಂದು ನೋಡುತ್ತಿರುವ ರೀತಿಯೇ ಬೇರೆಯಾಗಿದೆಯಯ್ಯ. ಯಾಕಾಗಿದೆ ಅಂದ್ರೆ, ರಾವಣ ಹೇಗೆ ಬಿದ್ದು ನಿಂತಿದ್ದಾನೆ ಅಂದ್ರೆ, ಸಾಲಗವನ್ನು ಕೊಡಬೇಕಾದವರು ಆ ಕೊಟ್ಟವರ ಎದುರಿನಲ್ಲಿ ನಿಂತುಕೊಂಡಾಗ ಹ್ಯಾಕ್ ಕಾಣುತ್ತೋ ಹಾಕ್ ಕಾಣುತ್ತಿದೆಯಂತೆ ಮುಖ. ಯುದ್ಧ ಪ್ರಾರಂಭವಾಯಿತು. ಆ ಯುದ್ಧ ಪ್ರಾರಂಭವಾದಾಗ ಮಹಾಪ್ರವೀಣನಾಗಿ ದೈವತತ್ವವಾಗಿ ಪಡೆದಿರುವ ಅಸ್ತ್ರಗಳನ್ನೆಲ್ಲ ಒಂದರ ಮೇಲೊಂದು ಒಂದರ ಮೇಲೊಂದು ಒಂದರ ಮೇಲೊಂದು ಪ್ರಯೋಗ ಮಾಡ್ತಾ ಇದ್ದಾನೆ. ಪ್ರಯೋಗವನ್ನು ಮಾಡುವಾಗ ಮಹಾನುಭಾವನಾದ ಅಂಗದ ಒಂದು ಸಲ ಹಾರಿದ. ಆ ಅಂಗದ ನನ್ನೊಂದು ಮುಷ್ಟಿಯಿಂದ ಗುದ್ದಿದ. ಹನುಮಂತ ಬಂದ, ನಾನು ಯಾರು ಗೊತ್ತಾ? ನಿನ್ನ ಮಗನಾದ ಅಕ್ಷಯನನ್ನ ಅಶೋಕವನದಲ್ಲೇ ಕ್ಷಯನನ್ನಾಗಿ ಮಾಡಿದ್ನಲ್ಲ ಅವನೇ ನಾನು. ಗೆಲವೋ ಎಂದು ತನ್ನ ಕರವನ್ನೊಂದು ಸಲ ಬೀಸಿದ. ಒಬ್ಬೊಬ್ಬರು ತತ್ತರಿಸಿ ಬೀಳುವಾಗ ವಿಭೀಷಣ ಎದುರಾದನಂತೆ. ವಿಭೀಷಣ ಎದುರಾದೆ ವಿಭೀಷಣನನ್ನು ನೋಡಿದ ಎಲವೋ ಸ್ವಜಾತಿ ಶತ್ರು. ಅನೇಕ ವಿಚಾರಗಳನ್ನು ರಾಮನಿಗೆ ಹೇಳಿ ನಮ್ಮ ಸೈನ್ಯದ ಗುಟ್ಟುಗಳನ್ನೆಲ್ಲ ತಿಳಿಸಿ ನನಗೆ ಮೋಸ ಮಾಡಿದವರೇ ನೋಡೆಂಬುದಾಗಿ ಅಷ್ಟಗಂಟಾ ಶಕ್ತಿ ಎಂಬ ಆಯುಧವನ್ನೆತ್ತಿದ. ಎಷ್ಟೋ ಸಲ ಶಕ್ತಾಯುಧವನ್ನು ಪ್ರಯೋಗಿಸಿದರು, ಕ್ಷಣಕಾಲದಲ್ಲಿ ಮುಹೂರ್ತರಾಗಿ ಚೇತರವಾಗ್ತಿದ್ರು. ಅಷ್ಟಗಂಟಾ ಶಕ್ತಿಯನ್ನು ಪ್ರಯೋಗ ಮಾಡಿದಾಗ ಪಕ್ಕದಲ್ಲಿ ನಿಂತಿದ್ದ ಲಕ್ಷ್ಮಣ ನೋಡಿದ, ನಮಗಾಗಿ ಇಷ್ಟೆಲ್ಲ ಸಹಾಯ ಮಾಡಿರತಕ್ಕಂಥ ಈ ಮಹಾನುಭಾವನಾದ ವಿಭೀಷಣನಿಗೆ ಈ ಆಯುಧ ತಾಕಿದರೆ ಕಷ್ಟವಾಗುತ್ತೆ ಎಂಬುದಾಗಿ ಹಿಂಜರಿದು ಹೋಗುತ್ತಿರುವ ವಿಭೀಷಣನಿಗೆ ಎದುರಾಗಿ ಬಂದಿದ್ದೇ ಎಂಬ ಲಕ್ಷ್ಮಣ ಬಾಣಗಳನ್ನು ಬಿಡುತ್ತಿದ್ದ. ಲಕ್ಷ್ಮಣ ಬಾಣಗಳನ್ನು ಬಿಡುತ್ತಿದ್ದರೆ ಆ ಅಷ್ಟಗಂಟಾ ಶಕ್ತಿಯು ಅನೇಕ ವಿಧವಾಗಿರ್ತಕ್ಕಂಥ ಮಹತ್ತರವಾದ ಶಕ್ತಿಯನ್ನು ಕಾರುತ್ತಾ ಓಡಿ ಬಂದು ಲಕ್ಷ್ಮಣನ ವಕ್ಷಸ್ಥಳಕ್ಕೆ ಡಾಂಬರೆ ತಾಕಿತು ಬಿದ್ದು. ಲಕ್ಷ್ಮಣ ಕೆಳಗೆ ಬಿದ್ದರೆ ರಾವಣ ಏನು ಮಾಡಿದ, ಇದೇ ಸಮಯ ಅಂತ ಓಡಿ ಹಾರಿ ಬಂದಿದ್ದೆ. ಆ ಲಕ್ಷ್ಮಣ ಎತ್ಕೊಂಡು ಹೋಗ್ಬೇಕು ಅಂತ ಕೈ ಹಾಕ್ತಾನೆ, ಒಂದಿಷ್ಟು ಅಲ್ಲಾಡಿಸೋಕಾಗ್ಲಿಲ್ಲ. ಬಂದೆ ಶಂಭೋ ಮಹಾದೇವ್, ಏನು ಅಲ್ಲಾಡೋದೇ ಇಲ್ಲ ಅಂತದಲ್ಲ, ಏನು ಮಾಡಲಿ ಏನು ಮಾಡಲಿ ಅಂತಿದ್ದಾನೆ. ಆಗ ಮುಖ್ಯ ಪ್ರಾಣನು, ಬಹುಮಾನ ಸುತನು, ಮಹಾನುಭಾವನು, ಭಾವಿ ಬ್ರಹ್ಮನು, ರಾಮದೂತನೂ ಆಗಿರ್ತಕ್ಕಂಥ ಹನುಮಂತ, ಎಲ್ಲೆಲ್ಲವೋ ಪಾಪಿ ನೋಡು ಶ್ರೀರಾಮ ಅಲ್ಲಿಂದಲೇ ಹಾರಿ ಬಂದೊಂದು ಸಲ ಬಂದ. ರಾವಣ ಉರುಳಿ ಉರುಳಿ ಬಿದ್ದರೆ ತನ್ನ ಬಾಲದಿಂದ ಮುಷ್ಟಿಘಾತದಿಂದ ಅವನ ಕೈ ಕಾಲಗಳೆಲ್ಲವೂ ಊನವಾಗುವಂತೆ ಹೊಡೆದೋಡಿಸಿದನಂತೆ. ಅದು ಸೋತು ಕ್ಷಣಕಾಲ ಹಾಗೆ ಹೋದರೆ ಬಂದಿದ್ದೆ ರಾಮಾನುಜ ಮಹಾನುಭಾವ ನೀನೇಕೆ ಹೀಗೆ ಮಲಗಿದೆ ಏಳು ಎಂಬುದಾಗಿ ತನ್ನ ಎರಡು ಹಸ್ತದಿಂದ ಲಕ್ಷ್ಮಣ್ ಎತ್ಕೊಂಡ್ಬಂದ ಅಣ್ಣನ ಮುಂದೆ ತನ್ನು ಮಲಗಿಸಿದರೆ ರಾಮದೇವರು ಹೇಳುತ್ತಾರೆ ಹನುಮಂತ ಸೈನಿಕರಿಗೆಲ್ಲ ಹೇಳಿಬಿಡು ಅವರೆಲ್ಲ ಮನೆಗಳಿಗೆ ಹೊರಟೋಗ್ಲಿ ನೀನು ಬಹಳ ಕಷ್ಟಪಟ್ಟಿದ್ದೀಯ ಸಮಯ ಸಿಕ್ಕಿದಾಗ ನಾನು ನಿನಗೆ ಪ್ರತ್ಯುತ್ತರವನ್ನು ಮಾಡಿಬಿಡ್ತೇನೆ ಎಲ್ಲ ಹೊರಟೋಗ್ರಪ್ಪ ನನಗಿನ್ನೇನು ಬೇಡ ಸ್ವಾಮಿ ಯಾಕೆ ಹೀಗೆ ಹೇಳ್ತೀಯಪ್ಪ ಇಂಥ ತಮ್ಮನ ಕಳ್ಕೊಂಡು ನಾನೇನು ಮಾಡ್ಲೋ ಕೇಳು ಹೆಂಡತಿ ಕಳೆದು ಹೋದರೂ ಸಹ ಅಂತಹವಳನ್ನೇ ಹೆಂಡತಿಯನ್ನಾಗಿ ಹುಡುಕಾಡಿ ಪಡೆಯಬಹುದು ಆದರೆ ಇಂಥ ತಮ್ಮ ಸಿಕ್ಕಲ್ಲ ಕಣು ಮನೆಗೆ ನಾನು ಹೋಗಿ ತಾಯಿಯರಿಗೆ ಮುಖವನ್ನು ತೋರಿಸಲಾರೆ ಆದ್ರಿಂದ ನನ್ನ ತಮ್ಮ ಜೊತೆ ನಾನು ಪ್ರಾಣ ಬಿಟ್ಟು ಬಿಡ್ತೇನೆ ತಮ್ಮ ಕಪಿಗಳೆಲ್ಲ ತಲೆಯನ್ನು ತಗ್ಗಿಸಿದರಂತೆ ಕೂಡಲೇ ಅಲ್ಲಿರ್ತಕ್ಕಂಥ ಸುಷೇಣ ಹೇಳ್ತಾನೆ ರಾಮಪ್ಪ ಇಂಥ ಸಮಯದಲ್ಲಿ ನೀನು ಈ ರೀತಿ ಕೈ ಬಿಟ್ಟರೆ ಪ್ರಪಂಚವೇ ಹಾಳಾಗೋಗುತ್ತೆ ಮಾರುತಿ ಏನು ಸುಷೇಣ ಹಿಂದೊಂದು ಸಲ ನೀನು ಹೋಗಿ ಆ ಔಷಧಿ ಪರ್ವತದಲ್ಲಿ ಆ ಪರ್ವತವನ್ನೇ ಎತ್ಕೊಂಬಂದಲ್ಲ ಈಗ ಹೋಗಿ ನಾನೊಂದು ಐದು ಮೂಲಿಕೆಗಳನ್ನು ಹೇಳ್ತೇನೆ ತಗೊಂಬಂದ್ಬಿಡ ಸಂತಾನ ಕರ್ಣಿ ವಿಶಲ್ಯ ಕರ್ಣಿ ಸಂಜೀವ ಕರ್ಣಿ ಇತ್ಯಾದಿಗಳನ್ನು ಒಂದು ಐದು ತಗೊಂಬಂದ್ಬಿಡ ಇದೋ ಹರಟೆ ಶ್ರೀರಾಮಂತ ಹಾರಿದ ಲಕ್ಷ್ಮಣ ಪರ್ವತವನ್ನೇ ಹೊತ್ತು ತಂದಂತ ಆ ಪರ್ವತದಲ್ಲಿ ಮಹಾನುಭಾವನಾದ ಸುಶೇಷನು ಸಂಜೀವನಾನುಕರಣಿ ಶಲ್ಯಕರಣಿ ಸಂತಾನಕರಣಿ ಮೊದಲಾಗಿರ್ತಕ್ಕಂಥದ್ದನ್ನೆಲ್ಲವನ್ನು ತಂದು ಲೇಪನವನ್ನು ಮಾಡಿಸಿದನಂತೆ ಆ ಲಕ್ಷ್ಮಣನ ದೇಹದಲ್ಲಿ ತಾಕಿರುವ ಗಾಯಗಳೆಲ್ಲ ಮಾಯವಾಯಿತು ಆ ಶ್ವಾಸದಲ್ಲಿ ತೆಗೆದ ಕೂಡಲೇ ಥಟ್ಟನೆ ಎದ್ದು ಯುದ್ಧಕ್ಕೆ ನಿಂತ ಲಕ್ಷ್ಮಣನನ್ನು ನೋಡಿ ಅಣ್ಣ ಹೇಳ್ತಾನಪ್ಪ ಯುದ್ಧ ಗಿದ್ದ ಏನು ಬೇಡ ಕಣ ಹೊರಟೋಗಣಪ್ಪ ಸೀತೆ ಬೇಕಾದ್ರೆ ಅಲ್ಲೇ ಎಲ್ಲ ಪ್ರಾಣ ಬಿಟ್ಬಿಡ್ಲಿ ಬೇಡ ಹೋಗೋಣ ನಡೆಯೋ ಲಕ್ಷ್ಮಣ ಅಂತ ಏನ್ ಮಾತಾಡ್ತೀಯ ಅಣ್ಣ ನೀನು ಎಲ್ಲ ಕಳೆದುಳಿದ ಕಳೆದ ಕಡೆಗೆ ಆ ಮಹಾನುಭಾವನಾದ ರಾವಣನು ಯುದ್ಧಕ್ಕೆ ಬಂದಾಗ ರಾಮದೇವರ ಅವನನ್ನು ನೋಡಿ ಅಯ್ಯೋ ಪಾಪ ಈಗಲೂ ರಾವಣ ಬಂದು ಕಾಲಿಗೆ ಬಿದ್ದು ರಾಮ ತಪ್ಪಾಯ್ತು ಅಂದ್ರೆ ಮನಸ್ಸು ಬಿಡ್ತೀನ ಅಂತಾನೆ ರಾಮ ಲಕ್ಷ್ಮಣ ಅಂತಾನೆ ಅದೇ ಹಂಗೇನಾರ ಮಾಡಿಬಿಟ್ರೆ ಗತಿ ಏನಾಗುತ್ತೋ ಅಂದರೆ ಆ ರಥದಲ್ಲಿ ಬಂದಂತ ಅವನೇನು ಮಾಡಿದರಂತೆ ಹೋರಾಡ್ತಾ ಇದ್ದಾನೆ ರಾವಣ ಆ ರಾವಣನ ಕೈ ಸೋಲಾಯಿತಂತೆ ಸೋಲಾದರೆ ರಥವನ್ನು ಓಡಿಸುವ ಸಾರಥಿ ನೋಡಿದ ಅಯ್ಯಯ್ಯೋ ನನ್ನ ಒಡೆಯ ಇನ್ ಸೋತೋಗ್ತಾನೆ ಅಂತ ಹೇಳಿ ನೇತ್ರಿಗೆ ಹಿಂದೆ ಹಿಂದಕ್ಕೆ ತಗೊಂಡೋಗಿ ರಥನ ಓಡಿಸ್ಕೊಂಡು ಹೋಗ್ಬಿಟ್ಟ ರಾವಣ ನಿಲ್ಲಿಸು ರಥವನ್ನ ಸಾರಥಿ ನಿಲ್ಲಿಸು ಅಜೇಯನು ಅಮರನು ಶಿವನಿಂದ ಪ್ರಖ್ಯಾತನು ಈಶ್ವರನ ವರಪ್ರಸಾದಿತನಾಗಿ ರಾವಣೇಶ್ವರ ಎಂದು ಬಿರಿದು ಹಾಕಿದ್ದರಾದ ನನ್ನನ್ನ ರಣರಂಗದಿಂದ ಬದುಕಿರುವಾಗಲೇ ದೂರ ತಂದು ಅವಮಾನ ಮಾಡಿದೆಯಲ್ಲೋ ಸಾರಥಿ ನೀನು ನನಗೆ ಮಿತ್ರನಲ್ಲ ಶತ್ರು ಆ ಸಾರಥಿ ಅಂತಾನೆ ಒಡೆಯ ನೀನು ನನ್ನಂದೇನಾದರೂ ಆ ಬಾಹುಭುಜಗಳಲ್ಲಿ ಬಾರ ಬಿಡುತ್ತಿರುವ ವೈಖರಿ ನೀನು ಬಿಟ್ಟ ಬಾಣದಲ್ಲಿ ತತ್ತಲಿಸಿ ತತ್ತರಿಸಿ ಹೋಗಬಹುದಾದ ಜಗತ್ತಿನ ಕರ್ಣವನ್ನು ಕಾಣುತ್ತಿದ್ದ ಈ ಕಣ್ಗಳು ನನ್ನ ಯಜಮಾನನೇ ಕೆಳಗೆ ಬಿಡುವುದನ್ನು ನೋಡಲಾರದೆ ನಾನು ಹೀಗೆ ಬಂದುಬಿಟ್ಟೆ ಈಗೇನು ಮಾಡಬೇಕು ಹೇಳು ನಿನ್ನ ಆಜ್ಞಾ ಪ್ರಕಾರವಾಗಿ ನನ್ನ ಪ್ರಾಣ ತೃಣ ನಾನೇನು ಮಾಡಬೇಕು ಸಾರಥಿ ಈ ನನ್ನ ಜನ್ಮ ಸಾರ್ಥಕವಾಗಬೇಕಾದರೆ ರಾಮನ ಸಮ್ಮುಖದಲ್ಲಿ ತಂದು ನಿಲ್ಲಿಸು ರಥವನ್ನು ನಿಲ್ಲಿಸಿದರಂತೆ ಆಗ ರಾವಣ ಹೇಳುತ್ತಾನೆ ಭಲೇ ಸಾರಥಿ ನನಗೆ ಈಗ ಎಷ್ಟೋ ಸಂತೋಷವನ್ನು ಉಂಟು ಮಾಡಿದೆ ಕೊಡಲು ನನ್ನಲ್ಲಿ ಏನು ಇಲ್ಲವಾದರೂ ಸಹ ಇದಿಗೋ ಎಂಬುದಾಗಿ ತನ್ನ ಕೈಯಲ್ಲಿ ಹಾಕಿಕೊಂಡಿದ್ದಂತ ಕಂಕಣ ಕೈ ಆಭರಣ ಆ ಕೈ ಆಭರಣಗಳೆಲ್ಲ ಅವನು ಬಹುಮಾನ ಕೊಟ್ಟ ಯುದ್ಧ ಪ್ರಾರಂಭವಾಯಿತು ಬಾಣಗಳ ಮೇಲೆ ಬಾಣ ಬಾಣಗಳ ಮೇಲೆ ಬಾಣ ಬರುತ್ತಿರುವಾಗ ರಾಮನೇನು ಮಾಡಿದ್ರು ಇವನೇ ಹತನಾಗದೇ ಇರುವುದನ್ನು ಕಂಡಿದ್ದೆ ಗಗನ ಮಾರ್ಗದಲ್ಲಿದ್ದಂತಹ ದೇವರುಗಳಲ್ಲಿ ಯುದ್ಧವನ್ನು ನೋಡಲು ಬಂದಿದ್ದ ಅಗಸ್ತ್ಯ ಮಹರ್ಷಿಗಳು ಸರ್ರನ ಕೆಳಗಿಳಿದು ಬಂದು ರಾಮ ಅವನು ಸಾಮಾನ್ಯನಲ್ಲ ಅವನನ್ನು ಯುದ್ಧದಲ್ಲಿ ಜಯಿಸಬೇಕಾದರೆ ಇದುವೋ ಎಂಬುದಾಗಿ ಆದಿತ್ಯ ಹೃದಯ ಎಂಬ ಮಂತ್ರೋಪದೇಶವನ್ನು ಮಾಡಿದರು ಆ ಆದಿತ್ಯ ಹೃದಯ ಎಂಬ ಮಂತ್ರವನ್ನು ಪಠನೆ ಮಾಡಿ ತಾನು ಅನುಷ್ಠಾನವನ್ನು ಮಾಡಿದ ಕೂಡಲೇ ಬ್ರಹ್ಮ ತೇಜಸ್ಸಿನಿಂದ ಬೆಳಗುತ್ತಾ ಇಮ್ಮಡಿಯಾದ ಕಳೆಯಿಂದ ಕೂಡುತ್ತಾ ಮಹಾನುಭಾವನಾಗಿರ್ತಕ್ಕಂಥ ರಾವಣೇಶ್ವರನಿಗೆ ಬಾಣವನ್ನು ತೆಗೆದಿದ್ದೆ ಎಳೆದಿದ್ದ ರಾಮದೇವರು ಶಂಭೋಪನ ಹೊಡೆದರಂತೆ ಹಾರಿತೊಂದು ತಲೆ ತಲೆ ಹಾರದ ಕೂಡಲೇ ರಾಮ ನೋಡಿದ ಹಾರಿತು ತಲೆ ಅಂದ್ರೆ ಇನ್ನೊಂದು ತಲೆ ಹುಟ್ಕೊಂಡು ಹೀಗೆ ಒಂದೊಂದಾಗಿ ಒಂದೊಂದಾಗಿ ತಲೆ ಕತ್ತರಿಸುತ್ತಿದ್ದರೆ ತಲೆಗಳ ಮೇಲೆ ತಲೆಗಳ ಮೇಲೆ ತಲೆಗಳು ಬರಲಾರಂಭಿಸಿದಂತೆ ಏನು ಮಾಡಬೇಕು, ಈಗ ಏನು ಮಾಡಬೇಕು ಅನ್ನುತ್ತಿರುವಾಗ ರಾವಣ ರಥದ ಮೇಲೆ, ರಾಮ ನೆಲದ ಮೇಲೆ ನಿಂತಿದ್ದ. ದೇವೇಂದ್ರ ನೋಡಿದರಂತೆ ಇದು ಒಳ್ಳೆಯ ಸಮಯ, ರಾಮನಿಗೆ ಸಹಾಯ ಮಾಡಿದಕ್ಕೊಳ್ಳೆಯ ಸಮಯ ಎಂಬುದಾಗಿ ತನ್ನ ರಥವದ್ದು ತನ್ನ ಸಾರಥಿಯಾಗಿರುವ ಮಾಥಲಿಯನ್ನು ಕಳುಹಿಸಿಕೊಟ್ಟಿದ್ದಾನೆ. ಮಾಥಲಿ ಎಂಬತಕ್ಕಂಥ ರಥ ತೆಗೆದುಕೊಡುವಂತಿದ್ದೆ ಸ್ವಾಮಿ, ಆ ದೇವೇಂದ್ರ ನಿಮ್ಮ ಸೇವೆಗೆ ಕಳಿಸಿದ್ದಾನೆ ಬನ್ನಿ. ರಾಮದೇವರು ಅದರ ಮೇಲೆ ಹತ್ತಿದರು, ಮತ್ತೆ ಯುದ್ಧ ಪ್ರಾರಂಭವಾಯಿತು. ಪ್ರಯೋಗವನ್ನೇ ಮಾಡುತ್ತಿರುವ ಅಸ್ತ್ರದಲ್ಲಿ ತಲೆ ಹಾರುತ್ತಿದೆ, ಬದುಕ್ತಿದ್ದಾನೆ. ಇದನ್ನು ನೋಡಿದ್ದೆ ಆ ಮಾಥಲಿ ಎಂಬುವನು ಹೇಳ್ತಾನೆ, ರಾಮದೇವ ನಿನಗೆ ಗೊತ್ತಿಲ್ಲದೆ ಇರೋದೇನು ಇಲ್ಲ, ಅವನು ಮಹಾನುಭಾವ, ಮೇಲಾಗಿ ಬ್ರಹ್ಮನಿಂದ ವರವನ್ನು ಪಡೆದವನಾದ್ದರಿಂದ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿದ್ದಲ್ಲದೆ ಇವರಿಗೆ ಮರಣ ಸಂಭವಿಸಲು ಸಾಧ್ಯವಿಲ್ಲ. ಆದಿತ್ಯ ಹೃದಯ ಮಂತ್ರ ಉಪದೇಶವನ್ನು ಪಡೆದಿರುವಾತ ಬ್ರಹ್ಮಾಸ್ತ್ರವನ್ನು ಹಿಡಿದಿದ್ದೆ ಆಕರ್ಣ ಅಂತವಾಗಲು ಢಮ್ಮನ ಹೊಡೆದರಂತೆ. ಆ ಬ್ರಹ್ಮಾಸ್ತ್ರವು ಬಂದು ಈ ಮಹಾನುಭಾವನಾಗಿರುವ ರಾಮನ ವಕ್ಷಸ್ಥಳವನ್ನು ಭೇದಿಸಿ ಅಮೃತ ಕಲಶವನ್ನು ಭೇದಿಸಿದೆ. ಮತ್ತೊಂದಸ್ತ್ರ ಪ್ರಯೋಗವಾದ ಕೂಡಲೇ ಆ ನಾಟಿದ ಎದೆಯಿಂದ ರಾವಣನು ರಾಮ ರಾಮ ರಾಮ ಅವಸಾನ ಕಾಲದಲ್ಲಿ ರಾಮ ಧ್ಯಾನ ಮಾಡುತ್ತಾ ಬಿದ್ದಿದ್ದಾನೆ. ಶ್ರೀರಾಮ ರಾವಣನು ತಾನು ಹತನಾದ ಎಂದೊಡನೆ ದೇವತೆಗಳು ದುಂದುಭಿಯನ್ನು ಮಡಗಿ ಪೂಮಳೆಯನ್ನು ಕರೆದರಂತೆ. ಕೂಡಲೇ ರಾಮದೇವರೇನು ಮಾಡಿದ್ದಾರೆ, ಪ್ರಲಾಪಿಸುತ್ತ ಬಂದು ಅವರ ದೇಹದ ಮೇಲೆ ಬಿದ್ದು ಒದ್ದಾಡುತ್ತಿರತಕ್ಕಂಥ ಮಂಡೋದರಿಗೆ ತಾನು ಸಂತೈಸಿ ವಿಭೀಷಣನಿಗೆ ಹೇಳಿದರಂತೆ, ವೀರನಾಗಿರುವ ರಾವಣನಿಗೆ ವೀರೋಚಿತವಾದ ರೀತಿಯಲ್ಲಿ ಸಂಸ್ಕಾರವನ್ನು ಮಾಡು. ಸಂಸ್ಕಾರವಾದ ಮೇಲೆ ತಮ್ಮನನ್ನು ಕರೆದಿದ್ದಾನೆ, ತಮ್ಮ ಇವರಿಗೆ ಲಗ್ಗಾರಾಜ್ಯಾಭಿಷೇಕವನ್ನು ಮಾಡು, ಸೀತೆಗೆ ಮಂಗಳ ಸ್ನಾನವನ್ನು ಮಾಡಿ ಬೇಗ ಕರೆದುಕೊಂಡು ಬಾ. ವಿಭೀಷಣನಿಗೆ ಲಂಕಾರಾಜ್ಯಾಭಿಷೇಕವಾಯಿತು. ವಿಭೀಷಣ ಅನೇಕ ವಿಧವಾದ ವಸ್ತ್ರಾಭರಣಗಳೆಲ್ಲ ತಗೊಂಬಂದ. ಸೀತಮ್ಮ ನಮ್ಮ ಇದೆಲ್ಲ ಹಾಕೊಳ್ಳಿ, ಮಂಗಳ ಸ್ನಾನ ಮಾಡಿ ರಾಮದೇವರ ಹತ್ರ ಹೋಗೋಣ. ಸೀತಮ್ಮನವರು ಹೇಳ್ತಾರೆ, ಇಲ್ಲ ನಾನು ಹೇಗಿದ್ದೇನೋ ಹಾಗೆ ಬರ್ತೇನೆ. ಯಾಕಮ್ಮ ಹಾಗೆ ಬರ್ತೀರಾ? ನಾನು ನನ್ನ ಗಂಡನನ್ನು ಬಿಟ್ಟು ಒಂದು ವರ್ಷಗಳ ಕಾಲ ಹೇಗಿದ್ದೆ ಅಂತ ನನ್ನ ಗಂಡನಿಗೆ ಗೊತ್ತಾಗೋದು ಬೇಡವಾ? ನಾನು ದಿವ್ಯವಾದ ಆಭರಣಗಳೆಲ್ಲ ಹಾಕೊಂಡು ಹೋದ್ರೆ ನನ್ನ ಗಂಡ ಅಯ್ಯೋ ನಾನು ಇಲ್ಲದೇ ಇದ್ರು ನನ್ನ ಹೆಂಡತಿ ಸುಖವಾಗಿದ್ಲಲ್ಲ ಅಂದ್ಕೊಳ್ತಾಳೆ. ನಾನು ಹೀಗೆ ಬರ್ತೇನೆ. ರಾಮ ಸೈನ್ಯ ಸಹಿತರಾಗಿ ನಿಂತಿದ್ದಾರೆ, ಸೀತಾಮನವರು ಬಂದರು. ಸೀತಾಮನವರು ಬಂದರೆ ಇಲ್ಲಿ ಬಹಳ ವಿಚಿತ್ರವಾದ ಕಥೆ ಎಂದರೆ, ಹನುಮಂತ ಅಂತಾನೆ, ತಾತ ಯಾಮು ಅಂತಾರೇನೋ. ಈಗ ಬಂದು ಸೀತಾಮನವರು ಸ್ವಾಮಿ ಅಂತಾರೆ, ನಮ್ಮ ರಾಮಪ್ಪ ದೇವಿ ಅಂತಾನೆ ಅಲ್ವಾ. ಯಾಮು ಅಂತಂದ್ರೆ ಬ್ರಹ್ಮಚಾರಿ, ನಿನಗೆ ಹಾಕುವ ಕೆಲಸ, ಸುಮ್ಮನೆ ಕೂತ್ಕೊಳ್ಳೋ, ತಪ್ಪಾಯ್ತು ತಾತ. ಆ ವೇಳೆಗೆ ಸರಿಯಾಗಿ ಸೀತಾಮನವರು ಬಂದಿದ್ದೆ, ನಮಸ್ಕಾರ ಮಾಡಬೇಕು ಅಂತ ಶ್ರೀರಾಮ ಹೀಗಂದರಂತೆ. ಆ ಕಾಲುಗಳನ್ನು ಇಟ್ಟುಕೊಂಡಿದ್ದ ರಾಮ ಥಟ್ಟನೆ ಹಿಂದಕ್ಕೆ ಬಂದ. ಸೀತಾ ಇದಿಗೋ, ನಿನ್ನನ್ನು ಸೆರೆ ಹಿಡಿದಿರಬಹುದಾಗಿರುವ ನನ್ನ ಶತ್ರುವೆಂದೆನಿಸಿರುವ ರಾವಣನನ್ನು ಸಂಹಾರ ಮಾಡಿ ನಿನ್ನನ್ನು ರಕ್ಕಸರ ಸೆರೆಯಿಂದ ಬಿಡಿಸಿದ್ದೇನೆ. ನನ್ನ ಹೆಂಡತಿಯನ್ನು ಕದ್ದೊಯ್ದವನನ್ನ ತುಂಡರಿಸಬೇಕಾದ ನನ್ನ ಕರ್ತವ್ಯ. ಅದಕ್ಕಾಗಿ ಸೈನ್ಯ ಬಲವನ್ನು, ನನ್ನ ಸ್ನೇಹಿತರ ಸೈನ್ಯ ಬಲವನ್ನು ತೆಗೆದುಕೊಂಡು ಬಂದು ಆ ರಕ್ಕಸರನ್ನೆಲ್ಲ ಧ್ವಂಸ ಮಾಡಿದ್ದೇನೆ. ಈಗ ನೀನು ಸ್ವತಂತ್ರಳು, ನೀನು ರಕ್ಕಸರ ಸೆರೆಯಲ್ಲಿದ್ದವಳಾದ್ದರಿಂದ ನಿನ್ನ ಇಚ್ಛೆ ಬಂದ ಕಡೆಗೆ ನೀನು ಹೋಗಬಹುದು. ಜಗವೆಲ್ಲ ಬೆರಗಾಗಿ ಹೋಯಿತು. ಲಕ್ಷ್ಮಣ ಅಣ್ಣ, ರಾಮದೇವರು ಹಾಗೆ ನಿಂತು ಬಿಟ್ಟರು. ಸೀತಾಮ್ಮನವರು ಇದನ್ನು ನೋಡಿ ಹೇಳಿದರಂತೆ, ರಾಮ ಈ ಮಾತು ನಿನ್ನ ಬಾಯಿಯಿಂದ ಕೇಳುವುದಕ್ಕೆ ನಾನು ಬದುಕಿದ್ದೀನಪ್ಪ. ನಿನಗೆ ಆ ರೀತಿ ಮನಸ್ಸಿರುವುದಾದರೆ ಹನುಮಂತನನ್ನೇಕೆ ದೂತನನ್ನ ಹಾಕಿ ಕಳಿಸಿದೆ? ಸೀತೆಗಾಗಿ ರಾಮ ಪರಿತಪಿಸುತ್ತಿದ್ದಾನೆ ಎಂದು ಅವನಿಂದ ಸಂದೇಶವನ್ನೇಕೆ ಕಳಿಸಿದೆ? ಆಗ ರಾಮ ಹೇಳ್ತಾನೆ, ಸೀತಾ ಹಿಂದೊಮ್ಮೆ ನೀನೊಂದು ಮಾತನ್ನಾಡಿದ್ದೆ. ಯಾವ ಮಾತನ್ನು ಎಂದರೆ, ನೀನು ನನ್ನನ್ನು ಬಿಟ್ಟದ್ದೇ ಬಿಟ್ಟು ಕಾಡಿಗೆ ಹೋದದ್ದಾದರೆ ನನ್ನ ತಂದೆಯಾಗಿರುವ ಜನಕ ಮಹಾರಾಜ ಒಂದು ಪುರುಷ ರೂಪದ ಸ್ತ್ರೀಗೆ ಮಗಳನ್ನು ಕೊಟ್ಟು ಮದುವೆ ಮಾಡಿದನಲ್ಲ ಎಂದು ಹೆದರಿಕೊಳ್ತಾನೆ ಎಂದು. ನಾನು ಸಹಜ ಪರಾಕ್ರಮಿ, ನಾನೊಬ್ಬನೇ ಬೇಕಾದರೆ ಸಮಸ್ತ ಜಗತ್ತನ್ನೆಲ್ಲ ಜಯಿಸಬಲ್ಲೆ ಎಂಬುದನ್ನು ತೋರುವುದಕ್ಕಾಗಿ ನಿನ್ನ ಭಕ್ತವನ್ನು ಬಿಡಿಸಿದ್ದೇನೆ, ಬೇಕಾದ ಕಡೆಗೆ ಹೋಗು. ಕಣ್ಣೊರೆಸುತ್ತಿದ್ಲು ಸೀತೆ. ಲಕ್ಷ್ಮಣ ಬಂದ, ಅಣ್ಣ ಅಣ್ಣ ಅಣ್ಣ, ಇದು ನ್ಯಾಯವಲ್ಲ ಕಣ. ಸೀತಾಮನ ಈ ಮಾತಾಡೋದು ನ್ಯಾಯವಲ್ಲ ಕಣ. ರಾಮದೇವ ತಿರುಗಿದ, ಲಕ್ಷ್ಮಣ ನೀನ್ ತಾನೇನೋ ಗಂಡ ಹೆಂಡರನ್ನು ಬೇರೆ ಮಾಡಿದವನು, ಬರಬೇಡ ಅಂತ ಹೇಳಿದರು, ನನ್ನ ಮಾತನ್ನು ಮೀರಿ ಬಂದೆ. ನಾವಿಬ್ರು ಬೇರೆ ಆಗಬೇಕು ಅನ್ನೋ ಇಷ್ಟ ಇತ್ತು, ಈಗ ನಾವು ಖಂಡಿತವಾಗೂ ಬೇರೆ ಆಗ್ತಿದ್ದೀವಿ. ಯಾಕೆ ಮಾತಾಡ್ತೀಯ? ಸುಗ್ರೀವ ಬಂದ, ಒಡೆಯ ನಾನು ನಿನ್ನ ಸ್ನೇಹಿತ, ಒಂದು ಮಾತು ಹೇಳ, ನಮ್ಮವರಿಗೆ ನಾವು ಈ ರೀತಿ ಮೋಸ ಮಾಡೋದು ನ್ಯಾಯವಲ್ಲ ನಮ್ಮಪ್ಪ. ರಾಮ ಅಂದ, ಭಲೆ ಭಲೆ ಸುಗ್ರೀವ, ಸರಿಯಾಗಿ ಹೇಳ್ತಿದ್ದೀಯ. ನಮ್ಮವರಿಗೆ ನಾವು ಮೋಸ ಮಾಡಬಾರದು ಅನ್ನೋ ತತ್ವ ನೀಗ ನನಗೆ ಹೇಳ್ತಿದ್ದೀಯಲ್ಲ. ನಿಮ್ಮ ಮನೆ ಆದ ವಾಲಿ ನಿಮ್ಮ ಅಣ್ಣನಿಗೆ ನೀನೇ ಮೋಸ ಮಾಡಿದಲ್ಲ, ಎಲ್ಲೋಗಿತ್ತಾಗಿ ಧರ್ಮ? ಜಾಂಬುವಂತರು ಬಂದ್ರು, ರಾಮಪ್ಪ ನಾನಾದ್ರೂ ಒಂದು ಮಾತು, ತಾತ ನಿಮಗೆ ಜಾಸ್ತಿ ವಯಸ್ಸಾಗಿದೆ, ಸುಮ್ಮನಿರಿ. ಹನುಮಂತ ಬಂದ, ರಾಮಪ್ಪ ನನ್ನ ಮನಸ್ಸಿನ ಆಸೆ ಎಲ್ಲ ನಾಶ ಮಾಡಬೇಡ, ತಾಯಿ ತಂದೆಗಳು ನೀವಿಬ್ರು ಕೂತಿರೋದು ನೋಡಬೇಕು ಅನ್ನ ಆಸೆ ನಮ್ಮಪ್ಪ. ರಾಮದೇವರು ಹೇಳಿದರು, ಹನುಮಂತ ನೀನು ಬ್ರಹ್ಮಚಾರಿ, ನಿನಗೆ ಸಂಸಾರದ ವಿಚಾರ ಯಾಕೋ? ವಿಭೀಷಣ ಬಂದ, ಸ್ವಾಮಿ ನಂಬಿದವರ ಕೈ ಬಿಡುವುದು ಪರಮಾತ್ಮನಾದ ನಿನಗೆ ಲಕ್ಷಣವಲ್ಲ, ಯಾವಾಗಲೂ ನಂಬಿದವರು ಮೋಸ ಮಾಡಬಾರ್ದು ನಮ್ಮಪ್ಪ. ರಾಮ ನಗುತ್ತಾನೆ, ಭಲೆ ವಿಭೀಷಣ, ನಿನ್ನನ್ನೇ ನಂಬಿಕೊಂಡದ ಈ ಮಣ್ಣ ರಾವಣನಿಗೆ ಮೋಸ ಮಾಡದಾಗಿ ಧರ್ಮ ನಿನಗೆ ಗೊತ್ತಿರಲಿಲ್ವೋ? ಯಾರು ಮಾತನಾಡಲಿಲ್ಲ. ಸೀತೆ ಹೇಳ್ತಾಳೆ, ಯಾರು ಏನು ಮಾತನಾಡಬೇಡಿ, ಒಂದು ಉಪಕಾರವನ್ನು ಮಾಡಿ ಕಪಿವೀರರೇ, ಅಗ್ನಿಯನ್ನು ಸಿದ್ಧ ಮಾಡಿ ಅಗ್ನಿ ಪ್ರವೇಶ ಮಾಡಿಬಿಡ್ತೇನೆ. ಅಗ್ನಿ ಸಿದ್ಧವಾಯಿತು, ಭಗಭಗನೆ ಉರಿವ ಬೆಂಕಿಯಲ್ಲಿ ಸೀತಾಮಾತೆ ಕೈಗಳನ್ನು ಜೋಡಿಸಿ, ಶ್ರೀರಾಮ ನಿನ್ನ ನಾಮವೇ ಗತಿಗೆ ಧಾರುತ್ತಿದ್ದೇನೆ, ಶ್ರೀರಾಮ ಧಾರಣ. ಆ ಹಾರುವ ಸಮಯಕ್ಕೆ ಸರಿಯಾಗಿ ಇಂದ್ರಾದಿ ದೇವರುಗಳು ಬಂದಿದ್ದಾರೆ. ತಾಳು ತಾಳು ತಾಯಿ, ರಾಮದೇವ ಸೀತಾಮಾತೆ ಪರಮ ಪವಿತ್ರಳು, ಒಂದು ಕಡೆಯಿಂದ ಕೈಲಾಸದಿಂದ ಪರಮೇಶ್ವರ ಬರುತ್ತಿದ್ದಾನೆ. ಯಾ ರಾಮದೇವ, ನಿನ್ನ ತಾರಕ ಮಂತ್ರವನ್ನು ಪಾರ್ವತಿ ಪಡಿಸುತ್ತಿರುವಾಗ ನಿನ್ನ ಸತಿಯಾಗಿರುವ ಈ ಸೀತೆ ಪರಮ ಪುನೀತಿಯಪ್ಪ. ರಾಮ ಸುಮ್ಮನೆ ನಿಂತಿದ್ದಾನೆ, ದೇವಾನುದೇವತೆಗಳ ಜೊತೆಯಲ್ಲಿ ಬ್ರಹ್ಮದೇವ ಬಂದ, ಸ್ವಾಮಿ ಈಕೆ ನನ್ನ ಸೃಷ್ಟಿಯವಳಲ್ಲ, ಈಕೆ ನನ್ನ ತಾಯಿ, ಈ ರೂಪದಲ್ಲಿ ಅವತರಿಸಿದ್ದಾಳೆ, ದಯಮಾಡಿ ಸ್ವೀಕರಿಸು. ಮಾತಾಡಲಿಲ್ಲ ರಾಮದೇವರು. ಲಕ್ಷ್ಮಣ ಅಂತ, ನಿನ್ನಂತ ಕಲ್ಲಿದೆ ನಮ್ಮಣ್ಣಂದು, ಈ ದೇವತೆಗಳೆಲ್ಲ ಹೇಳಿದ್ರು ಇಲ್ವಾ ಅನ್ನುವಾಗ ಮಹಾನುಭಾವಳಾದ ಸೀತಾಮಾತೆ ಕೈಗಳನ್ನು ಜೋಡಿಸಿ ಓ ಹಾಡೋದಂತೆ. ಆ ಸಮಯಕ್ಕಾಗಿ ಗಣಗಣನ

0: ವಿಮಾನದಲ್ಲಿ ಗಡಗಡ ಗಡಗಡ ನಾದವಾಯಿತು. ತಳಿಗತ್ತಿ ನೋಡಿದರೆ ದಶರಥ ಚಕ್ರವರ್ತಿಯೇ ಬಂದುಬಿಟ್ಟನಂತೆ. ರಾಮ, ಇವಳು ನನ್ನ ಕುಲದ ಕುಲದೀಪ ಕಾಣಪ್ಪ, ನನ್ನ ವಂಶವನ್ನು ಬೆಳಗಿಸಲು ಬಂದ ಮಹಾತಾಯಿ ಕಾಣೋ. ಈ ಸೀತೆ ಪರಮ ಪುನೀತೆ, ಸ್ವೀಕರಿಸು. ಲೋಕದಲ್ಲಿ ಮಕ್ಕಳು ತಂದೆಯ ಮಾತಿಗೆ ಎಷ್ಟು ಗೌರವವನ್ನು ಕೊಡಬೇಕು ಎಂಬುದು ದೇವಾನುದೇವತೆಗಳೇ ಬಂದರೂ ಜಗ್ಗದಿದ್ದ ರಾಮ ತಂದೆ ಬಂದು ಹೇರಿದ ಮಾತ್ರದಲ್ಲಿ ಯಜ್ಞೇಶ್ವರನು ಸೀತೆಯನ್ನು ಹೊತ್ತು ತಂದರೆ ತನ್ನ ಕೈಯಾರ ಸ್ವೀಕರಿಸಿದ. ಸೀತಾ, ಲೋಕಾಪವಾದವಿರಲಿ ಇರದಿರಲಿ ಎಂಬುದಾಗಿ ನಾನು ಈ ಮಾತನ್ನಾಡಿದೆ. ವಿಭೀಷಣ, 14 ವರ್ಷ ಕಳೆಯಿತಪ್ಪ, ನನ್ನ ತಮ್ಮ ಬೆಂಕಿಗೆ ಹಾರಿಬಿಡ್ತಾನೆ ಭರತ, ಬೇಗ ನಾನು ಹೋಗಬೇಕು, ಅದಕ್ಕೇನಾದ್ರೂ ಏರ್ಪಾಡು ಮಾಡು. ವಿಭೀಷಣ ಅಂದ, ಸ್ವಾಮಿ ವಿಮಾನ ಇದೆ ನಮ್ಮಣ್ಣಂದು, ನೀನು ಕ್ಷಣ ಮಾತ್ರದಲ್ಲಿ ಸ್ಮರಣೆ ಮಾಡಿದ ಸ್ಥಳಕ್ಕೆ ಹೋಗಬಹುದು, ಸಿದ್ಧವಾಗಲಿ. ಕಪಿವೀರ್ರೇ, ನಿಮ್ಮ ಉಪಕಾರವನ್ನೆಲ್ಲ ನಾನು ಮರೆಯಲ್ಲ, ಸದಾ ನಿಮ್ಮ ಸ್ಮರಣೆಯಲ್ಲಿರ್ತೇನೆ. ನನ್ನ ಹೆಂಡತಿ ನನಗೆ ದೊರಕಿದ್ಲ, ಅದರಿಂದ ನೀವೆಲ್ಲ ನಿಮ್ ನಿಮ್ಮ ಮನೆಗಳಿಗೆ ಹೋಗ್ರಪ್ಪ, ಆನಂದವಾಗಿ ಸುಖವಾಗಿರ್ರಪ್ಪ. ಸುಗ್ರೀವ ಅಂಗದರ ಮುಖ, ಅಂಗದ ಸುಗ್ರೀವನ ಮುಖ ಜಾಂಬುವಂತ ಅಂದ. ನೋಡದ ರಾಮಪ್ಪ ಕೊಟ್ಟ ಕೈ, ನೋಡದ ಕೆಲಸ ಆಯ್ತು, ದಯಮಾಡಿಸ್ತೀರಾ ಅಂದ. ಏನ್ ಮಾಡೋದೀಗ, ಸೀತಾಮನವರು ಗಂಡನ್ ನೋಡಿ ಹೇಳ್ತಾರೆ, ಸ್ವಾಮಿ ಅವರೆಲ್ಲ ಏನೋ ಯೋಚನೆ ಮಾಡ್ತಾ ಇದ್ದಾರೆ ನೋಡ್ರಿ. ಏನ್ರಪ್ಪ, ಏನ್ರಯ್ಯ, ಒಬ್ಬ ಎದ್ದ ರಾಮಪ್ಪ, ನೀನ್ ಕಿರೀಟ ಹಾಕೊಂಡು ಚಾಬರ ಬೀಸ್ಕೊಳ್ತಿದ್ರೆ ನಗು ನಗು ತನ್ನ ಲಭ್ಯದ ನಿಮ್ ಕುಳಿತಿರುವ ಗಗನದಲ್ಲಿ ಹೊಳೆವ ಸೂರ್ಯನ ತರದಿರುವ ಬಿಂಬ ಕಾಣ ಬಯಸಿದೆ ಮಗೆ. ನೀನಲ್ಲಿ ಕುದುರದು ನೋಡ್ಬೇಕು ಅಂತಿದ್ದು ನಮ್ಮನ್ನ ಇಲ್ಲೇ ಕೈ ಬಿಟ್ಬಿಟ್ಟಲ್ಲ ರಾಮಪ್ಪ. ಅಯ್ಯ, ಬಹುಕಾಲವಾಗಿತ್ತಲ್ಲ ನೀವೆಲ್ಲ ಮನೆಗಳಿಗೆ ಹೋಗ್ತೀರಿ ಅನ್ನುವಂತ ಹಾಗಂದೆ. ಪಟ್ಟಾಭಿಷೇಕವನ್ನು ನೋಡ್ಬೇಕೆ, ಬನ್ನಿ. ಎಲ್ಲ ಬಂದು ಕೂತ್ಕೊಂಡ್ರೆ ಇನ್ನೂ ಮುಕ್ಕಾಲಷ್ಟು ಜಾಗ ಖಾಲಿ ಇತ್ತಂತೆ. ವಿಭೀಷಣ ಅಂದ, ಸ್ವಾಮಿ ನಾನು ಬನ್ನಿ. ವಿಭೀಷಣ, ವಿಭೀಷಣನ ಪರಿವಾರ ಹಾರುತ ಬರು ತಲ್ಲಿದೆ ವಿಮಾನ, ಹಾರುತ ಬರು ತಲ್ಲಿದೆ, ಹಾರುತ ಬರು ತಲ್ಲಿದೆ ವಿಮಾನ, ಹಾರುತ ಬರು ತಲ್ಲಿದೆ. ಬರ್ತಾ ಇದೆ ವಿಮಾನ, ಒಂದು ಕಡೆ ನಿಂತ್ಕೊಂಡ್ಬಿಡ್ತು. ರಾಮದೇವರು ನೋಡಿದ್ರೆ ಯಾಕೆ ಇಲ್ಲಿ ನಿಂತ್ಕೊಂಡ್ಬಿಡ್ತಿದ್ದು, ಏನಿದೆ ಅಂತ ಕೆಳಗಡೆ ನೋಡ್ತಾನೆ. ಕಿಷ್ಕಿಂದಾ ನಗರ, ಸೀತಾ ಇಲ್ಲಿ ಯಾಕೆ ವಿಮಾನ ನಿಂತ್ಕೊಳ್ತು? ಸ್ವಾಮಿ ನಾನು ಸಂಕಲ್ಪ ಮಾಡಿದೆ ನಿಂತ್ಕೊಂಡ್ಬಿಡ್ತು. ಹಾ, ಯಾಕೆ ಸಂಕಲ್ಪ ಮಾಡಿದೆ? ಅಲ್ಲ ಕಣ್ರಿ, ನಿಮಗೆ ಕಳೆದು ಹೋಗಿರುವ ನಿಮ್ಮ ಹೆಂಡತಿ ದೊರಕಿದ್ಲು, ನೀವು ಸಂತೋಷವಾಗಿ ಹೋಗ್ತಾ ಇದ್ದೀರಾ, ನಿಮಗೋಸ್ಕರವಾಗಿ ತನು ಮನ ಧನಗಳನ್ನೆಲ್ಲ ಧಾರಿಯರಲ್ಲಿ ನಿಂತಿದ್ದಾರಲ್ಲ ಈ ಕಪಿವೀರರು, ಇವರನ್ನೆಲ್ಲ ಜೀವಂತಗೊಳಿಸಿದೆ. ದೇವೇಂದ್ರ ಪ್ರತ್ಯಕ್ಷನಾದ, ನಿನಗೇನು ಬರಬೇಕು ಎಂದರೆ ಕೈ ಕಾಲು ಮುರಿದುಕೊಂಡಿರುವ, ಪ್ರಾಣವನ್ನು ಕಳೆದುಕೊಂಡಿರುವ ಈ ಕಪಿವೀರರನ್ನೆಲ್ಲರನ್ನು ಕಾಪಾಡು ಎಂದು ನೀನು ಅವರನ್ನು ಕಾಪಾಡಿ ಅವರನ್ನು ಬದುಕಿಸಿಬಿಟ್ಟೆ. ಆದರೆ ಅವರ ಹೆಂಡತಿ ಮಕ್ಕಳನ್ನೇನಾದರೂ ಯೋಚನೆ ಮಾಡುದ? ಏನ್ ಮಾಡುವಂತೀಯ, ಅವರನ್ನೆಲ್ಲ ಕರ್ಕೊಳ್ರಿ. ರಾಮದೇವರು ಅಂದರು, ಮಹಾದೇವ ಸುಗ್ರೀವ ಬರ ಕೇಳಪ್ಪ, ಎಲ್ಲ ಬನ್ನಿ. ಈ ಹೆಣ್ಣು ಕೋತಿಗಳು 12-13 ಮರಿ ಕೋತಿಗಳನ್ನ ಎತ್ಕೊಂಡ್ಬರ್ತಾವೆ, ದಡ ದಡ ದಡ ದಡ ದಡ ದಡ್ಡೆ ಓಡೋಡು ಬಂದಿದೆ ಅಂತ ಬಿಟ್ಟ. ಎಲ್ಲ ಅವಕ್ಕೇನಂತವೆ, ರಾಮಪ್ಪ ಇಷ್ಟೆಲ್ಲ ಕಷ್ಟಪಟ್ಟಲ್ಲ, ಆ ಸೀತಾ ಅವಳಿಗೋಸ್ಕರವಾಗ ಅವಳು ಹೆಂಗಿದ್ದಾಳೋ ನೋಡ್ಬೇಕು ಅಂತ ನುಗ್ಗಿಬಿಟ್ರು. ಒಬ್ಬಾಕೆ ಗಂಡನ ಕೇಳ್ತಾಳೆ, ಏನ್ರಿ ಯುದ್ಧ ಆಗ್ತಲ್ಲ, ನಿಮಗೇನು ಆಗ್ಲಿಲ್ವೇ? ಇನ್ನೊಬ್ಬ ಆಕೆ ಕೇಳ್ತೇನ್ರಿ, ನಮ್ ಕಡೆ ಯಾರು ಸಾಯ್ಲಿಲ್ವೇ? ಅದಕ್ಕ ಕಪಿವೀರ ಹೇಳ್ತಾರೆ, ಬಹುಜನ ಕೈ ಕಾಲು ಮುರ್ಕೊಂಡು ಸತ್ ಹೋಗಿದ್ರ ಕಡೆ, ಆ ಕೊನೆ ಕಾಲದಲ್ಲಿ ದೇವೇಂದ್ರ ಪ್ರತ್ಯಕ್ಷವಾದಾಗ ನಮ್ ರಾಮಪ್ಪ ಕೇಳ್ಕೊಂಡ ಎಲ್ರು ಬದುಕಿಸು ಅಂದ್ರೆ, ಎಷ್ಟು ಜನ ಕಪಿವೀರರು ಹೋಗಿದ್ರು ಅಷ್ಟು ಜನವೂ ನಾವು ಹಿಂತಿರುಗಿ ಬಂದ್ವಿ, ಸೀತಾಮ್ನವ್ರ ಕರುಣೆಯಿಂದ ನೀವು ಬಂದ್ರಿ. ಈ ಕೋತಿಗಳೆಲ್ಲ ಸೀತೆಯೇ ನೋಡ್ತಾ ಇದ್ದು. ಒಬ್ಬಾಕೆ ಅಂತಾಳ, ಇವಳೇನ ಬ್ಯಾಳಿಗಿದ್ದಾಳ ಕಾಳೆ, ಇನ್ನೊಬ್ಬ ಸಾರಿ ಬ್ಯಾಳಿಗಿರೋದಿರ್ಲಿ ತಾಳಿಗಿದ್ದಾಳ ಕಾಣೆ, ಇನ್ನೊಬ್ಳಂದು ಇನ್ನೊಂದು ಆಶ್ಚರ್ಯ ನೋಡ್ದ, ಏನು ಇವಳಿಗೆ ಬಾಲವೇ ಇಲ್ಲ. ರಾಮನಗ್ತಾನೆ, ರಾಮನಕ್ಕಾಗಿ ಸೀತೆ ಕೇಳಿದ್ಲು, ಇದೇನ್ರಿ ಇದು? ನಾನು ಇವರ ಜೊತೆಯಲ್ಲಿ ಹೀಗೆ ಇದ್ದೆ ಕಾಣೆ, ಇವರಿಗೆ ನಾನು ಬೇರೆ ಇವರು ಬೇರೆ ಎಂಬ ಭಾವವೇ ಇಲ್ಲ, ರಾಮನೆಂದರೆ ಯಾರು ನಾವೆಂದರೆ ಯಾರು ಎಂಬ ಭೇದವಿಲ್ಲದವರು, ಅವರಷ್ಟೇ ಅಮಾಯಕರು, ಅಷ್ಟೇ ಮುಗ್ಧರು, ನನಗಷ್ಟೇ ಭಕ್ತರು ಇರೋ ಎಂಬುದಾಗಿ ಹೊರಟು ಬರುತ್ತಾ ವಿಮಾನದಲ್ಲಿ ಭಾರದ್ವಾಜ ಆಶ್ರಮಕ್ಕೆ ಬಂದಿಳಿದಿದ್ದಾನೆ. ಇಳಿದಿದ್ದೆ ಹನುಮಂತ, ಸ್ವಾಮಿ ಬೇಗ ಹೋಗು,
1: ನನ್ನ ಭಕ್ತರಾಗಿರ್ತಕ್ಕಂತ ನನ್ನ ತಮ್ಮ ಭರತ ಅಗ್ನಿ ಪ್ರವೇಶ ಮಾಡ್ತಾ ಇರ್ತಾರೆ ಹೋಗ್ತಾಳೆ. ಹಾಗನ್ನೋದ್ರೊಳಗಾಗಿ ಹನುಮಂತ ಮಾರುವೇಷವನ್ನು ಹಾಕೊಂಡು ಹಾರತ ಬರುತ್ತಿದ್ದನಂತೆ. ರಾಮದೇವ ಹೇಳಿದ ಹಾಗೆ ಶೃಂಗಬೇರಿಪುರದಲ್ಲಿ ನನ್ನ ಭಕ್ತ ಗುಹ ಇದ್ದಾನೆ, ಅವನಿಗೂ ವರ್ತಮಾನ ಮುಟ್ಟಿಸಿಬಿಡು. ಹಾರಿ ಬಂದಿದ್ದೆ ಶೃಂಗಬೇರಿಪುರದಲ್ಲಿ ಗುಹರಿಗೆ ವರ್ತಮಾನವನ್ನು ಮುಟ್ಟಿಸಿ ಅತ್ತಿಗೆ ಹಾರುತ್ತಿದ್ದ ಭರತನ ಕೈ ಹಿಡಿದು ಅದೋ ರಾಮ ಬರ್ತಾ ಇದ್ದಾನೆ. ಸಮಸ್ತ ಜನಗಳೆಲ್ಲರೂ ಕಾದಿರುವಾಗ ಭಾರದ್ವಾಜ ಆಶ್ರಮದಿಂದ ರಾಮದೇವರು ಅಯೋಧ್ಯಾ ನಗರದ ಕೋಟೆ ಬಾಗಿಲಿಗೆ ಬಂದಿಳಿದಿದ್ದಾರೆ. ನಂದಿ ಗ್ರಾಮದಲ್ಲಿ ಪಾದಕಗಳನ್ನು ಕೈಯಲ್ಲಿ ಹಿಡ್ಕೊಂಡಿದ್ದಂಥ ಮಹಾನುಭಾವನಾದ ಭರತ ಪಾದಕೆಯನ್ನು ತಂದು ಒಪ್ಪಿಸುತ್ತ ಹೇಳಿದರಂತೆ, ಸ್ವಾಮಿ ನಿನ್ನ ಸಮಸ್ತ ರಾಜ್ಯ ನಿನಗೆ ಒಪ್ಪಿಸಿಬಿಟ್ಟಿದ್ದೇನಪ್ಪ, ಇಷ್ಟು ಕಾಲ ಬಹಳ ಕಷ್ಟಪಡ್ತಿದ್ದೆ, ಸ್ವೀಕರಿಸು. ರಾಮ ಲಕ್ಷ್ಮಣರನ್ನು ಕರೆತಂದಿದ್ದಾರೆ ವಾಮದೇವರು, ಜಾಬಾಲಿಗಳು, ವಿಶ್ವಾಮಿತ್ರರು, ವಸಿಷ್ಠರೇ ಮೊದಲಾಗಿರ್ತಕ್ಕಂಥ ಅವರು ಸೇರಿ ನಾಲ್ಕು ಸಮುದ್ರದ ಜಲವನ್ನು ತರಿಸಿ, 500 ಪುಣ್ಯ ತೀರ್ಥದ ನದಿಗಳ ತೀರ್ಥವನ್ನು ತರಿಸಿ ರಾಮ ಲಕ್ಷ್ಮಣಾದಿಗಳಿಗೆ ಮಂಗಳ ಸ್ನಾನವನ್ನು ಮಾಡಿಸಿದ್ದಾರೆ. ಮಂಗಳ ಸ್ನಾನವನ್ನು ಮಾಡಿಸಿದ ಮೇಲೆ ಕನಕಾಭರಣಮಯವಾಗಿರ್ತಕ್ಕಂಥ ಆಭರಣಗಳನ್ನೆಲ್ಲ ಧಾರಣೆಯನ್ನು ಮಾಡಿಸಿದ್ದಾರೆ. ಮಹಾನುಭಾವರಾದ ವಸಿಷ್ಠರು ರಾಮನ ಕೈ ಹಿಡಿದು ಕರತಂದು ಸೂರ್ಯ ಸಿಂಹಾಸನವಾಗಿರುವ ಅಯೋಧ್ಯಾ ನಗರದ ಇಕ್ಷ್ವಾಕು ವಂಶದ ರತ್ನ ಸಿಂಹಾಸನದ ಮೇಲೆ ರಾಮ ಸೀತೆಯರನ್ನು ಕೂರಿಸಿದ್ದಾರೆ. ಬ್ರಹ್ಮನಿಂದ ಪ್ರಾಪ್ತವಾಗಿದ್ದಂಥ ಆ ಪವಿತ್ರವಾಗಿರುವ ಕಿರೀಟವನ್ನು ರಾಮದೇವರ ತಲೆಯ ಮೇಲಿಟ್ಟು ಶ್ರೀರಾಮನಿಗೆ ಪಟ್ಟಾಭಿಷೇಕವನ್ನು ಮಾಡಿಸಿದ್ದಾರೆ. ಶ್ರೀರಾಮದೇವರು ಪಟ್ಟಾಭಿಷಿಕ್ತರಾಗಿ 11,000 ವರ್ಷಗಳ ಕಾಲ ರಾಜ್ಯಭಾರವನ್ನು ಮಾಡಿ ರಾಮರಾಜ್ಯ ಸ್ಥಾಪನೆಯನ್ನು ಮಾಡಿದರಂತೆ. ಸೀತಾ ಸಹಿತನಾಗಿ ಪಟ್ಟಾಭಿಷಿಕ್ತನಾದ ಶ್ರೀಮದ್ ರಾಮಾಯಣದ ಈ ಕಥಾನುವಾದವನ್ನ ಅನುಮಾನವಿಲ್ಲದೆ ಪ್ರೇಮದಿಂದ ಆಲಿಸಿ ಕೇಳಿದವರಿಗೆ ಸಕಲ ವಿಧವಾದ ಸುಖ ಸಂಪದೆಗಳು ಗೀರ್ವಾಣ ಮಹರ್ಷಿಗಳು ದಯಪಾಲಿಸಲಿ, ಸಮಸ್ತ ಜನಗಳು ಸುಕ್ಷೇಮದಿಂದಿರಲಿ ಎಂಬ ಶ್ರೀರಾಮ ಪಟ್ಟಾಭಿಷೇಕದ ಕಥೆಯನ್ನು ಮುಗಿಸಿ ಮಂಗಳವನ್ನು ಪಾಡುತ್ತಿದ್ದೇನೆ.

0: ಇದುವರೆಗೂ ಕೇಳಿದಿರಿ ಹರಿಕತೆ ರಾಮಾಯಣ ಯುದ್ಧಕಾಂಡ. ಪ್ರಸ್ತುತಪಡಿಸಿದವರು ಶ್ರೀ ಗುರುರಾಜುಲು ನಾಯ್ಡು. ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಎಂದಿನಂತೆ ಕಾರ್ಯಕ್ರಮಗಳು ಮುಂದುವರಿಯಲಿದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಯಾವ್ದೋ ಮೆಸೇಜ್ ಬಂತು.
2: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
1: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
2: ಕತೆ ಓದಕ್ಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
1: ರೇಡಿಯೋನಾ?
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
2: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
0: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಭಾವಗೀತೆಯನ್ನು ಕೇಳಲಿದ್ದೀರಿ.

0: ವಾವ್, ಈ ಪ್ಲೇಸ್ ಎಷ್ಟು ಚೆನ್ನಾಗಿದೆ. ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ಗೆ ಕರ್ಕೊಂಡು ಬಂದಿದ್ದಕ್ಕೆ.
1: ಹೇ, ಇಟ್ಸ್ ಓಕೆ, ಇರ್ಲಿ ಬಿಡು. ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು 2-3 ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗೆ ಹೇಗ್ ಗೊತ್ತಾಯ್ತು?
1: ನಿನಗೆ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ದಲೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
0: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.
3: ನೀವು ಕೇಳ್ತಾ ಇದೀರ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಹಿಂದೂಸ್ತಾನಿ ಸಂಗೀತ ಹಾಡಿರುವವರು ನಿಷಾದ್ ಹರ್ಲಾಪುರ್ ಹಾಗೂ ನೌಷಾದ್ ಹರ್ಲಾಪುರ್.

ಪರಿಸ್ಥಿತಿಯಲ್ಲಿ ನಮ್ಮ ನಮಸ್ಕಾರಗಳನ್ನು ಬರುತ್ತೇನೆ. ಪದ್ಮಭೂಷಣ ಪಂಡಿತ್ ಡಾಕ್ಟರ್ ಪುಟ್ಟರಾಜ್ ಅಜ್ಜವರ ಪಾದಕ್ಕೆ ನಮಸ್ಕರಿಸಿ ಹಾಗೂ ನಮ್ಮ ಗುರುಗಳಾದ ಶ್ರೀ ಉಸ್ತಾದ್ ಹಿಮಾಲಯ ಡಾಕ್ಟರ್ ಅವರಿಗೆ ನಮ್ಮ ನಮಸ್ಕಾರಗಳನ್ನು ಹೇಳ್ತಾ ತಬಲಾದಲ್ಲಿ ಬೆಂಗಳೂರಿಂದ ಬಂದಿರುವಂತಹ ಶ್ರೀ ವಿದ್ವಾನ್ ವಿನಾಯಕ್ ಸಾಲೆ ಅವರಿಗೂ ನಮ್ಮ ನಮಸ್ಕಾರಗಳನ್ನು ಹೇಳ್ತಾ ಇಲ್ಲಿ ನಮಗೆ ಹಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರುವ ಶ್ರೀ ವಿಜಯ ಕಲಾಪೇತನ ಟ್ರಸ್ಟ್ ಮತ್ತು ಪವಿತ್ರ ಮೇಡಮ್ ಇದೆಲ್ಲ ಅವ್ರ ಟ್ರಸ್ಟ್.

ಪವಿತ್ರರಿದ್ರೆ ಹೀಗೆ ನಾವು ಮಾಡೋದಕ್ಕೆ ಮುಂಚೆ ನಮಗಿಷ್ಟು ನಿರೀಕ್ಷೆ ಇರೋದಿಲ್ಲ. ನಾನು ಮತ್ತೆ ಪವಿತ್ರ ಅವರು ಕೂತ್ಕೊಂಡು ನೋಡಿದಾಗ ನೃತ್ಯ ವಿಶ್ವ ನೃತ್ಯ ದಿನ ಅಂತಂದ್ರೆ ಯಾಕೆ ಸಂಗೀತನೂ ಮಾಡಿಸ್ಬೇಕು ನಾವು, ಯಾಕೆಂದ್ರೆ ನೃತ್ಯಕ್ಕೆ ಸಂಗೀತ ಪೂರಕವಾದ್ದು ಅಂತ ಯೋಚಿಸಿ ಹುಮಾಯೂನ್ ಸರ್ ಅವರಿಗೆ ಫೋನ್ ಮಾಡಿದೆ. ಒಪ್ಕೊಂಡ್ರು ಅವರು, ತಕ್ಷಣ ಒಪ್ಕೊಂಡ್ರು, ಮಕ್ಕಳಿಗೆ ನಾನು ಹೇಳ್ತೀನಿ ಮಾಡಿಸ್ತೀನಿ ಅಂತ ಅಂದ್ರು. ಪವಿತ್ರ ಅವರಿಗೆ 7-8 ವರ್ಷಗಳ ಹಿಂದೆಯೇ ನೌಶಾದ್ ಅವರ ಒಂದು ಕಾರ್ಯಕ್ರಮವನ್ನ ನಡೆಸಿಕೊಟ್ಟಿದ್ರು. ಆ ಕಾರ್ಯಕ್ರಮ ಸುಂದರವಾಗಿ ಮಾಡಿದ್ರು. ಆ ಟೈಮಲ್ಲಿ ಅವರ ತಮ್ಮ ಸಣ್ಣ ಹುಡುಗ ಅಂತ ಅನ್ಸುತ್ತೆ, ನನ್ನ ಅಕ್ಕ ನೆನೆಸ್ಕೊಳ್ತಾ ಇದ್ದ, ನಾ ಹೇಳಿದೆ ಚೆನ್ನಾಗಿ ಕಲಿಸ್ಕೋ, ನೀವು ಇಬ್ಬರದು ಮತ್ತೆ ಮಾಡ್ಸೋಣ ಅಂತ. ಈಗ ಆ 8 ವರ್ಷಗಳಲ್ಲಿ ಉತ್ಕೃಷ್ಟ ಮಟ್ಟಕ್ಕೆ ಬೆಳೆದಿದ್ದಾರೆ ಇದ್ರು. ಸಂಗೀತಕ್ಕೆ ತಾಯಿ ಶ್ರುತಿ, ಆದ್ರೆ ಲಯ ತಂದೆ, ತಾಯಿ ತಂದೆ ಇಬ್ಬರು ಅವರಿಗೆ ಭದ್ರವಾಗಿ ಹಿಡ್ಕೊಂಡಿದ್ದಾರೆ. ಎರಡು ಅರ್ಥದಲ್ಲೂ ನಾನು ಹೇಳ್ತಾ ಇದ್ದೀನಿ, ತಂದೆ ತಾಯಿ ಇಬ್ಬರೂ ಇದ್ದಾರೆ, ಹಾಗೆಯೇ ಶ್ರುತಿ ಮತ್ತೆ ಲಯ, ಭೋಜನದ ಶ್ರುತಿಯ ಬಗ್ಗೆ ಅವರ ಸಂಗೀತ ನಮ್ಮ ಪವಿತ್ರಾಂಗಣವನ್ನ ಇನ್ನಷ್ಟು ಪವಿತ್ರಗೊಳಿಸಿದೆ. ಇಬ್ಬರು ಗುರುವಿಗೆ ತಂದೆಗೆ ಮೀರುವಂತಹ ಶಿಷ್ಯರಾಗಿ ಬೆಳೆಯಲಿ, ಆ ಭಗವಂತ ಅವರಿಗೆ ಹೆಚ್ಚಿನ ಯಶಸ್ಸನ ಕೊಡಲಿ ಅಂತ ಶ್ರೀ ವಿಜಯನಿಗೆ ತನ್ನ ಸಂಸ್ಥೆ ಈ ಸಂದರ್ಭದಲ್ಲಿ ಹಾರೈಸ್ತಾ ಇದೆ. ಧನ್ಯವಾದಗಳು ಸರ್, ಧನ್ಯವಾದಗಳು.

0: ವಾವ್, ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ. ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
1: ಹೇ, ಇಟ್ಸ್ ಓಕೆ, ಇರ್ಲಿ ಬಿಡು. ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗೆ ಹೇಗ್ ಗೊತ್ತಾಯ್ತು?
1: ನಿನಗೆ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
0: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.
3: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಭಕ್ತಿ ಗೀತೆಗಳನ್ನು ಕೇಳಲಿದ್ದೀರಿ.

0: ಹಾಯ್ ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿಂತೆನ ಸಿಂಹನ.
1: ಹೇಳ್ತೀನಿ ತಡಿಕಂದ.
2: ಮಿಸ್ ಬಿಳಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.